ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇಂದು ರಾಷ್ಟ್ರೀಯ ಪಂಚಾಂಗ. 1948 ಶಕವರ್ಷ, ವೈಶಾಖ ಮಾಸದ 23ನೇ ದಿನ, ಅಂದರೆ 2026ನೇ ಇಸ್ವಿಯ ಮೇ ತಿಂಗಳ 13ನೇ ತಾರೀಕು ಬುಧವಾರ. ಈಗ ಸಮಯ 5:58. ನಮ್ಮ ನಿಲಯದ ಬೆಳಗಿನ ದುರ್ಗೋದಯ ಪ್ರಸಾರವನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಡಿ ಕಾವ್ಯ ಮಾಡುವ ನಮಸ್ಕಾರ ಹಾಗೂ ಇಂದಿನ ಪ್ರಸಾರ ಕಾರ್ಯಕ್ಕೆ ಸ್ವಾಗತ. ಶುಭ ನುಡಿ. ಮರಗಳಂತೆ ಎತ್ತರದ ವ್ಯಕ್ತಿತ್ವದವರಾಗಿ, ಪರ್ವತಗಳಂತೆ ದೃಢವಾಗಿ ಜೀವಿಸಿ, ವಸಂತದ ತಂಗಾಳಿಯಂತೆ ಸಭ್ಯರಾಗಿರಿ ಎಂದಿದ್ದಾರೆ ರಮಣ ಮಹರ್ಷಿಯವರು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಎಫ್ಎಸ್ ಕಲ್ಲಪ್ಪನ ಮಟ್ಟವರಿಂದ. ನಮ್ಮ ನಿಲಯದಿಂದ 6:35 ದೇಶಭಕ್ತಿಗೀತೆ, 6:40 ರೈತರಿಗೆ ಸಲಹೆ, 6:45 ಭಾವಗೀತೆ, 6:50 ಆರೋಗ್ಯ ಬಿಂದು, ವಿಷಯ ಹಿರಿಯರ ಆರೋಗ್ಯ ರಕ್ಷಣೆ ಹಾಗೂ ಹೋಮಿಯೋಪತಿ ವೈದ್ಯ ಪದ್ಧತಿ, ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಶ್ರೀಪಾದ ಹೆಗಡೆ. 7:15 ಭಾವತರಂಗ, 7:30 ಸೇವಾ ಮಾಹಿತಿ, 7:45 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 8:30 ಹಾಗೂ 9:30 ಕನ್ನಡ ಚಿತ್ರಗೀತೆಗಳು, 9:05 ಕಾರ್ಯಕ್ರಮ ಕಾಮನ ಬಿಲ್ಲು, 10:00 ಪ್ರಾಯೋಜಿತ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ.

0: ವಿಷಯ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಸೈನ್ಸ್ ಹಾಗೂ ಐಟಿಐ ಪಾಸಾದವರಿಗೆ ಚಿತ್ರದುರ್ಗದ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿರುವ ಲಭ್ಯವಿರುವ ಡಿಪ್ಲೊಮೋ ಕೋರ್ಸ್ಗಳು. ಭಾಗವಹಿಸುತ್ತಾರೆ ಎಸ್ವಿ ರವಿಶಂಕರ್, ಪ್ರಾಂಶುಪಾಲರು, ಜೆಎಂಐಟಿ ಕ್ಯಾಂಪಸ್, ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜ್ ಚಿತ್ರದುರ್ಗ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜ್ ಚಿತ್ರದುರ್ಗ. 11 ಗಂಟೆಗೆ ಜನಪದ ಗೀತೆಗಳು, 11:30 ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸ್ಥಳ ಪರಿಚಯ. ಮದಕರಿ ಪ್ರಸಾರದಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಇಂದು ಮಧ್ಯಾಹ್ನ 12:05 ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರ. 12:35 ಆರೋಗ್ಯ ಸಂಚಿಕೆಯಲ್ಲಿ ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ವಹಿಸಬೇಕಾದ ಎಚ್ಚರಿಕೆ ಕುರಿತು ಡಾಕ್ಟರ್ ಮಧುಸೂದನ್ ಬಿಎನ್ ಅವರೊಂದಿಗೆ ಸಂದರ್ಶನ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಕುರಿತು ಮಾಹಿತಿ. ನಮನಿಲಯದಿಂದ 1:20 ಉಲ್ಲಾಸ ಕಾರ್ಯಕ್ರಮ. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು. 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಬಿತ್ತರವಾಗಲಿವೆ. ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ. 5:30 ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನಿನ್ ಕಾರ್ಯಕ್ರಮ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಪಾಪೇನಹಳ್ಳಿ ಗ್ರಾಮದ ಸಾವಿತ್ರಮ್ಮ ಹಾಗೂ ಸಂಘಟಕರಿಂದ ಮೈಲಾರಲಿಂಗ ದೇವರ ಕುರಿತು ಪದ. 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. ನಮ್ಮ ನಿಲಯದಿಂದ 6:35 ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸ್ವ ಉದ್ಯೋಗದಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗದ ಶ್ರೀಮತಿ ಚಂದ್ರಿಕಾ ಲೋಕನಾಥ್ ಅವರೊಂದಿಗೆ ಸಂದರ್ಶನ. 7:45 ಹಿಂದಿ ಚಿತ್ರಗೀತೆಗಳು. 8 ಗಂಟೆಗೆ ಜನರಂಜಿನಿ, ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. 8:45 ವಚನಗಳು. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 9:15 ಪ್ರಚಲಿತ ವಿದ್ಯಮಾನ. ನಂತರ 9:30 ಕ್ರೀಡಾಲೋಕ. ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಮಟ್ಟದ ಸೇಲಿಂಗ್ ಮತ್ತು ಡ್ರ್ಯಾಗನ್ ಬೋಟ್ ಆಟಗಾರ್ತಿ ಸಮನ್ವಯ ಹಾಗೂ ಅವರ ಪೋಷಕರೊಂದಿಗೆ ಸಂದರ್ಶನ. 10 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಬಿತ್ತರವಾಗಲಿವೆ. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಶಗುನ್ ಚೋಪ್ರಾ. The Central Bureau of Investigation, CBI, has registered a case in connection with an alleged paper leak in the conduct of the National Eligibility Cum Entrance Test on NEET UG 2026. The agency has registered the case based on a written complaint received from Department of Higher Education, Ministry of Education. The agency stated that special CBI teams have been formed and dispatched to various locations for investigation in the matter. The NEET UG 2026 examination was conducted by the National Testing Agency on 3rd of this month. In this case, Special Operations Group of the Rajasthan Police has so far detained 15 people. The Special Operations Group yesterday detained an alleged mastermind identified as Manish from Jaipur. Nashik Police have also detained a man in connection with the NEET paper leak case. CBI has now taken his custody. In Tamil Nadu, the TVK government is scheduled to prove its majority in the assembly today. Chief Minister C. Joseph Vijay has been holding meetings with leaders of supporting parties to consolidate support ahead of the floor test. Along with the backing

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ 6:10:20. ಇದೀಗ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. ಇಂದಿನ ನಮನ ಕಾರ್ಯಕ್ರಮದಲ್ಲಿ ಗಣಗಳ ಅಧಿಪತಿ ಗಣೇಶನಿಗೆ ಪ್ರಿಯವಾದ ಗರಿಕೆ ಹಾಗೂ ಎಕ್ಕದ ಹೂವಿನ ಬಗ್ಗೆ ಒಂದಷ್ಟು ಮಾಹಿತಿ ಇರಲಿದೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ವಿಜಯದಾಸರ ಕೃತಿ, ಹಾಡಿದ್ದಾರೆ ವಿದ್ಯಾಭೂಷಣ್. ಜಯ ಜಯ ಮೂಷಕ ಗಮನ, ಜಯ ಜಯ ಗಜಾನನ, ಜಯ ಜಯ ನಾಗಾಭರಣ, ಜಯ ಏ ಏಕದಂತ, ಜಯ ಜಯ.

ಗಣೇಶನ ಪೂಜೆಯಲ್ಲಿ ಹಲವಾರು ಮಂಗಳ ದ್ರವ್ಯ, ಪೂಜಾ ಸಾಮಗ್ರಿಗಳು ಹಾಗೂ ಸಿಹಿ ತಿನಿಸುಗಳಿಗೆ ಪ್ರಾಧಾನ್ಯವಿದೆ. ಅದರಲ್ಲಿ ಗರಿಕೆ ಅಥವಾ ದೂರ್ವ ಮತ್ತು ಎಕ್ಕದ ಹೂವಿಗೂ ಕೂಡ ಬಹಳ ಮುಖ್ಯವಾದ ಸ್ಥಾನವಿದೆ. ಈ ಗರಿಕೆ ಹಾಗೂ ಎಕ್ಕದ ಹೂವಿಗೆ

ಆಧ್ಯಾತ್ಮಿಕ ಹಾಗೂ ವೈಜ್ಞಾನಿಕವಾಗಿ ಸಾಕಷ್ಟು ಮಹತ್ವವಿದೆ. ಅದರ ಬಗ್ಗೆ ಒಂದಷ್ಟು ಕಿರು ಮಾಹಿತಿಯನ್ನ ತಿಳಿಯೋಣ. ಗರಿಕೆ ಅಥವಾ ಧೂರ್ವ ಅಂತೇಳಿ ಹೇಳಲಾಗುತ್ತೆ. ಗಣೇಶನಿಗೆ ಗರಿಕೆ ಎಂದರೆ ಅತ್ಯಂತ ಪ್ರಿಯ. ಸಂಪ್ರದಾಯದ ಪ್ರಕಾರ ಗಣೇಶನಿಗೆ 21 ಗರಿಕೆಗಳ ಕಟ್ಟನ್ನ ಅರ್ಪಿಸುವುದು ಶ್ರೇಷ್ಠ ಎಂದು ನಂಬಲಾಗುತ್ತದೆ. ಅದನ್ನು ಹೊರತುಪಡಿಸಿದಂತೆ ಬೆಸ ಸಂಖ್ಯೆಯಲ್ಲಿ ಈ ಗರಿಕೆಯನ್ನ ಅರ್ಪಿಸಲಾಗುತ್ತೆ. ಪುರಾಣಗಳ ಪ್ರಕಾರ ಅನಲಾಸುರ ಎಂಬ ರಾಕ್ಷಸನನ್ನ ಸಂಹಾರ ಮಾಡಲು ಗಣೇಶನು ಆ ರಾಕ್ಷಸನನ್ನ ನುಂಗುತ್ತಾನೆ. ಆಗ ಗಣೇಶನ ಹೊಟ್ಟೆಯಲ್ಲಿ ಉರಿ ಆರಂಭವಾಗುತ್ತದೆ. ಆಗ ಋಷಿ ಮುನಿಗಳು ಗಣೇಶನಿಗೆ ಗರಿಕೆಯನ್ನ ಸೇವಿಸಲು ನೀಡುತ್ತಾರೆ. ಆಗ ಈ ಗರಿಕೆಯ ಸೇವನೆಯಿಂದ ಗಣೇಶನ ಹೊಟ್ಟೆಯ ಉರಿ ಹಾಗೆ ದೇಹದ ಉರಿ ಅನ್ನುವುದು ಶಮನವಾಗುತ್ತದೆ. ಅಂದಿನಿಂದ ಗಣೇಶನಿಗೆ ಗರಿಕೆ ಅರ್ಪಿಸುವುದು ರೂಢಿಯಾಗುತ್ತದೆ. ಹಾಗಾಗಿನೇ ಗಣೇಶನಿಗೆ ಗರಿಕೆ ಎಂದರೆ ಬಹಳಷ್ಟು ಪ್ರಿಯವಾಗಿರುವಂಥದ್ದು. ಈ ಗರಿಕೆಯನ್ನ ಸಾಮಾನ್ಯವಾಗಿ 3-5 ಎಲೆಗಳಿರುವ ಗರಿಕೆ ಚಿಗುರನ್ನ ಜೋಡಿಯಾಗಿ ಸಲ್ಲಿಸುವುದು ವಾಡಿಕೆಯಾಗಿದೆ. ಇನ್ನು ವೈಜ್ಞಾನಿಕವಾಗಿ ಗರಿಕೆಯು ತಂಪಾದ ಗುಣವನ್ನ ಹೊಂದಿದೆ. ಒತ್ತಡವನ್ನ ಕಡಿಮೆ ಮಾಡುವ ಹಾಗೂ ಮನಸ್ಸಿಗೆ ಶಾಂತಿ ನೀಡುವ ಶಕ್ತಿಯನ್ನ ಈ ಗರಿಕೆ ಹೊಂದಿದೆ ಎಂದು ಹೇಳಲಾಗುತ್ತದೆ. ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈಗ ಕೇಳೋಣ. ಹಾಲ ತೊರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮಳಲು ಎಂಬ ಬಸವಣ್ಣನವರ ವಚನಕ್ಕೆ ಧ್ವನಿಯಾಗಿದ್ದಾರೆ ಶ್ರೀಪ್ರಿಯಾ.

ಗಣೇಶನಿಗೆ ಅತ್ಯಂತ ಪ್ರಿಯವಾದ ಎಕ್ಕದ ಹೂವಿನ ಬಗ್ಗೆ ತಿಳಿಯೋಣ. ಎಕ್ಕದ ಗಿಡವನ್ನ ಎಕ್ಕೆ ಗಿಡ ಎಂದು ಕೂಡ ಸಾಮಾನ್ಯವಾಗಿ ರೂಢಿಗತವಾಗಿ ಕರೆಯುತ್ತೇವೆ. ಈ ಎಕ್ಕದ ಗಿಡವನ್ನ ಸೂರ್ಯನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಗಣೇಶನಿಗೆ ಎಕ್ಕೆಯ ಹೂವಿನ ಹಾರ ಎಂದರೆ ಬಹಳ ಇಷ್ಟ. ಈ ಎಕ್ಕೆಯ ಗಿಡಕ್ಕೆ ಅರ್ಕ ಎಂದು ಕೂಡ ಕರೆಯಲಾಗುತ್ತದೆ. ಅರ್ಕ ಎಂದರೆ ಸೂರ್ಯ ಎಂಬ ಅರ್ಥವಿದೆ. ಎಕ್ಕದ ಹೂವುಗಳನ್ನ ಅರ್ಪಿಸುವುದರಿಂದ ಜ್ಞಾನ ಮತ್ತು ಶಕ್ತಿ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಗಣೇಶನನ್ನ ಅರ್ಕ ಗಣಪತಿ ಎಂಬ ರೂಪದಲ್ಲೂ ಸಹ ಆರಾಧಿಸಲಾಗುತ್ತದೆ. ಈ ಒಂದು ಎಕ್ಕದ ಹೂವಿನಲ್ಲಿ ಬಿಳಿ ಎಕ್ಕೆ ಹಾಗೂ ಕೆಂಪು ಎಕ್ಕೆ ಎಂಬ ಎರಡು ವಿಧಗಳಿವೆ. ಇದರಲ್ಲಿ ಬಿಳಿ ಎಕ್ಕದ ಹೂವು ಗಣೇಶನ ಪೂಜೆಗೆ ಅತ್ಯಂತ ಶ್ರೇಷ್ಠ. ಬಿಳಿ ಎಕ್ಕದ ಬೇರಿನಿಂದ ಮಾಡಿದ ಗಣೇಶನ ವಿಗ್ರಹಕ್ಕೆ ವಿಶೇಷ ಶಕ್ತಿ ಮಹತ್ವವಿರುತ್ತದೆ. ಇದನ್ನೇ ಅರ್ಕ ಗಣಪತಿ ಎಂದು ಪೂಜೆ ಮಾಡಲಾಗುತ್ತದೆ. ಎಕ್ಕದ ಗಿಡವು ಔಷಧೀಯ ಗುಣಗಳಿಂದ ಕೂಡ ಕೂಡಿರುವಂಥದ್ದು. ಇದರ ಹೂವುಗಳು ಪರಿಸರದ ನಕಾರಾತ್ಮಕ ಶಕ್ತಿಯನ್ನ ಹೀರಿಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿದೆ ಎನ್ನಲಾಗುತ್ತದೆ. ಒಟ್ಟಾರೆ ಗರಿಕೆಯು ಶಾಂತಿ ಮತ್ತು ಶೀತಲತೆಯ ಸಂಕೇತವಾಗಿದ್ದರೆ ಎಕ್ಕದ ಹೂವು ತೇಜಸ್ಸು ಮತ್ತು ರಕ್ಷಣೆಯ ಸಂಕೇತವಾಗಿದೆ. ನಮನ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಅಂಬಾತನೆಯ ಹೇರಂಬ ಕರುಣಾಂಬುದೆ ತವಚರಣಾಂಬುಜ ಕೆರಕುವೆ ಅಂಬಾತನೆಯ ಹೇರಂಬ ನರಸಿಂಹನಾಯಕ್ ಅವರ ಸ್ವರದಲ್ಲಿ.

ಗಣೇಶ ಗಜಾನನನು ಪ್ರಕೃತಿಯ ಆರಾಧಕ. ಗಣೇಶನು ದುಬಾರಿ ವಸ್ತುಗಳಿಗಿಂತ ಪ್ರಕೃತಿಯಲ್ಲಿ ಸುಲಭವಾಗಿ ಸಿಗುವ ವಸ್ತುಗಳಿಗೆ ಬೇಗ ಒಲಿಯುತ್ತಾನೆ. ಗರಿಕೆ ಹಾಗೂ ಎಕ್ಕದ ಗಿಡವು ಯಾವುದೇ ವಿಶೇಷ ಆರೈಕೆ ಇಲ್ಲದೆ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಸಹ ಬೆಳೆಯುತ್ತದೆ. ಇದು ಸ್ಥಿತಪ್ರಜ್ಞತೆ ಮತ್ತು ಸರಳತೆಯ ಸಂಕೇತ. ಗಣೇಶನನ್ನ ಭಕ್ತನು ಹಣವದಿಂದಲ್ಲ, ಅವನಲ್ಲಿರುವ ಸರಳತೆ ಮತ್ತು ದೃಢ ಭಕ್ತಿಯಿಂದ ಒಲಿಸಿಕೊಳ್ಳಬೇಕು ಎಂಬುದನ್ನ ಸೂಚಿಸುತ್ತದೆ. ಸಾಮಾನ್ಯವಾಗಿ ದೇವತೆಗಳಿಗೆ ಅರ್ಪಿಸುವ ಹೂವುಗಳು ಸುಗಂಧಭರಿತವಾಗಿರಬೇಕು ಎಂಬ ನಿಯಮವಿದೆ. ಆದರೆ ಗಣೇಶನಿಗೆ ಅರ್ಪಿಸುವ ಎಕ್ಕೆ ಹಾಗೂ ಗರಿಕೆಯು ಸುಗಂಧವಿಲ್ಲದಿದ್ದರೂ ಔಷಧೀಯ ಗುಣದಿಂದ ಗಣೇಶನಿಗೆ ಸಾಕಷ್ಟು ಪ್ರಿಯವಾಗಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತಾ ಇಂದಿನ ನಮನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಕೇಳುವಿರಿ.

0: ಚಿಂತನ ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ.
1: ಮಾನವರಲ್ಲಿ ಪರಸ್ಪರ ಪ್ರೀತಿ ಸಹಜ ಧರ್ಮವಾಗಿದೆ, ದ್ವೇಷ ಆಕಸ್ಮಿಕವಾಗಿದೆ. ಆಕಸ್ಮಿಕತೆ ಮುಂದುವರೆದರೆ ದ್ವೇಷಾಸೂಯೆ ಸ್ಫೋಟವಾಗುವುದು. ಮಳೆ ಸಹಜ ಧರ್ಮ, ಗುಡುಗು ಸಿಡಿಲು ಆಕಸ್ಮಿಕ. ಗುಡುಗು ಸಿಡಿಲು ಮುಂದುವರೆದರೆ ಸಾವು ನೋವು ಖಚಿತ. ದ್ವೇಷಕ್ಕೆ ಕೋಪವೇ ಕಾರಣವಾಗಿದೆ. ಕೋಪ ಹಿಡಿತಕ್ಕೆ ಸಿಗದಾಗ ದ್ವೇಷಾಗ್ನಿ ಹೊತ್ತಿ ಉರಿಯುವುದು. ದ್ವೇಷ ಅಸೂಯೆ ಅವಳಿ ಜವಳಿಗಳು ಇದ್ದಂತೆ ಅದು ಕಾಮಾಲೆ ರೋಗವಾಗಿದೆ. ಕಾಮಾಲೆ ಕಣ್ಣಿಗೆ ಕಂಡಿದ್ದೆಲ್ಲ ಹಳದಿಯಾಗಿ ಕಾಣುವಂತೆ ಕೋಪಿಗಳಿಗೆ ನಡೆದಿದ್ದೆಲ್ಲ ತಪ್ಪಾಗಿಯೇ ಕಾಣುತ್ತದೆ. ಕಾರಣ, ಕೋಪ ನಿರ್ಮೂಲನೆಗೆ ಸಂಯಮ, ತಾಳ್ಮೆ, ಸಹನೆ, ಪ್ರೀತಿ ಅವಶ್ಯವಾಗಿದೆ. ದ್ವೇಷ ಅಸೂಯೆಗಳು ಹಾನಿ ಅಷ್ಟೇ ಅಲ್ಲ, ಪ್ರಗತಿಗೆ ಅಡ್ಡಗಾಲು ಎಂದು ಹೇಳಬಹುದಾಗಿದೆ. ದ್ವೇಷಾಗ್ನಿ ಜ್ವಾಲೆಗೆ ತುತ್ತಾದವರು ಇಲ್ಲಿ

ಇಷ್ಟವರೆಗೆ ಯಾರೂ ಗೆದ್ದಿಲ್ಲ, ಸುಖ ಕಂಡಿಲ್ಲ. ಅಷ್ಟೇ ಅಲ್ಲ, ದ್ವೇಷಾಗ್ನಿ ವ್ಯಕ್ತಿ ವ್ಯಕ್ತಿಯಿಂದ ಸಮಾಜ ರಾಷ್ಟ್ರವನ್ನು ಕೂಡ ತಲ್ಲಣಗೊಳಿಸುವುದು. ಕಾರಣ, ಸಂತೋಷಕ್ಕೆ ದ್ವೇಷ ಅಲ್ಲ, ಪರಸ್ಪರ ಪ್ರೀತಿ ಅಗತ್ಯವಾಗಿದೆ. ದ್ವೇಷ ಮೊದಲು ಜನಾಂಗೀಯ ದ್ವೇಷವಾಗಿ, ಅನಂತರ ಧಾರ್ಮಿಕ ದ್ವೇಷವಾಗಿ ಸಮಾಜದ ಶಾಂತಿ ನೆಮ್ಮದಿ ಕಿತ್ತುಕೊಂಡ ಘಟನೆಗಳು ಇತಿಹಾಸದಲ್ಲಿ ಇವೆ. ಎರಡನೇ ಮಹಾಯುದ್ಧದಲ್ಲಿ ಜನಾಂಗೀಯ ದ್ವೇಷದಿಂದ ಲಕ್ಷ ಲಕ್ಷ ಜನ ಸತ್ತರು ಎಂದು ಇತಿಹಾಸ ಹೇಳುತ್ತದೆ. ಸಕ್ಕರೆ ಬೇಡವಾದವರು ಸಕ್ಕರೆ ಬಿಡಲಿ, ಸಕ್ಕರೆ ಉತ್ಪಾದನೆ ಮೇಲೆ ದ್ವೇಷ ಮಾಡಿದರೆ ಹೇಗೆ? ಭೀಮ ದುರ್ಯೋಧನರ ಮಧ್ಯೆ ಬೀಜವಾಗಿ ಕಂಡ ದ್ವೇಷ ಮರವಾಗಿ ಹೆಮ್ಮರವಾಗಿ ಕೌರವ ವಂಶವನ್ನೇ ನಾಶ ಮಾಡಿದ ಕಥೆ ಇದೆ. ದ್ವೇಷಕ್ಕೆ ಅಹಂಕಾರ ಬುದ್ಧಿಯೇ ಪ್ರಮುಖ ಕಾರಣವಾಗಿದೆ. ನಾನು ನೀನು ಎಂಬ ಅಹಂ ತಲೆ ಎತ್ತಿದಾಗ ಮಾನವ ವಿವೇಕ ಕಳೆದುಕೊಂಡು ಅವಿವೇಕಿ ಆಗುತ್ತಾನೆ. ನಾನೀನೆಂಬ ಅಹಂಕಾರ ತಲೆದೂರಿದಲ್ಲಿ ಆಟ ಮಠ ಕುಟಿಲ ಕುಹಕು ಎಂಬ ಬಿರುಗಾಳಿ ಬಿಟ್ಟಿತ್ತು. ಬಿರುಗಾಳಿ ಹುಟ್ಟಲೊಡನೆ ಜ್ಞಾನಜ್ಯೋತಿ ಕೆಟ್ಟಿತ್ತು. ಜ್ಞಾನಜ್ಯೋತಿ ಕೆಡಲೊಡನೆ ನಾಬಲ್ಲೆ ಬಲ್ಲಿದರೆಂಬ ಆರು ಹಿರಿಯರೆಲ್ಲರೂ ತಾಮಸಕ್ಕೊಳಗಾಗಿ ಸೀಮೆ ತಪ್ಪಿ ಕೆಟ್ಟರು ಕಾಣ ಗುಹೇಶ್ವರ.

0: ಕಿತ್ತುಕೊಂಡ ಘಟನೆಗಳು ಇತಿಹಾಸದಲ್ಲಿ ಇವೆ. ಎರಡನೇ ಮಹಾಯುದ್ಧದಲ್ಲಿ ಜನಾಂಗೀಯ ದ್ವೇಷದಿಂದ ಲಕ್ಷ ಲಕ್ಷ ಜನ ಸತ್ತರು ಎಂದು ಇತಿಹಾಸ ಹೇಳುತ್ತದೆ. ಸಕ್ಕರೆ ಬೇಡವಾದವರು ಸಕ್ಕರೆ ಬಿಡಲಿ, ಸಕ್ಕರೆ ಉತ್ಪಾದನೆ ಮೇಲೆ ದ್ವೇಷ ಮಾಡಿದರೆ ಹೇಗೆ? ಭೀಮ ದುರ್ಯೋಧನರ ಮಧ್ಯೆ ಬೀಜವಾಗಿ ಕಂಡ ದ್ವೇಷ ಮರವಾಗಿ ಹೆಮ್ಮರವಾಗಿ ಕೌರವ ವಂಶವನ್ನೇ ನಾಶ ಮಾಡಿದ ಕಥೆ ಇದೆ. ದ್ವೇಷಕ್ಕೆ ಅಹಂಕಾರ ಬುದ್ಧಿಯೇ ಪ್ರಮುಖ ಕಾರಣವಾಗಿದೆ. ನಾನು ನೀನು ಎಂಬ ಅಹಂ ತಲೆ ಎತ್ತಿದಾಗ ಮಾನವ ವಿವೇಕ ಕಳೆದುಕೊಂಡು ಅವಿವೇಕಿ ಆಗುತ್ತಾನೆ. ನಾನೀನೆಂಬ ಅಹಂಕಾರ ತಲೆದೂರಿದಲ್ಲಿ ಆಟ ಮಠ ಕುಟಿಲ ಕುಹಕು ಎಂಬ ಬಿರುಗಾಳಿ ಬಿಟ್ಟಿತ್ತು. ಬಿರುಗಾಳಿ ಹುಟ್ಟಲೊಡನೆ ಜ್ಞಾನಜ್ಯೋತಿ ಕೆಟ್ಟಿತ್ತು. ಜ್ಞಾನಜ್ಯೋತಿ ಕೆಡಲೊಡನೆ ನಾಬಲ್ಲೆ ಬಲ್ಲಿದರೆಂಬ ಆರು ಹಿರಿಯರೆಲ್ಲರೂ ತಾಮಸಕ್ಕೊಳಗಾಗಿ ಸೀಮೆ ತಪ್ಪಿ ಕೆಟ್ಟರು ಕಾಣ ಗುಹೇಶ್ವರ. ಅಲ್ಲಮರವಾಣಿಯಂತೆ ಅಹಂಕಾರ ಗುಣಗಳು ಜೀವನ ಹಾಳು ಮಾಡುತ್ತವೆ. ಕೋಪದಿಂದ ತಾಪ, ತಾಪದಿಂದ ದ್ವೇಷ, ದ್ವೇಷದಿಂದ ನಾಶ. ದುರ್ಯೋಧನನ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗ ಕೊಡುವುದಿಲ್ಲ ಎಂಬ ದ್ವೇಷ ಸಾವಿಗೆ ಕಾರಣವಾದ ಘಟನೆ ಇದೆ. ಕಾರಣ, ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆ ತೋರಿಸು ಎಂಬ ಗಾಂಧೀಜಿಯವರ ತತ್ವ ಸಿದ್ಧಾಂತ ಪ್ರಸ್ತುತ ಅಗತ್ಯವಾಗಿದೆ. ದ್ವೇಷದ ಹಿಂಸಾ ಮಾರ್ಗಕ್ಕಿಂತ ಪ್ರೀತಿ ಅಹಿಂಸಾ ಮಾರ್ಗ ಶ್ರೇಷ್ಠವಾಗಿದೆ. ಕೋಪ ಮೂರ್ಖರ ಲಕ್ಷಣವಾಗಿದೆ. ಕೋಪದಿಂದ ಮೂರುದ್ದ ಜಾಗಕ್ಕೆ ನೂರುದ್ದದ ಜಾಗ ಕಳೆದುಕೊಂಡಂತೆ ವ್ಯರ್ಥ. ಶ್ರೀರಾಮಕೃಷ್ಣರ ಹಾವಿನ ಕಥೆಯಂತೆ ತೊಂದರೆಗಳ ಸಂದರ್ಭದಲ್ಲಿ ಹಾವಿನಂತೆ ಬುಸಗುಡಬೇಕೇ ವಿನಃ ಕಚ್ಚಬಾರದು. ಸರ್ವೇ ಜನ ಸುಖಿನೋ ಭವಂತು ಎಂಬ ಪ್ರಾರ್ಥನೆಯಂತೆ ಸರ್ವರು ಸುಖಿಗಳಾಗಲಿ, ಸುರಕ್ಷಿತವಾಗಲಿ, ಯಾರಿಗೂ ದುಃಖ ಬೇಡ ಎಂಬ ಉದಾರ ಭಾವ, ವಸುದೈವ ಕುಟುಂಬಕಂ ಎಂಬ ಭಾವ ಬೆಳೆಸಿಕೊಂಡು ಒಂದೇ ಮಾತರಂ ಗೀತೆಯಂತೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಬಾಳುವುದು ಪ್ರಮುಖವಾಗಿದೆ. ಹಾವಿನ ದ್ವೇಷ 12 ವರ್ಷ ಎಂಬಂತೆ ನಾವು ದ್ವೇಷ ಸಾಧಿಸಲು ಹಾವುಗಳೇ ಅಲ್ಲ ಅಲ್ಲ, ನಾವು ಮಾನವರು. ನಡೆಗಳಲ್ಲಿ ನುಡಿಗಳಲ್ಲಿ ದ್ವೇಷ ಸಲ್ಲದು. ದ್ವೇಷ ಭಾಷಣಗಳಿಂದ ಶಾಂತಿ ಭಂಗದ ಸಾಧ್ಯತೆ ಇದೆ. ಶಾಸ್ತ್ರ ನಿಂದೆ, ಧರ್ಮ ನಿಂದೆಗಳು ದ್ವೇಷಗಳಾಗಿವೆ. ದೈವಭೇದ ಜೀವಭೇದಗಳು ಸಲ್ಲದು. ದ್ವೇಷ ಎಂಬುದು ಉರಿಯುವ ಕೆಂಡದಂತೆ. ದ್ವೇಷಗಾರರಿಗೆ ದ್ವೇಷದ ಕೆಂಡ ಬಗೆಯಲು ಮೊದಲು ಕೆಂಡವನ್ನು ನಾವು ಹಿಡಿಯಬೇಕು. ಆಗ ಮೊದಲು ನಮ್ಮ ಕೈ ಸುಡುವುದು ಎಂಬುದನ್ನು ಮರೆಯಬಾರದು.
1: ಇದುವರೆಗೆ FS ಕಲ್ಲಪ್ಪನಮಠ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರ 102.6 ಎಫ್ಎಂ. ಸಮಯ 6:35:05. ಇದೀಗ ದೇಶಭಕ್ತಿ ಗೀತೆಯನ್ನ ಕೇಳೋಣ. ರಚನೆ ಕಯ್ಯಾರ ಕಿಯಣ್ಣರಯ್ಯ ಅವರದು. ಐಕ್ಯ ಒಂದೇ ಮಂತ್ರ, ಐಕ್ಯದಿಂದಲೇ ಸ್ವತಂತ್ರ, ಐಕ್ಯ ಗಾನದಿ ರಾಷ್ಟ್ರ ತೇಲುತ್ತಿರಲಿ. ಸಮೂಹ ಗಾನದಲ್ಲಿ

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇನ್ನು ಮುಂದೆ ರೈತರಿಗೆ ಸಲಹೆ ಕೇಳುವಿರಿ. ಒಂದು ವಾಣಿಜ್ಯ ಪ್ರಕಟಣೆಯ ನಂತರ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
3: ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ಸ್ವಾತಿ ಹೆಚ್ಚಿಸಿ ಅಂತ ನಾನು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ಹಿರಿಯ ಸಂಶೋಧನಾ ಸಹಾಯಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ರೈತ ಬಾಂಧವರೇ, ನಿಮಗೆ ಅಡಿಕೆಯಲ್ಲಿ ಕಂಡು ಬರ್ತಕ್ಕಂಥ ಬಸವನ ಹುಳು, ಅದನ್ನ ನಾವು ಹೇಗೆ, ಅದರಿಂದ ಆಗ್ತಕ್ಕಂಥ ಹಾನಿಯ ಲಕ್ಷಣಗಳೇನು, ಅದನ್ನ ಹೇಗೆ ಹತೋಟಿ ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ. ಈ ಬಸವನ ಹುಳುಗಳು ಏನಾಗುತ್ತೆ ಅಂತಂದ್ರೆ, ಇದು ಎಲ್ಲಾ ಹಂತದ ಅಡಿಕೆ ಸಸಿಗಳಿಗೂ ಸಹ ತೊಂದರೆಯನ್ನು ಉಂಟು ಮಾಡುತ್ತೆ. ಅಂದ್ರೆ ಚಿಕ್ಕ ಸಸಿಗಳಿಗೂ ಸಹ ಉಂಟು ಮಾಡುತ್ತೆ, ಇಂಗಾರಗಳನ್ನ ತಿನ್ನುತ್ತೆ, ಮತ್ತೆ ಎಳೆ ವಯಸ್ಸಿನ ತೋಟಗಳಲ್ಲಿ ಕಾಂಡದ ಹಸಿರು ಭಾಗವನ್ನ ಕೆರೆದು ತಿನ್ನುತ್ತೆ, ಮತ್ತೆ ಇಲ್ಲಿ ಎಲೆಗಳನ್ನು ಸಹ ಕಚ್ಚಿಬಿಟ್ಟು ತಿನ್ನೋದ್ರಿಂದ ಬಸವನ ಹುಳುಗಳು ಎಲ್ಲಾ ಹಂತದ ಅಡಿಕೆ ಮರಿಗಳಿಗೂ ಸಹ ಹಾನಿಯನ್ನ ಉಂಟು ಮಾಡ್ತಾ ಹೋಗುತ್ತೆ. ಇದು ಚಿಕ್ಕ ವಯಸ್ಸಿನ ತೋಟಗಳಲ್ಲಿ ತುಂಬಾ ತೊಂದರೆಯನ್ನು ಉಂಟು ಮಾಡುತ್ತೆ. ಅಂದ್ರೆ ಸಂಪೂರ್ಣವಾಗಿ ಸಸಿಗಳನ್ನ ತಿಂದು ಹಾಕೋದು ಸ್ಟಾರ್ಟ್ ಮಾಡುತ್ತೆ. ಇದರಿಂದ ಇಂಗಾರ ಮತ್ತೆ ಎಲೆಗಳೆಲ್ಲ ಸಹ ತಿನ್ನೋದ್ರಿಂದ ಇದು ಮರಗಳಿಗೂ ಸಹ ಆದಷ್ಟು ನಷ್ಟವನ್ನ ಉಂಟು ಮಾಡುತ್ತೆ. ಇದನ್ನ ನಾವು ಹೇಗೆ ಹತೋಟಿ ಮಾಡಬೇಕು ಅಂತಂದ್ರೆ, ತೋಟಗಳಲ್ಲಿ ಕಳೆಗಳನ್ನ

0: ನಿರ್ಮೂಲನೆ ಮಾಡಬೇಕು ಅಂದರೆ ಕಳೆಗಳನ್ನು ಅಲ್ಲಲ್ಲಿ ಬಿಡದಲೇ ಅದನ್ನು ಸಂಪೂರ್ಣವಾಗಿ ಶುಚಿಯಾಗಿಡೋದ್ರಿಂದನೂ ಸಹ ನಾವು ಇದು ಬಸವನ ಹುಳುನ ಆದಷ್ಟು ಕಡಿಮೆ ಮಾಡ್ಕೋಬೋದು. ಅದಕ್ಕೆ ಅಡಗಿಕೊಳ್ಳೋಕ್ಕೆ ಆವಾಗ ಜಾಗ ಸಿಗೋದಿಲ್ಲ. ಮತ್ತು ಕೃಷಿ ತ್ಯಾಜ್ಯಗಳನ್ನು ಅಲ್ಲಲ್ಲೇ ಗುಂಪು ಹಾಕ್ದಲೆ ಅದಕ್ಕೆ ಅಡಗಿಕೊಳ್ಳೋಕ್ಕೆ ಸ್ಥಳ ಸಿಗದಂತೆ ಮಾಡಬೇಕು. ಮತ್ತು ಅಲ್ಲಲ್ಲಿ ನೆನೆಸಿದ ಗೋಣಿ ಚೀಲಗಳನ್ನ ಹರಡೋದ್ರಿಂದ ಅಥವಾ ಕಸವನ್ನು ಗುಂಪಾಗಿರಿಸಿ ಅದರ ಆಶ್ರಯ ಪಡೆಯಲು ಬರುವ ಹುಳುಗಳನ್ನು ಆಯ್ದು ನಾಶಪಡಿಸಬಹುದು. ಅಥವಾ 25-30 ಗ್ರಾಂ ಸುಣ್ಣದ ಪುಡಿ ಅಥವಾ ಮೈಲ್ಪುತ್ತುತ್ತದ ಮಿಶ್ರಣವನ್ನು ಸಿಂಪಡಣೆ ಮಾಡೋದ್ರಿಂದನೂ ಸಹ ಈ ಹುಳುಗಳನ್ನು ನಾಶ ಮಾಡಬಹುದು. ಅತಿ ಹೆಚ್ಚು ಬಾಧೆ ಇರತಕ್ಕಂಥ ತೋಟಗಳಲ್ಲಿ 2.5% ಮೆಟಾಲ್ಡಿಹೈಡ್ ತುಣುಕುಗಳನ್ನ 20 ಗ್ರಾಂನಂತೆ ಅಲ್ಲಲ್ಲಿ ಸಂಜೆ 6 ಗಂಟೆಯಿಂದ 8 ಗಂಟೆ ಸುಮಾರಿಗೆ ಅಲ್ಲಲ್ಲಿ ಉದುರಿಸೋದ್ರಿಂದನೂ ಸಹ ಇದನ್ನ ಕಡಿಮೆ ಮಾಡ್ಕೋಬಹುದು. ಆಮೇಲೆ ಈ ಬಸವನ ಹುಳುಗಳು ಹೇಗೆ ಅಂತಂದ್ರೆ ಆದಷ್ಟು ಪಪ್ಪಾಯ ಹಣ್ಣಿಗೆ ಆಕರ್ಷಿತ ಆಗುತ್ತೆ. ಅಂದ್ರೆ ಪಪ್ಪಾಯ ಹಣ್ಣುಗಳನ್ನ ಮತ್ತೆ ಪಪ್ಪಾಯ ಎಲೆಗಳಿಗೆ ಅಥವಾ ಕೊಳ್ತಿರ್ತಕ್ಕಂಥ ಪಪ್ಪಾಯ ಹಣ್ಣಿಗೆ ಆದಷ್ಟು ಬೇಗ ಆಕರ್ಷಿತ ಆಗುತ್ತೆ. ನಿಮಗೆ ತುಂಬಾ ಈ ಹುಳದ ಹಾವಳಿ ಹೆಚ್ಚಾಗಿದೆ ಅಂತಂದ್ರೆ ಆ ಕೊಳೆತ ಪಪ್ಪಾಯ ಹಣ್ಣುಗಳನ್ನ ಅಥವಾ ಅದರ ಎಲೆಗಳನ್ನ ತೋಟದ ಅಂಚಲ್ಲಿ ಅಲ್ಲಲ್ಲಿ ಹಾಕೋದ್ರಿಂದ ಅದು ಅತಿ ಬೇಗವಾಗಿ ಆಕರ್ಷಿತ ಆಗಿ ಅಲ್ಲಿಗೆ ಬಂದಾಗ ಅದನ್ನ ನಾವು ಹಿಡಿದ್ಬಿಟ್ಟು ಸುಣ್ಣದ ನೀರಲ್ಲೋ ಅಥವಾ ಉಪ್ಪಿನ ನೀರಲ್ಲೋ ಹಾಕೋದ್ರಿಂದನೂ ಸಹ ನಾವು ಈ ಬಸವನ ಹುಳುಗಳನ್ನ ನಾವು ಆದಷ್ಟು ನಿರ್ವಹಣೆ ಮಾಡಬಹುದು. ಬಸವನ ಹುಳು ಇತ್ತು ಅಂತಂದ್ರೆ ಸ್ವಲ್ಪ ಸಾಮೂಹಿಕವಾಗಿ ಅಂದ್ರೆ ಅಕ್ಕಪಕ್ಕ ತೋಟವರೆಲ್ಲರೂ ಸಹ ಒಂದೇ ಸಲ ಈ ಕ್ರಮಗಳನ್ನ ಅನುಸರಿಸೋದ್ರಿಂದ ಈ ಬಸವನ ಹುಳು ಈ ಬಸವನ ಹುಳುಗಳ ಹಾವಳಿ ಈ ಮಳೆಗಾಲದಲ್ಲಿ ಹೆಚ್ಚಾಗಿ ನಾವು ಕಾಣಬಹುದು. ಇದನ್ನ ನಾವು ಈ ನನ್ನ ಮೇಲೆ ತಿಳಿಸಿರ್ತಕ್ಕಂತ ಹತೋಟಿ ಕ್ರಮಗಳನ್ನ ಅನುಸರಿಸೋದ್ರಿಂದನೂ ಸಹ ನಾವು ಇದನ್ನ ಬಸವನ ಹುಳುಗಳನ್ನ ನಿರ್ವಹಣೆ ಮಾಡಬಹುದು. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9148198788. ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದಿರಿ. ರೈತ ಬಾಂಧವರೇ ಗಮನಿಸಿ, ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸ್ವ ಉದ್ಯೋಗದಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗದ ಶ್ರೀಮತಿ ಚಂದ್ರಿಕಾ ಲೋಕನಾಥ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಕೇಳಿ, ಇಂದು ಸಂಜೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 6:45:05. ಇನ್ನು ಮುಂದೆ ಭಾವಗೀತೆಯನ್ನ ಕೇಳುವಿರಿ. ವಿಕೆ ಗೋಕಾಕ್ ಅವರ ರಚನೆ. ಧ್ವನಿಯಾಗಿದ್ದಾರೆ ಶಾಂತಾ ಜಯತೀರ್ಥ ಹಾಗೂ ಆರ್ ಚಂದ್ರಿಕಾ. ಒಂದು ಪ್ರಕಟಣೆಯ ಬಳಿಕ ಭಾವಗೀತೆ ಮೂಡಿ ಬರಲಿದೆ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.

0: ವಿ ಕೆ ಗೋಕಾಕ್ ಅವರ ಭಾವಗೀತೆಯನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ಈಗ ಕೇಳಿ ಆರೋಗ್ಯ ಬಿಂದು ವಿಷಯ. ಹಿರಿಯರ ಆರೋಗ್ಯ ರಕ್ಷಣೆ ಹಾಗೂ ಹೋಮಿಯೋಪತಿ ವೈದ್ಯ ಪದ್ಧತಿ ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಶ್ರೀಪಾದ ಹೆಗಡೆ.
3: ಗುಡ್ ಹೆಲ್ತ್ ಈಸ್ ಕೀ ಟು ಎ ಗುಡ್ ಲೈಫ್ ಡ್ಯೂರಿಂಗ್ ಓಲ್ಡರ್ ಏಜ್. ವಯೋವೃದ್ಧರನ್ನು ಹೆಚ್ಚಿಗೆ ಹೊಂದುವುದಕ್ಕಿಂತ ಆರೋಗ್ಯವಂತ ಹಿರಿಯರನ್ನ ಪಡೆಯುವುದು ಆಯುಷ್ಯಕ್ಕೆ ಜೀವ ಕೊಟ್ಟಂತೆ. ಹಿರಿಯರ ಸಂಪೂರ್ಣ ಆರೋಗ್ಯವನ್ನ ಈ ಕೆಲವು ಕ್ರಮದಿಂದ ಪಡೆಯಬಹುದು. ಹೇಗೆ? ಜೀವನಾವಧಿಯ ಆರೋಗ್ಯ

0: ರಕ್ಷಣೆಗೆ ಶ್ರಮಿಸುವುದು, ವಯೋವೃದ್ಧರಲ್ಲಿ ಸೌಹಾರ್ದ ಆರೋಗ್ಯಕರ ವಾತಾವರಣ ಸೃಷ್ಟಿಸುವುದು, ಮೂಲಭೂತ ಪ್ರಾಥಮಿಕ ಆರೋಗ್ಯ ಒದಗಿಸುವುದು, ಹಿರಿಯರ ಅನುಭವಾಮೃತವನ್ನು ಗುರುತಿಸಿ ಗೌರವಿಸುವುದು, ಕುಟುಂಬದ ಮತ್ತು ಸಮಾಜದ ಚಟುವಟಿಕೆಗಳಲ್ಲಿ ಸಂಪೂರ್ಣ ತೊಡಗಿಸಿಕೊಳ್ಳುವಂತೆ ನೋಡಿಕೊಳ್ಳುವುದು, ಹಿರಿಯರಲ್ಲಿ ಸಾಮಾನ್ಯವಾಗಿ ಕಾಣಸಿಗುವ ರೋಗಗಳು ಹೀಗಿವೆ. 57% ಅಂದರೆ 57% ಹಿರಿಯರಲ್ಲಿ ಕಣ್ಣು ಮತ್ತು ದೃಷ್ಟಿಮಾಂದ್ಯತೆ, ಅದರೊಳಗೆ ಕೆಟ್ರಾಕ್ಟ್ ಕೂಡ ಸೇರಿ ಬರ್ತದೆ, ಹಾಗೂ 45% ಸಂದು ಮತ್ತು ಕೀಲು ನೋವುಗಳು, 43% ದಂತ ಮತ್ತು ಒಗೆಯುವ ತೊಂದರೆ, ಮತ್ತು ವಯಸ್ಸಾದರಲ್ಲಿ ಹಲ್ಲು ಉದುರಿ ಅಥವಾ ಕಿವುಗಳಾಗಿ ಆಗುವಂತಹ ತೊಂದರೆ, 15% ಕಿವಿ ತೊಂದರೆ ಅಥವಾ ಕಿವುಡುತನ, ಇನ್ನು 15% ರಕ್ತದೊತ್ತಡ ಮತ್ತು ಹೃದಯದ ಕಾಯಿಲೆಗಳು. ಉಳಿದ ಕಾಯಿಲೆಗಳಾದ ಅಲ್ಜಿಮೆರ್ಸ್ ತೊಂದರೆ, ಮಾನಸಿಕ ತೊಂದರೆ, ಅರ್ಧಾಂಗ ಅಥವಾ ಪಾರ್ಶ್ವವಾಯು, ಕ್ಯಾನ್ಸರ್ ರೋಗಗಳು, ಸಿಹಿಮೂತ್ರ, ಮೂತ್ರಪಿಂಡದ ತೊಂದರೆ, ಇದೇ ಮುಂತಾದ ತೊಂದರೆಗಳು ಸಾಮಾನ್ಯವಾಗಿ ಹಿರಿಯರಲ್ಲಿ ಕಾಣಬರುತ್ತವೆ. ಈ ಎಲ್ಲ ರೋಗಗಳಿಗೆ ಹೋಮಿಯೋಪತಿಯಲ್ಲಿ ಸೂಕ್ತ ಪ್ರಯೋಜನಕಾರಿ ಮತ್ತು ಪರಿಣಾಮಕಾರಿ ಚಿಕಿತ್ಸೆ ಮತ್ತು ಔಷಧಿಗಳಿವೆ. ಹೋಮಿಯೋಪತಿ ವೈದ್ಯರುಗಳಿಗೆ ಈ ಹಿರಿಯರ ತೊಂದರೆಗಳನ್ನು ಕೇಳಿ ಅದಕ್ಕೆ ಸಮರ್ಪಕ ಔಷಧಿ ಮತ್ತು ಪರಿಹಾರ ನೀಡುವ ತಾಳ್ಮೆ ಇದೆ. ಹಾಗಿದ್ದರೆ ಹೋಮಿಯೋಪತಿ ವೈದ್ಯ ಪದ್ಧತಿಯು ಹಿರಿಯರ ಆರೋಗ್ಯ ಕಾಪಾಡುವಲ್ಲಿ ಈ ರೀತಿ ಪಾತ್ರ ವಹಿಸಬಹುದು. ಹೇಗೆ? ಹಿರಿಯರ ರೋಗದ ಬಗ್ಗೆ ತಿಳುವಳಿಕೆ ಮತ್ತು ಜಾಗರೂಕರಾಗಿರುವಂತೆ ಮಾಡುವುದು, ರೋಗ ತಡೆಗಟ್ಟುವಂತೆ ಮತ್ತು ಉಪಶಮನದ ಮಾರ್ಗವನ್ನು ಸೂಚಿಸುವುದು, ಹಿತಮಿತವಾದ ಆಹಾರ ವಿಹಾರ ಮತ್ತು ವ್ಯಾಯಾಮ ಮಾಡುವಂತೆ ನೋಡಿಕೊಳ್ಳುವುದು, ಚಿತ್ತ ಸ್ವಾಸ್ಥ್ಯ ಮತ್ತು ಗುಣಾತ್ಮಕ ವಿಚಾರಗಳಿಂದ ಉಲ್ಲಸಿತರಾಗಿರುವಂತೆ ಮಾಡುವುದು, ಹೊಲಿಸ್ಟಿಕ್ ಅಪ್ರೋಚ್ನಿಂದ ಜೀವನದ ಗುಣಮಟ್ಟವನ್ನು ಕಾಪಾಡುವುದು. ಹೊಲಿಸ್ಟಿಕ್ ಅಂದರೆ ಸಮಗ್ರತೆ ಅಂತ, ಇದು ಹೋಮಿಯೋಪತಿಯ ಒಂದು ವಿಶೇಷವಾದಂತಹ ಗುಣ.
1: ಹಿರಿಯರ ಆರೋಗ್ಯ ರಕ್ಷಣೆ ಹಾಗೂ ಹೋಮಿಯೋಪತಿ ವೈದ್ಯ ಪದ್ಧತಿ, ಈ ಕುರಿತು ಡಾಕ್ಟರ್ ಶ್ರೀಪಾದ ಹೆಗ್ಡೆ ಅವರಿಂದ ಮಾಹಿತಿ ಕೇಳಿದಿರಿ. ಮತ್ತೆ ನಮ್ಮ ನಿಲಯದಿಂದ ಆರೋಗ್ಯ ಬಿಂದುವನ್ನ ಇಂದು ಮಧ್ಯಾಹ್ನ 1:20 ಕ್ಕೆ ಪ್ರಸಾರವಾಗುವ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕೇಳುವಿರಿ.

ಕೇಳುಗರೆ, ಪ್ರತಿದಿನ ಬೆಳಗ್ಗೆ 7:45 ನಮ್ಮ ನಿಲಯದಿಂದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಆಯುರ್ಧಾರ ಪ್ರಸಾರವಾಗುತ್ತಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು. ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ. ಸಾಧನೆಯ ಸಂಭ್ರಮವಲ್ಲ, ಸಾರ್ಥಕ ಸೇವೆಯ ಸಮರ್ಪಣೆ. ಕಂದಾಯ ಸಚಿವರ ಸ್ಪಷ್ಟನೆ. ಒಳ ಮೀಸಲಾತಿ ಜಾರಿಗೆ ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ, ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪ. ಬೇಸಿಗೆ ಹಿನ್ನೆಲೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ಧಗೆ. ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಜ್ಞಾನ ಭಾರತ ಮಿಷನ್ ಯೋಜನೆಯಡಿ ಹಸ್ತಪ್ರತಿಗಳ ಸಂರಕ್ಷಣೆ, ಡಿಜಿಟಲೀಕರಣ ಯಾದಗಿರಿ ಜಿಲ್ಲಾ ಮಟ್ಟದ ಸಮೀಕ್ಷೆಗೆ ಚಾಲನೆ. ಈಗ ವಾರ್ತೆಗಳ ವಿವರ. ಇದೇ 20ರಂದು ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ ಕೇವಲ ಸಾಧನೆಯ ಸಂಭ್ರಮವಲ್ಲ, ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಮಾಡಿರುವ ಆದ್ಯತಾ ಕಾರ್ಯಕ್ರಮಗಳ ಸಾರ್ಥಕ ಸೇವೆಯ ಸಮರ್ಪಣೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟಪಡಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಕಳೆದ 3 ವರ್ಷಗಳ ಅವಧಿಯಲ್ಲಿ ಕಂದಾಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಜನರಿಗಾಗಿ ಸಾಕಷ್ಟು ಆದ್ಯತಾ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಜನರಿಗೆ ನೀಡಿದ್ದ ಭರವಸೆ ಉಳಿಸಿಕೊಂಡಿರುವ ಬಗ್ಗೆ ಉತ್ತರದಾಯಿತ್ವವಾಗಿ ಸಾರ್ಥಕ ಸೇವೆಯ ಸಮರ್ಪಣಾ ಸಮಾವೇಶ ಆಯೋಜಿಸಲಾಗಿದೆ ಎಂದು ಸಚಿವರು ಹೇಳಿದರು. ಭಾರತದ ಮಹಿಳೆಯರಲ್ಲಿ ಹೆಚ್ಚಾಗಿ ವರದಿಯಾಗುತ್ತಿರುವ

0: ಸರ್ವೈಕಲ್ ಕ್ಯಾನ್ಸರ್ ತಡೆಯುವ ನಿಟ್ಟಿನಲ್ಲಿ ಎಚ್ಪಿವಿ ಲಸಿಕಾ ಅಭಿಯಾನವನ್ನು ರಾಜ್ಯಾದ್ಯಂತ ವ್ಯಾಪಕವಾಗಿ ನಡೆಸಲಾಗುತ್ತಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಹೆಣ್ಣು ಮಕ್ಕಳು ಪ್ರೌಢಾವಸ್ಥೆಗೆ ಬಂದಾಗಲೇ ಲಸಿಕೆ ನೀಡುವುದು ಹೆಚ್ಚು ಪರಿಣಾಮಕಾರಿ. ಅಭಿಯಾನಕ್ಕೆ ಕಲಬುರಗಿಯಲ್ಲಿ ಉತ್ತಮ ಸ್ಪಂದನೆ ದೊರಕಿದ್ದು, ಇದುವರೆಗೆ ಜಿಲ್ಲೆಯಾದ್ಯಂತ ಮಾರ್ಚ್ನಿಂದ ಈವರೆಗೆ 20,511 ಹೆಣ್ಣು ಮಕ್ಕಳಿಗೆ ಲಸಿಕೆ ಹಾಕಲಾಗಿದ್ದು, ಶೇಕಡಾ 68.5% ಸಾಧನೆಯೊಂದಿಗೆ ಜಿಲ್ಲೆ ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಮಹಿಳೆಯರನ್ನು ಕಾಡುತ್ತಿರುವ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಎಚ್ಪಿವಿ ಲಸಿಕೆ ಅತ್ಯಂತ ಪರಿಣಾಮಕಾರಿಯಾಗಿದ್ದು, ಸಮಾಜದಲ್ಲಿ ಈ ಕುರಿತು ಜಾಗೃತಿ ಮೂಡಿಸಬೇಕು ಎಂದು ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನಾ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಆಯೋಜಿಸಿದ್ದ ಎಚ್ಪಿವಿ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪ್ರಸ್ತುತ ಶೇಕಡಾ 51% ಲಸಿಕಾ ನೀಡಿಕೆಯಲ್ಲಿ ಪ್ರಗತಿಯಾಗಿದ್ದು, ರಾಜ್ಯ ಮಟ್ಟದಲ್ಲಿ 6ನೇ ಸ್ಥಾನದಲ್ಲಿದೆ. ಉಳಿದ ಶೇಕಡಾ 49% ಗುರಿ ತಲುಪಲು ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಇಲಾಖೆ ಶ್ರಮಿಸಬೇಕು ಎಂದು ಸಿಇಒ ಸೂಚನೆ ನೀಡಿದರು. ಒಳ ಮೀಸಲಾತಿ ಜಾರಿ ಮಾಡಲು ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಜನಾಂಗಕ್ಕೆ ಬಹಳ ದೊಡ್ಡ ಅನ್ಯಾಯ ಮಾಡುತ್ತಿದೆ. ಎಸ್ಸಿ ಎಸ್ಟಿ ಒಳ ಮೀಸಲಾತಿ ಗೊಂದಲದ ಬಗ್ಗೆ ಸಂವಿಧಾನ ಪೀಠ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಕೊಟ್ಟಿದೆ. ಅದನ್ನು ತೆಲಂಗಾಣ, ಹರಿಯಾಣ ಸೇರಿದಂತೆ ಅನೇಕ ರಾಜ್ಯಗಳು ಜಾರಿ ಮಾಡಿವೆ ಎಂದರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಹೆಚ್ಚಳ ಮಾಡಿದ್ದ ಮೀಸಲಾತಿಯನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ರದ್ದು ಮಾಡಿರುವುದನ್ನು ಖಂಡಿಸಿ, ಬಿಜೆಪಿ ವತಿಯಿಂದ ರಾಜ್ಯದ ಜನತೆಗೆ ಜಾಗೃತಿ ಮೂಡಿಸಲು ತೀರ್ಮಾನಿಸಲಾಗಿದೆ ಎಂದು ಬಸವರಾಜ ಬೊಮ್ಮಾಯಿ ಹೇಳಿದರು. ಧಾರವಾಡ ಜಿಲ್ಲೆ ಕಲಘಟಗಿ ಪಟ್ಟಣ ಪಂಚಾಯತ್ನ 17 ವಾರ್ಡ್ಗಳಿಗೆ ದಿನದ 24 ಗಂಟೆ ಕುಡಿಯುವ ನೀರು ಸರಬರಾಜು ಮಾಡುವ ನಿರಂತರ ಕುಡಿಯುವ ನೀರು ಯೋಜನೆ ಬರುವ ಜೂನ್ 15 ಆರಂಭವಾಗಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಈ ವಿಷಯ ತಿಳಿಸಿದ ಅವರು, 2024 ಮೇನಲ್ಲಿ ಆರಂಭಗೊಂಡಿದ್ದ ಯೋಜನೆ 2026 ಏಪ್ರಿಲ್ ತಿಂಗಳಲ್ಲಿ ಮುಕ್ತಾಯಗೊಳ್ಳಬೇಕಿತ್ತು. ತಾಂತ್ರಿಕ ಕಾರಣಗಳಿಂದಾಗಿ ಅದು ಮುಂದೂಡಲ್ಪಟ್ಟಿತು. 35.38 ಕೋಟಿ ಮೊತ್ತದ ಈ ನಿರಂತರ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆ ಜೂನ್ 15 ಆರಂಭಗೊಳ್ಳಲಿದೆ ಎಂದರು. ಉಳಿದಂತೆ ಅಣ್ಣಿಗೇರಿ, ನವಲಗುಂದ, ಕುಂದಗೋಳ ಪಟ್ಟಣಗಳಲ್ಲಿಯೂ ಆದಷ್ಟು ಶೀಘ್ರ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಅಲ್ಲಿನ ಜನರಿಗೆ ದಿನದ 24 ನಿರಂತರ ಕುಡಿಯುವ ನೀರು ಲಭಿಸುವಂತೆ ಕ್ರಮ ವಹಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಜಯಪುರ ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ಹೆಚ್ಚುತ್ತಿದ್ದು, ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣ ಜಲಾಶಯದಲ್ಲಿ ನೀರಿನ ಮಟ್ಟ ಕುಸಿದಿದೆ. 519.60 meters ಎತ್ತರದ ಜಲಾಶಯದಲ್ಲಿ 123.08 TMC ನೀರನ್ನು ಸಂಗ್ರಹ ಮಾಡಬಹುದಾಗಿದೆ. ಆದರೆ ಸದ್ಯ 27.063 TMC ಮಾತ್ರ ಸಂಗ್ರಹವಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ನೀರಿನ ಮಟ್ಟ ಪರವಾಗಿಲ್ಲ. ಕುಡಿಯುವ ನೀರಿಗೆ ಯಾವುದೇ ತೊಂದರೆ ಇಲ್ಲ ಎಂದು ಕೃಷ್ಣಾ ಭಾಗ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಕೃಷ್ಣಮೂರ್ತಿ ಕುಲಕರ್ಣಿ ಪ್ರದೇಶ ಸಮಾಚಾರಕ್ಕೆ ಮಾಹಿತಿ ನೀಡಿದ್ದಾರೆ.
4: ಆಲಮಟ್ಟಿ ಅಣೆಕಟ್ಟು ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನಲ್ಲಿದೆ. ಇವತ್ತು ಈ ಡ್ಯಾಂನಲ್ಲಿ ನೀರಿನ ಸಂಗ್ರಹಣ 27.063 TMC ಇದೆ. ಅಂದ್ರೆ ಇದು ಒಟ್ಟಾರೆ ಪ್ರಮಾಣಕ್ಕೆ 21.99% ಆಗುತ್ತೆ. ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಸುಮಾರು 100 TMC ಜಾಸ್ತಿ ನೀರಿದೆ. ನೀರಾವರಿ ಸಲಹಾ ಸಮಿತಿ ಇದೆ. ಈ

0: ಸಭೆಯಲ್ಲಿ ಚರ್ಚೆ ಮಾಡಿ ಕುಡಿಯುವ ನೀರು ಮತ್ತು ಇತರೆ ಬೇಡಿಕೆಗಳನ್ನು ಪೂರೈಸಲು ಒಟ್ಟು 45.79 ಟಿಎಂಸಿ ಅಷ್ಟು ನೀರನ್ನು ಕಾಯ್ದಿರಿಸಲಾಗಿತ್ತು. ಅದರಂತೆ ಅಣೆಕಟ್ಟಿನಿಂದ ನೀರಿನ ಸದ್ಬಳಕೆ ಮಾಡುತ್ತಿದ್ದು ಕುಡಿಯುವ ನೀರಿಗೆ ಈ ಸಾಲಿನಲ್ಲಿ ಯಾವುದೇ ತೊಂದರೆ ಉಂಟಾಗುವುದಿಲ್ಲ.
1: ಭೀಮಾ ಹಾಗೂ ಕೃಷ್ಣಾ ನದಿಗಳ ನೀರಿನ ಬಳಕೆಗೆ ಸಂಬಂಧಿಸಿದಂತೆ ಇರುವ ಗೊಂದಲ ಬಗೆಹರಿಸಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ವಿಜಯಪುರ, ಬೆಳಗಾವಿ ಹಾಗೂ ಕಲಬುರಗಿ ಜಿಲ್ಲೆಯ ಶಾಸಕರನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗ ಮಹಾರಾಷ್ಟ ಸರ್ಕಾರವನ್ನು ಭೇಟಿ ಮಾಡಲಿದೆ ಎಂದು ಇಂಡಿ ಶಾಸಕ ಯಶವಂತರಾವ್ ಗೌಡ ಪಾಟೀಲ್ ಹೇಳಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೃಷ್ಣಾ ಮತ್ತು ಭೀಮಾ ನದಿಗಳಿಗೆ ಸಂಬಂಧಿಸಿದ ಕುಡಿಯುವ ನೀರಿನ ಯೋಜನೆಗಳನ್ನು ಶಾಶ್ವತವಾಗಿ ಅನುಷ್ಠಾನಗೊಳಿಸುವ ಅಗತ್ಯವಿದ್ದು, ಈ ಹಿನ್ನೆಲೆಯಲ್ಲಿ ಶಾಸಕರನ್ನೊಳಗೊಂಡ ನಿಯೋಗ ಮಹಾರಾಷ್ಟ್ರ ಸರ್ಕಾರವನ್ನು ಭೇಟಿ ಮಾಡಿ ಸಮಗ್ರ ಚರ್ಚೆ ನಡೆಸಲಿದೆ ಎಂದು ಅವರು ತಿಳಿಸಿದರು. ಕಲಬುರಗಿ ಜಿಲ್ಲೆಯ ಯಾವುದೇ ಗ್ರಾಮೀಣ ಮತ್ತು ನಗರ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಲ್ಲಿ ಕೂಡಲೇ ಬಾಡಿಗೆ ಆಧಾರದ ಮೇಲೆ ಕೊಳವೆ ಬಾವಿ ಪಡೆದು ಜನವಸತಿ ಪ್ರದೇಶಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಲ್ಲಿ ಕೂಡಲೇ ಜಿಲ್ಲಾ ಪಂಚಾಯತ್ ಸಿಇಒ ಮತ್ತು ಡಿಯುಡಿಸಿ ಅವರ ಗಮನಕ್ಕೆ ತರಬೇಕು. ಹಳೆ ಬೋರ್ವೆಲ್ಗಳಿದ್ದಲ್ಲಿ ಅವುಗಳನ್ನು ಫ್ಲಶ್ ಮಾಡಬೇಕು. ಟ್ಯಾಂಕರ್ ಮೂಲಕ ನೀರು ಪೂರೈಕೆ ನಮ್ಮ ಕೊನೆಯ ಆದ್ಯತೆಯಾಗಿರಬೇಕು ಎಂದು ಅವರು ಸೂಚಿಸಿದರು. ಗದಗ ಜಿಲ್ಲೆಯ ರೋಣ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಾಣಿಸಿಕೊಳ್ಳುತ್ತಿರುವುದರಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು ಎಂದು ರೋಣ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಕಂದಕೂರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ತಾಲೂಕ್ ಪಂಚಾಯಿತಿ ಸಭಾಭವನದಲ್ಲಿ ಜರುಗಿದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬೇಸಿಗೆ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದ ತಕ್ಷಣ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ಕೇಂದ್ರ ಸರ್ಕಾರದ ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ಯಾದಗಿರಿ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಅಧಿಕೃತ ಚಾಲನೆ ನೀಡಲಾಗಿದೆ. ಈ ಕುರಿತು ಪ್ರಕಟಣೆ ನೀಡಿರುವ ಯಾದಗಿರಿ ಜಿಲ್ಲೆ ಅಪರ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್, ಶತಮಾನಗಳಷ್ಟು ಹಳೆಯ ಕೈಬರಹದ ಗ್ರಂಥಗಳು, ಹಸ್ತಪ್ರತಿಗಳು, ಧಾರ್ಮಿಕ ಪಠ್ಯಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಆಧುನಿಕ ತಂತ್ರಜ್ಞಾನ ಬಳಸಿ ಶಾಶ್ವತವಾಗಿ ಸಂರಕ್ಷಿಸುವ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ ಸಾಧನೆಯ ಸಂಭ್ರಮವಲ್ಲ, ಸಾರ್ಥಕ ಸೇವೆಯ ಸಮರ್ಪಣೆ, ಕಂದಾಯ ಸಚಿವರ ಸ್ಪಷ್ಟನೆ. ಒಳ ಮೀಸಲಾತಿ ಜಾರಿಗೆ ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ, ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪ. ಬೇಸಿಗೆ ಹಿನ್ನೆಲೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ಧಗೆ, ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಜ್ಞಾನಭಾರತಂ ಮಿಷನ್ ಯೋಜನೆಯಡಿ ಹಸ್ತಪ್ರತಿಗಳ ಸಂರಕ್ಷಣೆ, ಡಿಜಿಟಲೀಕರಣ, ಯಾದಗಿರಿ ಜಿಲ್ಲಾ ಮಟ್ಟದ ಸಮೀಕ್ಷೆಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ನೀವು ಟ್ಯೂನ್ ಮಾಡಿದ್ದೀರಾ 102.6 FM ಚಿತ್ರದುರ್ಗ ಆಕಾಶವಾಣಿಯನ್ನ. ಸಮಯ 7:15:30. ಇದೀಗ ಭಾವತರಂಗ ಭಾವಗೀತೆಗಳನ್ನ ಕೇಳುವಿರಿ. ಭಾವತರಂಗ ಆರಂಭದಲ್ಲಿ ಕೇಳೋಣ ರಾಷ್ಟ್ರಕವಿ ಕುವೆಂಪು ಅವರ ಭಾವಗೀತೆಯನ್ನ. ಈ ಭಾವಗೀತೆಯು ಕನ್ನಡ ನಾಡಿನ ಅತ್ಯಂತ ಪ್ರೇರಣಾದಾಯಕ ಮತ್ತು ಜನಪ್ರಿಯ ಭಾವಗೀತೆಗಳಲ್ಲಿ ಒಂದಾಗಿದೆ. ಈ ಒಂದು ಭಾವಗೀತೆಯನ್ನ ಕುವೆಂಪು ಅವರ ಕೊಳಲು ಎಂಬ ಕವನ ಸಂಕಲನದಲ್ಲಿರುವಂಥದ್ದು. ಕನ್ನಡ ನಾಡು ನುಡಿ ಮತ್ತು ಸಂಸ್ಕೃತಿಯ ಹೆಮ್ಮೆಯನ್ನ ಸಾರುವ ಈ ಗೀತೆ ಕನ್ನಡಿಗರ ಪಾಲಿಗೆ ಒಂದು ಸಾಂಸ್ಕೃತಿಕ ಮಂತ್ರದಂತೆ. ಈ ಕವಿತೆಯಲ್ಲಿ ಕುವೆಂಪು ಅವರು ಕನ್ನಡದ ಶಕ್ತಿಯನ್ನ ಡಿಮ್ಡಿಮ ಅಂದರೆ ಒಂದು ಬಗೆಯ ವಾದ್ಯಕ್ಕೆ ಹೋಲಿಕೆ ಮಾಡಿ ತಿಳಿಸಿದ್ದಾರೆ. ಹಾಗೆಯೇ ಈ ಒಂದು ಭಾವಗೀತೆಯಲ್ಲಿ

ಕೇವಲ ಪ್ರಾದೇಶಿಕತೆಯಷ್ಟೇ ಅಲ್ಲದೆ ಸತ್ಯ ಮತ್ತು ಪ್ರೇಮದ ಹಾದಿಯಲ್ಲಿ ಸಾಗುವಂತೆ ಇದು ಪ್ರೇರೇಪಿಸುತ್ತದೆ. ವಿಶ್ವ ಮಾನವ ಸಂದೇಶವನ್ನ ಒಳಗೊಂಡಿದೆ. ಬನ್ನಿ ಕೇಳೋಣ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವಾ.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ನಮಸ್ಕಾರ ನಿನಗೆ ಭಾಸ್ಕರ.
3: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
2: ನಮನ ನಮನ
3: ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM. ಭಕ್ತಿಭಾವದ ಧಾರೆ ನಮನ ನಮನ ನಮನ.
4: ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ.
5: ಮುಂದಿನ ಭಾವಗೀತೆ ಅಮ್ಮ ನಿನ್ನ ಎದೆಯಾಳದಲ್ಲಿ. ಕನ್ನಡದ ಅತ್ಯಂತ ಭಾವನಾತ್ಮಕ ಮತ್ತು ಜನಪ್ರಿಯ ಭಾವಗೀತೆಗಳಲ್ಲಿ ಒಂದಾಗಿದೆ. ತಾಯಿಯ ಮಮತೆ ಮತ್ತು ಅವಳ ಅಪಾರ ಪ್ರೀತಿಯನ್ನ ವರ್ಣಿಸುವ ಈ ಭಾವಗೀತೆ ಕೇಳಲು ಅತ್ಯಂತ ಸುಮಧುರ. ಈ ಗೀತೆಯ ರಚನಾಕಾರರು ಬಿ.ಆರ್. ಲಕ್ಷ್ಮಣರಾವ್ ಅವರು. ಬನ್ನಿ ಕೇಳೋಣ ಅಮ್ಮ ನಿನ್ನ ಎದೆಯಾಳದಲ್ಲಿ.

0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
5: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
0: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
6: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ. ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
7: ಕೊನೆಯಲ್ಲಿ ಕೇಳಿ ಸಿ ಅಶ್ವಥ್ ಅವರ ಹಾಡಿರುವ ಭಾವಗೀತೆ.

0: ಇದುವರೆಗೆ ಭಾವತರಂಗ ಭಾವಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ 102.6 FM ಇದೀಗ ಸೇವಾ ಮಾಹಿತಿ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಪ್ರಾಯೋಗಿಕ

ಕೇಳುತ್ತಿದ್ದಾ ಹಲೋ ಆಕಾಶವಾಣಿ ಜ್ಞಾನವಾಹಿನಿ. ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿನ ವಿಷಯ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಸೈನ್ಸ್ ಹಾಗೂ ಐಟಿಐ ಪಾಸಾದವರಿಗೆ ಚಿತ್ರದುರ್ಗದ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಲಭ್ಯವಿರುವ ಡಿಪ್ಲೊಮೋ ಕೋರ್ಸ್ಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಚಿತ್ರದುರ್ಗದ ಜೆಎಂಐಟಿ ಕ್ಯಾಂಪಸ್ನ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲರಾದ ಎಸ್ವಿ ರವಿಶಂಕರ್. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಈ ಪ್ರಾಯೋಜಿತ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜ್ ಚಿತ್ರದುರ್ಗ. ಕೇಳಿ, ಇಂದು ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ನಿಮ್ಮ ಚಿತ್ರದುರ್ಗ ಎಫ್ಎಂನಿಂದ.

ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಈ ಪ್ರಾಯೋಜಿತ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜ್ ಚಿತ್ರದುರ್ಗ. ಕೇಳಿ, ಇಂದು ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ನಿಮ್ಮ ಚಿತ್ರದುರ್ಗ ಎಫ್ಎಂನಿಂದ. ಕೇಳುಗರೆ, ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸ್ವ ಉದ್ಯೋಗದಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗದ ಶ್ರೀಮತಿ ಚಂದ್ರಿಕಾ ಲೋಕನಾಥ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ.

ಕೇಳುಗರೇ ಗಮನಿಸಿ, ನಾಳೆ ಬೆಳಗ್ಗೆ 8:30 9:30 ನಮ್ಮ ನಿಲಯದಿಂದ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿನ ವಿಷಯ ಕಿಡ್ನಿ ಸ್ಟೋನ್ ಅಥವಾ ಮೂತ್ರಕೋಶದ ಕಲ್ಲುಗಳು ಚಿಕಿತ್ಸೆ ಹೇಗೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನುರಿತ ಮೂತ್ರಶಾಸ್ತ್ರಜ್ಞ ತಜ್ಞ ವೈದ್ಯರಾದ ಡಾಕ್ಟರ್ ಗಿರೀಶ್ ಸಿಎಸ್. ಕೇಳುಗರು ಕಾರ್ಯಕ್ರಮದಲ್ಲಿ ಕರೆ ಮಾಡುವ ಮೂಲಕ ಭಾಗವಹಿಸಬಹುದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆ ಬೈಪಾಸ್ ರಸ್ತೆ ರಾಷ್ಟೀಯ ಹೆದ್ದಾರಿ ದಾವಣಗೆರೆ. ಕೇಳಿ ನಾಳೆ ಬೆಳಗ್ಗೆ 8:30 to 9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ. ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಎಫ್ಐಆರ್ ದಾಖಲು. ತಮಿಳುನಾಡು ವಿಧಾನಸಭೆಯಲ್ಲಿ ಬಹುಮತ ಸಾಬೀತಿಗಾಗಿ ಇಂದು ಟಿವಿಕೆ ಸರ್ಕಾರಕ್ಕೆ ವಿಶ್ವಾಸಮತ ಪರೀಕ್ಷೆ. ಪಶ್ಚಿಮ ಬಂಗಾಳದ ಕಾನೂನು ಸುವ್ಯವಸ್ಥೆ ಸುಧಾರಣೆಗೆ ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮ. ವಾರ್ಷಿಕ ಮತ್ತು ನಾಲ್ಕನೇ ತ್ರೈಮಾಸಿಕ ಜಿಡಿಪಿ ಅಂದಾಜುಗಳ ಬಿಡುಗಡೆ ದಿನಾಂಕ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. 17 ವರ್ಷದೊಳಗಿನವರ ಏಷ್ಯಾ ಕಪ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ ಲಕ್ಷಯ್ ಪೊಗಟ್ ಫೈನಲ್ಗೆ ಲಗ್ಗೆ. ವಾರ್ತೆಗಳ ವಿವರ. ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಅಕ್ರಮಗಳ ಆರೋಪಕ್ಕೆ ಸಂಬಂಧಿಸಿದಂತೆ ಕೇಂದ್ರೀಯ ತನಿಖಾ ದಳ ಸಿಬಿಐ ಎಫ್ಐಆರ್ ದಾಖಲಿಸಿಕೊಂಡಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಉನ್ನತ ಶಿಕ್ಷಣ ಇಲಾಖೆ ನೀಡಿದ ಲಿಖಿತ ದೂರಿನ ಆಧಾರದ ಮೇಲೆ ಈ ಕ್ರಮ ಕೈಗೊಳ್ಳಲಾಗಿದ್ದು, ಅಪರಾಧ ಸಂಚು, ವಂಚನೆ, ನಂಬಿಕೆ ದ್ರೋಹ, ಸಾಕ್ಷ್ಯ ನಾಶ ಹಾಗೂ ಸಾರ್ವಜನಿಕ ಪರೀಕ್ಷೆ ಅಕ್ರಮ ತಡೆ ಕಾಯ್ದೆ 2024 ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಪ್ರಕರಣದ ಸಮಗ್ರ ತನಿಖೆಗಾಗಿ ವಿಶೇಷ ಸಿಬಿಐ ತಂಡಗಳನ್ನು ರಚಿಸಲಾಗಿದ್ದು ವಿವಿಧ ಸ್ಥಳಗಳಿಗೆ ರವಾನಿಸಲಾಗಿದೆ. ಈ ಅಕ್ರಮದಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳು ಮತ್ತು ಸಂಸ್ಥೆಗಳ ಪಾತ್ರವನ್ನು ಪತ್ತೆ ಹಚ್ಚಲು ತನಿಖಾ ಸಂಸ್ಥೆಯು ಮುಂದಾಗಿದೆ. ಈ ಮಧ್ಯೆ ನವದೆಹಲಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಯ ಮಹಾನಿರ್ದೇಶಕ ಅಭಿಷೇಕ್ ಸಿಂಗ್ ಅವರು, ಪರೀಕ್ಷಾ ಪ್ರಕ್ರಿಯೆಯ ಪಾರದರ್ಶಕತೆಯ ಮೇಲೆ ಸಣ್ಣ ಅನುಮಾನವಿದ್ದರೂ ಪರೀಕ್ಷೆಯನ್ನು ರದ್ದುಗೊಳಿಸುವುದು ಸೂಕ್ತ ನಿರ್ಧಾರವಾಗಿದೆ ಎಂದು ತಿಳಿಸಿದ್ದಾರೆ. ರದ್ದಾಗಿರುವ ಪರೀಕ್ಷೆಯ ಶುಲ್ಕವನ್ನು ವಿದ್ಯಾರ್ಥಿಗಳಿಗೆ ಮರುಪಾವತಿಸಲಾಗುವುದು ಮತ್ತು ಯಾವುದೇ ಹೆಚ್ಚುವರಿ ಶುಲ್ಕವಿಲ್ಲದೆ ಪಾರದರ್ಶಕವಾಗಿ ಮರುಪರೀಕ್ಷೆ ನಡೆಸಲಾಗುವುದು ಎಂದು ಅವರು ಭರವಸೆ ನೀಡಿದ್ದಾರೆ. ಈ ತಿಂಗಳ 3ರಂದು ನಡೆದಿದ್ದ ನೀಟ್ ಪರೀಕ್ಷೆಯ ಕುರಿತು ತನಿಖೆ ಚುರುಕುಗೊಂಡಿದೆ. ರಾಜಸ್ಥಾನದ ಪೊಲೀಸರ ವಿಶೇಷ ಕಾರ್ಯಾಚರಣೆ ತಂಡವು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೆ 15 ಜನರನ್ನು ವಶಕ್ಕೆ ಪಡೆದಿದೆ. ಪ್ರಶ್ನೆ ಪತ್ರಿಕೆ ಹಂಚಿಕೆಗಾಗಿ ನಡೆದಿದ್ದ ಹಣಕಾಸಿನ ವ್ಯವಹಾರ ಮತ್ತು ಜಾಲದ ಬಗ್ಗೆ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ಜೈಪುರದಲ್ಲಿ ಮನೀಷ್ ಎಂಬ ಶಂಕಿತ ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿದ್ದು, ಇದಕ್ಕೂ ಮೊದಲು ಡೆಹ್ರಾಡೂನ್ನಲ್ಲಿ ಸಿಕಾರ್ ಮೂಲದ ಕೆರಿಯರ್ ಕೌನ್ಸಿಲರ್ ರಾಕೇಶ್ ಕುಮಾರ್ ಸೇರಿದಂತೆ 5ರನ್ನು ಬಂಧಿಸಲಾಗಿತ್ತು. ಬಂಧಿತರಲ್ಲಿ 4ರು ನೀಟ್ ಆಕಾಂಕ್ಷಿಗಳು ಸೇರಿದ್ದಾರೆ ಎಂದು ಮೂಲಗಳು

0: ತಿಳಿಸಿವೆ. ತಮಿಳುನಾಡಿನ ಟಿವಿಕೆ ಸರ್ಕಾರ ಇಂದು ವಿಧಾನಸಭೆಯಲ್ಲಿ ತನ್ನ ಬಹುಮತವನ್ನು ಸಾಬೀತುಪಡಿಸಲಿದೆ. ವಿಶ್ವಾಸಮತ ಪರೀಕ್ಷೆಗೂ ಮುನ್ನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಬೆಂಬಲ ನೀಡುತ್ತಿರುವ ಪಕ್ಷಗಳ ನಾಯಕರೊಂದಿಗೆ ಸರಣಿ ಸಭೆಗಳನ್ನು ನಡೆಸಿ ಬೆಂಬಲ ಕ್ರೋಢೀಕರಿಸಿದ್ದಾರೆ. ಮಿತ್ರ ಪಕ್ಷಗಳ ಜೊತೆಗೆ ಎಐಎಡಿಎಂಕೆಯ ಬಂಡಾಯ ಬಣ ಮತ್ತು ಅಮ್ಮ ಮಕ್ಕಳ ಮುನ್ನೇಟ್ರ ಕಳಗಂ ಎಂಎಂಕೆಯ ಏಕೈಕ ಶಾಸಕ ಎಸ್ ಕಾಮರಾಜ್ ಅವರ ಬೆಂಬಲದೊಂದಿಗೆ ಟಿವಿಕೆ ಸರ್ಕಾರವು ಪ್ರಸ್ತುತ ಸದನದಲ್ಲಿ ಸುಮಾರು 150 ಶಾಸಕರ ಬೆಂಬಲವನ್ನು ಹೊಂದಿದೆ. ಈ ಮಧ್ಯೆ ತಮಿಳುನಾಡು ರಾಜಕೀಯದಲ್ಲಿ ನಿನ್ನೆ ಪ್ರಮುಖ ಬೆಳವಣಿಗೆಗಳು ನಡೆದಿದ್ದು, ಸರ್ಕಾರಕ್ಕೆ ಬೆಂಬಲ ನೀಡುವ ವಿಷಯದಲ್ಲಿ ಎಐಎಡಿಎಂಕೆಯು ಎರಡು ಬಣಗಳಾಗಿ ವಿಭಜನೆಯಾಗಿದೆ. ಮಾಜಿ ಮುಖ್ಯಮಂತ್ರಿ ಮತ್ತು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ನೇತೃತ್ವದ ಬಣವು ಟಿವಿಕೆ ಸರ್ಕಾರವನ್ನು ಬೆಂಬಲಿಸದಂತೆ ತನ್ನ ಶಾಸಕರಿಗೆ ವಿಪ್ ಜಾರಿ ಮಾಡಿದೆ. ಪಕ್ಷದ ವಿಪ್ ಉಲ್ಲಂಘಿಸುವ ಯಾವುದೇ ಶಾಸಕರು ಉಚ್ಚಾಟನೆ ಎದುರಿಸಬೇಕಾಗುತ್ತದೆ ಎಂದು ಹಿರಿಯ ನಾಯಕ ಅಗ್ರಿ ಕೃಷ್ಣಮೂರ್ತಿ ಎಚ್ಚರಿಸಿದ್ದಾರೆ. ಮತ್ತೊಂದೆಡೆ 30 ಶಾಸಕರ ಬೆಂಬಲವಿದೆ ಎಂದು ಪ್ರತಿಪಾದಿಸುತ್ತಿರುವ ಎರಡನೇ ಬಣ ಎಸ್ಪಿ ವೇಲುಮಣಿ ಅವರನ್ನು ಎಐಎಡಿಎಂಕೆ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದೆ. ಮಾಜಿ ಸಚಿವ ಸಿವಿ ಷಣ್ಮುಗಂ ಅವರ ನಿವಾಸದಲ್ಲಿ ನಡೆದ ಸಭೆಯ ನಂತರ ಈ ಬಣವು ವಿಶ್ವಾಸಮತದ ವೇಳೆ ಟಿವಿಕೆ ಸರ್ಕಾರವನ್ನು ಬೆಂಬಲಿಸುವುದಾಗಿ ಘೋಷಿಸಿದೆ. ಇದೇ ವೇಳೆ ಸರ್ಕಾರಕ್ಕೆ ಬೆಂಬಲ ಘೋಷಿಸಿದ್ದ ಎಎಂಎಂಕೆಯ ಏಕೈಕ ಶಾಸಕ ಎಸ್ ಕಾಮರಾಜ್ ಅವರನ್ನು ಪಕ್ಷದಿಂದ ಉಚ್ಚಾಟಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಬದಲಾದ ಬೆನ್ನಲ್ಲೇ ರಾಜ್ಯ ಪೊಲೀಸ್ ಇಲಾಖೆಯು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಮತ್ತು ರಾಜಕೀಯ ಹಿಂಸಾಚಾರದ ಹಳೆಯ ಪ್ರಕರಣಗಳ ವಿಚಾರಣೆಯಲ್ಲಿ ಕಠಿಣ ನಿಲುವು ತಾಳಿದೆ. ಈ ಕುರಿತು ನಿನ್ನೆ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಎಲ್ಲಾ ಪೊಲೀಸ್ ಕಮಿಷನರ್ಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ರೈಲ್ವೆ ಪೊಲೀಸರಿಗೆ ಸಮಗ್ರ ನಿರ್ದೇಶನವೊಂದನ್ನು ನೀಡಿದ್ದಾರೆ. ಈ ಆದೇಶದನ್ವಯ 2021 ವಿಧಾನಸಭಾ ಚುನಾವಣೆಯ ನಂತರ ನಡೆದ ಹಿಂಸಾಚಾರದ ಎಲ್ಲಾ ಪ್ರಕರಣಗಳನ್ನು ಮರುಪರಿಶೀಲಿಸಲು ಸೂಚಿಸಲಾಗಿದೆ. ಈ ಹಿಂದೆ ತನಿಖೆ ನಡೆಸಿ ಅಂತಿಮ ವರದಿ ಸಲ್ಲಿಸಲಾದ ಅಥವಾ ತನಿಖೆಯಲ್ಲಿ ನಿರ್ಲಕ್ಷ್ಯ ವಹಿಸಲಾದ ಪ್ರಕರಣಗಳನ್ನು ಪುನರಾರಂಭಿಸಿ ಸಮಗ್ರ ತನಿಖೆ ನಡೆಸಲು ನಿರ್ದೇಶನ ನೀಡಲಾಗಿದ್ದು, ಇವುಗಳ ಉಸ್ತುವಾರಿಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಆಯುಕ್ತರೇ ವಹಿಸಲಿದ್ದಾರೆ. ಇದೇ ವೇಳೆ ರಾಜ್ಯ ಪೊಲೀಸ್ ಇಲಾಖೆಯು ಶಸ್ತ್ರಾಸ್ತ್ರಗಳ ಮೇಲೆ ನಿಯಂತ್ರಣ ಸಾಧಿಸಲು ಮುಂದಾಗಿದ್ದು, ಈ ಶುಕ್ರವಾರದೊಳಗೆ ಎಲ್ಲಾ ಪೊಲೀಸ್ ಠಾಣೆಗಳ ಶಸ್ತ್ರಾಗಾರಗಳಲ್ಲಿರುವ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳ ಭೌತಿಕ ಪರಿಶೀಲನೆ ನಡೆಸಲು ಆದೇಶಿಸಿದೆ. ಇದರ ನಂತರ 2 ವಾರಗಳ ಕಾಲ ವಿಶೇಷ ಕಾರ್ಯಾಚರಣೆ ನಡೆಸಿ ರಾಜ್ಯದಲ್ಲಿರುವ ಅಕ್ರಮ ಶಸ್ತ್ರಾಸ್ತ್ರ ಮತ್ತು ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲು ಕ್ರಮ ಕೈಗೊಳ್ಳಲಾಗುವುದು. ಗಡಿಯಾಚೆಗಿನ ಕಳ್ಳಸಾಗಾಣೆ ತಡೆಗೆ ಗುಪ್ತಚರ ಮಾಹಿತಿ ವಿನಿಮಯ ಮಾಡಿಕೊಳ್ಳುವಂತೆ ಮತ್ತು ಅಕ್ರಮ ಜಾನುವಾರು ಮಾರುಕಟ್ಟೆಗಳು, ಅನಧಿಕೃತ ಕಸಾಯಿಖಾನೆಗಳು ಹಾಗೂ ಗಣಿಗಾರಿಕೆಯ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವಂತೆ ಅಧಿಕಾರಿಗಳಿಗೆ ತಿಳಿಸಲಾಗಿದೆ. ಇದರೊಂದಿಗೆ ಕಾನೂನುಬದ್ಧ ವ್ಯಾಪಾರಿಗಳಿಗೆ ಕಿರುಕುಳ ನೀಡುವ ದುಷ್ಕರ್ಮಿಗಳ ವಿರುದ್ಧ ಶಿಸ್ತು ಕ್ರಮ ಮತ್ತು ಸಂಚಾರ ನಿಯಮಗಳ ಪಾಲನೆಗೂ ಆದ್ಯತೆ ನೀಡುವಂತೆ ಸೂಚಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಾರ್ಷಿಕ ಒಟ್ಟು ದೇಶೀಯ ಉತ್ಪನ್ನ ಜಿಡಿಪಿಯ ತಾತ್ಕಾಲಿಕ ಅಂದಾಜುಗಳು ಮತ್ತು 4ನೇ ತ್ರೈಮಾಸಿಕದ ಜಿಡಿಪಿ ಅಂದಾಜುಗಳನ್ನು ಬಿಡುಗಡೆ ಮಾಡುವ ದಿನಾಂಕವನ್ನು ಕೇಂದ್ರ ಸರ್ಕಾರ ಪರಿಷ್ಕರಿಸಿದೆ. ಈ ಮೊದಲು ಪ್ರತಿ ವರ್ಷದ ಮೇ ತಿಂಗಳ ಕೊನೆಯ ಕೆಲಸದ ದಿನದಂದು ಈ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಲಾಗುತ್ತಿತ್ತು. ಆದರೆ ಇನ್ನು ಮುಂದೆ ಪ್ರತಿ ವರ್ಷ ಜೂನ್ 7 ಬಿಡುಗಡೆ ಮಾಡಲು ನಿರ್ಧರಿಸಲಾಗಿದೆ. ರಾಷ್ಟ್ರೀಯ ಸಾಂಖ್ಯಿಕ ಆಯೋಗದ ಸಲಹಾ ಸಮಿತಿಯೊಂದಿಗೆ ಸಮಗ್ರ ಸಮಾಲೋಚನೆ ನಡೆಸಿದ ನಂತರ ಈ ಬದಲಾವಣೆಯನ್ನು ತರಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದತ್ತಾಂಶಗಳ ಗುಣಮಟ್ಟವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ರಾಷ್ಟ್ರೀಯ ಲೆಕ್ಕಪತ್ರಗಳ ಕ್ರೋಢೀಕರಣದಲ್ಲಿ ಬಳಸಲಾಗುವ ಮಾಹಿತಿಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಅಂಕಿಅಂಶಗಳ ನಿಖರತೆ, ವ್ಯಾಪ್ತಿ ಮತ್ತು ಸದೃಢತೆಯನ್ನು ಸುಧಾರಿಸಲು ಸಚಿವಾಲಯವು ನಿರಂತರವಾಗಿ ನಡೆಸುತ್ತಿರುವ ಪ್ರಯತ್ನಗಳ ಭಾಗವಾಗಿ ಈ ಪರಿಷ್ಕರಣೆ ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮಹಾರಾಷ್ಟ್ರದ ಜತ್ ತಹಸೀಲ್ನಲ್ಲಿ ನಿನ್ನೆ ನಡೆದ ಧಾರ್ಮಿಕ ಸಮಾವೇಶದ ವೇಳೆ ಗೋಡೆಯೊಂದು ಕುಸಿದು 6 ಮಂದಿ ಭಕ್ತರು ಮೃತಪಟ್ಟಿದ್ದು 15 ಮಂದಿ ಗಾಯಗೊಂಡಿದ್ದಾರೆ. ಬಲವಾದ ಗಾಳಿಯೊಂದಿಗೆ ಭಾರೀ ಮಳೆ ಸುರಿಯುತ್ತಿದ್ದ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ. ಘಟನಾ ಸ್ಥಳದಲ್ಲಿ 300 ಹೆಚ್ಚು ಭಕ್ತಾದಿಗಳು ಸೇರಿದ್ದರು ಎಂದು ವರದಿಯಾಗಿದೆ. ದುರ್ಘಟನೆಯಲ್ಲಿ ಮೃತಪಟ್ಟವರ ಕುರಿತು ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಶೋಕ ವ್ಯಕ್ತಪಡಿಸಿದ್ದು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದಾರೆ.

0: ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾಗೆ ಮೂರು ದಿನಗಳ ಮಹತ್ವದ ಭೇಟಿಗಾಗಿ ಇಂದು ಬೀಜಿಂಗ್ಗೆ ಆಗಮಿಸಲಿದ್ದಾರೆ. ಈ ಪ್ರವಾಸ ವೇಳೆ ಅಧ್ಯಕ್ಷ ಟ್ರಂಪ್ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ದ್ವಿಪಕ್ಷೀಯ ವ್ಯಾಪಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ಅಧ್ಯಕ್ಷ ಟ್ರಂಪ್ ಅವರ ಒಟ್ಟಾರೆ ಏಳನೇ ಭೇಟಿ ಇದಾಗಿದ್ದು 2017 ನಂತರ ಉಭಯ ನಾಯಕರು ಮೊದಲ ಭೇಟಿಯಾಗುತ್ತಿದ್ದಾರೆ. ರಾಜಸ್ಥಾನದಲ್ಲಿ ತೀವ್ರ ಉಷ್ಣ ಅಲೆ ಪರಿಸ್ಥಿತಿ ಉಂಟಾಗಿರುವ ಹಿನ್ನೆಲೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಜನರು ತೀವ್ರ ಶಾಖದಿಂದ ಕಂಗಾಲಾಗಿದ್ದು ಹಲವೆಡೆ ತಾಪಮಾನ 45-47 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗಿದೆ. ನಿನ್ನೆ ಬಾರ್ಮರ್ನಲ್ಲಿ ಗರಿಷ್ಠ 48.3 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಮೂಲಕ ರಾಜ್ಯ ಶಾಖಮಯ ಪ್ರದೇಶವಾಗಿ ಗುರುತಿಸಿಕೊಂಡಿದೆ. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಬಾಕ್ಸಿಂಗ್ 17 ವರ್ಷದೊಳಗಿನವರ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಲಕ್ಷಯ್ ಪೊಗಟ್ ಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ಪುರುಷರ 75 ಕೆಜಿ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಲಕ್ಷಯ್ ಅವರು ಕೊರಿಯಾದ ಸೇಯುಂಗ್ ಮಿನ್ ಲೀ ವಿರುದ್ಧ 5-0 ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಭಾರತದ ಪರ ಫೈನಲ್ ತಲುಪಿದ ಏಕೈಕ ಬಾಕ್ಸರ್ ಆಗಿದ್ದಾರೆ. ಇದೇ ವಿಭಾಗದಲ್ಲಿ ಸ್ಪರ್ಧಿಸಿದ್ದ ಇತರ 4 ಭಾರತೀಯ ಬಾಕ್ಸರ್ಗಳು ಕಂಚಿನ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿದ್ದಾರೆ. ಮತ್ತೊಂದೆಡೆ ಭಾರತದ ಹೆಣ್ಣು ಮಕ್ಕಳು ಈ ಕೂಟದಲ್ಲಿ ಗಮನಾರ್ಹ ಪ್ರದರ್ಶನವನ್ನು ಮುಂದುವರಿಸಿದ್ದು ಒಟ್ಟು 8 ಬಾಕ್ಸರ್ಗಳು ಫೈನಲ್ ಹಂತಕ್ಕೆ ಮುನ್ನಡೆದಿದ್ದಾರೆ. ಉಳಿದ 4 ಬಾಕ್ಸರ್ಗಳು ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಫೈನಲ್ ತಲುಪಿರುವ 8 ಬಾಕ್ಸರ್ಗಳು ತಮ್ಮ ಅತ್ಯುತ್ತಮ ಪ್ರದರ್ಶನ ನೀಡಿ ಚಿನ್ನದ ಪದಕ ತಮ್ಮದಾಗಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಎಫ್ಐಆರ್ ದಾಖಲು. ತಮಿಳುನಾಡು ವಿಧಾನಸಭೆಯಲ್ಲಿ ಬಹುಮತ ಸಾಬೀತಿಗಾಗಿ ಇಂದು ಟಿವಿಕೆ ಸರ್ಕಾರಕ್ಕೆ ವಿಶ್ವಾಸ ಮತ ಪರೀಕ್ಷೆ. ಪಶ್ಚಿಮ ಬಂಗಾಳದ ಕಾನೂನು ಸುವ್ಯವಸ್ಥೆ ಸುಧಾರಣೆಗೆ ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮ. ವಾರ್ಷಿಕ ಮತ್ತು 4ನೇ ತ್ರೈಮಾಸಿಕ ಜಿಡಿಪಿ ಅಂದಾಜುಗಳ ಬಿಡುಗಡೆ ದಿನಾಂಕ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. 17 ವರ್ಷದೊಳಗಿನವರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ ಲಕ್ಷಯ್ ಪೊಗಟ್ ಫೈನಲ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ 7:45:18. ಇದೀಗ ನಮ್ಮ ಕಾರ್ಯಕ್ರಮ
2: ಆಯುರ್ಧಾರ, ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
3: ಕೇಳುವರಿಗೆ ನಮಸ್ಕಾರ, ನಾನು ಡಾಕ್ಟರ್ ಶಿವಕುಮಾರ್, ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಹಿರಿಯೂರಿನ ವೈದ್ಯಾಧಿಕಾರಿ. ಅಲಂಕಾರಿಕ ಔಷಧೀಯ ಸಸ್ಯಗಳು ಮಾಲಿಕೆಯಲ್ಲಿ ಇವತ್ತು ನೋಡಲು ಸುಂದರವಾಗಿರುವ ಮತ್ತು ಬಳಸಿದರೆ ಔಷಧೀಯ ಗುಣವನ್ನು ಹೊಂದಿರುವಂತಹ ಒಂದೆರಡು ಔಷಧೀಯ ಗಿಡಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೆಯದು ಬಾಳೆ. ಇದನ್ನ ಆಯುರ್ವೇದದಲ್ಲಿ ಕದಲಿ ಫಲ ಅಂತ ಕರೀತಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಮ್ಯೂಸಾ ಪ್ಯಾರಾಡೈಸಿಕಾ. ತಂಪಾದ ಹೆಚ್ಚಾಗಿ ನೀರಿನ ಸ್ಥಳದಲ್ಲಿ ಈ ಗಡ್ಡೆಯನ್ನು ನಾಟಿ ಮಾಡಿದ್ರೆ ಬಾಳೆಗಿಡ ಬಹಳ ಚೆನ್ನಾಗಿ ಬರುತ್ತೆ. ಇದರ ಎಲೆಯಲ್ಲಿ ಜಂತುಹುಳವನ್ನು ನಿಗ್ರಹಿಸುವಂತಹ ಅಂಶ ಇರುವ ಕಾರಣ ಇದನ್ನ ಊಟದ ಎಲೆಯಾಗಿ ಬಳಸುವಂತಹ ಸಂಪ್ರದಾಯ ಇದೆ. ಬಿಸಿ ಪದಾರ್ಥಗಳನ್ನ ಈ ಬಾಳೆ ಎಲೆ ಮೇಲೆ ಬೆಳೆಸಿಕೊಂಡಾಗ ಅದರ ಅಂಶಗಳು ಆಹಾರದೊಂದಿಗೆ ಸೇರಿ ಜಂತುವನ್ನು ನಿವಾರಣೆ ಮಾಡುತ್ತೆ. ಬೇರಿನ ಗಡ್ಡೆ ಹಾಗೂ ಕಾಂಡದಲ್ಲಿ ನೀರಿನ ಅಂಶ ಹೆಚ್ಚಾಗಿರುತ್ತೆ. ಇದರ ಪಲ್ಯವನ್ನು ಸಹ ತಯಾರಿಸಿ ನಾವು ಬಳಸಬಹುದು. ಬೇರಿನ ಗಡ್ಡೆಯಲ್ಲಿ ಮೂತ್ರಕೋಶದ ಕಲ್ಲುಗಳನ್ನು ಕರಗಿಸುವಂತಹ ಶಕ್ತಿ ಇದೆ. ಬೇರು ಅಥವಾ ಕಾಂಡದ ರಸವನ್ನ 1 ಲೋಟದಷ್ಟು ದಿನಕ್ಕೆ 3 ಬಾರಿ ಕುಡಿಯುವುದರಿಂದ ಸಣ್ಣ ಗಾತ್ರದ ಮೂತ್ರಕೋಶದ ಕಲ್ಲುಗಳು ಸಹ ಕರಗಿ ಹೊರಗೆ ಬರುತ್ತೆ. ಹಣ್ಣಿನಲ್ಲಿ ಪೋಷಕಾಂಶಗಳು ಯಥೇಚ್ಛವಾಗಿದೆ. ಮಲಬದ್ಧತೆಗೆ ಬಾಳೆಹಣ್ಣು ಒಂದು ಉತ್ತಮವಾದ ಪಥ್ಯ. ಬಾಳೆ ಹೂವಿನ ಪಲ್ಯ ರುಚಿಕರವಾಗಿರುತ್ತೆ ಮತ್ತು ಬಹಳ ಪುಷ್ಟಿಕರವಾಗಿರುತ್ತೆ. ದೇಹಕ್ಕೆ ಪೋಷಕಾಂಶಗಳನ್ನು ಸಹ ನೀಡುತ್ತೆ. ಬಾಳೆ ಹೂವು ಗ್ಯಾಸ್ಟ್ರಿಕ್ ಕಾಯಿಲೆ ಇರುವಂತವರಿಗೆ ಒಂದು ಉತ್ತಮವಾದ ಪಥ್ಯ. ಬಾಳೆ ಹೂವಿನಿಂದ ವಿವಿಧ ಆಹಾರ ಪದಾರ್ಥಗಳನ್ನು ಕೂಡ ತಯಾರಿಸಿ ಬಳಸ್ತಾರೆ. ಹೂವಿನಿಂದ ಅನೇಕ ಆಹಾರ ಪದಾರ್ಥಗಳನ್ನು ಸಹ ತಯಾರಿಸಿ ಬಳಸ್ತಾರೆ. ಬಾಳೆ ಗಡ್ಡೆ ಹಾಗೂ ದಿಂಡಿನ ರಸ ದೇಹಕ್ಕೆ ಬಹಳ ತಂಪು, ಉರಿಮೂತ್ರವನ್ನು ಸಹ ನಿಯಂತ್ರಿಸುತ್ತೆ. ಮಕ್ಕಳಲ್ಲಿ ಹೈಡ್ರೇಷನ್ಗೆ ಈ ರಸ ಅತ್ಯಂತ ಉತ್ತಮ. ಅಂದ್ರೆ ಬೇಸಿಗೆ ಕಾಲದಲ್ಲಿ ಮಕ್ಕಳು ನೀರನ್ನು ಕಡಿಮೆ ಕುಡಿದಾಗ ದೇಹದಲ್ಲಿ ಡಿಹೈಡ್ರೇಷನ್ ಆಗುತ್ತೆ. ಅಂತ ಸಮಯದಲ್ಲಿ

0: ಈ ಬಾಳೆ ದಿಂಡಿನ ರಸ ಅಥವಾ ಬಾಳೆ ಗಡ್ಡೆಯ ರಸವನ್ನ ಬಳಸಬಹುದು ಮನೆಮದ್ದಾಗಿ. ಬಾಳೆ ಸಿಪ್ಪೆಯನ್ನ ಸುಟ್ಟ ಗಾಯಕ್ಕೆ ಲೇಪಿಸುವುದರಿಂದ ಗಾಯದ ಕಲೆ ಉಳಿಯುವುದಿಲ್ಲ. ಹಾಗೆ ಇನ್ನೊಂದು ಅಂದವಾದ ಮನೆ ಮದ್ದು ಲೋಳೆಸರ. ಆಯುರ್ವೇದದಲ್ಲಿ ಇದಕ್ಕೆ ಕುಮಾರಿ ಅಂತ ಕರೀತಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಅಲೋವೆರಾ. ಎಲ್ಲಾ ಹವಾಗುಣದಲ್ಲೂ ಸ್ವಲ್ಪ ಪ್ರಮಾಣದ ನೀರಿದ್ದರೂ ಸಹ ಈ ಗಿಡ ಬಹಳ ಚೆನ್ನಾಗಿ ಬರುತ್ತೆ. ಕುಂಡದಲ್ಲಿಯೂ ಸಹ ನೀವು ಬೆಳೆಸಬಹುದು. ಲೋಳೆ ಸರದ ಎಲೆಯನ್ನು ತಕ್ಕೊಂಡು ಅದರ ಮೇಲಿನ ತೊಗಟೆಯನ್ನು ತೆಗೆದು ಒಳಭಾಗದ ಲೋಳೆಯಂತ ಪದಾರ್ಥಗಳನ್ನು ಮಾತ್ರ ನಾವು ಔಷಧಿಯಾಗಿ ಬಳಸಬೇಕು. ಗರ್ಭಕೋಶಿ ಸಂಬಂಧಿಸಿದ ಹಾಗೂ ರಜಾಸ್ರಾವಕ್ಕೆ ಸಂಬಂಧಿಸಿದಂತಹ ಎಲ್ಲಾ ಕಾಯಿಲೆಗಳಿಗೂ ಈ ಲೋಳೆ ರಸ ಉತ್ತಮವಾದ ಔಷಧಿ. ಆದ ಕಾರಣ ಇದನ್ನು ಆಯುರ್ವೇದದಲ್ಲಿ ಕುಮಾರಿ ಅಂತ ಕರೀತಾರೆ. ಲೋಳೆ ಸರದ ಪಲ್ಪ್ ನ ಜ್ಯೂಸ್ ಅಂದ್ರೆ ಒಳಭಾಗದ ತಿರುಳಿನ ಜ್ಯೂಸ್ ಅನ್ನು ನಿಯಮಿತವಾಗಿ ಸೇವನೆ ಮಾಡುವುದರಿಂದ, ಅಂದ್ರೆ ಒಂದು ಚಮಚದಷ್ಟು ಪಲ್ಪ್ ತಗೋಬೇಕು, ಸಾಕಷ್ಟು ನೀರಾಕಿ ಮಿಕ್ಸಿ ಮಾಡಬೇಕು, ಆ ಜ್ಯೂಸ್ ಅನ್ನ ಸೇವನೆ ಮಾಡುವುದರಿಂದ ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಸ್ತ್ರೀ ರೋಗಗಳಲ್ಲಿ ಉತ್ತಮವಾದ ಪಥ್ಯ ಇದಾಗಿದೆ. ಲೋಳೆ ಸರದ ಪಲ್ಪ್ ಅನ್ನ ಸ್ವಲ್ಪ ಅರಿಶಿಣದೊಂದಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ತರ ನಾವು ಬಳಸಬಹುದು. ಇದರಿಂದ ಮುಖದ ಕಾಂತಿ ಹೆಚ್ಚಾಗುತ್ತೆ. ಸುಟ್ಟ ಗಾಯಗಳಿಗೆ ಹಾಗೂ ಒಣ ಚರ್ಮದಲ್ಲಿ ಲೋಳೆ ಸರದ ಲೇಪನ ಸೂಕ್ತ ಔಷಧಿಯಾಗಿದೆ. ಕಣ್ಣು ಉರಿತಿದ್ರೆ, ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ಸ್ ಉಂಟಾಗಿದ್ರೆ ಈ ಲೋಳೆ ಸರದ ಲೋಳೆಯನ್ನು ತೆಗೆದು 30 ನಿಮಿಷಗಳ ಕಾಲ ಕಣ್ಣಿನ ಮೇಲೆ ಇಟ್ಕೊಳ್ಳುವುದರಿಂದ ಉತ್ತಮವಾದ ಪ್ರಯೋಜನ ಸಿಗುತ್ತೆ. ಅರ್ಧ ಚಮಚದಷ್ಟು ಲೋಳೆ ಸರದ ಲೋಳೆಯನ್ನ ನೀರಿನೊಂದಿಗೆ ಮಿಶ್ರಣ ಮಾಡಿ ದಿನಕ್ಕೊಮ್ಮೆ ಸೇವಿಸ್ತಾ ಬಂದ್ರೆ ಮಧುಮೇಹವು ಕೂಡ ನಿಯಂತ್ರಣದಲ್ಲಿರುತ್ತೆ. ಹಾಗೂ ಡೈಪರ್ ರ್ಯಾಶಸ್ ಗಳಲ್ಲಿ ಲೋಳೆ ಸರದ ಪಲ್ಪ್ ಅತ್ಯಂತ ಉತ್ತಮವಾದ ಲೇಪನಕ್ಕೆ ಬಳಸುವಂತಹ ಔಷಧಿಯಾಗಿದೆ. ಬಾಯಿ ಹುಣ್ಣಿನಲ್ಲೂ ಸಹ ಈ ಲೋಳೆ ಸರವನ್ನು ಬಳಸಬಹುದು, ಲೇಪನಕ್ಕೂ ಸಹ ಬಳಸಬಹುದು. ಹೀಗೆ ಲೋಳೆ ಸರ ಮತ್ತು ಬಾಳೆಯನ್ನು ಮನೆ ಮುಂದೆ ಅಲಂಕಾರಿಕವಾಗಿ ಬೆಳೆಸಿ ಹಾಗೂ ಬಳಸಿ ಆರೋಗ್ಯವನ್ನು ಪಡೆಯಿರಿ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಇಂದಿನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಆಯುರ್ಧಾರದಲ್ಲಿ ಮಾಹಿತಿ ತಿಳಿಸಿದವರು ಡಾಕ್ಟರ್ ಶಿವಕುಮಾರ್.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ ಏಕ ಸಮಯ 7:55:25 ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುಗರೆ ಕಾರ್ಯಕ್ರಮದಲ್ಲಿ ನಿಮಗೊಂದು ಪ್ರಶ್ನೆ ಕೂಡ ಸಿದ್ಧವಾಗಿದೆ. ಪ್ರಶ್ನೆ ಏನು ಅಂತಂದ್ರೆ, ನಮ್ಮ ಭಾರತ ಸರ್ಕಾರ ಪರಿಚಯಿಸ್ತಾ ಇರುವಂತಹ ಜ್ಞಾನ ಭಾರತಂ ಪೋರ್ಟಲ್, ಈ ಒಂದು ಪೋರ್ಟಲ್ನ ಮೂಲಕ ನಮ್ಮ ದೇಶದಲ್ಲಿ ಇರುವಂತಹ ಅತ್ಯಂತ ಪ್ರಾಚೀನ ಹಸ್ತಪ್ರತಿಗಳನ್ನು ಸಂರಕ್ಷಿಸುವಂತಹ ಉದ್ದೇಶವನ್ನ ಈ ಒಂದು ಪೋರ್ಟಲ್ನ ಮೂಲಕ ಮಾಡಲಾಗ್ತಾ ಇದೆ. ಹಾಗಾದ್ರೆ ಪ್ರಶ್ನೆ ಏನನ್ನ ಕೇಳ್ತಾ ಇದ್ದೀನಿ ಅಂತಂದ್ರೆ, ಈ ಜ್ಞಾನ ಭಾರತಂ ಪೋರ್ಟಲ್ ನಮ್ಮ ಭಾರತ ಸರ್ಕಾರದ ಯಾವ ಸಚಿವಾಲಯದ ಮಹತ್ವದ ಯೋಜನೆಯಾಗಿದೆ ಅನ್ನೋದು ಒಂದು ಪ್ರಶ್ನೆ. ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳನ್ನು ಒಳಗೊಂಡಿದೆ ಅನ್ನೋದು ನಿಮಗೆ ಕೇಳ್ತಾ ಇರುವಂತಹ ಪ್ರಶ್ನೆಯಾಗಿದೆ. ಸ್ನೇಹಿತರೆ, ಪ್ರಶ್ನೆ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಜ್ಞಾನ ಭಾರತಂ ಪೋರ್ಟಲ್ ಭಾರತ ಸರ್ಕಾರದ ಯಾವ ಸಚಿವಾಲಯದ ಮಹತ್ವದ ಯೋಜನೆಯಾಗಿದೆ? ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಯಲ್ಲಿ ಈ ಯೋಜನೆಯಡಿಯಲ್ಲಿ ಕಾರ್ಯನಿರ್ವಹಿಸಲಾಗ್ತಾ ಇದೆ ಅನ್ನೋದು ನಿಮಗೆ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಎರಡು ಗೀತೆಗಳ ಸಮಯಾವಕಾಶವನ್ನು ನಿಮಗೆ ಕೊಡ್ತಾ ಇದ್ದೇನೆ. ಹಾಗೆ ಸ್ನೇಹಿತರೆ, ನಿಮ್ಮ ಸಂದೇಶಗಳು ಚಿಕ್ಕದಾಗಿ ಚೊಕ್ಕವಾಗಿರಲಿ, ಹೆಸರುಗಳು ಒಂದಷ್ಟು ಮಿತಿ ಇರಲಿ, ಹಾಗೆ ಪ್ರಶ್ನೆ ಕೇಳಿದ ನಂತರದಲ್ಲಿ ನಿಮ್ಮ ಉತ್ತರವನ್ನು ತಲುಪಿಸಿ ಅಂತ ಹೇಳ್ತಾ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಪ್ರೀತಿಸಲೇಬೇಕು ಚಿತ್ರದ ಹಾಡನ್ನ. ಬಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗಡಿಗರೊಂದಿಗೆ ಧ್ವನಿಯಾಗಿದ್ದಾರೆ ಚೈತನ್ಯ.

0: ಜೀಹುಳಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಚೈತ್ರ,
4: ಏನತ್ತೆ?
3: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
4: ಅಂದ್ರೆ?
3: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
4: ಮತ್ತೆ ವ್ಯವಹಾರ?
3: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
4: ಓಹ್,
3: ಅಂದ್ರೆ UPI ಇಂದ?
4: ಹೌದಾ?
3: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
4: ಅದೇನತ್ತೆ?
3: ನಿನ್ನ ಮೊದಲ ಉಡುಗೊರೆಯು UPI ನಿಂದಲೇ ಸಿಗುತ್ತೆ.
4: ಏನತ್ತೆ?
5: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
6: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
7: ಜ್ಞಾನ ಭಾರತಂ ಪೋರ್ಟಲ್, ನಮ್ಮ ಭಾರತ ಸರ್ಕಾರ ಪರಿಚಯಿಸುತ್ತಿರುವಂತಹ ಈ ಪೋರ್ಟಲ್ನ ಮೂಲಕ ಭಾರತದಾದ್ಯಂತ ಚದುರಿ ಹೋಗಿರುವಂತಹ ಕೋಟ್ಯಾಂತರ ಹಸ್ತ ಪ್ರತಿಗಳನ್ನು ಪತ್ತೆ ಹಚ್ಚುವುದು, ಸಂರಕ್ಷಿಸುವುದು ಮತ್ತು ಅವುಗಳನ್ನು ಡಿಜಿಟಲೀಕರಣಗೊಳಿಸಿ ಸಾರ್ವಜನಿಕರಿಗೆ ಹಾಗೂ ಸಂಶೋಧಕರಿಗೆ ಲಭ್ಯವಾಗುವಂತೆ ಮಾಡುವುದು ಈ ಪೋರ್ಟಲ್ನ ಮುಖ್ಯ ಗುರಿಯಾಗಿದೆ. ಕೇಂದ್ರ ಬಜೆಟ್ನ 2025-26 ಈ ಒಂದು ಪೋರ್ಟಲ್ನ ಘೋಷಣೆಯನ್ನು ಮಾಡಲಾಯಿತು. ಇದರ ಗುರಿ ಅಂದರೆ ವಿಕ್ಸಿತ್ ಭಾರತ 2047 ಒಂದು ಗುರಿಯ ಭಾಗವಾಗಿದೆ. ಹಾಗೆ ಇದು ಭಾರತದ ಪ್ರಾಚೀನ ಜ್ಞಾನ ಪರಂಪರೆಯನ್ನು ಒಂದೇ ವೇದಿಕೆಯಲ್ಲಿ ತರುವಂತಹ ಮಹತ್ವದ ಉದ್ದೇಶವನ್ನು ಹೊಂದಿದೆ. ಅಂದರೆ ತಾಳೆಗರಿ, ಭೂರ್ಜಪತ್ರ, ಬಟ್ಟೆಯ ಮೇಲೆ ಬರೆಯಲಾದ ಹಸ್ತಪ್ರತಿಗಳನ್ನು ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸಲಾಗುತ್ತೆ. ಹಾಗೆ ಈ ಒಂದು ಪೋರ್ಟಲ್ನ ವ್ಯಾಪ್ತಿ ಏನೆಲ್ಲ ಒಳಗೊಂಡಿದೆ ಅಂದರೆ ಆಯುರ್ವೇದ, ಖಗೋಳಶಾಸ್ತ್ರ, ಗಣಿತ, ತತ್ವಶಾಸ್ತ್ರ, ಕಲೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ ಹಸ್ತಪ್ರತಿಗಳನ್ನು ಇದು ಒಳಗೊಂಡಿರುವಂಥದ್ದು. ಓಕೆ ಸ್ನೇಹಿತರೆ, ಕೇಳಿದಂತಹ ಪ್ರಶ್ನೆ, ಈ ಜ್ಞಾನ ಭಾರತಂ ಪೋರ್ಟಲ್ನ ಮಹತ್ವದ ಯೋಜನೆ ಭಾರತ ಸರ್ಕಾರದ ಯಾವ ಸಚಿವಾಲಯದ್ದು ಅನ್ನುವಂಥದ್ದು ಒಂದು ಪ್ರಶ್ನೆ. ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳನ್ನು ಈ ಮಹತ್ವದ ಯೋಜನೆ ಒಳಗೊಂಡಿದೆ ಅನ್ನುವಂಥದ್ದು. ಓಕೆ, ಈ ಪ್ರಶ್ನೆಗಳಿಗೆ ಉತ್ತರವನ್ನು ತಲುಪಿಸೋದಕ್ಕೆ ಇನ್ನು ಒಂದು ಹಾಡಿನ ಕಾಲಾವಧಿ ನಿಮಗಿದೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಕುಶಲವೇ ಕ್ಷೇಮವೇ ಚಿತ್ರದ ಹಾಡು. ರಾಜೇಶ್ ಹಾಡಿರುವ ಈ ಗೀತೆಗೆ ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತವಿದೆ.

ಓಕೆ ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ಕೇಳಿದಂತಹ ಪ್ರಶ್ನೆಗೆ ನಮ್ಮ ಕೇಳುಗರು ಕೂಡ ಉತ್ತರವನ್ನ ತಲುಪಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಓಕೆ, ಯಾರೆಲ್ಲ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ ಅಂತೇಳಿ ನೋಡ್ತಾ ಹೋಗೋಣ. ಹೊನ್ನೂರಾಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ, ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ಅನಿತಾ ಮುರುಕೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಹಾಗೆ ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ, ನೇತ್ರಾ ನಟರಾಜ್ ಚಿತ್ರದುರ್ಗದಿಂದ, ಸೋನು ಚಿತ್ರದುರ್ಗದಿಂದ, ಹಾಗೆ ಎನ್ ಮೋಹನ್ ಕುಮಾರ್ ಹೊಸದುರ್ಗ ತಾಲೂಕು, ಓಕೆ ಎನ್ಜಿಹಳ್ಳಿ ಕಬ್ಬಳ ಗ್ರಾಮದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ ಅಂತ ತಿಳಿಸಿದ್ದಾರೆ. ನಾಗರಾಜರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಪೂರ್ಣಿಮಾ ಮಹಂತೇಶ್ ಅನುರಾಗ್ ಕಣಮಪ್ಪ ಲೇಔಟ್ ಚಿತ್ರದುರ್ಗದಿಂದ, ಓಕೆ ಪ್ರಣಯರಾಣಿ ಪ್ರೇಮ ಆಂಜನೇಯ ತುರುವನೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಓಕೆ, ಮುಂದಿನ ಸಂದೇಶ ಸವಿತಾ ದೇವರಾಜ್ ನಚಿಕೇತ್ ಕೆಳಕೋಟೆಯಿಂದ ಸಂದೇಶ ಕಳಿಸಿದ್ದಾರೆ. ಲೇಖನ ಚಂದ್ರಪ್ಪ ಕಾಲ್ಕೆರೆ ಐಡಿಪಿ ಲೇಔಟ್ನಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಓಕೆ, ಡಾಕ್ಟರ್ ಎಸ್ಜಿ ಶಿವಪ್ರಸಾದ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಎಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕಿನಿಂದ, ವಿಶಾಲಾಕ್ಷಿ ಪಿಎಂ ಮರುಳಯ್ಯ ಸಿರಿಗೆರೆಯಿಂದ, ಹಾಗೆ ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಇನ್ನು ಎಸ್ಎಂ ಮೃತ್ಯುಂಜಯಸ್ವಾಮಿ ವಿಜ್ಞಾನ ಶಿಕ್ಷಕರು ಮಾಡನಾಯಕನಹಳ್ಳಿಯಿಂದ, ಹಾಗೆ ಟಿ ವಿಜಯಲಕ್ಷ್ಮಿ ಸತೀಶ್ ಜಿಎಸ್ ಪೃಥ್ವಿ ಜಿಎಸ್ ಪೂಜಾ ಬ್ಯಾಂಕ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಹಾಗೆ ಅಶ್ವಿನಿ ರಾಜು, ಕೆಬಿ ರಾಜು, ಅಚ್ಯುತ್ ಸೂರ್ಯ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲಿಂದ ಅಂದರೆ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ. ಹಾಗೆ ಕೂಡ್ಲಿಗಿ ತಾಲೂಕಿನ ಹುಡೇಮ್ನಿಂದ ಶಾಂತಕುಮಾರಿ ಮಂಜುನಾಥ್ ಪ್ರಣತಿ ವಿಸ್ಮಯ ಸಂದೇಶ ಕಳಿಸಿರುವಂಥದ್ದು. ಓಕೆ, ಹಾಗೆ ಮುಂದಿನ ಸಂದೇಶ ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, ಉಮೇಶ್ ಸಿರಿಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ವಸಂತ್ ಕುಮಾರ್ ತೇಜಸ್, ಹಾಗೆ ವಿನಾಯಕ ಅಂತ ಹೇಳ್ತಾ ಇದ್ದಾರೆ, ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಹಾಗೆ ಅಂಬಿಕಾ ಕಸವನಹಳ್ಳಿ ಗೊಲ್ಲರಹಟ್ಟಿ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ರಾಘವೇಂದ್ರ ಎಳೆಹೊಳೆ ಶಶಿಕಲಾ ಸ್ಫೂರ್ತಿ ಸಾರಥಿ ಶಿಕ್ಷಕರು ಅಣಜಿಗೆರೆ ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ದಾವಣಗೆರೆಯಿಂದ ಚಂದ್ರಿಕಾ ನೇರಲಗುಂಡಿ, ಎನ್ಜಿ ಬಸವರಾಜ್ ಅನ್ನಪೂರ್ಣ ಐಟಿಪಿ ಲೇಔಟ್ ಚಿತ್ರದುರ್ಗದಿಂದ, ಡಿವಿ ಮುರುಕೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಗುಡೇಕೋಟೆಯಿಂದ ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಸಂದೇಶ ಕಳಿಸಿದ್ದಾರೆ. ಇನ್ನು ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ, ಯುವರಾಜ್ ನಿಖಿಲ್ ರಾಜ್ ಉಮಾ ಮಹೇಶ್ವರಿ ಓಕೆ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಂದರೆ ಉಮಾಮಹೇಶ್ವರಿ ದೇವಸ್ಥಾನ ಕರುವಿನಕಟ್ಟೆ ಸರ್ಕಲ್ ಚಿತ್ರದುರ್ಗ.

ಸಂಪರ್ಕ ಅಂತ ತಿಳಿಸಿದ್ದಾರೆ. ಓಕೆ, ಕಲಾವತಿ ನಾಗರಾಜ ಶೆಟ್ಟಿ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಹುಬ್ಬಳ್ಳಿಯ ಲೋಹ್ಯಾನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿಯವರು, ಇನ್ನು ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್, ಡಾಕ್ಟರ್ ಪ್ರಭಯ್ಯ ವಿಎಸ್ ಶೈಲಜಾ ವಿಎಸ್ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಎಲ್ಲಿಂದ ಅಂತ ನೋಡೋದಾದರೆ ಓಕೆ, ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಹಿರಿಯೂರು ತಾಲೂಕು ಮದ್ದಿಹಳ್ಳಿ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ ಎಂ ಪರಮೇಶ್ವರ್ ಅಕ್ಕೂಲ್ ಅವರು ಸಂದೇಶ ಕಳಿಸಿದ್ದಾರೆ. ಸುಬಾನ್ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕಿನಿಂದ, ಅರುಣಾ ಜಗದೀಶ್ ವೀರಭದ್ರಸ್ವಾಮಿ ರಸ್ತೆ ಚಳ್ಳಕೆರೆಯಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ್ ಶಿವಮೊಗ್ಗದಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರು, ಸಿರಿಗೌರಿ ಬಸವಮಂಟಪ ರಸ್ತೆ ಚಿತ್ರದುರ್ಗ, ರತ್ನ ಬಸವರಾಜ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ, ಜಿಸಿಹೆಚ್ ಕೊಂಚಿಗಾರ್ ಭರಮಸಾಗರದಿಂದ, ನೀಲಮ್ಮ ಜ್ಞಾನಸ್ವಾಮಿ ಜಮ್ಮಾಪುರ ಗ್ರಾಮ ಜಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಗೌರಮ್ಮ ಹಿರೇಕೇರೂರು ಹಾವೇರಿ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ಓಕೆ ಸ್ನೇಹಿತರೆ, ಮತ್ತಷ್ಟು ಸಂದೇಶಗಳನ್ನು ತಗೊಳ್ತೀನಿ ಒಂದು ವಾಣಿಜ್ಯ ಪ್ರಕಟಣೆಯ ಬಳಿಕ.

0: ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ರ ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಓಕೆ ಕೇಳುಗರೆ, ಸಂದೇಶ ಕಳಿಸಿರುವವರ ಹೆಸರುಗಳನ್ನ ಈಗ ಮತ್ತೆ ತಿಳಿತಾ ಹೋಗೋಣ. ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಶಶಿಕಲಾ ಸಾಯಿನಾಥ್ ಎಂಕೆ ಹಟ್ಟಿಯಿಂದ, ಜಿಎಸ್ ಭೋಜರಾಜ್ ಸುಧಾ ಕುಶಾಲ್ ಗೌಡ ಓಕೆ ಚನ್ನಗಿರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ವಾಣಿಶ್ರೀ ಅಶ್ವಥರಾವ್ ನೆಹರು ನಗರ ಚಿತ್ರದುರ್ಗದಿಂದ, ಶಿವಮೊಗ್ಗದಿಂದ ದೊಡ್ಮನಿ ಸವಿತಾ ಗಣೇಶ್, ಮೀರಾ ಅಮರ್ನಾಥ್ ಜಯಲಕ್ಷ್ಮಿ ಬಡಾವಣೆಯಿಂದ ಸಂದೇಶವನ್ನ ಕಳಿಸಿರುವಂಥದ್ದು. ಹಾಗೆ ರಾಯಭಾಗ ತಾಲೂಕು ಮುಗುಳಗೋಡಿನಿಂದ ಶಿವಲಿಂಗಯ್ಯ ಹಿರೇಮಠ್ ಮತ್ತು ಕಲಾವತಿ ಹಿರೇಮಠ್ ಅಭಿಷೇಕಯ್ಯ ಹಿರೇಮಠ್ ಸಂದೇಶವನ್ನು ಕಳಿಸಿದ್ದಾರೆ. ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ ಸಂದೇಶ ಕಳಿಸಿರುವಂಥದ್ದು. ಇನ್ನು ಮೋಹನ್ ಕುಮಾರ್ ಭರಮಸಾಗರ ಚಳ್ಳಕೆರೆ ತಾಲೂಕಿನಿಂದ, ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರಿನಿಂದ, ಹಾಗೆ ಮುಂದಿನ ಸಂದೇಶ ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ನಮನ ಗಣೇಶ್ ಉಡುಪಿ ಕಾರ್ಕಳ ಬಜಗೋಳಿಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಡಾಕ್ಟರ್ ನಾಗಭೂಷಣ್ ಡಿಎಂ ಚಿತ್ರದುರ್ಗದಿಂದ, ಸ್ವರೂಪ ಎನ್ ಧರಣಿ ಚಿತ್ರದುರ್ಗ, ಚರಿತ್ ನಾಗ್ ಸ್ನೇಹ ನಾಗಾರ್ಜುನ್ ಕೊಳ್ಳೇಗಾಲದಿಂದ, ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ಸಂದೇಶವನ್ನು ಕಳಿಸಿದ್ದಾರೆ ಓಕೆ ವಿಜಯಪುರದಿಂದ. ಇನ್ನು ಭಾವನಾ ಸಾಯಿನಾಥ್ ಎಂಕೆ ಹಟ್ಟಿಯಿಂದ, ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ, ಹಾಗೆ ಗುರುಮೂರ್ತಿ ಜಿಬಿ ಶಿಕ್ಷಕರು ಗೋನೂರಿನಿಂದ ಸಂದೇಶ ಕಳಿಸಿದ್ದಾರೆ. ಮೇನಕಾ ಉಮೇಶ್ ವಿಜ್ಞಾನ ಶಿಕ್ಷಕರು ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿರುವಂಥದ್ದು ಓಕೆ. ಕೆಎಂ ಪವಿತ್ರ ಮಹಾಂತೇಶ್ ನಂದೀಶ್ ನವೀನ್ ತಮಟಕಲ್ಲು ರಸ್ತೆ ಚಿತ್ರದುರ್ಗದಿಂದ, ಹರಪನಹಳ್ಳಿ ತಾಲೂಕು ಚಿಕಟೇರಿಯಿಂದ ಕೆಂಚನಗೌಡರ ರಮೇಶ್ ಸಂದೇಶ ಕಳಿಸಿದ್ದಾರೆ. ನಿರ್ಮಲಾಮೂರ್ತಿ ದಾವಣಗಿರಿ ಬಡಾವಣೆಯಿಂದ, ಚಂದ್ರಶೇಖರ್ ತ್ರಿಭುವನ್ ಮತ್ತು ದಾತ್ರಿ ಬ್ಯಾಂಕ್ ಕಾಲೋನಿಯಿಂದ ಸಂದೇಶ ಕಳಿಸಿದ್ದಾರೆ. ಶಿಲ್ಪಾ ವಿದ್ಯಾನಗರದಿಂದ, ಹಾಗೆ ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗೊಂದಿ ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜೆಎಂ ಸಿದ್ದಲಿಂಗಸ್ವಾಮಿ ಚಿರಾಗ್ ಓಕೆ ಇಲ್ಲಿಂದ ಸಂದೇಶ ಅಂದರೆ ಜಮ್ಮೋಬನಹಳ್ಳಿ ಕೂಡ್ಲಿಗಿ ತಾಲೂಕಿನಿಂದ ಸಂದೇಶ ಕಳಿಸಿರುವಂಥದ್ದು. ಇಂದ್ರಜಿತ್ ಸಾಯಿನಾಥ್ ಎಂಕೆ ಹಟ್ಟಿಯಿಂದ, ಹಾಗೆ ರಾಹಿತ್ಯ ಜಿ ಐಶ್ವರ್ಯ ವಿ ಎಸ್ ಓಕೆ ಎಲ್ಲಿಂದ ಸಂದೇಶ ತಲುಪಿದೆ ಅಂತ ನೋಡೋದಾದರೆ ಹೈದರಾಬಾದ್ ಅಂತೇಳಿ ತಿಳಿಸಿದ್ದಾರೆ ಓಕೆ. ಮುಂದಿನ ಸಂದೇಶ ನಾಗೇಗೌಡ ಸಿ ಕೆ ಚೌಲಿಹಳ್ಳಿ ಭರಮಸಾಗರದಿಂದ ಸಂದೇಶವನ್ನು ಕಳಿಸಿರುವಂಥದ್ದು ಓಕೆ. ಸ್ನೇಹಿತರೆ, ಸಂದೇಶ ಕಳಿಸಿದಂತಹ ನಮ್ಮೆಲ್ಲ ಕೇಳುಗರಿಗೂ ಕೂಡ ಧನ್ಯವಾದ ಹೇಳ್ತೇನೆ. ಇನ್ನು ಕೇಳಿದಂತಹ ಪ್ರಶ್ನೆ, ಜ್ಞಾನ ಭಾರತಂ ಪೋರ್ಟಲ್ ಭಾರತ ಸರ್ಕಾರದ ಯಾವ ಒಂದು ಸಚಿವಾಲಯದ ಮಹತ್ವದ ಯೋಜನೆ ಅಂತೇಳಿ, ಇದಕ್ಕೆ ಸರಿಯಾದ ಉತ್ತರ ಸಾಂಸ್ಕೃತಿಕ ಸಚಿವಾಲಯ ಎಂಬುದಾಗಿದೆ. ಇನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಯಲ್ಲಿ ಈ ಒಂದು ಜ್ಞಾನ ಭಾರತ ಮಿಷನ್ ಅಡಿಯಲ್ಲಿ ಹಸ್ತಪ್ರತಿಕ್ಷೆಗಳ ಒಂದು ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ ಅಂದರೆ ಸುಮಾರು 17 ಹೆಚ್ಚು ಜಿಲ್ಲೆಗಳಲ್ಲಿ ಈ ಒಂದು ಕಾರ್ಯವನ್ನು ಮಾಡಲಾಗ್ತಾ ಇದೆ. ಕೆಲವೊಂದು ಸ್ಥಳಗಳ ಹೆಸರನ್ನು ಉಲ್ಲೇಖಿಸೋದಾದರೆ ಮೈಸೂರು, ಬೆಂಗಳೂರು, ಉಡುಪಿ, ಕೊಡಗು, ದಕ್ಷಿಣ ಕನ್ನಡ ಈ ಒಂದು ಜಿಲ್ಲೆಗಳು ಅಂತೇಳಿ ಮುಖ್ಯವಾಗಿ ಹೇಳಬಹುದು. ಹಾಗೆ ಈ ಸಮೀಕ್ಷೆ ನಡೆಸುವಂತಹ ನಿರ್ದಿಷ್ಟ ಸ್ಥಳಗಳಂದರೆ ಧಾರ್ಮಿಕ ಕೇಂದ್ರಗಳು, ಸಾರ್ವಜನಿಕ ಮತ್ತು ಖಾಸಗಿ ಗ್ರಂಥಾಲಯಗಳು, ಖಾಸಗಿ ಮನೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಜ್ಞಾನ ಭಾರತಂ ಪೋರ್ಟಲ್ನ ಸಮೀಕ್ಷೆ ನಡೆಯುತ್ತೆ. ಹಾಗೆ ಪ್ರಾಚೀನ ಹಸ್ತಪ್ರತಿಗಳನ್ನು ಸಂಗ್ರಹಿಸಿ

ಅದನ್ನು ಡಿಜಿಟಲೀಕರಣಗೊಳಿಸಲಾಗುತ್ತೆ. ಓಕೆ ಸ್ನೇಹಿತರೆ, ಕಿರು ಮಾಹಿತಿ ನಿಮಗೆ ಉಪಯುಕ್ತ ಆಗುತ್ತೆ ಅಂತ ಭಾವಿಸ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಮಿಲನ ಚಿತ್ರದ ಹಾಡನ್ನು. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರ ಸಂಗೀತವಿದೆ. ಧ್ವನಿಯಾಗಿದ್ದಾರೆ ಸೋನು ನಿಗಮ್.

ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಪ್ರಾಯೋಜಿತ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿನ ವಿಷಯ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಸೈನ್ಸ್ ಹಾಗೂ ಐಟಿಐ ಪಾಸಾದವರಿಗೆ ಚಿತ್ರದುರ್ಗದ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಲಭ್ಯವಿರುವ ಡಿಪ್ಲೊಮೋ ಕೋರ್ಸ್ಗಳು. ಭಾಗವಹಿಸುತ್ತಾರೆ ಚಿತ್ರದುರ್ಗದ ಜೆಎಂಐಟಿ ಕ್ಯಾಂಪಸ್ನ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲರಾದ ಎಸ್ವಿ ರವಿಶಂಕರ್. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಪ್ರಾಯೋಜಿತ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜ್ ಚಿತ್ರದುರ್ಗ. ಕೇಳಿ, ಇಂದು ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ನಿಮ್ಮ ಚಿತ್ರದುರ್ಗ ಎಫ್ಎಂನಿಂದ. ಮುಂದಿನ ಗೀತೆ ಆಪ್ತ ಮಿತ್ರ ಚಿತ್ರದ್ದು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಈ ಗೀತೆಗೆ ವಿ ಮನೋಹರ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತವಿದೆ.

ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.

ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ

ಗೌರಮ್ಮ ಚಿತ್ರದ ಹಾಡು. ಉದಿತ್ ನಾರಾಯಣ್ ಹಾಡಿರುವ ಈ ಗೀತೆಗೆ ಕವಿರಾಜ್ ಅವರ ಸಾಹಿತ್ಯ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ.

ಕೇಳುಗರೆ, ಕಾರ್ಯಕ್ರಮದಲ್ಲಿ ನಿಮಗೊಂದು ಕಿರು ಮಾಹಿತಿ. ಆಧುನಿಕ ಭಾರತೀಯ ಕಲೆಯ ಪ್ರವರ್ತಕ ಎಂದೇ ಪ್ರಸಿದ್ಧರಾಗಿರುವ ರಾಜ ರವಿವರ್ಮ ಅವರ ಬಗ್ಗೆ ಕಾರಣ ಏನು ಅಂದರೆ, ಇವರ ಒಂದು ಕಲಾಕೃತಿ ಇತ್ತೀಚೆಗೆ ಭಾರೀ ಬೆಲೆಗೆ ಮಾರಾಟವಾಗಿದೆ. ಅದುವೇ ಯಶೋಧ ಮತ್ತು ಕೃಷ್ಣ ಎಂಬ ಚಿತ್ರಕಲೆ. ಎಷ್ಟು ಬೆಲೆಗೆ ಮಾರಾಟವಾಗಿದೆ ಅಂತ ಊಹೆ ಏನಾದರೂ ಮಾಡ್ತೀರಾ ಸ್ನೇಹಿತರೆ? ಈ ಒಂದು ಚಿತ್ರಕಲೆ ಸುಮಾರು 167 ಕೋಟಿ ರೂಗಳಿಗೆ ಮಾರಾಟವಾಗಿದೆಯಂತೆ ಸ್ನೇಹಿತರೆ. ಈ ಒಂದು ಚಿತ್ರಕಲೆ ಮಾರಾಟವಾಗಿರುವುದು ದಾಖಲೆ ಅಂತಾನೆ ಹೇಳಲಾಗ್ತಾ ಇದೆ. ಈ ಹಿಂದೆ ಎಂಎಫ್ ಹುಸೇನ್ ಅವರ ಗ್ರಾಮಯಾತ್ರಾ ಎಂಬಂತಹ ಒಂದು ಇದು 118 ಕೋಟಿ ರೂಗೆ ಮಾರಾಟವಾಗಿತ್ತು. ಅದನ್ನು ಮೀರಿ ರಾಜ ರವಿವರ್ಮ ಅವರ ಒಂದು ಚಿತ್ರಕಲೆ 167 ಕೋಟಿ ರೂಗೆ ಮಾರಾಟವಾಗಿದೆ. ರಾಜ ರವಿವರ್ಮ ಕೇರಳದ 19ನೇ ಶತಮಾನದ ಭಾರತೀಯ ವರ್ಣಚಿತ್ರಕಾರ, ಹಾಗೆ ನಮ್ಮ ಆಧುನಿಕ ಭಾರತೀಯ ಕಲೆಯ ಪ್ರವರ್ತಕ ಅಂತನೂ ಕೂಡ ಹೇಳಲಾಗುತ್ತೆ. ಇವರು ಯುರೋಪಿನ ವಾಸ್ತವಿಕತೆಯ ತೈಲಚಿತ್ರ ಮತ್ತು ಛಾಯೆ ಮತ್ತು ದೃಷ್ಟಿಕೋನದ ಬಳಕೆಯು ವೈಶಿಷ್ಟ್ಯತೆಯನ್ನು ಒಳಗೊಂಡಿದ್ದಂಥದ್ದು. ರವಿವರ್ಮ ಅವರು ಹಿಂದೂ ಪೌರಾಣಿಕ ವಿಷಯಗಳನ್ನು ಯುರೋಪಿಯನ್ ವಾಸ್ತವಿಕತೆಯೊಂದಿಗೆ ಅನನ್ಯವಾಗಿ ಸಂಯೋಜನೆ ಮಾಡಿದವರು. ಇವರ ಒಂದಷ್ಟು ಪ್ರಸಿದ್ಧ ವರ್ಣಚಿತ್ರಗಳೆಂದರೆ ಶಕುಂತಲಾ, ದಮಯಂತಿ, ಲೇಡಿ ವಿತ್ ಫ್ರೂಟ್, ಇನ್ನು ಮುಂತಾದವು. ಹಾಗೆ ಇವರಿಗೆ ತಿರುವಂಕೂರು ರಾಜಪ್ರಭುತ್ವವು ರವಿವರ್ಮ ಅವರಿಗೆ ರಾಜ ಎಂಬ ಬಿರುದನ್ನು ನೀಡಿ ಗೌರವಿಸಿದೆ. ಓಕೆ ಸ್ನೇಹಿತರೆ, ಇವರ ಒಂದು ಕಲಾಕೃತಿ ಯಶೋಧ ಮತ್ತು ಕೃಷ್ಣ ಈ ಚಿತ್ರಕಲೆಗೆ 167 ಕೋಟಿ ರೂಗಳಿಗೆ ಮಾರಾಟವಾಗಿದೆ. ಇದು ದಾಖಲೆ ಅಂತಲೇ ಹೇಳಲಾಗ್ತಾ ಇದೆ. ಓಕೆ ಸ್ನೇಹಿತರೆ, ಈ ಕಿರು ಮಾಹಿತಿಯೊಂದಿಗೆ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನ ಕೇಳೋಣ. ಚೆಲ್ಲಿದರೂ ಸಂಪಿಗೆಯ ಚಿತ್ರದ ಹಾಡನ್ನ

0: ವಾಹನ ಚಾಲಕರು ದಯವಿಟ್ಟು ಗಮನಿಸಿ, ವಾಹನ ಚಲಾಯಿಸುವ ಭರದಲ್ಲಿ ರಸ್ತೆ ದಾಟುತ್ತಿರುವ ಪುಟ್ಟ ಮಕ್ಕಳನ್ನು ನಿರ್ಲಕ್ಷಿಸದಿರಿ. ನಿಮಗೆ ಟ್ರಾಫಿಕ್ ನಿಯಮಗಳ ಅರಿವಿದೆ, ಎಳೆಯ ಮಕ್ಕಳಲ್ಲಿ ಆ ತಿಳುವಳಿಕೆ ಇನ್ನೂ ಬೆಳೆದಿಲ್ಲ. ನಿಧಾನಗತಿಯ ವಾಹನ ಚಾಲನೆ ಸುರಕ್ಷಿತ ಹಾಗೂ ನಾಗರಿಕತೆಯ ಲಕ್ಷಣ.
1: ಕನ್ನಡ ಚಿತ್ರಗೀತೆಗಳ ಕೊನೆಯಲ್ಲಿ ಕೇಳೋಣ ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದ ಹಾಡು. ಕವಿರಾಜ್ ಅವರ ಗೀತ ರಚನೆಗೆ ಬಿ ಹರಿಕೃಷ್ಣ ಅವರ ರಾಗ ಜೋಡಣೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಸೋನು ನಿಗಮ್ ಹಾಗೂ ನಂದಿತಾ.

ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ 102.6 ಮೆಗಾಹರ್ಟ್ಸ್ಗಳು. ಈಗ ವೇಳೆ 9:20 ಸೆಕೆಂಡುಗಳು. ಇದೀಗ ಕೆಲವು ಪ್ರಕಟಣೆಗಳು.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ಆಯುರ್ಧಾರಾ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರಾ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರಾ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ ಕೇಳುಗರೇ ಗಮನಿಸಿ ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಪ್ರಾಯೋಜಿತ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ ವಿಷಯ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಸೈನ್ಸ್ ಹಾಗೂ ಐಟಿಐ ಪಾಸಾದವರಿಗೆ ಚಿತ್ರದುರ್ಗದ ಎಸ್ಡಿಎಂ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಲಭ್ಯವಿರುವ ಡಿಪ್ಲೊಮೋ ಕೋರ್ಸ್ಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಚಿತ್ರದುರ್ಗದ ಜೆಎಂಐಟಿ ಕ್ಯಾಂಪಸ್ನ ಎಸ್ಡಿಎಂ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲರಾದ ಎಸ್ವಿ ರವಿಶಂಕರ್ ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು ಸಂಖ್ಯೆ 9141970272 ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಪ್ರಾಯೋಜಿತ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಈ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜ್ ಚಿತ್ರದುರ್ಗ
2: ದೊರಕ ದೊರಕ

0: ಆಫೀಸ್ಗೆ ಟೈಮ್ ಆಗಿದೆ ಕಣವ, ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ಗೌರಕ್ಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
3: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆಯೇ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
5: ಕೇಳುಗರೆ ಗಮನಿಸಿ, ನಾಳೆ ಬೆಳಗ್ಗೆ 8:30 9:30 ನಮ್ಮ ನಿಲಯದಿಂದ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿನ ವಿಷಯ ಕಿಡ್ನಿ ಸ್ಟೋನ್ ಅಥವಾ ಮೂತ್ರಕೋಶದ ಕಲ್ಲುಗಳು ಹಾಗೂ ಚಿಕಿತ್ಸೆ ಹೇಗೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನುರಿತ ಮೂತ್ರಶಾಸ್ತ್ರಜ್ಞರಾದ ಡಾಕ್ಟರ್ ಗಿರೀಶ್ ಸಿಎಸ್. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆ, ಬೈಪಾಸ್ ರಸ್ತೆ, ರಾಷ್ಟೀಯ ಹೆದ್ದಾರಿ, ದಾವಣಗೆರೆ. ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 9:05:20. ಇದೀಗ ಕಾಮನಬಿಲ್ಲು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾವಗೀತೆ, ಜನಪದ ಗೀತೆ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನ ಕೇಳುವಿರಿ. ಮೊದಲಿಗೆ ಕೇಳೋಣ ಭಾವಗೀತೆಯನ್ನ. ಸಿದ್ದಲಿಂಗಯ್ಯ ಅವರದು. ಹಾಡಿದ್ದಾರೆ ಬಿಆರ್ ಛಾಯಾ ಹಾಗೂ ಜೈಪಾಲ್.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಏಕ ಕೇಳಿ ಜನಪದ ಗೀತೆಯನ್ನ

ಕೇಳುಗರೆ, ಇದೊಂದು ಪ್ರಕಟಣೆ. ಚಿತ್ರದುರ್ಗದ ರುಟ್ಸೈಡ್ ಸಂಸ್ಥೆಯಲ್ಲಿ ನಿರುದ್ಯೋಗಿ ಗ್ರಾಮೀಣ ಭಾಗದ ಯುವಕ ಹಾಗೂ ಯುವತಿಯರಿಗಾಗಿ ಸ್ವ ಉದ್ಯೋಗ ಮಾಡಲು ತರಬೇತಿಗಳನ್ನು ಆರಂಭಿಸಲಾಗುತ್ತಿದೆ. ದಿನಾಂಕ 18 May 2026 ನೇರ ಸಂದರ್ಶನದ ಮೂಲಕ ತರಬೇತಿ ಆರಂಭಗೊಳ್ಳಲಿದೆ. ಆಸಕ್ತರು ನೇರವಾಗಿ ಸಂದರ್ಶನದಲ್ಲಿ ಭಾಗವಹಿಸಲು ತಿಳಿಸಲಾಗಿದೆ. ತರಬೇತಿಗಳ ವಿವರ ಹೀಗಿದೆ: 30 ದಿನಗಳ ಮಹಿಳೆಯರ ಟೈಲರಿಂಗ್ ತರಬೇತಿ, 35 ದಿನಗಳ ಮಹಿಳೆಯರ ಬ್ಯೂಟಿ ಪಾರ್ಲರ್ ತರಬೇತಿ ಹಾಗೂ 38 ದಿನಗಳ ಕಂಪ್ಯೂಟರ್ ಅಕೌಂಟಿಂಗ್ ಟ್ಯಾಲಿ ತರಬೇತಿಯನ್ನು ಹೇಳಿಕೊಡಲಾಗುವುದು. ಅಭ್ಯರ್ಥಿಗಳ ಅರ್ಹತೆ: 19-50 ವರ್ಷಗಳ ವಯೋಮಿತಿಯನ್ನು ಹೊಂದಿರಬೇಕು, ಕನ್ನಡ ಓದಲು ಬರೆಯಲು ಬಲ್ಲವರಾಗಿರಬೇಕು, ತರಬೇತಿಗೆ ಸಂಬಂಧಿಸಿದಂತೆ ಪ್ರಾಥಮಿಕ ಜ್ಞಾನ ಹೊಂದಿದವರಿಗೆ ಆದ್ಯತೆ, ಉದ್ಯೋಗವನ್ನು ಮಾಡಬೇಕೆಂಬ ಆಸಕ್ತಿ ಹೊಂದಿರಬೇಕು, ತರಬೇತಿಗೆ ಸಂಬಂಧಪಟ್ಟ ಕೌಶಲ್ಯ ಕುರಿತು ಪ್ರಾಥಮಿಕ ಜ್ಞಾನ ಹೊಂದಿದವರಿಗೆ ಆದ್ಯತೆ ನೀಡಲಾಗುವುದು. ತರಬೇತಿಯು ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣ ಉಚಿತವಾಗಿರುತ್ತದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಮೊಬೈಲ್ ನಂಬರುಳ್ಳ ಸ್ವವಿಳಾಸದ ಅರ್ಜಿಯೊಂದಿಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಪ್ರತಿಗಳೊಂದಿಗೆ ದಿನಾಂಕ 18-2026 ರುಟ್ಸೈಡ್ ಸಂಸ್ಥೆಯಲ್ಲಿ ನಡೆಯುವ ಸಂದರ್ಶನದಲ್ಲಿ ನೇರವಾಗಿ ಭಾಗವಹಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ

84131 92 62 ಮತ್ತೊಂದು ಸಂಖ್ಯೆ 86182824455. ಪ್ರಕಟಣೆ ಕೇಳಿದಿರಿ. ಕಾಮನಬಿಲ್ಲು ಕಾರ್ಯಕ್ರಮದಲ್ಲೀಗ ಕೇಳೋಣ ಕನ್ನಡ ಚಿತ್ರಗೀತೆಯನ್ನ. ಚಿತ್ರ ವರ್ಷಾ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ বাংলা ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন.

0: अथ मराठी भाषा न्यूज ऑन AIR ऐप मध्ये उपलब्ध आहे.
1: और बिहार के सभी भाषा के कार्यक्रम को सुन.
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
3: ಕೇಳುಗರೇ ಗಮನಿಸಿ, ನಾಳೆ ಬೆಳಗ್ಗೆ 8:30 9:30 ನಮ್ಮ ನಿಲಯದಿಂದ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿನ ವಿಷಯ ಕಿಡ್ನಿ ಸ್ಟೋನ್ ಅಥವಾ ಮೂತ್ರಕೋಶದ ಕಲ್ಲುಗಳು ಹಾಗೂ ಚಿಕಿತ್ಸೆ ಹೇಗೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನುರಿತ ಮೂತ್ರಶಾಸ್ತ್ರಜ್ಞರಾದ ಡಾಕ್ಟರ್ ಗಿರೀಶ್ ಸಿಎಸ್. ಕೇಳುಗರು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272, ಹಾಗೆ ನಿಲಯದ ಸ್ಥಿರ ದೂರವಾಣಿ ಸಂಖ್ಯೆ 295649, ಎಸ್ಟಿಡಿ ಕ್ರಮಾಂಕ 08194. ಕೇಳಿ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆ, ಬೈಪಾಸ್ ರಸ್ತೆ, ರಾಷ್ಟೀಯ ಹೆದ್ದಾರಿ, ದಾವಣಗೆರೆ. ಕಾಮನಬಿಲ್ಲು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಹಿಂದಿ ಚಿತ್ರಗೀತೆಯನ್ನು.

ಇದುವರೆಗೂ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ, ಜನಪದ ಗೀತೆ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ 102.6 ಮೆಗಾಹರ್ಟ್ಸ್ಗಳು. ಈಗ ಸ್ಟುಡಿಯೋ ಸಮಯ 9:30:20. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ನಾನು ನನ್ನ ಕನಸು ಚಿತ್ರದ ಹಾಡು, ಹಾಡಿದ್ದಾರೆ ಸೋನು ನಿಗಮ್.

ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ. ನಮನ ನಮನ ನಮನ.

ಓಕೆ ಕೇಳುಗರೇ, ಕಾರ್ಯಕ್ರಮವನ್ನ ಆಲಿಸ್ತಾ ಈ ದಿನದ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಇರುವಂತಹ ಸಂದೇಶಗಳನ್ನ ಕೂಡ ನಮಗೆ ತಲುಪಿಸಿದ್ದೀರಾ. ಆ ಸಂದೇಶಗಳನ್ನ ಈಗ ನೋಡ್ತಾ ಹೋಗೋಣ. ಓಕೆ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಸುಜಾತಾ ಆರ್, ಗಣೇಶ್, ಲಿಖಿತ್, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕಾ, ವಿಮರ್ಶ್ ರಾಜಾಜಿನಗರ ಬೆಂಗಳೂರಿನಿಂದ. ಓಕೆ, ವೆರಿ ಗುಡ್ ಮಾರ್ನಿಂಗ್ ನಿಮಗೂ ಕೂಡ. ಇನ್ನು ಪ್ರೀತಿಯ ಆಕಾಶವಾಣಿಗೆ ಮುಂಜಾನೆಯ ಶುಭೋದಯ, ನಮಸ್ಕಾರಗಳು ಎಲ್ಲರಿಗೂ ಅಂತ ಹೇಳ್ತಾ ಇರೋದು ಕಿಷ್ಕಿಂದ ನಗರದಿಂದ ಗಂಗಾವತಿ ಈರಣ್ಣ ಅವರು. ಓಕೆ, ನಿಮಗೂ ಕೂಡ ಶುಭೋದಯ. ಹಾಗೆ ಮತ್ತೊಂದು ಸಂದೇಶ ಕಳಿಸಿದ್ದಾರೆ, ಹಾಗೆ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಇದ್ದಾರೆ. ಆರ್ ಕೆ ನಾರಾಯಣ್ ಅವರ ಪುಣ್ಯ ಸ್ಮರಣೆ ಈ ದಿನ. ಅವರು ಭಾರತೀಯ ಇಂಗ್ಲಿಷ್ ಸಾಹಿತ್ಯವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದವರು. ಅವರ ಬರಹಗಳಲ್ಲಿ ಮನುಷ್ಯನ ಸಹಜ ಗುಣಗಳು ಹಾಗೆ ದಕ್ಷಿಣ ಭಾರತದ ಮಧ್ಯಮ ವರ್ಗದ ಜೀವನ ಮತ್ತು ಸೂಕ್ಷ್ಮ ಹಾಸ್ಯ ಎದ್ದು ಕಾಣುತ್ತಿತ್ತು. ಮಾಲ್ಗುಡಿ ಎಂಬ ಕಥಾ ಚಿತ್ರವನ್ನು ಜನರ ಮನಸ್ಸಿಗೆ ನಾಟುವಂತೆ ರೂಪಿಸಿದ್ದಾರೆ ಎಂಬ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಬೋಪ ವೆಂಕಟೇಶ್, ಬೋಧನ ಹೊಸಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ನಿಮ್ಮ ಈ ಮಾಹಿತಿಗಾಗಿ ಧನ್ಯವಾದಗಳು. ಇನ್ನು ಮುಂದಿನ ಸಂದೇಶ, ಹೇಮಮೂರ್ತಿ ಯೋಗ ಶಿಕ್ಷಕಿ ಆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆಕಾಶವಾಣಿ ಕೇಳುಗರಿಗೂ ಹಾಗೂ ಆಕಾಶವಾಣಿ ಪರಿವಾರದವರಿಗೂ ಮುಂಜಾನೆಯ ಶುಭೋದಯಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ನಿಮಗೂ ಕೂಡ ಶುಭೋದಯ. ಇನ್ನು ಆಕಾಶವಾಣಿ ನಿರೂಪಕರಿಗೆ ಬೆಳಗಿನ ಶುಭಾಶಯಗಳು. ಎಲ್ಲ ಭಾವಗೀತೆ ಅರ್ಥಪೂರ್ಣ ಗೀತೆಗಳು ಚೆನ್ನಾಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ ಮುನಿಸಿಪಲ್ ಕಾಲೋನಿಯಿಂದ ಕುಬೇರಣ್ಣ ಕವಿತಾ ಅವರು. ಓಕೆ, ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಓಕೆ ಸ್ನೇಹಿತರೆ, ಮತ್ತಷ್ಟು ಸಂದೇಶಗಳನ್ನು ಕೂಡ ಕಾರ್ಯಕ್ರಮದಲ್ಲಿ ತಗೊಳ್ತೇನೆ. ಹಾಗೆ ಕೆಳಗರೆ ಇನ್ನು ಮುಂದೆ 10 ಗಂಟೆಗೆ ನಮ್ಮ ನಿಲಯದಿಂದ ಪ್ರಾಯೋಜಿತ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿನ ಇಂದಿನ ವಿಷಯ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಸೈನ್ಸ್ ಹಾಗೂ ಐಟಿಐ ಪಾಸಾದವರಿಗೆ ಚಿತ್ರದುರ್ಗದ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ

ಡಿಪ್ಲೊಮೋ ಲಭ್ಯವಿರುವಂತಹ ಡಿಪ್ಲೊಮೋ ಕೋರ್ಸ್ಗಳು. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಚಿತ್ರದುರ್ಗದ ಜೆಎಂಐಟಿ ಕ್ಯಾಂಪಸ್ನ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲರಾದ ಎಸ್ವಿ ರವಿಶಂಕರ್ ಅವರು. ಹಾಗೆ ಈ ಪ್ರಾಯೋಜಿತ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜ್ ಚಿತ್ರದುರ್ಗ. ಕೇಳುಗರು ಕರೆ ಮಾಡುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮಾರ್ತಿನಿ ಚಿತ್ರದ್ದು. ಹರ್ಷಪ್ರಿಯ ಅವರ ಸಾಹಿತ್ಯಕ್ಕೆ ಧ್ವನಿಯಾಗಿದ್ದಾರೆ ವರುಣ್ ರಾಮಚಂದ್ರ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ओके ಕೇಳುಗರೆ ಮುಂದಿನ ಸಂದೇಶ ಯಾರು ಕಳಿಸಿದ್ದಾರೆ ಅಂತ ಹೇಳಿ ನೋಡೋಣ. ಓಕೆ, ಬೆಳಕಿನ ಸಮಯದಲ್ಲಿ ಒಳ್ಳೆ ಹಾಡುಗಳು ಮೂಡಿ ಬರ್ತಾ ಇವೆ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ರಾಮಚಂದ್ರಪ್ಪ ಸಂಡೂರೆ ಅಂತೇಳಿ ತಿಳಿಸಿದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಇನ್ನು ಶುಭ ಮುಂಜಾನೆ ಮೇಡಮ್, ಹೇಗಿದ್ದೀರಾ ಅಂತೇಳಿ ಕೇಳ್ತಾ ಇರೋದು ಚಿಕ್ಕಪ್ಪ ಶಾರದಾ ರಾಮೇಶ್ವರ್ ಶಿವಮೊಗ್ಗದಿಂದ. ಓಕೆ, ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇನ್ನು ಇವರ ಸಂದೇಶದಲ್ಲಿ ತಿಳಿಸಿದ್ದಾರೆ, ಇವತ್ತಿನ ನಿಮ್ಮ ಉತ್ತಮ ಮಾಹಿತಿಯೊಂದಿಗೆ ನಮ್ಮ ತಲೆಗೆ ಕಸರತ್ತು ಕೊಡುವ ಒಂದು ಪ್ರಶ್ನೆ ಮತ್ತು ನಿಮ್ಮ ಉತ್ತರ, ಸುಮಧುರವಾದ ಚಿತ್ರಗೀತೆಗಳು, ಉತ್ತಮ ನಿರೂಪಣೆ ಮತ್ತು ನಾವು ಯಾವಾಗಲೂ ರೇಡಿಯೋ ಕೇಳೋದ್ರಿಂದ ನಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಧನ್ಯವಾದಗಳು, ನಮಸ್ಕಾರ ಅಂತ ಕೂಡ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು. ಇನ್ನು ಮುಂದಿನ ಸಂದೇಶ ತಲುಪಿಸಿದ್ದಾರೆ ಚಿತ್ರದುರ್ಗದ

ಪಂಡ್ರಹಳ್ಳಿ ರವಿ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ. ಓಕೆ, ನಮಸ್ತೆ ಮೇಡಮ್. ಇವತ್ತಿನ ಬೆಳಗಿನ ಜಾವದಿಂದ ಬಂದಂತಹ ಮಾಹಿತಿ ಹಾಗೆ ಇವತ್ತಿನ ಕಾರ್ಯಕ್ರಮಗಳ ಜೊತೆಗೆ ಭಾವಗೀತೆಗಳು, ಸುಮಧುರ ಚಿತ್ರಗೀತೆಗಳು ಎಲ್ಲದನ್ನ ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ದಾರೆ. ಇನ್ನು ಸಂಸ್ಕೃತಿ ಸಚಿವಾಲಯದ ಪಾರಂಪರಿಕ ಜ್ಞಾನ ಭಾರತಂ ಈ ವಿಷಯದ ಮೂಲಕ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಂಡ್ವಿ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೇವೆ, ಹಾಗೆ ಪ್ರಸಾರ ಮಾಡ್ತಾ ಇರುವ ನಿಮಗೆ ತುಂಬ ಹೃದಯದ ಧನ್ಯವಾದಗಳು, ಶುಭ ದಿನ ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಓಕೆ, ಮುಂದಿನ ಸಂದೇಶ. ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಪ್ರತಿಭಾ ರಾಘವೇಂದ್ರ, ಚೋರನೂರಿನಿಂದ ಸಂಡೂರು ತಾಲೂಕು. ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳು ಹಾಗೆ ಚಿಂತನ ಭಾವಾರ್ಥ, ಓಕೆ, ಭಾವಗೀತೆ ಅಂತ ಭಾವಿಸ್ತೇನೆ. ಇನ್ನು ಪ್ರಸಾರವಾದ ಭಾವಗೀತೆಗಳು ಇಂಪಾಗಿದ್ದವು. 8:30 ಚಿತ್ರಗೀತೆಗಳು ಮತ್ತು ಕಿರು ಮಾಹಿತಿ ಚೆನ್ನಾಗಿತ್ತು. ಪ್ರಸಾರಕ್ಕೆ ಧನ್ಯವಾದಗಳು ನಿಮಗೆ ಅಂತ ಹೇಳಿದ್ದಾರೆ. ಓಕೆ, ಹಾಗೆ ಒಂದು ಗಾದೆಯನ್ನು ಕೂಡ ಹೇಳ್ತಾ ಇದ್ದಾರೆ. ಮೊದಲು ಬಂದ ಮೂಗಿಗಿಂತಲೂ ಆಮೇಲೆ ಬಂದ ಮೀಸೆಯೇ ದೊಡ್ಡದು ಅಂತ ಹೇಳ್ತಾ ಇದ್ದಾರೆ ಒಂದು ಗಾದೆಯನ್ನು. ಹಾಗೆ ಕನ್ನಡ ವಿಚಾರ ಅಂತ ತಿಳಿಸ್ತಾ ಇದ್ದಾರೆ. ಮೈಸೂರು ದಸರಾ ವೇಳೆ ನಡೆಯುವ ಪೊಲೀಸ್ ಬ್ಯಾಂಡ್ ಸಂಗೀತ ಕಾರ್ಯಕ್ರಮದಲ್ಲಿ ನುರಿತ ಪೊಲೀಸ್ ಪೇದೆಗಳು ವಾದ್ಯ ಮೇಳ ನಡೆಸುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ವಾದ್ಯವೃಂದ, ಕರ್ನಾಟಕ ಶಾಸ್ತ್ರೀಯ ವಾದ್ಯವೃಂದ ತಂಡಗಳು ವಾದ್ಯಗೋಷ್ಠಿ ನಡೆಸುತ್ತವೆ. ಮೊದಲು ರಾಜಾಶ್ರಯದಲ್ಲಿ ಬ್ಯಾಂಡ್ ಸಂಸ್ಕೃತಿ ಬೆಳೆದು ಬಂತು ಎಂಬ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಓಕೆ, ನಿಮ್ಮ ಈ ಮಾಹಿತಿಗೆ ನಿಮಗೆ ಧನ್ಯವಾದಗಳು. ಹಾಗೆ ಮುಂದಿನ ಸಂದೇಶ. ಐತಿಹಾಸಿಕ ಕೋಟೆನಾಡು ಗಂಡುಗಲ್ಲಿ ಮದಕರಿ ನಾಯಕರಾಳಿದ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಓಕೆ, ಶುಭೋದಯ ಕಾವ್ಯ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಶುಭೋದಯ. ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಗಣೇಶನಿಗೆ ಪ್ರಿಯವಾದ ಗರಿಕೆ ಹುಲ್ಲು ಹಾಗೂ ಎಕ್ಕದ ಹೂವಿನ ಬಗ್ಗೆ ನೀಡಿದ ವಿವರಗಳು, ಪೌರಾಣಿಕ ಹಿನ್ನೆಲೆ ಮಾಹಿತಿ ತುಂಬ ವಿವರವಾಗಿ ಅರ್ಥಪೂರ್ಣವಾಗಿ ಮೂಡಿಬಂತು. ಹಾಗೆ ಭಕ್ತಿಗೀತೆಗಳು ಕೂಡ ಅಂತ ಹೇಳ್ತಾ ಇದ್ದಾರೆ. ಇನ್ನು 7:50 ಚಿತ್ರಗೀತೆಗಳು, 8:30 ಚಿತ್ರಗೀತೆಗಳು, 9:05 ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಗೀತೆಗಳೆಲ್ಲವೂ ಕೂಡ ತುಂಬ ಮಧುರವಾಗಿ ಮೂಡಿಬಂದವು. ಧನ್ಯವಾದಗಳು ನಿಮಗೆ ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು. ಓಕೆ ಸ್ನೇಹಿತರೆ, ಮತ್ತಷ್ಟು ಸಂದೇಶಗಳಿದೆ. ಒಂದು ಗೀತೆಯ ನಂತರ ಆ ಸಂದೇಶಗಳನ್ನು ನೋಡೋಣ. ಈಗ ಕೇಳೋಣ ಪದ್ಮಾವತಿ ಚಿತ್ರದ ಹಾಡನ್ನು.

ಓಕೆ ಕೆಲುಗರೆ, ನಮಗೆ ಮುಂದಿನ ಸಂದೇಶವನ್ನ ಕಳಿಸಿದ್ದಾರೆ ಉಮೇಶ್ ಸಿರಿಕೆರೆಯಿಂದ. ಮರಗಳಂತೆ ಎತ್ತರವಾಗಿ, ಪರ್ವತಗಳಂತೆ ಸದೃಢವಾಗಿ, ಸಭ್ಯ ಸಂಪನ್ನ ರೀತಿ ಜೀವನದಲ್ಲಿ ಅಳವಡಿಸಿಕೊಂಡು ಬಾಳಿದರೆ ಮಾತ್ರ ಜೀವನ ಪಾವನವಾಗುತ್ತದೆ ಎಂಬ ರಮಣ ಮಹರ್ಷಿಗಳ ಸ್ಫೂರ್ತಿದಾಯಕ ಶುಭ ನುಡಿ ನಮ್ಮ ಕೇಳುಗರಿಗೆ ಮನಸ್ಪಂದಿಸುವುದರ ಜೊತೆಗೆ ವಿಶೇಷ ಚಿತ್ರಕಲೆಗಳ ಮಾಹಿತಿ ಹಾಗೆ ಕೌಶಲ್ಯತೆ ತುಂಬಿದ ಕಲಾತ್ಮಕತೆಯ ನೈಪುಣ್ಯತೆಯ ಬೆಲೆ, ನೂರಾರು ಕೋಟಿ ಬೆಲೆ ಬಾಳುವ ವಿಶೇಷ ಚಿತ್ರಕಲೆಯ ಮಾಹಿತಿ ಹಾಗೆ ನಮ್ಮ ಜ್ಞಾನ ಹೆಚ್ಚಿಸಲು ಸಹಾಯವಾಯಿತು ಅಂತೇಳಿ ಹೇಳಿದ್ದಾರೆ. ಇನ್ನು ಜೊತೆಗೆ ಸುಮಧುರ ಹಾಡುಗಳು ಮತ್ತು ನಿಮ್ಮ ನೈಜ ನಿರೂಪಣಾ ಶೈಲಿ ನಮ್ಮ ಮನಸ್ಪಂದಿಸಿತು ಮೇಡಮ್, ಶುಭ ಮುಂಜಾನೆ ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಇನ್ನು ಮುಂದಿನ ಸಂದೇಶ ಕಳಿಸಿದ್ದಾರೆ ಉಮಾದೇವಿ, ಪಿಡಬ್ಲ್ಯೂಡಿ ಕಾಲೋನಿ, ಬಿಆರ್ ಪ್ರಾಜೆಕ್ಟ್, ಶಿವಮೊಗ್ಗ ಜಿಲ್ಲೆಯಿಂದ. ನಮನ ಭಕ್ತಿಗೀತೆಗಳು, ಮಾಹಿತಿ ಚಿತ್ರಗೀತೆಗಳು, ಕಾಮನ ಬಿಲ್ಲು, ಭಾವಗೀತೆಗಳು ಹಾಗೆ ಜನಪದ ಗೀತೆ ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿ ಮೂಡಿಬಂತು, ಧನ್ಯವಾದಗಳು ಅಂತೇಳಿ ಹೇಳಿದ್ದಾರೆ. ಮುಂದಿನ ಸಂದೇಶ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಓಕೆ, ನಮಸ್ತೆ ಮೇಡಮ್, ಬೆಳಗಿನ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನು ಓಕೆ, ಒಂದು ಕವನವನ್ನ ಕೂಡ ಕಳಿಸಿದ್ದಾರೆ. ಓಕೆ, ಸಮಯದ ಒಂದು ಮಿತಿ ಇರೋದ್ರಿಂದ ಈ ಸಂದೇಶವನ್ನ ಈ ಒಂದು ಕವನವನ್ನ ಓದ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಓಕೆ, ಮತ್ತೊಮ್ಮೆ ನೋಡೋಣ. ಇನ್ನು ಮುಂದಿನ ಸಂದೇಶ, ಶುಭೋದಯ ಆಕಾಶವಾಣಿ, ಈ ದಿನದ ಎಲ್ಲ ಕಾರ್ಯಕ್ರಮ ಮನೋಜ್ಞವಾಗಿ ಮೂಡಿ ಬರುತ್ತಿದೆ. ಚಿತ್ರಗೀತೆಗಳು ಮಧುರವಾಗಿವೆ, ಅದರಲ್ಲೂ ಆಪ್ತ ಮಿತ್ರ ಶ್ರಾವಣಿ ಸುಬ್ರಹ್ಮಣ್ಯ ಹಾಗೂ ಉತ್ತಮ ಭಾವಗೀತೆಗಳನ್ನು ಕೇಳಿ ತುಂಬ ಖುಷಿಯಾಯಿತು. ಎಲ್ಲ ಆಕಾಶವಾಣಿಯ ಸಿಬ್ಬಂದಿಗಳಿಗೂ ಹಾಗೆ ತಂತ್ರಜ್ಞರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಜ್ಯೋತಿ, ಗಿರೀಶ್, ತಕ್ಷತ್, ಕೌಶಿಕ್, ಗಾರೆಹಟ್ಟಿ ಚಿತ್ರದುರ್ಗದಿಂದ. ಓಕೆ, ಮುಂದಿನ ಸಂದೇಶ, ನಮಸ್ತೆ ಆಕಾಶವಾಣಿ ಹಾಗೂ ನಿರೂಪಕರಿಗೆ, ಆಕಾಶವಾಣಿ ಎಲ್ಲ ಕೇಳುಗರಿಗೂ ಕೂಡ ಶುಭೋದಯ ಅಂತ ಹೇಳ್ತಾ ಇದ್ದಾರೆ ಮಾಳಪ್ಪನಹಟ್ಟಿ ಅಂಗಡಿ ಮಹೇಶ್, ಸರೋಜಾ, ಸಂಜಯ್, ಧನ್ಯ, ಮುದಿಮಲ್ಲಪ್ಪ, ಕಸ್ತೂರಮ್ಮ ಅವರು. ಇವರು ಹೇಳ್ತಾ ಇದ್ದಾರೆ ಬೆಳಿಗ್ಗೆ ಪ್ರಸಾರವಾದ ನಮನ ಭಕ್ತಿಗೀತೆ ಹಾಗೂ ಗಣೇಶ ದೇವರಿಗೆ ಏಕೆ ಹೂವು ಗರಿಕೆ ಬಗ್ಗೆ ಮಾಹಿತಿ ಬಹಳ ಅದ್ಭುತವಾಗಿ ತಿಳಿಸಿಕೊಟ್ರಿ, ಧನ್ಯವಾದಗಳು ಅಂತೇಳಿ.

ಈ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ಮುಂದಿನ ಸಂದೇಶ ಪ್ರಭಾಕರಯ್ಯ ಚೈತ್ರ ಎನ್ ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಕಲ್ಲಿನ ಕೋಟೆಯ ನಮ್ಮ ಹೆಮ್ಮೆಯ ಆಕಾಶವಾಣಿ ಚಿತ್ರದುರ್ಗ ಸಿಬ್ಬಂದಿಗಳಿಗೂ ಮತ್ತು ಆ ಮೇಡಮ್ ನಿಮಗೂ ಬುಧವಾರ ಬೆಳಗಿನ ವಂದನೆಗಳು. ಇಂದಿನ ಭಕ್ತಿಗೀತೆಗಳ ಜೊತೆಗೆ ಗರಿಕೆ ಹುಲ್ಲು ಎಕ್ಕದ ಹೂವಿನ ಮಾಹಿತಿ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ರಿ, ನಿಮಗೆ ಧನ್ಯವಾದಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಓಕೆ, ಮುಂದಿನ ಸಂದೇಶ ಶುಭೋದಯ ಆಕಾಶವಾಣಿ. ಭಾವಗೀತೆಗಳು ಹಾಗೂ ಚಿತ್ರಗೀತೆಗಳು ಮಧುರವಾಗಿ ಮೂಡಿ ಬರ್ತಾ ಇದೆ. ಅದರಲ್ಲಿ ಮೂಡಿ ಬಂದ ಆಪ್ತಮಿತ್ರ ಗೌರಮ್ಮ ಓಕೆ ಶ್ರಾವಣಿ ಸುಬ್ರಹ್ಮಣ್ಯ ಹಾಡುಗಳು ತುಂಬಾ ಖುಷಿ ನೀಡಿದ್ವು. ನಿರೂಪಕರಾದ ನಿಮಗೂ ಎಲ್ಲಾ ಆಕಾಶವಾಣಿಯ ಸಿಬ್ಬಂದಿ ವರ್ಗಕ್ಕೂ ತಂತ್ರಜ್ಞರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ರಾಗಿತೆನೆ ಗಿರೀಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ. ಓಕೆ, ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಚೌಕಾ ಚಿತ್ರದ ಹಾಡನ್ನ. ಸೋನು ನಿಗಮ್ ಹಾಗೂ ಅಂತರ ಮಿತ್ರ ಹಾಡಿದ್ದಾರೆ.

ಓಕೆ ಕೇಳುಗರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ನಮ್ಮ ಕೇಳುಗರು ಕೂಡ ಒಂದಷ್ಟು ಸಂದೇಶಗಳನ್ನು ಕಳಿಸಿದ್ದಾರೆ. ಓಕೆ, ಶಾಂತಾಚಾರ್ ಬಡಿಕೇರ್ ಕೊಕ್ಕನೂರು ಹರಿಹರದಿಂದ ಕಳಿಸಿರುವಂತಹ ಸಂದೇಶವನ್ನು ಮತ್ತೊಮ್ಮೆ ತಗೊಳ್ತಾ ಇದ್ದೀನಿ. ಇವರ ಸಂದೇಶದಲ್ಲಿ ಹೇಳಿದ್ದಾರೆ, ಕಂಠದಲ್ಲಿ ಲೋಕವನ್ನು ತೆರೆದಿಡುವಿರಿ, ಮಾತಿನ ಮಧುರ ಲಹರಿಯಲ್ಲಿ ಮನವ ಸೆಳೆಯುವಿರಿ, ಅಲೆಗಳ ಮೇಲೆ ಅಕ್ಷರಗಳ ಪಯಣ ಬೆಳೆಸಿ ಮನೆ ಮನೆಗೂ ಜ್ಞಾನ ಮನೋರಂಜನೆ ಉಣಿಸುವಿರಿ. ಸುಪ್ರಭಾತದ ಹೊಂಬಿಸಿಲಲ್ಲಿ ನಿಮ್ಮ ದನಿ ಸಾಂತ್ವನ, ಮಧ್ಯಾಹ್ನದ ಬಿಡುವಿನಲ್ಲಿ ಹಿತವಾದ ಸಂಭಾಷಣ, ಮಲೆನಾಡ ಮಳೆಯಿರಲಿ, ಬಯಲು ಸೀಮೆ.

ಮನೆಯ ಬಿಸಿಲಿರಲಿ, ನಿಮ್ಮ ಧ್ವನಿಯ ಹಾತಿ ಎಂದು ನಗುತ್ತ ಸಾಗಲಿ. ಚಿಕ್ಕದೊಂದು ರೇಡಿಯೋ ಪೆಟ್ಟಿಗೆಯಲ್ಲಿ ಅಡಗಿ ಕುಳಿತು ನಾಡಿಗೆ ಸ್ಫೂರ್ತಿ ನೀಡುವಿರಿ, ಸಮಯವನ್ನು ಮರೆತು. ಅಭಿನಂದನೆಗಳು ನಿಮಗೆ ಓ ಧ್ವನಿಯ ಮಾಂತ್ರಿಕರೇ, ನಿಮ್ಮ ನುಡಿಗಳು ನಮ್ಮ ಬದುಕಿಗೆ ಹಿತವಾದ ಸವಿಕೆರೆ ಅಂತ ಹೇಳಿದ್ದಾರೆ. ಓಕೆ, ನಮ್ಮ ರೇಡಿಯೋ ಬಗ್ಗೆ ಹೇಳಿರುವಂತಹ ಈ ಕವನ ತುಂಬ ಚೆನ್ನಾಗಿದೆ. ಓಕೆ, ನಿಮ್ಮ ಈ ಕವನಕ್ಕಾಗಿ ಧನ್ಯವಾದಗಳು. ಇನ್ನು ಮುಂದಿನ ಸಂದೇಶ ಕಳಿಸಿದ್ದಾರೆ ಸುಬಾನ್ ಕೋರಿ, ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸಂದೇಶ ಕಳಿಸಿದ್ದಾರೆ. ಓಕೆ, ಇವರು ಭಾವಗೀತೆ ಹಾಗೂ ಚಿತ್ರಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದ ಅಂತೇಳಿ ಹೇಳಿದ್ದಾರೆ. ಇನ್ನು ಆಕಾಶವಾಣಿ ನಿರೂಪಕರಿಗೆ ನಮನ ಅಂತೇಳಿ ಹೇಳ್ತಾ ಇದ್ದಾರೆ. ಓಕೆ, ಕಾರ್ಯಕ್ರಮ ಮಾಹಿತಿ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿರೋದು ಬಾಗೇನಹಳ್ಳಿಯಿಂದ ರಮ್ಯಾ, ನಿತಿನ್, ಯಶವಂತ್, ಸುರೇಶ್ ಅವರು. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇನ್ನು ಮಾದಪ್ಪ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಇವರು ಕೂಡ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ಸಿಟಿ ಚಂದ್ರಶೇಖರ್ ಅತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕಿನಿಂದ ಸಂದೇಶ ಕಳಿಸಿ ಭಾವಗೀತೆಗಳು ಚೆನ್ನಾಗಿತ್ತು ಅಂತ ಕೂಡ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ನಿಮ್ಮೆಲ್ಲರ ಸಂದೇಶಕ್ಕಾಗಿ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ 10:25. ಇದೀಗ ಪ್ರಾಯೋಜಿತ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ವಿಷಯ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಸೈನ್ಸ್ ಹಾಗೂ ಐಟಿಐ ಪಾಸಾದವರಿಗೆ ಚಿತ್ರದುರ್ಗದ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಲಭ್ಯವಿರುವ ಡಿಪ್ಲೊಮೋ ಕೋರ್ಸ್ಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಚಿತ್ರದುರ್ಗದ ಜೆಎಂಐಟಿ ಕ್ಯಾಂಪಸ್ನ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲರಾದ ಎಸ್ವಿ ರವಿಶಂಕರ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜ್ ಚಿತ್ರದುರ್ಗ.
1: ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಐಟಿಐ ಪಾಸಾದವರಿಗೆ ಚಿತ್ರದುರ್ಗದ ಎಸ್ಜೆಎಂ ಪಾಲಿಟೆಕ್ನಿಕ್ ಕ್ಯಾಂಪಸ್ನಲ್ಲಿ ಡಿಪ್ಲೊಮೋ ಕೋರ್ಸ್ಗಳು ಲಭ್ಯ. ನಮ್ಮ ಎಸ್ಜೆಎಂ ಐಟಿ ಕ್ಯಾಂಪಸ್ನಲ್ಲಿ ಸಿವಿಲ್, ಮೆಕಾನಿಕಲ್, ಆಟೋಮೊಬೈಲ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಕೋರ್ಸ್ಗಳು ಲಭ್ಯ. ನುರಿತ ಉಪನ್ಯಾಸಕರುಗಳಿಂದ ಬೋಧನೆ, ಉತ್ತಮ ಪ್ರಯೋಗಾಲಯ ಹಾಗೂ ಲೈಬ್ರರಿ ಸೌಲಭ್ಯ ಉಂಟು. ನಮ್ಮ ಎಸ್ಜೆಎಂ ಐಟಿ ಕ್ಯಾಂಪಸ್ಗೆ ಬಿಸಿಎಂ ಹಾಸ್ಟೆಲ್ಗಳು ಸಮೀಪವಿದ್ದು ಬಸ್ ಸೌಲಭ್ಯವಿದೆ. ಅತ್ಯುತ್ತಮ ಕಂಪನಿಗಳಲ್ಲಿ ಸ್ಟೈಫಂಡ್ ಸಹಿತ ಇಂಟರ್ನ್ಶಿಪ್ ಕಲ್ಪಿಸಲಾಗಿದೆ. ಕ್ಯಾಂಪಸ್ ಸಂದರ್ಶನದಲ್ಲಿ ಪ್ರತಿ ವರ್ಷ ಉದ್ಯೋಗಾವಕಾಶವಿದೆ. ಸರ್ಕಾರಿ ಅನುದಾನಿತ ಚಿತ್ರದುರ್ಗದ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜನ್ನು ಸಂಪರ್ಕಿಸಲು ಮೊಬೈಲ್ ಸಂಖ್ಯೆ 9481722117 ಮತ್ತೊಂದು 9448812838.
0: ಆತ್ಮೀಯ ಕೇಳುಗರಿಗೆಲ್ಲ ಪ್ರಾಯೋಜಿತ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೆಲವರೇ, ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ನಿಮಗೆ ಈಗಾಗಲೇ ತಿಳಿಸಿರುವಂತೆ ಎಸ್ಎಸ್ಎಲ್ಸಿ, ಪಿಯುಸಿ ಸೈನ್ಸ್ ಹಾಗೆ ಐಟಿಐ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಚಿತ್ರದುರ್ಗದ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ಲಭ್ಯವಿರುವಂತಹ ಡಿಪ್ಲೊಮೋ ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಎಸ್ವಿ ರವಿಶಂಕರ್ ಅವರು. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
2: ನಮಸ್ತೆ ಮೇಡಮ್. ಪ್ರತಿಷ್ಠಿತ ಎಸ್ಜೆಎಂ ಬೃಹನ್ಮಠ ಹಾಗೂ ಎಸ್ಜೆಎಂ ವಿದ್ಯಾಪೀಠ ಆಶಯದಲ್ಲಿ ನಡೆಯುತ್ತಿರುವ ಎಸ್ಜೆಎಂ ಪಾಲಿಟೆಕ್ನಿಕ್ ಅಧ್ಯಕ್ಷರು ಮತ್ತು ಸದಸ್ಯರು, ಸಿಬ್ಬಂದಿ ವರ್ಗ, ಪ್ರಾಂಶುಪಾಲರ ಪರವಾಗಿ ಎಲ್ಲ ಆಕಾಶವಾಣಿ ಕೇಳುಗರಿಗೂ, ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೂ ಮತ್ತು ವಿದ್ಯಾರ್ಥಿಗಳು ಮಾಹಿತಿ ಪಡೆಯುವವರಿಗೂ ತುಂಬ ಹೃದಯದ ಧನ್ಯವಾದಗಳು.
0: ಓಕೆ ಸರ್, ಈ ಒಂದು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಸೈನ್ಸ್ ಆಗಿರೋರಿಗೆ ಹಾಗೆ ಐಟಿಐ ಪಾಸ್ ಆಗಿರೋಂಥವರಿಗೆ ಡಿಪ್ಲೊಮೋ ಕೋರ್ಸ್ನಲ್ಲಿರುವಂತಹ ಲಭ್ಯತೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸುವಂಥದ್ದು. ಸಾಮಾನ್ಯವಾಗಿ ಎಸ್ಎಸ್ಎಲ್ಸಿ ಪಾಸ್ ಆಗ್ತಾ ಇದೆ ಅಂದ ತಕ್ಷಣ ಮಕ್ಕಳು ಆಯ್ಕೆ ಮಾಡುವಂಥದ್ದು ಪಿಯುಸಿ ಆಗಿರುತ್ತೆ. ಆದರೆ ಈಗ ಕಾಲ ಬದಲಾಗಿದೆ, ಸಾಕಷ್ಟು ಬೇರೆ ಬೇರೆ ರೀತಿಯಾದಂತಹ ಶೈಕ್ಷಣಿಕ ಅವಕಾಶಗಳಿರೋದ್ರಿಂದ ಆ ಕಡೆಗೆ ಮುಖವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಡಿಪ್ಲೊಮಾ ಕೋರ್ಸ್ಗಳು, ಅದು ಈಗ ನಮ್ಮ ಚಿತ್ರದುರ್ಗದ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜ್ನಲ್ಲೇ ಲಭ್ಯ ಇದೆ. ಈ ಒಂದು ನಿಮ್ಮ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜ್ ಸರ್ಕಾರಿ ಅನುದಾನಿತ ಕಾಲೇಜ್ ಅಂತ ಕೂಡ ಹೇಳಲಾಗುತ್ತೆ. ಈ ಕಾಲೇಜ್ ಯಾವಾಗ ಆರಂಭ ಆಗಿದ್ದು ಹಾಗೆ ಅದರ ಕಾರ್ಯ ಚಟುವಟಿಕೆ ಬಗ್ಗೆ ತಿಳಿಸಿ ಸರ್.
2: 1983-84 ಮೇಡಮ್,

0: ಎರಡು ವರ್ಷ ಆಗಿದೆ ಈಗ ಎಸ್ಟಾಬ್ಲಿಷ್ ಆಗ್ಬಿಟ್ಟು.
1: ಓಕೆ,
0: 42 ವರ್ಷದ ಹಳೆಯ ಕಾಲೇಜು. ಹತ್ತತ್ರ ನಮ್ದು 60 ಎಕರೆ ಸೇಮ್ ಕ್ಯಾಂಪಸ್ ಅಲ್ಲೇ ಬರುತ್ತೆ. ಇಂಜಿನಿಯರಿಂಗ್ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಜೊತೆಗೆ ಇದೀವಿ ನಾವು ಸಹ. ಹಂಗಾಗಿ ವೆಲ್ ಗ್ರೀನ್ ಕ್ಯಾಂಪಸ್ಸು, ಎಲ್ಲ ಅನುಕೂಲಗಳಿದ್ದಾವೆ ನಮ್ಮ ಕಾಲೇಜಲ್ಲಿ. 4 ಗ್ರಾಂಟಿನೇಡ್ ಕೋರ್ಸ್ಗಳು ಬರ್ತಾವೆ ನಮ್ಮಲ್ಲಿ, 4 ಅನುದಾನಿತ ಅಂದರೆ ಸರ್ಕಾರಿ ಫೀಸ್ಗಳಿರ್ತವೆ, ತುಂಬ ಕಮ್ಮಿ ಫೀಸ್ ಇರ್ತವೆ 4. ಅಲ್ಲಿ ಆಟೋಮೊಬೈಲ್ ಇರುತ್ತೆ, ಮತ್ತು ಸಿವಿಲ್ ಇರುತ್ತೆ, ಮೆಕ್ಯಾನಿಕಲ್ಲು, ಮತ್ತು ಎಲೆಕ್ಟ್ರಾನಿಕ್ಸು. 4 ಅನ್ಎಡೆಡ್ ಬ್ರ್ಯಾಂಚು, ಒಂದು ಮಾತ್ರ ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚ್ ಇರುತ್ತೆ, ಅದು ಮಾತ್ರ ಅನ್ಎಡೆಡ್. ಅದಕ್ಕೆ ಸ್ವಲ್ಪ ಫೀಸ್ ಜಾಸ್ತಿ ಇರುತ್ತೆ ನಮ್ಮಲ್ಲಿ. ಹಂಗಾಗಿ ತುಂಬ ಇಲ್ಲಿವರೆಗೂ ಸಹ ತುಂಬ ಒಳ್ಳೆ ಎಜುಕೇಷನ್ ಕೊಟ್ಕೊಂಡೇ ಬಂದಿದ್ದೀವಿ 42 ವರ್ಷದಿಂದನೂ ನಮ್ಮ ಕಾಲೇಜಲ್ಲಿ.
1: 42 ವರ್ಷಗಳ ಸುದೀರ್ಘ ಇತಿಹಾಸ ಇದೆ ಅಂತಾನೆ ಹೇಳಬಹುದು ನಿಮ್ಮ ಒಂದು ಕಾಲೇಜಿಗೆ. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ನಿಮ್ಮ ಕಾಲೇಜಿನಿಂದ ವಿದ್ಯಾರ್ಹತೆಯನ್ನ ಪಡೆದುಕೊಂಡು ಬಂದಿರುವಂತದ್ದು.
0: ಹೌದು ಮೇಡಮ್, ತುಂಬಾ ವಿದ್ಯಾರ್ಥಿಗಳು ಪಡ್ಕೊಂಡು ಎಲ್ಲ ತುಂಬಾ ಕೆಲಸದಲ್ಲಿದ್ದಾರೆ, ತುಂಬಾ ಕಡೆ, ಎಲ್ಲಾ ಕಡೆನೂ ಜಾಬ್ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು, ದೇಶ ಮತ್ತು ವಿದೇಶದಲ್ಲೂ ಇದ್ದಾರೆ, ಎಲ್ಲಾ ಕಡೆ ವಿದೇಶದಲ್ಲಿ.
1: ಓಕೆ, ಇತ್ತೀಚಿನ ದಿನಗಳಲ್ಲಿ ಈ ಡಿಪ್ಲೊಮಾ ಕೋರ್ಸ್ ಅನ್ನ ಮಾಡೋದ್ರಿಂದ ಉದ್ಯೋಗ ಅವಕಾಶಗಳು ಹೆಚ್ಚು ಅಂತ ಹೇಳ್ತಾರೆ.
0: ಹೌದು ಮೇಡಮ್, ಈ ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ ಇಂದ ಮೇಕ್ ಇನ್ ಇಂಡಿಯಾ ಬಂದ ಮೇಲೆ, ಮುಂಚೆ ತುಂಬಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ತುಂಬಾ ಲಿಮಿಟೆಡ್ 100ರಲ್ಲಿದ್ದಾವೆ ಅಂತ ಹೇಳ್ತಿದ್ರು, ಈಗ 1000ಗಳೇ ಕ್ರಾಸ್ ಆಗಿದಾವೆ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ನಮಗೆ ದಿನ ಕಡಿಮೆ ಅಂದ್ರೆ ನನಗೆ ಅವರೇಜ್ ದಿನಕ್ಕೆ 1 ಫೋನ್ ಬರ್ತೀವಿ ಮಿನಿಮಮ್. ತಿಂಗಳಿಗೆ 20-25 ಫೋನ್ ಬರ್ತಾವೆ ನಾನು, ನಮಗೆ ಹುಡುಗರು ಬೇಕು, ಇಂಟರ್ವ್ಯೂ ಮಾಡ್ತೀವಿ. ನೆನೇನೋ ಒಂದಿತ್ತು ನಮ್ಮಲ್ಲಿ ಇಂಟರ್ವ್ಯೂ, ಇವತ್ತೊಂದು ನಡೀತಾ ಇದೆ ಇಂಟರ್ವ್ಯೂ, ಸ್ಟಾರ್ಟ್ ಮಾಡಿಸ್ಬಂದಿದ್ದೀನಿ ಮೇಡಮ್. ಹಂಗಾಗಿ ಸಿಕ್ಕಾಬಟ್ಲೆ ಜಾಬ್ ಆಪರ್ಚುನಿಟೀಸ್, ಡಿಪ್ಲೊಮಾ ಮುಗಿದವ್ರು ಯಾರು ಒಬ್ರು ಸಹ ಫ್ರೀ ಇರಕ್ಕೆ ಸಾಧ್ಯನೇ ಇಲ್ಲ. ಕಂಪ್ಲೀಟ್ ಮಾಡ್ಕೊಂಡ ತಕ್ಷಣ ಕೆಲಸ ಕೊಡ್ತೀವಿ ಕಾಲೇಜಲ್ಲಿ, ಏನು ತೊಂದರೆ ಇಲ್ಲ.
1: ಎಲ್ಲರಿಗೂ ಉದ್ಯೋಗ ಅನ್ನೋದು ಸಿಗೋದು ಗ್ಯಾರಂಟಿ
0: ಕೊಡಿಸ್ತೀವಿ.
1: ಕೇಳುಗರೆ, ನೀವು ಕೂಡ ಈ ಡಿಪ್ಲೊಮಾ ಕೋರ್ಸ್ ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡಿಬೇಕು ಅಂದ್ರೆ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ 9448640273, ಹಾಗೆ ಮತ್ತೊಂದು ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ನೀವು ಕೂಡ ಡಿಪ್ಲೊಮಾ ಕೋರ್ಸ್ನ ಬಗ್ಗೆ ಮಾಹಿತಿಯನ್ನು ಪಡಿಬಹುದಾಗಿದೆ. ಸರ್, ನೀವು ನಿಮ್ಮ ಒಂದು ಕಾಲೇಜಿನಲ್ಲಿ ಡಿಪ್ಲೊಮಾ ಕೋರ್ಸ್ಗಳ ಬಗ್ಗೆ ಹೇಳ್ತಾ ಇದ್ರಿ, ಯಾವೆಲ್ಲ ಕೋರ್ಸ್ಗಳಿದೆ ಅದನ್ನು ಸ್ವಲ್ಪ ವಿವರವಾಗಿ ತಿಳಿಸಿ ಸರ್.
0: ನಮ್ಮಲ್ಲಿ ಸಿವಿಲ್ ಅಂತ ಕರಿತೀವಿ ಮೇಡಮ್, ಸಿವಿಲ್ ಇಂಜಿನಿಯರಿಂಗ್ ಓದ್ಕೊಂಡು ಹುಡುಗರುಗಳು ಗವರ್ಮೆಂಟ್ ಜಾಬ್ಗೂ ಹೋಗ್ಬೋದು, ಪ್ರೈವೇಟ್ ಕನ್ಸ್ಟ್ರಕ್ಷನ್ಸು ಮಾಡ್ಕೊಂಡು ಹೋಗ್ಬೋದು ಅವರುಗಳು.
1: ಓಕೆ,
0: ಆಟೋಮೊಬೈಲ್ ಹುಡುಗರು ಅಷ್ಟೇ, ಇಂಡಸ್ಟ್ರಿ ಸೈಡು ಹೋಗ್ಬೋದು, ಸ್ವಂತ ಜಾಬು ಮಾಡ್ಬೋದು, ಆರ್ ಟಿ ಓ ಬ್ರೇಕ್ ಇನ್ಸ್ಪೆಕ್ಟರ್ ಸೈಡು ಹೋಗ್ಬೋದು ಅವರು. ಮೆಕ್ಯಾನಿಕಲ್ ಅವರು ಮೆಕ್ಯಾನಿಕಲ್ ಮುಗಿಸ್ಕೊಂಡು ಜಾಬ್ಗೆ ಹೋಗ್ಬೋದು, ಎಲ್ಲ ಕಡೆ ಸ್ವಂತ ಕಂಪ್ನಿಗಳು ಮಾಡ್ಕೋಬೋದು ಅವರು. ಅದೇ ಥರ ಇ ಎನ್ ಸಿ ಅವರು ಅಷ್ಟೇ, ಇ ಎನ್ ಸಿ ಅವರು ಕಂಪ್ನಿಗಳಿಗೂ ಹೋಗ್ತಾರೆ, ಸ್ವಂತ ಕೆಲಸಗಳು ಮಾಡ್ತಾರೆ ಆ್ಯಸ್ ಯೂಸ್. ಮತ್ತು ಕಂಪ್ಯೂಟರ್ ಸೈನ್ಸು, ಕಂಪ್ಯೂಟರ್ ಸೈನ್ಸ್ ಅಂತೂ ಎಲ್ಲ ಕಡೆ ನಿಮಗೆ ಗೊತ್ತೇ ಇರುತ್ತೆ, ಅವರು ಎಲ್ಲ ಕಡೆ ಜಾಬಲ್ಲಿ ಹೋಗೇ ಹೋಗ್ತಾರೆ ಅವರು. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್,
1: ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್
0: ಅಂಡ್ ಕಮ್ಯುನಿಕೇಶನ್.
1: ಓಕೆ, ಈ ಒಂದು ವಿಭಾಗ ಒಟ್ಟಾರೆ 5 ಕೋರ್ಸ್ಗಳನ್ನು ನಿಮ್ಮ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ದೊರೆಯುವಂಥದ್ದು.
0: ಹೌದೇ ಮೇಡಮ್, ಹೌದೌದು.
1: ಸರ್, ಈ ಒಂದು ಕೋರ್ಸ್ಗಳಿಗೆ ಎಷ್ಟು ಶುಲ್ಕವನ್ನು ತಗೊಳ್ತೀರಾ ಸರ್? ಪ್ರವೇಶಾತಿ ಶುಲ್ಕ ಏನಾಗುತ್ತೆ?
0: 8,000 ಮೇಡಮ್, 8,000 ರೂಪಾಯಿ
1: ಅಂದ್ರೆ ಮೊದಲ ಆರಂಭದ ಶುಲ್ಕ
0: ಅಷ್ಟೇ. ವಾರ್ಷಿಕವಾಗಿ ಅಷ್ಟೇ ಇರುತ್ತೆ ಮೇಡಮ್,
1: ಅಷ್ಟೇ ಇರುತ್ತೆ.
0: ಹೌದೌದೌದೌದು.
1: ಈ ಕೋರ್ಸ್ ನ ಅವಧಿ ಎಷ್ಟಾಗಿರುತ್ತೆ ಸರ್?
0: 6 ಸೆಮಿಸ್ಟರ್ ಮೇಡಮ್, ಅಥವಾ 3 ವರ್ಷ.
1: 3 ವರ್ಷ ಅಥವಾ 6 ಸೆಮಿಸ್ಟರ್.
0: ಹೌದೌದೌದೌದು.
1: ಓಕೆ, ಒಂದು ಸೆಮಿಸ್ಟರ್ಗೆ ಎಷ್ಟು ವಿಷಯಗಳನ್ನ ಓದ್ತಾ ಹೋಗ್ತಾರೆ ಸರ್?
0: 4 ಸಬ್ಜೆಕ್ಟ್ ಮೇಡಮ್, 2 ಪ್ರಾಕ್ಟಿಕಲ್ ಇರುತ್ತೆ, 2 ಥಿಯರಿ ಇರುತ್ತೆ.
1: 4 ಸಬ್ಜೆಕ್ಟ್ ಇರುತ್ತೆ, 2 ಥಿಯರಿ
0: 2 ಪ್ರಾಕ್ಟಿಕಲ್.
1: ಓಕೆ, ಸಾಕಷ್ಟು ವಿಷಯಗಳು ಕೂಡ ಕಡಿಮೆ ಪ್ರಮಾಣದಲ್ಲಿದೆ, ಹಾಗೆ ಅವಕಾಶಗಳು ಕೂಡ ಹೆಚ್ಚು ಇರುವಂತದ್ದು.
0: ಕಮ್ಮಿ ಫೀಸ್ ಅಲ್ಲಿ ಚೆನ್ನಾಗಿ ಓದ್ಕೊಂಡು ಕೆಲಸ ಸೆಟ್ಲ್ ಆಗ್ಬೋದು ಅವರು ಆರಾಮಾಗಿ.
1: ಓಕೆ ಸರ್, ನಿಮ್ಮ ಕಾಲೇಜಿನಲ್ಲಿ ಈ ಒಂದು ಡಿಪ್ಲೊಮಾ ಕೋರ್ಸ್ಗಳಲ್ಲಿ ಒಂದಷ್ಟು ಅನುದಾನಿತ, ಹಾಗೆ ಅನುದಾನ ರಹಿತ ಅಂತ
0: ಹೇಳ್ತೀರಾ,
1: ಏನು ವ್ಯತ್ಯಾಸ ಇದೆ ಸರ್ ಈ ಕೋರ್ಸ್ಗಳಿಗೆ?
0: ಗ್ರಾಂಟಿನ್ ಗವರ್ಮೆಂಟ್ ಇಂದ ಆಗಿದ್ರೆ ಏನಾಗಿರುತ್ತೆ, ನಾವೆಲ್ಲ ಗವರ್ಮೆಂಟ್ ಇಂದಾನೆ ಅಪ್ರೂವ್ ಆಗಿರ್ತೀವಿ, ಗವರ್ಮೆಂಟ್ ಇಂದ ನಮಗೆಲ್ಲ ಅನುಕೂಲಗಳಿರ್ತವೆ, ಮತ್ತು ಹುಡುಗರಿಗೂ ತುಂಬ ಕಮ್ಮಿ ಫೀಸ್ ಇರುತ್ತೆ ಅದರಲ್ಲಿ. ಹಂಗಾಗಿ ಅದು ಗವರ್ಮೆಂಟ್ ಏಡೆಡ್ ಅಂತ ಕರಿತೀವಿ. ಅನ್ಏಡೆಡ್ ಅಲ್ಲಾದ್ರೆ ಏನಾಗುತ್ತೆ, ನಾವೇ ಮ್ಯಾನೇಜ್ಮೆಂಟ್ ಇಂದ ರಿಕ್ವೈರ್ಮೆಂಟ್ ಆಗಿರುತ್ತೆ ಅವ್ರಿಗೆ, ಮತ್ತೆ ಹುಡುಗರಿಗೆ ಸ್ವಲ್ಪ ಜಾಸ್ತಿ ಫೀಸ್ ಮಾಡಿರ್ತೀವಿ ಅದರೊಳಗೆ.
1: ಓಕೆ, ಸರ್ಕಾರಿ ಕೋಟಾದಿಂದ ಒಂದು ಆಯ್ಕೆ ಆದ್ರೆ ಎಷ್ಟು ಫೀಸ್ ಅನ್ನೋದಿರುತ್ತೆ ಸರ್?
0: ಅರೌಂಡ್ 8,000 ರೂಪಾಯಿ.
1: 8,000 ರೂಪಾಯಿ ನಿಮ್ಮ ಕಾಲೇಜಿನ ವತಿಯಿಂದ ಅನುದಾನ ರಹಿತವಾಗಿ ಜಾಯಿನ್ ಆಗದಾದ್ರೆ ಸರ್?
0: ಅದೇ 13,000
1: 13,000 ಅನ್ನೋದು 5,000 ವ್ಯತ್ಯಾಸವನ್ನ ಕಾಣಬಹುದಾಗಿರುತ್ತೆ. ಓಕೆ ಸರ್, ಇದು ಅನುದಾನಿತ ಹಾಗೆ ಅನುದಾನ ರಹಿತ ಅಂತೇಳಿ ಹೇಳುವಂತದ್ದು. ಸರ್, ಈ ಒಂದು 5 ಕೋರ್ಸ್ಗಳನ್ನ ಹೇಳಿದ್ರಿ, ಇದರಲ್ಲಿ ಎಷ್ಟು ಕೋರ್ಸ್ಗಳಿಗೆ ಅನುದಾನಿತ ಇದೆ, ಹಾಗೆ ಅನುದಾನಿತ ರಹಿತವಾಗಿರೋ ಕೋರ್ಸ್ಗಳು ಯಾವ್ದು ಸರ್?
0: 4 ಬ್ರಾಂಚ್ಗಳು.
1: ಓಕೆ,
0: ಸಿವಿಲ್, ಆಟೋಮೊಬೈಲ್, ಮೆಕ್ಯಾನಿಕಲ್, ಮತ್ತೆ ಇ ಎನ್ ಸಿ ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿ 4 ಎಡೆಡ್, 1 ಅನ್ಎಡೆಡ್, ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್.
1: ಓಕೆ. ಈ ನಾಲ್ಕು

0: ಕೋರ್ಸ್ಗಳು ಅನುದಾನಿತವಾಗಿರುತ್ತೆ, ಒಂದು ಮಾತ್ರ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾತ್ರ ಅನುದಾನ ರಹಿತವಾಗಿರುತ್ತೆ. ಓಕೆ, ಅದರ ಫೀಸ್ ಕೂಡ ಸೇಮ್ ಇರುತ್ತಾ ಅಥವಾ ಜಾಸ್ತಿ?
1: ಸ್ವಲ್ಪ ಜಾಸ್ತಿ ಇರುತ್ತೆ ಮೇಡಮ್, ಸ್ವಲ್ಪ ಜಾಸ್ತಿ ಇರುತ್ತೆ. ಅನ್ಎಡೆಡ್ ಬ್ರಾಂಚ್ಗೆ ಸ್ವಲ್ಪ ಜಾಸ್ತಿ ಇರುತ್ತೆ, ಗೌರ್ಮೆಂಟ್ ಫಿಕ್ಸ್ ಮಾಡಿರುತ್ತೆ ಫೀಸ್ನ.
0: ಓಕೆ ಸರ್, ಅದೆಲ್ಲದೂ ಕೂಡ ಅವರು ಪಾವತಿಸಿ ಜಾಯ್ನ್ ಆಗುವಂಥದ್ದು. ಓಕೆ ಸರ್. ಸರ್, ಈ ಒಂದು ಡಿಪ್ಲೊಮಾ ಕೋರ್ಸ್ಗೆ ಜಾಯ್ನ್ ಆದ ನಂತರದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇದರಲ್ಲಿ ಒಂದಷ್ಟು ಬೇರೆ ರೀತಿಯಾದಂತಹ ಶಿಕ್ಷಣವನ್ನ ಪಡಿತಾ ಹೋಗ್ತಾರೆ. ಏನು SSLC ಪೂರೈಸಿರುವಂತಹ ವಿದ್ಯಾರ್ಥಿಗಳು ಅಲ್ಲಿ ಓದಿರುವಂತಹ ಶಿಕ್ಷಣವೇ ಬೇರೆ ಇರುತ್ತೆ, ಡಿಪ್ಲೊಮಾ ಕೋರ್ಸ್ ಅಂದಾಗ್ಲೇನೆ ಬೇರೆ ಇರುತ್ತೆ. ನೀವು ಹೇಳ್ದಾಗೇನೆ ಎರಡು ಥಿಯರಿ ಕ್ಲಾಸ್ ಇರುತ್ತೆ, ಎರಡು ಪ್ರಾಕ್ಟಿಕಲ್ ಇರುತ್ತೆ ಅಂತ ಹೇಳಿದ್ರಿ. ಯಾವ ರೀತಿ ಆ ಒಂದು ಭಿನ್ನತೆಯನ್ನ ಸರಿದೂಗಿಸ್ತಾ ಹೋಗ್ತೀರಾ ಸರ್ ವಿದ್ಯಾರ್ಥಿಗಳಿಗೆ?
1: ಹೇಳ್ತೀವಿ ಅವ್ರಿಗೆ, ನಮ್ಮಲ್ಲಿ ಹೆಂಗಾಗುತ್ತೆ, ಲೆಕ್ಚರ್ಸ್ಗಳು ಕನ್ನಡದಲ್ಲೂ ಪಾಠ ಮಾಡ್ತೀವಿ, ಇಂಗ್ಲೀಷ್ ಅಲ್ಲೂ ಪಾಠ ಮಾಡ್ತೀವಿ, ಎರಡು ಮಿಕ್ಸ್ ಮಾಡಿನೂ ಪಾಠ ಮಾಡ್ತೀವಿ. ನಾನೇ ಬೇಸಿಕಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್, 1-10 ದೇವ ಸಮುದ್ರದಲ್ಲಿ ಓದ್ದವನು. ಹಂಗೆ ಹುಡುಗರಿಗೆ ಗೈಡ್ ಮಾಡ್ತೀನಿ, ಅವ್ರಿಗೆ ಏನು ಎದುರುಕಣ ಅವಶ್ಯಕತೆ ಇರಲ್ಲ. ಅದಕ್ಕೇನೆ ಫಸ್ಟ್ ಒಂದು 15 ಡೇಸ್ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ ಕಾಲೇಜಲ್ಲಿ. ಸೊ ಅಂದ್ರೆ ಇಟ್ಸ್ ಎ ರ್ಯಾಪೋರ್ಟ್, ಅಂದ್ರೆ ಬ್ರಿಡ್ಜ್ ಬಿಟ್ವೀನ್ ದ ಸ್ಕೂಲ್ ಅಂಡ್ ಕಾಲೇಜ್ ಅಂತ ಹೇಳ್ತೀವಿ ನಾವು ಅದನ್ನ. ಸೊ ಆ ರ್ಯಾಪೋರ್ಟ್ ಡೆವಲಪ್ ಮಾಡೋಕ್ಕೋಸ್ಕರ 15 ಡೇಸ್ ಇಂಡಕ್ಷನ್ ಪ್ರೋಗ್ರಾಮ್ ಮಾಡ್ತೀವಿ ನಾವು. ವೆರೈಟಿ ಎಲ್ಲರನ್ನೂ ಕರೆಸಿ, ಈ ಕ್ರೈಮ್ ಇನ್ಸ್ಪೆಕ್ಟರ್ ಕರೆಸ್ತೀವಿ, ಹಾಸ್ಪಿಟಲ್ ಇಂದ ಕರೆಸ್ತೀವಿ, ರೆಡ್ ಕ್ರಾಸ್ ಅವ್ರು ಕರೆಸ್ತೀವಿ. ಆತರ ಎಲ್ಲರೂ ಕರೆಸ್ಬಿಟ್ಟು ಹುಡುಗರಿಗೆ ಅಲ್ಲಿಗೆ ಕಾಲೇಜ್ ಅಂದ್ರೆ ಹೆಂಗಿರುತ್ತೆ, ಅವರಿಗೆ ಒಂಥರ ಓರಿಯಂಟೇಷನ್ ಪ್ರೋಗ್ರಾಮ್ ತರ ಡೆವಲಪ್ ಮಾಡಿ ಅವರಿಗೆ ಕಾಲೇಜ್ ಲಿಂಕ್ ಕೊಡ್ತೀವಿ. ಅಷ್ಟೊತ್ತಿಗೆ ಅವರಿಗೆ
0: ತರಗತಿಗಳು ಆರಂಭ ಆಗೋಕಿನ ಮೊದಲೇ ಮಾಡ್ತೀರಾ?
1: 15 ಡೇಸ್ ಮಾಡ್ತೀವಿ ಇಂಡಕ್ಷನ್ ಪ್ರೋಗ್ರಾಮ್ ಅಂತ. ಸೊ ಆ ಇಂಡಕ್ಷನ್ ಪ್ರೋಗ್ರಾಮ್ ಅಲ್ಲಿ ಹುಡುಗರಿಗೆ ಆಲ್ಮೋಸ್ಟ್ ಅಟ್ಯಾಚ್ಮೆಂಟ್ ಗೊತ್ತಾಗುತ್ತೆ ಕಾಲೇಜ್ ಅಂದ್ರೆ ಹೆಂಗಿದೆ, ಸೊ ನಾವ್ ಏನ್ ಮಾಡ್ತಿದೀವಿ, ಸ್ಕೂಲ್ಗೂ ಇಲ್ಗೂ ಡಿಫ್ರೆನ್ಸ್ ಏನಂತ ಅವ್ರಿಗೆ ಆಗ್ಲೇ ಆಲ್ಮೋಸ್ಟ್ ಅರ್ಥ ಆಗ್ತಾ ಹೋಗುತ್ತೆ ಅವ್ರಿಗೆ.
0: ಓಕೆ, ಹಾಗಾಗಿ ಅವರೇನು ಹೆದರುವಂತ ಅವಶ್ಯಕತೆ ಇಲ್ಲ ಅಂತ
1: ಹೇಳ್ತೀರಾ?
0: ಶಾಲೆಯಿಂದ ಕಾಲೇಜಿಗೆ ಬಂದ ಕ್ಷಣ ಅವರೇನು ಭಯ ಪಡುವಂತಹ ಪರಿಸ್ಥಿತಿ ಇರಲ್ಲ.
1: ನಮ್ಮಲ್ಲೆಲ್ಲ ಟೀಚರ್ಸ್ ಅಥವಾ ಮತ್ತೆ ಲೇಡಿ ಸ್ಟಾಫ್ ಆಗ್ಲಿ ಅಥವಾ ಜೆಂಟ್ ಸ್ಟಾಫ್ ಆಗ್ಲಿ, ಇನ್ಕ್ಲೂಡಿಂಗ್ ನಾನು, ಎಲ್ಲರಿಗೂ ಸಪೋರ್ಟ್ ಇರುತ್ತೆ ಹುಡುಗರುಗಳಿಗೆ. ಹುಡುಗರಿಗೆ ಫುಲ್ ಸಪೋರ್ಟ್ ಇರುತ್ತೆ ಕಾಲೇಜಲ್ಲಿ, ಅವರು ಓದೋರಿಗೆ ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡ್ತೀವಿ ನಾವು ಕಾಲೇಜಲ್ಲಿ. ಹಂಗೆ ಅವ್ರು ಯೋಚನೆ ಮಾಡೋದೇ ಬೇಕಾಗಲ್ಲ, ಆರಾಮಾಗಿ ಬಂದು ಸೇರ್ಕೋಬಹುದು ನಮ್ಮ ಕಾಲೇಜ್ಗೆ.
0: ಸರ್, ಈ ಒಂದು SSLC ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ ಪ್ರಥಮ ವರ್ಷದಿಂದ ಜಾಯಿನ್ ಮಾಡಿಸ್ಕೊಳ್ಳುವಂಥದ್ದು, ಹಾಗೇನೆ PUC ಸೈನ್ಸ್ ಮತ್ತೆ ITI ಓದಿರುವಂತಹ ವಿದ್ಯಾರ್ಥಿಗಳಿಗೆ ಲ್ಯಾಟರಲ್ ಎಂಟ್ರಿ ಅನ್ನೋದು ಇರುತ್ತೆ. ಅದು ಯಾವ ರೀತಿ ಇರುತ್ತೆ, ಎಷ್ಟನೇ ವರ್ಷದಿಂದ?
1: ಥರ್ಡ್ ಸೆಮಿಸ್ಟರ್ಗೆ ಇರುತ್ತೆ.
0: ಥರ್ಡ್ ಸೆಮಿಸ್ಟರ್, ಎರಡನೇ ವರ್ಷದಿಂದ.
1: 2 ಇಯರ್ಸ್ PUC ಸೈನ್ಸ್ ಮಾಡಿದವ್ರಿಗೆ ಅಥವಾ ITI ಮಾಡಿದವ್ರಿಗೆ ಓನ್ಲಿ 2 ಇಯರ್ಸ್ ಇರುತ್ತೆ ಅವ್ರಿಗೆ, ಅಥವಾ 4 ಸೆಮಿಸ್ಟರ್.
0: ಕಾರಣ ಸರ್, ಅವರಿಗೆ ಏನು ಹೆಚ್ಚಿನದಾಗಿ ಅಲ್ಲಿ ಓದಿರ್ತಾರೆ
1: ಅಲ್ಲಿ 2 ಇಯರ್ಸ್ ಓದಿರ್ತಾರಲ್ಲ, ಹಂಗಾಗಿ 1 ಇಯರ್ ಕಮ್ಮಿ. ಹಂಗಾಗಿ ನಮ್ಮಲ್ಲಿ ಡಿಪ್ಲೊಮಾ ಮಾಡಿದವ್ರಿಗೆ ನೆಕ್ಸ್ಟ್ ಇಂಜಿನಿಯರಿಂಗ್ ಹೋಗೋರಿಗೆ ಕೂಡ ಅದು ಬರೀ 3 ಇಯರ್ಸ್ ಇರುತ್ತೆ ಅವ್ರಿಗೆ.
0: 3 ಇಯರ್ಸ್?
1: ಹೌದು, ವಯಾ ಡಿಪ್ಲೊಮಾ, ಡಿಪ್ಲೊಮಾ ಮೇಲೆ ಇಂಜಿನಿಯರಿಂಗ್ ಹೋಗೋರಿಗೆ ಅದು ಅಡ್ವಾಂಟೇಜ್ ಮೇಡಮ್ ಅವ್ರಿಗೆ.
0: ಅಲ್ಲಿ ಲ್ಯಾಟರಲ್ ಎಂಟ್ರಿ ಯಾವ ವರ್ಷದಿಂದ ಆರಂಭ ಆಗುತ್ತೆ?
1: 3rd ಸೆಮಿಸ್ಟರ್.
0: ಥರ್ಡ್ ಸೆಮಿಸ್ಟರ್, ಸೇಮ್.
1: ಹೌದು,
0: ಸೆಕೆಂಡ್ ಇಯರ್ಗೆ ಜಾಯ್ನ್ ಆಗುತ್ತೆ, ಡಿಪ್ಲೊಮಾ ಮಾಡ್ತಾರೆ.
1: ಹೌದು, ಆಮೇಲೆ 10% ರಿಸರ್ವ್ ಇರುತ್ತೆ ಸೀಟಲ್ಲಿ. 10% ರಿಸರ್ವ್ ಪ್ಲಸ್ ಇನ್ನೊಂದು ಹೇಳ್ತಾರೆ ಎಕ್ಸ್ಟ್ರಾ ವೇಕೆನ್ಸಿ ಪೋಸ್ಟ್ ಕೂಡ ಅದಕ್ಕೆ ತುಂಬಿಕೊಂತಾರೆ. ಲಾಸ್ಟ್ ಇಯರ್ ಅನ್ಫಿಲ್ಡ್ ಸೀಟ್ ಅಂತ ಇರುತ್ತಲ್ಲ, ಆ ಸೀಟು ಸೇರ್ತಾರೆ. ಹಂಗಾಗಿ ಯಾರಾದರೂ ಇಂಜಿನಿಯರಿಂಗೇ ಡೈರೆಕ್ಟ್ ಮಾಡಬೇಕಂತ ತುಂಬ ಆಸೆ ಇರೋರಿದ್ರೆ ವಯಾ ಡಿಪ್ಲೊಮಾ ತುಂಬ ಈಸಿ, ತುಂಬ ಲೆಸ್ ಎಕ್ಸ್ಪೆನ್ಸ್ ಅಂಡ್ ಲೆಸ್ ಕಾಂಪಿಟೇಷನ್, ಪ್ರೆಷರ್ ಇಲ್ಲದೆ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ತಗೋಬಹುದು ಅವರು. ಯಾಕಂದ್ರೆ ಇಲ್ಲಿ ಅಷ್ಟು ಕಾಂಪಿಟೇಷನ್ ಇರಲ್ಲ ಡಿಪ್ಲೊಮಾ ತ್ರೂ ಇಂಜಿನಿಯರಿಂಗಿಗೆ. ಅವರಿಗೆ 10% ಸೀಟ್ ರಿಸರ್ವ್, ಎಲ್ಲ ಕಾಲೇಜಲ್ಲೂ 10% ಸೀಟ್ ರಿಸರ್ವ್ ಇರುತ್ತೆ ಡಿಪ್ಲೊಮಾ ತ್ರೂ ಇಂಜಿನಿಯರಿಂಗು. ಹಂಗಾಗಿ ಎರಡು ಆಪ್ಷನ್ ಡಿಪ್ಲೊಮಾಗೆ, 100% ಪ್ಲೇಸ್ಮೆಂಟು, ಜಾಬ್ ಬೇಡ ನಾನು ಅಷ್ಟೊತ್ತಿಗೆ ನಾನು ಸ್ವಲ್ಪ ಮುಂದಕ್ಕೆ ಓದ್ಬೇಕನ್ನಿಸ್ತು ಅನ್ನೋರಿಗೆ ಆರಾಮಾಗಿ ಓದ್ಕೊಂಡು ಹೋಗ್ಬೋದು. ಅವ್ರಿಗೆ ಎಲ್ಲ ಕಾಲೇಜಲ್ಲೂ 10% ರಿಸರ್ವ್ ಸೀಟ್ ಸಿಗುತ್ತೆ ಅವ್ರಿಗೆ, ಮತ್ತೆ ಅನ್ಫಿಲ್ಡ್ ಸೀಟ್ ಇರುತ್ತೆ. ಹಂಗಾಗಿ ಅವ್ರಿಗೆ ಟೋಟಲ್ ಇಂಜಿನಿಯರಿಂಗ್ ಅಂಡ್ ಡಿಪ್ಲೊಮಾ ಸೇರ್ಕೊಂಡು ತುಂಬಾ ಕಮ್ಮಿ ದುಡ್ಡಲ್ಲೇ ಖರ್ಚು ಮಾಡ್ತಾರೆ. ಯಾಕಂದ್ರೆ ಇಲ್ಲಿ 3 ವರ್ಷ ಡಿಪ್ಲೊಮಾ ಮಾಡಿ ತುಂಬಾ ಕಮ್ಮಿ ಫೀಸ್ ಓದಿರ್ತಾರೆ, ಅಲ್ಲಿ ಬರೀ 3 ವರ್ಷ ಇಂಜಿನಿಯರಿಂಗ್ ಫೀಸ್ ಕಟ್ತಾರೆ. ಅದೇ ನೀವು ಫಸ್ಟ್ ಹೇಳಿ, ಹಿಂಗ್ ಏನಾದ್ರು ಹೋದ್ರೆ 2+4 6 ಇಯರ್ಸ್ ಆಗುತ್ತೆ, ಅಲ್ಲಿನೂ ಜಾಸ್ತಿ ಫೀಸ್ ಆಗುತ್ತೆ. ಇಲ್ಲಿ ತುಂಬಾ ಕಮ್ಮಿ ಫೀಸು, ಮತ್ತೆ ಡೈರೆಕ್ಟ್ ಆಗಿ ಇಂಜಿನಿಯರಿಂಗ್ ಪೂರ್ತಿ ಬರೀ ಅದೇ ಸಬ್ಜೆಕ್ಟ್ಸ್ ಓದ್ಕೊಂಡು ಹೋಗ್ಬಿಡ್ತಾರೆ. ಸಬ್ಜೆಕ್ಟ್ ಅಲ್ಲೂ ಮಾಸ್ಟರ್ ಆಗ್ತಾರೆ ಇವ್ರು. ಆಕ್ಚುಲಿ
0: ಒಂದು ವರ್ಷ ಬೇರೆ ಕಡಿಮೆ ಇರುತ್ತೆ, ಆ ಸಮಯದ ಉಳಿತಾಯ ಕೂಡ ಆಗುವಂತದ್ದು.
1: ಆಮೇಲೆ ಫೈನಾನ್ಶಿಯಲ್ ತುಂಬಾ ಕಮ್ಮಿ ಆಗುತ್ತೆ ಮೇಡಮ್, ತುಂಬಾ ಬಡನ್ ಕಮ್ಮಿ ಆಗುತ್ತೆ ಹಿಂಗ್ ವಯಾ ಹಿಂಗ್ ಹೋಗ್ಬಿಟ್ರೆ. ಮತ್ತೆ ಅದೇ ಟ್ರ್ಯಾಕ್ ಅಲ್ಲೇ ಹೋಗ್ತಾರೆ, ಅದೇ ಟ್ರ್ಯಾಕ್ ಇರುತ್ತೆ ಆರಾಮಾಗಿ. ಆಮೇಲೆ ಮಾಸ್ಟ್ರಿನೂ ಆಗ್ತಾರೆ ಓದೋ ಸಬ್ಜೆಕ್ಟ್ ಅಲ್ಲಿ. ಹಂಗ್ ತುಂಬಾ ಅನುಕೂಲ ಆಗುತ್ತೆ ಆಕ್ಚುಲಿ ವಯಾ ಡಿಪ್ಲೊಮಾ ಇಂಜಿನಿಯರಿಂಗ್ ಹೋಗೋರಿಗೆ. ತುಂಬಾ ಅಡ್ವಾಂಟೇಜ್ ಇರುತ್ತೆ ಅವ್ರಿಗೆ.
0: 3 ವರ್ಷದ ಡಿಪ್ಲೊಮಾ ಕೋರ್ಸ್ ನ ಪೂರೈಸಿ ಇಂಜಿನಿಯರಿಂಗ್ ಮಾಡೋದೇ ಸೂಕ್ತ ಅಂತ ನೀವು ಹೇಳ್ತಾ
1: ಇದ್ದೀರಾ? 100% ತುಂಬಾ ಹುಡುಗರು ಹಂಗ ಹೋಗಿದ್ದಾರೆ ಈ ಸರಿ. ಮೊನ್ನೆ ಲಾಸ್ಟ್ ಇಯರ್ ನಮ್ಮಲ್ಲಿ ಹುಡುಗ ಇಂಜಿನಿಯರಿಂಗ್ ಮಾಡ್ಕೊತ ಫಿಕ್ಸ್ ಇದ್ದು, ನಮ್ಮಲ್ಲಿ ಬಂದು ಡಿಪ್ಲೊಮಾ ಸೇರ್ಕೊಂಡು ಈ ವರ್ಷ ಈ ಗಾಟ್ RV ಕಾಲೇಜಲ್ಲಿ ಸೀಟ್ ತಗೊಂಡ ಅವನು. ಹಂಗಾಗಿ ಅವನು ಡಿಸೈಡ್ ಮಾಡಿದ್ದ, ಅವನು ಈಸಿ ತುಂಬಾ. ಇಲ್ಲೆಲ್ಲ ಸೇರಿದ್ರೆ 10,000-30,000 ರೂಪಾಯಿ ಖರ್ಚು ಮಾಡ್ಕೊಂಡಿರ್ಬೋದು ಅವನಷ್ಟೇ. ಹಂಗಾಗಿ ಈಸಿ ಸೇರ್ಕೊಂಬಿಟ್ಟ ಅವನು ಇಂಜಿನಿಯರಿಂಗ್ ಕಾಲೇಜ್ಗೆ. ಹಂಗಾಗಿ ತುಂಬಾ ಈಸಿ ಸಿಗುತ್ತೆ.
0: ಓಕೆ. ಒಟ್ಟಾರೆ ಡಿಪ್ಲೊಮಾ ಕೋರ್ಸ್ ನ ಪೂರೈಸಿ ಲ್ಯಾಟರಲ್ ಎಂಟ್ರಿ ಮೂಲಕ ಇಂಜಿನಿಯರಿಂಗ್ ಹೋಗೋದೇ ಉತ್ತಮ ಅಂತ ಹೇಳ್ತೀರಾ? ಅದು ಅದಲ್ಲೇ ಕೂಡ ಒಂದಷ್ಟು ರಿಸರ್ವೇಶನ್ ಕೂಡ ಅವ್ರಿಗೆ ಇರುತ್ತೆ.
1: ಸುಲಭವಾಗಿ
0: ಅವರು ಅಲ್ಲಿ ಇಂಜಿನಿಯರ್ ಸೀಟ್ ನ ಪಡಿಬಹುದಾಗಿರುತ್ತೆ.

0: ಎರಡು ರೀತಿಯಾಗಿ ಕೂಡ ಲ್ಯಾಟರಲ್ ಎಂಟ್ರಿಯಲ್ಲಿ ಉಪಯೋಗನೇ ಹೆಚ್ಚಿದೆ. ಒಂದು ಡಿಪ್ಲೊಮಾ ಕೋರ್ಸ್ ಗೆ ಸೇರೋದಕ್ಕೂ ಕೂಡ ಅವಕಾಶ ಇದೆ, ಹಾಗೆ ಇಂಜಿನಿಯರಿಂಗ್ ಕೋರ್ಸ್ ಗೆ ಹೋಗೋದಕ್ಕೂ ಕೂಡ ಅವಕಾಶ ಇರುವಂತದ್ದು. ಸರ್, ನಿಮ್ಮ ಒಂದು ಕಾಲೇಜಿನಲ್ಲಿ ಎಷ್ಟು ಸೀಟ್ ಗಳು ಲಭ್ಯ ಇರುತ್ತೆ ಸರ್? ಮೊದಲನೇ ವರ್ಷಕ್ಕೆ
1: ನಾಲ್ಕು ಬ್ರಾಂಚ್, ಪ್ರತಿ ಬ್ರಾಂಚ್ಗೂ 34 34 ಎಎನ್ಸಿ ಮಾತ್ರ 45 ಇರುತ್ತೆ ಮೇಡಮ್. ಎಎನ್ಸಿ ಮಾತ್ರ 45 ಗೌರ್ಮೆಂಟ್ ಇಂದನೇ ಸರ್ಕ್ಯುಲರ್ ಬಂದಿತ್ತು, ಅಷ್ಟೇ ತುಂಬಕೋಬೇಕು ನಾವು, ಒಂದ್ ಸೀಟ್ ಎಕ್ಸ್ಟ್ರಾ ತುಂಬಿಕೊಳಕ್ ಬರಲ್ಲ. ನಾಲ್ಕು ಬ್ರಾಂಚ್ಗೂ 34 ಇರುತ್ತೆ, ಎಲೆಕ್ಟ್ರಾನಿಕ್ಸ್ ಮಾತ್ರ 45.
0: ಓಕೆ ಸರ್, ಇನ್ನೊಂದು ಕಂಪ್ಯೂಟರ್ ಕಮ್ಯುನಿಕೇಶನ್ ಇಂದ ಸೈನ್ಸ್ ಇಂಜಿನಿಯರಿಂಗ್ ಇರುತ್ತಲ್ಲ ಸರ್, ಅದಕ್ಕೆ ಎಷ್ಟು ಸೀಟ್ ಗಳಿರುವಂತದ್ದು ಸರ್?
1: 34.
0: ಅದು ಕೂಡ 34. ಓಕೆ, ಒಟ್ಟಾರೆ ಐದು ಕೋರ್ಸ್ ಗಳಲ್ಲಿ ನಾಲ್ಕಕ್ಕೆ 34 ಇರುತ್ತೆ. ಎಲೆಕ್ಟ್ರಾನಿಕ್ಸ್ ಮತ್ತೆ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಲ್ಲಿ ಮಾತ್ರ 45, ಅಂದ್ರೆ 45 ಸೀಟ್ ಗಳನ್ನ ರಿಸರ್ವ್ ಮಾಡ್ತೀರಾ? ಓಕೆ ಸರ್, ಈಗಾಗಲೇ ನಿಮ್ಮ ಕಾಲೇಜಿನಲ್ಲೂ ಕೂಡ ಪ್ರವೇಶಾತಿ ಅನ್ನೋದು ಆರಂಭ ಆಗಿದೆ.
1: ಆಗಿದೆ ಮೇಡಮ್, ಆಗಿದೆ.
0: ಓಕೆ,
1: ನಡೀತಾ ಇದೆ ಅಡ್ಮಿಷನ್ಸ್, ಆಲ್ಮೋಸ್ಟ್ ಮುಗಿಯಕ್ ಬರ್ತಾ ಇದೆ ಅಡ್ಮಿಷನ್ಸ್, ಚೆನ್ನಾಗಿ ಆಗ್ತಾ ಇದೆ ಅಡ್ಮಿಷನ್ಸ್, ಮುಗಿಯಕ್ಕೂ ಬರ್ತಾ ಇದೆ ಆಲ್ಮೋಸ್ಟ್ ಎಲ್ಲ ಸೀಟ್ಸ್.
0: ಓಕೆ, ಸಾಕಷ್ಟು ಬೇಡಿಕೆ ಇರೋ ಕೋರ್ಸ್ ಗಳು ಆಗಿರೋದ್ರಿಂದ ವಿದ್ಯಾರ್ಥಿಗಳು ಮುಂಚಿತವಾಗಿನೇ ಬಂದು ಪ್ರವೇಶಾತಿಯನ್ನ ಪಡೆಯುವಂತ.
1: ಹೌದು ಮೇಡಮ್, ಹೌದು.
0: ಸರಿ, ಈಗಲೂ ಕೂಡ ಅವಕಾಶ ಸಮಯ ಇದೆ ಅನ್ನೋದಾದ್ರೆ ಇನ್ನು ಎಷ್ಟು ದಿನಗಳ ಕಾಲಾವಧಿ ಇದೆ ಸರ್ ನಿಮ್ಮ ಪ್ರವೇಶಾತಿ ಮಾಡ್ಕೊಳ್ಳೋದು?
1: ಮಂತ್ ಎಂಡ್ ವರ್ಗೂ ಕೊಟ್ಟಿದ್ದಾರೆ ನಮಗೆ ಟೈಮ್ ಗವರ್ಮೆಂಟ್ನವರು, ಬಟ್ ಸೀಟ್ ಯಾವಾಗ ಫುಲ್ ಆಗ್ತಾವೆ ಫುಲ್ ಆಗೋಗ್ತಾವೆ
0: ಫುಲ್ ಆಗುತ್ತೆ ಅಂತೇಳಿ. ಓಕೆ, ತಕ್ಷಣಕ್ಕೆ ಕಾರ್ಯಕ್ರಮಕ್ಕೆ ಹೇಳ್ತಾ ಡಿಪ್ಲೊಮಾ ಕೋರ್ಸ್ ನ ಮಾಡಬೇಕು ಅಂತ ಅಂದ್ಕೊಳ್ಳುವಂತಹ ವಿದ್ಯಾರ್ಥಿಗಳು ನಿಮ್ಮ ಕಾಲೇಜಿಗೆ ಬಂದು ಸಂಪರ್ಕಿಸುವುದಾದ್ರೆ ಏನೆಲ್ಲ ದಾಖಲಾತಿಗಳನ್ನ ತರಬೇಕಾಗುತ್ತೆ?
1: ಮೇಜರ್ SSLC ಮಾರ್ಕ್ಸ್ ಕಾರ್ಡ್ ಮೇಡಮ್, ಮತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇನ್ ಕೇಸ್ ಅವ್ರದ್ದು ಏನಾದ್ರೆ ಅಡಿಷನಲ್ ಆಗಿದೆ, ರೂರಲ್ ಸರ್ಟಿಫಿಕೇಟು ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಡಿಷನಲ್ ಆಗಿದ್ದರೆ ಅವೆಲ್ಲ ಬೇಕಾಗ್ತವೆ. ಮೇಜರ್ 10th ಮಾರ್ಕ್ಸ್ ಕಾರ್ಡು, TC ನಾವು ತರಿಸ್ಕೊಂತೀವಿ ಕಾಲೇಜ್ಗೆ, TC ಬೈ ಹ್ಯಾಂಡ್ ಕೊಟ್ಟರೆ ತರಬಹುದು ಅವರು. ಇನ್ ಕೇಸ್ ಅವ್ರು TC ಕೊಡಲೇ ಇಲ್ಲ ಅಂದರೆ ನಾವು ಕಾಲೇಜ್ಗೆ ಒಂದು ಲೆಟರ್ ಕೊಡ್ತೀವಿ, ಅವ್ರು ತರಿಸ್ಕೊಂತೀವಿ ನಮ್ಮ ಕಾಲೇಜ್ಗೆ.
0: ಓಕೆ, ಮುಖ್ಯವಾಗಿ SSLC ಮಾರ್ಕ್ಸ್ ಕಾರ್ಡ್ ಇರಬೇಕು. ಈಗ ಅಂಕಪಟ್ಟಿ ಬಂದಿಲ್ಲ, ಸಿಕ್ಕಿಲ್ಲ ಅನ್ನೋದಾದ್ರೆ ರಿಸಲ್ಟ್ ಶೀಟ್ ನ ತಂದ್ರು ಕೂಡ ಆಗುತ್ತಾ?
1: ತಗೊಂಡು ಸ್ಕೂಲ್ ಹೆಡ್ ಮಾಸ್ಟರ್ ಸೈನ್ ಹಾಕ್ಸ್ಕೊಂಡು ತರಬೇಕು.
0: ಓಕೆ ಸರ್, ಅದ್ರ ಜೊತೆಗೆ TC ತರಲಿಲ್ಲ ಅಂದ್ರೆ ನೀವು ಕೂಡ ಅದನ್ನ ತರಿಸ್ಕೊಳ್ಳುವಂತ. ಇಷ್ಟು ದಾಖಲಾತಿಗಳೊಂದಿಗೆ ನಿಮ್ಮ ಕಾಲೇಜಿಗೆ ಬಂದ್ರೆ ನೀವು ಡಿಪ್ಲೊಮಾ ಕೋರ್ಸ್ಗೆ ಅಡ್ಮಿಷನ್ ಮಾಡ್ಕೊಳ್ಳುವಂತದ್ದು. ಸರ್, ಈ ಪ್ರವೇಶಾತಿ ಶುಲ್ಕ 8,000 ಇರುತ್ತೆ ಅಂತ ಹೇಳಿದ್ರಿ, ಅದು ಒಮ್ಮೆಲೆ ಆರಂಭಿಕ ಹಂತದಲ್ಲೇ ಕಟ್ಟಬೇಕಾ ಅಥವಾ ಹಂತ ಹಂತವಾಗಿ ಏನಾದರೂ ಕಟ್ಟೋ ಆಯ್ಕೆ ಇದೆಯಾ ಸರ್?
1: ತುಂಬಾ ಕಷ್ಟ ಸರ್, ಹಿಂಗಾದ್ರೂ ಹೇಳ್ತೀವಿ, ನಾರ್ಮಲಿ ಒಂದೇ ಸರಿ ಕಟ್ಟ್ರಿ ಅಂತ ಹೇಳ್ತೀವಿ.
0: ಓಕೆ ಸರ್, ಒಮ್ಮೆಗೇನೆ ಫೀಸ್ ನ ಮುಗಿಸ್ರಿ ಅನ್ನೋದು. ಸರ್, ಪ್ರತಿ ವರ್ಷ ಕೂಡ 8,000 ಇರುತ್ತೋ ಅಥವಾ ಹೆಚ್ಚಾಗುತ್ತೋ ಕಡಿಮೆ ಆಗುತ್ತದೆ ಸರ್?
1: ಗವರ್ಮೆಂಟ್ ಏನಾದ್ರೂ ಜಾಸ್ತಿ ಮಾಡಿದ್ರೆ ಮಾಡ್ಬೇಕು, ಅನ್ಲೆಸ್ ಏನಿರಲ್ಲ ಅದು.
0: ಇಲ್ಲಾಂದ್ರೆ 8,000 ಫೀಸ್ ಅನ್ನೋದು ಇರುವಂತದ್ದು. ಓಕೆ, ಸಾಕಷ್ಟು ಏನು ಈ ವಿದ್ಯಾರ್ಥಿಗಳಿಗೆ ಈ ಡಿಪ್ಲೊಮಾ ಕೋರ್ಸ್ ನ ಮೂಲಕ ವೆಚ್ಚವನ್ನ ಕೇಳಿದ್ರು ಕೂಡ ಅದು ಕಡಿಮೆ ಅಂತ ಅನ್ನಿಸ್ತಾ ಇದೆ.
1: ತುಂಬಾ ಕಮ್ಮಿ ಮೇಡಮ್, ತುಂಬಾ ಕಮ್ಮಿ.
0: ಹೌದು, ನೇರವಾಗಿ ಇಂಜಿನಿಯರಿಂಗ್ಗೆ ಹೋದಾಗ ಅಲ್ಲೊಂದಷ್ಟು ಹೆಚ್ಚಿನ ವೆಚ್ಚವನ್ನ ಕಟ್ಟಬೇಕಾಗುತ್ತೆ, ಅದರ ಬದಲಿಗೆ ಡಿಪ್ಲೊಮಾಗೆ ಜಾಯಿನ್ ಆಗಿ ಅಲ್ಲೊಂದಷ್ಟು ಮಾಸ್ಟರಿ ಮಾಡಿಕೊಂಡು ಆಮೇಲೆ ಇಂಜಿನಿಯರಿಂಗ್ ಹೋಗೋದು ಸೂಕ್ತ ಅಂತ ನೀವು ಹೇಳ್ತಾ ಇದ್ದೀರಿ. ಹಾಗೆ ನಿಮ್ಮ ಕಾಲೇಜಿನಲ್ಲಿ ಲಭ್ಯವಿರೋ ಸೀಟ್ಗಳು ಕೂಡ ಈಗ ಆಗ್ಲೇ ಭರ್ತಿ ಆಗ್ತಾ ಇದೆ, ವಿದ್ಯಾರ್ಥಿಗಳು ಕೂಡ ಈಗ ಬರಬಹುದು, ಜಾಯಿನ್ ಆಗಬಹುದು ಅಂತಾನು ಕೂಡ ತಿಳಿಸಿದಿರಾ?
1: ಹೌದು ಮೇಡಮ್.
0: ಓಕೆ ಸರ್, ಅದೇ ರೀತಿ ಈ ಒಂದು ಕಾಲೇಜಿನಲ್ಲಿ ಓದಿ ಉತ್ತಮ ಅಂಕಗಳನ್ನ ತಗೊಳ್ಳುವಂತಹ ವಿದ್ಯಾರ್ಥಿಗಳಿಗೆ ಅವರಿಗೇನಾದ್ರೂ ಸ್ಕಾಲರ್ಶಿಪ್ ಅನ್ನುವಂಥದ್ದು ಸಿಗುತ್ತಾ ಸರ್?
1: ನಾರ್ಮಲಿ ಎಲ್ರಿಗೂ ಸ್ಕಾಲರ್ಶಿಪ್ ಬರುತ್ತೆ ಮೇಡಮ್, ನಾರ್ಮಲಿ ಬರುತ್ತೆ ಸ್ಕಾಲರ್ಶಿಪ್. ಒಂದೊಂದ್ಸರಿ ಗವರ್ಮೆಂಟ್ ಪಾಲಿಸೀಸ್ ಚೇಂಜ್ ಆದ್ರೆ ಬರಲ್ಲ, ಅದರ್ವೈಸ್ ಎಲ್ರಿಗೂ ಸ್ಕಾಲರ್ಶಿಪ್ ಬರುತ್ತೆ. ಫೀಸ್ ಎಷ್ಟು ಕಟ್ಟಿರ್ತಾರೋ ಅಷ್ಟು ನಾರ್ಮಲಿ ರೀಫಂಡ್ ಆಗುತ್ತೆ.
0: ನಾರ್ಮಲಿ
1: ರೀಫಂಡ್ ಆಗುತ್ತೆ,
0: ಅಷ್ಟು ಅಮೌಂಟ್ ಆಗುತ್ತಾ?
1: ಹೌದು.
0: ಓಕೆ ಸರ್, ಇದರಲ್ಲಿ ಕ್ಯಾಟಗರಿ ಅಂತ ಏನಾದ್ರೂ ಇದೆಯಾ ಅಥವಾ ಎಲ್ಲಾ ವಿದ್ಯಾರ್ಥಿಗಳಿಗೆ?
1: ಎಲ್ಲರಿಗೂ ಬರುತ್ತೆ. ಟೆಕ್ನಿಕಲ್ ಎಜುಕೇಶನ್ ಗೆ ನಾರ್ಮಲಿ ಪ್ರಾವಿಷನ್ ಇದೆ, ಅದು ದಟ್ ಡಿಪೆಂಡ್ಸ್ ಒಂದೊಂದ್ ಸರಿ ಪಾಲಿಸೀಸ್ ಅಥವಾ ಬಜೆಟ್ ಪ್ರಾಬ್ಲಮ್ ಆದ್ರೆ ಸ್ಕಾಲರ್ಶಿಪ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಸ್ಕಾಲರ್ಶಿಪ್ ಅದೇ ಈ 1 year ಇಂದ ಸ್ವಲ್ಪ ಏನೋ ಸಮಸ್ಯೆ ಆಗಿದೆ, ಅದರ್ವೈಸ್ ಸ್ಕಾಲರ್ಶಿಪ್ ಬರುತ್ತೆ, ಕಟ್ಟಿದ ಫೀಸ್ ಗೆ ರೀಫಂಡ್ ಆಗ್ಬಿಡುತ್ತೆ ಅವ್ರಿಗೆ, ಡೈರೆಕ್ಟ್ ಅವ್ರ ಅಕೌಂಟ್ಗೆ ಹೋಗುತ್ತೆ ಅದು ಡೈರೆಕ್ಟ್ ಆಗಿ. ಅದಕ್ಕೆಲ್ಲ ನಾವು ಕಾಲೇಜಲ್ಲಿ ಹೆಲ್ಪ್ ಮಾಡ್ತೀವಿ ಸ್ಕಾಲರ್ಶಿಪ್ ಹಾಕೋದಕ್ಕೆ. ಸ್ಕಾಲರ್ಶಿಪ್ ಹಾಕಿದ್ಮೇಲೆ ನಾರ್ಮಲಿ ಈಗ ಅದೇ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಸರಿಯಾಗಿ ಬರ್ತಾ ಇಲ್ಲ ಅದು, ಅಂದ್ರೆ ಸರ್ ಕಟ್ಟಿದ ಫೀಸ್ ವಾಪಸ್ ಬಂದ್ಬಿಡುತ್ತೆ ಮೇಡಮ್.
0: ಓಕೆ, ಇದು ಕೂಡ ಬಹಳ ಉಪಯುಕ್ತವಾಗಿರುವಂತದ್ದು. 8,000 ಕಟ್ಟುತ್ತಾರೋ ಅದು ಕೂಡ ಒಂದು ಸ್ಕಾಲರ್ಶಿಪ್ ರೂಪದಲ್ಲಿ ವಾಪಸ್
1: ರೀಫಂಡ್ ಆಗುತ್ತೆ, ರೀಫಂಡ್.
0: ಬಹಳನೇ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ ಕೂಡ.
1: ಹೌದು ಮೇಡಮ್.
0: ಓಕೆ ಸರ್, ಸರ್ ನಿಮ್ಮ ಒಂದು ಕಾಲೇಜಿನಲ್ಲಿ ಸಾಕಷ್ಟು ಸೌಲಭ್ಯಗಳಿದೆ ಅಂತ ಹೇಳಿದ್ರೆ, ಮೊಟ್ಟ ಮೊದಲಿಗೆ ಉಪನ್ಯಾಸಕರ ಸೌಲಭ್ಯದ ಬಗ್ಗೆ, ಅಂದ್ರೆ ನುರಿತ ಉಪನ್ಯಾಸಕರು, ಎಷ್ಟು ಫ್ಯಾಕಲ್ಟಿ ಇದೆ ಸರ್, ಯಾವೆಲ್ಲ ವಿಷಯಗಳಿಗೆ ಎಷ್ಟು ಉಪನ್ಯಾಸಕರನ್ನ ಹೊಂದಿದ್ದೀರಾ?
1: ಎಲ್ಲಾ ಬ್ರಾಂಚ್ಗೂ ಫುಲ್ ಪ್ಲೇಟ್ಸ್ ಲೆಕ್ಚರ್ಸ್ ಇದೆ ಮೇಡಮ್. ಎಲ್ಲ ಗವರ್ಮೆಂಟ್ ಗ್ರಾಂಟ್ ಆಗಿರೋದ್ರಿಂದ ನಾವೆಲ್ಲರೂ ತುಂಬಾ ವರ್ಷದಿಂದ, ಎಲ್ಲರೂ 30 ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ.
0: ಓಕೆ,
1: ಎಲ್ಲರೂ 30 ವರ್ಷದಿಂದ ಕೆಲಸ ಮಾಡಿ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಫುಲ್ ಇದೀವಿ ಸ್ಟಾಫ್ ಗಳು.
0: ಓಕೆ, ತುಂಬಾ ಅನುಭವಸ್ತ ಉಪನ್ಯಾಸಕರು ಅಂತಾನೆ ಹೇಳ್ಬಹುದು.
1: ಹೌದು. ಗ್ರಾಂಟ್ ಏನೇಡು, ಹಂಗಾಗಿ

0: ಆಮೇಲೆ ಎಲ್ಲ ಸ್ಟಾಫ್ ಫುಲ್ ಫ್ಲೆಡ್ಜ್ಡ್ ಇದೆ. ತೀರಾ ಯಾರಾದ್ರು ಒಬ್ಬರೊಬ್ಬರು ರಿಟೈರ್ಡ್ ಆದರೆ ಮ್ಯಾನೇಜ್ಮೆಂಟ್ ಪರ್ಮಿಷನ್ ತಗೊಂಡು ನಾವು ಗೆಸ್ಟ್ ಫ್ಯಾಕಲ್ಟಿ ಥರ ತಗೊತೀವಿ. ಗೆಸ್ಟ್ ಫ್ಯಾಕಲ್ಟಿ ಥರ ತಗೊಂಡು ಪಾಠ ಮಾಡಿಸಿ ತೀರಾ ಯಾರು ಒಬ್ಬರೊಬ್ಬರು ಶಾರ್ಟೇಜ್ ಬಿದ್ದರೆ.
1: ಓಕೆ, ಎಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಲೇ ಇರೋ ಹಾಗೆ ನೀವು ಶಿಕ್ಷಕ ಉಪನ್ಯಾಸಕ ವೃಂದವನ್ನ ಹೊಂದಿದ್ದೀರಾ?
0: 100% ಮೇಡಮ್,
1: ಅದರಲ್ಲೂ ಕೂಡ ಅನುಭವಿ ನುರಿತ ಉಪನ್ಯಾಸಕರು ಅಂತಾನೆ ಹೇಳಬಹುದು. ಓಕೆ, ನೀವೇ ಹೇಳಿದ್ರಿ 30 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿರೋರು ಇದ್ದಾರೆ ಅಂತೇಳಿ.
0: ನಾನೇ 30 ವರ್ಷ ಕಂಪ್ಲೀಟ್ ಆಯ್ತು.
1: ಓಕೆ ಸರ್, ಓಕೆ. 30 ವರ್ಷಗಳ ಸುದೀರ್ಘ ಕಾಲ ಸೇವೆಯನ್ನ ಸಲ್ಲಿಸೋದು ಅಂದ್ರೆ ಅದು ನಿಜಕ್ಕೂ ಕೂಡ ಅವರಲ್ಲೂ ಕೂಡ ಸಾಕಷ್ಟು ಜ್ಞಾನ ಅನ್ನೋದು ತುಂಬಿರುತ್ತೆ, ಅದನ್ನ ವಿದ್ಯಾರ್ಥಿಗಳಿಗೆ ಹಸ್ತಾಂತರಿಸುವಂತದ್ದು ಕೂಡ ಉತ್ತಮವಾಗಿರುತ್ತೆ. ಓಕೆ ಓಕೆ, ಕೇಳುಗರೆ ನೀವು ಕೇಳ್ತಾ ಇದ್ದೀರಾ ಪ್ರಾಯೋಜಿತ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ. ಈ ದಿನದ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜ್ ಚಿತ್ರದುರ್ಗ.
2: ಎಸ್ಎಸ್ಎಲ್ಸಿ ಪಿಯುಸಿ ಹಾಗೂ ಐಟಿಐ ಪಾಸ್ ಆದವರಿಗೆ ಚಿತ್ರದುರ್ಗದ ಎಸ್ಜೆಎಂ ಪಾಲಿಟೆಕ್ನಿಕ್ ಕ್ಯಾಂಪಸ್ನಲ್ಲಿ ಡಿಪ್ಲೊಮೋ ಕೋರ್ಸ್ಗಳು ಲಭ್ಯ. ನಮ್ಮ ಎಸ್ಜೆಎಂ ಐಟಿ ಕ್ಯಾಂಪಸ್ನಲ್ಲಿ ಸಿವಿಲ್, ಮೆಕಾನಿಕಲ್, ಆಟೋಮೊಬೈಲ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಕೋರ್ಸ್ಗಳು ಲಭ್ಯ. ನುರಿತ ಉಪನ್ಯಾಸಕರುಗಳಿಂದ ಬೋಧನೆ, ಉತ್ತಮ ಪ್ರಯೋಗಾಲಯ ಹಾಗೂ ಲೈಬ್ರರಿ ಸೌಲಭ್ಯ ಉಂಟು. ನಮ್ಮ ಎಸ್ಜೆಎಂ ಐಟಿ ಕ್ಯಾಂಪಸ್ಗೆ ಬಿಸಿಎಂ ಹಾಸ್ಟೆಲ್ಗಳು ಸಮೀಪವಿದ್ದು ಬಸ್ ಸೌಲಭ್ಯವಿದೆ. ಅತ್ಯುತ್ತಮ ಕಂಪನಿಗಳಲ್ಲಿ ಸ್ಟೈಫಂಡ್ ಸಹಿತ ಇಂಟರ್ನ್ಶಿಪ್ ಕಲ್ಪಿಸಲಾಗಿದೆ. ಕ್ಯಾಂಪಸ್ ಸಂದರ್ಶನದಲ್ಲಿ ಪ್ರತಿ ವರ್ಷ ಉದ್ಯೋಗಾವಕಾಶವಿದೆ. ಸರ್ಕಾರಿ ಅನುದಾನಿತ ಚಿತ್ರದುರ್ಗದ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜನ್ನು ಸಂಪರ್ಕಿಸಲು ಮೊಬೈಲ್ ಸಂಖ್ಯೆ 9481722117 ಮತ್ತೊಂದು 9448812838.
1: ಕೇಳುಗರಿಗೆಲ್ಲ ಮತ್ತೊಮ್ಮೆ ಪ್ರಾಯೋಜಿತ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಈ ಕಾರ್ಯಕ್ರಮದಲ್ಲಿ ಡಿಪ್ಲೊಮೋ ಕೋರ್ಸ್ನಲ್ಲಿರುವಂತಹ ಅವಕಾಶಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕಂದ್ರೆ ನೀವು ಕೂಡ ಕಾರ್ಯಕ್ರಮದಲ್ಲಿ ಕರೆ ಮಾಡುವ ಮೂಲಕ ಭಾಗವಹಿಸಬಹುದು. ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಗಳು 9448642733 ಹಾಗೆ ಮತ್ತೊಂದು ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕೇಳುಗರೆ, ಎಸ್ಎಸ್ಎಲ್ಸಿ, ಪಿಯುಸಿ ಸೈನ್ಸ್ ಹಾಗೆ ಐಟಿಐ ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ ಚಿತ್ರದುರ್ಗದ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ಡಿಪ್ಲೊಮೋ ಕೋರ್ಸ್ಗಳು ಲಭ್ಯ ಇದೆ. ಈ ಒಂದು ಕೋರ್ಸ್ಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಎಸ್ ವಿ ರವಿಶಂಕರ್ ಅವರು ಕೂಡ ಇದ್ದಾರೆ. ಸರ್, ನೀವು ತಿಳಿಸ್ತಾ ಇದ್ರಿ ನಿಮ್ಮ ಕಾಲೇಜ್ನಲ್ಲಿರುವಂತಹ ನುರಿತ ಉಪನ್ಯಾಸಕರ ಬಗ್ಗೆ. ಸಾಕಷ್ಟು ಅನುಭವ ಹೊಂದಿದ್ದಾರೆ, ಬಹಳ ಉತ್ತಮವಾಗಿ ಶಿಕ್ಷಣವನ್ನ ಕೊಡ್ತಾರೆ ಅಂತ ಹೇಳ್ತಾ ಇದ್ರಿ ಸರ್. ಮುಖ್ಯವಾಗಿ ಡಿಪ್ಲೊಮೋ ಕೋರ್ಸ್ ಅಂದಾಗ ಅಲ್ಲಿ ಬಹಳ ಮುಖ್ಯವಾಗಿ ಬೇಕಾಗೋದು ಲ್ಯಾಬ್ ಫೆಸಿಲಿಟಿ. ನಿಮ್ಮ ಕಾಲೇಜಿನಲ್ಲಿ ಈ ಲ್ಯಾಬ್ ಫೆಸಿಲಿಟಿ ಅನ್ನೋದು ಹೇಗಿದೆ ಸರ್?
0: ಫುಲ್ ಪರ್ಫೆಕ್ಟ್ ಇದೆ ಮೇಡಮ್, ಎಲ್ಲ ಇನ್ಕ್ಲೂಡಿಂಗ್ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಸಿವಿಲ್, ಆಟೋಮೊಬೈಲ್, ಮೆಕ್ಯಾನಿಕಲ್, ನಮ್ಮಲ್ಲಿ 100% ಲ್ಯಾಬ್ಗಳಿದ್ದಾವೆ. ಯಾವುದಕ್ಕೂ ತೊಂದರೆ ಇಲ್ಲ. ನಮ್ಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಬೇಕು, ನಮಗೆ ಪಕ್ಕ ನೈಬರಿಂಗ್ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಪ್ರಿನ್ಸಿಪಲ್ ನಮಗೆ ತುಂಬ ಯಾವಾಗ ಸಪೋರ್ಟ್ ಇರುತ್ತೆ, ಅಡಿಷನ್ ಬೇಕು ಅನಿಸಿದ್ರೆ ನಮಗೆ. ಬಟ್ ನಮ್ಮಲ್ಲಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ, ಏನೂ ತೊಂದರೆ ಇಲ್ಲ. 100% ಲ್ಯಾಬ್ ಇನ್ಫ್ರಾಸ್ಟ್ರಕ್ಚರ್ ಇದೆ ನಮ್ಮಲ್ಲಿ ಹುಡುಗರಿಗೆ. ಹಂಗಾಗಿ ಲ್ಯಾಬ್ ಬಗ್ಗೆ ಆಗಲಿ ಅಥವಾ ಇನ್ಫ್ರಾಸ್ಟ್ರಕ್ಚರ್ಸ್ ಆಗಲಿ ಅಥವಾ ಕಂಪ್ಯೂಟರ್ಸ್ ಬಗ್ಗೆ ಆಗಲಿ ಅಥವಾ ಪಾಠದ ಬಗ್ಗೆ ಆಗಲಿ ಲ್ಯಾಬ್ ಅಥವಾ ಏರಿಯಾ ಯಾವುದಕ್ಕೂ ಏನೂ ತೊಂದರೆ ಇಲ್ಲ ಹುಡುಗರಿಗೆ. ವೈಫೈ ಆಗಿರ್ಬೋದು, ಒಟ್ಟು ಇಂಟರ್ನೆಟ್, ಏನೂ ಸಮಸ್ಯೆ ಇಲ್ಲ ಎಲ್ಲರಿಗೂ. ಎಲ್ಲ ರೀತಿಯಲ್ಲೂ ಹುಡುಗರಿಗೆ 100% ಅನುಕೂಲ ಮಾಡಿಕೊಡ್ತಾ ಇದೀವಿ. ಹುಡುಗರು ಓದಿದ ತಕ್ಷಣ ಕೆಲಸನೂ ಕೊಡಿಸ್ಬಿಡ್ತೀವಿ ಅವ್ರಿಗೆ, ಏನ್ ತೊಂದರೆನೇ ಇಲ್ಲ ಅವ್ರಿಗೆ.
1: ಓಕೆ, ಈಗಿನ ದಿನದಲ್ಲಿ ಈ ರೀತಿ ಹೇಳೋದು ಬಹಳ ಕಷ್ಟ. ಕೆಲಸ ವಿದ್ಯಾಭ್ಯಾಸ ಕೊಡಿಸ್ತೀವಿ, ವಿದ್ಯಾಭ್ಯಾಸ ಪೂರ್ಣಗೊಳಿಸಿ ಅಂತ ಎಲ್ಲರೂ ಹೇಳ್ತಾರೆ, ಆದ್ರೆ ನೀವು ಹೇಳ್ತಾ ಇದ್ದೀರಾ ಕೆಲಸ ಕೂಡ ಕೊಡಿಸ್ತೀವಿ ಅಂತ ಹೇಳಿ.
0: ಐದೇ ಸೆಮಿಸ್ಟರ್ ಇದ್ದಾಗ ಅವ್ರಿಗೆ ಇಂಟರ್ನ್ಶಿಪ್ ಕಳಿಸ್ತೀವಿ ಮೇಡಮ್, ವಿತ್ ಸ್ಟೈಫೆಂಡ್. ಸ್ಟೈಫೆಂಡ್ ಅಥವಾ 12,000-18,000 ಸ್ಟೈಫೆಂಡ್ ಸಿಕ್ಕುತ್ತೆ ಅವ್ರಿಗೆ.
1: ಓಕೆ, 12,000-18,000.
0: ಹೌದು ಮೇಡಮ್,
1: ಓದ್ತಾನೆ ಕೊನೆಯ ಹಂತದ
0: ವರ್ಷದಲ್ಲಿ, 6th semester ಅಲ್ಲಿ ಮೇಡಮ್, 6th semester ಅಲ್ಲಿ. ಅದಾದ ತಕ್ಷಣ ಅವ್ರ ಹಂಗೆ ಕಂಟಿನ್ಯೂ ಮಾಡ್ಬೋದು ಜಾಬ್, ಇಲ್ಲ ಬೇರೆ ಕಂಪ್ನಿಗೂ ಸ್ವಿಚ್ ಓವರ್ ಆಗ್ಬೋದು. ಎರಡು ಆಪ್ಷನ್ ಕೊಡ್ತೀವಿ ಅವ್ರಿಗೆ ನಾವು. ಹಂಗಾಗಿ ಜಾಬ್ಗಳಿಗೆ ರಿಸ್ಕೇ ಇಲ್ಲ ಹುಡುಗರುಗಳಿಗೆ. ಓದಿದ ತಕ್ಷಣ ಕೆಲಸ ಆಗ್ಬೇಕಾ, ಕೆಲಸಕ್ಕೆ ಹೋಗ್ಬೋದು. ಹೈಯರ್ ಎಜುಕೇಶನ್ ಹೋಗ್ಬೇಕಾ, ಹೈಯರ್ ಎಜುಕೇಶನ್ ಹೋಗುದು, ಎರಡು ಆಪ್ಷನ್ ಅವ್ರ.
1: ಓಕೆ, ವಿದ್ಯಾಭ್ಯಾಸದ ಜೊತೆಗೆ ಖಚಿತವಾದ ಉದ್ಯೋಗವನ್ನ ಕೊಡ್ತೀವಿ ಅಂತೇಳಿ ರವಿಶಂಕರ್ ಅವರು ಹೇಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಬಹಳ ಉಪಯುಕ್ತ ಅಂತಾನೆ ಹೇಳ್ಬಹುದು. ಈಗಿನ ದಿನದಲ್ಲಿ ನಿರುದ್ಯೋಗದ ಸಮಸ್ಯೆ ಹೆಚ್ಚಿದೆ, ಅಂತಹದ್ರಲ್ಲಿ ಡಿಪ್ಲೊಮೋ ಕೋರ್ಸ್ ನ ಮೂಲಕ ಸುಲಭವಾಗಿ ವಿದ್ಯಾಭ್ಯಾಸ ಮತ್ತೆ ಏನು ಉದ್ಯೋಗವನ್ನ ಪಡೆಯುವಂತಹ ಅವಕಾಶ ಇರುವಂತದ್ದು. ಓಕೆ ಸರ್, ನೀವು ಹೇಳಿದ್ರಿ ಸುಸಜ್ಜಿತವಾದಂತಹ ಲ್ಯಾಬ್ ಫೆಸಿಲಿಟಿ ಇದೆ ನಮ್ಮಲ್ಲಿ ಅಂತೇಳಿ. ಮಕ್ಕಳಿಗೆ ಯಾವುದನ್ನೇ ಆಗ್ಲಿ ನಾವು ಬರೀ ಪಾಠದ ಮೂಲಕ

0: ಹೇಳೋದ್ರಕ್ಕಿಂತ ಪ್ರಾಯೋಗಿಕವಾಗಿ ಹೇಳೋದು ಬಹಳ ಮುಖ್ಯ ಆಗಿರುತ್ತೆ. ಅಂದ್ರೆ ಅವರಿಗೆ ಏನನ್ನೇ ಆಗ್ಲಿ ಅವರು ಮಾಡಿ ಕಲಿಯೋದ್ರಿಂದ ಹೆಚ್ಚಿನದಾಗಿ ಕಲಿಯುವಂತದ್ದು. ಹಾಗಾಗಿ ಆ ರೀತಿ ಹೇಳುವಂತ ಲ್ಯಾಬ್ ನಿಮ್ಮಲ್ಲಿ ತುಂಬಾ ಚೆನ್ನಾಗಿದೆ ಅಂತೇಳಿ ಹೇಳ್ತಾ ಇದ್ದೀರಾ. ಓಕೆ ಓಕೆ ಸರ್. ಇನ್ನು ನಿಮ್ಮ ಕಾಲೇಜಿನಲ್ಲಿರುವಂತಹ ಒಂದು ಕೋರ್ಸ್ ಮುಗಿಸಿದ ನಂತರ ಉದ್ಯೋಗ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಾ.
1: ಹೌದು ಮೇಡಮ್.
0: ಯಾವೆಲ್ಲ ಕಂಪನಿಗಳು ನಿಮ್ಮ ಕಾಲೇಜಿಗೆ ಬಂದು ಉದ್ಯೋಗ ಅವಕಾಶಗಳನ್ನ ಕೊಡ್ತಾರೆ ಸರ್?
1: ಇಂಡಮಿಮ್ ಅಂತ ಒಂದು ಬರುತ್ತೆ ಮೇಡಮ್, ವಿಪ್ರೋ ಕವಾಸಕಿ ಅಂತ ಒಂದು, ಟೆಕ್ನಿಕಾ ಅಂತ ಒಂದು ಬರುತ್ತೆ, ಫಾಕ್ಸ್ಕಾನ್ ಅಂತ ಒಂದು, ಸೆನ್ಸಾರ್ ಅಂತ ಒಂದು ಬರುತ್ತೆ, ಸಿಮ್ ಟೂಲ್ಸ್ ಅಂತ ಒಂದು ಬರುತ್ತೆ, ಏಸ್ ಡಿಸೈನರ್ ಅಂತ ಒಂದು, ಟಾಟಾ ಅಂತ ಒಂದು ಬರುತ್ತೆ ಮೇಡಮ್, ಟಫೆ ಅಂತ ಒಂದು ಬರುತ್ತೆ, ಸಿನ್ ಡೆಂಜಿನ್ ಅಂತ ಒಂದು, ಈ ತರ ಸಿಕ್ಕಾಬಿಡ್ಲೆ ಕಂಪನಿ ಬರುತ್ತೆ. ಜೊತೆಗೆ ಅವ್ರಿಗೆ ಎಲ್ಲ ಗವರ್ಮೆಂಟ್ ಜಾಬ್ಗೂ ಎಲ್ಲರೂ ಎಲಿಜಿಬಿಲಿಟಿ ಇರುತ್ತೆ. ನಮ್ಮ ಸ್ಟೂಡೆಂಟ್ಸ್ಗಳು ಮನೆ ಹುಡುಗನ ಕರೆಸಿದ್ರು, ನಾವು ಪ್ರತಿ ವರ್ಷ ಏನಾಗುತ್ತೆ ಕಾಲೇಜ್ ಆನ್ಯುವಲ್ ಡೇ ಮಾಡ್ತೀವಿ ನಾವು. ಆನ್ಯುವಲ್ ಡೇ ಮಾಡಿದಾಗ ಪ್ರತಿ ವರ್ಷ ಹಳೆ ಹುಡುಗನ ಕರೆಸ್ತಾ ಇರ್ತೀವಿ ನಾವು ಒಂದು ವರ್ಷ, ಪ್ರತಿ ವರ್ಷನು ಫಂಕ್ಷನ್ಗೆ ಅಲ್ಲಿಯೋ ಮನೆ ಒಬ್ಬರು ಕರಿಬೇಕು ಅನ್ನೋ ಥರ. ಮೊದಲನೇ ವರ್ಷ ನಾವೇನು ಮಾಡಿದ್ವಿ ಅಂದರೆ ಉಮಾಶಂಕರ್ ಅಂತ ಕರೆಸಿದ್ವಿ, ನಮ್ಮ ಹಳೆ ಸ್ಟೂಡೆಂಟ್ ಅವರು, ನಮ್ಮ ಡಿಪ್ಲೊಮಾ ಓದ್ಕೊಂಡು ಇಂಜಿನಿಯರಿಂಗ್ ಮಾಡಿಕೊಂಡು ಈಗ ಅವ್ರು ಸ್ಟೇಟ್ 2 ಪೊಸಿಷನ್ ಇದ್ದಾರೆ.
0: ಅಡಿಷನಲ್ ಒಂದು ಕರೆ ಇದೆ, ನಂತರ ಮಾತಾಡೋಣ.
1: ಫೈನ್ ಫೈನ್.
0: ಹಲೋ ನಮಸ್ತೆ. ಹಲೋ ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ಮ ಹೆಸರು?
2: ಮೇಡಮ್ ನಮ್ಮ ಇಲ್ಲಿ ನಮ್ಮ ಅಕ್ಕನ ಮಗಳು ಒಬ್ಳು ಎಸ್ ಎಲ್ ಸಿ ಪಾಸ್ ಆಗಿದ್ದಾಳೆ ಮೇಡಮ್ ರೇ, ಎಸ್ ಎಂ ಕಾಲೇಜ್ ಹೋಗಿದ್ ಇಲ್ಲ ಅಂತ ಹೇಳಿ ಕಳಿಸಿದ್ರೆ ಮೇಡಮ್ ರೇ?
1: ಎಸ್ಜೆಎಂ ಕಾಲೇಜ್ ಅಂದ್ರೆ ಯಾವ ಕಾಲೇಜ್ ಹೋಗಿದ್ರಮ್ಮ? ಎಸ್ಜೆಎಂ ಬಹಳ ಇರ್ತಾವಲ್ಲ ಕಾಲೇಜ್ಗಳು, ಇಂಜಿನಿಯರಿಂಗ್ ಜೆಎಂಐಟಿ ಕ್ಯಾಂಪಸ್ ಅಂತ ಕರಿಬೇಕಲ್ಲ, ಎಸ್ಜೆಎಂ ಪಾಲಿಟೆಕ್ನಿಕ್ ಅಂತಮ್ಮ. ನಾನು ನಂಬರ್ ಕೊಡ್ತಾರಮ್ಮ ಮೇಡಮ್, ಅದೇ ಬರ್ದೆ ಅಮ್ಮ. ನಾನು ಈ ಪ್ರೋಗ್ರಾಮ್ ನಮಸ್ತೆ ಅಮ್ಮ, ನಾನು ಈ ಪ್ರೋಗ್ರಾಮ್ ಮುಗಿಸ್ಕೊಂಡು 11:30 ಅಷ್ಟೇ ಬರ್ತೀನಿ ಕಾಲೇಜ್ ಹತ್ರ.
2: ಹೌದಾ?
1: ಬರ್ದೆ ಅಮ್ಮ.
0: ಓಕೆ, ನಿಮ್ಮ ಹೆಸರು ಮತ್ತೊಮ್ಮೆ ಹೇಳಿ.
1: ನಿಮ್ಮ ಹೆಸರು ಏನಮ್ಮ?
0: ಉಷಾರಾಣಿ ಅವರು. ಓಕೆ, ನಿಮ್ಮ ಅಕ್ಕನ ಮಗಳು ಯಾವ ವಿಷಯ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಡಿಪ್ಲೊಮಾ ಕೋರ್ಸಿಗೆ ಸಂಬಂಧಿಸಿದಂತೆ? ಡಿಪ್ಲೊಮಾ. ಓಕೆ ಸರ್, ಈಗ ಹೇಳಿದ್ರಲ್ವಾ ಅವರು ನಿಮ್ಗೆ ನೇರವಾಗಿ ಸಿಗ್ತಾರಂತೆ. ಹಾಗೆ ಕಾರ್ಯಕ್ರಮದ ಕೊನೆಯಲ್ಲಿ ಅವರ ಮೊಬೈಲ್ ಸಂಖ್ಯೆಯನ್ನ ಕೂಡ ತಿಳಿಸ್ತೇನೆ, ನೀವು ಕರೆ ಮಾಡೋದ್ರ ಮೂಲಕ ಕೂಡ ಮಾಹಿತಿಯನ್ನ ಪಡೆದುಕೊಳ್ಬಹುದು ಉಷಾ ಅವರೇ.
2: ಓಕೆ
1: ಮೇಡಮ್. ಯಾವತ್ ಬಂದಿದ್ರಿ? ಸೋಮವಾರ ಬಂದಿದ್ರಿ
2: ಅನ್ಸುತ್ತೆ? ಅದೇ
1: ಎಕ್ಸಾಮ್ ಮಂಡೇ ಅಲ್ಲ, ಮೋಸ್ಟ್ಲಿ ಕಮ್ಯುನಿಕೇಶನ್ ಕರೆಕ್ಟ್ ಆಗಿಲ್ಲ ಅನ್ಸುತ್ತೆ, ಮಂಡೇ ರಜಾ ಇತ್ತಲ್ಲ. ಇವತ್ ಬನ್ನಿ, ಇವತ್ ಬನ್ನಿ. ಈಗ ಇರ್ತಾರ ಆಫೀಸ್ ಅಲ್ಲಿ, ಹೋದ್ರೆ ಮೀಟ್ ಮಾಡಬಹುದು ನೀವು, ಏನ್ ತೊಂದರೆ ಇಲ್ಲ. ಇಲ್ಲ ನಾನಾದ್ರೂ ಪ್ರೋಗ್ರಾಮ್ ಮುಗಿಸ್ಕೊಂಬರ್ತೀನಿ. ಹನ್ನೊಂದುವರೆಗೆ ಸಿಗ್ತೀನಿ ನಾನು.
0: ಧನ್ಯವಾದ. ಸರ್, ನೀವು ನಿಮ್ಮ ಕಾಲೇಜಿಗೆ ಹಿಂದಿನ ವಿದ್ಯಾರ್ಥಿಗಳನ್ನ ಕರೆಸಿ ಮಾಹಿತಿಯನ್ನ ಕೊಡಿಸ್ತೀರಾ, ಯಾವ ರೀತಿ ಲೈಫ್ ಅಲ್ಲಿ ಸೆಟ್ಲ್ ಆಗೋದಕ್ಕೆ ಡಿಪ್ಲೊಮಾ ಕೋರ್ಸ್ ಅನ್ನೋದು ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳಿ.
1: ಹೌದು, ಅದೇ ಮೊದಲನೇ ವರ್ಷ ಉಮಾಶಂಕರ್ ಅಂತ ಕರೆಸಿದ್ವಿ ಮೇಡಮ್, ಅವ್ರು ಅಡಿಷನಲ್ ಟ್ರಾನ್ಸ್ಪೋರ್ಟ್ ಕಮಿಷನರ್ ಅಂತ, ಸ್ಟೇಟ್ 2 ಪೊಸಿಷನ್ ಅವ್ರದ್ದು, ಅವ್ರನ್ನ ಕರೆಸಿದ್ವಿ. ಅಂದ್ರೆ ಅವರು ಮೆಕ್ಯಾನಿಕಲ್ ಮಾಡ್ಕೊಂಡು ಜಾಬ್ ಹೋಗಿದ್ರು ಅವರು. ಅದಕ್ಕೆ ಅದೇ ತರ ಲಾಸ್ಟ್ ಇಯರ್ ಸಿವಿಲ್ ಲೋನ್ ಕರೆಸಿದ್ವಿ ಒಬ್ಬ ಹುಡುಗನ, ಅವ್ರಲ್ಲಿ ಅಪ್ಪರ್ ಬದಲ್ ಇಂಜಿನಿಯರ್ ಇದಾರೆ ಅವರು. ಹೆಚ್ಚು ಕಡಿಮೆ ದುರ್ಗದಲ್ಲೇ ನನ್ನ ಪ್ರಕಾರ ಒಂದು 60-70 ಜನ ಮೇಲೆ ಸ್ಟೂಡೆಂಟ್ಸ್ ಇಂಜಿನಿಯರ್ಸ್ ಇದಾರೆ ಇಲ್ಲಿ ದುರ್ಗದಲ್ಲಿ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ, PWD ಅಲ್ಲಿ ಇದಾರೆ, MIE ಅಲ್ಲಿ ಇದಾರೆ, ಮತ್ತೆ ಟೌನ್ ಪ್ಲಾನಿಂಗ್ ಅಲ್ಲಿ ಇದಾರೆ, ಎಲ್ಲ ಕಡೆ ಇಡೀ ದುರ್ಗದಲ್ಲೇ ಇದಾರೆ ಮೇಡಮ್.
0: ನಿಮ್ಮ ಸಂಸ್ಥೆಯ ಕೊಡುಗೆ ಅಂತ?
1: ಹೌದು ಮೇಡಮ್, ಹೌದು ಹೌದು ಹೌದು. ಈ ವರ್ಷ ಒಬ್ಬಳನ್ನ ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ ಕರೆಸಿ ಮೇಡಮ್, ಶಿವರಾಜ್ ಮಾಷಾಳ್ ಅಂತ, ಈಸಿನ್ ಇಸ್ರೋ ಮೇಡಮ್, ಹಾಸನ ಅಲ್ಲಿ ಇದಾನ ಅವನು.
0: ಹಾಸನ ಕರೆ
1: ಇದೆ ಸರ್? ಹಾ ಮೇಡಮ್.
0: ಹಲೋ ನಮಸ್ತೆ. ಓಕೆ, ಕಟ್ ಆಗಿದೆ. ಓಕೆ ಹೇಳಿ ಸರ್, ಹಾಸನದ ವಿದ್ಯಾರ್ಥಿ ಬಗ್ಗೆ ಹೇಳಿ.
1: ಶಿವರಾಜ್ ಅಂತ ಕರೆಸಿದ್ವಿ ಮೇಡಮ್, ಅವರೆಲ್ಲ ಸ್ಯಾಟಲೈಟ್ ಲಾಂಚ್ ಮಾಡೋದು, ಸ್ಯಾಟಲೈಟ್ ಅಬ್ಸರ್ವೇಷನ್ಸ್ ಎಲ್ಲ ಅವ್ರದ್ದು. ಆತನು ಬಂದು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದ ಮೊನ್ನೆ ಎಲೆಕ್ಟ್ರಾನಿಕ್ಸ್ ಮಾಡಿದೀನಿ.
0: ನಿಜಕ್ಕೂ ಕೂಡ ಸಂಸ್ಥೆಗೆ ಬಹಳ ಹೆಮ್ಮೆಯ ಸಂಗತಿ. ಓದಿರುವಂತಹ ವಿದ್ಯಾರ್ಥಿಗಳು ಇಷ್ಟು ಒಂದು ಉತ್ತಮ ಸಾಧನೆ ಮಾಡ್ತಾ ಒಂದು ಉತ್ತಮ ಹಂತದಲ್ಲ ಇರುವಂತದ್ದು.
1: ಹೌದಾ ಮೇಡಮ್? ಹೌದೌದು.
0: ಹಲೋ ನಮಸ್ತೆ. ನಮಸ್ತೆ, ನಿಮ್ ಹೆಸರು ಹೇಳಿ.
3: ಹಲೋ
0: ನಮಸ್ತೆ, ನಿಮ್ ಹೆಸರು ಹೇಳಿ.
3: ಹಲೋ
0: ಕೇಳಿಸ್ತಾ ಇದೆ, ಮಾತಾಡಿ, ನಿಮ್ ಹೆಸರು ಹೇಳಿ.
3: ಹಲೋ
0: ಹಲೋ ನಮಸ್ತೆ.
3: ಹಲೋ.
0: ಓಕೆ, ಕರೆಯಲ್ಲಿ ವ್ಯತ್ಯಾಸ ಉಂಟಾಗಿದೆ ಅನ್ಸುತ್ತೆ, ಮತ್ತೊಮ್ಮೆ ಪ್ರಯತ್ನಿಸಿ. ಓಕೆ ಸರ್, ನೀವು ನಿಮ್ಮ ವಿದ್ಯಾರ್ಥಿಗಳ ಬಗ್ಗೆ ಹೇಳ್ತಾ
1: ಇದ್ದೀರಿ. ಅದೇ, ಪ್ರತಿ ವರ್ಷ ಒಂದೊಂದು ಬ್ರಾಂಚ್ ಕರೆಸ್ತೀವಿ ಮೇಡಮ್. ನೆಕ್ಸ್ಟ್ ಇನ್ನು ಎರಡು ಬ್ರಾಂಚ್ ಪೆಂಡಿಂಗ್, ಆಟೋಮೊಬೈಲು ಮತ್ತು ಸಿವಿಲ್ ಮತ್ತು ಕಂಪ್ಯೂಟರ್ ಸೈನ್ಸ್ ಮತ್ತು ರೊಟೇಷನ್ ಕರೆಸ್ತೀವಿ. ನಮ್ಮ ಹುಡುಗರೆಲ್ಲ ಓದ್ ಹುಡುಗರುಗಳು ಇಲ್ಲಿ ದುರ್ಗದಲ್ಲೂ ಇದ್ದಾರೆ, ಗೌರ್ಮೆಂಟ್ ಜಾಬ್ಗಳಲ್ಲಿ ಸ್ವಂತ ಪ್ರೈವೇಟ್ ಕಂಪ್ನಿನೂ ಮಾಡ್ಕೊಂಡಿದ್ದಾರೆ, ಬೆಂಗಳೂರ ಸ್ವಂತ ಕಂಪ್ನಿ.

0: ಮಾಡಿಕೊಂಡಿದ್ದಾರೆ. ಮತ್ತೆ ಅಬ್ರಾಲ್ಲೂ ಸೆಟ್ಲ್ ಆಗಿದೆ ಎಷ್ಟೊಂದು ಜನ, ಇಟಲಿಲಿ ಇದ್ದಾರೆ, ಜಪಾನಲ್ಲಿ ಇದ್ದಾರೆ, ದುಬೈಲಿ ಇದ್ದಾರೆ, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಕಡೆ ಸೆಟ್ಲ್ ಆಗಿದ್ದಾರೆ, ಅಕ್ರಾಸ್ ದ ಕಂಟ್ರಿ ಎಲ್ಲ ಕಡೆ, ಒಟ್ಟು ಎಲ್ಲ ಕಡೆ ಇದ್ದಾರೆ ಹುಡುಗರುಗಳು. ಸೊ ಅಪಾರ್ಚುನಿಟೀಸ್ ಹುಡುಗರುಗಳು ಹೆಂಗ್ ನಾವು ಮಿನಿಮಮ್ ಕ್ರಿಯೇಟ್ ಮಾಡ್ಕೊಟ್ಮೇಲೆ ಅವ್ರು ಅದನ್ನ ಎಳ್ಕೊಂಡು ಹೋಗ್ಬೇಕು ದಾರಿ ಇಟ್ಕೊಂಡು.
1: ಓಕೆ, ಅವರ ಕೌಶಲ್ಯ ಅವರ ಪ್ರತಿಭೆ ಅವರನ್ನ ಉನ್ನತ ಮಟ್ಟಕ್ಕೆ ಏರಿಸುವಂತದ್ದು.
0: ನಾವು ಹಾಗಾಗಿ ಪ್ರತಿ ವರ್ಷ ಒಬ್ಬನ ಕರೆದು ಸನ್ಮಾನ ಮಾಡ್ತೀವಿ ಆ ತರ.
1: ಓಕೆ ಸರ್, ಓಕೆ ಸರ್, ಕಾರ್ಯಕ್ರಮ ಕೇಳ್ತಾ ನಮ್ಮ ಕೇಳುಗರು ಕೂಡ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಯಾರು ಅಂತ ಅಂದ್ರೆ ಡಿ ವಿ ಮುರುಗೇಶ್, ನಿವೃತ್ತ ಪ್ರಾಚಾರ್ಯರು, ಬಾಪೂಜಿ ನಗರ, ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಓಕೆ, ಇವರು ಪ್ರಾಚಾರ್ಯರಿಗೆ ನಮಸ್ಕಾರ ಅಂತ ನಿಮ್ಗೆ ಹೇಳ್ತಾ ಇದ್ದಾರೆ.
0: ನಮಸ್ತೆ ಸರ್, ನಮಸ್ತೆ.
1: ಓಕೆ, ಇವರು ಒಂದು ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ದಾರೆ. SSLC ನಂತರ ಡಿಪ್ಲೊಮೋಗೆ ಹಾಗೂ ಡಿಪ್ಲೊಮೋ ನಂತರ ಇಂಜಿನಿಯರಿಂಗ್ಗೆ ಪ್ರವೇಶ ಪಡೆಯಲು ಇರುವ ಪ್ರಕ್ರಿಯೆಗಳ ಬಗ್ಗೆ ವಿವರವಾಗಿ ತಿಳಿಸಿ ಅಂತ ಹೇಳಿದ್ದಾರೆ. ಹಾಗೆ ಇನ್ನೊಂದು ಪ್ರಶ್ನೆ, ಡಿಪ್ಲೊಮೋ ಪದವೀಧರರು PUC ಸಮಾನಾಂತರವೇ ಅಂತ ಕೇಳ್ತಾರೆ.
0: ಎರಡನೇ ಪ್ರಶ್ನೆ ಮೊದಲೇ ಉತ್ತರ ಹೇಳ್ತೀನಿ, ಹೌದು ಸಮಾನಾಂತರ ಅದು. ಸೆಕೆಂಡ್ ಡಿಪ್ಲೊಮೋಗೆ ಸೆಕೆಂಡ್ PUC ಈಕ್ವಲೆಂಟ್ ಅದು. ಸೊ ಈವನ್ ಅವರು ಡಿಗ್ರಿಗೂ ಹೋಗ್ಬೋದು ಡೈರೆಕ್ಟ್ ಆಗಿ ಆಪ್ಷನ್, ಅಥವಾ PUC ಮೇಲೆ ಯಾವ್ದಾದ್ರು ಎಕ್ಸಾಮ್ ಬರೆದ್ರು ಬರೀಬಹುದು, ತೊಂದರೆ ಇಲ್ಲ, ಬರೀಬಹುದು ಆರಾಮಾಗಿ. ಬಟ್ ಏನಾಗುತ್ತೆ, ಡಿಪ್ಲೊಮೋ ಮೇಲೆ ಸಾಕಷ್ಟು ಜಾಬ್ ಸಿಗೋದ್ರಿಂದ ಅವಶ್ಯಕತೆ ಇಲ್ಲ, ಬಟ್ ಇಟ್ ಈಸ್ ಈಕ್ವಲೆಂಟ್ ಟು PUC. ಅದೇನ್ ನೋ ಪ್ರಾಬ್ಲಮ್ ಅಟ್ ಅಲ್ಲ. ಅದು ನನ್ನ ಸರ್ಕಾರದ ಆದೇಶ ಇದೆ, ನನ್ನ ಹತ್ರ ಯಾರಿಗಾದ್ರೂ ಡೌಟ್ ಇದೆ ಆದೇಶ ಕೊಡ್ತೀನಿ ಅವ್ರಿಗೆ. ಅದು ಒಂದು ಕ್ಲಿಯರ್ ಸರ್, ಥ್ಯಾಂಕ್ ಯು ಸರ್. ಮೊದಲ ಪ್ರಶ್ನೆ, ಡಿಪ್ಲೊಮೋಗೆ ನಾರ್ಮಲಿ SSLC 35 ಮಾರ್ಕ್ಸ್ ಬಂದ್ರೆ ಅಡ್ಮಿಷನ್ ಕೊಡ್ರಿ ಅಂತ ಈಗ ಗವರ್ಮೆಂಟ್ ಸರ್ಕ್ಯುಲರ್ ಇದೆ. ಸೊ SSLC ಒಳಗೆ ಹುಡುಗ ಮಾಮೂಲಾಗಿ ಪಾಸ್ ಆದ್ರೆ ಸಾಕು ಹುಡುಗ ಅಥವಾ ಹುಡುಗಿ, ಒಟ್ ಪಾಸ್ ಆಗಿ ಡಿಪ್ಲೊಮಾ ಸೇರ್ಕೋಬಹುದು. ಡಿಪ್ಲೊಮಾ ಸೇರ್ಕೊಂಡು ಡಿಪ್ಲೊಮಾ ಮುಗಿಬೇಕು. ಡಿಪ್ಲೊಮಾ ಮುಗಿದ ನಂತರ ಸರ್ ಇಂಜಿನಿಯರಿಂಗ್ ಹೋಗಕ್ಕೆ ಹೆಂಗೆ ಅಂದ್ರು, ಒಂದು DCET ಅಂತ ಕರಿತೀವಿ, ಡಿಪ್ಲೊಮೋ CET ಅಂತ. ಹೆಂಗೆ PUC ಹುಡುಗರುಗಳು ಇಂಜಿನಿಯರಿಂಗ್ ಹೋಗಕ್ಕೆ KCET ಅಂತ ಬರೀತಾರೆ, ಕರ್ನಾಟಕ CET ಅಂತ ಬರೀತಾರೆ, ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ. ಅದೇ ತರ ನಮ್ಮ ಡಿಪ್ಲೊಮಾ ಹುಡುಗರು ಡಿಪ್ಲೊಮೋ ಎಂಟ್ರೆನ್ಸ್ ಟೆಸ್ಟ್ ಬರೀಬೇಕು. ಅವರು ಎಂಟ್ರೆನ್ಸ್ ಟೆಸ್ಟ್ ಬರೆದ ಮೇಲೆ ಅದರ ಮಾರ್ಕ್ಸ್ ಮತ್ತೆ ಈ ನಮ್ಮ ಡಿಪ್ಲೊಮಾ ಮಾರ್ಕ್ಸ್ 50-50% ತಗೊಂಡು ಆಸ್ ಯೂಶುವಲ್ ಆಗಿ ಅಲ್ಲಿ 10% ರಿಸರ್ವೇಷನ್. ಅದು ಬಹಳ ಅಡ್ವಾಂಟೇಜ್ ಹುಡುಗರುಗಳಿಗೆ. ಪ್ಲಸ್ ಎರಡನೇ ಪಾಯಿಂಟ್ ಏನು ಅಂತಂದ್ರೆ ಅನ್ಫೀಲ್ಡ್ ಸೀಟ್ ಅಂತ ಹೇಳ್ತೀವಿ. ಬಹಳ ಕಾಲೇಜುಗಳಲ್ಲಿ ಸ್ವಲ್ಪ ಕೆಲವು ಸರಿ ಏನೇನೋ ಟೆಕ್ನಿಕಲ್ ಇಶ್ಯೂಸ್ ಆಗಿ ಅನ್ಫೀಲ್ಡ್ ಸೀಟ್ ಇರ್ತವೆ, ಆ ಸೀಟ್ಗೂ ರೋ ಸೇರ್ಕೋಬಹುದು. ಎಷ್ಟೊಂದ್ ಸರಿ ಏನಾಗುತ್ತೆ, ಯಾರೊಬ್ಬ ಮೆರಿಟ್ ಹುಡುಗ ಸೇರ್ಕೊಂಡಿರ್ತಾನೆ, ಒಂದ್ 4-5 ಸೀಟ್ ಎಲ್ಲ ಸೇರ್ಕೊಂಡಿರ್ತಾನೆ, ಅವ್ನಿಗೆ ಏನೋ ಪ್ರಾಬ್ಲಮ್ ಬಿಟ್ಬಿಡ್ತಾನೆ, ಆ ಸೀಟ್ ಅನ್ಫೀಲ್ಡ್ ಆಗ್ಬಿಡ್ತದೆ ಅವಾಗ. ಸೊ ಇವ್ರಿಗೆ ಅದು ಅಪಾರ್ಚುನಿಟೀಸ್. ಡಿಪ್ಲೊಮಾ ಮಾಡಿದವ್ರಿಗೆ ಡೈರೆಕ್ಟ್ 3rd semester ಸೀಟ್ ಖಾಲಿ ಆಗ್ಬಿಟ್ಟಿರ್ತದ. ಸೊ ಹಂಗಾಗಿ 2 ಅಡ್ವಾಂಟೇಜ್ ಅವ್ರಿಗೆ. ಹಂಗಾಗಿ ವಯಾ ಡಿಪ್ಲೊಮಾ ಹೋಗ್ಬೇಕು ಇಂಜಿನಿಯರಿಂಗ್ ಅಂದ್ರೆ ಅವ್ರೊಂದು ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು, ಡಿಪ್ಲೊಮೋ CET ಎಕ್ಸಾಮ್ ಅಂತ ಇರುತ್ತೆ. ಅದನ್ನ ಎಕ್ಸಾಮ್ ಬರೆದ ಮೇಲೆ 3rd semester ಡೈರೆಕ್ಟ್ ಆಗಿ ಎಂಟ್ರಿ ಆಗಬಹುದು.
1: ಓಕೆ, ಅಂದ್ರೆ ಇಲ್ಲಿರೋ ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ 10% ಅವರಿಗಾಗಿ ಮೀಸಲಿರುವಂತದ್ದು ಡಿಪ್ಲೊಮಾ ಓದಿರುವಂತಹ ವಿದ್ಯಾರ್ಥಿಗಳಿಗೆ.
0: ಹೌದು ಮೇಡಮ್.
1: ಓಕೆ, ಇಲ್ಲೂ ಕೂಡ ಒಂದು CET ಬರಿಬೇಕಾಗಿರುತ್ತೆ, ಆದ್ರೂ ಕೂಡ ಒಂದಷ್ಟು ಒತ್ತಡ ಅನ್ನೋದು ಕಡಿಮೆ ಇರುವಂತ
0: ತುಂಬಾ ಕಮ್ಮಿ. ಯಾಕಂದ್ರೆ ಕಮ್ಮಿ ಹುಡುಗರು ಇರ್ತಾರೆ, ಅಷ್ಟು ಕಾಂಪಿಟೇಷನ್ಸ್ ಇರಲ್ಲ. ಯಾಕಂದ್ರೆ 50% ಜಾಬ್ ಹೋಗ್ಬಿಡ್ತಾರೆ, ಇನ್ನೊಂದು 50% ಹೈಯರ್ ಎಜುಕೇಶನ್ ಹೋಗ್ಬಹುದು, ಅಲ್ಲೂ ಸಾಕಷ್ಟು ಬ್ರಾಂಚ್ ಗಳು ಬರ್ತವೆ.
1: ಅದು ಅಲ್ಲದೆ ಇದು ಎರಡನೇ ವರ್ಷಕ್ಕೆ ಆಯ್ಕೆ ಆಗೋದ್ರಿಂದ ಇಲ್ಲಿ ನೀವ್ ಹೇಳ್ದ ಹಾಗೇನೆ ಏನು ಕಾಂಪಿಟೇಷನ್ ಅನ್ನೋದು ಕಡಿಮೆನೆ ಇರುತ್ತೆ. ಮೊದಲನೇ ವರ್ಷದಲ್ಲಾದ್ರೆ ಸಾಕಷ್ಟು ಕಾಂಪಿಟೇಷನ್ ಕಾಣಬಹುದಾಗಿರುತ್ತೆ. ಓಕೆ ಓಕೆ ಸರ್, ಡಿ ವಿ ಮುರುಗೇಶ್ ಅವರಿಗೆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಓಕೆ, ಧನ್ಯವಾದ ನಿಮ್ಮ ಈ ಸಂದೇಶಕ್ಕಾಗಿ. ಓಕೆ, ಹಾಗೇನೆ ಸರ್, ನಿಮ್ಮ ಒಂದು ಕಾಲೇಜ್ನಲ್ಲಿರೋ ವಿದ್ಯಾರ್ಥಿಗಳು ಅವರು ಏನು ಚೆನ್ನಾಗಿ ಜೀವನದಲ್ಲಿ ಮುಂದುವರಿತಾ ಹೋದ ಹಾಗೇನೆ ಒಂದು ಶಿಕ್ಷಣ ಈ ಹಂತದಿಂದ ಪಡೆದಿದ್ದಾರೆ ಅಂತೇಳಿ, ಹಾಗೆ ಈ ಒಂದು ಶಿಕ್ಷಣದ ಸಹಾಯದಿಂದನೇ ಇಷ್ಟೊಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತೇಳಿ ಅವ್ರನ್ನ ಕರೆದು ನೀವು ಸನ್ಮಾನ ಮಾಡುವಂತದ್ದು, ಈ ಒಂದು ಪ್ರಕ್ರಿಯೆ ಅನ್ನೋದು ಕೂಡ ನಡೆದುಕೊಂಡು ಬರ್ತಾ ಇದೆ ಅಂತ ಹೇಳಿದ್ರೆ, ಸರ್ ನನಗೆ ಅನ್ನಿಸ್ತಾ ಇದೆ ನೀವು ಹೇಳುವಂತಹ ಮಾಹಿತಿ ಎಲ್ಲ ಕೇಳಿದ್ರೆ ಈಗಿನ ಶಿಕ್ಷಣ ಬಹಳ ಒತ್ತಡ ಮುಕ್ತವಾಗಿದೆ. ಮೊದಲೆಲ್ಲ ಅಂಕಗಳು ಇಷ್ಟೇ ಇರಬೇಕು ಅಂತ ಇರ್ತಾ ಇತ್ತು, ಆದ್ರೆ ಈಗಷ್ಟೇ ನೀವು ಹೇಳಿದ್ರಿ SSLC 35 ಅಂಕಗಳಿಂದ ಪಾಸ್ ಆಗಿದ್ರೆ ಡಿಪ್ಲೊಮೋಗೆ ಜಾಯಿನ್ ಆಗಬಹುದು ಅಂತೇಳಿ, ಆದ್ರೆ ಈಗ ಜಸ್ಟ್ ಪಾಸ್ ಆಗಿದ್ರು ಸಹ ಜಾಯಿನ್ ಮಾಡಿಸ್ಕೊಳ್ಳೋ ವ್ಯವಸ್ಥೆ ಇದೆ ಅಂತೇಳಿ. ಓಕೆ, ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅವಕಾಶಗಳನ್ನ ಇದರಿಂದನೇ ಕಾಣಬಹುದಾಗಿರುತ್ತೆ. ಒಂದು ಕರೆ ಇದೆ. ಹಲೋ, ನಮಸ್ತೆ.
2: ಹಲೋ, ನಮಸ್ತೆ ಮೇಡಮ್, ಕೊಟ್ರೇಶ್ ಅಂತ ಹೇಳಿ.
1: ಓಕೆ ಕೊಟ್ರೇಶ್ ಅವರೇ, ಎಲ್ಲಿಂದ ಕರೆ ಮಾಡಿದ್ದೀರಾ?
2: ಇಲ್ಲ, ಚಿತ್ರದುರ್ಗದಿಂದ.
1: ಪ್ರಶ್ನೆ ಕೇಳಿ.
0: ಏನಾದ್ರೂ ಡಿಫ್ರೆನ್ಸ್ ಇದೆ ಇನ್ನು ಮಿಕ್ಕಿದವ್ರನ್ನೇ ಕೇಳಬೇಕು, ನಾನು ಬರೀ ಡಿಪ್ಲೊಮಾದ ಮಾತ್ರ ಪೂರ್ತಿ ಹೇಳ್ತಾ ಹೋಗ್ತೀನಿ.
1: ಕೊಟ್ರೇಶ್ ಅವರೇ, ಸಾಮಾನ್ಯವಾಗಿ ಹೇಳೋದಾದ್ರೆ ಅದು ಸಂಪೂರ್ಣ ಸರ್ಕಾರಿ ಸ್ವಾಮ್ಯದ್ದು GTTC ಅನ್ನುವಂಥದ್ದು. ಈ ಒಂದು ಪಾಲಿಟೆಕ್ನಿಕ್ ಕಾಲೇಜು ಸರ್ಕಾರಿ ಅನುದಾನಿತವಾಗಿ ಕಾರ್ಯನಿರ್ವಹಿಸುತ್ತೆ.

0: ಬಯಸ್ತಾ ಇದೆ. ಈ ಕಾಲೇಜಲ್ಲಿ ಲಭ್ಯ ಇರುವಂತಹ ಡಿಪ್ಲೊಮಾ ಕೋರ್ಸ್ ಬಗ್ಗೆ ಏನಾದರೂ ಮಾಹಿತಿ ಬೇಕಿದ್ರೆ ಪ್ರಾಂಶುಪಾಲರನ್ನ ಕೇಳಬಹುದು ನೀವು.
1: ಹೌದಾ? ಅಲ್ಲ, ಯಾಕಂದ್ರೆ ಈಗ ಅದ್ರ ಜಿಗಿಸಿ ಅವೆಲ್ಲ ಇದಾವಲ್ಲ, ಹಂಗಾಗಿ ಇವ್ರದಕ್ಕೂ ಅವ್ರದಕ್ಕೂ ವ್ಯತ್ಯಾಸ ಏನು ಅನ್ನೋದು ಗೊತ್ತಾಗುತ್ತೆ. ಪಾಲಿಟೆಕ್ನಿಕ್ ಅಂದ್ರೆ ಅದು ಈಕ್ವಲ್ ಟು ಡಿಪ್ಲೊಮಾ ಅಂತಾರೆ.
2: ಇಲ್ಲ, ನಾಲ್ಕು ವರ್ಷದ ಕೋರ್ಸ್, ಅದು ನಾಲ್ಕು ವರ್ಷದ ಕೋರ್ಸ್, ಅದು ನಾಲ್ಕು ವರ್ಷದ ಕೋರ್ಸ್ ಸರ್. ಅದು ಇದು ನಮ್ದು ಮೂರೇ ವರ್ಷದ ಕೋರ್ಸ್.
1: ಓಕೆ ಓಕೆ ಸರ್.
0: ಓಕೆ, ಧನ್ಯವಾದ ಕೊಟ್ರೇಶ್ ಅವರೇ.
1: ಧನ್ಯವಾದ.
2: ಅಲ್ಲಿ ಒಂದು ವರ್ಷ ಎಕ್ಸ್ಟ್ರಾ ಓದ್ಬೇಕಾಗತ್ತೆ ನೀವು, ಮತ್ತೆ ಮೋಸ್ಟ್ ಲ್ಯಾಟ್ರಲ್ ಕೂಡ ತರ್ಡ್ ಸೆಮಿಸ್ಟರ್ ಅಲ್ಲಿ ಮತ್ತೆ ಅಲ್ಲಿ

0: ನಮ್ದು ಮೂರೇ ವರ್ಷದ ಕೋರ್ಸ್.
1: ಓಕೆ ಓಕೆ ಸರ್.
2: ಓಕೆ, ಧನ್ಯವಾದ ಕೊಟ್ರೇಶ್ ಅವರೇ.
1: ಅಲ್ಲಿ
0: ಒಂದು ವರ್ಷ ಎಕ್ಸ್ಟ್ರಾ ಓದ್ಬೇಕಾಗತ್ತೆ ನೀವು, ಮತ್ತೆ ಮೋಸ್ಟ್ ಲ್ಯಾಟ್ರಲ್ ಕೂಡ ತರ್ಡ್ ಸೆಮಿಸ್ಟರ್ ಅಲ್ಲಿ ಮತ್ತೆ ಅಲ್ಲಿ ಒಂದು ವರ್ಷ ಎಕ್ಸ್ಟ್ರಾ ಆಗ್ಬೋದು ಅವ್ರಿಗೆ.
2: ಅಲ್ಲಿ ಒಂದಷ್ಟು ಚಟುವಟಿಕೆಗಳು ಬೇರೆ ರೀತಿ ಇರುವಂತದ್ದು ಅಂತ ಅನ್ಕೊಳ್ಬಹುದು ಶೈಕ್ಷಣಿಕವಾಗಿ. ಮೇಲ್ನೋಟಕ್ಕೆ ಹೇಳೋದಾದ್ರೆ ಅದು ಸರ್ಕಾರಿ ಸ್ವಾಮ್ಯಕ್ಕೆ ಒಳಪಟ್ಟಿದೆ, ಇದು ಅನುದಾನಿತವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತದ್ದು. ಓಕೆ ಸರ್, ಈ ಡಿಪ್ಲೊಮಾ ಕೋರ್ಸ್ ನಲ್ಲಿ ಹೇಳೋದ್ರ ಜೊತೆಗೆ ನೀವು ಏನು ವಿದ್ಯಾರ್ಥಿಗಳಿಗೆ ಸ್ಟೈಫಂಡ್ ಸಿಗುತ್ತೆ ಅಂತ ಹೇಳಿದ್ರೆ, ಆರನೇ ಸೆಮಿಸ್ಟರ್ ನಿಂದ ಸಿಗುವಂತದ್ದು, ಹಾಗೆ ಸ್ಕಾಲರ್ಶಿಪ್ ಸಿಗುತ್ತೆ, ಕಟ್ಟಿರುವಂತಹ ಫೀಸ್ ಅಷ್ಟು ಕೂಡ ವಾಪಸ್ ಬರುತ್ತೆ ಅಂತ ಹೇಳಿದ್ರಿ. ಸಾಕಷ್ಟು ಉದ್ಯೋಗಾವಕಾಶ ಇದೆ, ಖಾಯಂಆಗಿ ನಾವು ಉದ್ಯೋಗ ಕೊಡಿಸ್ತೀವಿ ಅಂತೆಲ್ಲ ಹೇಳಿದ್ರಿ. ಓಕೆ ಸರ್, ಇದೆಲ್ಲದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಒಂದಷ್ಟು ಹಾಸ್ಟೆಲ್ ನ ಫೆಸಿಲಿಟೀಸ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ, ಮುಖ್ಯವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ. ನಿಮ್ಮ ಒಂದು ಸಂಸ್ಥೆಯಲ್ಲಿ ಅದರ ವ್ಯವಸ್ಥೆ ಇದೆಯಾ ಸರ್?
0: ಇದೆ, ನಮ್ಮ ಸಂಸ್ಥೆ ಸ್ವಂತ ಹಾಸ್ಟೆಲ್ ಇದೆ ಮೇಡಮ್, ಗರ್ಲ್ಸ್ ಹಾಸ್ಟೆಲ್ ಇದೆ, ಬಾಯ್ಸ್ ಹಾಸ್ಟೆಲ್ ಇದೆ, ಜೊತೆ ಗವರ್ಮೆಂಟ್ ಹಾಸ್ಟೆಲ್ ಬಿಸಿಎಂ ಹಾಸ್ಟೆಲ್ಗಳು. ನಮ್ಮ ಕಾಲೇಜ್ ಸುತ್ತ ಸುಮಾರಾಗಿ ಒಂದು 15 ಹಾಸ್ಟೆಲ್ ಇದೆ ಗವರ್ಮೆಂಟ್ ಹಾಸ್ಟೆಲ್ಗಳು. ಹಾಗಾಗಿ ಎಲ್ಲಾ ಹುಡುಗರಿಗೂ ಹಾಸ್ಟೆಲ್ ಸೀಟ್ ಸಿಗುತ್ತೆ ನಮ್ಮಲ್ಲಿ ಬಂದವರಿಗೆ. ನಮ್ಮಲ್ಲಿ ಸುತ್ತ ನಮ್ಮ ರೇಡಿಯಸ್ ಆಫ್ 1.5 kilometers ಒಳಗೆ ಹುಡುಗಿಯರದು ಹಾಸ್ಟೆಲ್ ಇದೆ, ಹುಡುಗರದ್ದು ಹಾಸ್ಟೆಲ್ ಇದೆ. ಹುಡುಗಿಯರಿಗೂ ಒಂದು 6 ಹಾಸ್ಟೆಲ್ ಹತ್ರ ಇದಾವೆ, ಹುಡುಗರಿಗೆ ಹತ್ರ ಒಂದು 10 ಹಾಸ್ಟೆಲ್ಗಳು ಇದಾವೆ ಹುಡುಗರು.
2: ಅಂದ್ರೆ ನಿಮ್ಮ ಕಾಲೇಜಿಗೆ ಸಮೀಪದಲ್ಲೇ ಈ ಹಾಸ್ಟೆಲ್ಗಳು ಇರುವಂತದ್ದು.
0: 1.5 kilometers ರೇಡಿಯಸ್ ಅಲ್ಲಿ ಇದಾವೆ ನೋಡಿ ಎಲ್ಲಾ ಹಾಸ್ಟೆಲ್.
2: ಓಕೆ, ಇದು ಬಹಳ ಅನುಕೂಲ ಅಂತಾನೆ ಹೇಳ್ಬಹುದು.
0: ಹೌದು, ತುಂಬಾ ಅನುಕೂಲ, ತುಂಬಾ ಅನುಕೂಲ. ಅವ್ರು ಇವನ್ ನಮ್ಮ ದುರ್ಗದ ಹುಡುಗರುಗಳು ಬರ್ಬೇಕಂದ್ರೆ ಮನೆಗಳಿಗೆ ಅಟ್ಲೀಸ್ಟ್ ಒಂದ್ 2-2.5 kilometers ಆಗುತ್ತೆ, ಅವ್ರಿಗೆ ಅದಕ್ಕಿಂತ ಹತ್ರನೇ ಸಿಕ್ಬಿಡತ್ತೆ ಅವ್ರಿಗೆ ಆರಾಮಾಗಿ.
2: ಓಕೆ ಸರ್, ಈ ಒಂದು ಹಾಸ್ಟೆಲ್ಗೆ ಜಾಯ್ನ್ ಆಗ್ಬೇಕಂದ್ರೂ ಏನಾದ್ರು ಅಪ್ಲಿಕೇಶನ್ ಹಾಕುವಂತ?
0: ಹೌದು, ಅಪ್ಲಿಕೇಶನ್ ಹಾಕ್ಬೇಕು ಮೇಡಮ್, ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ, ಅದೆಲ್ಲ ನಾವು ಹೆಲ್ಪ್ ಮಾಡ್ತೀವಿ ಕಾಲೇಜಲ್ಲಿ. ಸ್ಕಾಲರ್ಶಿಪ್ ಅಪ್ಲೈ ಮಾಡಕ್ಕೆ ಮತ್ತೆ ಹಾಸ್ಟೆಲ್ಗೆ ಅಪ್ಲೈ ಮಾಡಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಕಾಲೇಜ್.
2: ಇನ್ನೂ ಏನಾದ್ರೂ ವಿದ್ಯಾರ್ಥಿಗಳ ಸಂಖ್ಯೆನ ಲಿಮಿಟೇಷನ್ ಮಾಡಿರ್ತಾರೆ ಅಥವಾ ಎಷ್ಟು ವಿದ್ಯಾರ್ಥಿಗಳಿಗಾದ್ರೂ ಅವಕಾಶ ಇದೆಯಾ?
0: ಹಾಸ್ಟೆಲ್ ಕೊಡ್ತಾರೆ ಮೇಡಮ್, ಹಾಸ್ಟೆಲ್ಗೆ ಹುಡುಗರು ಓದಕ್ಕೋಸ್ಕರ ಹಾಸ್ಟೆಲ್ ಇರೋದ್ರಿಂದ ಕೊಡ್ತಾರೆ, ಹಾಸ್ಟೆಲ್ ಅಂತ ಏನು ಸಮಸ್ಯೆ ಆಗಿಲ್ಲ ಇಲ್ಲಿವರೆಗೂ ಹಾಸ್ಟೆಲ್ ಸೀಟ್ಸ್.
2: ಓಕೆ,
0: ಹೆಚ್ಚು ಕಡಿಮೆ ನಾವು ಯಾರು ಹೇಳಿದ್ರು ಅಷ್ಟು ಜನಕ್ಕೆ ಅಪ್ಲಿಕೇಶನ್ ಹಾಕಿಸ್ತೀವಿ, ಅಷ್ಟು ಜನಕ್ಕೆ ಹಾಸ್ಟೆಲ್
2: ಸಿಗುತ್ತೆ.
0: ಸಿಗುತ್ತೆ ಸಿಗುತ್ತೆ, ಹಾಸ್ಟೆಲ್ ಏನು ಸಮಸ್ಯೆ?
2: ಇದು ಬಹಳ ಮುಖ್ಯ, ವಸತಿ ಸಮಸ್ಯೆ ಅನ್ನೋದು ಹೆಚ್ಚಾದ್ರೆ ವಿದ್ಯಾಭ್ಯಾಸದ ಬಗ್ಗೆ ಬಗ್ಗೆ ಗಮನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಕಾಲೇಜ್
0: ಆಡ್ ಅಡ್ವಾಂಟೇಜ್ ಅದು ಮೇಡಮ್, ಅವರಿಗೆ ಸುತ್ತ ಹಾಸ್ಟೆಲ್ ತುಂಬಾ ಹಾಸ್ಟೆಲ್ ಇದಾವೆ ಅಲ್ಲಿ, 6 ಹುಡುಗಿಯರಿಗೆ ಹಾಸ್ಟೆಲ್ ಇದಾವೆ ಹೆಚ್ಚು ಕಡಿಮೆ, ಹತ್ತತ್ರ ಒಂದು 8-10 ಬಾಯ್ಸ್ ಹಾಸ್ಟೆಲ್ ಇದಾವೆ. ನಾವು ಯಾವಾಗ ವಿಸಿಟ್ ಮಾಡ್ತಿರ್ತೀವಿ ಹಾಸ್ಟೆಲ್ ಹತ್ರ ಹೋಗ್ಬಿಟ್ಟು, ಹುಡುಗರು ಏನು ಓದ್ತಾರ ಓದಲ್ವಾ ನಾವು ಒಂದು ವಿಸಿಟ್ ಮಾಡ್ತಾ ಇರ್ತೀವಿ ಹಾಸ್ಟೆಲ್ಗಳಿಗೆ.
2: ಕಾಲೇಜ್ನಲ್ಲಿ ಅಷ್ಟೇ ಅಲ್ಲದೆ ಅವರ ವಿದ್ಯಾಭ್ಯಾಸದ ಪ್ರಗತಿಯ ಜೊತೆಗೆ ಅವರನ್ನ ಕೂಡ ನೀವು ಹಾಸ್ಟೆಲ್ಗೆ ಹೋಗಿ ಗಮನಿಸ್ತೀರಾ?
0: ಹೌದು, ನಮ್ಮ ಲೇಡೀಸ್ ಸ್ಟಾಫ್ ವುಮೆನ್ಸ್ ಹಾಸ್ಟೆಲ್ಗೆ ಹೋಗಿ ಬರ್ತಾ ಇರ್ತಾರೆ ಅವರು, ನಾವು ಜೆಂಟ್ಸ್ ಸ್ಟಾಫ್ ಜೆಂಟ್ಸ್ ಹಾಸ್ಟೆಲ್ಗೆ ಹೋಗಿ ಬರ್ತಾ ಇರ್ತೀವಿ. ನಮ್ಮ ಆಮೇಲೆ ರೆಗ್ಯುಲರ್ ಆಗಿ ನಮ್ಮ ಸ್ಟಾಫ್ಗಳು ಫಾಲೋ ಅಪ್ ಮಾಡ್ತಿರ್ತಾರೆ. ಇವತ್ತು ಕ್ಲಾಸ್ಗೆ ಯಾರು ಹುಡುಗ ಬಂದಿಲ್ಲ ಅಂದ ತಕ್ಷಣ ಅವ್ರ ಪೇರೆಂಟ್ಸ್ಗೆ ಫೋನ್ ಮಾಡಿ, ಹುಡುಗ ಇವತ್ತು ಯಾಕೋ ಕ್ಲಾಸ್ಗೆ ಬಂದಿಲ್ಲ, ಯಾಕೆ ಬಂದಿಲ್ಲ, ಕಾರಣ ಏನು, ಎಲ್ಲ ಇಮಿಡಿಯೇಟ್ ಫಾಲೋ ಮಾಡ್ತಿರ್ತಾರೆ.
2: ಓಕೆ, ಕಣ್ಣಳತೆಯಲ್ಲೇನೆ ಮಕ್ಕಳ ವಿದ್ಯಾಭ್ಯಾಸನ ಹಾಗೆ ಅವರ ಎಲ್ಲ ಚಟುವಟಿಕೆಗಳನ್ನ ಗಮನಿಸ್ತಾ ಇರ್ತೀರಾ?
0: ಹೌದು ಹೌದು.
2: ಓಕೆ, ಖಂಡಿತವಾಗ್ಲೂ ಕೂಡ ಈ ಒಂದು ರೆಸ್ಪಾನ್ಸಿಬಿಲಿಟಿ ಬಹಳ ಮುಖ್ಯ ಆಗುತ್ತೆ. ನಾವು ಬರೀ ಏನು ಸಂಸ್ಥೆಗೆ ವಿದ್ಯಾರ್ಥಿಗಳನ್ನ ಜಾಯಿನ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲದೆ ಅವರ ಒಂದು ಪ್ರಗತಿ ಬಗ್ಗೆ ಹಾಗೆ ಅವರ ಒಂದು ದಿನಚರಿ ಚಟುವಟಿಕೆ ಇದೆಲ್ಲದನ್ನ ಕೂಡ ಗಮನಿಸೋದು ಬಹಳ ಮುಖ್ಯ ಆಗಿರುತ್ತೆ. ನಿಮ್ಮ ಸಂಸ್ಥೆ ಅದನ್ನ ನಿರ್ವಹಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಸರ್? ಸರ್, ಈ ಒಂದು ಹಾಸ್ಟೆಲ್ ಫೆಸಿಲಿಟೀಸ್ ಇದೆ ಅಂತ ಹೇಳಿದ್ರಿ, ನಿಯರೆಸ್ಟ್ ಆಗೇ ಇದೆ ಅಂತ ಹೇಳಿದ್ರಿ, ಬಹುಶಃ ಇಂತ ಸಂದರ್ಭದಲ್ಲಿ ಹಾಸ್ಟೆಲ್ ನಲ್ಲಿ ಇರೋರಿಗೆ ಬಸ್ ನ ಸೌಲಭ್ಯ ಅಗತ್ಯ ಇಲ್ಲ ಅಂತ
0: ಅನ್ಕೋತೀನಿ.
2: ಬೇರೆ ಕಡೆಯಿಂದ ಏನಾದ್ರೂ ಚಿತ್ರದುರ್ಗದ ಹೊರ ವಲಯದಿಂದ ಬರುವಂತಹ ವಿದ್ಯಾರ್ಥಿಗಳಿಗೆ ಬಸ್
0: ಸೌಲಭ್ಯ?
2: ಓಕೆ ಸರ್,
0: ಬಸ್ ಅನುಕೂಲಗಳು ಸಾಕಷ್ಟು, ಬಸ್ ಅನುಕೂಲ ಇದೆ, ರೂಟ್ ಬಸ್ ಬಂದು ಹೋಗ್ತವೆ, ಪ್ಲಸ್ ನಮ್ಮ ಕಾಲೇಜ್ ಬಸ್ಗಳು ಸಾಕಷ್ಟು ಓಡಾಡ್ತವೆ ಟ್ರಿಪ್ ವೈಸ್.
2: ಓಕೆ ಸರ್,
0: ಬಸ್ಗಳಿಗೇನು ಸಮಸ್ಯೆ ಇರಲ್ಲ ಮೇಡಮ್.
2: ಸಾಕಷ್ಟು ರೀತಿನಲ್ಲಿ ಒಂದು ಎಲ್ಲ ರೀತಿ ಸೌಲಭ್ಯ ಅನ್ನೋದು ದೊರೀತಾ ಇರುವಂತದ್ದು ಡಿಪ್ಲೊಮಾ ಕೋರ್ಸ್ ನ ಮೂಲಕ ವಿದ್ಯಾರ್ಥಿಗಳಿಗೆ. ಓಕೆ, ಹಾಸ್ಟೆಲ್ ಫೆಸಿಲಿಟೀಸ್ ಇದೆ, ಹಾಗೇನೆ ಬಸ್ ನ ಫೆಸಿಲಿಟೀಸ್ ಕೂಡ ಇದೆ. ನಿಮ್ಮ ಸಂಸ್ಥೆಯಿಂದ ಕೂಡ ಬೇಕಾದ್ರೆ ಅದರ ಸೌಲಭ್ಯವನ್ನು ಕೂಡ ಪಡಿಬಹುದಾಗಿರುತ್ತೆ. ಓಕೆ ಸರ್, ಈ ಒಂದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡೋದಕ್ಕೆ ವಾರ್ಷಿಕವಾಗಿ ಪ್ರತಿ ಬಾರಿ ಕೂಡ ಅವಕಾಶವನ್ನ ಕೊಡ್ತೀರಾ ಅಥವಾ ಒಮ್ಮೆಲೆಗೆ ಮಾತ್ರ?
0: ಪ್ರತಿ ವರ್ಷ ಮೇಡಮ್, ಒಂದೇ ವರ್ಷ ಹಾಕಿದ್ರೆ ಅಲ್ಲ, ಪ್ರತಿ ವರ್ಷನೂ ಹಾಕ್ಬೇಕು ಅವರು, ಪ್ರತಿ ವರ್ಷನೂ ರೆಸಿಪ್ಟ್ ಇರುತ್ತೆ, ಪ್ರತಿ ವರ್ಷನೂ ಫೀಸ್ ಕಟ್ಟಬೇಕು, ಪ್ರತಿ ವರ್ಷನೂ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾಗತ್ತೆ ಅವರು.
2: ಸರ್, ಈ ಒಂದು ಕೋರ್ಸ್ ನ ಅವಧಿ 3 ವರ್ಷದ್ದಾಗಿರುತ್ತೆ ಅಂತ ಹೇಳಿದ್ರಿ. 6ನೇ ಸೆಮಿಸ್ಟರ್ ನಲ್ಲಿ ಏನೋ ಒಂದು ಕ್ಯಾಂಪಸ್ ಸೆಲೆಕ್ಷನ್ ಅನ್ನೋದು ನಡೆಸ್ತೀರಾ, ಅದನ್ನ ಅದರಲ್ಲಿ ಸ್ಟೈಫಂಡ್ ನ ಕೂಡ ಕೊಡುವಂತದ್ದು, ಎಲ್ಲ ಫೆಸಿಲಿಟೀಸ್ ಇದೆ ಅನ್ನೋ ಅಂತದ್ದು. ಸರ್, ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ ಕೋರ್ಸ್ ನ ಪದವಿಯನ್ನ ಅಂದ್ರೆ

0: ಮತ್ತು ಶಿಕ್ಷಣವನ್ನು ಪೂರೈಸೋದಕ್ಕೆ 3 ವರ್ಷಗಳ ಕಾಲಾವಧಿ ಇರುತ್ತೆ.
1: ಹೌದು ಮೇಡಮ್.
0: ಒಂದೊಮ್ಮೆ ವಿದ್ಯಾರ್ಥಿಗಳೇನಾದ್ರೂ ಅನುತ್ತೀರ್ಣರಾಗಿದ್ರೆ ಅವರಿಗೆ ಅವಕಾಶ ಹೇಗೆ ಕೊಡ್ತೀರಾ ಸರ್?
1: ಮತ್ತೆ ಬಂದು ಎಕ್ಸಾಮ್ ಕಟ್ಬೇಕು ಮೇಡಮ್.
0: ಎಷ್ಟು ವರ್ಷಗಳ ಒಳಗೆ ಅವ್ರು ಕಂಪ್ಲೀಟ್ ಮಾಡ್ಕೊಳ್ಬೇಕು?
1: ನಾರ್ಮಲಿ 6 ಇಯರ್ಸ್ ಅಂತ ಹೇಳ್ತಾರೆ ಮೇಡಮ್, ಅಡಿಷನಲ್ 6 ಇಯರ್ಸ್ ಕೊಡ್ತಾರೆ ಅದನ್ನ ನಾರ್ಮಲ್ ಆಗಿ. ಸೊ ಎಷ್ಟು ಕೋರ್ಸ್ ಇರುತ್ತೋ ಅದು ಡಬಲ್ ಟೈಮ್ ಅಂತ ಹೇಳ್ತಾರೆ ನಾರ್ಮಲ್ ಅದ್ರ ರೂಲು. ಸೊ ಆ ಕಡೆ 3-5 ವರ್ಷದವರೆಗೆ ಏನು ಸಮಸ್ಯೆ ಇಲ್ಲ, ಬಂದು ಕಟ್ಟಿ ಮಾಡ್ಕೋಬಹುದು,
0: ಮಾಡ್ಕೊಳ್ಬಹುದಾಗಿರುತ್ತೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಓಕೆ ಸರ್, ಈ ಒಂದು ಪರೀಕ್ಷಾ ಮಾದರಿ ಬಗ್ಗೆನೆ ಮತ್ತಷ್ಟು ಮಾತಾಡೋಣ ಸರ್. ಈ ಒಂದು ಹಲೋ ಆಕಾಶವಾಣಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬರ್ತಾ ಇದೆ. ಇಂದಿನ ಈ ಕಾರ್ಯಕ್ರಮದ ಪ್ರಾಯೋಜಕರು SJM ಪಾಲಿಟೆಕ್ನಿಕ್ ಕಾಲೇಜ್ ಚಿತ್ರದುರ್ಗ.
2: SSLC PUC ಹಾಗೂ ITI ಪಾಸ್ ಆದವರಿಗೆ ಚಿತ್ರದುರ್ಗದ SJM ಪಾಲಿಟೆಕ್ನಿಕ್ ಕ್ಯಾಂಪಸ್ನಲ್ಲಿ ಡಿಪ್ಲೊಮೋ ಕೋರ್ಸ್ಗಳು ಲಭ್ಯ. ನಮ್ಮ SJM IT ಕ್ಯಾಂಪಸ್ನಲ್ಲಿ ಸಿವಿಲ್, ಮೆಕಾನಿಕಲ್, ಆಟೋಮೊಬೈಲ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಕೋರ್ಸ್ಗಳು ಲಭ್ಯ. ನುರಿತ ಉಪನ್ಯಾಸಕರುಗಳಿಂದ ಬೋಧನೆ, ಉತ್ತಮ ಪ್ರಯೋಗಾಲಯ ಹಾಗೂ ಲೈಬ್ರರಿ ಸೌಲಭ್ಯ ಉಂಟು. ನಮ್ಮ SJM IT ಕ್ಯಾಂಪಸ್ಗೆ BCM ಹಾಸ್ಟೆಲ್ಗಳು ಸಮೀಪವಿದ್ದು ಬಸ್ ಸೌಲಭ್ಯವಿದೆ. ಅತ್ಯುತ್ತಮ ಕಂಪನಿಗಳಲ್ಲಿ ಸ್ಟೈಫಂಡ್ ಸಹಿತ ಇಂಟರ್ನ್ಶಿಪ್ ಕಲ್ಪಿಸಲಾಗಿದೆ. ಕ್ಯಾಂಪಸ್ ಸಂದರ್ಶನದಲ್ಲಿ ಪ್ರತಿ ವರ್ಷ ಉದ್ಯೋಗಾವಕಾಶವಿದೆ. ಸರ್ಕಾರಿ ಅನುದಾನಿತ ಚಿತ್ರದುರ್ಗದ SJM ಪಾಲಿಟೆಕ್ನಿಕ್ ಕಾಲೇಜ್ ಅನ್ನು ಸಂಪರ್ಕಿಸಲು ಮೊಬೈಲ್ ಸಂಖ್ಯೆ 9481722117 ಮತ್ತೊಂದು 9448812838.
0: ಕೆಳಗರೆ ನೀವು ಕೇಳ್ತಾ ಇದ್ದೀರಾ ಪ್ರಾಯೋಜಿತ ಹಲವು ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿನ ಇಂದಿನ ವಿಷಯ SSLC ಮತ್ತು PUC ಸೈನ್ಸ್ ಹಾಗೂ ITI ಪಾಸ್ ಆದವರಿಗೆ ಚಿತ್ರದುರ್ಗದ SJM ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ಲಭ್ಯವಿರುವ ಡಿಪ್ಲೊಮಾ ಕೋರ್ಸ್ಗಳು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ SJM ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲರಾಗಿರುವ SV ರವಿಶಂಕರ್ ಅವರು. ಸರಿ, ಒಂದು ಪರೀಕ್ಷೆ ಬಗ್ಗೆ ಮಾತಾಡ್ತಾ ಇದ್ವಿ. ಪರೀಕ್ಷೆಯಲ್ಲಿ ಅವರು ಅನುತ್ತೀರ್ಣರಾದರೆ ಎಷ್ಟು ಅವಕಾಶವನ್ನ ಕೊಡಲಾಗುತ್ತೆ ಅಂತೇಳಿ ಹೇಳ್ತಾ ಇದ್ವಿ. ನೀವು ಹೇಳಿದ್ರೆ ಅವರಿಗೆ 3-5 ವರ್ಷ ಕಾಲಾವಧಿ ಇರುತ್ತೆ, ಅವರು ಆರಾಮಾಗಿ ಪಾಸ್ ಕೂಡ ಮಾಡ್ಕೋಬಹುದು ಅಂತೇಳಿ. ಸರಿ, ಒಂದು ಪರೀಕ್ಷೆಯನ್ನ ಬರಿಬೇಕು ಅಂದ್ರೆ ಅವರಿಗೆ ಮಾಧ್ಯಮ ಅಂದ್ರೆ ಲ್ಯಾಂಗ್ವೇಜ್ ಬಹಳ ಮುಖ್ಯ ಆಗಿರುತ್ತೆ. ಕನ್ನಡ ಭಾಷೆಯಲ್ಲಿ ಬರೀಬಹುದಾ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ
1: ಬರೀಬಹುದು? ಎರಡು ಮಿಕ್ಸ್ ಮಾಡಿನೂ ಬರೀಬಹುದು ಮೇಡಮ್. ಹುಡುಗರಿಗೆ ಏನೂ ತೊಂದರೆ ಇಲ್ಲ, ಕನ್ನಡದಲ್ಲೂ ಬರೀಬಹುದು, ಇಂಗ್ಲಿಷ್ ಅಲ್ಲೂ ಬರೀಬಹುದು, ಎರಡು ಮಿಕ್ಸ್ ಮಾಡಿನೂ ಬರೀಬಹುದು, ಏನೂ ತೊಂದರೆ ಇಲ್ಲ. ವ್ಯಾಲ್ಯೂ ಮಾಡ್ತೀವಿ, ಫುಲ್ ಮಾರ್ಕ್ಸ್ ಕೊಡ್ತೀವಿ, ಏನೂ ತೊಂದರೆ ಇಲ್ಲ ಹುಡುಗರುಗಳಿಗೆ. ಅದೇ ಅಡ್ವಾಂಟೇಜ್ ಹುಡುಗರುಗಳಿಗೆ.
0: ಅಂದ್ರೆ ಈಗಿನ ವಾಟ್ಸ್ಆಪ್ ಮೆಸೇಜ್ ಗಳಲ್ಲಿ ನಾವು ಕಳಿಸ್ತೀವಲ್ಲ, ಇಂಗ್ಲಿಷ್ ಲಿಪಿ ಕನ್ನಡ ಭಾಷೆ. ಎಕ್ಸಾಮ್ ಅಲ್ಲಿ ಬಹುಶಃ ನೀವು ಹೇಳೋದನ್ನ ಕೇಳಿದ್ರೆ ನನಗೆ ಅನ್ನಿಸ್ತಾ ಇದೆ, ಇದರ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳಿಗೆ ವಿಷಯ ಅರ್ಥ ಆಗಿರಬೇಕು. ಭಾಷೆ ಹೇಗಿದ್ರು ಪರವಾಗಿಲ್ಲ, ಅದು ಸಮಸ್ಯೆ ಆಗಲ್ಲ ಅಂತ ಹೇಳ್ತೀರಾ? ಓಕೆ, ಮುಖ್ಯವಾಗಿ ಇದನ್ನ ಏನು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಗಮನಿಸಬೇಕಾಗುತ್ತೆ. ಸಾಮಾನ್ಯವಾಗಿ ಡಿಪ್ಲೊಮಾ ಕೋರ್ಸ್ ನಲ್ಲಿ ಅಷ್ಟೊಂದು ವಿಷಯಗಳಿರುತ್ತೆ, ಅದನ್ನು ಕೂಡ ಇಂಗ್ಲಿಷ್ ಅಲ್ಲೇ ಬರಿಬೇಕಾಗುತ್ತೆ ಅಂತಾನೆ ಅವ್ರು ಒಂದಷ್ಟು ಹಿಂದೇಟ್ ಹಾಕ್ತಾರೆ.
1: ತಪ್ಪು ಕಲ್ಪನೆ ಮೇಡಮ್. ಈಗ ಬರೀ 4 ಸಬ್ಜೆಕ್ಟ್ ಇರ್ತವೆ, 2 ಪ್ರಾಕ್ಟಿಕಲ್ ಇರುತ್ತೆ, ಅದು ಕಾಲೇಜಲ್ಲೇ ಮಾಡ್ತೀವಿ. 2 ಥಿಯರಿ ಎಕ್ಸಾಮ್, ಅದು ನಮ್ಮ ಕಾಲೇಜಲ್ಲೇ ಇರುತ್ತೆ ಅದು 2 ಥಿಯರಿ. ಸೊ 2 ಪ್ರಾಕ್ಟಿಕಲ್ ಎಕ್ಸಾಮ್ಗೆ 2 ಎಕ್ಸಾಮ್ಸ್ ಇರ್ತೀವಿ ನಾವು, ಒಬ್ಬರು ಇಂಟರ್ನಲ್ ಇರ್ತೀವಿ ಕಾಲೇಜಿಂದ, ಒಬ್ರು ಎಕ್ಸ್ಟರ್ನಲ್ ಬಂದಿರ್ತಾರೆ. ಥಿಯರಿ ಎಕ್ಸಾಮ್ಗೆಲ್ಲ ನಾನೇ ಚೀಫ್ ಸೂಪರಿಂಟೆಂಡ್ ಆಫ್ ಎಕ್ಸಾಮ್ಸ್ ಇರ್ತೀನಿ, ಪ್ರಿನ್ಸಿಪಾಲ್ ಚೀಫ್ ಸೂಪರಿಂಟ್ ಆಫ್ ಎಕ್ಸಾಮ್ ಇರ್ತಾರೆ, ಅಬ್ಸರ್ವರ್ಸ್ ಒಬ್ರು ಬಂದಿರ್ತಾರೆ ಹೊರಗಡೆಯಿಂದ ಅವರು. ಇನ್ನು ಉಳಿದ ಮಾಮೂಲು ಕ್ಲಾಸ್ ರೂಮಲ್ಲಿ ಎಕ್ಸಾಮ್ ಬರ್ದಂಗೆ ಬರೀತಾರೆ, SSLC ಎಕ್ಸಾಮ್ ಬರ್ತಾರೆ, ಹಂಗೆ ಬರೀತಾರೆ, ಏನಂತ ಡಿಫ್ರೆಂಟ್. ನಮ್ಮ ಕಾಲೇಜಲ್ಲಿ ಬರ್ತಾರೆ, ಸೆಂಟ್ರ್ ಬೇರೆ ಕಡೆ ಬರೀ ಅವಶ್ಯಕತೆ ಇರಲ್ಲ ಅವರು. ನಮ್ಮ ಕಾಲೇಜಲ್ಲಿ ಎಲ್ಲ ಎಕ್ಸಾಮ್ಸ್ ನಡೀತಾವೆ ಅವರಿಗೆ, ಅದೊಂದು ಅಡ್ವಾಂಟೇಜ್ ಅವರಿಗೆ. ಅಂದ್ರೆ ಪಾಠ ಕೇಳೋದು ಒಂದು ಕಡೆ, ಎಕ್ಸಾಮ್ ಇರೋದು ಒಂದು ಕಡೆ, ಹಂಗೇನಿರಲ್ಲ ಅವರಿಗೆ. ಎಲ್ಲ ನಮ್ಮ ಕಾಲೇಜಲ್ಲಿ, ಲ್ಯಾಬು ನಮ್ಮ ಕಾಲೇಜಲ್ಲೇ ನಡೆಯುತ್ತೆ, ಥಿಯರಿನೂ ನಮ್ಮ ಕಾಲೇಜಲ್ಲೇ ನಡೆಯುತ್ತೆ, ಅವ್ರಿಗೆ ಓಮ್ಲಿ ಎನ್ವಿರಾನ್ಮೆಂಟ್ ಇರುತ್ತೆ, ಹಂಗ ಏನಂತ ಡಿಫ್ರೆನ್ಸ್ ಅನ್ಸೋದೇ ಇಲ್ಲ ಅವ್ರಿಗೆ ಎಕ್ಸಾಮ್ಗಳು ಬರೀಬೇಕಾದ್ರೆ.
0: ಓಕೆ, ಯಾವುದೇ ರೀತಿಯಾದಂತಹ ವಿದ್ಯಾರ್ಥಿಗಳು ಭಯ ಪಡುವಂತಹ ಅಗತ್ಯ ಇಲ್ಲ ಭಾಷೆಗೆ ಸಂಬಂಧಿಸಿದ.
1: ನಾನೇ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಹೇಳ್ದಲ್ಮ, ದೇವ ಸಮುದ್ರದಲ್ಲಿ ಓದಿದ್ದು ನಾನು, ನನ್ನ ಸ್ವಂತ ಊರು ಕನ್ನಡ ಮೀಡಿಯಂ ಹುಡುಗ 1-2 ನಾನು, ಅವ್ರು ಏನು ಎದ್ರಕಣ ಅವಶ್ಯಕತೆನೇ ಇಲ್ಲ. ನಾನೇ ಆರಾಮ ಹಿಂಗೆ ಮಾತಾಡ್ತೀನಿ, ಹಿಂಗೆ ಪಾಠ ಮಾಡ್ತೀನಿ ನಾನು. ನಾನು ಬೇಸಿಕಲಿ ಮ್ಯಾಥ್ಸ್ ಲೆಕ್ಚರರ್ ನಾನು, ಪ್ಲಸ್ ಪ್ರಿನ್ಸಿಪಲ್ ಕೆಲಸ. ಹಂಗಾಗಿ ಏನು ಎದ್ರಕಣ ಅವಶ್ಯಕತೆನೇ ಇಲ್ಲ ಹುಡುಗರುಗಳ. ನಮ್ಮಲ್ಲೆಲ್ಲ
0: ವಿದ್ಯಾರ್ಥಿಗಳಿಗೆ ವಿಷಯ ಅರ್ಥ ಆಗ್ಬೇಕು.
1: ಹೌದು, ನಮ್ಮಲ್ಲೆಲ್ಲ ಲೇಡೀಸ್ ಸ್ಟಾಫ್ ಆರು ಅಷ್ಟೇ, ಜೆಂಟ್ಸ್ ಸ್ಟಾಫ್ ಅಷ್ಟೇ. ಹುಡುಗರಿಗೆ ಎಷ್ಟು ಸರಿ ಕೇಳಿದ್ರೆ ಸರಿ ಹೇಳ್ಕೊಡ್ತಾರೆ ಅವರು. ಯಾವೊಂದು ಸ್ಟಾಫ್ ಒಂದು ದಿವಸನೂ ಬೇಜಾರಾಗಲ್ಲ, ಎಷ್ಟು ಸರಿ ಕೇಳದೆ ಕಾಯ್ತಿರ್ತೀವಿ ನಾವು ಹುಡುಗರುಗಳನ್ನ.
0: ಓಕೆ, ಖಂಡಿತವಾಗ್ಲು ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಾ ಹೋದಷ್ಟು ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ತಾರೆ ಅಂತಾನೆ ಹೇಳುವಂತದ್ದು. ಅದಕ್ಕೆ ನಿಮ್ಮ ಕಾಲೇಜಿನಲ್ಲಿ ಮುಕ್ತವಾದ ಅವಕಾಶ ಇದೆ. ಸಾಮಾನ್ಯವಾಗಿ ಎಲ್ಲ ಶಿಕ್ಷಣ ವ್ಯವಸ್ಥೆಯಲ್ಲೂ ಕೂಡ ಈ ಒಂದು ಮಾದರಿ ಅನ್ನೋದು ಇದ್ದೇ ಇರುತ್ತೆ. ಪ್ರಶ್ನೆಯನ್ನ ಕೇಳಿ ನಾವು ಉತ್ತರಿಸ್ತೀವಿ, ಯಾವುದೇ ರೀತಿಯ

0: ಅಂತಹ ಗೊಂದಲಗಳನ್ನ ಇಟ್ಕೋಬೇಡಿ, ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ ಅಂತಾನೆ ಎಲ್ರು ಕೂಡ ಹೇಳುವಂತದ್ದು. ಓಕೆ, ಒಟ್ಟಾರೆ ಭಾಷೆ ಅನ್ನೋದು ಇಲ್ಲಿ ಸಮಸ್ಯೆ ಅಲ್ಲ ಪರೀಕ್ಷೆಯನ್ನ ಬರೆಯೋದಕ್ಕೆ. ಹಾಗೆ ಒಂದು ವೇಳೆ ವಿದ್ಯಾರ್ಥಿಗಳೇನಾದ್ರೂ ವಿಷಯವನ್ನ ಉಳಿಸ್ಕೊಂಡಿದ್ರೆ ಅದನ್ನ ಕೂಡ ತೇರ್ಗಡೆ ಹೊಂದೋದಕ್ಕೆ ಕಾಲಾವಕಾಶ ಸಾಕಷ್ಟು ಇರುತ್ತೆ.
1: ಪ್ರತಿ ಸೆಮಿಸ್ಟರ್ ಎಕ್ಸಾಮ್ ನಡೆಯಿರ್ತಲ್ಲ, ಬಂದು ಎಕ್ಸಾಮ್ ಫೀಸ್ ಕಟ್ಕೊಂಡವರು ಪ್ರತಿ ಸೆಮಿಸ್ಟರ್ ಎಕ್ಸಾಮ್ ನಡೀತಾನೆ ಇರ್ತವೆ, ರೆಗ್ಯುಲರ್ ಎಕ್ಸಾಮ್ ನಡೀತಾ ಇರುತ್ತೆ, ಅದ್ರ ಜೊತೆಗೆ ಅವ್ರ ಎಕ್ಸಾಮ್ ಫೀಸ್ ಕಟ್ಕೊಂಡು ಸಪ್ಲಿಮೆಂಟರಿ ಬರ್ಕೋಬಹುದು ಮೇಡಮ್.
0: ಓಕೆ ಸರ್, ಸರ್ ನಿಮ್ಮ ಕಾಲೇಜ್ನಲ್ಲಿರುವಂತಹ ಡಿಪ್ಲೊಮಾ ಕೋರ್ಸ್ನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಹೇಳ್ತಾ ಇದ್ದೀರಾ. ವಿದ್ಯಾರ್ಥಿ ಜೀವನದಲ್ಲಿ ಈ ಶಿಕ್ಷಣ ಅನ್ನೋದು ಎಷ್ಟು ಮುಖ್ಯ ಆಗುತ್ತೋ ಹಾಗೆ ಸೃಜನಾತ್ಮಕ ಚಟುವಟಿಕೆಗಳು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಕರಿಕ್ಯುಲರ್ ಆಕ್ಟಿವಿಟೀಸ್ ಇರಬಹುದು, ಕಲ್ಚರಲ್ ಪ್ರೋಗ್ರಾಮ್ ಇರಬಹುದು, ಇವೆಲ್ಲದೂ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿಯನ್ನ ಮೂಡಿಸುತ್ತೆ. ನಿಮ್ಮ ಕಾಲೇಜಿನಲ್ಲಿ ಈ ಚಟುವಟಿಕೆಗಳು ಹೇಗೆ ನಡೀತಾ ಇದೆ ಸರ್?
1: ನಮ್ಮಲ್ಲಿ ಫಸ್ಟ್ 15 ಡೇಸ್ ಇಂಡಕ್ಷನ್ ಪ್ರೋಗ್ರಾಮ್ ಮಾಡ್ತೀವಿ ಮೇಡಮ್.
0: ಓಕೆ, ಈಗಾಗಲೇ ತಿಳಿಸಿದ್ರಿ.
1: ಹೌದು, ಇಂಡಕ್ಷನ್ ಪ್ರೋಗ್ರಾಮ್ ಮಾಡಾದ ನಂತರ ನಾವೇನು ಮಾಡ್ತೀವಿ ಅಂದರೆ 6 ಸೆಮಿಸ್ಟರ್ ಹುಡುಗರುಗಳಿದೆ, 6ನೇ ಸೆಮಿಸ್ಟರ್ ಇಂಟರ್ನ್ಶಿಪ್ ಹೋಗ್ತಾರೆ ನಮ್ಮ 5 ಹುಡುಗರುಗಳನ್ನ ಪರ್ಪಸ್ಗೆ. 6 ಸೆಮಿಸ್ಟರ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಮಾಡ್ತೀವಿ ಎಲ್ಲ ಹುಡುಗರುಗಳಿಗೆ, ಕ್ರಿಕೆಟ್ ಅಥವಾ ಬೇರೆ ಏನು ಆಟಾಡ್ತಾರೋ ಅವ್ರಿಗೆಲ್ಲ ಆಟಾಡಿಸಿ, ಹುಡುಗಿಯರುಗಳಿಗೆ ಎಲ್ಲ ಗೇಮ್ಸ್ ಇರುತ್ತೆ, ಲೆಮನ್ ಎಂಡ್ ಸ್ಪೂನು ಅಥವಾ ಮ್ಯೂಸಿಕಲ್ ಚೇರ್ ಆತರ ಹುಡುಗಿಯರುಗಳಿಗೆಲ್ಲ ಗೇಮ್ಸ್ ಇರುತ್ತೆ. ಅದು ಅದೇ ಸೇಮ್ ಫಂಕ್ಷನ್ನ ಈವೆಂಟ್ ಸೆಮಿಸ್ಟರ್ಲ್ಲಿ ಮಾಡ್ತೀವಿ. ಈವೆಂಟ್ ಸೆಮಿಸ್ಟರ್ ಆ್ಯನ್ಯುವಲ್ ಡೇ ಮಾಡ್ತೀವಿ. ಆ್ಯನ್ಯುವಲ್ ಡೇ ಒಂದು ಮೊದಲೇ ಒಂದು ದಿವಸ ಎಥ್ನಿಕ್ ಡೇ ಥರ ಮಾಡ್ತೀವಿ ಪ್ರೋಗ್ರಾಮ್ನ. ಸೆಕೆಂಡ್ ಡೇ ಸ್ಟೇಜ್ ಪ್ರೋಗ್ರಾಮ್ ಮಾಡ್ತೀವಿ. ಸ್ಟೇಜ್ ಪ್ರೋಗ್ರಾಮ್ ಮಾಡ್ಬಿಟ್ಟು ಹುಡುಗರಿಗೆ ಅಂದರೆ ಸೊಕ್ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರುತ್ತೆ ಎಜುಕೇಷನ್ ಜೊತೆಗೆ, ಅಂದರೆ ಎಜುಕೇಷನ್ ಅಂದರೆ ಓವರಾಲ್ ಡೆವಲಪ್ಮೆಂಟ್ ಆಫ್ ಎ ಚೈಲ್ಡ್ ಅಂತ, ಫಿಸಿಕಲಿ ಆಸ್ ವೆಲ್ ಆಸ್ ಅ ಮೆಂಟಲಿ. ಹಂಗಾಗ್ಬಿಟ್ಟು ನಾವು ಎಜುಕೇಷನ್ ಓದೋದ್ರ ಜೊತೆಗೆ ಅಡಿಷನಲ್ ಕಲ್ಚರಲ್ ಆಕ್ಟಿವಿಟೀಸ್ ಇರುತ್ತೆ. ಇನ್ನು ನಮ್ಮಲ್ಲಿ ಕಾಲೇಜಲ್ಲಿ IIC ಕೋಆರ್ಡಿನೇಟರ್ಸ್ ಇರ್ತಾರೆ, IIC ಆಕ್ಟಿವಿಟೀಸು ನಡೀತಾ ಇರುತ್ತೆ ನಮ್ಮಲ್ಲಿ. ಬೇರೆ ಥರ ಎಲ್ಲ ಆಕ್ಟಿವಿಟೀಸ್, ರೆಡ್ ಕ್ರಾಸ್ ಇರುತ್ತೆ, ಅದರ ಆಕ್ಟಿವಿಟೀಸ್ ನಡೀತಾ ಇರುತ್ತೆ, NSS ಇದೆ ಅದರ ಆಕ್ಟಿವಿಟೀಸು ನಡೀತಾ ಇರುತ್ತೆ, NCC ಇದೆ ಅದರ ಆಕ್ಟಿವಿಟೀಸ್ ನಡೀತಾ ಇರುತ್ತೆ. ಸೊ ಎಲ್ಲ ಆಕ್ಟಿವಿಟೀಸು ನಡೀತಾ ಇರುತ್ತೆ ಹುಡುಗರುಗಳಿಗೆ, ಓದ್ಕೊಳ್ಳೋದ್ರ ಜೊತೆಗೆ ಪ್ಯಾರಲಲ್ ಆಗಿ ಅವ್ರನ್ನ ಎಲ್ಲ ರೀತಿಯಲ್ಲೂ ಮೋಟಿವೇಟ್ ಮಾಡಿ ಡೆವಲಪ್ ಮಾಡ್ತಾನೇ ಇರ್ತೀವಿ, ಎಲ್ಲ ಫೀಲ್ಡಲ್ಲೂ ಡೆವಲಪ್ ಮಾಡ್ತಾ ಇರ್ತೀವಿ. ಮತ್ತೆ ನೆಕ್ಸ್ಟ್ ಜಾಬ್ ಹೆಂಗೆ ತೊಗೋಬೇಕು ನೀವು, ಪ್ಲೇಸ್ಮೆಂಟ್ಸ್ ಹೆಂಗೆ ಹೋಗ್ಬೇಕು ನೀವು, ಅದಕ್ಕೆಲ್ಲ ಗೈಡ್ ಮಾಡ್ತಿರ್ತೀವಿ. ಹಂಗಾಗಿ ಏನೂ ತೊಂದರೆ ಆಗಲ್ಲ ಅವ್ರಿಗೆ, ಎಲ್ಲ ರೀತಿಯಲ್ಲೂ ಎಜುಕೇಷನ್ ಜೊತೆಗೆ ಪ್ಯಾರಲಲ್ ಎರಡೂ ರನ್ ಮಾಡ್ತಾ ಇರ್ತೀವಿ ಅವ್ರ ಲೈಫ್. ನಾನು ಕ್ಲಾಸಲ್ಲಿ ಪಾಠ ಮಾಡ್ತಾನೆ ಹೇಳ್ತಾ ಇರ್ತೀವಿ ಹುಡುಗರಿಗೆ, ಓದೋದ್ರ ಜೊತೆಗೆ ಸಂಸ್ಕಾರ ಕಲ್ತ್ಕೋಬೇಕು, ಲೈಫಲ್ಲಿ ಹೆಂಗಿರಬೇಕು, ಹಿಂಗೆ ಸಿಸ್ಟಮಲ್ಲಿ ಇರಬೇಕು, ನಿಮ್ಮ ಅಪ್ಪ ಅಮ್ಮಗೆ ರೆಸ್ಪೆಕ್ಟ್ ಕೊಡಬೇಕು, ಹಿಂಗೆ ಓದ್ಕೊಂಡು ಚೆನ್ನಾಗಿರ್ತೀರಾ, ಎಲ್ಲಾನು ಹೇಳ್ತಿರ್ತೀವಿ ಹುಡುಗರುಗಳಿಗೆ.
0: ಶಿಕ್ಷಣ ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳ ಮನೋವಿಕಾಸ ಹೊಂದುವಂತೆ ಹಾಗೆ ಅವರಿಗೇನು ಸಂಸ್ಕಾರದ ಪಾಠವನ್ನು ಕೂಡ ನೀವು ಮಾಡ್ತಾ ಹೋಗ್ತೀರಾ ಅಂತ ಹೇಳ್ತಿದ್ದೀರಾ. ಓಕೆ ಸರ್, ಒಟ್ಟಾರೆ ಬಹಳ ಮುಖ್ಯ ಆಗುತ್ತೆ. ನಾವು ಬರೀ 3 ಹೊತ್ತು ಓದಲೇಬೇಕು, ಓದ್ತಾನೆ ಇರಬೇಕು ಅಂದ್ರೆ ವಿದ್ಯಾರ್ಥಿಗಳಿಗೆ ಆಸಕ್ತಿ ಅನ್ನೋದು ಬರೋದಿಲ್ಲ. ಹಾಗಾಗಿ ನೀವು ಹೇಳೋ ಹಾಗೇನೆ ಈ ಕೋ ಕರಿಕ್ಯುಲರ್ ಆಕ್ಟಿವಿಟಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಿಮ್ಮ ಕಾಲೇಜ್ನಲ್ಲೂ ಕೂಡ ಪ್ರತಿ ವರ್ಷ ಅದನ್ನ
1: ಮಾಡ್ತೀವಿ, ಮಾಡಿ ಆನ್ಯುವಲ್ ಡೇ ದಿವಸ ಕೊನೆ ದಿವಸ ಏನ್ ಮಾಡ್ತೀವಿ, ಪ್ರತಿ ಸೆಮಿಸ್ಟರ್ ಟಾಪರ್ಸ್ ಗೆಲ್ಲ ಪ್ರೈಜಸ್ ಕೊಡ್ತೀವಿ.
0: ಓಕೆ,
1: ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಗೆದ್ದವ್ರಿಗೆಲ್ಲ ಪ್ರೈಜಸ್ ಕೊಡ್ತೀವಿ, ಸರ್ಟಿಫಿಕೇಟ್ಸ್ ಕೊಡ್ತೀವಿ, ಮತ್ತೆ ಅವತ್ತು ಒಳ್ಳೆ ಒಂದು ಊಟ ಇರುತ್ತೆ ಎಲ್ಲ ಸ್ಟೂಡೆಂಟ್ಸ್ಗಳು. ಹಂಗಾಗಿ ಅದ್ರ ಮತ್ತೆ ಯಾವ ದುಡ್ಡು ಹುಡುಗರ ಹತ್ರ ದುಡ್ಡು ಇಸ್ಕೊಂಡು ಎಲ್ಲ ಕಾಲೇಜಿಂದ್ರೆ ಕೊಟ್ಟಿರ್ತೀವಿ, ನಮ್ಮ ಮ್ಯಾನೇಜ್ಮೆಂಟ್ ಫುಲ್ ಸಪೋರ್ಟ್ ಮಾಡುತ್ತೆ ಅದಕ್ಕೆಲ್ಲ. ಹಂಗಾಗಿ ತುಂಬಾ
0: ಅದರ ಜೊತೆಗೇನೆ ಬಹುಶಃ ನೀವು ಚೆನ್ನಾಗಿ ಓದಿ ಒಳ್ಳೆ ಹಂತವನ್ನ ತಲುಪಿರೋ ವಿದ್ಯಾರ್ಥಿನ ಕೂಡ ಕರೆಸಿ ಸನ್ಮಾನ
1: ಮಾಡುವಂತದ್ದು
0: ಪ್ರತಿ ವರ್ಷ ಅದು ಕೂಡ ನಡೆಯುತ್ತೆ.
1: ಪ್ರತಿ ವರ್ಷ ಅದು ನಡೆಯುತ್ತೆ. ಹಂಗಾಗಿ ಎಲ್ಲ ಹುಡುಗರು ಸೇರ್ಕೊಂಡು ನಮಗೆ ಸುಮ್ನೆ ಹುಡುಗ ಪ್ರೀತಿಯಿಂದ ಒಂದು ರೂಮ್ ಕಟ್ಕೊಟ್ಟು ಹುಡುಗ ಬಂದು ಪ್ರಸಾದ್ ಅಂತ, ನಾನು ರೂಮ್ ಕಟ್ಕೊಡ್ತೀನಿ ಸರ್ ಅಂತ. ಅವ್ರಿಗೆ ಕೆಲವು ಹುಡುಗರೆಲ್ಲ ಸೇರ್ಕೊಂಡು ರೂಮ್ಗಳು ಕಟ್ಕೊಡ್ತಾ ಇದ್ದಾರೆ, ನಾವು ಕಟ್ಕೊಡ್ತೀವಿ, ಅವರೇ ವಾಲಂಟಿಯರ್ ಆಗಿ ಹುಡುಗರುಗಳು ಬಂದು ನಾವು ಈ ಕಾಲೇಜಲ್ಲಿ ಓದಿದೀವಿ, ನಾವು ಈ ಪೊಸಿಷನ್ ಅಲ್ಲಿ ಇದೀವಿ ಅಂತ ಹೇಳ್ತಾರೆ ಹುಡುಗರುಗಳು.
0: ಅದೊಂದು ಅಭಿಮಾನ ಅಂತಾನೆ ಹೇಳ್ಬಹುದು. ನಮಗೆ ಇಲ್ಲಿ ಒಳ್ಳೆ ವಿದ್ಯಾಭ್ಯಾಸ ದೊರೆತಿದೆ, ಹಾಗಾಗಿ ನಮ್ಮ ಜೀವನ ಈ ಮಟ್ಟದಲ್ಲಿದೆ, ಅದಕ್ಕೊಂದು ಕೃತಜ್ಞತೆಯನ್ನ ಸಲ್ಲಿಸುವಂತದ್ದು. ಓಕೆ ಸರ್, ನಿಮ್ಮ ಸಂಸ್ಥೆಯಿಂದ ಅಂತಹ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ಲಿ ಅಂತಾನೆ ನಾವು ಆಶಿಸ್ತೀವಿ. ಸರ್, ಈ ಒಂದು ನಿಮ್ಮ ಕಾಲೇಜಿನ ಸಮಯ ಸರ್?
1: ಬೆಳಗ್ಗೆ 9:30 5:30 ಮೇಡಮ್, ಮಧ್ಯಾಹ್ನ ಊಟಕ್ಕೆ ಇರುತ್ತೆ, 1:30 to 2:30 ಲಂಚ್ ಬ್ರೇಕ್ ಇರುತ್ತೆ.
0: ಫುಲ್ ಕ್ಲಾಸ್?
1: ಹೌದು ಮೇಡಮ್, 9:30 to 5:30.
0: ಓಕೆ, ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಇಲ್ಲೊಂದಷ್ಟು ಸಮಯ ಹೆಚ್ಚಾಗಿದೆ ಅಂತ ಹೇಳಲ್ವಾ ಸರ್?
1: ಅದು ಟೆಕ್ನಿಕಲ್ ಎಜುಕೇಶನ್ ಮೇಡಮ್ ಅಷ್ಟಿರುತ್ತೆ, ಅದು 9:30 to 5:30 ಇಲ್ಲ, ಅವ್ರಿಗೆ ಬೇಕಾಗತ್ತೆ ಅಷ್ಟು.
0: ಓಕೆ ಸರ್, ಇದರಲ್ಲಿ ಥಿಯರಿ ಕ್ಲಾಸ್ ಎಷ್ಟು ಅವರ್ ಇರುತ್ತೆ, ಪ್ರಾಕ್ಟಿಕಲ್ ಕ್ಲಾಸ್ ಎಷ್ಟು ಅವರ್ ಇರುತ್ತೆ ಸರ್?
1: ಅದು ಟೆಕ್ನಿಕಲ್ ಹಿಂಗೆ ಅಂತ ಹೇಳಕ್ಕೆ ಟೈಮ್ ಟೇಬಲ್ ಹೆಂಗ್ ಬರುತ್ತೋ ಹಂಗಾಗಿ 2 ಥಿಯರಿ ಇರುತ್ತೆ ಮೇಡಮ್ ಅವರಿಗೆ.
0: ಓಕೆ,
1: ಜೊತೆಗೆ ಅಡಿಷನಲ್ ಕೋರ್ಸ್ ಇರುತ್ತೆ, ಅದರ ಸಣ್ಣ ಪುಟ್ಟವು, ಪ್ಲಸ್ ಲ್ಯಾಬ್ ಇರುತ್ತೆ ಅವ್ರಿಗೆ. ಆ ಟೈಮ್ ಟೇಬಲ್ ಹೆಂಗ್ ಬರುತ್ತೆ, ಕೆಲವ್ರಿಗೆ 1 ದಿವಸ 9:00 to 1:30 ಮುಗಿಬಹುದು, ಒಂದೊಂದ್ಸರಿ 10:30 ಸ್ಟಾರ್ಟ್ ಆಗ್ಬೋದು, ಕೆಲವ್ರಿಗೆ ಕೆಲವ್ರಿಗೆ 10:30 to 4:30 ಇರ್ಬೋದು ಟೈಮ್ ಟೇಬಲ್. ಟೈಮ್ ನಾರ್ಮಲಿ 9:00 to 5:00 ಸ್ಲಾಟ್ ಹಾಕಿರ್ತೀವಿ ನಾವು ಅದನ್ನ, ಸಬ್ಜೆಕ್ಟು, ಟೀಚರ್ಸ್ಗಳು, ಸ್ಟೂಡೆಂಟ್ಸ್ ಅನುಕೂಲ ನೋಡ್ಕೊಂಡು
0: ಸರ್. ಕ್ಲಾಸ್ ಅವರ್ಸ್ ಎಷ್ಟಿರುತ್ತೆ ಸರ್?
1: 1 hour ಮೇಡಮ್,
0: 1 hour 60 ಮಿನಿಟ್ಸ್ ಅಲ್ಲಿ ಒಂದು ಕ್ಲಾಸ್ ಅನ್ನ ತಗೊಳ್ಳುವಂತದ್ದು, ಥಿಯರಿ ಅಥವಾ ಲ್ಯಾಬ್ ಆಗಿರ್ಬೋದು.

0: ಓಕೆ ಸರ್, ನೀವು ಈಗಾಗಲೇ ಹೇಳಿರೋ ಹಾಗೇನೆ 34 ವಿದ್ಯಾರ್ಥಿಗಳು ಪ್ರತಿ ಕೋರ್ಸ್ ನಲ್ಲೂ ಇರ್ತಾರೆ ಅಂತ ಹೇಳಿದ್ರಿ ಸರ್.
1: ಹೌದಾ ಮೇಡಮ್?
0: ಓಕೆ, ಅವ್ರಿಗೆ ಎಲ್ಲಾ ರೀತಿಯಾದಂತಹ ಸೌಲಭ್ಯಗಳನ್ನ ನಿಮ್ಮ ಒಂದು ಶಿಕ್ಷಣ ಸಂಸ್ಥೆ ಒಳಗಡೆ ಎಲ್ಲ ದೊರೆಯುವಂತದ್ದು?
1: ಹೌದಾ ಮೇಡಮ್.
0: ಓಕೆ, ಶಾಲೆ ಕಾಲೇಜಿನ ಅವಧಿ 9:30 ಸಂಜೆ
1: 5:30
0: ಓಕೆ ಸರ್. ಪ್ರತಿ ದಿನಾನು ಕೂಡ ವಿದ್ಯಾರ್ಥಿಗಳು ಈ ಒಂದು ಸಮಯದಲ್ಲಿ ಹಾಜರಿ ಅನ್ನೋದು ಇರುತ್ತಾ ಸರ್?
1: ಪ್ರತಿ ಕ್ಲಾಸ್ ತಗೊಂತೀವಿ ಅಟೆಂಡೆನ್ಸ್, ರೆಗ್ಯುಲರ್ ಪಿರಿಯಡ್ಗೆ ಪ್ರತಿ ಪಿರಿಯಡ್ಗೂ ತಗೊಂತೀವಿ ಕ್ಲಾಸ್. ಯಾರು ಕ್ಲಾಸ್ ಹತ್ರ ಅಟೆಂಡೆನ್ಸ್ ತಗೊಂತಾರೆ ಆಲ್ಮೋಸ್ಟ್ ಹುಡುಗರು ರೆಗ್ಯುಲರ್ ಇರ್ತಾರೆ ಹುಡುಗರುಗಳು, ಯಾರು ಏನು ತೊಂದರೆ ಇಲ್ಲ. ಹುಡುಗರು ಫುಲ್ ಬರ್ತಾರೆ ಹುಡುಗರುಗಳು ಮೇಡಮ್. ಸ್ಟೂಡೆಂಟ್ಸ್ ಶಿಸ್ತು ಇರ್ತಾರೆ, ಡಿಸಿಪ್ಲಿನ್ ಇರುತ್ತೆ, ಹುಡುಗರುಗಳಿಗೆ ಏನು ತೊಂದರೆ ಇಲ್ಲ, ರೆಗ್ಯುಲರ್ ಬರ್ತಾರೆ ಹುಡುಗರು.
0: ಓಕೆ ಸರ್, ಸಾಕಷ್ಟು ನೀವು ಈ ಒಂದು SGM ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ಡಿಪ್ಲೊಮಾ ಕೋರ್ಸ್ನಲ್ಲಿ ಇರುವಂತಹ ಒಂದು ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ದೀರಾ ಸರ್. ಸರ್, ಈ ಒಂದು ಕೋರ್ಸ್ಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡಿಬೇಕು ಅನ್ನೋದಾದ್ರೆ ನಿಮ್ಮ ಒಂದು ಸಂಸ್ಥೆ ಇದೆ, ಏನಾದರೂ ವೆಬ್ಸೈಟ್ ವಿಳಾಸ ಆ ರೀತಿ ಏನಾದರೂ ಇದೆಯಾ ಸರ್?
1: ಇದೆ ಮೇಡಮ್, ನಿಮಗೆ ಕಳಿಸ್ತೀನಿ ಮೇಡಮ್.
0: ಓಕೆ ಓಕೆ ಸರ್, ಹಾಗೇನೆ ನೀವು ನಿಮ್ಮ ಫೋನ್ ಸಂಖ್ಯೆಯನ್ನ ಕೂಡ ತಿಳಿಸ್ಬೋದು ಸರ್.
1: 9444
0: ಓಕೆ
1: 88
0: ಓಕೆ
1: 128
0: ಓಕೆ
1: 38
0: ಓಕೆ. ಕೇಳುಗರೆ, ಇದು SGM ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲರಾಗಿರುವ SV ರವಿಶಂಕರ್ ಅವರ ಮೊಬೈಲ್ ಸಂಖ್ಯೆ ಇದು. ಡಿಪ್ಲೊಮಾ ಕೋರ್ಸ್ಗೆ ಸಂಬಂಧಿಸಿದಂತೆ ನಿಮಗೆ ಏನೇ ಮಾಹಿತಿ ಬೇಕಿದ್ರು ಕೂಡ ಈ ಒಂದು ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಈ ಸಂಖ್ಯೆಯನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, 9449881283
1: 9444881238
0: ಓಕೆ ಓಕೆ ಸರ್, ಮತ್ತೊಮ್ಮೆ ತಿಳಿಸ್ತೇನೆ, 9449881283 ಈ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದಾಗಿರುತ್ತೆ. ಸರ್, ಈಗ ಸಾಕಷ್ಟು ಕಾಂಪಿಟೇಷನ್ ಇದೆ ಸರ್, ಪ್ರತಿ ಕ್ಷೇತ್ರದಲ್ಲೂ ಇದೆ, ಹಾಗೆಯೇ ಶಿಕ್ಷಣ ಕ್ಷೇತ್ರದಲ್ಲೂ ಇರುವಂತದ್ದು
1: ಇದೆ ಮೇಡಮ್. ಇದೆ,
0: ಎಲ್ಲಾ ಶಿಕ್ಷಣ ಸಂಸ್ಥೆಗಳಿಗಿಂತ ನಿಮ್ಮ ಶಿಕ್ಷಣ ಸಂಸ್ಥೆ ಭಿನ್ನವಾಗಿದೆ, ಇಲ್ಲೇ ನಿಮ್ಮ ವಿದ್ಯಾಭ್ಯಾಸವನ್ನ ಮಾಡಿ ಅಂತೇಳಿ ವಿದ್ಯಾರ್ಥಿಗಳಿಗೆ ಹೇಳೋದಕ್ಕೆ ಏನನ್ನ ನೀವು ಸಜೆಸ್ಟ್ ಮಾಡ್ತೀರಾ ಸರ್?
1: ಅದೇ ಮೇಡಮ್, ಮೊನ್ನೆ ಹುಡುಗ ಅಲ್ಲೇ ಮಿನಾಯಿ ಬಂದಿದ್ದೆ ಅಂತ ಹೇಳ್ದಲ್ಲ ಮೇಡಮ್, ಅವನು ಹೇಳ್ತಾ ಇದ್ದ, ಅವನು ಇಸ್ರೋದಲ್ಲಿ ವರ್ಕ್ ಮಾಡ್ತಾನ, ಅವ್ನು ಸುಮ್ನೆ ಹೇಳಿದ್ದು. ಸಾಕಷ್ಟು ಜನ ಹೇಳಿದಾರೆ ತರ ನನಗೆ. ನಾನು ಮ್ಯಾಥ್ಸ್ ಲೆಕ್ಚರ್ ಆಗಿರೋದ್ರಿಂದ 5 ಬ್ರಾಂಚ್ಗೂ ಪಾಠ ಮಾಡ್ತೀನಿ ನಾನು, ಈಗಲೂ ಕ್ಲಾಸ್ ತಗೊಂತೀನಿ. ಅದೇ ಹುಡುಗರು ಹೇಳೋದೇನೆಂದ್ರೆ, ನೀವು ಇಂಡಿವಿಜುವಲ್ ಕೇರ್ ತಗೊಂತೀರಾ, ಒಂದು ಕ್ಲಾಸ್ ಮಿಸ್ ಆಗಲ್ಲ, ಕಂಪ್ಯೂಟರ್ ಲ್ಯಾಬ್ ಒಂದು ಮಿಸ್ ಆಗಲ್ಲ, ನಮಗೆ ಮ್ಯಾನೇಜ್ಮೆಂಟ್ ಫುಲ್ ಸಪೋರ್ಟ್ ಇರುತ್ತೆ ಮೇಡಮ್. ಲಾಸ್ಟ್ ಇಯರ್ ಏನಾಯಿತು, ಇದ್ದಕ್ಕಿದ್ದಂಗೆ ಹೊಸ ಸಬ್ಜೆಕ್ಟ್ ಬಂದು ಮ್ಯಾನೇಜ್ಮೆಂಟ್ ಪರ್ಮಿಷನ್ ಎಷ್ಟು 12:00 ಹೇಳಿದೆ, 1:00 ಪರ್ಮಿಷನ್ ಕೊಟ್ಬಿಟ್ಟು 1 hour ಒಳಗೆ ನನಗೆ ಹೊಸ ಕಂಪ್ಯೂಟರ್ 30 ಕಂಪ್ಯೂಟರ್ ತರಿಸ್ಕೊಡ್ರಿ ಹೊಸ ಅಂತ. ಹಂಗಾಗ್ಬಿಟ್ಟು ನಮಗೆ ಏನಾಗುತ್ತೆ, ಮ್ಯಾನೇಜ್ಮೆಂಟ್ ಫುಲ್ ಸಪೋರ್ಟ್ ಇರೋದ್ರಿಂದ ನಮಗೆ ಅವ್ರು ಯಾವಾಗ ಏನು ಕೇಳಿದ್ರು ನಾರ್ಮಲಿ ಇಲ್ಲ ಅನ್ನಲ್ಲ ನಮಗೆ, ಗೋ ಹೈಡ್ ಅಂತಾರೆ ಅವರು. ಹಂಗಾಗಿ ನಮಗೆ ಎಲ್ಲ ರೀತಿಯಲ್ಲೂ ಹುಡುಗರುಗಳಿಗೆ ನಾವು ರಿಕ್ವೆಸ್ಟ್ ಕೊಟ್ಟು ತುಂಬ ದಿವಸಗಟ್ಟಲೆ ಕಾಯಬೇಕು, ಅದು ಇಂಡೆಂಟ್ ಹಾಕಬೇಕು, ಬರಬೇಕು ಆ ಥರ ಏನಿಲ್ಲ ನಮ್ಗಳಿಗೆ. ಇಲ್ಲಿ ಲೋಕಲ್ ನಮಗೆ ಮ್ಯಾನೇಜ್ಮೆಂಟ್ ಇರೋದ್ರಿಂದ ಹೋಗಿ ಓವರ್ ದಿ ಫೋನು ಕೇಳ್ತೀವಿ ಎಷ್ಟೋ ಸರಿ, ಅದು ಪರ್ಮಿಷನ್ ಸ್ಯಾಂಕ್ಷನ್ ಮಾಡಿಬಿಡ್ತಾರೆ ನಮಗೆ. ಹಂಗಾಗಿ ನಮಗೆ ಹುಡುಗರುಗಳಿಗೆ ಏನಾಗುತ್ತೆ, ಎಲ್ಲ ಅನುಕೂಲ ಇನ್ಸ್ಟೆಂಟಾಗಿ ಸಿಕ್ಬಿಡ್ತಾವೆ ಅವ್ರಿಗೆ, ತುಂಬ ದಿವಸ ಕಾಯದೇ ಬೇಕಿಲ್ಲ. ಓ ಸರಿ, July 1st ಸಿಲೆಬಸ್ ಹೊಸದ ಬಂದ್ರೆ July 15 ಹೊಸ ಲ್ಯಾಬೇ ಸ್ಟಾರ್ಟ್ ಮಾಡ್ಬಿಟ್ಟಿವಿ ಆಲ್ರೆಡಿ ನಾವಾಗಲೇ. ಹಂಗಾಗಿ ಹುಡುಗರುಗಳಿಗೆ ಅಡ್ವಾಂಟೇಜ್ ಏನಂದರೆ, ಇಲ್ಲಿ ಏಡೆಡ್ ಕಾಲೇಜಲ್ಲಿ ಸ್ಟಾಫ್ ಫುಲ್ ಪರ್ಮನೆಂಟ್ ಇರ್ತಾರೆ, ನೋ ಟ್ರಾನ್ಸ್ಫರ್ಸು, ಅಟ್ಯಾಚ್ಮೆಂಟ್ ಇರುತ್ತೆ, ಒಂಥರ ಸ್ವಂತ ಮನೆ ಥರನೇ ನಾವು ಯಾವಾಗಲೂ ಫೀಲ್ ಆಗ್ತಿರ್ತೀವಿ ಕಾಲೇಜಲ್ಲಿ. ನಾವು ಎರಡು ಪಾರ್ಟ್, ಅದು ಕಾಲೇಜ್ ಒಂದು ಮನೆ ಆದರೆ ಮನೆ ಒಂಥರ, ಹಂಗೆ ಯಾವಾಗಲೂ ನಮ್ಮದೇ ಥರ ಫೀಲ್ ಆಗ್ತಿರ್ತೀವಿ. ಹುಡುಗರುಗಳಿಗೂ ಅಟ್ಯಾಚ್ಮೆಂಟ್ ಹಂಗೆ ಇರುತ್ತೆ, ಅದು ನಮ್ದೇ ಕಾಲೇಜು, ನಾವು ಈ ವರ್ಷ ಇದ್ರು ನಾವೇ ಇರ್ತೀವಿ, 10 ವರ್ಷ ಕೆಳಗೆ ಬಂದರೂ ನಾವೇ ಇರ್ತೀವಿ. ಟೀಚರ್ಸ್ ಅಲ್ಲೇ ಇರೋದ್ರಿಂದ ಅವ್ರಿಗೆ ಯಾವಾಗ ಬಂದರೂ ಕಂಡು ಹೋಗೋಕೆ ಒಂಥರ ಅನುಕೂಲ ಆಗುತ್ತೆ ಹುಡುಗರುಗಳಿಗೆ. ಹಂಗಾಗಿ ಹುಡುಗರಿಗೆ ಎಲ್ಲ ರೀತಿ ಅನುಕೂಲ ಆಗುತ್ತೆ ಅವ್ರಿಗೆ. ಆಮೇಲೆ ಹುಡುಗ ಯಾರೋ ದಡ್ಡ ಇದ್ದ ಕರೆದು ಅವ್ನಿಗೆ ಬುದ್ಧಿ ಹೇಳ್ತೀವಿ, ಹಿಂಗೆ ಓದ್ಕೋಬೇಕಪ್ಪ, ಹಿಂಗೆ ಇರಬೇಕು ಅಂತ ಹೇಳ್ತೀವಿ, ಎಲ್ಲ ಥರನೂ ಗೈಡ್ ಮಾಡ್ತೀವಿ ನಮ್ಮಲ್ಲಿ. ಹಂಗಾಗಿ ಅವ್ರಿಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುತ್ತೆ ನಮ್ಮ ಕಾಲೇಜ್ ಸೇರಿಕೊಂಡ್ರೆ.
0: ಓಕೆ, ಒಟ್ಟಾರೆ ನೀವು ಹೇಳುವಂಥದ್ದು ಸುಸಜ್ಜಿತವಾದಂತಹ ವ್ಯವಸ್ಥೆ ಇದೆ, ಏನೇ ಅಗತ್ಯ ಬಿದ್ದರೂ ಕೂಡ ಅದನ್ನ ತಕ್ಷಣಕ್ಕೆ ಪೂರೈಸುವಂತಹ ಒಂದು ಮ್ಯಾನೇಜ್ಮೆಂಟ್ ಇದೆ, ಅದರ ಸಹಕಾರದಿಂದ ಉತ್ತಮವಾಗಿರುವಂತಹ ಶಿಕ್ಷಣ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಹಾಗೇನೆ ಆತ್ಮೀಯವಾದಂತಹ ವಾತಾವರಣ ಇದೆ ನಿಮ್ಮ ಶಾಲೆಯಲ್ಲಿ ಅನ್ನುವಂಥದ್ದು,
1: ಎಲ್ಲ ಟೀಚರ್ಸ್ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ.
0: ಓಕೆ, ಈ ಎಲ್ಲ ಕಾರಣಗಳಿಂದ ನಿಮ್ಮ ಸಂಸ್ಥೆ ಬಹಳಷ್ಟು ಭಿನ್ನವಾಗಿ ಉತ್ತಮವಾಗಿ ಗುರುತಿಸಿಕೊಂಡಿದೆ ಅನ್ನುವಂಥದ್ದು.
1: ಹೌದು ಮೇಡಮ್, ಹೌದು. ಇವತ್ತೊಂದು ಕಂಪನಿ ಇಂಟರ್ವ್ಯೂ ನಡೀತದೆ ಮೇಡಮ್, 325,000 ರೂಪಾಯಿ ಸ್ಯಾಲರಿ ವರ್ಷಕ್ಕೆ.
0: ಓಕೆ,
1: 325,000 ಇವತ್ತು ಅಷ್ಟು. ಆಕ್ಚುಲಿ ಇಂಜಿನಿಯರಿಂಗ್ ಹೋದ್ರೂ ಅಷ್ಟು ಸ್ಯಾಲರಿ ಜಲ್ದಿ ಸಿಕ್ಕಲ್ಲ, 325,000 ಅಂದ್ರೆ. ಹಂಗಾಗಿ ಹುಡುಗರಿಗೆ ಡಿಪ್ಲೊಮಾ ಗುಡ್ ಮೇಡಮ್, ನಮ್ಮಲ್ಲಿ ಅವ್ರ ಕೆಲಸನೂ ಕೊಡಿಸ್ತೀವಿ. ಇವತ್ತು ಶೈನ್ ಡೆಂಜಿನ್ ಅಂತ ಕಂಪನಿ ಅವರು ಡೈರೆಕ್ಟ್ ಕಂಪನಿ HR ಬಂದೇ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ, 325,000 ಸ್ಯಾಲರಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ.

0: ಹುಡುಕೋ ನಮಗೆ ಸ್ಟೂಡೆಂಟ್ಸ್ ಕಮ್ಮಿ ಆಗಿದೆ ಅವನು ಸ್ಟೂಡೆಂಟ್ಸೇ ಸಿಗ್ತಾ ಇಲ್ಲ ನಮಗೆ ಅಷ್ಟು ರಿಕ್ವೈರ್ಮೆಂಟ್ ಇದೆ ನಾನು ಹೇಳಿದಲ್ಲ ಆವರೇಜ್ ತಿಂಗಳಿಗೆ ಮಿನಿಮಮ್ 10 ಕಂಪನಿ ಮಿನಿಮಮ್ ಫೋನ್ ಮಾಡ್ತಾರೆ ಅದ್ರ ಆವರೇಜ್ ವರ್ಷಕ್ಕೆ 100 ಕಂಪನಿ ಆಗುತ್ತೆ ಸುಮ್ಮನೆ ಆವರೇಜ್ ಇಟ್ಕೊಂಡು ಸುಮ್ಮನೆ ಒಂದು ಅಪ್ರಾಕ್ಸಿಮೇಟ್ 100 ಕಂಪನಿಗೆ 20 ಜನ ಬೇಕು ಅಂದ್ರೆ ಎಷ್ಟು ಜನ ಬೇಕು ನಮ್ಮ ಹತ್ರ ಅಷ್ಟು ಉಡುಗೊರೆ ಸಿಗ್ತಾ ಇಲ್ಲ
1: ಹಾಗಾಗಿದೆ ಸಾಕಷ್ಟು ಅವಕಾಶಗಳಿದೆ ಆದ್ರೆ ವಿದ್ಯಾರ್ಥಿಗಳ ಕೊರತೆ ಇದೆ ಹಾಗಾಗಿ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ ನೀವು ಓಕೆ ಸರ್ ಸರ್ ನೀವೀಗ ಒಂದು ನಂಬರ್ ನ ಕೊಟ್ಟಿದ್ದೀರಾ ನಿಮ್ಮನ್ನ ಸಂಪರ್ಕಿಸಿದ್ರೆ ಎಲ್ಲ ರೀತಿಯಾದಂತಹ ಮಾಹಿತಿ ಸಿಗುತ್ತೆ ಅಂತ ಹೇಳಿ ಈಗಾಗಲೇ ಪ್ರವೇಶಾತಿ ನಡೀತಾ ಇದೆ ಇನ್ನು ಈ ತಿಂಗಳ ಕೊನೆಯವರೆಗೂ ಕೂಡ ಅವಕಾಶ ಇದೆ ಅನ್ನುವಂಥದ್ದು ಸರ್ ಎರಡನೇ ಹಂತದ ಪ್ರವೇಶಾತಿಗೆ ಏನಾದರೂ ಅವಕಾಶ ಇದೆಯಾ ಸರ್
0: ಎಕ್ಸ್ಟೆಂಡ್ ಮಾಡ್ತಾರೆ ಮೇಡಮ್ ಅದನ್ನ ಮತ್ತೆ ಡೇಟ್ ಕೊಡ್ತಾರೆ ಅವಾಗ
1: ಇನ್ನು ಆ ಡೇಟ್ ಗೊತ್ತಿಲ್ವಾ ಸರ್
0: ಗೊತ್ತಿರಲ್ಲ ಮೇಡಮ್ ಈ ಡೇಟ್ಗೆ ಕ್ಲೋಸ್ ಆದ್ರೆ ನಿಲ್ಲಿಸ್ಬಿಡ್ತಾರೆ ಯಾವ್ದಾದ್ರು ಬೇರೆ ಕಾಲೇಜಲ್ಲಿ ಸ್ವಲ್ಪ ಉಳ್ಕೊಂಡ್ರೆ ಮತ್ತೆ ಡೇಟ್ ಎಕ್ಸ್ಟೆನ್ಷನ್ ಕೊಡ್ತಾರೆ ಜನರಲ್ ಆಗಿ ಎಕ್ಸ್ಟೆನ್ಷನ್ ಕೊಡ್ತಾರೆ
1: ಸರ್ ಓಕೆ ಬೇರೆ ಊರಿನಿಂದ ಬಂದಂತಹ ವಿದ್ಯಾರ್ಥಿಗಳಿಗೂ ಕೂಡ ನೀವು ಯಾವುದೇ ರೀತಿಯಾದಂತಹ ಹೆಚ್ಚಿನ ಶುಲ್ಕ ಆ ರೀತಿ ಏನೂ ಇಲ್ಲ ಏನಿರುತ್ತೋ ಸರ್ಕಾರದಿಂದ ಇರುವಂತದನ್ನೇ ನೀವು ಕೂಡ ಒದಗಿಸುವಂತದ್ದು ಓಕೆ ಸರ್ ಸರ್ ನಿಮ್ಮಲ್ಲಿ 5 ವಿಭಾಗಗಳಿದೆ ಡಿಪ್ಲೊಮಾ ಕೋರ್ಸ್ ನ ಮಾಡೋದಕ್ಕೆ ಅದರಲ್ಲಿ ಪ್ರತಿಯೊಂದು ವಿಭಾಗಕ್ಕೂ ಕೂಡ ಒಂದಷ್ಟು ಮುಖ್ಯಸ್ಥರುಗಳನ್ನ ನೇಮಿಸಿರ್ತಾರೆ ಸರ್ ಅವರ ಒಂದು ಮೊಬೈಲ್ ಸಂಖ್ಯೆಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ
0: ಸರ್
1: ಓಕೆ ಸರ್ ವಿಭಾಗದ ಹೆಸರು ಹಾಗೆ ಅದರ ಮುಖ್ಯಸ್ಥರ ಒಂದು ಮೊಬೈಲ್ ಸಂಖ್ಯೆಗಳನ್ನ ತಿಳಿಸಿ ಸರ್
0: ಆಟೋಮೊಬೈಲ್ ಮೇಡಮ್
1: ಹಾ ಸರ್
0: ಅವರ ಹೆಸರು ವಿ ಟಿ ರವಿ ಅಂತ ಮೇಡಮ್
1: ಓಕೆ ಸರ್ ಓಕೆ ಸರ್ ಅವರ ಮೊಬೈಲ್ ಸಂಖ್ಯೆ
0: ಕೊಡ್ತೇನೆ ಮೇಡಮ್ ನೈನ್ ಡಬಲ್ ಫೋರ್ ಏಟ್ ಫೋರ್
1: ಓಕೆ
0: 2333 8
1: ಓಕೆ ಸರ್
0: ಆಟೋಮೊಬೈಲ್ ನೆಕ್ಸ್ಟ್ ಸಿವಿಲ್ ಮೇಡಮ್ ಮೋಹನ್ ಕುಮಾರ್ ಅಂತ
1: ಓಕೆ
0: ನೈನ್
1: 4 8 1 4 1 ಓಕೆ
0: 6 9 3 9
1: ಓಕೆ
0: ನೆಕ್ಸ್ಟ್ ಮೆಕ್ಯಾನಿಕಲ್ ಮೇಡಮ್
1: ಓಕೆ
0: ಪಿ ಎ ರಘು ಅಂತ
1: ರಘು ಅಂತ ಹೇಳಿ ಓಕೆ
0: 9 7
1: ಓಕೆ
0: 4 1 7 3 9 1 5 9
1: ಓಕೆ ಸರ್ ಹಾಗೇನೆ
0: ಎಲೆಕ್ಟ್ರಾನಿಕ್ಸ್ ಮೇಡಮ್
1: ಇ
0: ಎನ್ ಸಿ ರಾಜೇಶ್ ಕುಮಾರ್ ಅಂತ
1: ಓಕೆ
0: 9 4 9 7 3 8 2 3
1: ಓಕೆ
0: ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಮೇಡಮ್ ನಳಿನಾಕ್ಷಿ ಮೇಡಮ್ ಅಂತ ಅವರು ನಳಿನ ಮೇಡಮ್ ಅಂತ 7 7 6 0
1: ಓಕೆ
0: 1 0 6 5 0 5
1: ಓಕೆ ಓಕೆ ಸರ್ ಈ ಒಂದು 5 ವಿಭಾಗಗಳಲ್ಲಿ ಮುಖ್ಯಸ್ಥರ ಮೊಬೈಲ್ ಸಂಖ್ಯೆಗಳಿತ್ತು
0: ಹೌದು ಮೇಡಮ್
1: ಈ ಸಂಖ್ಯೆಗಳನ್ನಾದ್ರೂ ಸಂಪರ್ಕಿಸಬಹುದು ಅಥವಾ ನೀವು ಈಗಾಗಲೇ ತಿಳಿಸಿರುವಂತಹ ಮೊಬೈಲ್ ಸಂಖ್ಯೆಯನ್ನು ಕೂಡ ಸಂಪರ್ಕಿಸಬಹುದಾಗಿರುತ್ತೆ ಓಕೆ ಸರ್ ಹಾಗೇನೆ ನಿಮ್ಮ ಒಂದು ಕಾಲೇಜಿನ ದಾಖಲಾತಿ ವಿಭಾಗ ಅಂತ ಇರುತ್ತಲ್ವ ಸರ್ ಕಚೇರಿ ಸಂಪರ್ಕ ಸಂಖ್ಯೆಯನ್ನು ಕೂಡ ಒಮ್ಮೆ ತಿಳಿಸಿ ಸರ್
0: ಲಿಂಗರಾಜು ಅಂತ ಮೇಡಮ್ ಅಲ್ಲಿರ್ತಾರೆ ಮೋಹನ್ ಅಂತ ಆಫೀಸ್ ಸೂಪರಿಂಟೆಂಡೆಂಟ್ ಇರ್ತಾರೆ ಲಿಂಗರಾಜು ಅಂತ ಮೇಡಮ್ 9 8 8
1: ಓಕೆ
0: 02 09 564
1: ಓಕೆ ಸರ್
0: ಇನ್ನೊಬ್ರು ಮೋಹನ್ ಅಂತ ಇರ್ತಾರೆ ಸೂಪರ್ ಟೆಂಡರ್ ಡಬಲ್ 9
1: ಓಕೆ
0: 8 0 1 7 1 0
1: ಓಕೆ
0: 5 0
1: ಓಕೆ ಈ ಸಂಖ್ಯೆಗಳಿಗೆ ಕರೆ ಮಾಡೋದ್ರ ಮೂಲಕ ಕೂಡ ಮತ್ತಷ್ಟು ಮಾಹಿತಿಯನ್ನು ಅವರು ಪಡಿಬಹುದಾಗಿರುತ್ತೆ ಓಕೆ ಸರ್ ಇವತ್ತಿನ ಈ ಒಂದು ಪ್ರಾಯೋಜಿತ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ಕಾರ್ಯಕ್ರಮಕ್ಕೆ ಆಗಮಿಸಿ SJM ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ಡಿಪ್ಲೊಮಾ ಕೋರ್ಸ್ಗೆ ಇರುವಂತಹ ಏನೆಲ್ಲ ಲಭ್ಯತೆಗಳಿದೆ ಅವಕಾಶಗಳಿದೆ ಅನ್ನೋದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಸಮಗ್ರವಾದಂತಹ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್
0: ಧನ್ಯವಾದಗಳು ಎಲ್ಲ ಆಕಾಶವಾಣಿ ಕೇಳುಗರಿಗೂ ಮತ್ತು ಅವಕಾಶ ಕಲ್ಪಿಸಿದವರಿಗೆ ಆಲ್ ಇಂಡಿಯಾ ರೇಡಿಯೋ ಚಿತ್ರದುರ್ಗ ಇವರಿಗೂ ಸಹ SJM ಬೃಹನ್ಮಠ SJM ವಿದ್ಯಾಪೀಠ SJM ಪಾಲಿಟೆಕ್ನಿಕ್ ಅಧ್ಯಕ್ಷರು ಸದಸ್ಯರು ಸಿಬ್ಬಂದಿ ವರ್ಗ ಪ್ರಾಂಶುಪಾಲರ ಪರವಾಗಿ ಎಲ್ಲರಿಗೂ ಸಹ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಥ್ಯಾಂಕ್ ಯು ಅಲಂಡಾಲ್

0: ಇದುವರೆಗೆ ಪ್ರಾಯೋಜಿತ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿನ ವಿಷಯ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಸೈನ್ಸ್ ಹಾಗೂ ಐಟಿಐ ಪಾಸಾದ ಅವರಿಗೆ ಚಿತ್ರದುರ್ಗದ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಲಭ್ಯವಿರುವ ಡಿಪ್ಲೊಮೋ ಕೋರ್ಸ್ಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಚಿತ್ರದುರ್ಗದ ಜೆಎಂಐಟಿ ಕ್ಯಾಂಪಸ್ನ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲರಾದ ಎಸ್ವಿ ರವಿಶಂಕರ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜ್ ಚಿತ್ರದುರ್ಗ.
1: ಎಸ್ಎಸ್ಎಲ್ಸಿ ಪಿಯುಸಿ ಹಾಗೂ ಐಟಿಐ ಪಾಸಾದವರಿಗೆ ಚಿತ್ರದುರ್ಗದ ಎಸ್ಜೆಎಂ ಪಾಲಿಟೆಕ್ನಿಕ್ ಕ್ಯಾಂಪಸ್ನಲ್ಲಿ ಡಿಪ್ಲೊಮೋ ಕೋರ್ಸ್ಗಳು ಲಭ್ಯ. ನಮ್ಮ ಎಸ್ಜೆಎಂ ಐಟಿ ಕ್ಯಾಂಪಸ್ನಲ್ಲಿ ಸಿವಿಲ್, ಮೆಕಾನಿಕಲ್, ಆಟೋಮೊಬೈಲ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಕೋರ್ಸ್ಗಳು ಲಭ್ಯ. ನುರಿತ ಉಪನ್ಯಾಸಕರುಗಳಿಂದ ಬೋಧನೆ, ಉತ್ತಮ ಪ್ರಯೋಗಾಲಯ ಹಾಗೂ ಲೈಬ್ರರಿ ಸೌಲಭ್ಯ ಉಂಟು. ನಮ್ಮ ಎಸ್ಜೆಎಂ ಐಟಿ ಕ್ಯಾಂಪಸ್ಗೆ ಬಿಸಿಎಂ ಹಾಸ್ಟೆಲ್ಗಳು ಸಮೀಪವಿದ್ದು ಬಸ್ ಸೌಲಭ್ಯವಿದೆ. ಅತ್ಯುತ್ತಮ ಕಂಪನಿಗಳಲ್ಲಿ ಸ್ಟೈಫಂಡ್ ಸಹಿತ ಇಂಟರ್ನ್ಶಿಪ್ ಕಲ್ಪಿಸಲಾಗಿದೆ. ಕ್ಯಾಂಪಸ್ ಸಂದರ್ಶನದಲ್ಲಿ ಪ್ರತಿ ವರ್ಷ ಉದ್ಯೋಗಾವಕಾಶವಿದೆ. ಸರ್ಕಾರಿ ಅನುದಾನಿತ ಚಿತ್ರದುರ್ಗದ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜನ್ನು ಸಂಪರ್ಕಿಸಲು ಮೊಬೈಲ್ ಸಂಖ್ಯೆ 9481722117 ಮತ್ತೊಂದು 9448812838.
0: ಕಾರ್ಯಕ್ರಮ ನಡೆಸಿಕೊಟ್ಟದ್ದು ನಾನು ಡಿ ಕಾವ್ಯ. ತಾಂತ್ರಿಕ ನೆರವು ಸೈಯದ್ ನಜೀಬುಲ್ಲಾ. ಪ್ರಾಯೋಜಿತ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂದಿತು.

ಇದು ಆಕಾಶವಾಣಿ ಚಿತ್ರದುರ್ಗ 102.6 ಕಂಪನಾಂಕಗಳಲ್ಲಿ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ರಿ. ನಮ್ಮ ಸ್ಟುಡಿಯೋ ಸಮಯ ಆಗಿದೆ 11:01. ಇನ್ನು ಮುಂದಿನ ಕಾರ್ಯಕ್ರಮಗಳಿಗೆಲ್ಲ ಸ್ವಾಗತ ಹೇಳ್ತಾ ಇರೋದು ನಾನು ಚೈತ್ರ ಕೆ ವಿಜಯ್.

ಇದೀಗ ಜನಪದ ಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಒಂದು ಜನಪದ ಗೀತೆಯನ್ನು.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ನೀವು ಕೇಳ್ತಾ ಇದ್ರಿ ಜನಪದ ಗೀತೆಗಳನ್ನ. ನಮ್ಮ ಜನಪದ ಗೀತೆಗಳು ಸರಳ ಭಾಷೆಯಲ್ಲಿದ್ದು ಸಾಂಪ್ರದಾಯಿಕ ಹಾಡುಗಳಾಗಿವೆ. ಅದರಲ್ಲೂ ನಮ್ಮ ಹಳ್ಳಿ ಜನರು ದೈನಂದಿನ ಕೆಲಸದಲ್ಲಿ ಅಥವಾ ತಮ್ಮ ಬಿಡುವಿನ ಸಮಯದಲ್ಲಿ ತಮ್ಮಷ್ಟಕ್ಕೆ ತಾವೇ ಹುಟ್ಟಿಕೊಂಡಂತಹ ಹಾಡುಗಳಾಗಿವೆ. ಇನ್ನು ಮುಂದಿನ ಜನಪದ ಗೀತೆಯನ್ನು ಕೇಳೋಣ, ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿ.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಮುಂದಿನ ಜನಪದ ಗೀತೆಯನ್ನು ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ ಅವರು.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ನೀವು ಕೇಳ್ತಾ ಇದ್ದೀರಿ ಜನಪದ ಗೀತೆಗಳನ್ನ. ಮುಂದಿನ ಗೀತೆಯನ್ನ ಹಾಡಿದ್ದಾರೆ ಸಂಗೀತ ಕಟ್ಟಿ.

0: ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಕೆಲವರೇ ಇಂದು ಸಂಜೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಪಾಪೇನಹಳ್ಳಿ ಗ್ರಾಮದ ಸಾವಿತ್ರಮ್ಮ ಹಾಗೂ ಸಂಗಡಿಗರಿಂದ ಮೈಲಾರ ರಿಂಗ ದೇವರ ಪದವನ್ನ ಕುರಿತು ಹಾಡನ್ನ ಕೇಳುವಿರಿ.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕೆ ಯುವರಾಜ್ ಅವರ ಧ್ವನಿಯಲ್ಲಿ ಈ ಒಂದು ಜನಪದ ಗೀತೆಯನ್ನು

ಇದುವರೆಗೂ ಜನಪದ ಗೀತೆಗಳನ್ನ ಕೇಳಿದಿರಿ. ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ರಿ 102.6 FM ಚಿತ್ರದುರ್ಗ ಆಕಾಶವಾಣಿ ಕೇಂದ್ರ. ನಮ್ಮ ಸ್ಟುಡಿಯೋ ಸಮಯ ಆಗಿದೆ 11:32. ಇದೀಗ ಮಾಹಿತಿ ಕಣಜ. ಎಂದಿನಂತೆ ಮಾಹಿತಿ ಕಣಜದಲ್ಲಿ ವಿಭಿನ್ನ ಕ್ಷೇತ್ರಗಳ ಕುರಿತು ಮಾಹಿತಿಯೊಂದಿಗೆ ಚಂದದ ಹಾಡುಗಳನ್ನು ಕೇಳ್ತೀರಿ. ಇಂದಿನ ವಿಷಯ ಸ್ಥಳದ ಪರಿಚಯ. ಇಂದಿನ ಯಾವ ಸ್ಥಳದ ಬಗ್ಗೆ ಪರಿಚಯ ಅಂತ ನೋಡೋದಾದರೆ ಪ್ರಾಚೀನ ನಳಂದ ಮಹಾವಿಹಾರ. ಹೌದು, ನಳಂದ ಮಹಾವಿಹಾರ ಇದೊಂದು ಪುರಾತತ್ವ ಸ್ಥಳ. ಭಾರತದ ಈಶಾನ್ಯ ರಾಜ್ಯವಾದ ಬಿಹಾರದ ರಾಜಗಿರ್ ಅಂದರೆ ಪ್ರಾಚೀನ ಮಗಧದ ಬಳಿ ಇರುವ ಒಂದು ಐತಿಹಾಸಿಕ ಮತ್ತು ಜಗತ್ಪ್ರಸಿದ್ಧ ಪುರಾತನ ಶಿಕ್ಷಣ ಕೇಂದ್ರವಾಗಿದೆ. ಇದನ್ನು ವಿಶ್ವದ ಮೊದಲ ವಸತಿ ವಿಶ್ವವಿದ್ಯಾಲಯ ಎಂದು ಸಹ ಪರಿಗಣಿಸಲಾಗುತ್ತೆ. ಇನ್ನು ನಳಂದ ವಿಶ್ವವಿದ್ಯಾಲಯವು ಕ್ರಿಸ್ತಪೂರ್ವ 5ನೇ ಶತಮಾನಕ್ಕಿಂತಲೂ ಪೂರ್ವದಲ್ಲೇ ವಿದ್ಯಾ ಕೇಂದ್ರವಾಗಿ ಕಾರ್ಯನಿರ್ವಹಿಸಲ್ಪಟ್ಟಿದೆ. ನಳಂದ ವಿಶ್ವವಿದ್ಯಾಲಯ ಅಜಾತಶತ್ರುವಿನ ಕಾಲದಿಂದಲೂ ಸಂಪದ್ಭರಿತವಾಗಿತ್ತು. ಅದರಲ್ಲೂ ಮೌರ್ಯವಂಶದ ಚಕ್ರವರ್ತಿ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ನಂತರ ಇಡೀ ಭಾರತದಲ್ಲಿ ಬೌದ್ಧ ಧರ್ಮದ ಪ್ರಭಾವ ಹೆಚ್ಚಾಗ್ತಾ ಹೋಗಿ ನಳಂದ ವ್ಯಾಪ್ತಿಯಲ್ಲಿ ಬೌದ್ಧ ಧರ್ಮದ ವಿಹಾರವನ್ನು ಸ್ಥಾಪಿಸಿದರು. ಶಾತವಾಹನ, ಕುಶಾಣರು, ಶೃಂಗ ಮತ್ತು ಗುಪ್ತ ವಂಶದ ಆಡಳಿತ ಕಾಲದಲ್ಲಿ ಈ ವಿಶ್ವವಿದ್ಯಾಲಯ ವಿಶ್ವವಿಖ್ಯಾತಿಯನ್ನು ಪಡೆದಿತ್ತು. ಅದರಲ್ಲೂ ಕ್ರಿಸ್ತಶಕ 427ರಲ್ಲಿ ಗುಪ್ತ ಸಾಮ್ರಾಜ್ಯದ ಮೊದಲನೇ ಕುಮಾರಗುಪ್ತನಿಂದ ಸ್ಥಾಪಿಸಲ್ಪಟ್ಟಿದೆ ಎಂದು ಸಹ ಹೇಳಲಾಗುತ್ತೆ. 5ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಬೌದ್ಧ ಅಧ್ಯಯನದ ಮತ್ತು ಜ್ಞಾನದ ಪ್ರಮುಖ ಕೇಂದ್ರವಾಗಿತ್ತು ಈ ನಳಂದ ಮಹಾವಿಹಾರ. ಸುಮಾರು 2,000 ಶಿಕ್ಷಕರು ಮತ್ತು 10,000 ವಿದ್ಯಾರ್ಥಿಗಳನ್ನು ಹೊಂದಿದ್ದು ಜ್ಞಾನಾರ್ಜನೆಯ ವೈಭವದ ಕಾಲವಾಗಿತ್ತು. ಕೇಳುಗರೆ, ಮಾಹಿತಿಯನ್ನು ಮುಂದುವರಿಸ್ತೇನೆ ಮತ್ತೊಂದು ಗೀತೆಯ ನಂತರ.

ಕೇಳುಗರೆ, ನೀವು ಕೇಳ್ತಾ ಇದ್ರಿ ಮಾಹಿತಿ ಕಣಜ ಮಾಲಿಕೆಯಲ್ಲಿ ನಳಂದ ಮಹಾವಿಹಾರ. ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇನ್ನ ಮಾಹಿತಿಯನ್ನ ಮುಂದುವರೆಸ್ತಾ, ನಳಂದ ಮಹಾವಿಶ್ವವಿದ್ಯಾಲಯ ಧರ್ಮಗುಂಜ್ ಎಂದು ಕರೆಯಲ್ಪಡುವ ಒಂದು ವಿಶಾಲವಾದ ಗ್ರಂಥಾಲಯದ ವ್ಯವಸ್ಥೆಯನ್ನ ಹೊಂದಿತ್ತು. ಈ ಧರ್ಮಗುಂಜ್ ಎಂದರೆ ಜ್ಞಾನದ ಪರ್ವತ ಅಂತೆಯಂತೆ. ಇನ್ನು ಈ ಗ್ರಂಥಾಲಯವು ಮೂರು ಪ್ರಮುಖ ಕಟ್ಟಡಗಳನ್ನ ಹೊಂದಿದ್ದು ರತ್ನಸಾಗರ, ರತ್ನೋದಧಿ ಮತ್ತು ರತ್ನರಂಜಕ ಎಂಬುದಾಗಿ ಹೆಸರನ್ನ ಪಡೆದಿತ್ತು. ಹಲವು ವಿಷಯಗಳಿಗೆ ಸಂಬಂಧಿಸಿದಂತೆ ಲಕ್ಷಾಂತರ ಅಸ್ತ್ರಪ್ರತಿಗಳಿದ್ದವು ಎಂಬುದನ್ನು ಅನೇಕ ಅಧ್ಯಯನ ಮತ್ತು ಸಂಶೋಧನೆಗಳ ಮೂಲಕ ತಿಳಿಯಲಾಗಿದೆ. ಈ ವಿಹಾರದ ಬುದ್ಧ ಹುಟ್ಟುವ ಮೊದಲೇ ಇತ್ತು ಎನ್ನುವುದಕ್ಕೆ ಇಲ್ಲಿ ಸಿಕ್ಕಿರುವ ಅವಶೇಷಗಳೇ ಕಾರಣವಾಗಿವೆ. ಜೈನ ತೀರ್ಥಂಕರ ಮಹಾವೀರನು ಸುಮಾರು 14 ವರ್ಷಗಳ ಕಾಲ ಇಲ್ಲಿ ಕಾಲ ಕಳೆದಿದ್ದ ಎಂದು ಸಹ ತಿಳಿಯಲಾಗಿದೆ. ಗೌತಮ ಬುದ್ಧರು ನಳಂದದ ಮೂಲತಃ ಮಗಧದ ರಾಜಧಾನಿ ರಾಜಗೃಹಕ್ಕೆ ಹತ್ತಿರವಿರುವ ಪ್ರಮುಖ ವ್ಯಾಪಾರ ಮಾರ್ಗದ ಪಕ್ಕದಲ್ಲಿ ನೆಲೆಗೊಂಡಿದ್ದ ಒಂದು ಸಮೃದ್ಧ ಹಳ್ಳಿಯಾಗಿತ್ತು ಈ ನಳಂದ. ಮೂಲಗಳ ಪ್ರಕಾರ ಗೌತಮ ಬುದ್ಧನು ಇದರ ಹತ್ತಿರ ಇರುವ ಪವಾರಿಕಾ ಎಂಬ ಮಾವಿನ ತೋಪಿನಲ್ಲಿ ಮತ್ತು ಜೈನರ್ ತೀರ್ಥಂಕರಲ್ಲಿ ಉಪನ್ಯಾಸಗಳನ್ನು ನೀಡುತ್ತಿದ್ದರು ಎಂದು ಸಹ ಹೇಳಲಾಗುತ್ತೆ. ಈ ಸ್ಥಳವು ಕ್ರಿಸ್ತಪೂರ್ವ 5-6 ಶತಮಾನದಷ್ಟು ಹಿಂದೆಯೇ ಅಸ್ತಿತ್ವದಲ್ಲಿತ್ತು ಎಂದು ಸಹ ಇತಿಹಾಸ ಹೇಳಲಿದೆ. ನಳಂದ ಎಂಬುದರ ಅರ್ಥ, ನಳಂದ ಎಂದರೆ ಜ್ಞಾನವನ್ನ ಹಂಚೋದು. ಇಲ್ಲಿ ಶೈಕ್ಷಣಿಕ ವಿಷಯಗಳನ್ನು ನೋಡೋದಾದರೆ ಇಲ್ಲಿ ಬೌದ್ಧ ಧರ್ಮದ ಮಹಾಯಾನ ಸಂಪ್ರದಾಯದ ಜೊತೆಗೆ ವೇದಗಳು, ತರ್ಕಶಾಸ್ತ್ರ, ವ್ಯಾಕರಣ, ಆಯುರ್ವೇದದ ಅಧ್ಯಯನ, ಖಗೋಳಶಾಸ್ತ್ರ, ಗಣಿತ ಮತ್ತು ಆಧ್ಯಾತ್ಮಿಕ ವಿಷಯಗಳನ್ನು ಬೋಧಿಸಲಾಗುತ್ತಿತ್ತಂತೆ.

ನೀವು ಕೇಳ್ತಾ ಇದ್ದೀರಿ ನಳಂದ ಮಹಾವಿಹಾರದ ಬಗ್ಗೆ ಒಂದಷ್ಟು ಮಾಹಿತಿ. ಇನ್ನು ಮಾಹಿತಿಯನ್ನು ಮುಂದುವರಿಸ್ತಾ, ಕನೌಜ್ನ ಹರ್ಷವರ್ಧನ ಕಾಲದಲ್ಲಿ ಚೀನಿ ಪ್ರವಾಸಿಗ ಯುಯನ್ ಸಾಂಗ್ ನಳಂದ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಲು ಬರ್ತಾರೆ. 2 ವರ್ಷ

ಗಳ ಕಾಲ ಅಧ್ಯಯನವನ್ನ ಮಾಡಿ ಈತನಿಗೆ ಮೋಕ್ಷದೇವ ಎಂದು ಸಹ ಹೆಸರನ್ನ ಕೊಡ್ತಾರಂತೆ. ಕ್ಷೀಲಭದ್ರ ಎಂಬ ಗುರುವಿನ ಮೂಲಕ ವಿದ್ಯಾಭ್ಯಾಸವನ್ನ ನೀಡಿ ನಂತರ ಶಿಕ್ಷಕನಾಗಿಯೂ ಸಹ ಸೇವೆ ಸಲ್ಲಿಸಿದರು. ಇವೆಲ್ಲವನ್ನ ತನ್ನ ಪುಸ್ತಕದಲ್ಲಿಯೂ ಸಹ ದಾಖಲಿಸಿದ್ದಾರೆ ಯೋಯನ್ ಚಾಂಗ್. ಹಾಗೆ ಭಾರತದ ಪ್ರಖ್ಯಾತ ಗಣಿತ ತಜ್ಞ ಆರ್ಯಭಟ ಇಲ್ಲಿನ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದರು ಎಂದು ಸಹ ಇತಿಹಾಸ ಹೇಳಲಾಗುತ್ತೆ. ಈ ನಳಂದ ವಿಶ್ವವಿದ್ಯಾಲಯದ ಅವನತಿ ಹೇಗಾಯ್ತು ಅಂತ ನೋಡೋದಾದ್ರೆ, ನಳಂದ ವಿಶ್ವವಿದ್ಯಾಲಯವು ಗುಪ್ತರು, ಪಾಲರು ಮತ್ತು ಕನೌಜ್ನ ಚಕ್ರವರ್ತಿ ಹರ್ಷನ ಆಳ್ವಿಕೆಯಲ್ಲಿ ಬಹು ರಾಜವಂಶಗಳ ಆಶ್ರಯದಲ್ಲಿ ಅಭಿವೃದ್ಧಿಯನ್ನ ಹೊಂದಿತ್ತು. ಇಷ್ಟಿದ್ದರೂ ವಿಶ್ವವಿದ್ಯಾಲಯವು ಇತಿಹಾಸದುದ್ದಕ್ಕೂ ಹಲವಾರು ದಾಳಿಗಳನ್ನು ಎದುರಿಸಿದೆ. ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಹೂಣರ ಆಕ್ರಮಣ ಮಾಡಿದರೂ ಅದನ್ನು ಸಂಪೂರ್ಣವಾಗಿ ನಾಶ ಮಾಡುವಲ್ಲಿ ವಿಫಲರಾಗ್ತಾರೆ. ಇನ್ನು ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಬಂಗಾಳದ ದೊರೆಗಳಿಂದನೂ ಸಹ ವಿಶ್ವವಿದ್ಯಾಲಯ ದಾಳಿಗೆ ಒಳಪಡುತ್ತೆ. ನಂತರ 1193ರಲ್ಲಿ ಬಂದಂತಹ ದೆಹಲಿ ಸುಲ್ತಾನರ ಭಕ್ತಿಯಾರ್ ಖಿಲ್ಜಿಯು ಅತ್ಯಂತ ವಿನಾಶಕಾರಿ ದಾಳಿಯನ್ನ ನಡೆಸಿ ನಳಂದವನ್ನ ದೋಚಿದನು, ಅದರ ಗ್ರಂಥಾಲಯವನ್ನ ಸುಟ್ಟು ಹಾಕಿದನು ಮತ್ತು ವಿಶ್ವದ ಶ್ರೇಷ್ಠ ಕಲಿಕಾ ಕೇಂದ್ರಗಳಲ್ಲಿ ಒಂದಾದಂತ ಈ ನಳಂದ ವಿಶ್ವವಿದ್ಯಾಲಯ ಪತನಕ್ಕೊಳಗಾಗತ್ತೆ. ಹಳಿದು ಹುಳಿದ ಒಂದಷ್ಟು ಗ್ರಂಥಗಳನ್ನ ಅಂದಿನ ಮುಖ್ಯಸ್ಥ ಬೌದ್ಧ ಭಿಕ್ಕು ಶ್ರೀಭದ್ರ ರಕ್ಷಣೆ ಮಾಡಿ ಈ ಪುಸ್ತಕಗಳ ಸಮೇತ ಟಿಬೆಟ್ಗೆ ಮರಳಿ ರಕ್ಷಣೆಯನ್ನ ಮಾಡ್ತಾರೆ.

ನಳಂದ ವಿಶ್ವವಿದ್ಯಾಲಯವು ಭಾರತೀಯ ಪುರಾತತ್ವ ಸಮೀಕ್ಷೆಯು 1868ರಲ್ಲಿ ಇದರ ಅವಶೇಷಗಳನ್ನು ಪತ್ತೆ ಹಚ್ಚುತ್ತೆ. ಈ ಸ್ಥಳವನ್ನು ಸಮೀಕ್ಷೆ ಮಾಡಿದ ಆರಂಭಿಕ ಉತ್ಖನನ ಕಾರ್ಯಗಳನ್ನು 1915ರಲ್ಲಿ ನಡೆಸಿದಾಗ ಅನೇಕ ಸಂಗತಿಗಳ ಅವಶೇಷಗಳ ಮೂಲಕ ಹೊರ

ಬೀಳ್ತವೆ. ಶಾಸನಗಳು, ನಾಣ್ಯಗಳು, ಶಿಲ್ಪಗಳು, ಮುದ್ರೆಗಳು, ಸ್ತೂಪಗಳು, ದೇವಾಲಯಗಳು, ಸನ್ಯಾಸಿಗಳ ವಸತಿ ಗೃಹಗಳು, ಲೋಹದಿಂದ ಮಾಡಿದ ಪ್ರಮುಖ ಕಲಾಕೃತಿಗಳು, ಹೀಗೆ ಹತ್ತು ಹಲವಾರು ಪ್ರಾಚೀನ ವಸ್ತುಗಳು ಬೆಳಕಿಗೆ ಬರ್ತವೆ. March 28, 2006 ಪ್ರಾಚೀನ ನಳಂದ ವಿಶ್ವವಿದ್ಯಾಲಯದ ಪುನರ್ಜೀವನವನ್ನು ಮೊದಲು ಮಾಜಿ ರಾಷ್ಟ್ರಪತಿಯಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಪ್ರಸ್ತಾಪಿಸುತ್ತಾರೆ. 2010 ಭಾರತ ಸರ್ಕಾರವು ಹಳೆಯ ನಳಂದ ಸಮೀಪದಲ್ಲೇ ಅಂತಾರಾಷ್ಟ್ರೀಯ ಸಹಕಾರದೊಂದಿಗೆ, ಅಂದರೆ ಭಾರತ, ಸಿಂಗಾಪುರ್, ಜಪಾನ್, ಚೀನಾ ಮತ್ತು ಇತರ ರಾಷ್ಟ್ರಗಳ ಜಂಟಿ ಪ್ರಯತ್ನದಿಂದ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯವಾಗಿ ಪುನರ್ಜೀವನಗೊಳಿಸುವ ಗುರಿಯನ್ನು ಹೊಂದುತ್ತೆ. ಇತ್ತೀಚೆಗೆ ಅಂದರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು June 19, 2024 ಬಿಹಾರದ ರಾಜಗಿರ್ನಲ್ಲಿ ನಳಂದ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ಸನ್ನು ಉದ್ಘಾಟಿಸುತ್ತಾರೆ. ಇದು ಮೊದಲ ಶೈಕ್ಷಣಿಕ ವರ್ಷವೂ ಸಹ ಆರಂಭಗೊಳ್ಳುತ್ತೆ. 2016 ಜುಲೈಯಲ್ಲಿ ನಳಂದ ವಿಶ್ವವಿದ್ಯಾಲಯವು ವಿಶ್ವ ಪರಂಪರೆಯ ತಾಣವಾಗಿ ಮಾನ್ಯತೆ ಪಡೆಯುತ್ತೆ.

ಒಟ್ಟಾರೆ ಹೇಳೋದಾದ್ರೆ ಸಾಂಪ್ರದಾಯಿಕವಾಗಿ ಭಾರತದ ಐತಿಹಾಸಿಕ ಪರಂಪರೆಯ ಸಂಕೇತವೆಂದು ಪರಿಗಣಿಸಲ್ಪಟ್ಟ ಹೊಸ ನಳಂದ ವಿಶ್ವವಿದ್ಯಾಲಯವು ರಾಷ್ಟ್ರದೊಳಗೆ ಪ್ರಸಿದ್ಧ ಸ್ಥಾನಮಾನವನ್ನು ಉಳಿಸಿಕೊಂಡಿದೆ. ಜಾಗತಿಕ ಶೈಕ್ಷಣಿಕ ಕ್ಷೇತ್ರದ ತೊಟ್ಟಿಲು ನಮ್ಮ ನಳಂದ ವಿಶ್ವವಿದ್ಯಾಲಯ. ಇದಾಗಿತ್ತು ಇಂದಿನ ಮಾಹಿತಿ ಕಣಜ. ಕೇಳುಗರೆ, ಇಂದಿನ ಮಾಹಿತಿ ಕಣಜದಲ್ಲಿ ಪರಿಚಯಿಸಿದಂತಹ ನಳಂದ ಮಹಾವಿಹಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು

ಕೇಳ್ತಾ ನಮ್ಮ ಶ್ರೋತೃಗಳು ಸಂದೇಶವನ್ನು ಸಹ ಕಳಿಸಿದರೆ, ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡೋ ಸಮಯ. ಚಿತ್ರದುರ್ಗದಿಂದ ರವಿ ಅವರು, ಇಟ್ ಪೋಸ್ಟ್ ಆಫೀಸ್ ಹತ್ರ ಹೊಳಲ್ಕೆರೆ ರೋಡ್. ನಮಸ್ತೆ ಮೇಡಮ್, ಇವತ್ತಿನ ಮಾಹಿತಿ ಕಣಜದಲ್ಲಿ ಸ್ಥಳ ಪರಿಚಯದಲ್ಲಿ ಬಿಹಾರದ ನಳಂದ ವಿಶ್ವವಿದ್ಯಾಲಯದ ಬೌದ್ಧ ಧರ್ಮದೊಂದಿಗೆ ತತ್ವಶಾಸ್ತ್ರ, ಖಗೋಳಶಾಸ್ತ್ರ, ವೈದ್ಯಕೀಯ ತರ್ಕಶಾಸ್ತ್ರ ಹೀಗೆ ಲಕ್ಷಾಂತರ ಹಸ್ತಪ್ರತಿಗಳನ್ನು ಹೊಂದಿತ್ತು ಎಂದು ಭವ್ಯದ ಕಾಲವಾಗಿತ್ತು. ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಮಾಹಿತಿಯನ್ನು ಬಹಳ ವಿಸ್ತಾರವಾಗಿ ತಿಳಿಸುತ್ತಾ ಸುಮಧುರ ಗೀತೆಗಳನ್ನು ಪ್ರಸಾರ ಮಾಡುವ ಮೂಲಕ ತಿಳಿಸುವುದಕ್ಕೆ ಧನ್ಯವಾದಗಳು, ಶುಭ ದಿನ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಉಮಾದೇವಿ ಅವರು ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದರೆ, ಜಾನಪದ ಗೀತೆಗಳು ತುಂಬ ಚೆನ್ನಾಗಿ ಮೂಡಿಬಂತು, ಮಾಹಿತಿ ಕಣಜದ ಹಾಡುಗಳು ಚೆನ್ನಾಗಿತ್ತು, ಮಾಹಿತಿ ತುಂಬ ಚೆನ್ನಾಗಿ ತಿಳಿಸಿಕೊಟ್ರಿ, ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಸಂದೇಶ, ನಮಸ್ಕಾರ, ಜಾನಪದ ಹಾಡುಗಳು ಮಾಹಿತಿ ಕಣಜ ಒಳ್ಳೆಯ ಮಾಹಿತಿ ಅಂತ ಹೇಳ್ತಾ ಇದ್ದಾರೆ ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ. ಮತ್ತೊಂದು ಸಂದೇಶ ಬಂದಿದೆ, ನಮಸ್ಕಾರ ಮೇಡಮ್ ಅಂತ ಹೇಳ್ತಾ ಇದ್ದಾರೆ, ತಮಗೂ ಕೂಡ ನಮಸ್ಕಾರ. ಇಂದಿನ ಮಾಹಿತಿ ಕಣಜದಲ್ಲಿ ಸ್ಥಳ ಪರಿಚಯದಲ್ಲಿ ನಾಳಂದ ವಿಶ್ವವಿದ್ಯಾಲಯದ ಬಗ್ಗೆ ಉತ್ತಮವಾದ ಮನಮುಟ್ಟುವ ಮಾಹಿತಿಯ ಜೊತೆಗೆ ನಿಮ್ಮ ಉತ್ತಮವಾದ ನಿರೂಪಣೆ, ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ. ತಮ್ಮ ಸಂದೇಶಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಂದು ಸಂದೇಶ, ಪ್ರಭಾಕರಯ್ಯ ಚೈತ್ರಾಯನ್ ಮಠದ ಹಂಪನೂರು ಗ್ರಾಮದ ಚಿತ್ರದುರ್ಗ ತಾಲೂಕು, ಇಂದಿನ ಜಾನಪದ ಗೀತೆಗಳು ಗ್ರಾಮೀಣ ಸೊಗಡಿನ ತಕ್ಕ ಗೀತೆಗಳು ಮತ್ತು ಮಾಹಿತಿ ಕಣಜದಲ್ಲಿ ಇಂದಿನ ಸ್ಥಳ ಪರಿಚಯದಲ್ಲಿ ಬಿಹಾರ್ ರಾಜ್ಯದಲ್ಲಿರುವ ನಳಂದ ವಿಶ್ವವಿದ್ಯಾಲಯದ ಮಾಹಿತಿಯ ಜೊತೆಗೆ ಅರ್ಥಪೂರ್ಣ ಗೀತೆಗಳು ಚೆನ್ನಾಗಿ ಮೂಡಿ ಬಂದವು ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಕೇಳ್ತಾ ಸಂದೇಶ ಕಳಿಸಿದಂತಹ ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದಾಗಿತ್ತು ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮ. ಇದು ಆಕಾಶವಾಣಿ ಚಿತ್ರದುರ್ಗ, ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರವನ್ನು ಕೇಳುವಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ವೇಗಗೊಳಿಸಿ ಕೈಗಾರಿಕೆ ಹೂಡಿಕೆದಾರರಿಗೆ ಅನುಕೂಲಕರ ವಾತಾವರಣ ಸೃಷ್ಟಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಅಗತ್ಯ ಸೂಚನೆ ನೀಡಲಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿ ಮಂಡಳಿ ಹಾಗೂ ಕರ್ನಾಟಕ ಕೈಗಾರಿಕೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಚಿವರು, ಚಾಲ್ತಿಯಲ್ಲಿರುವ ಯೋಜನೆಗಳು ಹಾಗೂ ಭವಿಷ್ಯದಲ್ಲಿ ಕೈಗೊಳ್ಳಬೇಕಿರುವ ಅಭಿವೃದ್ಧಿ ಯೋಜನೆಗಳ ಕುರಿತು ಮಹತ್ವದ ಮಾತುಕತೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಕೊಡಮಾಡುವ ಪ್ರಗತಿಪರ ರೈತ ಮಹಿಳೆ ಪ್ರಶಸ್ತಿಗೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಡ್ಡಿ ರಾಂಪುರ ಗ್ರಾಮದ ಗೌರಮ್ಮ ಸಿದ್ದಲಿಂಗಯ್ಯ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳ ಒಟ್ಟು 8 ಜನ ಮಹಿಳೆಯರು ಭಾಜನರಾಗಿದ್ದಾರೆ. ಕಲಬುರಗಿಯಲ್ಲಿ ಆಯೋಜಿತ ಸಮಾರಂಭದಲ್ಲಿ ಪ್ರಶಸ್ತಿಗಳನ್ನು ಪ್ರದಾನಿಸಿ ಗೌರವಿಸಲಾಯಿತು. ಕಡ್ಡಿ ರಾಂಪುರ ಗ್ರಾಮದಲ್ಲಿ ಸಾವಯವ ಕೃಷಿ ಕೈಗೊಂಡು ವಿವಿಧ ಬೆಳೆಗಳನ್ನು ಬೆಳೆಯುತ್ತಿರುವ ಗೌರಮ್ಮ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ತಮ್ಮೆಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಗೌರಮ್ಮ. ಕಟ್ರಾಂಪುರ ಗ್ರಾಮದಲ್ಲಿ 12 ಎಕರೆ ಜಮೀನ್ ಇದೆ. ಬಾಳೆ, ತೆಂಗು, ಅಡಿಕೆ, ಲೆಮನ್, ನುಗ್ಗೆಕಾಯಿ, ಕಬ್ಬು, ಮಾವು, ಟೀಕುಡ್ಡು ಎಲ್ಲಾ ಸೇರಿಸಿ ಸಮಗ್ರ ಕೃಷಿ ಮಾಡಲಾಗಿದೆ. ಹನಿ ನೀರಾವರಿ ಯೋಜನೆ ಮಾಡಲಾಗಿದೆ. ಇವೆಲ್ಲ ಪ್ರಯತ್ನದಿಂದ ನನಗೆ ಕಲ್ಯಾಣ ಕರ್ನಾಟಕದಿಂದ ವಿಜಯನಗರ ಡಿಸ್ಟಿಕ್ಗೆ ನನಗೆ ಅವಾರ್ಡ್ ಸಿಕ್ಕಿದೆ. ಉತ್ತಮ ರೈತ ಮಹಿಳೆ ಎಂದು ನನಗೆ ಪ್ರಶಸ್ತಿ ಸಿಕ್ಕಿದೆ.
0: ಕೊಪ್ಪಳ ತೋಟಗಾರಿಕೆ ಇಲಾಖೆ ವತಿಯಿಂದ ನಗರದ ತೋಟಗಾರಿಕೆ ಜಂಟಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ 10ನೇ ವರ್ಷದ ಮಾವು ಮೇಳಕ್ಕೆ ಚಾಲನೆ ದೊರೆತಿದೆ. 22ರವರೆಗೆ ಜರುಗುವ 10 ದಿನಗಳ ಮಾವು ಮೇಳದಲ್ಲಿ ಕೇಸರ್, ದಶಹರಿ, ತೋತಾಪುರಿ, ಮಲ್ಲಿಕ, ಬೆನೆಶಾನ್, ಸಿಂಧೂರಿ, ಇಮಾಮ್ ಪಸಂದ್ ಸೇರಿದಂತೆ ವಿವಿಧ ತಳಿ ಮಾವುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ನಡೆಯಲಿದೆ. 100ಕ್ಕೂ ಹೆಚ್ಚಿನ ಸಂಖ್ಯೆಯ ಮಾವು ಬೆಳೆಗಾರರು ಮಾವು ಮೇಳದಲ್ಲಿ ಪಾಲ್ಗೊಂಡಿದ್ದಾರೆ. 10ನೇ ವರ್ಷದ ಮಾವು ಮೇಳದ ಅಂಗವಾಗಿ ಆಯೋಜಿತ ಛಾಯಾಚಿತ್ರ ಪ್ರದರ್ಶನವನ್ನು ವೀಕ್ಷಿಸಿದ ವಿಧಾನ ಪರಿಷತ್ ಸದಸ್ಯರಾದ ಹೇಮಲತಾ ನಾಯಕ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಇದೇ 16, 17 ಹಾಗೂ 18ರಂದು 3 ದಿನಗಳ ಕಾಲ ಮಾವು ಮೇಳ 2026 ಆಯೋಜಿಸಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಮಲೆ ಮಹದೇಶ್ವರ ಬೆಟ್ಟ ಹಾಗೂ ನಾಗಮಲೆಗೆ ಪಾದಯಾತ್ರೆ ಮೂಲಕ ತೆರಳಲು ಜಾತ್ರಾ ಅವಧಿಯಲ್ಲಿ ಮಾತ್ರ ಅವಕಾಶ ನೀಡಲಾಗುವುದು ಎಂದು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ನಾಗಮಲೆಗೆ ತೆರಳುತ್ತಿದ್ದ ಬಾಲಕ ಚಿರತೆ ದಾಳಿಯಿಂದ ಮೃತಪಟ್ಟ ಹಿನ್ನೆಲೆ ಕಾವೇರಿ ಹಾಗೂ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಅಧಿಕಾರಿಗಳೊಂದಿಗೆ ವರ್ಚುವಲ್ ಮೂಲಕ ಸಭೆ ನಡೆಸಿದ ಸಚಿವರು, ಮಹದೇಶ್ವರ ಬೆಟ್ಟಕ್ಕೆ ಶಿವರಾತ್ರಿ, ಯುಗಾದಿ, ಜಾತ್ರೆ ವೇಳೆ ಮಾತ್ರವೇ ಕಾಲ್ನಡಿಗೆಯಲ್ಲಿ ಸಾಗಲು ಅವಕಾಶ ನೀಡುವಂತೆ ನಿರ್ದೇಶಿಸಿದರು. ವಿಶ್ವಪ್ರಸಿದ್ಧ ಹಂಪಿಯಲ್ಲಿ ಅನಧಿಕೃತವಾಗಿ ಕಾರ್ಯಾಚರಿಸುತ್ತಿರುವ ಹೋಂಸ್ಟೇ, ವಸತಿಗೃಹ ಹಾಗೂ ಗೆಸ್ಟ್ ಹೌಸ್ಗಳ ಮೇಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾಹ್ನವಿ ನೇತೃತ್ವದ ತಂಡ ದಾಳಿ ನಡೆಸಿ ಪರಿಶೀಲನೆ ನಡೆಸಿತು. ಮುಂದಿನ 5 ದಿನಗಳವರೆಗೆ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ತಾಪಮಾನ ಏರಿಕೆಯಾಗುವ ಸಾಧ್ಯತೆ ಇದ್ದು, ನಾಗರಿಕರು ಮುಂಜಾಗ್ರತೆ ಕ್ರಮಗಳನ್ನು ಪಾಲಿಸಿ ಸುರಕ್ಷಿತರಾಗಿರುವಂತೆ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ಮರುಕಳಿಸುವ ಗ್ರಾಮಗಳನ್ನು ಗುರುತಿಸಿ ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಕೆ ಮಾಡಲು ಕ್ರಮ ವಹಿಸುವಂತೆ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೂಚಿಸಿದ್ದಾರೆ. ಗದಗ್ ಜಿಲ್ಲೆಯಲ್ಲಿ ತಾಪಮಾನ ಏರಿಕೆ ಹಿನ್ನೆಲೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಎಚ್ಚರ ವಹಿಸಬೇಕು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಗ್ರಾಮಗಳಲ್ಲಿ ಸಮರ್ಪಕ ಕುಡಿಯುವ ನೀರಿನ ಪೂರೈಕೆಯಾಗುತ್ತಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ಎಂವಿ ವೆಂಕಟೇಶ್ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ 60ನೇ ಘಟಿಕೋತ್ಸವ ನಾಳೆ ಬೆಳಗ್ಗೆ 11:30ಕ್ಕೆ ಜಿಕೆವಿಕೆ ಆವರಣದಲ್ಲಿರುವ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟೀಯ ಸಮಾವೇಶ ಭವನದಲ್ಲಿ ಜರುಗಲಿದೆ. ಇಂದು ಹಿರಿಯ ಸಾಹಿತಿ ಪದ್ಮವಿಭೂಷಣ ಆರ್ ಕೆ ನಾರಾಯಣ್ ಅವರ

0: ಅಧ್ಯಕ್ಷತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆಯಲ್ಲಿ ಆರ್ಕೆ ನಾರಾಯಣ್ ಅವರ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ ಬಾಗಲಕೋಟೆ ಜಿಲ್ಲೆಯ ರೈತರಿಂದ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಖರೀದಿ ಪ್ರಕ್ರಿಯೆ ಆರಂಭಿಸಲಾಗಿದ್ದು ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿ ದರ ನಿಗದಿಪಡಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರಿಯ ಸ್ವಾಗತ ಕೇಳುಗರೆ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಬಾಡಿದ ಹೂವುಗಳಿಗೆ ಜೀವ ತುಂಬುವ ಚಿತ್ರಕಲಾವಿದೆ ರೂಪಾ ವಸುಂಧರ ಆಚಾರ್ಯ ಅವರೊಂದಿಗೆ ಸಂದರ್ಶನ.
2: ಕೇಳುಗರೆ ನಮಸ್ಕಾರ. ಬಾಡಿದ ಹೂಗಳು ಮೊಗ್ಗುಗಳು ಒಣಗಿದ ಎಲೆಗಳನ್ನ ಎಸೆಯುವುದು ನಾವು ಸಾಮಾನ್ಯ. ಆದ್ರೆ ಪಡುಬಿದ್ರಿಯ ಕಲಾವಿದೆ ರೂಪಾ ವಸುಂಧರ ಆಚಾರ್ಯ ಅವರು ಅವುಗಳಿಗೆ ಜೀವ ತುಂಬುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಚಿತ್ರಕಲಾವಿದೆಯಾಗಿ ಸುಮಾರು 23 ವರ್ಷಗಳ ಅನುಭವ ಅವರದು. ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
3: ನಮಸ್ತೆ ಮೇಡಮ್.
2: ಸಾಮಾನ್ಯವಾಗಿ ಮನೆಯಲ್ಲಿ ದೇವರಿಗೆ ಇಡುವಂತಹ ಹೂವು ಇರಬಹುದು ಅಥವಾ ಮನೆಯ ಅಂಗಳದಲ್ಲಿ ಅರಳಿದಂತ ಹೂಗಳು ಬಾಡಿ ಹೋದಾಗ ಅದನ್ನ ಬಿಸಾಡುವಂತದ್ದು ಸಾಮಾನ್ಯ. ಆದ್ರೆ ನೀವಕ್ಕೆ ಒಂದು ಮರುಜೀವ ಕೊಡುವಂತಹ ಕೆಲಸವನ್ನ ಮಾಡಿದ್ದೀರಿ. ಹೇಗೆ ಮೇಡಮ್, ಹೇಗೆ ಆರಂಭ ಆಯ್ತು, ಹೇಗೆ ಹೊಳೆಯಿತು ನಿಮಗೆ ಆ ಒಂದು ಕಲ್ಪನೆಗಳು?
3: ಅಂದ್ರೆ ನಾವು ಚಿಕ್ಕದಿರುವಾಗ ಶಾಲೆಗೆ ಹೋಗುವ ಈ ಎಲೆಗಳನ್ನೆಲ್ಲ ಏನೋ ಒಂದು ಕುತೂಹಲಕ್ಕೆ ತೆಗೆದು ಪುಸ್ತಕದಲ್ಲಿ ಇಡುವಂತದ್ದು, ಅದು ನನ್ಗೆ ತುಂಬಾ ಥ್ರಿಲ್ ಅನಿಸ್ತಾ ಇತ್ತು, ತುಂಬಾ ಖುಷಿ ಆಗ್ತಾ ಇತ್ತು ಎಷ್ಟೋ ದಿನಗಳ ನಂತರ ನೋಡಿದ ಕೂಡಲೇ. ಯಾಕಂದ್ರೆ ಹಸೆಲೆ ಇದ್ದದ್ದು ಅದು ಒಂಥರ ಹಳದಿ ತರ ಒಂಥರ ಕಂದು ಬಣ್ಣಕ್ಕೆ ತಿರುಗುವಂತದ್ದು, ಅದು ಯಾವಾಗ್ಲೂ ನನ್ನ ಮನಸ್ಸಲ್ಲಿ ನನ್ಗೆ ತಲೆಯಲ್ಲಿ ಇತ್ತು ಏನಾದ್ರೂ ಇದ್ರಲ್ಲಿ ಒಂದು ಮಾಡ್ಬೇಕು ಅಂತ. ಬಹುಶಃ ಟೈಮು ಸಿಕ್ಕಿರಲಿಲ್ಲ, ಬಹುಶಃ ನಾನಾಗ ಕಲಾವಿದೆಯೂ ಆಗಿರ್ಲಿಲ್ಲ. ಒಂದು ಸಹಜ ಒಂದು ಬಾಲ್ಯತನ ಹೇಗಿತ್ತು ಹಾಗೆಲ್ಲ ಹಾಗೇನೆ ಇತ್ತು. 1999 ನಾನು BGM ಸ್ಕೂಲ್ ಆಫ್ ಆರ್ಟ್ ಅಲ್ಲಿ ಮೊಹಮ್ಮದ್ ಸರ್ ಇಂದ ಚಿತ್ರಕಲೆಯನ್ನು ಅಭ್ಯಾಸ ಮಾಡಿಕೊಂಡಿದ್ದೆ. ನಂತರ ನನ್ನ ಈ ಕಲೆ ಆರಂಭ ಹೀಗೆ ಆಯ್ತು. ನಂತರ ಇದು ನಾನು ಊರಲ್ಲಿ ಬಂದ ತೋಟ ಮಾಡ್ಕೊಂಡಾಗ ಈ ಎಲೆಗಳನ್ನೆಲ್ಲ ನೋಡುವಾಗ ಆಸಕ್ತಿ ಹೊಳಿತಾ ಇತ್ತು. ಮೊದಲು ಮಾಡ್ತಾ ಇದ್ದಲ್ಲ, ಯಾಕೆ ಈಗ ಬಿಟ್ಟು ಬಿಟ್ಟೆ ಅಂತ ಪುನಃ ಪುಸ್ತಕದೊಳಗೆ ಇಡುದು. ಅದು ಒಂದು ಒಂದು ಮೆಥಡ್ ಆಕ್ಚುಲಿ, ನನ್ನ ಕೃತಿಗಳಲ್ಲಿ ಒಂದು ಮೆಥಡ್ ಎಲೆಗಳನ್ನು ಒಣಗಿಸಿರುವಂತ.
2: ಹಾಗೆ ನಿಮ್ದು ಆ ಒಂದು ಕಲಾಕೃತಿಗೆ ಜೀವ ಬಂದಿರುವಂತದ್ದು ನಿಮ್ಮ ಬಾಲ್ಯದ ಕನಸು.
3: ಒಣಗಿಸ್ತಾ ಇದ್ದೆ, ಬಟ್ ಏನೋ ಒಂದು ಮಾಡ್ಬೇಕು ಅಂತ ಇತ್ತು, ತುಮೂಲ ಇತ್ತು, ಆಸಕ್ತಿ ಇತ್ತು. ನನ್ನಿಂದ ಮೊದಲಿಂದ ನಂಗೊಂದು ಸಂಶೋಧನಾತ್ಮಕ ಒಂದು ಪ್ರವೃತ್ತಿ, ಯಾಕೆ ಬಂತು, ಹೇಗೆ ಬರ್ತದೆ. ಚಿಕ್ಕದಿಲ್ಲರುವಾಗ್ಲೂ ನನ್ನ ಅಪ್ಪನಿಗೆ ಯಾವಾಗ್ಲೂ ತುಂಬಾ, ಅಪ್ಪ ಹೇಳುದು ಎಷ್ಟು ಪ್ರಶ್ನೆ ಕೇಳಿದ್ ನೀನು ಉತ್ತರ ಹುಡ್ಕೊಳ್ಬೇಕು ಎಲ್ಲದಕ್ಕೆ ಅಂತ. ಕೆಲವೊಂದು ಪುಸ್ತಕಗಳ ಮೂಲಕ ಹುಡ್ಕೊಳ್ತಾ ಇದ್ದೆ. ಮತ್ತೆ ಈಗ ಅದೇ ಸಂಶೋಧನಾತ್ಮಕ ಪ್ರವೃತ್ತಿಯೇ ನನ್ಗೆ ಮೋಸ್ಟ್ಲಿ ಈ ಕಲೆಗೆ ಒಂದು ಸಾಧನ ಆಗಿರ್ಬಹುದು ಅಂತ ಅನಿಸ್ತದೆ.
2: ಈಗ ನಿಮ್ಮ ಬಾಲ್ಯ ಎಲ್ಲ ಎಲ್ಲಿ ಆಯ್ತು ಮೇಡಮ್, ನೀವು ಬೆಳೆದಿದ್ದು?
3: ಹಾ, ನಾನು ಆಕ್ಚುಲಿ ಹುಟ್ಟಿ ಬೆಳೆದಿದ್ದು ಎಲ್ಲ ಅಲಿಗ್ರಾಮ ಕೋಟ ಉಡುಪಿ ಜಿಲ್ಲೆ ಬರ್ತದೆ. ನಂತರ ನನ್ನ ತಂದೆಗೆ ವರ್ಗಾವಣೆ, ಅವರು ಆರೋಗ್ಯ ಇಲಾಖೆಯಲ್ಲಿ ಇದ್ರು, ಹಾಗಾಗಿ ಸಾಲಿಗ್ರಾಮ ಸಾಗರ ಮತ್ತೆ ಉಡುಪಿ ಮಂಗಳೂರಲ್ಲಿ ಎಲ್ಲ ಆಯ್ತು. ಮದುವೆ ಆಗಿ ನಾನು 13 ವರ್ಷಗಳ ಕಾಲ ಶಾರ್ಜಾದಲ್ಲಿದ್ದೆ, UAE. ಹಾಗೆ ಅಲ್ಲಿ ಹೋದಾಗ್ಲೂ ಹಾಗೆ ನನ್ಗೆ ಅದೇ ನಾನು ಹೇಳಿದಲ್ಲ, ನನ್ಗೆ ಏನು ಸಮಥಿಂಗ್ ಇಸ್ ಮಿಸ್ಸಿಂಗ್, ನನ್ಗೆ ಅದೊಂದು ಒಂದು ಏನೋ ಒಂದು ಮಿಸ್ ಆಗ್ತಾ ಇತ್ತು ಅನಿಸ್ತಾ ಇತ್ತು.
2: ಅಲ್ಲಿ ಶಾರ್ಜಾದಲ್ಲಿ ಇರುವಾಗ ನೀವು ಏನು ಚಿತ್ರ ಬಿಡಿಸುವಂತದ್ದು ಯಾವ್ದು ಮಾಡ್ತಾ ಇರಲಿಲ್ಲ?
3: ಇಲ್ಲ, ಮಾಡ್ತಾ ಇದ್ದೆ ನಾನು. ಅದೇನು 1999 ನನ್ಗೆ ಮದ್ವೆ ಆಗಿ ನಾನು ಅಲ್ಲಿ ಹೋದಾಗ ಸಾಫ್ಟ್ವೇರ್ ಅಲ್ಲಿ ಇದ್ದೆ. ಎಲ್ಲ ಮಹಿಳೆಯರ ಹಾಗೆ ಮಗುವನ್ನು ನೋಡ್ಕೊಳ್ಳೋದು ಯಾರು ಅದೆಲ್ಲ ಒಂದು ಪ್ರಶ್ನೆ ಮೂಡಿ ಬಂದಾಗ ಜಾಬ್ ಬಿಟ್ಟಿದ್ದೆ. ಆಗ ಅದೇ ಟೈಮ್ ಅಲ್ಲಿ ಮಗಳು KG1 ಹೋಗುವಾಗ ನಾನು ಅಲ್ಲಿ ಶಾರ್ಜಾ ಆರ್ಟ್ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟಲ್ಲಿ ಸ್ಕಲ್ಪ್ಚರ್ ಸಿರಾಮಿಕ್ಸ್ ಗ್ರಾಫಿಕ್ಸ್ ಮತ್ತು ಪೇಂಟಿಂಗ್ ಅಲ್ಲಿ ಸ್ಪೆಷಲೈಸೇಷನ್ ಮಾಡ್ಕೊಂಡು ಅದು ಕಂಟಿನ್ಯೂ ಆಗೇ ಇತ್ತು. ನಂದು ಮನೆ ಕೆಲಸದೊಂದಿಗೆ ದಿನ ಒಂದು 7-8 ಗಂಟೆಗಳ ಕಾಲ ನಾನು ಕೂತ್ಕೊಂಡು ಆರ್ಟ್ ಮಾಡುವಂಥದ್ದು ಇದ್ದೇ ಇತ್ತು.
2: ಯಾವುದೆಲ್ಲ ಆರ್ಟ್ಗಳನ್ನು ಮಾಡ್ತೀರಿ?
3: ವಾಟರ್ ಕಲರ್ ಪೇಂಟಿಂಗ್ಸ್, ಅದರಲ್ಲೆಲ್ಲ ಲ್ಯಾಂಡ್ಸ್ಕೇಪ್ ಸೀಸ್ಕೇಪ್ ಅಂತೆಲ್ಲ ಬರ್ತದೆ. ಈಗ ನಮ್ಮ ಡೆಸರ್ಟ್ ಅನ್ನೆಲ್ಲ ನಾವು ಸ್ಪಾಟ್ ಪೇಂಟಿಂಗ್ ತರ ಎಲ್ಲ ಮಾಡ್ತಾ ಇದ್ವಿ. ಆಮೇಲೆ ಅಕ್ರಿಲಿಕ್ ಪೇಂಟಿಂಗ್ ಕೂಡ ಮಾಡ್ತಾ ಇದ್ದೆ. ಅದರಲ್ಲಿ ನಾನು ಹೆಚ್ಚಾಗಿ ಹೂ

0: ಬಗ್ಗೆ ನನ್ನ ಕೊಲೀಗ್ಸ್ ಕೂಡ ಯಾವಾಗ್ಲೂ ಕೇಳುದು, ಎಂತ ನಿಂಗೆ ಹೂ ಮತ್ತೆ ಎಲೆ ಬಿಟ್ಟರೆ ಬೇರೆ ಎಂತ ಕಾಣುದಿಲ್ವಾ, ಅಂದ್ರೆ ಎಷ್ಟು ಮಾಡುದು ಅಂತ. ಬಟ್ ನನ್ಗೆ ಎಷ್ಟು ಮಾಡಿದ್ರು ಸಹ, ನಾನು ಪೋರ್ಟ್ರೇಟ್ ಎಲ್ಲ ಮಾಡಿದ್ದೇನೆ ಇಲ್ಲ ಅಂತಲ್ಲ, ಲ್ಯಾಂಡ್ಸ್ಕೇಪ್ ಸೀಸ್ಕೇಪ್ ಎಲ್ಲ ತುಂಬಾ ಮಾಡಿದ್ದೇನೆ, ಬೇಕಾದಷ್ಟು ಮಾಡಿದ್ದೇನೆ. ಸಾಧಾರಣ ಒಂದು 200-300ಕ್ಕಿಂತ ಜಾಸ್ತಿಯೇ ಮಾಡಿದಿರ್ಬಹುದು. ಬಟ್ ಆದ್ರೆ ನನ್ಗೆ ಒಂದು ಒಳಗಿಂದ ಒಂದು ಏನೋ ಅದು, ನನ್ಗೆ ಅದೊಂದು ಹೂವನ್ನು ನೋಡಿದಾಗ ಒಂದು ಖುಷಿ ಉಂಟಲ್ಲ, ಅದು ಬೇರೆ ಎಲ್ಲಿ ಸಿಗ್ತಾ ಇರ್ಲಿಲ್ಲ. ಹಾಗಾಗಿ ನಂದು ಎಲ್ಲ ಹೆಚ್ಚಾಗಿ ಪೇಂಟಿಂಗ್ಸ್ ಕೂಡ ಎಲ್ಲ ಕೂಡ ಹಾಗೇನೆ ಅಕ್ರಿಲಿಕ್ ಅಲ್ಲಿ ಮಾಡಿದ್ದು ಎಲ್ಲ ಹೆಚ್ಚಿನದೆಲ್ಲ ಹೂಳು ಎಲೆಗಳು ಇದೇ ಎಲ್ಲ ನನ್ಗೆ ತುಂಬಾ ಇಷ್ಟವಾಗ್ತಾ ಇತ್ತು.
1: ಚಿತ್ರಕಲೆ ಅಂತ ಬಂದಾಗ ಅಲ್ಲಿ ನಮಗೆ ಪೇಂಟಿಂಗ್ ಅದೆಲ್ಲವೂ ಬಂದು ಬಿಡ್ತದೆ. ಈಗ ನೀವು ಆಯ್ಕೆ ಮಾಡಿಕೊಂಡಿರುವಂತದ್ದು ಎಲೆಗಳದ್ದೇ, ಎಲೆಗಳನ್ನ ಒಣಗಿಸಿ ಅದಕ್ಕೆ ಒಂದು ಹೊಸ ಕಲೆಯನ್ನ ತುಂಬಿಸುವಂತದ್ದು. ಈಗ ಅದು ಹೇಗೆ ಮಾಡ್ತೀರಿ ಅನ್ನುವಂಥದ್ದನ್ನ ಹೇಳಿ.
0: ಅಂದ್ರೆ ಇದ್ರ ಫಸ್ಟ್ ಆಫ್ ಆಲ್ ನಾನು ಗಾರ್ಡನ್ ಮಾಡ್ಕೊಂಡಾಗ, ತೋಟ ಮಾಡ್ಕೊಂಡಾಗ ನನ್ಗೆ ಮನೆ ಒಳಗೆ ನೋಡಿದ ಕೂಡಲೇ ಇದು ನಂಗೆ ಹಕ್ಕಿ ಕೊಕ್ಕಿನ ಹಾಗೆ ಕಾಣುವಂಥದ್ದು, ಅದರದ್ದು ಬಾಲದ ಹಾಗೆ ಕಾಣುವಂಥದ್ದು, ಏನೋ ಚಿಟ್ಟೆ ಹಾಗೆ ಕಾಣುವಂಥದ್ದು,
1: ನನ್ನ ಕಲ್ಪನೆಗೆ
0: ಹಾಗೆ ಆಗ್ತಾ ಇತ್ತು. ನನ್ಗದು ತುಂಬಾ ವಿಚಿತ್ರ ಕೂಡ ಆಗ್ತದೆ, ಯಾಕಂದ್ರೆ ನಾವು 13-11 ವರ್ಷ ಡೆಲ್ಲಿಯಲ್ಲಿ ಕೂಡ ಇದ್ದೆ ನಾನು, ಗುರುಗಾಂವ್ ಅಲ್ಲಿ ಕೂಡ. ಅವಾಗ ನನ್ಗೆ ಆಗ್ತಿತ್ತು, ಅಂದ್ರೆ ನನ್ನ ಮನಸ್ಥಿತಿ ಸರಿ ಇಲ್ವಾ, ಅಂದ್ರೆ ಏನೋ ನನ್ಗೆ ಯಾಕೆ ಈಗ ಮನೋವಿಕಾರ ಆಗ್ತಾ ಉಂಟಾ. ಅಂದ್ರೆ ಕೆಲವೊಮ್ಮೆ ನಾವು ಕೆಲವು ಚೇಂಜಸ್ ಅನ್ನು ಹೇಳ್ಕೊಳ್ಳುದಿಲ್ಲ, ಎಲ್ಲರ ಹತ್ರ ಹೇಳ್ತೇವೆ ಇಲ್ಲ ನಾವು ಅಡ್ಜಸ್ಟ್ ಆಗ್ತೇವೆ ಇಲ್ಲ ಅಂತ, ಆದ್ರೆ ಮನಸ್ಸು ನಮ್ದು ಕೇಳುದಿಲ್ಲ, ಅದಿನೋ ಒಂಥರ ಕಾಣಿಸ್ತದೆ ಅಂತ ಅನಿಸ್ತದೆ. ಮತ್ತೆ ನಾನು ಹೀಗೆ ನನ್ನ ಗಂಡನ ಹತ್ರ ಹೇಳ್ತಾ ಇದ್ದೆ, ಇಲ್ಲ ನೋಡು ನಿಂಗೆ ಹಾಗೆ ಕಂಡ್ರೆ ನೀನು ಅದನ್ನು ಒಣಗಿಸಿ ಏನಾದ್ರೂ ಮಾಡು ಅಂತ ಅವ್ರು ತುಂಬಾ ಪ್ರೋತ್ಸಾಹ ಮಾಡ್ತಾ ಇದ್ರು. ಸೊ ಅದು ಕೂಡ ಹಾಗೆ, ನಿಮ್ಗೆ ಎಲ್ಲ ಎಲೆಗಳು ಕೂಡ ಇದರಲ್ಲಿ ವರ್ಕ್ ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ. ಈಗಿದ ಎಲೆ ಹೇಳಿದ ಕೂಡಲೇ, ಅಂದ್ರೆ ನನ್ನ ಹತ್ರಗೆ ಒಂದು 300 ಜಾತಿಯ ಗಿಡಗಳಿದ್ರೆ ಒಂದು 3 ಜಾತಿಯ ಗಿಡಗಳು ಮಾತ್ರ ಲಾಂಗ್ ಲಾಸ್ಟಿಂಗ್ ಬರ್ತದೆ, ಡ್ರೈ ಆಗ್ತದೆ ನಿಮ್ಗೆ. ಬಟ್ ಇದರಲ್ಲಿ ಈಗ ನಾವೀಗ ಒಂದು ಇದನ್ನೊಂದು ಗಿಫ್ಟ್ ಊಟ ಕೊಡ್ಲೆ, ಅಟ್ ಲೀಸ್ಟ್ ಒಂದು 2-3 ವರ್ಷ ಆದ್ರೂ ಅದೊಂದು ಬರ್ಬೇಕು,
1: ಬಾಳಿಕೆ ಬರ್ಬೇಕು.
0: ಅವ್ರು ಇಟ್ಕೊಳ್ಳಿ ಬಿಡ್ಲಿ ಅದು ಬೇರೆ ವಿಷಯ. ಯಾಕಂದ್ರೆ ನಾನ್ ಫಸ್ಟ್ ಎಲ್ಲ ಈ ಗೊರಟೆ ಹೂ ದಾಸವಾಳ ನಮ್ದಿಲ್ಲ ಆಗ, ಎಲ್ಲ ಸ್ಟಾರ್ಟಿಂಗ್ ಅದು ರಿಸರ್ಚ್ ತರಾನೇ ಅಂತ ಹೇಳ್ಬೋದು ಮಾಡ್ತಾ ಇದ್ದೆ. ಬಟ್ ಅದು ಫಂಗಸ್ ಬರ್ತಾ ಇತ್ತು, ಕಲರ್ ಫೇಡ್ ಆಗ್ತಾ ಇತ್ತು. ಸೊ ಮತ್ತೆ ಅದು ತುಂಬಾ ಆಸಕ್ತಿ ಉಳಿತಾ ಇತ್ತು, ಯಾಕಂದ್ರೆ ನಾನು ಫಸ್ಟ್ ಒಂದು ದಿನಕ್ಕೆ ಒಂದು 20 ಜಾತಿಯ ಎಲೆಗಳನ್ನು ಪುಸ್ತಕದೊಳಗೆ ಇಟ್ಟು ಮತ್ತೆ ಒಂದು 25 ದಿನ ಬಿಟ್ಟು ನಂತರ ನೋಡಿದಾಗ ಒಂದು ಸಹ ಉಳಿಯುವುದಂತಿರ್ಲಿಲ್ಲ. ಮತ್ತೆ ನೆಕ್ಸ್ಟ್ ಇಯರ್ ಪುನಃ ಮರಳಿ ಪ್ರಯತ್ನ, ಇದು ನಂದು ಬಹುಶಃ ಇದು 10 ವರ್ಷಗಳ ಕಾಲ ಪ್ರಯತ್ನವೇ ಇದು, ಮತ್ತೆ ಏನಲ್ಲ ಪ್ರಯೋಗಾತ್ಮಕ. ಅಂದ್ರೆ ಈಗ ಯಾರಾದ್ರೂ ಒಂದು ಹೊಸ ಎಲೆ ತಂದುಕೊಟ್ಟು ನೀವು ಹೂ ತಂದುಕೊಟ್ಟು ನೀವು ಡ್ರೈ ಮಾಡಿ ಅಂದ್ರೆ ನನ್ ಕೂಡ್ಲೆ ಮಾಡ್ಲಿಕ್ಕೆ ಕೇಳುದಿಲ್ಲ, ಯಾಕಂದ್ರೆ ನಂಗೆ ಅದು ನೋಡ್ಬೇಕು ಫಂಗಸ್ ಬರಬಾರ್ದು ಮೇನ್, ಮತ್ತೆ ನಿಮ್ಗೆ ಕಲರ್ ಫೇಡ್ ಆಗ್ಬಾರ್ದು. ಈಗ ನಾವು ಒಮ್ಮೆ ಯೂಸ್ ಮಾಡಿದ ಮೇಲೆ ಕಲರ್ ಫೇಡ್ ಆಗ್ಬಾರ್ದು, ಅದೇನೆ ರಿಟೇನ್ ಆಗಿರ್ಬೋದು. ಮತ್ತೆ ಇದು
1: ಎಲೆಗಳು ಬರ್ತವ ಹಾಗೆ
0: ಇಲ್ಲ, ಅದೇ ನಾನು ಹೇಳಿದಲ್ಲ ನಿಮ್ಗೆ ಈಗ 300 ಜಾತಿಯ ಎಲೆಗಳು ಇದ್ರೆ ಒಂದು 2-3 ಮಾತ್ರ ಇಂತ ಒಂದು ಕ್ಯಾಟಗರಿಗೆ ಬರ್ತದೆ. ಕಲೆ ಒಂದು ಎಲೆಗಳನ್ನು ನೋಡುವಾಗ ನಾನು ಮಾಡಿರುವಂತದ್ದೇನಿಲ್ಲ, ಇದೆಲ್ಲ ದೇವರ ಸೃಷ್ಟಿ ಅಷ್ಟೇ, ಅದನ್ನ ನಾನು ಒಂದು ಫೈಂಡ್ ಔಟ್ ಮಾಡ್ತಾ ಇದ್ದೆ ಅಷ್ಟೇ. ಸುಮಾರು ಒಂದು 40 ವರ್ಷಗಳ ಕೆಳಗಡೆ ಈ ಗುಲುಗುಂಜಿ ಮಂಜುಟ್ಟಿ ಸೀಡ್ಸ್ ಎಲ್ಲ ಕಲರ್ಫುಲ್,
1: ಹೌದು
0: ಅದು ತುಂಬಾ ಖುಷಿ ಆಗ್ತದಲ್ಲ ಅದನ್ನ ನೋಡುವಾಗ. ಹಾಗೆ ಈಗ ನಮ್ಗೆ ಈ ಮಳೆಗಾಲದಲ್ಲಿ ಈ ಒಣಗಿದ ಮರ ಇರ್ತದಲ್ಲ ಅದ್ರಲ್ಲಿ ನಾಯಿ ಕೊಡೆ ಹಾಗೆ ಒಂದು ಬರ್ತದೆ, ಅಣಬೆ ಬುಡ್ಫಂಗಿ ಅಂತ ಹೇಳುದು ಆಕ್ಚುಲಿ ಕರೆಕ್ಟ್ ವರ್ಡ್. ಸೊ ಅದನ್ನು ಕೂಡ ಹಾಗೆ ಡ್ರೈ ಕಲೆಕ್ಟ್ ಮಾಡುದು ಇಡುದು, ಡ್ರೈ ಆಗಿರ್ತದೆ ಅದು. ಬಟ್ ಅದು ನೋಡಿ ಹೀಗೆ ಒಂದು 8-10 ವರ್ಷ ನೋಡ್ತಾ ಇದ್ವಿ ಅಷ್ಟು, ಒಂದು 4-5 ವರ್ಷ ಗೊತ್ತಾಗ್ತದೆ ನಮ್ಗೆ ಫಂಗಸ್ ಅಟ್ಯಾಕ್ ಆಗುದಾದ್ರೆ ಏನೇ ಇದ್ರು ನಿಮ್ಗೆ 1 ವರ್ಷದೊಳಗೆ ಅಷ್ಟೇ, ಅದು ಯಾವ್ದಕ್ಕೆ ಅಟ್ಯಾಕ್ ಬರುದಿಲ್ಲ ಅಂತಹ ವಸ್ತುಗಳನ್ನ ಮಾತ್ರ ಇದು ಮಾಡ್ತದೆ. ಇದು ಒಂದು ಮೆಥಡ್ ಪುಸ್ತಕದಲ್ಲಿ ಇಡುವಂತದ್ದು, ಪುಸ್ತಕದೊಳಗೆ ಇಟ್ಟು ವೆಯ್ಟ್ ಎಲ್ಲ ಕರೆಕ್ಟ್ ಇಡಬೇಕು, ಅರ್ಜೆಂಟ್ ಮಾಡ್ಲಿಕ್ಕಿಲ್ಲ ನಿಮ್ಗೆ ಎಷ್ಟು ತಾಳ್ಮೆ ಬೇಕಂದ್ರೆ. ಈಗ ನಾವೇ ಅರ್ಜೆಂಟ್ ಅಲ್ಲಿ ಇದು ಓವರ್ ಲ್ಯಾಪ್ ಮಾಡಿಟ್ರೆ ಲೀವ್ಸ್ ಎಲ್ಲ ಅದೆಲ್ಲ ಆಗ ಮಾಡ್ಲಿಕ್ಕೆ ಆಗುದಿಲ್ಲ, ಬಿಕಾಸ್ ಎಲೆಗಳೆಲ್ಲ ಸರಿಯಾಗಿ ಡ್ರೈ ಆಗುದಿಲ್ಲ. ಮತ್ತೆ ಕುತೂಹಲಕ್ಕೆ 2 ದಿನ ಬಿಟ್ಟು ಓಪನ್ ಮಾಡ್ತೇನೆ ಇಲ್ಲ, ನೋ ನೀವು ಏನ್ ಮಾಡಿದ್ರು ಒಮ್ಮೆ ನಿಮ್ಗೆ ಅದು ಫುಲ್ ಏರ್ಟೈಟ್ ಆಗಿರ್ಬೇಕು. ಸೊ ತರ ಮಾಡ್ಕೊಂಡು ಹೋಗ್ಬೋದು, ಇದು ಒಂದು ಮೆಥಡ್. ಸೆಕೆಂಡ್ ಇಸ್ ನಿಮ್ಗೆ ನ್ಯಾಚುರಲ್ ಆಗಿ ಡ್ರೈ ಆಗುವಂತದ್ದು. ಈಗ ಫಾರ್ ಎಕ್ಸಾಂಪಲ್ ಈಗ ಲಕ್ಕಿ ಬ್ಯಾಂಬು ಪ್ಲಾಂಟ್ ಅಂತ ಹೇಳಿ ವಾಸ್ತು ಗಿಡ ಅಂತ ಹೇಳ್ತಾರೆ, ಅದು ಗಿಡ ಕೂಡ ಹಾಗೇನೆ. ನಿಮ್ಗೆ ಅದನ್ನೊಂದು ನೀವು ಅಂದ್ರೆ ನೀವು ಅಬ್ಸರ್ವ್ ಮಾಡ್ಬೇಕು, ಇದ್ರಲ್ಲಿ ಮೇನ್ ಇರೋದು ಏನಿಲ್ಲ ಅಬ್ಸರ್ವೇಷನ್, ನಿಮ್ದು ಹೇಗೆ ಕ್ರಿಯೇಟಿವ್ ಥಿಂಕಿಂಗ್ ಇರ್ತದೆ ಇನ್ನೋವೇಟಿವ್ ಐಡಿಯಾಸ್ ಕೂಡ. ಅದು ನ್ಯಾಚುರಲ್ ಆಗಿ ಡ್ರೈ ಆದಾಗ ನಿಮ್ಗದು ಟೆಕ್ಸ್ಚರ್ ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್. ಅದು ತುಂಬಾ ಖುಷಿ ಕೊಡ್ತಾ ಇತ್ತು. ಅಂದ್ರೆ ನಿಮ್ಗೆ ಅದು ಮಳೆಗಾಲದಲ್ಲಿ ಕೂಡ ಹಾಗೆ ಸಿಕ್ಕುದಿಲ್ಲ, ತುಂಬಾ ಬಿರು ಬಿಸಿಲಿನಲ್ಲಿ ಕೂಡ ಆತರ ಸಿಕ್ಕುದಿಲ್ಲ. ನಿಮ್ಗೆ ಮೇನ್ ಸಿಕ್ಕುವಂತದ್ದು ಈ ಚಳಿಗಾಲದ ಟೈಮ್ ಅಲ್ಲಿ ಕೂಡ. ಸೊ ಇದು ಒಂದು ಸೆಕೆಂಡ್ ನ್ಯಾಚುರಲ್ ಆಗಿ, ಆಗ ನಾನು ಹೇಳಿದ್ರೆ ಉಡ್ಫಂಗಿ ಕೂಡ ನ್ಯಾಚುರಲ್ ಆಗಿ ಸಿಕ್ಕುವಂತದ್ದು, ಮಂಜುಟ್ಟಿ, ಗುಂಜಿ, ಹೀಗೆ ಕೆಲವು ಜಾತಿಯ ಗಿಡಗಳಿಗೆ ಬಟನ್ ರೋಸ್ ಹೇಳ್ತೇವಲ್ಲ ನಾವು, ಅದು ಕೂಡ ಹಾಗೆ ಗಿಡದಲ್ಲಿ ಅದು ನಾರ್ಮಲ್ ಆಗಿ ಡ್ರೈ ಆದ್ರೆ ನಿಮ್ಗೆ ಅದಕ್ಕೆ ಫಂಗಸ್ ಬರುವುದಿಲ್ಲ.

0: ಉದುರುದಿಲ್ಲ. ಮೇನ್ ನೀವು ಅದು ಕೂಡ ನೋಡ್ಬೇಕಾಗ್ತದೆ, ಉದುರಬಾರ್ದು. ಆಮೇಲೆ ಅದಿಟ್ಟ ಮೇಲೆ ಕಲರ್ ಚೇಂಜ್ ಆಗಬಾರ್ದು. ಕೆಲವುದು ನಿಮ್ಗೆ ಡ್ರೈ ಆಗ್ತದೆ, ಬಟ್ ಸ್ಲೋಲಿ ಕಲರ್ ಚೇಂಜಸ್ ಆಗ್ತದೆ ಉದುರದೆ. ಇದು ಎರಡನೇ ಮೆಥಡ್ ಆಗ್ತದೆ. ಮತ್ತೆ ಕೆಲವು ಜಾತಿಯ ಗುಲಾಬಿಗಳನ್ನು ನಾವು ಹ್ಯಾಂಗಿಂಗ್ ಅಪ್ ಸೈಡ್ ಡೌನ್, ಅಂದ್ರೆ ನಾವು ಏನಾದ್ರೆ ಒಂದು ಹ್ಯಾಂಗರಿಗೋ ಏನಾದ್ರೂ ಒಂದಿಷ್ಟು ಕಟ್ಟಿ ಬಿಟ್ಟು, ತುಂಬಾ ಡಾರ್ಕ್ ಕಲರ್ಸ್ ಹೂಗಳನ್ನು ಕೂಡ ನಾವು ತಕೊಳ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ನಿಮ್ಗೆ ಡ್ರೈ ಆಗ್ತದೆ, ಆದ್ರೆ ಕಲರ್ ಬಿಡ್ತದೆ. ಪೇಪರ್ ಅಲ್ಲಿ ಮಾಡ್ತಾ ಇರಲ್ಲ, ಅದರ ಮೇಲೆ ಕಲರ್ ಎಲ್ಲ ಬಿಡ್ತದೆ. ಸೊ ನಾವು ಇದೆ ತುಂಬಾ ಈ ಎಲ್ಲಾ ಅಂಶಗಳನ್ನು ನಾವು ನೋಡಿಕೊಂಡು ಇದನ್ನು ಒಬ್ಸರ್ವ್ ಮಾಡಿ ಮಾಡಿ ಈಗ ಗೊತ್ತಾಗ್ತದೆ. ಅಥವಾ ಕಲರ್ ಬಿಡುವುದಿದ್ರು ಕೂಡ ನಾವು ಅದ್ರ ಕೆಳಗಡೆ ಬೇರೆ ಏನೋ ಒಂದು ಎಲೆಯನ್ನಿಟ್ಟು ಕಲರ್ ಬಿದ್ದಿರುವಂತದ್ದು, ಆ ಎಲೆಗಳು ಆ ಹೂವುಗಳು ಪೇಪರ್ಗೆ ಟಚ್ ಆಗದಿದ್ದ ಹಾಗೆ, ಅಂದ್ರೆ ಸುಮಾರ್ ಟೆಕ್ನಿಕ್ಸ್ ನಾನೇ ಇದನ್ನೆಲ್ಲ ಫೈಂಡ್ ಔಟ್ ಮಾಡಿದೆ. ಆಕ್ಚುಲಿ ನನ್ಗೆ ಬಿಗಿನಿಂಗ್ ಅಲ್ಲಿ ತುಂಬಾ ಆಸಕ್ತಿ ಇತ್ತು, ಎಲ್ಲ ಪುಸ್ತಕಗಳನ್ನೆಲ್ಲ ಓದುದು, ಲೈಬ್ರರಿಯಿಂದ ತರೋದು, ಡ್ರಾಯಿಂಗ್ ಮೆಥಡ್ ಅಂತ ಹೇಳ್ಕೊಂಡು. ಬಟ್ ಇದರಲ್ಲಿ ಅಂತ ಯಾರು ಇಷ್ಟ್ರ ತನಕ ಅಂತ ಒಂದು ಕೂಲಂಕುಷವಾಗಿ ಮಾಡಿದ್ದಂತ ಇಲ್ಲ, ಜಸ್ಟ್ ಎಲೆಗಳನ್ನು ಇಟ್ಟಿದಾರಷ್ಟೇ ಇವನು ಜಾಪನೀಸ್ ನವರು ಮತ್ತೆ ನಮ್ಮ ಚೈನೀಸ್ ನವರೆಲ್ಲ. ಬಟ್ ಇಷ್ಟೊಂದು ಈ ತರ ಕಂಪೋಸ್ ಮಾಡಿದವ್ರು ಯಾರು ಇಲ್ಲ ಅಂತ ಹೇಳ್ಕೊಂಡು ಬಹುಶಃ ಎಲ್ಲರೂ ಹೇಳ್ತಾ ಇದ್ರು. ನಮ್ಮ ಹ್ಯಾಂಡಿಕ್ರಾಫ್ಟ್ಸ್ ಡಿಪಾರ್ಟ್ಮೆಂಟ್ ನವರು ಕೂಡ ಇದ್ರ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ.
1: ಈಗ ಅದು ನೀವು ಪುಸ್ತಕದ ಎಡೆಯಲ್ಲಿ ಇಡುವಂತದ್ದು ಅಂತ ಹೇಳಿ, ಈಗ ಅದು ಎಂತ ಬರ್ದ ಪುಸ್ತಕದ ಎಡೆಯಲ್ಲಿ ಇಟ್ಟರೆ ಬರ್ದ ಪುಸ್ತಕದ ಪ್ರಿಂಟ್ ಎಲ್ಲ ಅದಕ್ಕೆ ಹಿಡ್ಕೊಳ್ಳಿಲ್ಲ.
0: ನಿಮ್ಗೆ ದ ಬೆಸ್ಟ್ ಅಂದ್ರೆ ನಮ್ದು ನ್ಯೂಸ್ ಪೇಪರ್ ಬರ್ತದಲ್ಲ, ನಾಟ್ ಗ್ಲಾಸಿ ಟೈಪ್ ಆಲ್ಸೋ, ನಾರ್ಮಲಿ ಪೇಪರ್ ನಾವು ಯೂಸ್ ಮಾಡ್ತೇವಲ್ಲ ಅದರ ಒಳಗೆ ಇಡಬಹುದು. ಅದರ ಒಳಗೆ ಇಟ್ಟು ವೈಟ್ ಇಡಬೇಕು. ವೈಟ್ ಅಂದ್ರೆ ಒಂದು ಆಲ್ಮೋಸ್ಟ್ ಒಂದು 22-25 ಒಂದು ಪೇಪರ್ ಇಟ್ಟರೆ ಇಡ್ಬಹುದು. ನಿಮ್ಗೆ ಒಂದು 8 ಪೇಪರ್ ಅದೇ ಫಸ್ಟ್ ಹೇಳಲ್ಲ, ಓವರ್ ಲ್ಯಾಪ್ ಮಾಡ್ಲಿಕ್ಕಿಲ್ಲ. ಮತ್ತೆ ನಿಮ್ಗೆ ನೀವು ಇಟ್ಟ ಮೇಲೆ ಸರಿ ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಬೇಕು ಪೇಪರ್ ಅಂತ. ಮತ್ತೆ ವೇಟ್ ಕೂಡ ಹಾಗೆ ಒಂದು ಸಾಧಾರಣ ಒಂದು 25-30 ಕೆಜಿ ಜಾಸ್ತಿ ಇಟ್ಟರು ಅಡ್ಡಿಲ್ಲ ನಿಮ್ಗೆ. ಅಷ್ಟು ವೇಟ್ ನಷ್ಟು ನಿಮ್ಗೆ ಏನಾದ್ರೆ ಭಾರವಾದ ವಸ್ತುಗಳು, ಅದು ಭಾರವಾದ ವಸ್ತುಗಳಂದ್ರೆ ಒಂದ್ ಸೈಡ್ ಹತ್ರ ಮತ್ತೊಂದು ಕಡೆ ಎಲ್ಲ ಸೇಮ್ ಯೂನಿಫಾರ್ಮ್ ಇರಬೇಕು. ವೇಟ್ ಎಲ್ಲ ಕರೆಕ್ಟ್ ಎಷ್ಟಿಗೆ ಬರ್ಲಿಕ್ಕೆ ಇರ್ತದೆ ಅಂದ್ರೆ ಒಂದ್ ಸೈಡ್ 40 ಕೆಜಿ ಮತ್ತೊಂದ್ ಸೈಡ್ 20 ಕೆಜಿ ಹಾಗಲ್ಲ. ಆದ್ರೆ ವೇಟ್ ಎಲ್ಲ ಕರೆಕ್ಟ್ ಇರ್ಬೇಕು, ಆಗ ಮಾತ್ರ ಅದು ಡ್ರೈಯಿಂಗ್ ಎಲ್ಲ ಕರೆಕ್ಟ್ ಆಗಿ ಆಗ್ತದೆ. 25 ದಿನ ಆದ್ರೂ ಮಿನಿಮಮ್ ಬೇಕೇ. ಬಟ್ ಈ ಮೆಥಡ್ ಕೂಡ ನಿಮ್ಗೆ ಮಳೆಗಾಲದಲ್ಲಿ ಎಲ್ಲ ಆಗುದಿಲ್ಲ. ಆ ಮಳೆಗಾಲದಲ್ಲಿ
1: ಫಂಗಸ್
0: ಅಂದ್ರೆ ನೀರಿನ ಅಂಶ ಇರ್ತದಲ್ಲ ನಿಮ್ಗೆ. ಈಗ ಗಿಡಗಳಿಂದ ನೀವು ತೆಗೆಯುವಾಗ್ಲೂ ಕೂಡ ಎಲೆಗಳಾಗ್ಲಿ ಹೂಗಳಾಗ್ಲಿ ಏನೇ ತೆಗೆಯುವಾಗ್ಲೂ ಕೂಡ ಟ್ವಿಗ್ಸ್ ಈ ಗೆಲ್ಲುಗಳನ್ನು ತೆಗೆಯುವ ಕೂಡ ನೀರಿನ ಅಂಶ ಇರಬಾರ್ದು. ಚಳಿಗಾಲದಲ್ಲಿ ಕೂಡ ಆಗೋದಿಲ್ಲ. ಅಂದ್ರೆ ನಿಮ್ಗೆ ಯಾವುದೋ ಹೊತ್ತಿಗೆ ನಿಮ್ಗೆ ನನ್ಗೆ ಇವತ್ತು ಪುರ್ಸೊತ್ತು ಸಣ್ಣ ಹೋಗಿ ನಾನು ಎಲ್ಲೇ ತೆಗ್ದೆ ಇಲ್ಲ, ಇದು ನಾನೇ ಇದನ್ನೆಲ್ಲ ಫೈಂಡ್ ಔಟ್ ಮಾಡಿದ್ದು. ಅಂದ್ರೆ ಬೆಳಿಗ್ಗೆ 8-10 ಗಂಟೆ ಒಳಗೆ ನೀವು ಗಾರ್ಡನ್ಗೆ ಹೋಗಿ ತೆಗೆದ್ರೆ ಮಿಸ್ಟ್ ಈ ಮಂಜು ಎಲ್ಲ ಇಲ್ದಿದ್ದಾಗ ಆ ಟೈಮಲ್ಲಿ ಮಾತ್ರ ಹಿಂಗೆ ರಾ ಮೆಟೀರಿಯಲ್ ಕಲೆಕ್ಷನ್ನೇ ನನ್ಗೆ ಬಹುಶಃ ಒಂದು 50-60 ದಿವಸ ಅಷ್ಟೇ ವರ್ಷದಲ್ಲಿ, 360 ದಿವಸದಲ್ಲಿ. ಎಲ್ಲ ದಿವಸಗಳಲ್ಲಿ ಆಗುದಿಲ್ಲ. ನಿಮ್ಗೆ 10 ಗಂಟೆ ನಂತರ ಎಲ್ಲ ತೆಗ್ದಿನಾಗ್ತದಂದ್ರೆ ಆಗದೆ ಇರಲಬಹುದು, ಬಟ್ ಆಗ್ತದೆ. ಹೆಚ್ಚಾಗಿ ಏನಂದ್ರೆ ಫಂಗಸ್ ಎಲ್ಲ ಬೇಗ ಅಟ್ಯಾಕ್ ಆಗ್ತದೆ. ಅಂದ್ರೆ ಮತ್ತೆ ಬಿಸಿಲಿನ ಪ್ರಕಾರ ಜಾಸ್ತಿ ಇರ್ತದಲ್ಲ, ಅವಾಗ ಏನಾಗ್ತದೆ ಎಲೆಗಳೆಲ್ಲ ಸ್ವಲ್ಪ ಬಾಡಿ ಇರ್ತದೆ. ಸೊ ಚಾನ್ಸಸ್ ಆರ್ ದೇರ್ ಅದು ಒಂಥರ ಉದುರಿ ಹೋಗುವಂತ ಚಾನ್ಸಸ್. ಅದಕ್ಕೆ ರಿಸ್ಕ್ ತಕೊಳ್ಳಿಕ್ ಹೋಗುದಿಲ್ಲ, ಯಾಕಂದ್ರೆ ದಿಸ್ ಇಸ್ ದ ಬೆಸ್ಟ್ ಟೈಮ್. ಬೆಳಿಗ್ಗೆದೆಲ್ಲ ಒಮ್ಮೆ ತೀರಿ ಸ್ವಲ್ಪ ಎಲ್ಲ ಕೆಲಸ ಆದ ಮೇಲೆ ನನ್ಗೆ ನನ್ನ ತೋಟಕ್ಕೆ ಹೋಗಿ ಇದೇ ಟೈಮಿಗೆ ಹೋಗಿ ತೆಗ್ದು ಇದ್ರ ಮೇಲೆ ನನ್ಗೆ ಒಂದಿಷ್ಟು ವರ್ಕ್ ಮಾಡ್ಲಿಕ್ಕೆ ನನ್ಗೆ ಟೈಮ್ ಬೆಸ್ಟ್ ಟೈಮ್ ಅನಿಸ್ತದೆ.
1: ಹೌದು. ಈಗ ಹೂವಿನಲ್ಲಿ ಯಾವ ಹೂವು ಅತ್ಯಂತ ಸೂಕ್ತ ಅಂತ ಹೇಳ್ತೀರಿ?
0: ಎಲ್ಲ ಹೂಗಳು ಸೂಕ್ತ ಅಂದ್ರೆ ಎಲ್ಲ ಟೈಮು ಕೂಡ ನಿಮ್ಗೆ ನೋಡ್ಬೇಕಾಗ್ತದೆ. ಮಳೆ
1: ಗುಲಾಬಿ ಇರ್ತದೆ ಅಥವಾ
0: ಗುಲಾಬಿ ಸಹ ನಿಮ್ಗೆ ಅಂದ್ರೆ ಈಗ ನೀವು ಅಂದ್ರೆ ಈಗ ಅಂಗಡಿಯಲ್ಲಿ ತಕೊಂಡ್ರಿ ಅಂತ ಎನ್ಸ್ಕೊಳ್ಳಿ, ಅದ್ರಲ್ಲಿ ಏನಾಗ್ತಾರೆ ಅವ್ರು ನೀರು ಸ್ಪ್ರೇ ಮಾಡಿರ್ತಾರೆ ಆಲ್ರೆಡಿ, ಅದ್ ಸ್ಪ್ರಿಂಕಲ್ ಇಟ್ ಅವಾಗ ಅದನ್ನೆಲ್ಲ ನಿಮ್ ತೊಳಿ. ನಾನಿವತ್ತು ರೋಸ್ ಹೇಳಿ ಎಲ್ಲರೂ ಬೆಳೆಸಿದೆ, ನಾನು ಹಾಳು ಮಾಡಿದ್ದೆ, ಈಗ ನಾನು ಎಷ್ಟೋ ಸರಿ ಹೇಳ್ತೇನೆ. ಇಲ್ಲ, ಹಾಗೆಲ್ಲ ಅಂದ್ರೆ ನೀರಿನ ಅಂಶ ಇರಲೇಬಾರ್ದು. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಹೇಳುದು, ನೀವು ಯಾರಾದ್ರೂ ಟ್ರೈ ಮಾಡೋದಿದ್ರೆ ದ ಬೆಸ್ಟ್ ಇಸ್ ನಿಮ್ಮ ಮನೆಯದ ಗಾರ್ಡನ್. ನೀರಿನ ಅಂಶ ಇಲ್ದಿದ್ದಾಗ, ಮಿಸ್ಟ್ ಇಲ್ದಿದ್ದಾಗ ಅದನ್ನು ಚೂಸ್ ಮಾಡಿ. ಮತ್ತೆ ಎಲ್ಲ ಹೂಗಳು ಆಗುದಿಲ್ಲ ಅಂದ್ರೆ ರೋಸ್ ಅಲ್ಲಿ ಕೂಡ ಕೆಲವೊಂದು ಪೆಟಲ್ಸ್ ಎಲ್ಲ ತುಂಬಾ ಸಪ್ರೇಟ್ ಆಗಿರ್ತದೆ, ತುಂಬಾ ಗುಪ್ಪೆ ತರ ಕೂಡ ಇರ್ತದೆ. ಅದು ನೀವೇ ಫೈಂಡ್ ಔಟ್ ಮಾಡ್ಬೇಕು ಯಾವ ತರದ್ದು ಹೇಗೆ ಮಾಡ್ಬೇಕು ಅಂತ ಹೇಳ್ಕೊಂಡಂತ. ಅಂದ್ರೆ ಈಗ ನೀವು ತುಂಬಾ ಡಾರ್ಕ್ ಕಲರ್ಸ್ ತಕೊಂಡ್ರು ಕೂಡ ಕಲರ್ ಬಿಡ ಚಾನ್ಸಸ್ ಇರ್ತದೆ.
1: ಸಾಮಾನ್ಯವಾಗಿ ಬುಕ್ಕಿನ ಎಡೆಯಲ್ಲಾಗಿರ್ಬಹುದು ಅಥವಾ ಯಾವ್ದೇ ವಸ್ತುವಿನ ಮಧ್ಯದಲ್ಲಿ ಇಟ್ಟು ಬಿಟ್ರೆ ಕಲರ್ ಬದಲಾವಣೆ ಆಗಿ
0: ಕಲರ್ ಖಂಡಿತ ಬದಲಾವಣೆ ಆಗ್ತದೆ. ನಿಮ್ಗೆ ನ್ಯಾಚುರಲ್ ಕಲರ್ಸ್ ಬರುದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ರುದ್ರಾಕ್ಷಿ ಹೂ ಹೇಳ್ತೇವಲ್ಲ, ಅದು ನಾನು ಸಿಲಿಕಾ ಜೆಲ್ ಅಲ್ಲಿ ಇಟ್ಟು ಮಾಡ್ತೇವೆ. ಬಟ್ ಫಾರ್ ಟೈಮ್ ಬೀಯಿಂಗ್ ಅಂದ್ರೆ ಮೇ ಬಿ 2-3 ವರ್ಷಗಳ ನಂತರ ಚಾನ್ಸಸ್ ಆದ್ರೆ ಅದು ಕಲರ್ ಚೇಂಜ್ ಆಗುವಂತದ್ದು ಪರಿಸ್ಥಿತಿ ಇರ್ತದೆ. ಬಟ್ ನಾವು ಕೆಲವೊಮ್ಮೆ ನಾವು ಹೇಳ್ತೇವೆ ಪರ್ಚೇಸ್ ಮಾಡುವಾಗ್ಲೇ ಹೇಳ್ತೇವೆ ಅಂತದ್ದು. ಬಟ್ ಇದನ್ನು ತಕ್ಕೊಳ್ಳೋರದು

0: ಬೇರೆನೆ ಬೇರೆ ಇರ್ತದೆ. ಬಿಕಾಸ್ ಅಟ್ ಲವರ್ಸ್ ಆಗಿರ್ಬೇಕು ಅವ್ರಿಗೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಆದ್ರೂ ನಾಲೆಜ್ ಇದ್ರೆ ಮಾತ್ರ. ಈಗ ನೀವು ಎಲೆ ಅಥವಾ ಹೂವನ್ನ ಒಣಗಿಸಿ ಆಯ್ತು, ನಂತರದ ಸ್ಟೆಪ್ ಏನು? ನಂತರದ ಸ್ಟೆಪ್ ಕ್ರಿಯೇಟಿವ್ ಮೈಂಡ್ ಅಂದ್ರೆ, ಈಗ ನಾವು ಈಗ ನಾನೀಗ ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ದೆ, ಹೋಗಿ ನಾನೀಗ ಹೋಗಿ ಮಾಡ್ತೇನೆ, ಇಲ್ಲ ನನ್ಗೆ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಬಿಕಾಸ್ ನಾನು ಮೊದ್ಲಿಂದ ಸಹ ಹಾಗೆ, ನಂದು ಫ್ರೀ ಟೈಮ್ಲಿ ಲೈಕ್ ಐ ಹ್ಯಾವ್ ಟು ಬಿ ವೆರಿ ಕ್ವಾಯಟ್. ಕೆಲವರು ಇದ್ದಾರೆ ಖುಷಿ ಆಗುತ್ತೆ ಸಂತೆಯಲ್ಲಿ ಕೂಡ ಹೋಗಿ ಅವ್ರು ಆರ್ಟ್ ಮಾಡಿ ಬರ್ತಾರೆ, ಬಟ್ ನನ್ಗೆ ಹಾಗಲ್ಲ. ಕ್ವಾಯಟ್ ಇರಬೇಕು, ಸೈಲೆಂಟ್ ಇರಬೇಕು, ಮತ್ತೆ ಒಂದೆರಡು ದಿನ ಆಲೋಚನೆ ಮಾಡ್ತಾರೆ. ಮತ್ತೆ ಇದರಲ್ಲಿ ನಿಮ್ಗೆ ಹೇಗಂದ್ರೆ, ಈಗ ಪೇಂಟಿಂಗ್ ಅಲ್ಲಿ ನಿಮ್ಗೆ ರಾ ಮೆಟೀರಿಯಲ್ಸ್ ರೆಡಿ ಇರ್ತದೆ, ಸೊ ನೀವು ಯು ಕ್ಯಾನ್ ಜಸ್ಟ್ ವಿಜುವಲೈಸ್ ಇಟ್, ನೀವ್ ಏನ್ ಮಾಡಬೇಕು ಅಂತ ಹೇಳಿ ಸ್ಕೆಚ್ ಹಾಕಿದ್ರೆ ನಿಮ್ಗೆ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಅದರಲ್ಲಿ ಇಟ್ಸ್ ಅಪೋಸಿಟ್ ರಿಯಾಕ್ಷನ್ ಏನಂದ್ರೆ, ನೀವು ಇದರಲ್ಲಿ ರಾ ಮೆಟೀರಿಯಲ್ಸ್ ನೋಡಿದ ಮೇಲೆ ನಿಮ್ಗೆ ಇದು ಮತ್ತೆ ನಿಮ್ಗೆ ಐಡಿಯಾ ಬರ್ತದೆ ನೀವೇನ್ ಮಾಡ್ಬೋದು ಇದರಲ್ಲಿ. ಆಮೇಲೆ ಸ್ಟಿಚಿಂಗ್ ಎಲ್ಲ ಮೆಟೀರಿಯಲ್ಸ್ ಇಟ್ಕೊಂಡು ಅದನ್ನ ಫುಲ್ ಅದರಲ್ಲಿ ಏನೇನು ಬೇಕಾಗ್ತದೆ, ಕಣ್ಣು ಮಾಡೋದಾದ್ರೆ ಯಾವ್ದು ಬೇಕಾದ, ಕೊಕ್ಕು ಮಾಡ್ಬೇಕಾದ್ರೆ, ಕಾಲು ಮಾಡ್ಬೇಕಾದ್ರೆ, ಅಂದ್ರೆ ಈಗ ಪ್ರತಿ ಪಾರ್ಟ್ಸ್ ಇದು ಬಗ್ಗೆ ಥಿಂಕ್ ಮಾಡ್ತಾನೆ ಇರ್ಬೇಕಾಗ್ತದೆ. ಅಂದ್ರೆ ಈಗ ನನ್ಗೆ ಫಸ್ಟ್ ಡ್ರಾಯಿಂಗ್ ಮೆಥಡ್ ಇದು ಗೊತ್ತಾಯ್ತು ಹೇಗೆ ಮಾಡುದಂತ. ಮತ್ತೆ ಪೇಸ್ಟಿಂಗ್ ಇದೆಲ್ಲ ನಮ್ಗೆ ಸ್ಕಲ್ಪ್ಚರ್ಸ್ ಅಲ್ಲೆಲ್ಲ ಹೇಳಿಕೊಟ್ಟಿದ್ರಲ್ಲ, ಸೊ ಅದು ಅದೇ ಎಲ್ಲದೂ ನಂತರ ಹೆಲ್ಪ್ ಆಗಿದೆ ಈ ತರ ಮಾಡೋದ್ರಲ್ಲಿ.
1: ನೀವು ಯಾವ್ದೆಲ್ಲ ಡಿಸೈನ್ ಗಳೆಲ್ಲ ಮಾಡಿದ್ದೀರಿ?
0: ಇಷ್ಟು ತನಕ ಕೋಳಿ, ನವಿಲು, ಹಕ್ಕಿಗಳು ಮೇನ್ ತುಂಬಾ ಖುಷಿ ಆಗ್ತದೆ. ಇತ್ತೀಚೆಗೆ ಈಗ ಲಾಸ್ಟ್ ಒಂದು ಎರಡು ವರ್ಷದಲ್ಲಿ ನಾನು ಕಲರ್ಲೆಸ್ ಪೇಂಟಿಂಗ್ಸ್ ಅಂತ ಹೇಳ್ಬೋದು, ಅಂದ್ರೆ ಕಲರ್ಲೆಸ್ ಆರ್ಟ್ ವರ್ಕ್ಸ್ ಅಂದ್ರೆ ಯಾವ್ದಕ್ಕೆ ಎಲ್ಲ ಆಂಟಿಕ್ ಟೈಪ್. ಈಗ ಒಂದು ಕೋಳಿ ಮಾಡಿದ್ರು ಕೂಡ ಅದರಲ್ಲಿ ಏನು ಒಂದು ಕೋಳಿಯ ರೆಕ್ಕೆ ಆಗ್ಲಿ, ಅದಕ್ಕೆ ಕೊಕ್ಕಾಗ್ಲಿ, ಕಣ್ಣು ಕಾಯಿ ಇಲ್ಲಿ ಕೂಡ ನಿಮ್ಗೆ ಬಣ್ಣಗಳು ಕಾಣುದಿಲ್ಲ, ಕಲರ್ಫುಲ್ ಎಲೆಗಳಿರ್ತದೆ, ಅದನ್ನೇ ಬಳಸ್ಕೊಂಡು ಮಾಡ್ತಾ ಇದ್ದೇನೆ.
1: ಈಗ ಬೇಡಿಕೆ ಹೇಗಿದೆ ಮೇಡಮ್, ಅಂದ್ರೆ ನೀವು ಅದನ್ನ ಮಾಡಿ ಮಾರಾಟ ಮಾಡ್ತೀರಿ, ಅದಕ್ಕೆ ಬೇಡಿಕೆ ಹೇಗಿದೆ?
0: ನಾನು ಹೇಳಿದಲ್ಲ, ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ 5 ವರ್ಷದ ಕೆಳಗೆ ಇದೊಂದು ಶುರು ಮಾಡಿಕೊಂಡಾಗ ಈ ತರ ಒಂದು ಮಾರ್ಕೆಟ್ ಇದೆ ಅಂತ. ಸೊ ನನಗೆ ಐಡಿಯಾವೇ ಇರಲಿಲ್ಲ ನಿಜವಾಗ್ಲು. ಈ ಕಲೆಯನ್ನು ನಾನು ಆಕ್ಚುಲಿ ಫಸ್ಟ್ 2020 ಕೊರೋನಾಕ್ಕಿಂತ ಮೊದಲು ಮಂಗಳೂರಿನ ದಿನೇಶ್ ಹೊಳ್ರು ನನ್ನ ಈ ಹೂವಿನ ಮಾಲೆಯ ಒಂದು ಕಲೆಯನ್ನು ನೋಡಿದ್ರು. ಅವರು ಆ ಟೈಮಲ್ಲಿ ನಂದು ಇದೊಂದು ಎಕ್ಸಿಬಿಷನ್ ಮಾಡಬೇಕು ಅಂತ ಹೇಳಿ ಅವರು ನನಗೆ ತುಂಬಾ ಸ್ಫೂರ್ತಿ ಕೊಟ್ರು. ನಾನು ಅದೇ ಟೈಮಲ್ಲಿ ಇದು ವರ್ಕ್ ಮಾಡ್ತಾ ಇದ್ದೆ, ಆದ್ರೆ ಇದೊಂದು ತುಂಬಾ ಇನಿಷಿಯಲ್ ಸ್ಟೇಜ್ ಇತ್ತು 5 ವರ್ಷದ ಕೆಳಗೆ. ಅದನ್ನು ಸಿಂಪಲ್ ಆಗಿ ನಾನೊಂದು ಬೊಕ್ಕೆ ತರ ಏನೋ ಒಂಥರ ಮಾಡಿ ಎಲ್ಲ ಇಡ್ತಾ ಇದ್ದೆ. ಮತ್ತೆ ಅವರಿಗೆ ತುಂಬಾ ಹೇಳಿದ್ರು ಇದು ತುಂಬಾ ಇಟ್ಸ್ ವೆರಿ ಪೊಟೆನ್ಶಿಯಲ್, ನೀವು ಮಾಡ್ಕೊಂಡು ಹೋಗಿ ಅಂತ. ಸೊ ಅದರ ನಂತರ ನಂದು 2020 ನಂತರ ಇಟ್ ಹ್ಯಾಸ್ ಕಮ್ ಟು ದ ಮಾರ್ಕೆಟ್. ಫ್ರಾಂಕ್ಲಿ ಟೆಲಿಂಗ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲೂ ಇಲ್ಲ. ಯಾಕಂದ್ರೆ ಇದನ್ನು ಈ ತರ ಕಲಾಕೃತಿಗಳನ್ನು ಎಲ್ಲರೂ ಹೇಳಿದ್ರು ಈ ಪ್ರಪಂಚದಲ್ಲಿ ಯಾರು ನೋಡ್ಲಿಲ್ಲ ಅಂತ ಹೇಳ್ಕೊಂಡಂತ. ವಿಭಿನ್ನತೆ ಇಷ್ಟು ಅಂದ್ರೆ, ಒಂದು ನಾನು ಇಷ್ಟು ತನಕ ಒಂದು 350 ಕಲಾಕೃತಿಗಳನ್ನ ಮಾಡಿದ್ದೇನೆ, 150 ಜಾಸ್ತಿ ಸೇಲೆ ಆಗಿದೆ, ಮತ್ತೆ ಕೆಲವು ಕಸ್ಟಮೈಸ್ಡ್ ಆರ್ಡರ್ ಬಂದಿದೆ. ಮತ್ತೆ ಏನಂದ್ರೆ ಇದು ನ್ಯಾಷನಲ್ ಅವಾರ್ಡ್ಗೆ ಕೂಡ ನಾಮಿನೇಟ್ ಆಗಿತ್ತು ಲಾಸ್ಟ್ ಇಯರ್. ಹಾಗೆ ನಾನು ರಾಷ್ಟ್ರಪತಿ ಭವನದಲ್ಲಿ ಕೂಡ ನಂದು ಡೆಲ್ಲಿಯಲ್ಲಿ ಮಾರ್ಚ್ ಅಲ್ಲಿ ಎಕ್ಸಿಬಿಷನ್ ಕೂಡ ಇದ್ದಿತ್ತು, ಒಳ್ಳೆ ರೆಸ್ಪಾಂಡ್ ಇದೆ. ಹಾಗಾಗಿ ಸೇಲ್ ಕೂಡ ಡೆಫಿನೆಟ್ಲಿ, ಯಾಕಂದ್ರೆ ಫಸ್ಟ್ ಯಾವುದೇ ಒಂದು ಹೊಸತು ಪ್ರಾಡಕ್ಟ್ ಮಾರ್ಕೆಟ್ಗೆ ಬಂದಾಗ, ಅಂದ್ರೆ ನಾವು ಮಾರ್ಕೆಟಿಂಗ್ ಮಾತಾಡೋದಾದ್ರೆ, ಜನರು ಕುತೂಹಲದಿಂದ ನೋಡ್ತಾರೆ ಹೇಗೆ ಇದು ವರ್ಕೌಟ್ ಆಗ್ತದ ಎಂತ ಆಗ್ತದೆ. ಮತ್ತೆ ಹೇಳ್ತಾರೆ ಕೆಲವರು ನಾವು ಮಾಡ್ತೇವೆ ಅದು ಆಗುದಿಲ್ಲ, ಫಂಗಸ್ ಬರ್ತದೆ. ನೈ ಸೆಡ್ ಇಟ್ಸ್ ನಾಟ್ ಲೈಕ್ ದಟ್, ನೀವಾಗಿ ಇರ್ಬೇಕು, ಆವಾಗ ಮಾತ್ರ ನಿಮ್ಗೆ ಅದು ವರ್ಕ್ ಮಾಡ್ಲಿಕ್ಕೆ ಆಗ್ತದೆ. ಇದು ಮೋಸ್ಟ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬಹುದು, ಹೋದ್ರೆ ಖಂಡಿತವಾಗ್ಲೂ ರೆಗ್ಯುಲರ್ ಆರ್ಡರ್ಸ್ ಬರ್ಬಹುದು. 2 ವರ್ಷದ ಕೆಳಗೆ ಅದಾನಿ ಅವರು ಆರ್ಡರ್ ಕೊಟ್ಟು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೂಡ 16 meter ಏರಿಯಕ್ಕೆ ಹಾಕಿದ್ರು, 8 meter ಏರಿಯಕ್ಕೆ ನಂದು ಹೂವಿದು ಮಾಲೆ. ಆ ಹೂವಿನ ಮಾಲೆಯಲ್ಲಿ ಕೂಡ ನಮ್ಮ ಊರಿನ, ನನ್ಗೆ ಮೇನ್ ನನ್ಗೆ ನನ್ನ ಊರು, ನಮ್ಮ ಊರು, ನನ್ನ ಹೂ ಅಂದ್ರೆ ನನ್ನ ಪ್ರಪಂಚವೇ ಇಷ್ಟೇ ಅನ್ನಿಸ್ತದೆ. ಅಂದ್ರೆ ನಾನ್ ಎಲ್ಲಾ ಕಡೆ ಸುತ್ತಾಡಿ ಬಂದ್ರೂ ಕೂಡ ನಾವೆಲ್ಲೂ ಗಾರ್ಡನ್ ಹೋದ ಕೂಡಲೇ ಅಲ್ಲೇ ಸ್ಥಳೀಯ ಹೂಗಳಿಲ್ಲ, ಅಂದ್ರೆ ಈಗ ಡೆಲ್ಲಿ
1: ಊರಿನ ಹೂಗಳಿಗೆ
0: ನಮ್ಮ ಊರುಗಳಿಲ್ಲ, ಅಲ್ಲ ಆ ಊರಿದು ಹೂಗಳು ಇಲ್ಲ ನಮ್ಮ ಊರಿದು ಬಿಡಿ. ಈಗ ನಾನು ಡೆಲ್ಲಿ ಪ್ರವಾಸಕ್ಕೆ ಹೋದಾಗ, ಫಾರ್ ಎಕ್ಸಾಂಪಲ್ ದುಬೈಗೆ ಹೋದಾಗ, ಇಲ್ಲಿ ಸಹ ಹೋಗ್ಲಿ ಸಿಂಗಾಪುರ್ ಹೋದಾಗ, ಏನೋ ತುಲಿಪನ್ ಒಂದು ಸರ್ಕಸ್ ಮಾಡಿ ಏನೋ ಒಂದಿಷ್ಟು ಕೆಮಿಕಲ್ಸ್ ಹಾಕಿ ಬೆಳೆಸ್ತಾರೆ, ಬಟ್ ಆದ್ರೆ ನಮ್ಮ ಸ್ಥಳೀಯ ಗಿಡಗಳದು. ಈಗ ನಾನು ಹೇಳಿದ್ ಇಲ್ಲಿ ಅಂತಲ್ಲ, ಎಲ್ಲಿ ಹೋದ್ರು ಕೂಡ ಸ್ಥಳೀಯ ಗಿಡಗಳಿಗೆ ಇಂಪಾರ್ಟೆಂಟ್ ಇಲ್ಲ. ಹಾಗೆ ನಾನೇನ್ ಮಾಡಿದೆ, ಗಾರ್ಡನ್ ಮಾಡ್ಕೊಂಡು ನಂಗೆ ಜಾಸ್ತಿ ಕೆಲಸ ಸಹ ಮಾಡ್ಲಿಕ್ಕೆ ಬೇಡ, ಲೇಬರ್ ಇಟ್ಕೊಂಡು ಮಾಡ್ಲಿಕ್ಕೆ ಬೇಡ. ಸೊ ನಾನು ಅವಾಗ ಏನ್ ಮಾಡಿದೆ, ಗೊರಟೆ, ನಂದಿ ಬಟ್ಲು, ರಥಹೂ, ಕರವೀರ, ಸಂಪಿಗೆ,
1: ಅದೆಲ್ಲ ಇಲ್ವೇ ಇಲ್ಲ,
0: ಅದೆಲ್ಲ ಇಲ್ವೇ ಇಲ್ಲ, ಅದನ್ನೇ ನಾನು ಗಿಡ ಹಾಕಿ ಈಗ ನನ್ನ ತೋಟ ಹೇಳಿದ ಕೂಡಲೇ ನಿಜವಾಗ್ಲೂ ನನ್ನ ಈಗ ಇಷ್ಟು ಪೀಕ್ ಸಮ್ಮರ್ ಉಂಟಲ್ಲ ಏಪ್ರಿಲ್ ಮೇ ಅಲ್ಲಿ, ನಾನು ವಾರಕ್ಕೊಂದು ದಿವಸ ಕೂಡ ನೀರು ಹಾಕುದಿಲ್ಲ. ಯಾಕಂದ್ರೆ ಆ ಜಾತಿಯ ಗಿಡಗಳು ನಂದಿ ಬಟ್ಲು, ಇದಕ್ಕೆಲ್ಲ ಯಾರಾದ್ರೂ ಗೊಬ್ಬರ ಹಾಕುದಂತ ಉಂಟಾ, ಯಾರು ನೀರು

0: ಕೂಡ ಹಾಕೋದಿಲ್ಲ. ಸೊ ನಾನು ಅದನ್ನೆಲ್ಲ ಗಮನ ಇಟ್ಟು ನಂಗೆ ತೋಟ ಮಾಡಬೇಕು ಅಂತ ಅನ್ಸ್ಕೊಂಡಾಗ ಈ ಜಾತಿಯ ಗಿಡಗಳನ್ನೆಲ್ಲ ಸಾಧಾರಣ 45 ವೆರೈಟಿ ಜಾಸ್ತಿನೇ ಇರ್ಬೋದು ನನ್ನ ಅಂದಾಜು, ಕೇಪಳ ಇದನ್ನೆಲ್ಲ ಗಿಡಗಳನ್ನ ನೆಟ್ಕೊಳ್ತಾ ಹೋದೆ. ಅವ್ ನನ್ಗೆ ಏನಾಗ್ತದೆ, ಎಂಜಾಯ್ ಮಾಡ್ಲಿಕ್ಕೆ ಜಾಸ್ತಿ ಟೈಮ್ ಸಿಗ್ತದೆ. ಸೊ ನೀವು ಗಾರ್ಡನ್ ಮಾಡುದಂತ ಹೇಳಿದ ಕೂಡಲೇ ಏನಂದ್ರೆ ತುಂಬಾ ಏನಾದ್ರು ಏನೇನೋ ನರ್ಸರಿಯಿಂದ ತಂದು ಏನೇನೋ ಸರ್ಕಸ್ ಮಾಡ್ಬೇಕು ಅಂತ ಏನಿಲ್ಲ, ಇದೇ ಜಾತಿಯ ಗಿಡಗಳನ್ನು ಬೆಳೆಸಿ. ಇವನ್ ನನ್ನ ಹೂಮಾಲೆ ಪ್ರದರ್ಶನಗಳು ಇದ್ದವು ಕೂಡ ದಿನೇಶ್ ಹೊಳ್ರು ಕೂಡ ಒಂದು ಮಾತು ಹೇಳಿದ್ರು, ನಾನು ಫಸ್ಟ್ ಅವಾಗ ಏನಂತ ಹೂಮಾಲೆ ಎಲ್ಲರೂ ಕಟ್ತಾರೆ ಹಾಗೆ ಇಲ್ಲ, ಅದು ತುಂಬಾ ಚೆನ್ನಾಗಿದೆ ನಿಮ್ದು, ಯಾಕಂದ್ರೆ ನೀವು ಲೋಕಲ್ ಗಿಡಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಿ ಅಂದ್ರೆ. ಈಗ ನಾವು ನಿಜವಾಗ್ಲೂ ಹೇಳುದು ಎನ್ವೈರನ್ಮೆಂಟಲ್ ಡೇ, ಅವ ಮರ ನೆಡಿ ಮರ ನೆಡಿ ಹೇಳ್ತೇವೆ, ಯಾರು ಮರ ನೆಡು, ಮನೆ ಹತ್ರ ಯಾರು ನೆಡುದಿಲ್ಲ, ಎಲ್ಲರಿಗೆ ಕಸ ಬೇಡ, ಅದ್ರದ್ದು ಇದು ಬೇಡ, ರೂಟ್ ಬರ್ತದೆ, ಬೇರ್ ಬರ್ತದೆ, ಹಾಗೆಲ್ಲ ಥಿಂಕ್ ಮಾಡ್ತಾರೆ. ಬಟ್ ಹೂವಿದಾದ್ರೆ ಅದು ಹೂವಿದು ಕೂಡ ಅಂತ ಎಲ್ಲರೂ ಗಾಬಿ ತಂದು ನೋಡುದು, ಮತ್ತೊಂದು ತಂದು ನೋಡುದು, ಹಾಗಲ್ಲ. ನೀವು ಸ್ವಲ್ಪ ಆಲೋಚನೆ ಮಾಡಿ, ನೀವು 40 ವರ್ಷದ ಕೆಳಗೆ ಹೋದ್ರೆ ಎಲ್ಲರ ಮನೆಯಲ್ಲಿ ಅಥವಾ ಎಲ್ಲರ ಮನೆಯ ದೇವರ ಫೋಟೋಕ್ಕೆ ಕೂಡ ನಿಮ್ಗೆ ಸಿಕ್ಕುವಂತದ್ದು ಇದೇ ಹೂಗಳು. ನಾನೇನ್ ಮಾಡಿದೆ ಅದನ್ನೆಲ್ಲ ಒಂದು ಆಲೋಚನೆ ಮಾಡಿ ನನ್ನ ತೋಟ ಮಾಡುವಾಗ ಇಂಥದ್ದೇ ಹೂಗಳದ್ದು ಕೆಳಗೆ ಮಾಡ್ಕೊಂಡು. ಹಾಗಾಗಿ ನನ್ಗೆ ಏನಾಯ್ತಂದ್ರೆ ಗಾರ್ಡನ್ ಅಂದ್ರೆ ಓ ನಿಮ್ಗೆ ಕೆಲಸದವರೇ ಬೇಕು, ನೀರ್ ಹಾಕಬೇಕು ಅಂತದೆಲ್ಲ ಎಂತ ಟೆನ್ಷನ್ ಇಲ್ಲ, ಆ ತರ ಸ್ಟಾರ್ಟಿಂಗ್ ಮಾಡ್ಕೊಂಡು ಹೋದೆ. ಅದೇ ಹಾಗೆ ಮಾಡ್ಕೊಂಡು ಹೋದಾಗ ಕೆಲವು ಅದರ ಒಟ್ಟಿಗೆ ತರಕಾರಿ ಗಿಡಗಳು ಸ್ವಲ್ಪ ಡೆಕೋರೇಟ್ ಹೋಮ್ಸ್ ಅದೆಲ್ಲ ಮಾಡ್ಕೊಂಡು ಹೋಗಿದ್ದೆ.
1: ತಾರಸಿ ತೋಟದಲ್ಲಿ ಕೂಡ ಇಂತಹ ಗಿಡಗಳು
0: ಅಲ್ಲಿ ಅದು ಡಿಫ್ರೆನ್ಸ್ ಮಾಡ್ಕೊಂಡಿದ್ದೇನೆ ಅಂದ್ರೆ, ಯಾರಾದ್ರೆ ಗಾರ್ಡನ್ ಆಸಕ್ತಿ ಇದ್ದವರು ಅಂದ್ರೆ ನೀವು ಸ್ವಲ್ಪ ಡಿಫ್ರೆನ್ಸ್ ಮಾಡ್ಕೊಳ್ಳಿ. ಈಗ ನನ್ನ ಕೆಳಗಡೆದೆಲ್ಲ ಸನ್ ಲವಿಂಗ್ ಪ್ಲಾಂಟ್ಸ್, ಫುಲ್ ಬ್ರೈಟ್ ಸನ್ ಲೈಟ್ ಇರ್ತದೆ. ಆಮೇಲೆ ಮೇಲ್ಗಡೆ ಟೆರೆಸ್ ಅಲ್ಲಿ ನನಗಂದ್ರೆ ರೂಫ್ ಉಂಟು ಆಲ್ರೆಡಿ, ನಾವು ಮನೆ ಕಟ್ಟಿರುವಾಗ ರೂಫ್ ಮೇಲ್ಛಾವಣಿ ಇತ್ತು, ಅಲ್ಲಿ ಏನ್ ಮಾಡಿದೆ ಎಲ್ಲ ಶೇಡ್ ಲವಿಂಗ್ ಪ್ಲಾಂಟ್ಸ್ ಹಾಕೊಂಡಿದ್ದೇನೆ. ಅದು ಕೂಡ ಏನು ಮೊದ್ಲಿಂದ ನಾನೇನು ಫಸ್ಟ್ ಏನು 200 ಗಿಡ ಇರಲಿಲ್ಲ, ಫಸ್ಟ್ 6 ಪಾಟ್ ಇಂದ ಶುರು ಮಾಡಿದ್ದು. ಸ್ಲೋಲಿ ಸ್ಲೋಲಿ ಗೊತ್ತಾಯ್ತು ಇದು ಹೊರಗಡೆ ಬಿಸಿಲಲ್ಲಿ ನೆಟ್ಟ ಕೂಡಲೇ ಅದು ತುಂಬಾ ಬಾಡಿ ಹೋಗುದು, ಅದಕ್ಕೆ ದಿನಾ ನೀರ್ ಹಾಕಬೇಕು, ತುಂಬಾ ಕಷ್ಟ ಪಡ್ಬೇಕಾಗ್ತಿತ್ತು. ದಿನಾ ನೀರ್ ಹಾಕ್ಲಿಕ್ಕೆ ಹೋಗ್ಲಿಕ್ಕೆ ಯಾರಿಗೂ ಪುರ್ಸುತ್ತಿರ್ತದೆ, ಎಲ್ಲರಿಗೂ ಕಸ್ವೆ. ಸೊ ನಾನೇನ್ ಮಾಡಿದೆ ಆ ಶೇಡ್ ಲವಿಂಗ್ ಪ್ಲಾಂಟ್ಸ್ ಅನ್ನೆಲ್ಲ ತಂದು ಮೇಲ್ಗಡೆ ಹಾಕೊಂಡು, ಅಂದ್ರೆ ನಾನೇ ಅದು ಡಿಫ್ರೆನ್ಸ್ ಮಾಡ್ಕೊಂಡದ್ದು. ಅಂದ್ರೆ ಎಲ್ಲಿಂದ ಗಿಡ ತಂದಾಗ ನನ್ಗೆ ಯಾರಾದ್ರೂ ಗಿಡ ಕೊಟ್ಟಾಗ ನೋಡ್ತಾ ಇದ್ದೆ, ಅಬ್ಸರ್ವ್ ಮಾಡ್ತಾ ಇದ್ದೆ, ಅದು ಗಿಡ ಮರದ ಕೆಳಗೆ ಇತ್ತ, ಅಲ್ಲಿ ಮೇಲೆ ಏನಾದ್ರೂ ಹತ್ರ ಹತ್ರ ಬಿಲ್ಡಿಂಗ್ ಏನಾದ್ರೆ ಇರ್ತಾ ಇತ್ತ. ಅಂದ್ರೆ ಅವ್ ನಿಮ್ಗೆ ಅಷ್ಟು ಸಣ್ಣ ಸೂಕ್ಷ್ಮ ವಿಚಾರಗಳನ್ನ ಒಂಚೂರು ಗಮನಿಸಿದ್ರೆ ಗೊತ್ತು. ಟೆರೆಸ್ ಗಾರ್ಡನ್ ಅಲ್ಲೂ ಹಾಗೆ ನೀರು ಎಲ್ಲ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಹಾಕ್ಬೇಕು, ತುಂಬಾ ಎಲ್ಲ ಹಾಕ್ಬಾರ್ದು. ಸನ್ಲೈಟ್ ಬೇಕು, ದಿನಕ್ಕೊಂದು 3-4 ಗಂಟೆಗಳಾದ್ರೆ ಸೂರ್ಯನ ಬೆಳಕು ಬೇಕೇ ಬೇಕು.
1: ಸೊ ಈ ಜೊತೆಗೆ ತರಕಾರಿ ಕೂಡ ಇದೆ,
0: ತರಕಾರಿ ಕೂಡ ಮಾಡಿಸ್ ನಮ್ಗೆ 2-3 ದಿನಕ್ಕಾಗುವಷ್ಟು ಆಗ್ತದೆ, ತುಂಬಾ ಅಂತಲ್ಲ.
1: ಹೌದು,
0: ನನ್ಗೆ ಖುಷಿ ಕೊಡುವಷ್ಟೆಲ್ಲ ಆಗ್ತಾ ಉಂಟು. ಈಗ ಬಸಳೆ, ಬದನೆಕಾಯಿ, ಹಾಗೆ ಅದು
1: ಆರಂಭದಲ್ಲೇ ನೀವೊಬ್ರು ಚಿತ್ರಕಲಾವಿದೆ, ಹೌದು, ಕುಂಚಕಲೆಗಳನ್ನ ಬಿಟ್ಟು ಈ ಇಂತಹ ಒಂದು ಹೊಸ ಕಲೆಗೆ ನೀವು ಹೇಗೆ ಒಗ್ಗಿಕೊಂಡ್ರಿ, ಹೇಗೆ ಬದಲಾಗಿ?
0: ಶಾರ್ಜಾದಲ್ಲಿರುವಾಗ್ಲೂ ಕೂಡ ಜೆಮ್ಸ್ ಮಿಲೇನಿಯಂ ಸ್ಕೂಲ್ ಅಲ್ಲಿ ಆರ್ಟ್ ಟೀಚರ್ ಆಗಿ ವರ್ಕ್ ಮಾಡಿದ್ದೆ, ಆಮೇಲೆ ಗುರ್ಗಾಂವ್ ಅಲ್ಲಿ ಕೂಡ ಆರ್ಟ್ ಟೀಚರ್ ಆಗಿ ವರ್ಕ್ ಮಾಡಿದೆ. ಅದೇ ಗುರ್ಗಾಂವ್ ಅಲ್ಲಿ ಇರುವಾಗ ನನ್ಗೆ ಕ್ರಿಯೇಟಿವಿಟಿ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಮಾಡ್ತಾ ಇದ್ದೆ ಮೊದ್ಲು ಎಲ್ಲದನ್ನು ಬ್ಲೈಂಡ್ ಆಗಿ ಮೋಸ್ಟ್ಲಿ ಇರ್ಬೋದೇನೋ ಅನ್ಸ್ತದೆ. ಸೊ ನನ್ಗೆ ಈಗ ತುಂಬಾ ವರ್ಷಗಳ ಕಾಲ ನಿಮ್ಗೆ ಒಂದೇ ತರ ಇದ್ರೆ ಹೊಸತನ ನಿಮ್ಗೆ ಬಿಸ್ತದೆ ಆಕ್ಚುಲಿ. ಸೊ ಆವಾಗ ನಾನು ಇದು ತೋಟ ಮಾಡ್ಕೊಂಡಾಗ ನಂದು ಎಲ್ಲ ಕೊಲೀಗ್ಸ್ ಎಲ್ಲ ತುಂಬಾ ಬೇಜಾರು, ಯಾಕೆ ನೀವು ವರ್ಕ್ ಮಾಡಿಲ್ಲ, ನನ್ ಗಾರ್ಡನ್ ಮಾಡ್ತಾ ಇದ್ದೇನೆ. ಸೊ ಹಾಗೆ ಶುರುವಾದ ಜರ್ನಿ, ಹೂವಿದು ಮಾಲೆ ಮಾಡುದು ಎಲ್ಲ ಕಟ್ತಾ ಇದ್ದೆ, ಮತ್ತೆ ನೋಡಿ ಈ ತರ ಡ್ರೈ ಲೀವ್ಸ್ ಇದೆಲ್ಲ ಉಂಟು ಅಂತ. ಮತ್ತೆ ಅದೇ ಒಂದೇನೋ ನನ್ಗೆ ಅದು ಏಕತಾನತೆ ಇತ್ತಲ್ಲ, ಒಂದೇ ತರ ಇತ್ತು ನನ್ಗೆ. ಐ ಜಸ್ಟ್ ಶಿಫ್ಟ್ ಸಮಥಿಂಗ್ ಎಲ್ಸ್, ಬಟ್ ಇದು ಕೂಡ ನನ್ನ ಕೈ ಹಿಡಿತು, ಯಾಕೆಂದ್ರೆ ನಾನು ಹಾಕಿದ ಇನ್ವೆಸ್ಟ್ಮೆಂಟ್ ಅಷ್ಟು. ಫ್ರೇಮಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ.
1: ಹೌದು,
0: ನಿಮ್ಗೆ ಈಗ ನೀವೇನೋ ಒಂದು ಆರ್ಟ್ ವರ್ಕ್ ಮಾಡ್ರಿ, ನಿಮ್ಗೆ ನಾರ್ಮಲ್ ಫ್ರೇಮಿಂಗ್ ಹಾಗೆ ನಾರ್ಮಲ್ ಫ್ರೇಮ್ ಮಾಡುವವರ ಹಾಗೆ ಅದನ್ನು ಇದು ಮಾಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಅದಕ್ಕೆ ನಿಮ್ಗೆ 3D ಎಫೆಕ್ಟ್ ಬರುದಿಲ್ಲ. ಸೊ ನಿಮ್ಗೆ ಅವಾಗ ಏನಾಗ್ತದೆ ಅಂದ್ರೆ 3-4 ಬಾಕ್ಸ್ ಟೈಪ್ ಫ್ರೇಮ್ ಬೇಕಾಗ್ತದೆ. ಸೊ ಅದು ಕೂಡ ನಿಮ್ಗೆ ಬೇರೆ ನಾರ್ಮಲ್ ಗಿಂತ ಸ್ವಲ್ಪ ಫ್ರೇಮ್ ಕಾಸ್ಟ್ ಜಾಸ್ತಿ, ಬಟ್ ಇಟ್ಸ್ ವೆರಿ ಗುಡ್ ಲುಕ್, ತುಂಬಾ ಚಂದ ಕಾಣ್ತದೆ. ಇವನ್ ಫ್ರೇಮ್ ಹೇಗ್ ಮಾಡಿಸ್ಬೇಕಂತವೇ ಆಲೋಚನೆ ಮಾಡಿ ಮಾಡಿ 1 ವರ್ಷ ತೆಗ್ದೆ. ಆವಾಗ ನಂದು ಮೊದಲು ಒಂದು 500 ಕಲಾಕೃತಿಗಳು ಹಾಳಾಗಿತ್ತು, ಅಂದ್ರೆ ಫ್ರೇಮ್ ಎಲ್ಲ ಮಾಡಿಸಿರ್ಲಿಲ್ಲ, ಅದಕ್ಕೆ ಒಂದು ಸರಿಯಾಗಿ ನಮ್ಗೆ ಐಡಿಯಾ ಇಲ್ಲ ಅಲ್ಲ. ಮತ್ತೆ ನಮ್ಗೆ ಗೊತ್ತಾಯ್ತು ಫ್ರೇಮ್ ಬೇಕು. ಈಗ ಈ ಕಲಾಕೃತಿಗಳು ಮಾಡುವಾಗ ನನ್ಗೆ ಮೊದಲು ಫ್ರೇಮ್ ರೆಡಿ ಇರ್ಬೇಕು. ಈಗ ಬೇರೆ ಕಲಾಕೃತಿಗಳು ಹೇಗೆ, ನಿಮ್ಗೆ ವಾಟರ್ ಕಲರ್ ಅಕ್ರಿಲಿಕ್ ಎಲ್ಲ ನಿಮ್ಗೆ ಪೇಪರ್ ರೆಡಿ ಇದ್ರೆ ನೀವು ವರ್ಕ್ ಮಾಡುದು, ಮತ್ತೆ ನಿಮ್ಗೆ ಬೇಕಿದ್ದಾಗ ಹೋಗಿ ಮಾತ್ರ ಫ್ರೇಮ್ ಮಾಡುದು.
1: ಒಳ್ಳೇದು ಮೇಡಮ್, ಇಷ್ಟು ಹೊತ್ತು ನಿಮ್ಮ ಒಂದು ವಿಶೇಷ ಕಲೆಯ ಬಗ್ಗೆ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಟ್ರಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಈ ಚಿತ್ರಕಲೆ ಮಿಂಚಲಿ ಅನ್ನುವಂತಹ ಆಶಯ ನಮ್ಮದು. ನಮಸ್ಕಾರ.

0: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.
1: ಇದುವರೆಗೆ ಬಾಡಿದ ಹೂಗಳಿಗೆ ಜೀವ ತುಂಬುವ ಚಿತ್ರಕಲಾವಿದೆ ರೂಪಾ ವಸುಂಧರಾ ಆಚಾರ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಮತಾ ನವೀನ್ ಶೆಟ್ಟಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು.
0: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ನಮ್ಮ ಸ್ಟುಡಿಯೋ ಸಮಯ ಆಗಿದೆ 12:30. ಇದೀಗ ಕೆಲವು ಪ್ರಕಟಣೆಗಳು.
3: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
4: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
5: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
6: ಸೂರ್ಯ ಬಂದನೆ
7: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
8: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
9: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
10: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
11: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
12: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂನಲ್ಲಿ.
0: ಕೇಳುಗರೆ, ಇಂದು ಸಂಜೆ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ನಾವು ಇಂದು ಆಯ್ಕೆ ಮಾಡಿಕೊಂಡಿರುವ ಹಾಡುಗಳು ಈ ರೀತಿ ಇವೆ. ಗೀತಾ ಚಿತ್ರದಿಂದ ಈ ಗೀತೆ.

0: ವೇನು ಹೀಗೆ. ಮತ್ತೊಂದು ಹಾಡು ಕೃಷ್ಣನ್ ಲವ್ ಸ್ಟೋರಿ ಚಿತ್ರದಿಂದ ಈ ಗೀತೆ.
1: ಹೃದಯವೇ ಬಯಸಿದೆ ನಿನ್ನನೆ ತೆರೆಯುತ್ತ ಕನಸಿನ.
0: ಮತ್ತೊಂದು ಹಾಡು 1-2-3 ಚಿತ್ರದಿಂದ ಈ ಗೀತೆ. ಈ ಹಾಡುಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮೊಂದಿಗೆ ಹಂಚಿಕೊಳ್ಬಹುದು. ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಗೆ ಸಂದೇಶ ಕಳಿಸುವುದರ ಮೂಲಕ. ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಗಳು 9448640273. ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ 102.6 FM. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ವಹಿಸಬೇಕಾದ ಎಚ್ಚರಿಕೆಯ ಕುರಿತು ಡಾ ಮಧುಸೂದನ್ ಬಿಎನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಜಾಂಪಣ್ಣ ಹಾಶಿಹಾಳ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಡಿ ಬರುವ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಯ ಕುರಿತು ಮಾಹಿತಿಯನ್ನು ಕೇಳುವಿರಿ.

0: ಆರೋಗ್ಯ ಸಂಚಿಕೆ. ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ಎಚ್ಚರಿಕೆ ಕ್ರಮಗಳು, ಈ ಕುರಿತಾಗಿ ಡಾಕ್ಟರ್ ಮಧುಸೂದನ್ ಬಿಎನ್ ಅವರೊಂದಿಗೆ ಸಂದರ್ಶನ. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮಧುಸೂದನ್ ಅವರು. ಸರ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಇವತ್ತು ನಾವು ಒಂದು ಸಾಮಾನ್ಯ ವಿಷಯ ಅಂತ ಅನ್ಕೊಂಡಿರ್ತಾರೆ ಎಲ್ಲರೂ ಕೂಡ, ಅದ್ರ ಬಗ್ಗೆ ಮಾತಾಡ್ತೀವಿ. ಆದರೆ ಸಾಮಾನ್ಯ ವಿಷಯದಲ್ಲಿ

0: ಒಳ್ಳೆ ಆರೋಗ್ಯಕ್ಕಾಗಿ ಅಂತ ಹೇಳ್ತೀವಿ, ಆದ್ರೆ ಯಾವ ರೀತಿ ಮಾಡಬೇಕು ಅಂತ ಅನ್ನೋದು ಬಹಳ ಜನರಿಗೆ ಗೊತ್ತಿರಲ್ಲ. ಈಗ ಸರ್ ನನಗೆ ಬೇಸಿಕ್ ಹೇಳಬೇಕಾಗಿರೋದು, ನೀವು ಮನುಷ್ಯನಿಗೆ ವ್ಯಾಯಾಮದ ಅಗತ್ಯತೆ ಎಷ್ಟು ಅಂತ ಹೇಳಿದ್ರು.
1: ಇದು ತುಂಬಾ ಒಂದು ಉತ್ತಮವಾದ ಹಾಗೂ ಅತಿ ಮುಖ್ಯವಾದ ಒಂದು ಪ್ರಶ್ನೆ. ಸೊ ಪ್ರತಿಯೊಬ್ಬ ವ್ಯಕ್ತಿ ಒಂದು ದಿನಕ್ಕೆ ತನಗೆ ಅಥವಾ ತನ್ನ ಆರೋಗ್ಯಕ್ಕೋಸ್ಕರ 40 ನಿಮಿಷ ವ್ಯಾಯಾಮ ಮಾಡಲೇಬೇಕು ಅಂತ ಪುಸ್ತಕ ಹೇಳುತ್ತೆ. ಬಟ್ ನಾವೆಲ್ಲರೂ ನೀವು ಎಷ್ಟು ಜನ ನಿಜವಾಗ್ಲೂ ವ್ಯಾಯಾಮ ಮಾಡ್ತಿದ್ದೀರಾ ಕೈ ಎತ್ತಿ ಅಂದ್ರೆ ಒಬ್ರು ಕೂಡ ಕೈ ಎತ್ತಲಿಕ್ಕೆ ರೆಡಿ
0: ಸುಳ್ಳೆತ್ತಿರ್ತಾರೆ
1: ಸುಳ್ಳೆತ್ತಿರ್ತಾರೆ. ಸೊ ಆ ರೀತಿ ಆ 40 ನಿಮಿಷನ ನಾವು ನಮ್ಮ ಆರೋಗ್ಯಕ್ಕೋಸ್ಕರ ವ್ಯಾಯಾಮ ಮಾಡಿ ಹಾಗೂ ನಮ್ಮ ದೈಹಿಕ ಸ್ವಚ್ಛತೆ ಮೇಂಟೈನ್ ಮಾಡ್ಲಿಕ್ಕೋಸ್ಕರ ನಾವು ಮಾಡುವಂತ ಒಂದು ಕ್ರಿಯೆ ಇರುತ್ತೆ ವ್ಯಾಯಾಮ. ಸೊ ಈ ವ್ಯಾಯಾಮನ ನಾವು ಹೇಗ್ ಮಾಡ್ತೀವಿ, ಯಾಕೆ ಮಾಡ್ತೀವಿ ಮತ್ತು ಯಾವ ಸಮಯದಲ್ಲಿ ಮಾಡ್ತೀವಿ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾರಿಗೋ ಒಬ್ರಿಗೆ ಡಿಸ್ಕ್ ಬಲ್ಜ್ ಅಥವಾ ಡಿಸ್ಕ್ ಪ್ರೊಲ್ಯಾಪ್ಸ್ ಇರ್ಬೋದು, ಅವರಿಗೆ ಯೋಗ ಮಾಡಿ ಅಂತ ಯಾರೋ ಹೇಳಿ ಅವ್ರು ಯೋಗದಲ್ಲಿ ಬೆಂಡಿಂಗ್ ಆಕ್ಟಿವಿಟಿ ಮಾಡಿ ಓವರ್ ಸ್ಟ್ರೆಚ್ ಇಂದ ಇನ್ನೂ ಡಿಸ್ಕ್ ಪ್ರೊಲ್ಯಾಪ್ಸ್ ಜಾಸ್ತಿ ಆಗ್ಬೋದು. ಸೊ ಆ ರೀತಿ ನಾವು ಏನ್ ತಿಳ್ಕೋಬೇಕು ಅಂದ್ರೆ ಈ ಕೆಲವು ವ್ಯಾಯಾಮಗಳು ಕೆಲವು ಕಾಯಿಲೆಗಳಿಗೆ ಸರಿ ಇರಲ್ಲ, ಹಾಗೂ ಇನ್ನು ಕೆಲವು ಕಾಯಿಲೆಗಳಿಗೆ ಈ ರೀತಿಯ ವ್ಯಾಯಾಮ ಮಾಡೋದ್ರಿಂದನೇ ಗುಣ ಆಗುತ್ತೆ ಅನ್ನೋ ಒಂದು ಪಾರಿಣಿತ್ಯನೂ ಇರುತ್ತೆ. ಸೊ ಯಾವುದು ಸರಿ ಯಾವುದು ತಪ್ಪು ಅನ್ನೋದಕ್ಕೆ ನಾವು ಯಾವಾಗ್ಲೂ ಒಂದು ಸಮಾಲೋಚನೆ ಮಾಡಿ ವೈದ್ಯರ ಸಲಹೆ ತಗೊಂಡು ಅದರ ಮುಖಾಂತರ ವ್ಯಾಯಾಮ ಮಾಡಿದ್ರೆ ದೇಹಕ್ಕೆ ತುಂಬಾ ಒಳ್ಳೇದು ಅಂತ
0: ಹೇಳಿ. ಎಕ್ಸರ್ಸೈಸ್ ಅಂತಂದ್ರೆ ಒಂದು ಮಾಹಿತಿ ಪಡ್ಕೊಂಡು ಮಾಡಬೇಕು ಅಂತ ನೀವೆಲ್ಲ ಹೇಳ್ತೀರಿ.
1: ಖಂಡಿತ.
0: ಮತ್ತೆ ಈಗೇನಾಗಿದೆ ಅಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ವ್ಯಾಯಾಮದ ಎಲ್ಲಾ ಭಂಗಿಗಳು ಬರ್ತವೆ, ಆಮೇಲೆ ಸಣ್ಣ ಸಣ್ಣ ಪಿಕ್ಚರ್ಗಳು ಇರ್ತವೆ, ರೀಲ್ಸ್ ಇರ್ತದೆ. ಆ ರೀಲ್ಸ್ ಅಲ್ಲಿ ಇರೋದನ್ನೇ ಅಷ್ಟಾದ್ರೂ ಮಾಡಿದ್ರೆ ಸಾಕು ಅಂತ ಒಂದು ಭ್ರಮೆ ಇರ್ತದೆ. ಅದು ತುಂಬಾ ತಪ್ಪು ಅಂತಂತ ಹೇಳಿ ಅವ್ರಿಗೆ ಗೊತ್ತೇ ಆಗಲ್ಲ, ಅದನ್ನ ಮಾಡ್ಲಿಕ್ಕೆ ಹೋಗ್ತಾರೆ ಬೇಕಾರೆ. ಆವಾಗ ಈ ಅಪಾಯಕಾರಿ ಅಂತಂದಾಗ ಅದು ಎಕ್ಸರ್ಸೈಸ್ ಅಲ್ಲೂ ಇದೆ, ಯೋಗದಲ್ಲಿ ಇದೆ ಮತ್ತು ನಡಿಗೆಯಲ್ಲೂ ಇದೆ. ವಾಕಿಂಗ್ ಅಂತ ತುಂಬಾ ಸಿಂಪಲ್, ಅದು ಏನೋ ಅದಕ್ಕೆ ಯಾವುದೇ ತಜ್ಞತೆ ಬೇಕಾಗಿಲ್ಲ ಅಂದಿರ್ತೀವಿ, ಅದರಲ್ಲೇ ವೈಜ್ಞಾನಿಕ ಅಂಶಗಳು ಇವೆ. ವಾಕಿಂಗ್ ಬಗ್ಗೆ ಹೇಳಿ ಸರ್. ಹೆಂಗೆ?
1: ದಟ್ಸ್ ಅಗೇನ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಕೆಲಸ ನಾವು ಮಾಡಿ ದಿನ ಇಡೀ ಕೂತ್ಕೊಂಡು ಬೆಂಗಳೂರಲ್ಲಿ ಇರುವಂತವ್ರು ಕೆಲಸ ಮಾಡ್ತಾರೆ, ಇಲ್ಲ ಊರಲ್ಲೂ ನಾವು ತುಂಬಾ ಸಮಯ ಕೂತ್ಕೊಂಡೇ ನಾವು ಎಲ್ಲಾ ಕೆಲಸನು ಮಾಡಿರ್ತೀವಿ. ಬಟ್ ಅದರ ನೆಕ್ಸ್ಟ್ ನಾವು ವಾಕಿಂಗ್ ಹೇಗ್ ಮಾಡ್ಬೇಕು ಅಥವಾ ಜಾಗಿಂಗ್ ಮಾಡಬಹುದಾ ಅಥವಾ ನಾವು ರನ್ನಿಂಗ್ ಮಾಡಬಹುದಾ. ಸೊ ಈ ಮೂರು ಅಂಶದಲ್ಲೂ ಒಂದು ಮೂರು ವಿಧವಾದ ಪಂಗಡ ಇದೆ. ಸೊ ಇದರಲ್ಲಿ ನಾವು ಯಾವ ವಯಸ್ಸಿನ ವ್ಯಕ್ತಿ ಯಾವ ಎಕ್ಸಸೈಸ್, ಯಾವ ವ್ಯಕ್ತಿ ವಾಕಿಂಗ್ ಮಾಡಬಹುದು, ಯಾವ ವ್ಯಕ್ತಿ ಜಾಗಿಂಗ್ ಮಾಡಬಹುದು, ಯಾವ ವ್ಯಕ್ತಿ ರನ್ನಿಂಗ್ ಮಾಡಬಹುದು, ಇದನ್ನು ಕೂಡ ನಾವು ಒಂದು ಸಮಾಲೋಚನೆ ಮಾಡಿ ಡಿಸಿಷನ್ಸ್ ಗೆ ಬರಬೇಕು. 20-30 ವರ್ಷದ ಎಲ್ಲಾ ವ್ಯಕ್ತಿಗಳು ಅವ್ರು ರನ್ನಿಂಗ್ ಮಾಡಿದ್ರು ನಡೆಯುತ್ತೆ, ವಾಕಿಂಗ್ ಮಾಡಿದ್ರು ನಡೆಯುತ್ತೆ, ಜಾಗಿಂಗ್ ಮಾಡಿದ್ರು ನಡೆಯುತ್ತೆ ಅನ್ನೋದು ನಾವು ತಿಳ್ಕೊತೇವೆ.
0: ಇದು ನೋಡಿ ಇಂಪಾರ್ಟೆಂಟ್, ತಾವ್ ಹೇಳ್ತಾ ಇರೋದು ಈಗ ಕಲ್ ತಿಂದು ಕರಗಿಸೋ ವಯಸ್ಸು ಅಂತ ನಿಮ್ದು ಅಂತ ಹೇಳ್ತಾರೆ ಹಿರಿಯರೆಲ್ಲ ಯುವಕರಿಗೆ.
1: ಹೌದು,
0: ಏನ್ ಮಾಡಿದ್ರು ನಡೀತದೆ ಬಿಕಾಸ್ ಅವ್ರ ವಯಸ್ಸು.
1: ಹೌದು,
0: ಆದ್ರೆ ಆ ವಯಸ್ಸಲ್ಲೇನೆ ಹೆಚ್ಚು ಕಡಿಮೆ ಮಾಡ್ಕೊಂಡು ಸಮಸ್ಯೆ ಅನುಭವಿಸ್ತಿರ್ತಾರೆ, ಆದ್ರೆ ಅದು ಸರಿಯಾಗ್ಬಿಡುತ್ತೆ ಬಿಕಾಸ್ ಅವ್ರ ವಯಸ್ಸಿನ ಪ್ರಭಾವ.
1: ಅವರ ದೇಹದಲ್ಲಿ
0: ಜಾಗೃತಿ ತಗೋಬೇಕು ಅಂತ.
1: 40 ವರ್ಷದ ಮೇಲ್ಪಟ್ಟವರಿಗೆ ನಾವು ಸಡನ್ ಆಗಿ ನಾಳೆನೆ ನಾವು ಡಾಕ್ಟರ್ ಎಕ್ಸಸೈಸ್ ಮಾಡಿ ಅಂದ ಕೂಡಲೇ ಎಷ್ಟೋ ಜನ ಜಾಗಿಂಗ್ ಮಾಡಿ ಜಾಗಿಂಗ್ ಮಾಡಕ್ ಹೋದ ಕೂಡಲೇ ಹಾರ್ಟ್ ಅಟ್ಯಾಕ್ ಹೃದಯಾಘಾತ ಆಗಿರೋ ಸಿನಾರಿಯಾನು ಇದೆ. ಸೊ ನಾವು ಯಾವತ್ತೇ ಎಕ್ಸಸೈಸ್ ಸ್ಟಾರ್ಟ್ ಮಾಡಲಿ, ಫಸ್ಟ್ 2 ವಾರ ನಮ್ಮ ದೈಹಿಕ ದೃಢತೆಗೋಸ್ಕರ ನಾವು ಸ್ಲೋ ಪ್ರೋಗ್ರೆಸಿವ್ ಎಕ್ಸಸೈಸ್ ಅನ್ನಂಗ್ ಮಾಡ್ಬೇಕು. ವಾಕಿಂಗ್ ಫಸ್ಟ್ 1 ವಾರ ಕಂಟಿನ್ಯೂಸ್ 40 ನಿಮಿಷ ನಡೆದು, ನೆಕ್ಸ್ಟ್ ವಾರ ಬ್ರಿಸ್ಕ್ ವಾಕಿಂಗ್ ಮಾಡಿ, ಅದ್ರ ನೆಕ್ಸ್ಟ್ ವಾರ ಜಾಗಿಂಗ್ ಮಾಡ್ಬೇಕು. ಆಗ ನಮ್ಮ ಜಾಯಿಂಟ್ ಏನು ಬಲ ಇರುತ್ತೆ, ಸದೃಢತೆ ಇರುತ್ತೆ, ಅದನ್ನ ಅಷ್ಟ್ರಲ್ಲಿ ಪಡ್ಕೊಂಡಿರುತ್ತೆ. ಅವಾಗ ನೀವು ಜಾಗಿಂಗ್ ಮಾಡಕ್ ಹೋದಾಗ ನಿಮ್ ಜಾಯಿಂಟ್ ಅಲ್ಲಿ ಸ್ಟ್ರೈನ್ ಆಗಲ್ಲ, ಜಾಯಿಂಟ್ ಅಲ್ಲಿ ಎಕ್ಸ್ಟ್ರಾ ಸವೆತ ಬರಲ್ಲ. ಸೊ ಈ ರೀತಿ ಇರ್ಬೇಕಾದ್ರೆ ನಾವು ಸಡನ್ ಆಗಿ ಡಾಕ್ಟರ್ ಹೇಳಿದಾರೆ ನನ್ಗೆ ಎಕ್ಸಸೈಸ್ ಮಾಡ್ಬೇಕು, ನನ್ನ ಆರೋಗ್ಯ ಚೆನ್ನಾಗಬೇಕು ಅಂತ ಒಂದೇ ದಿನಕ್ಕೆ 40 ವರ್ಷದ ಮೇಲ್ಪಟ್ಟಂತ ವ್ಯಕ್ತಿ ಓಡ್ಲಿಕ್ಕೆ ಹೋಗಿ ಅವರಲ್ಲಿ ಬ್ಲಾಕೇಜ್ ಕೂಡ ಇರ್ಬೋದು. ಈಗ ನೀವು ನ್ಯೂಸ್ ಅಲ್ಲಿ ತುಂಬಾ ಕಡೆ ನೋಡ್ತಾ ಇದೀರ, 30-32 ವರ್ಷದವರೆಗೂ ಹಾರ್ಟ್ ಅಟ್ಯಾಕ್ ಆಗುವ ಸಿನಾರಿಯೋ ಇದೆ. ಆ ರೀತಿ ನೋಡಿದಾಗ 40 ವರ್ಷದ ಮೇಲ್ಪಟ್ಟ ಎಲ್ಲಾ ವ್ಯಕ್ತಿಗಳಲ್ಲೂ ಎಥಿರೋಸ್ಕ್ಲಿರೋಸಿಸ್ ಅಂತ ಒಂದು ಕಾಯಿಲೆ ಇದೆ. ಅದು ನಮ್ಮ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಆ ಬ್ಲಡ್ ವೆಸಲ್ ಥಿಕ್ನೆಸ್ ಜಾಸ್ತಿ ಆಗಿದೆ. ಈ ಎಥಿರೋಸ್ಕ್ಲಿರೋಸಿಸ್ ಯಾವಾಗ 70% ಮೇಲೆ ಹೋಗುತ್ತೆ, ಆ ಹಾರ್ಟ್ ಅಲ್ಲಿ ಯಾವಾಗ ಈ ಬ್ಲಾಕೇಜ್ ಇರುತ್ತೆ ಆಗ ಹೃದಯಾಘಾತ ಆಗುತ್ತೆ. ಬಟ್ ಹಾರ್ಟ್ ಒಂದೇ ಕಡೆ ಅಂತಲ್ಲ, ಕಾಲಲ್ಲಿರಬಹುದು, ದೇಹದ ಬೇರೆ ಅಂಗಗಳಲ್ಲಿರಬಹುದು, ಬ್ಲಡ್ ವೆಸಲ್ಸ್ ಥಿಕ್ ಆಗಿರುತ್ತೆ. 40 ವರ್ಷ ಆದ್ಮೇಲೆ ಇದು ಒಂದು ಬಿಪಿಗೆ ಮೂಲ ಕಾರಣ ಅನ್ನೋದು ಇತ್ತೀಚಿನ ರಿಸರ್ಚ್ ಎಲ್ಲ ಪ್ರೂವ್ ಮಾಡಿದೆ. ಆ ರೀತಿ ಇರೋದ್ರಿಂದ ಈ ಎಲ್ಲಾ ಕಾನ್ಸೆಪ್ಟ್ಸ್ ನ ನಾವು ತಿಳ್ಕೋಬೇಕು, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನಮ್ಮ ದೇಹ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಅರ್ಥಕೊಂಡು ಅದ್ರ ಮೇಲೆ ವಾಕಿಂಗ್, ಜಾಗಿಂಗ್ ಹಾಗೂ ರನ್ನಿಂಗ್ ಇದು ಡಿಸಿಷನ್ ಮಾಡಬಹುದು.
0: ಸರ್ ನಿಜವಾಗ್ಲೂ ನೀವು ಹೇಳ್ತಾ ಇರೋದು ನೋಡಿದ್ರೆ ಈಗ ವಾಕಿಂಗ್ ಅಂತಂದ್ರೆ ಯಾರದೇ ಸಲಹೆ ಏನ್ ಬೇಕಾಗಿಲ್ಲ, ನನ್ನ ಪಡೆಗೆ ನಾನು ನಡಿಬಹುದು ಅಂತ ಅಂದಿರ್ತಾರೆ. ಆದ್ರೆ ಇವತ್ತು ಈ ಕಾರ್ಯಕ್ರಮ ಕೇಳ್ತಾ ಇರೋರು ಖಂಡಿತವಾಗಿ ಯಾವುದೇ ಒಂದು ಈಗ ರೋಗಗಳಿಗೆ ಹೆಂಗೆ ನಾವು ವೈದ್ಯರ ಕಡೆ ಸಂಪರ್ಕ ಮಾಡ್ತೀವಿ, ಅದೇ ರೀತಿ ಒಂದು ಎಕ್ಸರ್ಸೈಸ್ ಮಾಡ್ಬೇಕಂದ್ರು ಕೂಡ ವೈದ್ಯರನ್ನ ಕಾಣಲೇಬೇಕು. ಆಮೇಲೆ ವಿಶೇಷವಾಗಿ ಈ ತಜ್ಞತೆ ಇರ್ತದೆ ಈ ವಿಷಯದಲ್ಲಿ ಸ್ವಲ್ಪ ಬಹಳಷ್ಟು ಒಳ್ಳೆ ರೀತಿಯಾಗಿ ಹೇಳೋರು. ಈಗ ನೀವು ನೋಡಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಿ, ಅದು ಯಾವ ಡಾಕ್ಟರ್ ನನಗೆ ಉತ್ತಮ ಸಲಹೆ ಕೊಡಬಲ್ರು ಅಲ್ಲಿ ಹೋಗಿ ಮಾಹಿತಿ ಪಡಿಬೇಕು. ಮುಖ್ಯವಾಗಿ
1: ಅದು ಖಂಡಿತ ನಿಜ. ಸೊ ಈ ಮಾಹಿತಿ ಈ ವಿಚಾರಕ್ಕೆ

0: ಬಂದಾಗ ನಿಮ್ಗೆ ಫಿಸಿಯೋಥೆರಪಿಸ್ಟ್ ಗಳಿರ್ಬೋದು, ಅವರು ಈ ವಿಷಯದಲ್ಲೇ ಪಾರಿಣಿತ್ಯ ಹೊಂದಿರ್ತಾರೆ. ಹಾಗೆ ವೈದ್ಯಕೀಯ ಸಲಹೆಗಾರರಲ್ಲಿ ಎಲ್ಲಾ MBBS ಮಾಡಿರುವಂತಹ ವೈದ್ಯರಿಗೆ ಬೇಸಿಕ್ ಬಾಡಿ ಹೆಲ್ತ್ ಅಂಡ್ ಹೆಲ್ತ್ ಪ್ಯಾರಾಮೀಟರ್ಸ್ ಬಗ್ಗೆ ತುಂಬಾ ಒಳ್ಳೆ ಪಾರಿಣಿತ್ಯ ಇರೋದ್ರಿಂದ ಅವರಲ್ಲೂ ನೀವು ಇದ್ರ ಬಗ್ಗೆ ಬೇಸಿಕ್ ಸಲಹೆಗಳನ್ನ ತಗೋಬಹುದು. ಮತ್ತು ಆರ್ಥೋಪೆಡಿಷಿಯನ್ಸ್ ಹಾಗೂ ನರ ರೋಗ ತಜ್ಞರು, ಸೊ ಇವರೆಲ್ಲರಲ್ಲೂ ಇದ್ರ ಮೇಲೆ ತುಂಬಾ ಒಳ್ಳೆ ಪಾರಿಣಿತ್ಯ ಇರುತ್ತೆ. ಹಾಗೂ ಹಾರ್ಟ್ ಅಂತ ಬಂದಾಗ ಕಾರ್ಡಿಯಾಲಜಿಸ್ಟ್. ಸೊ ಇವರೆಲ್ಲರದು ಒಂದು ಒಟ್ಟು ಸಲಹೆಯನ್ನು ಸೇರಿಸಿ ನಿಮ್ಮ ಆರೋಗ್ಯದ ಸ್ಥಿತಿಗತಿಯನ್ನು ತಿಳಿದು ನೀವು ಎಕ್ಸರ್ಸೈಸ್ ಮಾಡಬೇಕು ಅಂತ ನಾನು
1: ಮಾಡ್ಬೇಕು. ಬಹಳ ಒಳ್ಳೆಯ ರೀತಿಯಾಗಿ ನೀವು ಸಲಹೆ ನೀಡಿದ್ರಿ. ಅಂದ್ರೆ ಒಬ್ಬ ವೈದ್ಯ, ಈಗ ಅವರು ಸಾಮಾನ್ಯ ನರ ರೋಗದ ವೈದ್ಯ, ಅದರ ರೋಗಕ್ಕೆ ಸಂಬಂಧ ಪಡೋ ಹಾಗೇನೆ ನಾನು ಹೇಳಬೇಕು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಅಂದ್ರೆ ಬೇರೆದನ್ನ ಸಲಹೆ ತಗೊಳಕಂತ ಅದಕ್ಕಾಗಿನೇ ಯಾರು ಹೋಗಲ್ಲ. ಬೇರೆ ಬೇರೆ ಸಮಸ್ಯೆ ಹೋಗುತ್ತೆ, ಅದು ಒಂದು ಮಾತು ಹೇಳ್ಬೋದು, ಒಂದಿಷ್ಟು ಯೋಗ ಒಂದಿಷ್ಟು ವಾಕಿಂಗ್ ಮಾಡಿ ನೀವು ಅಂತ ಒಂದು ಮಾತು ಹೇಳ್ತಾರಷ್ಟೇ. ಆದ್ರೆ ಎಕ್ಸರ್ಸೈಸ್ಗಳನ್ನ ಯಾವ ರೀತಿ ಮಾಡಬೇಕು, ಅದರಲ್ಲಿ ಏನು ಅಪಾಯಗಳಿವೆ, ಯಾವ್ಯಾವ ಎಕ್ಸರ್ಸೈಸ್ ಮಾಡಬೇಕು ಅಂತ ಅನ್ನೋದು, ಅದಕ್ಕೆ ಆದಂತಹ ಒಂದು ಸಪರೇಟ್ ಡಾಕ್ಟ್ರೇ ಇರಬೇಕು ಅಂತ ಎಲ್ಲವೂ ಗೊತ್ತಿರೋ ಡಾಕ್ಟರ್ ಇದ್ರು ಕೂಡ ಇರಲಿ ಅಂತ ನಾವು ಬಯಸ್ತೀವಿ.
0: ಸೊ ಈಗ ಫಿಸಿಯೋಥೆರಪಿಸ್ಟ್ ಅಂತ ಏನಿದ್ದಾರೆ, ಸೊ ಅವರಲ್ಲಿ ಈ ಪಾರಿಣಿತ್ಯನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ. ಅವರು ಅದನ್ನ ಬಾಡಿ, ಮಸಲ್, ಬೋನ್ ಈ ಮೂರು ಅಂಶಗಳನ್ನ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿರ್ತಾರೆ.
1: ಸರಿ, ಈಗ ಬಾಡಿ ಬಗ್ಗೆ ತಾವು ಹೇಳ್ತಾ ಇದ್ರಿ, ಈಗ ಕಾಲಿಗೆ ತೊಂದರೆ, ಹಾರ್ಟಿಗೆ ದಪ್ಪನ ವೆಸಲ್ಸ್ ಇರ್ತದೆ ಅಂತ ಹೇಳ್ತಾ ಇದ್ರಿ. ಈಗ ಯಾವ ಎಕ್ಸರ್ಸೈಸ್ ಇಂದ ಅಪಾಯ ಹೆಚ್ಚಿದೆ, ಯಾವುದೋ ಒಂದು ಇರುತ್ತೆ ಯಾವುದೋ ಬಹಳ, ಆ ಎಕ್ಸರ್ಸೈಸ್ಗಳನ್ನ ನಾವು ಖಂಡಿತವಾಗಿ ಪರಿಣಿತಿದಾರರಿಂದ ತರಬೇತಿದಾರರಿಂದನೇ ಮಾಡಬೇಕು ಅಂತ ನಾವು ಮಾತಾಡ್ತೀವಿ. ಉದಾಹರಣೆ ಈಗ ಈ ಜಿಮ್ಗಳಲ್ಲೆಲ್ಲ ಹೋಗ್ತಾ ನೋಡಿ, ಸುಮ್ಮನೆ ಮನೆಯಲ್ಲಿ ಏನೋ ಒಂದು ಇದೆ ಅಂತ ತಿಳ್ಕೊಂಡು ಎತ್ತಿ ಎತ್ತಿ ಇಡೋದಲ್ಲ, ಆ ಯಾವ ರೀತಿ ಯಾವುದು ಡೇಂಜರಸ್ ಇದೆ ಅಂತ.
0: ಎಕ್ಸರ್ಸೈಸ್ ಅಲ್ಲಿ ತುಂಬಾ ಡೇಂಜರಸ್ ಆದ ಎಕ್ಸರ್ಸೈಸ್ ಅಂತ ಬಂದ್ರೆ ನನ್ ಜಿಮ್ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಜಿಮ್ ಅಲ್ಲಿ ನಾವು ವೆಯ್ಟ್ ಲಿಫ್ಟಿಂಗ್ ಏನ್ ಮಾಡ್ತಿರ್ತೀವಿ, ಸೊ ಇತ್ತೀಚೆಗೆ ಎಲ್ಲಾ ಆರ್ಥೋಪೆಡಿಕ್ ಕ್ಲಿನಿಕ್ ಗಳಲ್ಲಿ ಹೋಗಿ ಅವರು ಮಾಡಿರುವ ಒಂದು ತಪ್ಪಾದ ಎಕ್ಸರ್ಸೈಸ್ ವಿಧಾನದಿಂದ ಅವರ ಶೋಲ್ಡರ್ ಅಲ್ಲಿ ಲಿಗಮೆಂಟ್ ಟಿಯರ್ ಆಗಿರಬಹುದು, ಅಥವಾ ಡಿಸ್ಕ್ ಬಲ್ಜ್ ಆಗಿರಬಹುದು, ಅಥವಾ ನೀ ಟ್ರೋಮಾ ಆಗಿರ್ಬೋದು. ಥ್ರೆಡ್ಮಿಲ್ ವಾಕಿಂಗ್ ಕೂಡ ಅಷ್ಟೇ, ಆ ಇನ್ಕ್ಲಿನೇಷನ್ ನ ಫಸ್ಟ್ಗೆನೆ ಆ ಜಿಮ್ಮಲ್ಲಿ ಹೋಗಿ ನಾನು ಸ್ಟ್ರಾಂಗ್ ಇದ್ದೀನಿ, ನಾನು ಇವತ್ತೇ ಎಲ್ಲ ನಡೆದು ಬೆವರನ್ನೆಲ್ಲ ನಾನು ಇವತ್ತೇ ಸುರಿಸಿ ಸಣ್ಣ ಆಗಬೇಕು ಅಂತ ಕೆಲವರು ಸಡನ್ ಆಗಿ ಎಕ್ಸರ್ಸೈಸ್ ನ ಮಾಡಲಿಕ್ಕೆ ತುಂಬಾ ತೀವ್ರಗತಿಯಲ್ಲಿ ಹೋಗ್ತಾರೆ. ಆ ರೀತಿ ಹೋದಾಗೆಲ್ಲ ತುಂಬಾನೇ ಬಾಡಿಲಿ ಡ್ಯಾಮೇಜ್ ಆಗಿ ಅವರು ಆರ್ಥೋಪೆಡಿಕ್ಸ್ ಹತ್ರ ಹೋಗಿ ಅದಕ್ಕೆ ಸಲಹೆ ಆಗಿ ಟ್ರೀಟ್ಮೆಂಟ್ ತಗೊಳ್ಳೋ ಅಂತ ಪರಿಸ್ಥಿತಿ ಬಂದಿರುತ್ತೆ.
1: ಜಿಮ್ ಬಗ್ಗೆ ಯೋಚನೆ ಮಾಡಲ್ಲ ಆಮೇಲೆ ಅವರು,
0: ಯೋಚನೆ ಮಾಡ್ಲಿಕ್ಕೆ ಹೋದ್ರು ಅವ್ರ ದೇಹ ಅದಕ್ಕೆ ಸ್ಪಂದಿಸಲ್ಲ, ಆ ರೀತಿ ಅಂತ ಸ್ಥಿತಿಗತಿಗೂ ಹೋಗ್ಬಿಡುತ್ತೆ. ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ನಾವು ಏನಾದ್ರು ಒಂದು ತಪ್ಪು ವಿಧಾನ ಫಾಲೋ ಮಾಡಿದ್ವಿ, 10 kg ಒಂದೇ ದಿನಕ್ಕೆ ನನ್ನ ಶೋಲ್ಡರ್ ಮೇಲೆ ನಾನು ಇವತ್ತು ಎತ್ತುತ್ತೀನಿ ಅಂದ್ಕೊಳ್ಳೆ, ನನ್ನ ಶೋಲ್ಡರ್ ಅದಕ್ಕೆ ಇಷ್ಟು ವರ್ಷ ಎತ್ತಿ ರೆಡಿ ಇರಲ್ಲ. ಸೊ ಸಡನ್ ಆಗಿ ನಾನು 10 kg ಮೇಲೆ ಎತ್ತುತ್ತೀನಿ ಅಂದ್ಕೊ ಹೋದ ಕೂಡಲೆ ನನ್ನ ಶೋಲ್ಡರ್ ಅಲ್ಲಿ ಇರುವಂತಹ ಲಿಗಮೆಂಟ್ಸ್ ಗೆ ಸ್ಟ್ರೈನ್ ಆಗ್ಬೋದು, ಅಲ್ಲಿರುವಂತಹ ಟೆಂಡಾನ್ ಗಳಿಗೆ ಡ್ಯಾಮೇಜ್ ಆಗ್ಬೋದು. ಸೊ ಆ ರೀತಿ ಇರ್ಬೇಕಾದ್ರೆ ಪ್ರತಿಯೊಂದು ಎಕ್ಸರ್ಸೈಸ್ಗೂ ಒಂದು ಇತಿ ಮಿತಿ ಅಂತಿರುತ್ತೆ. ಸೊ ಅದು ಏನು ಅಂತ ನಾವು ನಮ್ಮ ದೇಹಕ್ಕೆ ಯಾವ್ದು ಸರಿ ಅನ್ನೋದನ್ನ ತಿಳ್ಕೊಂಡು ನಾವು ಮಾಡ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
1: ಈಗ ಈ ಕೆಲವು ತಾವು ಹೇಳ್ತಿದ್ರಿ ಜಿಮ್ ಆಗ್ಲಿ ಅಥವಾ ಇತ್ಯಾದಿ ಇನ್ನೊಂದು ಯಾವುದೋ ತುಂಬಾ ಅಪಾಯದ ರೀತಿನಲ್ಲಿ ಅದನ್ನ ಮಾಡಕ್ ಹೋದಾಗ ಸಮಸ್ಯೆ ಅನುಭವಿಸ್ತಾರೆ. ತುಂಬಾ ಸರಳವಾಗಿ ಅಂತಂದ್ರೆ, ಈಗ ಒಂದು ವಾಕಿಂಗ್ ಅಂತ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ, ಅದನ್ನು ಸರಿಯಾಗಿ ಮಾಡ್ಬೇಕು, ಅದು ಬೇರೆ. ತುಂಬಾ ಸರಳವಾದಂತಹ ವ್ಯಾಯಾಮ ಅಂದ್ರೆ ಯಾವುದು?
0: ನನ್ನ ಪ್ರಕಾರ ನಾವು ಅತಿ ಮುಖ್ಯವಾಗಿ ಮಾಡಬೇಕಾಗಿರುವಂತಹ ವ್ಯಾಯಾಮ ಮತ್ತು ಅತಿ ಹೆಚ್ಚು ನೆಗ್ಲೆಕ್ಟ್ ಮಾಡ್ತಿರುವಂತಹ ಒಂದು ಹಾಗೂ ಮಾಡದೆ ಇರುವಂತಹ ವ್ಯಾಯಾಮ ನಮ್ಮ ಬೆನ್ನಿನ ಮಾಂಸಕ್ಕೆ ಬೇಕಾಗಿರುವಂತಹ ಎಕ್ಸರ್ಸೈಸ್. ನಾವು ಒಂದು ಕೆಲಸ ಮಾಡ್ಬೇಕಾದ್ರೆ ಭಾರ ಎತ್ತಿರ್ತೀವಿ ಅನ್ಕೊಳ್ಳಿ, ಎತ್ತಬೇಕಾದ್ರೆ ನಮ್ಮ ಬಾಡಿ ಫ್ರಂಟ್ ಮಸಲ್ಸ್ ವರ್ಕ್ ಆಗುತ್ತೆ. ಆದ್ರೆ ಆ ಬಗ್ಗೆ ಎತ್ತುವ ವ್ಯಾಯಾಮದಲ್ಲಿ ಬ್ಯಾಕ್ ಮಸಲ್ ಡ್ಯಾಮೇಜ್ ಆಗಿರುತ್ತೆ. ನಾವೆಲ್ಲ ನಮ್ ಬ್ಯಾಕ್ ಸ್ಟ್ರೆಂತ್ ಆಗುತ್ತೆ ಅಂತ ಅನ್ಕೋತೀವಿ, ಬಟ್ ಅದಾಗಲ್ಲ,
1: ಬೆನ್ನು ಕಾಣಿಸಲ್ಲ
0: ಬೆನ್ನಿಗೆ ಅದ್ರ ಫಲ ಸಿಕ್ಕಿರಲ್ಲ. ಸೊ ನಾವು ಇಡೀ ದಿನ ನಡೀತೀವಿ, ನಡೆದಾಗ ನಮ್ ಬೆನ್ ಗಟ್ಟಿ ಆಗುತ್ತೆ ಅಂತ ನಾವೆಲ್ಲ ತಿಳ್ಕೊತೀವಿ, ಬಟ್ ನಮ್ ಕಾಲ್ಗಷ್ಟೇ ಅದ್ರ ಉಪಯೋಗ ಬರೋದು. ನಮ್ ಬೆನ್ ಆಕ್ಚುಲಿ ಜಾಸ್ತಿ ನಡೆಯೋದ್ರಿಂದ ಡ್ಯಾಮೇಜ್ ಆಗುತ್ತೆ. ಸೊ ಆ ರೀತಿ ಇರೋದ್ರಿಂದ ವೆರಿ ಸಿಂಪಲ್ ಟು ಸಿಂಪಲ್ ಎಕ್ಸರ್ಸೈಸ್, ಒಂದು ಮೂರು ಬೇಸಿಕ್ ಎಕ್ಸರ್ಸೈಸ್ ವಿಧಾನ ಇದೆ. ಒಂದು ಸ್ಟ್ರೈಟ್ ಲೆಗ್ ರೈಸಿಂಗ್ ಎಕ್ಸರ್ಸೈಸ್, ಪೋಸ್ಚರ್ ಅಲ್ಲಿ ಮಲಗಿದಾಗ, ಸೊ ಆಕಾಶ ನೋಡಿ ಮಲಗಿರ್ತೀರಾ ಅಂದಾಗ ನಿಧಾನಕ್ಕೆ ಎರಡು ಕಾಲು 90 degree ವರೆಗೆ ಎತ್ತಬೇಕು. ಎಷ್ಟು ನಿಧಾನವಾಗಿ ಎತ್ತಬೇಕು?
1: ಕಾಲು ಜೋಡಿಸಿ,
0: ಎರಡು ಕಾಲು ಜೋಡಿಸಿ ಸ್ಟ್ರೈಟ್ ಮೇಲೆ ಎತ್ತಬೇಕು. ಆ ಮೇಲೆ ಹೋಗುವ ಸ್ಪೀಡ್ ಏನಿದೆ 90 degree ಬರ್ಲಿಕ್ಕೆ 10 seconds ತಗೋಬೇಕು. ಅದು ಡೈಲಿ 10 seconds 10 times ಎಕ್ಸರ್ಸೈಸ್ ಮಾಡಿ ನಿಮ್ಮ ಲೋವರ್ ಬ್ಯಾಕ್ ಮಸಲ್ ಏನ್ ಸ್ಟ್ರೆಂತ್ ಸಿಗ್ಬೇಕಿತ್ತು ಅದು ಸಿಗುತ್ತೆ. ಇದನ್ನ ನೀವು ಎನಿ ಟೈಮ್ ಮಾಡಬಹುದು. ಊಟ ಆದ ಕೂಡ್ಲೇನೆ ಮಾಡಿದಾಗ ಒಂದ್ ಸ್ವಲ್ಪ ಡಿಸ್ಕಂಫರ್ಟ್ ಅಂತ ಬರ್ಬೋದು, ಬಟ್ ರಾತ್ರಿ ನೀವು 8-8:30 ಊಟ ಮಾಡಿರಿ, 10 ಮಲಗೋ ಮೊದ್ಲು ಎಕ್ಸರ್ಸೈಸ್ ಮಾಡಬಹುದು. 1.5 ಒಂದು ಏನ್ ಕಾಲ ನಿಮಿತ್ತ ಇದೆ ಅದನ್ನ ದಾಟದ ಮೇಲೆ ನೀವು ಆರಾಮದಲ್ಲಿ ಈ ಎಕ್ಸರ್ಸೈಸ್ ಮನೆಯಲ್ಲಿ ಮಲಗೋ ಮೊದಲು ಮಾಡಿದ್ರು ನೆಕ್ಸ್ಟ್ ಡೇ ಯು ವಿಲ್ ಬಿ ಮಚ್ ಆಕ್ಟಿವ್ ಅಂಡ್ ಮಚ್ ವಿಜಿಲೆಂಟ್ ಅಂತ ಹೇಳ್ತೀನಿ.
1: ಒಳ್ಳೆ ಸಲಹೆ ತಾವು ಕೊಟ್ಟಿದ್ದು, ಬಹಳ ಸುಲಭ. ಕೂತಲ್ಲಿ ನಿಂತಲ್ಲಿ ಅಂದ್ರೆ ಕೂತಲ್ಲಿ ನಿಂತಲ್ಲಿ ಯಾವುದೇ ಸಮಯದಲ್ಲಿ
0: ನಿಮ್ಗೆ ಯಾವಾಗ ಒಂದು ಫ್ರೀ ಆಗಿರುವಂತ ಒಂದು ಸಮಯ ಸಿಗುತ್ತೆ, 10 times ಮಾಡ್ಲಿಕ್ಕೆ ಏನು ಹಾರ್ಡ್ಲಿ 5-10 minutes ಹಿಡಿಯುತ್ತೆ, ಸಮಯ ನಾವು ಕೊಡ್ಬೇಕು. ಇದು ಒಂದು
1: ಯೋಗದ ವಿಚಾರಕ್ಕೆ ಬಂದಾಗ ಆಫೀಸಿಗೆ ಹೋಗಿರ್ತೀವಿ ನಾವು, ಅಲ್ಲಿ ಯೋಗ ಮಾಡೋಕ್ಕಾಗಲ್ಲ ಅಂದರೆ ಬೆಳಿಗ್ಗೆ ಮಾಡೋಕ್ಕಾಗಲ್ಲ ಸಂಜೆನೂ ಮಾಡೋಕ್ಕಾಗಲ್ಲ.

0: ಆಗಲ್ಲ. ಆಫೀಸಿಗೆ ಹೋದಾಗ ಅಥವಾ ಯಾವುದೇ ಒಂದು ಕೆಲಸಕ್ಕಂತ ಹೋದಾಗ ಅಲ್ಲಿ ಕೂತ್ ಕೂತಲ್ಲೇನೆ ಏನು ಯೋಗ ಮಾಡ್ಬೋದು ಅಂತ ಅನ್ನೋದನ್ನು ಹೇಳ್ತಾರೆ ಕೆಲವರು. ಅಂದರೆ ಅಷ್ಟಾದರೂ ಮಾಡಿ ಕಡೆಗೆ ಅಂತ. ಎಕ್ಸರ್ಸೈಸ್ ಹೇಗಿದೆ ಅಂದರೆ ಅದು ನಮ್ಮ ಉಸಿರು ಇದ್ದಂಗೆ, ನೀವು ಮಾಡಲೇಬೇಕು. ಈಗ ಮೊದಲ ಕಾಲದಲ್ಲಿ ಇರಲಿಲ್ಲ, ಇವಾಗ ವ್ಯಾಯಾಮ ಇಲ್ಲದ ಜೀವನ ಸರಿನೇ ಇಲ್ಲ, ಇಲ್ಲಾಂದ್ರೆ ಬಹಳ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ.
1: ಆಫೀಸ್, ಯೋಗ, ಕೂತು ಇದ್ದಾಗ ಉಸಿರು, ಈ ಮೂರು ಪದನ ನೀವು ಯೂಸ್ ಮಾಡಿದ್ರೆ ಇದು ಮೂರಕ್ಕೂ ರಿಲೇಟೆಡ್ ಆಗಿರುವಂತ ಒಂದು ಬೆಸ್ಟ್ ಸಿಂಪಲ್ ಎಕ್ಸಸೈಸ್ ಇದೆ. ಇದಕ್ಕೆ 4-7-8 ಬ್ರೀತಿಂಗ್ ಟೆಕ್ನಿಕ್ ಅಂತ ಕರೀತಾರೆ. ಸೊ ಈ ಎಕ್ಸಸೈಸ್ ಏನಂದ್ರೆ ನೀವು ಯಾವ ಪೋಸ್ಚರ್ ಅಲ್ಲಿ ಕೂತೀರಿ ಅಥವಾ ಎಲ್ಲಿ ಕೂತೀರಿ, ಒಂದು ಹಾರ್ಡ್ಲಿ 2 ನಿಮಿಷ ಹಿಡಿಯುತ್ತೆ ಒಂದು ಸತಿ ಎಕ್ಸಸೈಸ್ ಮಾಡ್ಲಿಕ್ಕೆ. ಸೊ ಅದನ್ನ ಇವಾಗ ನಾನು ನಿಮಗೆ 4-7-8 ಬ್ರೀತಿಂಗ್ ಟೆಕ್ನಿಕ್ ನ ಹೇಗ್ ಮಾಡೋದು ಅನ್ನೋದನ್ನ ವಿಸ್ತರಿಸ್ತೇನೆ. ಸೊ 4 ಸೆಕೆಂಡ್ ನಿಮ್ಮ ಮೂಗಿಂದ ಜೋರಾಗಿ ಉಸಿರನ್ನ ಎಳ್ಕೋಬೇಕು. 4 ಸೆಕೆಂಡ್ ಉಸಿರು ಎಳ್ಕೊಂಡ್ಮೇಲೆ ಆ ಉಸಿರನ್ನ 7 ಸೆಕೆಂಡ್ಸ್ ಹಾಗೆ ಇಟ್ಕೋಬೇಕು, ಹೋಲ್ಡ್ ಮಾಡ್ಕೋಬೇಕು, ತಡೆದು ಹಿಡ್ಕೋಬೇಕು. ಸೊ ನಿಮ್ಮ ಮನಸ್ಸಲ್ಲೇ ಆ ಕೌಂಟ್ ಮಾಡ್ಬೋದು, ಒಂದು ದಿನ 2 ದಿನಕ್ಕೆ ನಿಮಗೆ ಅದು ಅತಿ ಈಸಿಯಾಗಿ ರೂಢಿಯಾಗಿ ಹೋಗುತ್ತೆ. 7 ಸೆಕೆಂಡ್ ಆ ಉಸಿರು ಇಟ್ಕೊಂಡ್ಮೇಲೆ ಇನ್ನ 8 ಸೆಕೆಂಡ್ ಜೋರಾಗಿ ಮೂಗು ಮತ್ತು ಬಾಯಿಯಿಂದ ಉಸಿರು ಬಿಡ್ಬೇಕು. ಸೊ ಈ ರೀತಿ 8 ಸೆಕೆಂಡ್ ಉಸಿರು ಬಿಟ್ಟು ಕೂಡಲೇ, ಈ ಪ್ರೊಸೀಜರ್ ಮಾಡಿದ ಕೂಡಲೇ ಸೈಂಟಿಫಿಕ್ ರಿಸರ್ಚ್ ಅಲ್ಲಿ ಈ 4-7-8 ಬ್ರೀತಿಂಗ್ ಟೆಕ್ನಿಕ್ ಅಲ್ಲಿ ನಿಮ್ಮ ಲಂಗ್ ಕಾಂಪ್ಲಿಯನ್ಸ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಮನಸ್ಥಿತಿ ಇಂಪ್ರೂವ್ ಆಗುತ್ತೆ, ನಿಮ್ಮ ಫೋಕಸ್ ಇಂಪ್ರೂವ್ ಆಗುತ್ತೆ, ನೀವ್ ಮಾಡುವ ಕೆಲಸದಲ್ಲಿ ಎಫಿಷಿಯನ್ಸಿ ಇಂಪ್ರೂವ್ ಆಗುತ್ತೆ. ಸೊ ಈ ಎಲ್ಲಾ ಒಂದು ಸಿಂಪಲ್ ಎಕ್ಸಸೈಸ್, ಒಂದೇ ಒಂದು ಇಷ್ಟು ನಾನು ಇವಾಗ ಹೇಳಲಿಕ್ಕೆ 1 ನಿಮಿಷ ತಗೊಂಡಿದ್ದೀನಿ, ನೀವು ಮಾಡಿದ್ರೆ 15-20 ಸೆಕೆಂಡ್ ಯು ಕ್ಯಾನ್ ಫಿನಿಶ್ 1. ಸೊ ಆ ರೀತಿ ಇರ್ಬೇಕಾದ್ರೆ ಈ 20 ಸೆಕೆಂಡ್ ಒಂದ್ ಬ್ರೆತ್ ಅಂದ್ರೆ 1 ನಿಮಿಷದಲ್ಲಿ 3 ಸತಿ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಆ 1:30 ಗೆ 1 ನಿಮಿಷ ಬ್ರೇಕ್ ನೀವು ಆಫೀಸ್ ಅಲ್ಲಿ ಕೂತಿದಾಗ ನೀವು ಈ ತಗೊಂಡು ಈ ಬ್ರೀತಿಂಗ್ ಟೆಕ್ನಿಕ್ ಫಾಲೋ ಮಾಡಿ, ಯು ವಿಲ್ ಸಿ ಟ್ರೆಮೆಂಡಸ್ ಚೇಂಜ್ ಇನ್ ಯುವರ್ ಓವರ್ಆಲ್.
0: ಮಧ್ಯಾಹ್ನ 3 ಗಂಟೆ ಆಗಿರ್ಬೋದು, ಸುಮ್ನೆ ಕೂತಿರ್ತೀವಿ ನಾವು, ಕೈಯಲ್ಲಿ ಮೊಬೈಲ್ ಇರ್ತದೆ, ಅದನ್ನ ಬಿಸಾಕ್ಬೇಕು ಪಕ್ಕಕ್ಕೆ.
1: ಖಂಡಿತ
0: ಟೆಕ್ನಿಕ್ ಅನ್ನ ಮಾಡಿದ್ರೆ ಬಹುಶಃ ಮನಸ್ಸಿಗೆ ಸಮಾಧಾನ ಬೇಕಂತಂದಾಗ ಮೊಬೈಲ್ ಇರಬಾರ್ದು ಕೈಯಲ್ಲಿ ಅಂತ ನಾವು ಅನ್ಕೊಂಡಿವಿ, ನೀವು ಎಲ್ಲರೂ ಅಂದ್ಕೊಂಡಿದ್ರಿ
1: 100%.
0: ಇಷ್ಟು ಮಾಡಿದ್ರೆ ಸಾಕು, ಬಹಳ ಒಳ್ಳೆ ರಿಯಲಿ 4-7-8
1: ಬ್ರೀತಿಂಗ್ ಟೆಕ್ನಿಕ್
0: 4-78.
1: ಸೊ ಇದನ್ನ ಗೂಗಲ್ ಮಾಡಿದ್ರು ನಿಮ್ಗೆ ಇದ್ರ ಮೇಲೆ ಎಲ್ಲಾ ಡೀಟೇಲ್ಸ್ ಕೂಡ ಸಿಗುತ್ತೆ. ಸೊ ಇಟ್ಸ್ ಅ ವೆರಿ ನೈಸ್ ಬ್ರೀತಿಂಗ್ ಎಕ್ಸಸೈಸ್ ವಿಚ್ ಐ ಕ್ಯಾನ್ ರೆಕಮೆಂಡ್.
0: ಬಹಳ ಬಹಳ ಸುಂದರ ಸರ್. ಈಗ ಕೆಲವು ಈ BP, ಡಯಾಬಿಟಿಸ್, ಹೀಗೆಲ್ಲ ಈ ಸಮಸ್ಯೆ, ಸಾರ್ವಕಾಲಿಕ ಸಮಸ್ಯೆ, ಇವರಿಗೂ ಕೂಡ ಕೆಲವು ಕೆಲವು ರೀತಿಯ ಎಕ್ಸರ್ಸೈಸ್ಗಳು ಬೇಕು ಅಂತ ಹೇಳಿ ತಾವೆಲ್ಲ ವೈದ್ಯರಾದವರು ಟೆಸ್ಟ್ ಮಾಡ್ತೀರಾ, ಯಾವ ರೀತಿ ಯಾವ ಸ್ಟ್ರೆಂತ್ ಹೆಂಗಾಗಿದೆ ಅಂತ ಹೇಳಿ ಹೇಳ್ತೀರಿ. ಇವರಿಗೆ ಸರ್ ಏನು ಸಲಹೆ ಕೊಡಬಹುದು?
1: BP ಮತ್ತು ಶುಗರ್ ಇದು ಎರಡು ನಮ್ಮ ನರ ಮತ್ತು ರಕ್ತದಲ್ಲಿರುವಂತಹ ಸಕ್ಕರೆ ಲೆವೆಲ್ ಹಾಗೂ ನಮ್ಮ ಮಾಂಸಗಳಿರುವ ಆಗುವಂತಹ ಒಂದು ಕೆಮಿಕಲ್ ರಿಯಾಕ್ಷನ್, ಇದಿಷ್ಟನ್ನು ಚೇಂಜ್ ಮಾಡುವಂತಹ ಕಾಯಿಲೆ. ಸೊ ನಾನು ತುಂಬಾ ನನ್ನ ಪ್ರಾಕ್ಟೀಸ್ ಅಲ್ಲಿ ನೋಡ್ತಿರೋದು ಏನಂದ್ರೆ, ಯಾರಿಗೆಲ್ಲ 10 ವರ್ಷದಿಂದ ಶುಗರ್ ಇದೆ, ಎಲ್ಲರೂ ಬ್ಲಡ್ ಶುಗರ್ 150 ಮೇಲಿರುತ್ತೆ, ನಮ್ಮ ನರಗಳಿಗೆ 150 ಮೇಲೆ ಶುಗರ್ ಬ್ಲಡ್ ಅಲ್ಲಿ ಇದ್ದಾಗ ಆಹಾರ ತಗೊಳ್ಳುವಂತ ಶಕ್ತಿ ಇರಲ್ಲ. ಸೊ ಅದರಿಂದ ನರಗಳು ಡ್ಯಾಮೇಜ್ ಆಗಿ ಕಾಲಿನ ನರಗಳು ವೀಕ್ ಆಗುತ್ತೆ, ಕಾಲಿನ ನರಗಳಲ್ಲಿರುವ ಸ್ಪರ್ಶ ಕಮ್ಮಿ ಆಗುತ್ತೆ. ಸೊ ಆ ರೀತಿ ಇರೋದ್ರಿಂದ ನಾನು ಪ್ರತಿಯೊಬ್ಬರಿಗೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ತಮ್ಮ ಪಾದ ಹಾಗೂ ಮೊಣಕಾಲಿನ ಕೆಳಗಿರುವ ಮಸಲ್ಸ್, ಇದಕ್ಕೆ ಡೈಲಿ 1-10 ನಿಮಿಷ ಎಕ್ಸಸೈಸ್ ಮಾಡಿ. ಕೂತಿರೋಲ್ಲೇನೆ ಜಸ್ಟ್ ಕಾಲ್ನ ನಿಧಾನಕ್ಕೆ ನಿಮ್ಮ ಆಂಕಲ್ ಜಾಯಿಂಟ್ ಅಲ್ಲಿ ಮೇಲ್ ರೈಸ್ ಮಾಡಿ 10 ಸೆಕೆಂಡ್ ಆಂಕಲ್ ಜಾಯಿಂಟ್ ಅನ್ನ ಅದೇ ಪೊಸಿಷನ್ ಅಲ್ಲಿ ಟೈಟ್ ಆಗಿ ಇಟ್ಕೊಳ್ಳಿ, ನಿಧಾನಕ್ಕೆ ಕೆಳಗೆ ಬಿಡಿ.
0: ಸೊ ಈ ರೀತಿ ನಾನು ಬಸ್ ಓಡಿಸ್ತಾ ಇದ್ದೀನಿ, ಕಾರ್ ಓಡಿಸ್ತಾ ಇದ್ದೀನಿ ಅನ್ಕೋಬೇಕು.
1: ಡೆಫಿನೆಟ್ಲಿ ಆ ಟೈಮಲ್ಲಿ ನಾವು ಹೇಳಿದ್ನ ಫಾಲೋ ಮಾಡಕ್ ಹೋದ್ರೆ ಇನ್ನೂ ಬೇರೆ ರೀತಿ ಆಗುತ್ತೆ. ಸೊ ಎಲ್ಲಿ ನೀವು ಫ್ರೀ ಸಮಯ ಸಿಗುತ್ತೆ, ನೀವು ಯಾವಾಗ ಫ್ರೀ ಆಗಿ ಕೂತಿರ್ತೀರಾ ಆವಾಗ ಈ ಬೇಸಿಕ್ ಸ್ಟೆಪ್ ಮಾಡಿ ನೋಡಿ, ಅರ್ಧ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಮತ್ತೆ ಆ ನರಗಳು ಇಂಪ್ರೂವ್ ಆಗುತ್ತೆ, ಅಲ್ಲಿರುವ ಮಸಲ್ ಟೋನ್ ಇಂಪ್ರೂವ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್, ಅಂಡ್ ಇಂಡೈರೆಕ್ಟ್ಲಿ ಇದು BP ಕಂಟ್ರೋಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ.
0: ಆಮೇಲೆ ಈಗ ಅದು ಕಾಲಿನ ಕಡೆ ಗಮನ ಅಷ್ಟೇ ಕೊಡ್ಬೇಕ, ಮತ್ತೆ ಕೈ ಬಾಯಿ ಇಡೀ ದೇಹ
1: ಎಲ್ಲಾ ಎಕ್ಸಸೈಸ್.
0: ಕೆಲವು ಸಲ ಈಗ ಅವ್ರ ಸ್ಟ್ರೆಂತ್ ಎಷ್ಟಿದೆ ಅಂತ ಅನ್ನೋದನ್ನ ಪರೀಕ್ಷೆ ಮಾಡ್ತೀರಿ ನೀವು, ಯಾವ ಮಟ್ಟಕ್ಕೆ
1: ಮಸಲ್ ಟೋನ್ ಅನ್ನೋದು ನೋಡೇ ನೋಡ್ತೀವಿ. ಸೊ ಶುಗರ್ ಪೇಷಂಟ್ಸ್ ಗಳಿಗೆ ಅವರು 10 ವರ್ಷದ ಮೇಲೆ ಶುಗರ್ ಇದ್ರೆ ಮಸಲ್ ಟೋನ್ 5/5 ಅನ್ನೋಂತ ಇರೋದು 4/5 ಅಂತ ನಾವು ರೀಡಿಂಗ್ ಮೆಡಿಕಲ್ ಟರ್ಮ್ ಅಲ್ಲಿ ಹೇಳ್ತೀವಿ. ಸೊ ಆ ರೀತಿ ಬಂದಿರುತ್ತೆ, ವೀಕ್ ಆಗಿರುತ್ತೆ. ಸೊ ನನ್ನ ಒಂದು ಬೇಸಿಕ್ ಸಜೆಷನ್, ಮನೇಲಿ ಒಂದು 2 ಕೆಜಿ ಡಂಬಲ್ ಎಲ್ಲಾ ಶುಗರ್ ಪೇಷಂಟ್ಸ್ ಗಳಿಗೆ, 2 ಕೆಜಿ ಡಂಬಲ್ ಇವನ್ ಇಂಡೈರೆಕ್ಟ್ಲಿ ಒಂದು 2 ವಾಟರ್ ಬಾಟಲ್. ಸೊ ಆ 2 ವಾಟರ್ ಬಾಟಲ್ ಇಟ್ಕೊಂಡು ಎಕ್ಸಸೈಸ್ ಮಾಡಿದ್ರು ನಿಮ್ ಬಾಡಿಯಲ್ಲಿರುವ ಎಷ್ಟೋ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ.
0: ಅದು ಡಂಬಲ್ಸ್ ತಗೊಳ್ಳೋತನಕ
1: ಆಲ್ಟರ್ನೇಟಿವ್. ಸೊ ಅದು ಸಿಕ್ಲಿಲ್ಲ ಅಂದ್ರೆ 2 ಕೆಜಿ ನೀವು ಏನೇ ಆಲ್ಟರ್ನೇಟಿವ್ ಆರು ಇರ್ಬೋದು. ಸೊ ಅದನ್ನ ಪ್ರತಿ ಜಾಯಿಂಟ್ಗೂ ಫೋಕಸ್ ಮಾಡಿ, ಆ ಜಾಯಿಂಟ್ ಅಲ್ಲಿ ಏನು ಆ ಜಾಯಿಂಟ್ ಇದು ಪಾರಿಣಿತ್ಯ ಕೆಲಸ ಅನ್ನಂಗಿರುತ್ತೆ. ಇವಾಗ ಎಲ್ಬೋ ಜಾಯಿಂಟ್ ಅನ್ನೋದು ಅಂತ ಇರ್ಬೋದು, ಅದು ನಮ್ ಕೈನ ಮಡಿಸ್ಲಿಕ್ಕೆ ಯೂಸ್ ಆಗುತ್ತೆ. ಆ 2 ಕೆಜಿ ಇಟ್ಕೊಂಡು ನಿಧಾನಕ್ಕೆ ಮಡಚಿ ನಿಧಾನಕ್ಕೆ ಸ್ಟ್ರೈಟ್ ಮಾಡಿ, ದಟ್ ವಿಲ್ ಇನ್ಕ್ರೀಸ್ ಯುವರ್ ಬೈಸೆಪ್ ಸ್ಟ್ರೆಂತ್. ಹಾಗೇನೆ ನಿಮ್ಮ ಶೋಲ್ಡರ್ ಲೆವೆಲ್ ಇಂದ ಕೈನ ನಿಧಾನಕ್ಕೆ ಮೇಲ್ ಮಾಡಿ ಕೆಳಗಿಳಿಸಿ, ಅದು ನಿಮ್ಮ ಡೆಲ್ಟಾಯ್ಡ್ ಮಸಲ್.

0: ನೆಕ್ ಮಸಲ್ ಸ್ಟ್ರೆಂಥನಿಂಗ್ ತುಂಬಾ ಉಪಯೋಗ ಬರುತ್ತೆ. ಈ ರೀತಿ ಸಿಂಪಲ್ ಆದಂತಹ ಮನೆಯಲ್ಲೇ ಮಾಡುವಂತ ಎಕ್ಸರ್ಸೈಸ್ ಮಾಡಿ, ನೀವು ಜಿಮ್ಗೆ ಹೋಗ್ಬೇಕು ಅಂತಿಲ್ಲ. ಡಯಾಬಿಟೀಸ್ ಇರೋರು ಮನೆಯಲ್ಲೇ ದಿನ ಅರ್ಧ ಗಂಟೆ ಈ ಬೇಸಿಕ್ ಎಕ್ಸರ್ಸೈಸ್, ಈ ಎಕ್ಸರ್ಸೈಸ್ ಮಾಡುವ ಒಂದು 10 ನಿಮಿಷ ಮೊದಲು ಸ್ವಲ್ಪ ಫ್ರೀ ಹ್ಯಾಂಡ್ ಎಕ್ಸಸೈಸಸ್, ಫ್ರೀ ಜಾಯಿಂಟ್ ಎಕ್ಸಸೈಸಸ್, ಫ್ರೀ ಮೊಬಿಲಿಟಿ ಎಕ್ಸಸೈಸಸ್ ಮಾಡಿ ಅದನ್ನೆಷ್ಟು ಎಕ್ಸಸೈಸ್ ಮಾಡೋದ್ರಿಂದ ತುಂಬಾನೇ ಒಳ್ಳೆಯ ರೀತಿಯ ಸರ್ಕ್ಯುಲೇಷನ್ ಇರುತ್ತೆ, ಒಳ್ಳೆಯ ರೀತಿಯ ರಿಸಲ್ಟ್.
1: ಈಗ ತಾವು ಮನೆಯಲ್ಲಿ ಅಂತ ಹೇಳುವಾಗ, ಮನೆಯಲ್ಲಿ ಈಗ ಮಹಿಳೆ ಇವತ್ತು ಹೊರಗಡೆ ಪುರುಷನ ಸಮಾನವಾಗಿ ದುಡಿತಾ ಇದ್ರು ಮನೆಯಲ್ಲಿ ಇರೋದು ಅನಿವಾರ್ಯತೆ ಎಷ್ಟೋ ಸಲ ಇರುತ್ತೆ. ಅವ್ರಿಗಡೆ ಇಡೀ ಕುಟುಂಬದ ಇತರ ಸದಸ್ಯರಿಗೆ ಎಲ್ಲವನ್ನು ಮಾಡಿ ಹಾಕೋ ಜವಾಬ್ದಾರಿನೂ ಅವ್ರ ಮೇಲೆ ಇದೆ. ಆವಾಗ ಅವರಿಗೆ ಎಕ್ಸರ್ಸೈಸ್ ಅಂದರೆ ನಾನು ಇಷ್ಟೆಲ್ಲ ಕೆಲಸ ಮಾಡ್ತೀನಲ್ಲ, ನಾನ್ಯಾಕೆ ಮಾಡಲಿ ಅಂತೇಳಿ. ಒಂದು ಹಬ್ಬ ಬಂದರೆ ವಾಕಿಂಗ್ ಬೇಕಾದ್ರೆ ಒಂದಿಷ್ಟು ಟೈಮ್ ಸಿಕ್ಕಿದಾಗ ಹೋಗ್ಬೋದು ಅಷ್ಟೇ. ಅವರಿಗೆ ತುಂಬ ಅವಶ್ಯಕತೆ ಇದೆ ಈ ಎಕ್ಸರ್ಸೈಸಿನ ಕಲ್ಪನೆ. ಆ ಕಲ್ಪನೆ ಬಿಡಬೇಕಲ್ಲ ಸರ್, ಮನೆಯಲ್ಲಿ ನಾನು ತುಂಬಾ ಕೆಲಸ ಮಾಡ್ತಾ ಇದ್ದೀನಲ್ಲ, ನನಗ್ಯಾಕೆ ಬೇಕು ಅಂತೇಳಿ.
0: ಮನೆಯಲ್ಲಿ ನಾವು ಈಗ ಸ್ಟಾರ್ಟಿಂಗ್ ಅಲ್ಲಿ ಡಿಸ್ಕಸ್ ಮಾಡಿದಾಗ ನಾವು ಏನೇ ಮನೆಯಲ್ಲಿ ನೀವು ಕೆಲಸ ಅವ್ರು ಏನ್ ಮಾಡ್ತಾರೆ ಯೋಚನೆ ಮಾಡಿ, ಅದೆಲ್ಲ ಬೆಂಡ್ ಆಗಿ ಹಾಗೂ ಭಾರ ಎತ್ತುವಂತ ಆಕ್ಟಿವಿಟಿ ಇರುತ್ತೆ. ಅವರೆಲ್ಲರೂ ಬ್ಯಾಕ್ ಮಸಲ್ಸ್ ವೀಕ್ ಆಗಿರುತ್ತೆ. ಎಲ್ಲಾ ಮನೆಯ ಹೆಂಗಸರು ಮಾತೃ ದೇವೋಭವ ಅಂತೀವಿ, ಅವ್ರ ಎಲ್ಲಾರ ಮನೆಯಲ್ಲಿ ಇರುವ ನಮ್ಮ ತಾಯಂದಿರ್ನ ಕೇಳಿ ಅವ್ರ ಬೆನ್ನೋವು ಅನ್ನೋದು ಸರ್ವೇ
1: ಸಾಮಾನ್ಯ
0: ಮೊಣಕಾಲು ನೋವು ಇರುತ್ತೆ. ಸೊ ಇದು ಎರಡಕ್ಕೂನು ಒಂದು ಮೂಲ ಬೇಸಿಕ್ ಎಕ್ಸಸೈಸ್, ಲೋವರ್ ಬ್ಯಾಕ್ ಎಕ್ಸಸೈಸಸ್, ಕಾಲ್ನ ನಿಧಾನಕ್ಕೆ ರೈಸ್ ಮಾಡೋದು, ಸ್ಟ್ರೈಟ್ ಲೆಗ್ ರೈಸಿಂಗ್ ಎಕ್ಸಸೈಸ್, ಹಾಗೂ ನೆಕ್ಸ್ಟ್ ವಾಲ್ ಪುಷ್ಅಪ್ಸ್, ಗೋಡೆಗೆ ಎರಡು ಕೈನ ಇಟ್ಟು ಪುಷ್ಅಪ್ಸ್ ಮಾಡಿ, ಅದರಿಂದ ನಿಮ್ಮ ಅಪ್ಪರ್ ಬ್ಯಾಕ್ ಮಸಲ್ ಸ್ಟ್ರೆಂತ್ ಸಿಗುತ್ತೆ. ಪ್ಲಸ್ ಎಲ್ಲಾ ಕೆಲಸದಲ್ಲೂ ನಮ್ಮ ನೆಕ್ ಸ್ಟ್ರೈನ್ ಆಗಿರುತ್ತೆ, ನೆಕ್ ಅಲ್ಲಿ ಒತ್ತಡ ಇರುತ್ತೆ, ಆ ಒತ್ತಡ ರಿಲೀಸ್ ಮಾಡ್ಲಿಕ್ಕೆ ಸ್ಲೋ ನೆಕ್ ರೊಟೇಷನ್, ಒಂದು ಸತಿ ನೆಕ್ ರೊಟೇಟ್ ಮಾಡಿದಾಗ 10 ಸೆಕೆಂಡ್ ಟೈಮ್ ಹಿಡಿಬೇಕು. ನಾರ್ಮಲಿ ನಾವು ನೆಕ್ ರೊಟೇಷನ್ ಮಾಡಿ ಅಂದಾಗ ಕೆಲವೆಲ್ಲ ಪೇಷಂಟ್ಸ್ ಒಂದು 2 ಸೆಕೆಂಡ್ಗೆ ಒಂದು ರೊಟೇಷನ್ ಮಾಡಿ ಕೊನೆಗೆ ಒಂದು ವಾರ ಆದ್ಮೇಲೆ ಕತ್ ನೋವು ಅಂತ ಬಂದಿರ್ತಾರೆ. ಸೊ ಆ ರೀತಿ ಇರೋದ್ರಿಂದ 10 ಸೆಕೆಂಡ್ಗೆ ಒಂದು ರೊಟೇಷನ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಆಗ ನೀವೇ ರೊಟೇಟ್ ಮಾಡ್ಬೇಕಾದ್ರೆ ನಿಮ್ಮ ಏನು ತಲೆಯ ತೂಕ ಇರುತ್ತೆ ಅದೇ ಡಂಬಲ್ ಆಗುತ್ತೆ.
1: ಅದೇ ಅದನ್ನ ಯೋಗದ ದೃಷ್ಟಿಯಲ್ಲಿ ನೋಡಿದಾಗ ಅದು ವೃತ್ತಾಕಾರವಾಗಿ ಇನ್ಹೇಲ್ ಎಕ್ಸೇಲ್ ಎರಡನ್ನು ಕರೆಕ್ಟ್ ಸಮ ಪ್ರಮಾಣದಲ್ಲಿ ಮಾಡಬೇಕಾಗತ್ತೆ. ಹೀಗೆ ಒಂದು ಬಲಬದಿಯಿಂದ ಹಿಂದೆ ಹೋದಾಗ ತಗೋಬೇಕು, ಮತ್ತೆ ಮುಂದೆ ಬಂದಾಗ ಬಿಡಬೇಕಾಗತ್ತೆ. ಆ ಎಲ್ಲ ಕ್ರಮಬದ್ಧವಾಗಿ ಮಾಡಿದ್ರೆ ಓಕೆ,
0: ದಟ್ ಈಸ್ ವೆರಿ
1: ಉಸಿರಾಟ ತುಂಬಾ ಮುಖ್ಯ ಅಂತೇಳಿ ನಾವು ಯೋಗದಲ್ಲಿ ಹೇಳ್ತೀವಿ. ಅದೇ ರೀತಿ ಬೇರೆ ಕೆಲಸ ಕಾರ್ಯಗಳು ಮಾಡುವಾಗ ಬಹಳ ಪ್ರಮುಖ ಆಗುತ್ತೆ. ಈಗ ಒಬ್ರು ಈಗ ಏನೋ ಒಂದು ಎಕ್ಸರ್ಸೈಸ್ ಮಾಡ್ಬೇಕಂದಾಗ ಕೆಲವು ಪರೀಕ್ಷೆಗಳನ್ನು, ಉದಾಹರಣೆ ಅವರಿಗೆ ಬಿ ಪಿ ಶುಗರ್ ಎಷ್ಟಿದೆ ನೋಡಿಕೊಂಡು ಎಕ್ಸರ್ಸೈಸ್ ಅದಕ್ಕೆ ಇಳಿಬೇಕಾಗತ್ತಾ, ಏನು ಪರೀಕ್ಷೆಗಳನ್ನು ಮಾಡ್ಕೋಬೇಕಾಗತ್ತೆ?
0: ಎಸ್ಪೆಷಲಿ ಯಾವುದೇ ಒಂದು ವ್ಯಕ್ತಿ 40 ವರ್ಷದ ಮೇಲಿದ್ದು ಆಗ ಅವ್ರು ಎಕ್ಸರ್ಸೈಸ್ ಅಥವಾ ಫಿಸಿಕಲ್ ಆಕ್ಟಿವಿಟಿನ ಸ್ಟಾರ್ಟ್ ಮಾಡ್ತಾ ಇದ್ರೆ ಬೇಸಿಕ್ ಹೆಲ್ತ್ ಚೆಕ್ಅಪ್ ಮಾಡಿಸ್ಲೇಬೇಕು. ಹಿಂದೆ ನಮಗೆ ಬ್ಲಡ್ ಟೆಸ್ಟ್ ಎಲ್ಲಾ ಕಡೆನೂ ಆಗ್ತಿರ್ಲಿಲ್ಲ, ಬಟ್ ಈಗ ಎಲ್ಲಾ ಕಡೆ ಬ್ಲಡ್ ಪ್ಯಾರಾಮೀಟರ್ಸ್ ನ ಮನೆಗೆ ಬಂದು ಕೂಡ ಮಾಡ್ತಿದ್ದಾರೆ. ಸೊ ಹೈಟ್, ವೆಯ್ಟ್, ಬಿ ಪಿ, ಶುಗರ್, ಹಾಗೆ ಇನ್ನೊಂದು ಅತಿ ಇಂಪಾರ್ಟೆಂಟ್ ಬ್ಲಡ್ ಟೆಸ್ಟ್ ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇರೋದು ವಿಟಮಿನ್ ಡಿ ಮತ್ತು ಬಿ ಡಿಫಿಷಿಯನ್ಸಿ. ಸೊ ಬೆಂಗಳೂರಲ್ಲಿ ನೀವು 100 ಜನರನ್ನ ವಿಟಮಿನ್ ಬಿ ಮತ್ತೆ ಡಿ ಟೆಸ್ಟಿಂಗ್ ಗೆ ಒಳಪಡಿಸಿ, ಐ ಕ್ಯಾನ್ ಟೆಲ್ 75 ಜನಕ್ಕಿಂತ ಮೇಲೆ ವಿಟಮಿನ್ ಡಿ ಕೊರತೆ ಇರುತ್ತೆ, 60 ಜನಕ್ಕಿಂತ ಮೇಲೆ ವಿಟಮಿನ್ ಬಿ ಕೊರತೆ ಇದೆ. ಸೊ ಇದು ಎರಡೂನು ನಮ್ಮ ದೇಹದ ಪೋಲಿಷ್ಗಳಿದಾಗ, ಆ ಎರಡೂ ಅಂಶಗಳು ಕಮ್ಮಿ ಇದ್ದಾಗ ನಮ್ಮ ದೇಹದ ಸದೃಢತೆ ಕಮ್ಮಿ ಆಗಿರುತ್ತೆ. ಸೊ ಈ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡೋ ಮೊದಲು ಇದನ್ನೆಲ್ಲ ಪ್ಯಾರಾಮೀಟರ್ನ ನೀವು ಸೆಟ್ ರೈಟ್ ಮಾಡಿಕೊಂಡು ಎಕ್ಸಸೈಸ್ ಮಾಡಿ ನೋಡಿ, ಯು ವಿಲ್ ಸಿ ವಂಡರ್ಫುಲ್ ರಿಸಲ್ಟ್ ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್. ಯಾವುದೇ ಒಂದು ಅಡ್ಡ ಪರಿಣಾಮ ಇಲ್ಲದೆ ಆರೋಗ್ಯದಲ್ಲಿ ದೇಹದಲ್ಲಿ ಚೈತರಿಕೆ ಬರಬೇಕು ಅಂದ್ರೆ ಈ ಎಲ್ಲಾ ಬೇಸಿಕ್ ಪ್ಯಾರಾಮೀಟರ್ ನ ಟೆಸ್ಟ್ ಮಾಡಿಸಿ ನೀವು ತಿಳ್ಕೊಂಡು ಅದನ್ನ ಕರೆಕ್ಟ್ ಮಾಡ್ಕೊಂಡು ಮಾಡಿದ್ರೆ ತುಂಬಾನೇ ಉಪಯೋಗ ಆಗುತ್ತೆ. ಇಮಿಡಿಯೇಟ್ ಆಗಿ ನಾಳೆನೆ ನಾನು ಎಕ್ಸಸೈಸ್ ಮಾಡ್ತೀನಿ ಅಂತ ನಾಳೆನೆ ಹೋಗಿ ಒಂದು 10 ಸತಿ 10 ಕೆಜಿ ಡಂಬಲ್ ಎತ್ತಿದ್ರೆ ನೆಕ್ಸ್ಟ್ ಡೇ ಮಸಲ್ ಫೈಬರ್ ಡ್ಯಾಮೇಜ್ ಆಗುತ್ತೆ. ನರಗಳಲ್ಲಿ ವಿಟಮಿನ್ ಬಿ ಕೊರತೆ ಇದ್ರೆ ಆ ನರಗಳ ಡ್ಯಾಮೇಜ್ ಇಂದ ಮತ್ತೆ ರಿಕವರಿ ಟೈಮು ಲೇಟ್ ಆಗುತ್ತೆ. ಆ ರೀತಿ ಇರೋದ್ರಿಂದ ಇದೆಲ್ಲ ನಾವು ತಿಳ್ಕೊಂಡು
1: ಮಾಡ್ಬೇಕು. ಈಗ ವಿಟಮಿನ್ ಡಿ ಬಿ ಅಂತ ಹೇಳ್ತಾ ಇದ್ರಿ, ಅದು ಗುಳಿಗೆ ಸಿಗುತ್ತಲ್ಲ ತಗೊಂಬಿಟ್ರೆ ಆಯ್ತಲ್ಲ ಅಂತ ನಾವು ಒಂದು ವಿಚಾರ ಮಾಡ್ತೀವಿ. ಇನ್ನೊಂದು ಆಹಾರದ ಮೂಲಕವಾಗಿ ಅಥವಾ ಡಿ ಅಂತಂದಾಗ ಹೊರಗಡೆ ಹೋಗ್ಬೇಕು ಅಂತ ಅನ್ನೋದು ಇದೆ, ಏನ್ ಮಾಡ್ಬೇಕು?
0: ಸೊ ವಿಟಮಿನ್ ಡಿ ಇದು ಸೂರ್ಯನಿಂದ, ಸೂರ್ಯನ ಯು ವಿ ರೇಡಿಯೇಷನ್ 240 nanometers ಅಂಡ್ ಬಿಲೋ ಅಂತ ಹೇಳ್ತೀವಿ, ಆ ಸೂರ್ಯಕಿರಣ ನಮ್ಮ ಚರ್ಮದ ಮೇಲೆ ಬಿದ್ದಾಗ ನಮ್ಮ ದೇಹನೇ ವಿಟಮಿನ್ ಡಿ ತಯಾರಿಸುತ್ತೆ. ನಾವೇನ್ ಇದಕ್ಕೆ ಟ್ಯಾಬ್ಲೆಟ್ ತಗೋಬೇಕಂತೂ ಇಲ್ಲ, ಊಟದಲ್ಲಿ ಎಲ್ಲಾರು ಸಿಗುತ್ತಾ ಅಂತ ಹುಡ್ಕೊಂಡು ಹೋಗ್ಬೇಕಂತೂ ಇಲ್ಲ. ನಮ್ ದೇಹದಲ್ಲೇ ಮಾಡೋ ಒಂದು ಕೆಪಾಸಿಟಿ ಇದೆ. ಆದ್ರೆ ನಾವೇನ್ ಮಾಡ್ತಿದೀವಿ, ಈ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಬಂದು ಬರೀ ಆಫೀಸ್ ಒಳಗೆ ಇಡೀ ದಿನ ಕೂತಿರ್ತೀವಿ. ಅಟ್ ಲೀಸ್ಟ್ ಲಂಚ್ ಬ್ರೇಕ್ ಅಲ್ಲಿ ಒಂದು 1/2 ಗಂಟೆ ಬಿಸಿಲಲ್ಲಿ ಇರ್ಬೇಕು. ಆ ಬಿಸಿಲಲ್ಲಿ ಇದ್ರು ಬಿಸಿಲು ಮರಯ್ಯ, ನಾವ್ ಯಾಕೆ ಬಿಸಿಲಿಗೆ ಹೋಗ್ಬೇಕು ಅಂತ ನಾವ್ ಮತ್ತೆ ರೂಮ್ ಒಳಗೆ ಬಂದು ಕೂರ್ತೀವಿ. ಈ 20 ನಿಮಿಷ ನಮ್ಮ ದೇಹದ ಒಂದು 15-20 ಭಾಗ ಸ್ಕಿನ್ ನ ಡೈರೆಕ್ಟ್ ಸನ್ ಕೆಳಗೆ ದಿನ ಇದ್ರೆ ಸಾಕು ನಮ್ಗೆ ವಿಟಮಿನ್ ಡಿ ಸಿಗುತ್ತೆ. ಸೊ ಇದನ್ನ ಫಾಲೋ ಮಾಡಕ್ ಟ್ರೈ ಮಾಡಿ. ಬಿ ವಿಟಮಿನ್ ಬಿ ಅಗೇನ್ ಇಟ್ಸ್ ಅ ವೆರಿ

0: basic required vitamin to keep our mental health and our physical health in very good status. So vitamin B ಅನ್ನಂತದ್ದು ಎಲ್ಲಾ ವೆಜಿಟೇರಿಯನ್ ತರಕಾರಿಗಳಲ್ಲೂ ಸ್ವಲ್ಪ ಮಟ್ಟಿಗಿರುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ರೈಸ್, ರೈಸ್ ಅಲ್ಲೂ ವಿಟಮಿನ್ ಬಿ ಸಿಗುತ್ತೆ. ಆದ್ರೆ ನಾವು ಆ ಪಾಲಿಶ್ ನ ರೈಸ್ ಬೆಳ್ಳಕ್ ಕಾಣ್ಲಿ ಅಂತ ಏನ್ ಮಾಡ್ತಾ ಇದೀವಿ, ಅದ್ರಲ್ಲಿ ನಮ್ಮ ವಿಟಮಿನ್ ಬಿ ಎಷ್ಟೋ ಮೇಲಿಂದ ಹೋಗ್ತದೆ, ಎಲ್ಲಾ ಮೇಲಿನ ಪರದೆಗಳಲ್ಲಿ. ಕುಕುಂಬರ್ ಅಲ್ಲಿ ವಿಟಮಿನ್ ಬಿ ಇರುತ್ತೆ, ಬಟ್ ನಾವು ಸಿಪ್ಪೆಯನ್ನ ಫುಲ್ ಸುಲಿದು ತಿನ್ಸೇವೆ, ಸೊ ಅದರಿಂದಾಗಿ ನಮ್ಗೆ ಅಲ್ಲೂ ಕಮ್ಮಿ ಸಿಗ್ತದೆ. ಹಾಗೆ ಅತಿ ಹೆಚ್ಚು ಸಿಗುವಂತದ್ದು ವಿಟಮಿನ್ ಬಿ ನಾನ್ ವೆಜ್ ಗಳಲ್ಲಿ, ಸೊ ಚಿಕನ್, ಮಟನ್, ಫಿಶ್ ಇದೆಲ್ಲದ್ರಲ್ಲೂ ವಿಟಮಿನ್ ಬಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಬಟ್ ಆದಷ್ಟು ನಮ್ಮಲ್ಲಿ ನ್ಯಾಚುರಲ್ ಸೋರ್ಸ್ ಆಫ್ ವಿಟಮಿನ್ ಬಿ ತಗೋಬೇಕು. ಬಟ್ ವೆಜಿಟೇರಿಯನ್ಸ್ ಗೆ ಯಾವುದೇ ಒಂದು ತರಕಾರಿಯನ್ನ ನಾವು 30 degrees ಮೇಲೆ ಬೇಯಿಸಿದಾಗ ವಿಟಮಿನ್ ಬಿ ವಾಟರ್ ಸಾಲ್ಯುಬಲ್ ಇರೋದ್ರಿಂದ ಅದು ಹಾವಿ ಆಗ್ಬಿಡುತ್ತೆ. ಅದರಿಂದ ಕುಕ್ಕರ್ ಅಲ್ಲಿ ಬೇಯಿಸಿದ್ರೆ ನಮ್ಗೆ ಅದು ವಿಟಮಿನ್ ಬಿ ಸಾಂದ್ರತೆ ಉಳಿಸ್ಕೋಬಹುದು ಅನ್ನೋದು ಕೆಲವು ಬುಕ್ಸ್ ಹೇಳುತ್ತೆ. ಸೊ ಟ್ರೈ ಟು ಡೂ ದಟ್. ಆಗ್ಲಿಲ್ಲ ಅಂದಾಗ ಯಾರಿಗೆ ವಿಟಮಿನ್ ಬಿ ಕೊರತೆ ಅದು ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಸಿಕ್ತಿಲ್ಲ ಅಂತವ್ರು ವಿಟಮಿನ್ ಬಿ ಅನ್ನ ಎಕ್ಸ್ಟ್ರಾ ಸಪ್ಲಿಮೆಂಟೇಷನ್, ನ್ಯೂರೋಬಯನ್ ಫೋರ್ಟ್ ಅನ್ನೋದು ಒಂದು ಟ್ಯಾಬ್ಲೆಟ್ ಇದೆ. ಸೊ ಅದನ್ನ ಎಲ್ಲರೂ ಡೈಲಿ ತಗೋಬಹುದು, ಅದರಿಂದ ಆರೋಗ್ಯ ತುಂಬಾ ಇಂಪ್ರೂವ್ ಆಗುತ್ತೆ.
1: ಬಹಳ ವಿಶೇಷ ಅಂದ್ರೆ ಈಗ ನಾವು ಮಾತಾಡ್ತಾ ಹೋದ್ರೆ ತುಂಬಾನೇ ಇದೆ ಈಗ ಆಹಾರ ಕ್ರಮ, ಅದ್ರ ಬಗ್ಗೆನೂ ದೊಡ್ಡ ಚರ್ಚೆನೆ ಆಗತ್ತೆ. ತಾವು ಬಹಳ ಸರಳವಾಗಿ ಮತ್ತು ಬಹಳ ಅವಶ್ಯವಾಗಿ ನಾವು ಏನು ಅನುಸರಿಸಬೇಕಾಗಿದೆ ಅದರ ಎಲ್ಲ ವಿಧಾನಗಳನ್ನ ಹೇಳಿದಿರಿ. ಮತ್ತು ಎಕ್ಸರ್ಸೈಸ್ ಅಂತಂದ್ರೆ ಅದಕ್ಕೆ ಲಾಭನೂ ಇದೆ, ಅದರ ಕುರಿತಾಗಿ ಅನೇಕ ಎಚ್ಚರಿಕೆಗಳನ್ನು ಕೂಡ ನಾವು ಮಾಡ್ಕೋಬೇಕಾಗತ್ತೆ. ಆದಷ್ಟು ಡಾಕ್ಟರ್ ಏನು ಬಿಡೋ ರೋಗಕ್ಕಷ್ಟೇ ಚಿಕಿತ್ಸೆ ಕೊಡೋರು ಅಂತ ಹೇಳಿ ಆ ನಿರ್ಲಕ್ಷ್ಯ ಮಾಡೋದು ಬೇಡ. ಸಂಬಂಧ ಪಡುವಂತಹ ಡಾಕ್ಟರ್ಗಳಿಗೆ ಹೋಗಿ ದಯವಿಟ್ಟು ಕೇಳಿ ನಿಮ್ಮ ಕೆಲಸ ಕಾರ್ಯಗಳನ್ನ ಶುರು ಮಾಡಲಿ ಅವರು ಅಂತ ಹೇಳಿ ನಾವು ಬಯಸೋಣ. ಸರ್, ಬಹಳ ಸಂತೋಷ ಆಯ್ತು, ಬಹಳ ಒಳ್ಳೆ ರೀತಿಯಾದಂತಹ ಮಾಹಿತಿಯನ್ನು ಕೊಟ್ಟಿದ್ರಿ. ನಮ್ಮ ಕೇಳುಗರಿಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ. ಅವರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.
0: ನನ್ನ ಕಡೆಯಿಂದನೂ ನಿಮ್ಗೆಲ್ಲ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರೂ ಆರೋಗ್ಯವಾಗಿರಿ, ಆರೋಗ್ಯವನ್ನು ತುಂಬಾ ಚೆನ್ನಾಗಿ ಕಾಪಾಡಿಕೊಳ್ಳಿ.
2: ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ಎಚ್ಚರಿಕೆ ಕ್ರಮಗಳ ಕುರಿತಾಗಿ ಇದುವರೆಗೂ ಡಾಕ್ಟರ್ ಮಧುಸೂದನ್ ಬಿಎನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಏನ್ ಕಮ್ಲಿ, ಸಪ್ ಮೊರೆ ಹಾಕೊಂಡಿದೀಯಾ? ಡಾಕ್ಟರ್ ಏನ್ ಹೇಳಿದ್ರು? ಏನಾಯ್ತು?
4: ಏನು ಇಲ್ಲ ಬಿಡತ್ತೆ.
3: ಪರವಾಗಿಲ್ಲ ಹೇಳೆ.
4: ಈ ಸಾರಿನು ಹೆಣ್ಣೆ.
3: ಅಯ್ಯಾ, ಇಷ್ಟೇ ನೀನ್ ಹಣೆ ಬರ.
5: ಯಾಕವ ಹಂಗಂತ್ಯ?
3: ಇನ್ನೇನು ಆರ್ತಿ ಬೆಳಗಿ ಮನೆ ಕರ್ಕೋಬೇಕಿತ್ತ? ನಿಂಗೆ ಇನ್ನೊಂದ್ ಮದ್ವೆ ಮಾಡದೇಯ.
5: ಅವ ನಿಂಗೆ ಬುದ್ಗಿದ್ದಿ ನೆಟ್ಕೈತಾ ಹೆಂಗೆ? ಹೆಣ್ಣು ಅಂದ್ರೆ ಏನ್ ಅನ್ಕೊಂಡಿದೀಯಾ? ಹೆಣ್ಣು ನಮ್ ಜೀವ, ನಮ್ ಮುಸುರು, ನಮ್ ದೈವ ಕಣವ. ಅದಕ್ಕೆ ನಮ್ ಹಿರಿಯರು ಮನುಷ್ಯನಿಗೆ ಅಗತ್ಯ ಇರೋದಕ್ಕೆಲ್ಲ ಹೆಣ್ಣನ ಹೆಸರಿಟ್ ಕರೆಯೋದು. ಭೂಮಿಗೆ ಭೂಮ್ತಾಯಿ ಅಂತ, ಹಣಕ್ಕೆ ಲಕ್ಷ್ಮವ್ವ, ವಿದ್ಯೆಗೆ ಸರಸ್ವತಿ, ನೀರ್ಗೆ ಗಂಗೆ ಅಂತ ಕರೆಯೋದು ಅವುಗಳು ನಮಗ್ ಮಾಡಿರೋ ಉಪಕಾರದ ಕೃತಜ್ಞತೆಗೋಸ್ಕರ. ಅವ್ವ ನಿಮ್ಮವ್ವ ಹೆಣ್ಣಲ್ವಾ?
4: ಹೌದು.
5: ನೀ ಹೆಣ್ಣಲ್ವಾ?
4: ಹೌದು.
5: ನಿಮ್ ಸೊಸೆನೂ ಹೆಣ್ಣಲ್ವಾ? ನಿಮ್ಮವ್ವ ಹೆಣ್ಬೇಡ ಅಂತ ಯೋಚಿಸಿದ್ರೆ ನೀನಿವತ್ತು ಭೂಮಿ ಮೇಲೆ ಬರ್ತಿದ್ದ? ಇವರೆಲ್ಲಾ ಬೇಕು, ಪ್ರಪಂಚನೇ ನೋಡ್ದಿರೋ. ನನ್ನ ಮಗಳು ಬೇಡವನವ್ವ.
4: ನೀನು ಹೇಳ್ತಿದ್ರೆ ನನ್ ಕರುಳು ಕಿತ್ತು ಬರ್ತೈತೆ. ನಾನು ಅನ್ಕೊಂಡಿದ್ದು ತಪ್ಪಾಯ್ತು ಮಗ, ಕ್ಷಮಿಸ್ಬಿಡು.
5: ಅವ್ವ ಇದ್ರಾಗೆ ಕ್ಷಮಿಸೋದು ಏನು ಇಲ್ಲ. ಪ್ರತಿಯೊಬ್ರು ತಿಳ್ಕೊಳ್ರಿ, ಯಾರು ಹೆಣ್ಣನ್ನ ಕೀಳಕ್ ಕಾಣ್ತಾರೋ ಅವರು ಉದ್ಧಾರ ಆಗಕ್ಕಿಲ್ಲ, ಅವ್ರ ಮನೆ ಬೆಳಗಕ್ಕಿಲ್ಲ.
6: ಹೌದು, ಮನೆಗೆ ಬಂದರೆ ಹೆಣ್ಣು ಅದೇ ಮನುಕುಲದ ಕಣ್ಣು.
2: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
7: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
8: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಬದುಕಿನಲ್ಲಿ ಯಾವಾಗ ಇಂಥ ಕಷ್ಟಗಳು ಬರುತ್ತವೆ, ಇಂಥ ಸನ್ನಿವೇಶಗಳು ಎದುರಾಗ್ತವೆ ಅನ್ನೋದನ್ನ ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಇವತ್ತಿನ ಅತಿಯಾದ ವಾಹನಗಳ ದಟ್ಟಣೆ, ಅಪಘಾತಗಳು, ಅಕಾಲಿಕವಾಗಿ ಬರುವಂತ ಮರಣ, ಯಾವುದೇ ವಯಸ್ಸಿನಲ್ಲಿ ಬರುವಂತಹ

ಮಾರಕ ರೋಗಗಳು, ಸಣ್ಣ ಸಣ್ಣ ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತಾ ಇರುವಂತಹ ಹೃದಯಾಘಾತ, ಹೀಗೆ ಮನುಷ್ಯ ವಯಸ್ಸು ಪೂರ್ಣಗೊಂಡು ಸಾವನ್ನಪ್ತಾನೆ ಅನ್ನುವಂತಹ ಕಲ್ಪನೆಯೇ ಮಾಯವಾಗಿ ಸಣ್ಣ ವಯಸ್ಸಿನಲ್ಲೇ ಮನುಷ್ಯರು ಸಾವಿಗೀಡಾಗುವಂತಹ ದುರ್ಘಟನೆಗಳು ದಾಖಲಾಗ್ತಾನೆ ಇವೆ. ಮೊದಲೆಲ್ಲ ನಮ್ಮ ಹಿರಿಯರು ಗಟ್ಟಿಮುಟ್ಟಾಗಿ 100 ವರ್ಷ 110 ವರ್ಷಗಳ ಕಾಲ ಬದುಕ್ತಾ ಇದ್ರು. ಆದ್ರೆ ಇವತ್ತಿನ ಪರಿಸ್ಥಿತಿ ವಾತಾವರಣವೇ ಪೂರ್ತಿ ಬೇರೆ ಆಗಿದೆ. ಯಾವ ಸಮಯದಲ್ಲೂ ಯಾವುದೇ ವ್ಯಕ್ತಿ ಸಾವಿಗೀಡಾಗಬಹುದು. ಇವತ್ತು ಮನೆಯಿಂದ ಹೊರಗೆ ಹೋದವನು ಸುರಕ್ಷಿತವಾಗಿ ಮನೆಗೆ ಬರ್ತಾನೆ ಅನ್ನುವಂತಹ ಗ್ಯಾರಂಟಿಯೇ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಯಾವುದೇ ಮನೆಯ ಕುಟುಂಬದ ದುಡಿತಾಯ ಮಾಡ್ತಾ ಇರುವಂತಹ ವ್ಯಕ್ತಿ ಅಪಘಾತಕ್ಕೀಡಾದ್ರೆ, ಸಾವಿಗೀಡಾದ್ರೆ, ಆ ಇಡೀ ಕುಟುಂಬ ಆತನನ್ನ ಉಳಿಸಿಕೊಳ್ಳಿಕ್ಕೆ ಆರ್ಥಿಕ ಸಮಸ್ಯೆಯಿಂದಾಗಿ ಹೆಣಗಾಡುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ಬೋದು. ಅಯ್ಯೋ, ದುಡ್ಡಿಲ್ಲ, ದುಡ್ಡಿದ್ದಿದ್ರೆ ಅವನನ್ನ ಉಳಿಸಿಕೊಳ್ಳಬಹುದಿತ್ತು ಅಂತ ಕೊರಗುವಂತಹ ಸನ್ನಿವೇಶಗಳು ಉಂಟಾಗ್ಬಹುದು. ಈ ಎಲ್ಲ ಪರಿಸ್ಥಿತಿಗಳಿಗೆ, ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕೊಡಬೇಕು ಅಂತ ಜೀವ ವಿಮೆ ಅನ್ನುವಂತಹ ಒಂದು ಸೂತ್ರವನ್ನ ಪರಿಚಯಿಸಲಾಯಿತು. ವಿವಿಧ ಅಧ್ಯಯನಗಳ ಪ್ರಕಾರ ದೇಶದ 100%ರಲ್ಲಿ 30% ಮಂದಿ ಮಾತ್ರ ಜೀವ ವಿಮೆಯನ್ನ ಮಾಡಿಸಿಕೊಳ್ಳುತ್ತಾರೆ. ಉಳಿದ 70%ರಷ್ಟು ಜನಕ್ಕೆ ಜೀವ ವಿಮೆ ಬಗ್ಗೆ ಕಲ್ಪನೆಯೇ ಇಲ್ಲ. ಕಲ್ಪನೆ ಇದ್ರೂ ಕೂಡ ಅಯ್ಯೋ ನಮ್ಗೇನಾಗಲ್ಲ ಬಿಡು ಅನ್ನುವಂತಹ ಒಂದು ಉಡಾಫೆಯ ಮನಸ್ಥಿತಿ, ಅಥವಾ ವಿಮೆಯನ್ನ ಕಟ್ಟಲಿಕ್ಕೆ ವರ್ಷ ವರ್ಷ ಅದಕ್ಕೆ ಹಣವನ್ನ ಪಾವತಿಸ್ಲಿಕ್ಕೆ ದುಡ್ಡಿಲ್ಲ, ಅದಕ್ಕೆ ಯಾಕೆ ಅಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡೋದು ಅನ್ನುವಂತಹ ಒಂದು ಮನಸ್ಥಿತಿ. ಈ ಕಾರಣಗಳಿಂದಾಗಿ ಇವತ್ತಿಗೂ ನಮ್ಮ ದೇಶದಲ್ಲಿ ವಿಮೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಲ್ಲ. ಇದಲ್ಲದೆ ವಿಮೆಯ ಬಗ್ಗೆ ಯಾವ ಪಾಲಿಸಿ ಒಳ್ಳೆಯದು, ಯಾವುದು ನಮಗೆ ತುಂಬಾ ಅನುಕೂಲಕರವಾಗಿದೆ ಅನ್ನುವಂತಹ ಮಾಹಿತಿಯ ಕೊರತೆಯಿಂದಾಗಿಯೂ ವಿಮೆಯನ್ನ ಮಾಡಿಸಿಕೊಳ್ಳಿಕ್ಕೆ ಭಾರತೀಯರು ಹಿಂದೆ ಬೀಳ್ತಾ ಇದ್ದಾರೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಬೇಕು. ಯಾವುದೇ ಕುಟುಂಬದಲ್ಲಿ ಅನಿರೀಕ್ಷಿತವಾಗಿ ಯಾವುದೇ ದುರ್ಘಟನೆಯೋ ಮರಣವೋ ಸಂಭವಿಸ್ತು ಅಂದ್ರೆ ಆ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನ ಕೊಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ 2 ಮಹತ್ವದ ವಿಮಾ ಯೋಜನೆಗಳನ್ನ ಜಾರಿಗೆ ತಂದಿದೆ. ಅದರಲ್ಲಿ ಒಂದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಇನ್ನೊಂದು ಪ್ರಧಾನ ಮಂತ್ರಿ ಸುರಕ್ಷಾ ವಿಮಾ ಯೋಜನೆ. ಇವುಗಳಲ್ಲಿ ಮೊದಲನೆಯದಾದ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂದ್ರೆ ಏನು ಅನ್ನೋದನ್ನ ಇವತ್ತು ನಾವು ತಿಳಿದುಕೊಳ್ಳೋಣ. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯನ್ನ ಯಾವುದೇ ಕಾರಣದಿಂದಾಗಿ ವ್ಯಕ್ತಿ ಮರಣ ಹೊಂದಿದ್ರು ಆತನ ಕುಟುಂಬಕ್ಕೆ ಅಥವಾ ಆ ಒಂದು ಪಾಲಿಸಿಗೆ ನಾಮಿನಿ ಆದವರಿಗೆ ವಿಮೆಯ ರಕ್ಷಣೆಯನ್ನ ನೀಡುವಂತ ಯೋಜನೆ ಇದಾಗಿದೆ. ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಜೀವ ವಿಮೆಯನ್ನ ಒದಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಒಂದು ಮಹತ್ವದ ಯೋಜನೆಯನ್ನ ಜಾರಿಗೊಳಿಸಿದೆ. ಈ ಯೋಜನೆಯನ್ನ LIC ಮತ್ತು ಇತರ ಯಾವುದೇ ಜೀವ ವಿಮಾ ಕಂಪನಿಗಳ ಮೂಲಕ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. ಇದು 1 ವರ್ಷದ ಅವಧಿಯದ್ದಾಗಿದ್ದು ವರ್ಷದಿಂದ ವರ್ಷಕ್ಕೆ ಈ ಯೋಜನೆಯನ್ನ ನವೀಕರಣ ಮಾಡಿಕೊಳ್ಬಹುದು. ಈ ಉದ್ದೇಶಕ್ಕಾಗಿ ಬ್ಯಾಂಕ್ಗಳೊಂದಿಗೆ ವಿಮಾ ಕಂಪನಿಗಳು ಒಂದು ಒಪ್ಪಂದವನ್ನ ಮಾಡಿಕೊಂಡಿರ್ತವೆ. ಹಾಗಾಗಿ ಯಾರು ವಿಮೆಯನ್ನ ಪಡೆದುಕೊಳ್ಳಿಕ್ಕೆ ಇಷ್ಟಪಡ್ತಾರೋ ಆ ಚಂದಾದಾರರು ನೇರವಾಗಿ ಬ್ಯಾಂಕಿಗೆ ಹೋಗಿ ಅಲ್ಲಿ ತಮ್ಮ ಹೆಸರನ್ನ ನೋಂದಣಿಯನ್ನ ಮಾಡಿಕೊಳ್ಬಹುದು. ಹಾಗಾದ್ರೆ ನೋಂದಣಿ ಪ್ರಕ್ರಿಯೆ ಹೇಗೆ? ಈ ಒಂದು ಕೇಂದ್ರ ಸರ್ಕಾರದ ಈ ವಿಮಾ ಯೋಜನೆಗೆ ನಮ್ಮ ಹೆಸರನ್ನ ದಾಖಲಿಸಿಕೊಳ್ಳೋದು ಹೇಗೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಯನ್ನ LIC ಅಂದ್ರೆ ಜೀವ ವಿಮಾ ನಿಗಮ ಇದೆಯಲ್ಲ LIC ಮತ್ತು ಭಾರತದ ಇತರ ಯಾವುದೇ ಖಾಸಗಿ ಜೀವ ವಿಮಾ ಕಂಪನಿಗಳ ಮೂಲಕ ನಿರ್ವಹಣೆ ಮಾಡ್ತಾ ಇದ್ದಾರೆ. ಬ್ಯಾಂಕ್ಗಳು ಈ ವಿಮಾ ಕಂಪನಿಗಳೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡಿರ್ತಾರೆ. ಹಾಗಾಗಿ ನೋಂದಣಿಯನ್ನ ಮಾಡಿಕೊಳ್ಳಿಕ್ಕೆ ಒಬ್ಬ ವ್ಯಕ್ತಿ ತನ್ನ ಬ್ಯಾಂಕ್ ಅನ್ನ ನೇರವಾಗಿ ಸಂಪರ್ಕಿಸಬಹುದು. ಬ್ಯಾಂಕ್ಗಳು ವಿಮಾ ಕಂಪನಿಗಳೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡಿರ್ತವೆ. ಹಾಗಾಗಿ ನಾವು ನೇರವಾಗಿ ಬ್ಯಾಂಕ್ಗೆ ಹೋಗಿ ಈ ಒಂದು ಯೋಜನೆಯ ಸಲುವಾಗಿ ನಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬಹುದು. ಒಬ್ಬ ವ್ಯಕ್ತಿ 1ಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳನ್ನ ಹೊಂದಿದ್ರೆ ಆ ಎಲ್ಲಾ ಖಾತೆಗಳ ಮೂಲಕ ವಿಮೆಯನ್ನ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ವ್ಯಕ್ತಿ ಕೇವಲ 1 ಬ್ಯಾಂಕ್ ಖಾತೆಯ ಮೂಲಕ ಯೋಜನೆಯನ್ನ ಪಡೆಯಲಿಕ್ಕೆ ಅರ್ಹರಾಗಿರ್ತಾರೆ. ಖಾತೆದಾರರ ಮರಣ ಪ್ರಮಾಣ ಪತ್ರವನ್ನ ಆ ಬ್ಯಾಂಕಿಗೆ ಸಲ್ಲಿಸಬೇಕು. ನಂತರ ನಾಮಿನಿಯು ಬ್ಯಾಂಕ್ ಅಥವಾ ವಿಮಾ ಕಂಪನಿಯ ಶಾಖೆಗಳು, ಆಸ್ಪತ್ರೆಗಳು ಮತ್ತು ಗೊತ್ತುಪಡಿಸಿದಂತಹ ವೆಬ್ಸೈಟ್ಗಳು ಸೇರಿ ವಿಮಾ ಏಜೆಂಟ್ಗಳಂತಹ ಯಾವುದೇ ಮೂಲದಿಂದ
ಕ್ಲೈಮ್ ಅರ್ಜಿ ಮತ್ತು ಡಿಸ್ಚಾರ್ಜ್ ರಶೀದಿಯನ್ನ ಸಂಗ್ರಹಿಸಬೇಕು. ಮೃತಪಟ್ಟಂತಹ ವ್ಯಕ್ತಿ ಯಾವ

0: ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು. ಆ ದಾಖಲೆಯಿಂದ ಯಾವಾಗ ಡಿಸ್ಚಾರ್ಜ್ ಆದ್ರು, ಯಾವ ಕಾರಣದಿಂದ ಅವರು ಮರಣ ಹೊಂದಿದ್ದಾರೆ, ಯಾವತ್ತು ಮರಣ ಹೊಂದಿದ್ದಾರೆ, ಇತ್ಯಾದಿ ದಾಖಲೆಗಳನ್ನ ನಾವು ಸಲ್ಲಿಸಬೇಕಾಗತ್ತೆ. ಅಂತಿಮವಾಗಿ ನಾಮಿನಿಯು ಸರಿಯಾಗಿ ಭರ್ತಿ ಮಾಡಿದಂತಹ ಕ್ಲೈಮ್ ಅರ್ಜಿ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಂತಹ ರಶೀದಿ ಮತ್ತು ಮರಣ ಪ್ರಮಾಣ ಪತ್ರವನ್ನ, ನಾಮಿನಿಯ ಬ್ಯಾಂಕ್ ಖಾತೆಯ ವಿವರಗಳನ್ನ ನಾವು ಸಲ್ಲಿಸಬೇಕಾಗತ್ತೆ. ಬ್ಯಾಂಕ್ ಕ್ಲೈಮ್ ಅರ್ಜಿ ಮತ್ತು ನಾಮಿನಿ ವಿವರಗಳನ್ನ, ಆ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡಿದ ನಂತರ, ಹೌದು ಈ ವ್ಯಕ್ತಿ ಸಾವನ್ನಪ್ಪಿದ್ದಾನೆ, ಈತನ ಕುಟುಂಬ ಜೀವ ವಿಮಾ ರಕ್ಷಣೆಯ ಹಣವನ್ನ ಪಡೆದುಕೊಳ್ಳಿಕ್ಕೆ ಅರ್ಹತೆಯನ್ನು ಹೊಂದಿದೆ ಅನ್ನುವಂಥದ್ದು ಇತ್ಯರ್ಥ ಆದ ಬಳಿಕ ಅವರಿಗೆ ಹಣ ಸಂದಾಯ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಯಾವ ವಿಮಾ ಕಂಪನಿ ಯಾವ ಕಚೇರಿಗೆ ಈ ಒಂದು ದಾಖಲೆಗಳನ್ನ ಸಲ್ಲಿಸಬೇಕು ಅಂತ ನಮಗೆ ಸೂಚನೆ ಕೊಟ್ಟಿರುತ್ತೋ ಆ ಕಚೇರಿಗೆ ಸರಿಯಾಗಿ ಭರ್ತಿ ಮಾಡಿದಂತಹ ಕ್ಲೈಮ್ ಅರ್ಜಿ, ವಿಮಾದಾರರ ಮರಣದ ಪುರಾವೆ, ಮೃತರ ಅಥವಾ ನಾಮಿನಿಯ ಆಧಾರ್ ಸಂಖ್ಯೆ, ಪಾನ್ ಕಾರ್ಡ್, ನಾಮಿನಿ ಅಥವಾ ಮೃತಪಟ್ಟವರಿಗೆ ಸಂಬಂಧಿಸಿದಂತಹ KYC ದಾಖಲೆ, ಪಾಸ್ಬುಕ್ನ ಮೊದಲ ಎರಡು ಪುಟಗಳು ಅಥವಾ ಅವರ ಬ್ಯಾಂಕ್ ಖಾತೆಯ ವಿವರಗಳನ್ನು ತೋರಿಸುವಂತಹ ಬ್ಯಾಂಕ್ನ ಒಂದು ವಿವರ. ಒಂದು ವೇಳೆ ವಿಮಾದಾರರ ಮೊದಲೇ ನಾಮಿನಿ ಸಾವನ್ನಪ್ಪಿದ್ರೆ ನಾಮಿನಿಯ ಮರಣ ಪ್ರಮಾಣ ಪತ್ರ, ಅವರ ಬ್ಯಾಂಕ್ ಖಾತೆ, ಅವರ ಸಾವಿನ ಪುರಾವೆ. ಕ್ಲೈಮ್ದಾರರು ನಾಮಿನಿ ಹೊಂದಿಲ್ಲದಿದ್ದರೆ ಕಾನೂನುಬದ್ಧ ಉತ್ತರಾದಿಯಾಗುವವರು ಯಾರಪ್ಪ, ಅವರು ಒಂದು ವೇಳೆ ನಾಮಿನಿಯ ಹೆಸರನ್ನ ತಿಳಿಸೇ ಇರಲಿಲ್ಲ, ಅಂತ ಸಂದರ್ಭದಲ್ಲಿ ಕಾನೂನುಬದ್ಧವಾಗಿ ಅವರ ಉತ್ತರಾಧಿಕಾರಿ ಯಾರು, ಅವರ ಪುರಾವೆ, ಕ್ಲೈಮ್ ಬಿಡುಗಡೆಗಾಗಿ ಮುಂಗಡ ರಶೀದಿಯನ್ನ ಸರಿಯಾಗಿ ಭರ್ತಿ ಮಾಡಿ ಆ ಒಂದು ಅರ್ಜಿ, ಕ್ರಮವಾಗಿ ಭರ್ತಿ ಮಾಡಿದ ಕ್ಲೈಮ್ ಅರ್ಜಿಯನ್ನ ಸಲ್ಲಿಸಿದ 30 ದಿನಗಳ ಒಳಗೆ ವಿಮಾ ಕಂಪನಿಗೆ ರವಾನೆ ಮಾಡಲು, ಈ ಎಲ್ಲ ದಾಖಲೆಗಳನ್ನ ಆ ಒಂದು ಕಚೇರಿಗೆ ಸಲ್ಲಿಸಬೇಕಾಗತ್ತೆ. ಇವುಗಳನ್ನೆಲ್ಲ ಪರಿಶೀಲನೆ ಮಾಡಿ ಈ ಅರ್ಜಿ ಪೂರ್ಣವಾಗಿದೆಯೇ ಇಲ್ಲವೇ, ಕ್ಲೈಮ್ ಸ್ವೀಕಾರಾರ್ಹವಾಗಿದೆಯೇ, ವಿಮಾದಾರರು ಎಲ್ಲ ರೀತಿಯ ಸರಿಯಾದ ದಾಖಲೆಗಳನ್ನ ಸಲ್ಲಿಸಿದ್ದಾರೆಯೇ ಇತ್ಯಾದಿಗಳನ್ನ ಪರಿಶೀಲನೆಯನ್ನ ಮಾಡಿ ಇವೆಲ್ಲ ಸರಿ ಇದೆ ಅಂತ ಗೊತ್ತಾದಾಗ ಆ ಒಂದು ಮರಣ ಪಟ್ಟಂತವರ ನಾಮಿನಿಗೆ ವಿಚಾರವನ್ನ ತಿಳಿಸಲಾಗುತ್ತೆ. ಕ್ಲೈಮ್ ಜಾರಿಯಲ್ಲಿದ್ದಾಗ ಮತ್ತು ಆ ಸದಸ್ಯರಿಗೆ ಯಾವುದೇ ಕ್ಲೈಮ್ ಇತ್ಯರ್ಥವಾಗದೇ ಇದ್ದಾಗ ನಾಮಿನಿಯ ಬ್ಯಾಂಕ್ ಖಾತೆಗೆ ಪಾವತಿಯನ್ನ ಬಿಡುಗಡೆ ಮಾಡಲಾಗುತ್ತೆ. ಬ್ಯಾಂಕಿಗೆ ಗುರುತಿಸಲಾದ ಪ್ರತಿಯೊಂದಿಗೆ ನಾಮಿನಿಗೆ ಈ ಒಂದು ವಿಚಾರವನ್ನ ತಿಳಿಸ್ತಾರೆ. ಕ್ಲೈಮ್ ಅನ್ನು ಅನುಮೋದನೆ ಮಾಡಲು ಮತ್ತು ಹಣವನ್ನು ವಿತರಿಸಲು ವಿಮಾ ಕಂಪನಿಗೆ ಗರಿಷ್ಠ ಸಮಯ ಮಿತಿ ಇರುತ್ತೆ. ಬ್ಯಾಂಕಿನಿಂದ ಕ್ಲೈಮ್ ಸ್ವೀಕರಿಸಿದ 7 ದಿನಗಳವರೆಗೆ ಅವರಿಗೆ ಅವಕಾಶವನ್ನ ಕೊಟ್ಟಿರ್ತಾರೆ. ಈ ಎಲ್ಲ ಮಾಹಿತಿಗಳನ್ನ ನಾವು ಸಲ್ಲಿಸಿದ ನಂತರ ನಾಮಿನಿದಾರರಿಗೆ 2 ಲಕ್ಷ ರೂಪಾಯಿ ಹಣವನ್ನ ಸರ್ಕಾರ ನೀಡುತ್ತೆ. ಹಾಗಾಗಿ ಈ ಎಲ್ಲ ಮಾಹಿತಿಯನ್ನ ಆದಷ್ಟು ಹೆಚ್ಚಿನ ಜನರಿಗೆ ತಲುಪಿಸಬೇಕು. ಇಂಥ ಒಂದು ಉತ್ತಮವಾದಂತಹ ಯೋಜನೆಯ ಲಾಭವನ್ನ ನಮ್ಮ ದೇಶದ ಜನ ಪಡೆದುಕೊಳ್ಳಬೇಕು. ಅಚಾನಕ್ ಆಗಿ ಜೀವನದಲ್ಲಿ ಏನೋ ದುರ್ಘಟನೆಯಾಗಿ ಕುಟುಂಬ ಸದಸ್ಯರು ಮರಣ ಹೊಂದ್ಬಿಟ್ರೆ ಆ ನಂತರ ಅವರ ಕುಟುಂಬ ಆರ್ಥಿಕ ಸಮಸ್ಯೆಯಿಂದ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಉತ್ತಮವಾದ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಹೆಚ್ಚಿನ ಜನರು ಇದರ ಪ್ರಯೋಜನವನ್ನ ಪಡೆದುಕೊಳ್ಳುವಂತಾಗ್ಲಿ ಅಂತ ನಾವೆಲ್ಲ ಆಶಿಸೋಣ.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು: ತಮಿಳುನಾಡು ವಿಧಾನಸಭೆಯಲ್ಲಿ ವಿಶ್ವಾಸಮತ ಗೆದ್ದ ಸಿ ಜೋಸೆಫ್ ವಿಜಯ್ ನೇತೃತ್ವದ TVK ಸರ್ಕಾರ. ಇಂಧನ ಉಳಿಸಲು ಪ್ರಧಾನಿ ಹಾಗೂ ಗೃಹ ಸಚಿವರ ಬೆಂಗಾಲು ಪಡೆಯ ವಾಹನ ಸಂಖ್ಯೆಯಲ್ಲಿ ಗಣನೀಯ ಕಡಿತ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿದ ಚಿಲಿ ಮತ್ತು ಇಂಡೋನೇಷ್ಯಾ ವಿದೇಶಾಂಗ ಸಚಿವರು. ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರೀ ಏರಿಕೆ, ಆಮದು ಸುಂಕ 15% ಹೆಚ್ಚಳ. ಹಾಗೂ ಐಪಿಎಲ್ ಟಿ ಟ್ವೆಂಟಿ ಕ್ರಿಕೆಟ್. ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಕೋಲ್ಕತ್ತಾ ನೈಟ್ ರೈಡರ್ಸ್.

0: ಮುಖಾಮುಖಿ ವಾರ್ತೆಗಳ ವಿವರ. ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ನಡೆದ ವಿಶ್ವಾಸಮತ ಪರೀಕ್ಷೆಯಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ತಮಿಳಗ ವೆಟ್ರಿ ಕಳಗಂ ಟಿವಿಕೆ ಸರ್ಕಾರ ಜಯ ಸಾಧಿಸಿದೆ. ಸದನದಲ್ಲಿ ನಡೆದ ಮತದಾನದ ವೇಳೆ ಒಟ್ಟು 144 ಶಾಸಕರು ಸರ್ಕಾರದ ಪರವಾಗಿ ಮತ ಚಲಾಯಿಸುವ ಮೂಲಕ ಬಹುಮತ ಸಾಬೀತುಪಡಿಸಿದರು. ವಿಶ್ವಾಸಮತ ನಿರ್ಣಯದ ವಿರುದ್ದ 22 ಶಾಸಕರು ಮತ ಚಲಾಯಿಸಿದ್ದಾರೆ. 5 ಶಾಸಕರು ಮತದಾನದಿಂದ ದೂರ ಉಳಿದರು. ಪ್ರಮುಖ ಪ್ರತಿಪಕ್ಷವಾದ ಡಿಎಂಕೆ ವಿಶ್ವಾಸಮತ ಪ್ರಕ್ರಿಯೆ ವೇಳೆ ಸಭಾತ್ಯಾಗ ಮಾಡಿತು. ಪ್ರತಿಪಕ್ಷಗಳ ಗೈರು ಹಾಜರಿ ನಡುವೆ ನಡೆದ ಮತದಾನದಲ್ಲಿ ಟಿವಿಕೆ ಸರ್ಕಾರ ಬಹುಮತ ಪಡೆಯುವಲ್ಲಿ ಯಶಸ್ವಿಯಾಯಿತು. ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಪಕ್ಷದ ಮುಖಂಡ ಎನ್ ರಂಗಸ್ವಾಮಿ ದಾಖಲೆಯ 5ನೇ ಬಾರಿಗೆ ಪುದುಚೇರಿ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕನಿವಾಸದಲ್ಲಿ ನಡೆದ ಸಮಾರಂಭದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶನಾಥನ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಹಿನ್ನೆಲೆ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುವ ಮತ್ತು ಆಮದು ಇಂಧನದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಬೆಂಗಾವಲು ಪಡೆಯ ಗಾತ್ರವನ್ನು ಗಮನಾರ್ಹವಾಗಿ ಕಡಿತಗೊಳಿಸಿದ್ದಾರೆ. ಇತ್ತೀಚಿನ ಗುಜರಾತ್ ಮತ್ತು ಅಸ್ಸಾಂ ರಾಜ್ಯ ಭೇಟಿ ವೇಳೆ ಈ ಬದಲಾವಣೆ ಜಾರಿಗೆ ತರಲಾಗಿದ್ದು, ವಿಶೇಷ ರಕ್ಷಣಾ ಪಡೆಯ ಶಿಷ್ಟಾಚಾರದ ಅಡಿಯಲ್ಲಿ ಅಗತ್ಯವಿರುವ ಎಲ್ಲಾ ಭದ್ರತಾ ವ್ಯವಸ್ಥೆಗಳನ್ನು ಯಥಾವತ್ತಾಗಿ ಉಳಿಸಿಕೊಳ್ಳಲಾಗಿದೆ ಎಂದು ವರದಿಯಾಗಿದೆ. ತಮ್ಮ ಬೆಂಗಾವಲು ಪಡೆಯಲ್ಲಿ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಸಾಧ್ಯವಿರುವ ಕಡೆಗಳಲ್ಲಿ ಹೊಸದಾಗಿ ಖರೀದಿಸದೆ ಲಭ್ಯವಿರುವ ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸುವಂತೆ ಪ್ರಧಾನಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪರಿಸರ ಸ್ನೇಹಿ ಪರ್ಯಾಯ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವಂತೆ ನಾಗರಿಕರಿಗೆ ಪ್ರಧಾನಿ ನೀಡಿದ 7 ಮನವಿಗಳ ಭಾಗವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಪ್ರಧಾನಮಂತ್ರಿಯವರ ಈ ನಿರ್ಧಾರವನ್ನು ಅನುಸರಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಹ ತಮ್ಮ ಬೆಂಗಾವಲು ಪಡೆಯ ಗಾತ್ರವನ್ನು ಅರ್ಧಕ್ಕಿಂತ ಹೆಚ್ಚು ಕಡಿತಗೊಳಿಸಿದ್ದಾರೆ. ಭದ್ರತೆಗೆ ಯಾವುದೇ ಧಕ್ಕೆ ಬಾರದಂತೆ ಇಂಧನ ಉಳಿತಾಯ ಮತ್ತು ಸುಸ್ಥಿರತೆಗೆ ಆದ್ಯತೆ ನೀಡುವ ಮೂಲಕ ನಾಯಕರು ಜನಸಾಮಾನ್ಯರಿಗೆ ಮಾದರಿಯಾಗಿದ್ದಾರೆ. 1998 ಪೋಖ್ರಾನ್ ಪರಮಾಣು ಪರೀಕ್ಷೆಗಳು ಜಗತ್ತಿಗೆ ಭಾರತದ ಅಚಲ ಸಂಕಲ್ಪವನ್ನು ಪ್ರದರ್ಶಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಆಪರೇಷನ್ ಶಕ್ತಿಯ ಸ್ಮರಣಾರ್ಥ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ, ಜಾಗತಿಕ ಮಟ್ಟದ ಎಲ್ಲಾ ಒತ್ತಡಗಳನ್ನು ಮೀರಿ ಭಾರತ ತನ್ನ ಪರಮಾಣು ಗುರಿಯನ್ನು ಯಶಸ್ವಿಯಾಗಿ ತಲುಪಿತು ಎಂದು ಸ್ಮರಿಸಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿರುವ ಚಿಲಿ ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೋ ಪರೇಜ್ ಮಖೆನಾ ಅವರನ್ನು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಭೇಟಿಯಾದರು. ಈ ವೇಳೆ ಅವರು ಆದ್ಯತಾ ಉತ್ಪನ್ನಗಳ ರಫ್ತಿಗೆ ಉತ್ತೇಜನ ನೀಡಲು ಮತ್ತು ಸೇವಾ ಆರ್ಥಿಕತೆಗೆ ವೇಗ ನೀಡಲು ದ್ವಿಪಕ್ಷೀಯ ಸಹಕಾರ ಬಲಪಡಿಸುವ ಕುರಿತು ಮಾತುಕತೆ ನಡೆಸಿದ್ದಾರೆ. ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ಸುಗಿಯೋನೋ ಇಂದು ಬೆಳಗ್ಗೆ ನವದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದರು. ನಾಳೆಯಿಂದ ಪ್ರಾರಂಭವಾಗುವ 2 ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ಅವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾ ಜೈಶಂಕರ್ ಈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಹಿತಾಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶೀಯ ಮಾರುಕಟ್ಟೆಯಲ್ಲಿ ಇಂದು ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ 6% ಭಾರಿ ಏರಿಕೆ ಕಂಡುಬಂದಿದೆ. ಬಹು ಸರಕು ವಿನಿಮಯ ಕೇಂದ್ರ ಮಾರುಕಟ್ಟೆಯಲ್ಲಿ ಜೂನ್ ಒಪ್ಪಂದದ ಚಿನ್ನದ ಬೆಲೆ 6% ಏರಿಕೆಯಾಗಿ ಪ್ರತಿ 10 ಗ್ರಾಂಗೆ 1,62,597 ರೂಪಾಯಿಗೆ ತಲುಪಿದೆ. ಅದೇ ರೀತಿ ಜುಲೈ ಒಪ್ಪಂದದ ಬೆಳ್ಳಿ ಬೆಲೆಯು 6.4% ಏರಿಕೆಯಾಗಿ ಪ್ರತಿ ಕಿಲೋಗ್ರಾಂಗೆ 2,96,821 ರೂಪಾಯಿ ಗಡಿ ತಲುಪಿದೆ ಎಂದು ವರದಿಯಾಗಿದೆ. ಬೆಲೆ ಏರಿಕೆಯ ಬೆನ್ನಲ್ಲೇ ಸರ್ಕಾರವು ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಸೆಸ್ ಒಳಗೊಂಡಂತೆ ಆಮದು ಸುಂಕವನ್ನು

ಶೇಕಡಾ 6% ಶೇಕಡಾ 15% ಏರಿಸಿದೆ. ಇದಲ್ಲದೆ ಪ್ಲಾಟಿನಂ ಮೇಲಿನ ಆಮದು ಸುಂಕವನ್ನು ಶೇಕಡಾ 6.4% ಶೇಕಡಾ 15.4% ಹೆಚ್ಚಿಸಲಾಗಿದ್ದು, ಈ ಕ್ರಮವು ಮಾರುಕಟ್ಟೆಯ ಮೇಲೆ ತೀವ್ರ ಪರಿಣಾಮ ಬೀರಿದೆ. ಇಂಧನ ಉಳಿತಾಯ ಮತ್ತು ಆರ್ಥಿಕ ಸ್ಥಿರತೆಯ ನಿಟ್ಟಿನಲ್ಲಿ ಸರ್ಕಾರ ಕೈಗೊಳ್ಳುತ್ತಿರುವ ವಿವಿಧ ಕ್ರಮಗಳ ನಡುವೆಯೇ ಈ ತೆರಿಗೆ ಹೆಚ್ಚಳದ ನಿರ್ಧಾರ ಹೊರಬಿದ್ದಿದೆ. ನೀಟ್ ಯುಜಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ತನಿಖೆಗಾಗಿ ಕೇಂದ್ರೀಯ ತನಿಖಾ ದಳ ಸಿಬಿಐ ತಂಡ ಇಂದು ಜೈಪುರಕ್ಕೆ ಆಗಮಿಸಿದ್ದು ತನಿಖೆಯನ್ನು ತೀವ್ರಗೊಳಿಸಿದೆ. ರಾಜಸ್ಥಾನ ಪೊಲೀಸರ ವಿಶೇಷ ಕಾರ್ಯಾಚರಣೆ ತಂಡ ಈಗಾಗಲೇ ವಶಕ್ಕೆ ಪಡೆದಿದ್ದ ಸುಮಾರು 24 ಜನರನ್ನು ಸಿಬಿಐ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ನಡುವೆ ಸಿಕಾರ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿಶೇಷ ಕಾರ್ಯಾಚರಣೆ ತಂಡ ನೂರಾರು ಜನರನ್ನು ವಿಚಾರಣೆಗೆ ಒಳಪಡಿಸಿದೆ. ಈ ನಡುವೆ ಸಿಬಿಐ ಪ್ರಕರಣದ ತನಿಖೆಯ ಜಾಲವನ್ನು ಕೇರಳಕ್ಕೂ ವಿಸ್ತರಿಸಿದೆ. ರಾಜ್ಯದ 2 ಜಿಲ್ಲೆಗಳ ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವ ಹಿನ್ನೆಲೆ ತನಿಖೆ ನಡೆಯುತ್ತಿದೆ. ಪರೀಕ್ಷೆಗಿಂತ ಕೆಲ ದಿನಗಳ ಮೊದಲೇ ಸೋರಿಕೆಯಾದ ಅಸಲಿ ಪ್ರಶ್ನೆ ಪತ್ರಿಕೆಯನ್ನು ಆಧರಿಸಿ ಸಿದ್ದಪಡಿಸಲಾದ ಮಾದರಿ ಪ್ರಶ್ನೆ ಪತ್ರಿಕೆ ಕೇರಳದ ಹಲವು ವಿದ್ಯಾರ್ಥಿಗಳಿಗೆ ತಲುಪಿದೆ ಎಂದು ತನಿಖಾ ಸಂಸ್ಥೆ ಶಂಕೆ ವ್ಯಕ್ತಪಡಿಸಿದೆ. ಮಾದಕ ದ್ರವ್ಯ ಜಾಲದ ಪ್ರಮುಖ ರೂವಾರಿ ಹಾಗೂ ಹಲವು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಅಪರಾಧಿ ಪ್ರಭದೀಪ್ ಸಿಂಗ್ನನ್ನು ಅಜರ್ಬೈಜಾನ್ನಿಂದ ಭಾರತಕ್ಕೆ ಕರೆತರುವಲ್ಲಿ ಸಿಬಿಐ ಯಶಸ್ವಿಯಾಗಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಗೃಹ ಸಚಿವಾಲಯ ಮತ್ತು ದೆಹಲಿ ಪೊಲೀಸರ ಸಮನ್ವಯದೊಂದಿಗೆ ಈ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಸಿಬಿಐ ತಿಳಿಸಿದೆ. ದೆಹಲಿ ಪೊಲೀಸ್ ವಿಶೇಷ ಘಟಕದಲ್ಲಿ ದಾಖಲಾಗಿದ್ದ ಎನ್ಡಿಪಿಎಸ್ ಕಾಯ್ದೆಯಡಿ ದಾಖಲಾದ ಪ್ರಕರಣದಲ್ಲಿ ಪ್ರಭದೀಪ್ ಸಿಂಗ್ ಬೇಕಾಗಿದ್ದ. ಈ ಪ್ರಕರಣದಲ್ಲಿ ಈಗಾಗಲೇ ಬೃಹತ್ ಪ್ರಮಾಣದ ಮಾದಕ ದ್ರವ್ಯಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು, ಹಲವು ಸಹ ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ಇಡೀ ಜಾಲದ ರೂವಾರಿಯಾಗಿ ಪ್ರಭದೀಪ್ ಸಿಂಗ್ ಕಾರ್ಯನಿರ್ವಹಿಸುತ್ತಿದ್ದ ಎಂದು ತನಿಖಾ ಸಂಸ್ಥೆ ಹೇಳಿದೆ. ಇಂತಹ ನಿರಂತರ ಸಮನ್ವಯದ ಪ್ರಯತ್ನಗಳಿಂದಾಗಿ ಕಳೆದ ಕೆಲವು ವರ್ಷಗಳಲ್ಲಿ 160 ಹೆಚ್ಚು ಅಪರಾಧಿಗಳನ್ನು ಭಾರತಕ್ಕೆ ಮರಳಿ ಕರೆತರಲಾಗಿದೆ ಎಂದು ಸಂಸ್ಥೆ ಮಾಹಿತಿ ನೀಡಿದೆ. ಸಮಾಜವಾದಿ ಪಕ್ಷದ ಸಂಸ್ಥಾಪಕ ದಿವಂಗತ ಮುಲಾಯಂ ಸಿಂಗ್ ಯಾದವ್ ಅವರ ಕಿರಿಯ ಪುತ್ರ 38 ವರ್ಷದ ಪ್ರತೀಕ್ ಯಾದವ್ ಇಂದು ಬೆಳಗ್ಗೆ ಲಖನೌದಲ್ಲಿ ನಿಧನರಾಗಿದ್ದಾರೆ. ತಮ್ಮ ನಿವಾಸದಲ್ಲಿ ಅನಾರೋಗ್ಯಕ್ಕೀಡಾದ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಅದಾಗಲೇ ಮೃತಪಟ್ಟಿದ್ದರು ಎಂದು ವರದಿಯಾಗಿದೆ. ಕೈಲಾಸ ಮಾನಸ ಸರೋವರ ಯಾತ್ರೆ ಕೈಗೊಳ್ಳಲು ಆಸಕ್ತಿ ಇರುವ ಸಾರ್ವಜನಿಕರು ಇದೇ 19ರೊಳಗೆ ಅರ್ಜಿ ಸಲ್ಲಿಸುವಂತೆ ವಿದೇಶಾಂಗ ಸಚಿವಾಲಯ ಕೋರಿದೆ. ನೋಂದಣಿ ಪ್ರಕ್ರಿಯೆ ಶೀಘ್ರದಲ್ಲೇ ಮುಕ್ತಾಯಗೊಳ್ಳುತ್ತಿದ್ದು, ಆಸಕ್ತರು ಹೆಚ್ಚಿನ ಮಾಹಿತಿ ಹಾಗೂ ನೋಂದಣಿಗಾಗಿ ಅಧಿಕೃತ ಜಾಲತಾಣ kmy.gov.inಗೆ ಭೇಟಿ ನೀಡಬಹುದು. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಬಾಕ್ಸಿಂಗ್ 17 ವರ್ಷದೊಳಗಿನವರ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಲಕ್ಷಯ್ ಪೋಗಟ್ ಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ನವ ರಾಯ್ಪುರದ ಶಹೀದ್ ವೀರನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ 7:30 ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ದ ಗುಜರಾತ್ ಟೈಟನ್ಸ್ 82 ರನ್ಗಳ ಭರ್ಜರಿ ಜಯ ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡು ವಿಧಾನಸಭೆಯಲ್ಲಿ ವಿಶ್ವಾಸಮತ ಗೆದ್ದ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರ. ಇಂಧನ ಉಳಿಸಲು ಪ್ರಧಾನಿ ಹಾಗೂ ಗೃಹ ಸಚಿವರ ಬೆಂಗಾಲು ಪಡೆಯ ವಾಹನಗಳ ಸಂಖ್ಯೆಯಲ್ಲಿ ಗಣನೀಯ ಕಡಿತ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿದ ಚಿಲಿ ಮತ್ತು ಇಂಡೋನೇಷ್ಯಾ ವಿದೇಶಾಂಗ ಸಚಿವರು. ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರೀ ಏರಿಕೆ, ಆಮದು ಸುಂಕ ಶೇಕಡಾ 15% ಹೆಚ್ಚಳ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳಲ್ಲಿ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಿ. ಇದೀಗ ಮಧ್ಯಾಹ್ನದ ಮದಕರಿ ಪ್ರಸಾರದ ಉಲ್ಲಾಸ ಕಾರ್ಯಕ್ರಮಕ್ಕೆ ಶ್ರೋತೃಗಳೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎಂದಿನಂತೆ ಉಲ್ಲಾಸ ಕಾರ್ಯಕ್ರಮದಲ್ಲಿ ಗುರುರಾಜ್ ಕರ್ಜಗಿ ಅವರ ಪ್ರಸ್ತುತಿಯಲ್ಲಿ ಕರುಣಾಳು ಬಾಬಳಿಕೆ, ಆರೋಗ್ಯ ಬಿಂದು ಹಾಗೂ ಕೆಲವು ಭಾವಗೀತೆಗಳನ್ನು ಕೇಳುವಿರಿ. ಮೊದಲಿಗೆ

0: ಕೆಲವು ಪ್ರಕಟಣೆಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ಕೇಳುಗರೆ, ಪ್ರತಿನಿತ್ಯದಂತೆ ಉಲ್ಲಾಸ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಲಾಗತ್ತೆ. ಇಂದಿನ ಪ್ರಶ್ನೆ ಯಾವುದು ಅಂತಂದ್ರೆ, ಕಾಡು ಹಾದಿಯ ಜಾಡು ಹತ್ತಿ ಈ ಪುಸ್ತಕವನ್ನ ಬರೆದವರು ಯಾರು? ಪ್ರಶ್ನೆ ಮತ್ತೊಮ್ಮೆ ಹೇಳ್ತೇನೆ, ಕಾಡು ಹಾದಿಯ ಜಾಡು ಹತ್ತಿ ಈ ಪುಸ್ತಕ ಬರೆದಂಥವರು ಯಾರು? ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರವನ್ನ ಸಂದೇಶದ ಮುಖಾಂತರ ತಿಳಿಸಬಹುದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಸಂದೇಶ ಕಳಿಸಿದರ ಮೂಲಕ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗಳು 9448640273. ಪ್ರಶ್ನೆ ಮತ್ತೊಮ್ಮೆ ಹೇಳ್ತೇನೆ, ಕಾಡು ಹಾದಿಯ ಜಾಡು ಹತ್ತಿ ಈ ಪುಸ್ತಕವನ್ನು ಬರೆದ ಲೇಖಕರು ಯಾರು? ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ನಿಮ್ಮ ಸಂದೇಶವನ್ನು ಭಾವಗೀತೆಗಳ ಸಮಯದಲ್ಲೇ ಓದ್ತಾ ಹೋಗ್ತೇನೆ. ಈಗೊಂದು ಭಾವಗೀತೆಯನ್ನು ಕೇಳೋಣ.

ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ನಾವು ಇಂದು ಆಯ್ಕೆ ಮಾಡಿಕೊಂಡಿರುವ ಹಾಡುಗಳು ಈ ರೀತಿ ಇವೆ. ಗೀತಾ ಚಿತ್ರದಿಂದ ಈ ಹಾಡು

0: ಕೇಳುಗರೆ, ಈ ಹಾಡುಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಸಂದೇಶ ಕಳಿಸುವುದರ ಮೂಲಕ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗಳು 9448640273. ಮತ್ತೊಮ್ಮೆ ಹೇಳ್ತೇನೆ, 9448640273. ನಮ್ಮ ನಿಲಯಕ್ಕೆ ನಿಮ್ಮ ಸಂದೇಶವು ಬಂದು ತಲುಪಲು ಸಂಜೆಯ 4 ಗಂಟೆಯ ನಂತರ ಸಂದೇಶವನ್ನು ಕಳಿಸಬಹುದು. ನೀವು ಕೇಳ್ತಾ ಇದ್ದೀರಿ ಉಲ್ಲಾಸ ಕಾರ್ಯಕ್ರಮವನ್ನ. ಇದೀಗ ಕೇಳಿ
1: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
2: ಇದೊಂದು ತಮಾಷೆ ಕತೆ, ನನ್ನ ಅಜ್ಜ ಹೇಳ್ತಿದ್ದ ಕತೆ ಇದು. ನಾರಾಯಣ ಭಟ್ರು ರಾಮ್ಪುರದ ರಾಜನ ಆಸ್ಥಾನ ವಿದ್ವಾಂಸರು, ನಿಜವಾಗ್ಲೂ ಜ್ಞಾನಿಗಳು, ನಮ್ಮ ಶಾಸ್ತ್ರಗಳ ಪುರಾಣಗಳ ತಲಸ್ಪರ್ಶಿ ಅಧ್ಯಯನ ಮಾಡಿದವರು. ಅವರ ಮಾರ್ಗದರ್ಶನದಲ್ಲಿ ರಾಜ್ಯ ಸುಸೂತ್ರ ನಡೆದಿತ್ತು. ದುರ್ದೈವ ಅಂದರೆ ಈ ನಾರಾಯಣ ಭಟ್ಟರ ಏಕಮಾತ್ರ ಪುತ್ರ, ಅವನ ಹೆಸರು ಗುಂಡಭಟ್ಟ ಅಂತ, ಅಕ್ಷರ ಶತ್ರು ಅವನು. ಸಾಮಾನ್ಯ ಪಂಡಿತ ಪುತ್ರ ಅಂತ ಕರೀತಾರೆ, ಈ ಪಂಡಿತರ ಮಕ್ಕಳು ಬಹಳ ದಡ್ಡ ಇರ್ತಾರೆ ಅಂತ. ಇವನು ಹಾಗೆ ಆಗಿದ್ದ, ವಿದ್ಯೆಯ ಗಂಧ ಕೂಡ ಬರಲಿಲ್ಲ ಅವನಿಗೆ. ಮನೆ ಲಕ್ಷಣವಾಗಿ ಮುಹೂರ್ತ ಊಟ ಮಾಡಿಕೊಂಡು ನಿರಾಳವಾಗಿದ್ದಂಥ ಹುಡುಗ. ವಯಸ್ಸು 25 ಆದರೂ ಕೆಲಸ ಇಲ್ಲ, ಸ್ನೇಹಿತರ ಸೇರ್ಕೋಬೇಕು. ಅವನ ಹುಚ್ಚು ಏನು ಗೊತ್ತಾ? ಗೋಲಿ ಆಡೋ ಹುಚ್ಚು, ಬರೀ ಗೋಲಿ ಆಡೋದು. ಒಂದು ಚೂರು ಟೈಮ್ ಸಿಕ್ಕರೆ ಸಾಕು, ಅವನು ಬೆರಳಲ್ಲಿಟ್ಕೊಳ್ಬೇಕು, ಗೋಲಿ ಇಟ್ಕೋಬೇಕು, ಮಧ್ಯದ ಬೆರಳು ಎತ್ತಬೇಕು, ಹೊಡಿತಾ ಇರೋದು, ಇದೇ ಕೆಲಸ. ಒಂದು ಬಾರಿ ನಾರಾಯಣ ಭಟ್ರು ತೀರ್ಥಯಾತ್ರೆಗೆ ಹೋದರು. ಆಗೆಲ್ಲ ತೀರ್ಥಯಾತ್ರೆ ಅಂದರೆ 2 ದಿವಸ 3 ದಿವಸ ಅಲ್ಲ, ತಿಂಗಳಾನ್ಗಟ್ಟಲೆ ಹೋಗಬೇಕು. ಪಂಡಿತರ ಪ್ರಯಾಣಕ್ಕೆ ಹೋದ ಕೆಲವೇ ದಿವಸದಲ್ಲಿ ಒಂದು ರಾಜ್ಯಕ್ಕೊಂದು ಆಪತ್ತು ಬಂತು. ಉತ್ತರ ಭಾರತದಿಂದ ವಿದ್ವಾಂಸರೊಬ್ಬರು ಬಂದರು, ರಾಮ್ಪುರಿಗೆ ಬಂದು ರಾಜನ ದರ್ಬಾರಿಗೆ ಹೋಗಿ ಹೇಳಿದ್ರಂತೆ,

0: ನನ್ನೊಂದಿಗೆ ಯಾರಾದರೂ ಆಧ್ಯಾತ್ಮಿಕ ವಿಷಯ ಚಿಂತನೆ ಮಾಡೋರಿದ್ರೆ, ವಾದ ವಿವಾದ ಮಾಡೋದಿದ್ರೆ ಬರಲಿ, ನಾನು ಚರ್ಚೆ ಮಾಡ್ತೀನಿ. ಅಂಥ ಗಟ್ಟಿಗರು ಯಾರು ಇಲ್ಲ ಅಂದರೆ ಜಯಪತ್ರ ಬರ್ಕೊಡ್ಬೇಕು, ನಿಮ್ಮ ರಾಜ್ಯ ಅದನ್ನು ಸೋತ್ ಹೋಗಿದೆ ಅಂಥೇಳಿ. ಈಗ ನೋಡಿದ್ರೆ ವಿದ್ವಾಂಸ ನಾರಾಯಣ್ ಭಟ್ರು ಪ್ರವಾಸದಲ್ಲಿದ್ದಾರೆ. ಇಂಥ ದೊಡ್ಡ ವಿದ್ವಾಂಸರು ಎದುರಿಸೋರು ಯಾರು ಇಲ್ಲಲ್ಲ. ಯಾರು ಇಲ್ಲ ಅಂದ್ರೆ ರಾಜ್ಯಕ್ಕೆ ಅಪಮಾನ, ಏನು ಮಾಡಬೇಕು? ರಾಜ ಹೇಳ್ದ, ನಾರಾಯಣ್ ಭಟ್ರ ಮಗ ಇದ್ದಾನಲ್ಲ ಗುಂಡಭಟ್ಟ, ಅವರೇ ಕರ್ಕೊಂಬನಿ, ಅವರೇ ಬಹುತೇಕ ಪಂಡಿತರ ಜ್ಞಾನಕ್ಕೆ ವಾರಸುದಾರರಾದ್ರಿಂದ ವಾದಕ್ಕೆ ಅವರೇ ಸರಿ ಆಗ್ಬೋದು ಪಂಡಿತರ ಜೊತೆಗೆ ಅಂತ ಕರ್ಕೊಂಬಂದ್ರು. ರಾಜನಿಗೇನು ಗೊತ್ತೀ ಗುಂಡಭಟ್ಟನ ಹಣೆ ಬರ, ಮಾತಾಡೋಕೆ ಬರಲಿ, ಅವನು ಮೂರ್ಖ ಅಂದ್ರೆ ಶತಮೂರ್ಖ. ಅವನು ದೂತರು ಭಟ್ರ ಮನೆಗೆ ಬಂದರು, ಭಟ್ರ ಪತ್ನಿ ಹೇಳಿದ್ರು ಹಿಂಗಿದೆ ಅಂತ. ಮಗನ ದಡ್ಡತನ ಗೊತ್ತಿತ್ತಲ್ಲ ಅಮ್ಮನಿಗೆ, ಹೌಹಾರಿ ಓದ್ಲಕ್ಕೆ ಏನು ಮಾಡೋದು, ರಾಜ ಆಜ್ಞೆ ಬಿಡೋಕ್ಕಾಗಲ್ಲ. ಮನೆ ಒಂದು ಗೋಲಿ ಆಡ್ತಾ ಕೂತಿದ್ದಾನೆ ಗುಂಡಭಟ್ಟ, ಅವನು ಕರೆದ್ರು, ಮುಖ ತೊಳ್ಕೊಳ್ಳೋ ಸ್ವಲ್ಪ ಅಂದರು, ಹಣೆಗೊಂದಿಷ್ಟು ವಿಭೂತಿ ಕುಂಕುಮ ಹಚ್ಚಿದ್ರು, ಒಳ್ಳೆ ಬಟ್ಟೆ ಹಾಕಿ ದೂತರ ಜೊತೆ ಹೋಗು ಅಂದರು. ಅವನು ಯಾವ ಚಿಂತೆನೇ ಇಲ್ಲ ಗುಂಡಭಟ್ಟನಿಗೆ, ಆರಾಮಾಗಿ ರಥದಲ್ಲಿ ಕೂತ ದರ್ಬಾರಿನ ಕಡೆ ಹೊಡೆದ. ಜೇಬಿನಲ್ಲಿ ಯಾವಾಗಲೂ ಇದ್ದು ಅಲ್ಲ, ನಾಲ್ಕಾರು ಗೋಲಿ ಇರಬೇಕಲ್ಲ, ಇತ್ತು. ದರ್ಬಾರದಲ್ಲಿ ಸ್ವಾಗತಿಸಿ ಎತ್ತರ ಜಾಗದಲ್ಲಿ ಕೂಡಿಸಿದ್ರು ಪೀಠದಲ್ಲಿ ಅವನು. ಅವನ ಎದುರಿಗೆ ಇನ್ನೊಂದು ಎತ್ತರದ ಪೀಠದೊಳಗೆ ಉತ್ತರದ ಪಂಡಿತರು, ಅವ್ರನ್ನ ಕೂಡಿಸಿದ್ರು. ಗುಂಡಭಟ್ಟ ಏನು ಮಾಡ್ತಿದ್ದ, ತನ್ನ ಬಲಗೈ ಹೆಬ್ಬೆರಳು ಕಿರಿಬೆರಳು ಜಲ ಕೊತ್ತಿ ಎಡಗೈನಿಂದ ಮಧ್ಯದ ಬೆರಳು ಎತ್ತಿ ಗೋಲಿ ಆಟದ ತಾಲೀಬ್ ಮಾಡ್ತಾ ಇದ್ದ. ಅದೇ ಕೆಲಸ, ಮತ್ತೊಂದೇನಿಲ್ಲ. ಅದನ್ನ ಪಂಡಿತ ನೋಡಿದ, ಈ ಮಹಾಪಂಡಿತರಂಗೆ ಬಂದಿದ್ದಾನೆ, ಬರೀ ಹಿಂಗೆ ಹಿಂಗೆ ಬೆರಳು ಸನ್ನೆ ಮಾಡ್ತಾನೆ, ಬಹುಶಃ ಈ ಪಂಡಿತ ಮೌನವಾದಕ್ಕೆ ಖ್ಯಾತ ಅಂತ. ಅದೊಂಥರದ ವಾದ ಇತ್ತು, ಮೌನದಲ್ಲೇ ವಾದ ಮಾಡುವಂಥದ್ದು, ಬಾಯಿ ಬಿಡೋಲ್ಲ, ಬರೀ ಸನ್ನೆಗಳಿಂದ ತಿಳ್ಕೊಬೇಕು, ಇದು ಖ್ಯಾತ ಇರಬೇಕು, ಆದ್ದರಿಂದ ಬರೀ ಹಾವಭಾವದಿಂದನೇ ವಾದ ಮಾಡ್ತೇನೆ ಅಂತ ಅವನು ತೀರ್ಮಾನ ಮಾಡಿ ಏನು ಮಾಡಿದ, ತಮಾಷೆ ಇದೆ, ಅವನು ತನ್ನ ಬಲಗೈಯನ್ನು ಮುಂದೆ ಮಾಡಿ ತನ್ನ ತೋರಬೆರಳನ್ನು ಇವನ ಮುಖದ ಕಡೆ ಚಾಚಿದ. ತೋರಬೆರಳನ್ನು ಗುಂಡಭಟ್ಟನ ಮುಖದ ಕಡೆ ಚಾಚಿದ. ಗುಂಡಭಟ್ಟ ನೋಡಿದ, ಹುಬ್ಬು ಗಂಟಿಕ್ಕಿದ, ತನ್ನ ಬಲಗೈಯನ್ನು ಮುಂದೆ ತಂದ. ಅವನು ಒಂದು ಬೆರಳು ತಾನೇ ಮಾಡಿದ್ದು, ಇವನು ಎರಡು ಬೆರಳು ಚಾಚಿದ ಅವನ ಮುಖದ ಕಡೆಗೆ. ಆ ಪಂಡಿತ ಮುಖ ಸಣ್ಣ ಮಾಡಿ, ನಾ ಸೋತೆ ಅಂದ. ಜನರಿಗೇನು ಅರ್ಥ ಆಗಲಿಲ್ಲ, ಅವನೇನು ಹೇಳ್ದ, ಇವನೇನು ಹೇಳ್ದ, ಗುಂಡಭಟ್ಟ ಸೋತ ಗೆದ್ದ ಅಂದರೆ ಅವನೇನು ಹೇಳ್ದ, ಆದರೂ ಚಪ್ಪಳೆ ತಟ್ಟಿದ್ರು, ನಮ್ಮ ಅವನು ಗೆದ್ದನಲ್ಲ ಅಂತ. ಈಗ ಪಂಡಿತರು ಬಲಗೈ ಮೇಲೆ ಕೆತ್ತಿ ತನ್ನ ಕೈ ಐದು ಬೆರಳುಗಳನ್ನು ಅಗಲು ಮಾಡಿ ಹಿಡ್ಕೊಂಡ್ರು, ಹಸ್ತದ ಐದು ಬೆರಳುಗಳನ್ನು ಅಗಲು ಮಾಡಿ ಹಿಡ್ಕೊಂಡ್ರು. ಗುಂಡಭಟ್ಟನ ಮತ್ತಿಷ್ಟು ಕೋಪ ಬಂದಂಗಾಯ್ತು. ಅವನೇನು ಮಾಡ್ದ ಗೊತ್ತಾ, ತನ್ನ ಬಲಗೈ ಎತ್ತಿದ, ಬೆರಳೆಲ್ಲ ಸೇರಿ ಮುಷ್ಟಿ ಮಾಡಿದ. ಆಗ ಪಂಡಿತರು ಸೋತ್ ಕೈ ಮುಗಿದು, ನಾನು ಎರಡನೇ ಬಾರಿಗೆ ಸೋತ್ ಹೋದೆ ಅಂದರು. ಇದೇನು ವಿಚಿತ್ರ ಇದು, ಮಾತಾಡದೆ ಬರೀ ಕೈ ಸನ್ನೆ ಎಂದು ಮಾಡ್ತಾ ಇದ್ದಾರಲ್ಲ. ಆ ಪಂಡಿತ ಹೇಳ್ದ, ನಿಮ್ಮ ಪಂಡಿತರು ಮಹಾಜ್ಞಾನಿಗಳು, ಕೈ ಸನ್ನೆಯಿಂದ ನನ್ನ ಮನಸ್ಸನ್ನು ಅರಿತು ವಿಷಯ ಪ್ರತಿಪಾದನೆ ಮಾಡಿದಂಥ ಮಹಾಪಂಡಿತರು ಅಂತ ದೀರ್ಘದಂಡ ನಮಸ್ಕಾರ ಮಾಡಿ ಜಯಪತ್ರ ಬರ್ಕೊಟ್ಟು ಹೊರಟೆಬಿಟ್ರು. ಜನ ಎಲ್ಲ ಜಯ ಅಂದರು. ಕೆಲವರು ಹೋಗಿ ಪಂಡಿತರನ್ನು ಕೇಳಿದ್ರಂತೆ, ಸ್ವಾಮಿ ನಿಮ್ಮ ವಾದ ವಿವಾದ ನಮಗೆ ತಿಳಿಲಿಲ್ಲ, ನೀವೇನು ಹೇಳಿದ್ರಿ, ಅವರೇನು ಹೇಳಿದರು ಅಂತ. ಆಗ ಪಂಡಿತರು ಹೇಳಿದ್ರಂತೆ, ನೋಡಿ ನಾನು ಮೊದಲು ಒಂದು ಬೆರಳು ತೋರಿಸಿ ಮನುಷ್ಯ ಜಾತಿ ಒಂದೇ ಅಲ್ವಾ ಅಂತ ಕೇಳಿದೆ. ಅದಕ್ಕೆ ಆ ಪಂಡಿತರು, ಅಲ್ಲ, ಮನುಷ್ಯ ಜಾತಿ ಎರಡು, ಗಂಡು ಹೆಣ್ಣು ಅಂತ ಎರಡಿದ್ದಾವೆ ಅಂತ ತೋರಿಸಿದ್ರು, ನಾ ಸೋತ್ ಹೋಗ್ಲಿಲ್ವಾ, ಮತ್ತೆ ಇನ್ನೊಂದೇನು ತೋರಿಸಿದ್ರಿ, ಇಡೀ ಮನುಷ್ಯ ದೇಹ ಆದದ್ದು ಪಂಚಭೂತಗಳಿಂದ ಅಂತ ಐದು ಬೆರಳು ತೋರಿಸಿದೆ ನಾನು. ಅದಕ್ಕೆ ನಿಮ್ಮ ಪಂಡಿತರು ಮಹಾಜ್ಞಾನಿಗಳು, ಅವೆಲ್ಲ ಮುಷ್ಟಿ ಮಾಡಿ ಎಲ್ಲ ಪಂಚಭೂತಗಳು ನಮ್ಮ ದೇಹದಲ್ಲೇ ಇದ್ದಾವೆ ಅಂತ ಮುಷ್ಟಿ ತೋರಿಸಿದ್ರು. ಮುಂದಂದ್ರು ಪುಂಡಭಟ್ಟ ಬಹಳ ಬುದ್ಧಿವಂತ ಹಾಗಾದ್ರೆ ಅಂತ ಓಡಿ ಬಂದ್ರು ಗುಂಡಪ್ಪನ ಕಡೆ. ಅಲ್ಲಪ್ಪ, ಈ ವಾದ ವಿವಾದ ಏನಾಯ್ತು ನಿಮ್ಮ ನಡುವೆ ಅಂತ. ಆ ಗುಂಡಭಟ್ಟ ಹೇಳ್ದ, ಅವನೆಂತ ಪಂಡಿತ್ರಿ, ಜಗಳಕ್ಕೆ ಬಂದಿದ್ದ, ಇನ್ನು ಸ್ವಲ್ಪ ತಾಯಿದ್ರು ಬಿಡ್ತೀರಿ ಅರವನ್ನ, ನಾನು ಗೋಲಿ ಆಡೋದನ್ನ ನೋಡಿದ್ದಾನೆ, ನನ್ನ ಕಡೆ ಒಂದು ಬೆರಳು ಚಾಚಿಬಿಟ್ಟು ನಿನ್ನೊಂದು ಕಣ್ಣು ಕಿತ್ತು ಬಿಡ್ತೀನಿ ಅಂತಂದ. ಒಂದು ಬೆರಳು ತೋರಿಸಿ, ನಾನು ಬಿಡ್ತೇನಾ, ನಾನು ನಿನ್ನ ಎರಡು ಕಣ್ಣು ಕಿತ್ತು ಬಿಡ್ತೇನೆ ಅಂತ ಎರಡು ಬೆರಳು ತೋರಿಸಿದೆ. ಹೆದರ್ಕೊಂಬಿಟ್ಟ ನೋಡಿ, ಆಮೇಲೆ ಬಂದ, ನಾನು ಹೊಡಿತೀನಿ ಅಂತ ಕೈ ಎತ್ತಿಬಿಟ್ಟ, ನಾನು ಹೇಳಿದ್ರೆ ಬಿಡ್ತೇನಾ, ನೀನು ಹೊಡೆದ್ರೆ ನಾನು ನೀನು ಕುಟ್ಟಿ ಬಿಡ್ತೇನೆ ಅಂತ ಮುಷ್ಟಿ ತೋರಿಸಿದೆ, ಹೆದರು ಓಡಿ ಹೋದ ಅಂತ. ಸ್ವಾಮಿ, ನಿಜ ಜೀವನದಲ್ಲೂ ಹಾಗೇನೆ, ನಾವೊಂದು ಮಾಡ್ತೇವೆ, ಜನ ತಿಳಿಯೋದೇ ಬೇರೆ. ನಾವು ತಿಳ್ಕೊಂಡಿರುವ ಹಾಗೆ ಇನ್ನೊಬ್ರು ತಿಳ್ಕೋತಾರೆ ಅನ್ನೋ ಭ್ರಮೆ ಬೇಡ, ಅವರವರ ತಿಳಿವಿನಂತೆ ಅವ್ರಿಗೆ ಅರ್ಥ ಆಗತ್ತೆ. ಅದರಿಂದ ನಾನು ಹೇಳಿದ ಹಾಗೆ ಜನ ಅರ್ಥ ಮಾಡ್ಕೋತಾರೆ ಅಂತಿಲ್ಲ, ನನ್ನ ಮನಸ್ಸಿನಲ್ಲಿ ಇರೋದೇ ಬೇರೆ, ಅವ್ರು ಅರ್ಥ ಮಾಡ್ಕೊಳ್ಳೋದೇ ಬೇರೆ.
1: ಕರುಣಾಳು ಬಾಬೆಳಕೆ ಸರಣಿ.

0: ने कमा प्रसारवायितो प्रस्तुति डॉक्टर गुरुराज कर्जके निर्वहणे एसआर भट प्रसार संयोजने एमजी रवि.
1: ನೀವು ಕೇಳ್ತಾ ಇದ್ದೀರಿ ಉಲ್ಲಾಸ ಕಾರ್ಯಕ್ರಮವನ್ನು. ನಮ್ಮ ಸ್ಟುಡಿಯೋ ಸಮಯ ಆಗಿದೆ 1:36:18. ಇದೀಗ ಆರೋಗ್ಯ ಬಿಂದು. ಆರೋಗ್ಯ ಬಿಂದುವಿನಲ್ಲಿ ಹಿರಿಯರ ಆರೋಗ್ಯದ ರಕ್ಷಣೆ ಹಾಗೂ ಹೋಮಿಯೋಪತಿಯ

0: ಸಮಯ ಆಗಿದೆ 1:36. ಇದೀಗ ಆರೋಗ್ಯ ಬಿಂದು. ಆರೋಗ್ಯ ಬಿಂದುವಿನಲ್ಲಿ ಹಿರಿಯರ ಆರೋಗ್ಯದ ರಕ್ಷಣೆ ಹಾಗೂ ಹೋಮಿಯೋಪತಿಯ ವೈದ್ಯ ಪದ್ಧತಿ ಈ ವಿಷಯದ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಡಾಕ್ಟರ್ ಶ್ರೀಪಾದ ಹೆಗಡೆ ಅವರು.
1: ಗುಡ್ ಹೆಲ್ತ್ ಈಸ್ ಕೀ ಟು ಎ ಗುಡ್ ಲೈಫ್ ಡ್ಯೂರಿಂಗ್ ಓಲ್ಡರ್ ಏಜ್. ವಯೋವೃದ್ಧರನ್ನು ಹೆಚ್ಚಿಗೆ ಹೊಂದುವುದಕ್ಕಿಂತ ಆರೋಗ್ಯವಂತ ಹಿರಿಯರನ್ನು ಪಡೆಯುವುದು ಆಯುಷ್ಯಕ್ಕೆ ಜೀವ ಕೊಟ್ಟಂತೆ. ಹಿರಿಯರ ಸಂಪೂರ್ಣ ಆರೋಗ್ಯವನ್ನು ಈ ಕೆಲವು ಕ್ರಮದಿಂದ ಪಡೆಯಬಹುದು. ಹೇಗೆ? ಜೀವನಾವಧಿಯ ಆರೋಗ್ಯ ಸಂರಕ್ಷಣೆಗೆ ಶ್ರಮಿಸುವುದು, ವಯೋವೃದ್ಧರಲ್ಲಿ ಸೌಹಾರ್ದ ಆರೋಗ್ಯಕರ ವಾತಾವರಣ ಸೃಷ್ಟಿಸುವುದು, ಮೂಲಭೂತ ಪ್ರಾಥಮಿಕ ಆರೋಗ್ಯ ಒದಗಿಸುವುದು, ಹಿರಿಯರ ಅನುಭವಾಮೃತವನ್ನು ಗುರುತಿಸಿ ಗೌರವಿಸುವುದು, ಕುಟುಂಬದ ಮತ್ತು ಸಮಾಜದ ಚಟುವಟಿಕೆಗಳಲ್ಲಿ ಸಂಪೂರ್ಣ ತೊಡಗಿಸಿಕೊಳ್ಳುವಂತೆ ನೋಡಿಕೊಳ್ಳುವುದು, ಹಿರಿಯರಲ್ಲಿ ಸಾಮಾನ್ಯವಾಗಿ ಕಾಣಸಿಗುವ ರೋಗಗಳು ಹೀಗಿವೆ. 57% ಹಿರಿಯರಲ್ಲಿ ಕಣ್ಣು ಮತ್ತು ದೃಷ್ಟಿಮಾಂದ್ಯತೆ, ಅದರೊಳಗೆ ಕೆಟ್ರಾಕ್ಟ್ ಕೂಡ ಸೇರಿ ಬರ್ತದೆ, ಹಾಗೂ 45% ಸಂದು ಮತ್ತು ಕೀಲು ನೋವುಗಳು, 43% ದಂತ ಮತ್ತು ಒಗೆಯುವ ತೊಂದರೆ, ಮತ್ತು ವಯಸ್ಸಾದರಲ್ಲಿ ಹಲ್ಲು ಉದುರಿ ಅಥವಾ ಕಿವುಗಳಾಗಿ ಆಗುವಂತಹ ತೊಂದರೆ, 15% ಕಿವಿ ತೊಂದರೆ ಅಥವಾ ಕಿವುಡುತನ, ಇನ್ನು 15% ರಕ್ತದೊತ್ತಡ ಮತ್ತು ಹೃದಯದ ಕಾಯಿಲೆಗಳು. ಉಳಿದ ಕಾಯಿಲೆಗಳಾದ ಅಲ್ಜಿಮೆರ್ಸ್ ತೊಂದರೆ, ಮಾನಸಿಕ ತೊಂದರೆ, ಅರ್ಧಾಂಗ ಅಥವಾ ಪಾರ್ಶ್ವವಾಯು, ಕ್ಯಾನ್ಸರ್ ರೋಗಗಳು, ಸಿಹಿಮೂತ್ರ, ಮೂತ್ರಪಿಂಡದ ತೊಂದರೆ, ಇದೇ ಮುಂತಾದ ತೊಂದರೆಗಳು ಸಾಮಾನ್ಯವಾಗಿ ಹಿರಿಯರಲ್ಲಿ ಕಾಣಬರುತ್ತವೆ. ಈ ಎಲ್ಲ ರೋಗಗಳಿಗೆ ಹೋಮಿಯೋಪತಿಯಲ್ಲಿ ಸೂಕ್ತ ಪ್ರಯೋಜನಕಾರಿ ಮತ್ತು ಪರಿಣಾಮಕಾರಿ ಚಿಕಿತ್ಸೆ ಮತ್ತು ಔಷಧಿಗಳಿವೆ. ಹೋಮಿಯೋಪತಿ ವೈದ್ಯರುಗಳಿಗೆ ಈ ಹಿರಿಯರ ತೊಂದರೆಗಳನ್ನು ಕೇಳಿ ಅದಕ್ಕೆ ಸಮರ್ಪಕ ಔಷಧಿ ಮತ್ತು ಪರಿಹಾರ ನೀಡುವ ತಾಳ್ಮೆ ಇದೆ. ಹಾಗಿದ್ದರೆ ಹೋಮಿಯೋಪತಿ ವೈದ್ಯ ಪದ್ಧತಿಯು ಹಿರಿಯರ ಆರೋಗ್ಯ ಕಾಪಾಡುವಲ್ಲಿ ಈ ರೀತಿ ಪಾತ್ರ ವಹಿಸಬಹುದು. ಹೇಗೆ? ಹಿರಿಯರ ರೋಗದ ಬಗ್ಗೆ ತಿಳುವಳಿಕೆ ಮತ್ತು ಜಾಗರೂಕರಾಗಿರುವಂತೆ ಮಾಡುವುದು, ರೋಗ ತಡೆಗಟ್ಟುವಂತೆ ಮತ್ತು ಉಪಶಮನದ ಮಾರ್ಗವನ್ನು ಸೂಚಿಸುವುದು, ಹಿತಮಿತವಾದ ಆಹಾರ ವಿಹಾರ ಮತ್ತು ವ್ಯಾಯಾಮ ಮಾಡುವಂತೆ ನೋಡಿಕೊಳ್ಳುವುದು, ಚಿತ್ತ ಸ್ವಾಸ್ಥ್ಯ ಮತ್ತು ಗುಣಾತ್ಮಕ ವಿಚಾರಗಳಿಂದ ಉಲ್ಲಸಿತರಾಗಿರುವಂತೆ ಮಾಡುವುದು, ಹೊಲಿಸ್ಟಿಕ್ ಅಪ್ರೋಚ್ನಿಂದ ಜೀವನದ ಗುಣಮಟ್ಟವನ್ನು ಕಾಪಾಡುವುದು. ಹೊಲಿಸ್ಟಿಕ್ ಅಂದರೆ ಸಮಗ್ರತೆ ಅಂತ. ಇದು ಹೋಮಿಯೋಪತಿಯ ಒಂದು ವಿಶೇಷವಾದಂತಹ ಗುಣ.
0: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ಹಿರಿಯರ ಆರೋಗ್ಯ ರಕ್ಷಣೆ ಹಾಗೂ ಹೋಮಿಯೋಪತಿ ವೈದ್ಯ ಪದ್ಧತಿ ಈ ವಿಷಯದ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಶ್ರೀಪಾದ ಹೆಗಡೆಯವರು. ಕೇಳುಗರೆ, ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು. ಆ ಪ್ರಶ್ನೆಗೆ ಯಾರೆಲ್ಲ ಉತ್ತರವನ್ನ ನೀಡಿದ್ದಾರೆ ಅಂತ ನೋಡೋಣ. ಪ್ರಶ್ನೆ ಈ ರೀತಿ ಇತ್ತು: ಕಾಡು ಹಾದಿಯ ಜಾಡು ಹತ್ತಿ ಈ ಪುಸ್ತಕವನ್ನ ಬರೆದಂತಹ ಲೇಖಕರು ಯಾರು ಅನ್ನೋದನ್ನ ಮೊದಲಿಗೆ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡ್ಬಿಟ್ಟು ಆಮೇಲೆ ಉತ್ತರವನ್ನ ನೋಡೋಣ. ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ನಾಗೇಂದ್ರ ಗುಂಡಮ್ಮ ದೊಡ್ಡವುಳ್ಳಾರ್ತಿ ಚಳ್ಕೆರೆಯಿಂದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ವಾಣಿ ಸತೀಶ್ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಅವ್ರ ಕಡೆಯಿಂದನೂ ಸಂದೇಶ ಬಂದಿದೆ. ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಚಿನ್ಮಯ್ ಮಮತಾ ತಿಮ್ಮಾರೆಡ್ಡಿ ಮರುಳ ಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ ತಮ್ಮ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ, ಹನಿ ಜೇನು ಗಂಗಣ್ಣ ಅವರು ಎಚ್ ಡಿ ಪುರ ಇಂದ ಸಂದೇಶವನ್ನ ಕಳಿಸಿದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ಋಷಭೇಂದ್ರಪ್ಪ ಎಚ್ ವಾಲ್ಮೀಕಿ ನಗರ ಚಿತ್ರ ಚಳ್ಳಕೆರೆಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕು ಇಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ, ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಶಿವಮೊಗ್ಗ ಜಿಲ್ಲೆಯಿಂದ ತಮ್ಮ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ತಮ್ಮ ಸಂದೇಶವನ್ನ ಕಳಿಸಿದ್ದಾರೆ. ನಾಗವೇಣಿ ಸತೀಶ್ ರೋಹಿತ್ ಕನ್ನಿಕಾ ರೋಡ್ ಚಿತ್ರದುರ್ಗದಿಂದ ತಮ್ಮ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಚಿಗಟೇರಿ ದಿನೇಶ್ ಶೆಟ್ರು, ಚಿಗಟೇರಿಯಿಂದ ಬಸವರಾಜ್ ಶೆಟ್ರು ಆದಿಶೆಟ್ರು ಬಸವರಾಜ್ ಓಕೆ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಶಾಂತಾಚಾರ ಬಡಿಗೇರಿ ಕೊಕ್ಕನೂರು ಹರಿಹರ ತಾಲೂಕಿನಿಂದ ತಮ್ಮ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ಜೆಸಿಎಚ್ ಗೊಂಚಿಗಾರ ಭರಮಸಾಗರದಿಂದ ತಮ್ಮ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಕೃಷ್ಣಾಪುರದ ಮೂಲದವರು ಅಂತ ಹೇಳ್ಬಿಟ್ಟು ಸಂದೇಶವನ್ನ ಕಳಿಸಿದ್ದಾರೆ, ಆದರೆ ತಮ್ಮ ಹೆಸರನ್ನ ಮೆನ್ಷನ್ ಮಾಡಿಲ್ಲ ಇಲ್ಲಿ. 5600 ಓಕೆ

ಕೊನೆ ನಂಬರ್ ಆಗಿತ್ತು ಅವರದು. ಮತ್ತೊಂದು ಸಂದೇಶ, ಅಶ್ವಿನಿ ರಾಜು, ಕೆಬಿ ರಾಜು, ಅಚ್ಯುತ್ ಸೂರ್ಯ, ಆನಂದ್ ಭಾಸ್ಕರ್ ಕಲಾವತಿ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಟಿ ಗೋವಿಂದ್ ರಾಜು, ಓಕೆ. ಮುಂದಿನ ಸಂದೇಶ ಬಂದಿದೆ, ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ತಮ್ಮ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ, ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ ತಮ್ಮ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ಸುಬಾನ್ ಕೋರಿ ಹಗರಿ ಬೊಮ್ಮನಹಳ್ಳಿಯಿಂದ ತಮ್ಮ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ಅಂಪಸಾಗರದಿಂದ, ಓಕೆ. ಮುಂದಿನ ಸಂದೇಶ ಬಂದಿದೆ, ಸಿದ್ಧಲಿಂಗ ಮೂರ್ತಿ ಸಿರಿಗೆರೆಯಿಂದ ತಮ್ಮ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ, ಮೀರಾ ಅಮರನಾಥ್ ಚಿತ್ರದುರ್ಗದಿಂದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಲತಾ ಸುಹಾಸ್ ಹೊಸಕೋಟೆ ಇಂದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ, ಉಮಾ ಮೋಹನ್ ಮುರಳಿ ಒಂದನೇ ಕ್ರಾಸ್ ಜೋಗಿಮಟ್ಟೆ ರಸ್ತೆಯಿಂದ ವಿಭಾದೀಪಕ್ ಬೆಂಗಳೂರು ಇಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ, ಶುಭ ಮಧ್ಯಾಹ್ನ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಓಕೆ, ತಮಗೂ ಕೂಡ ಶುಭ ಮಧ್ಯಾಹ್ನ. ಹೇಗಿದ್ದೀರಿ ಅಂತ ಕೇಳ್ತಾ ಇದ್ದಾರೆ. ನಾವು ಕೂಡ ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ಜಗಳೂರು ತಾಲೂಕು ಜಮ್ಮಾಪುರ ಗ್ರಾಮದಿಂದ ಜೆಎಸ್ಪಿ ಶಿವು ಅವರು ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ಎಂ ಬಸವರಾಜ್ ಸಾವಿತ್ರಮ್ಮ ಯಶೋಧ ತಿಪ್ಪಮ್ಮ ಸಿದ್ದೇಶ್ ಖಾನಾ ಹೊಸಳ್ಳಿ ಕೂಡ್ಲಿಗಿ ತಾಲೂಕಿನಿಂದ ಕಳಿಸ್ಕೊಟ್ಟಿದ್ದಾರೆ. ಓಕೆ, ಮಲ್ಲಿಕಾರ್ಜುನ್ ಮೊಗಲಹಳ್ಳಿ ಗ್ರಾಮ ಮೊಳಕಾಲ್ಮೂರು ತಾಲೂಕಿನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲ ಗುಂದಿ ಜಗಳೂರು ತಾಲೂಕಿನಿಂದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್ ಅವರು ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ವನಕೆ ಓಬವ್ವ ತವರೂರು ಗುಡೇಕೋಟೆಯಿಂದ ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಪ್ರಜ್ವಲ್ ಅವರು ತಮ್ಮ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ರಾಯಬಾಗ್ ತಾಲೂಕಿನ ಮುಗುಳಕೋಡದಿಂದ ಶಿವಲಿಂಗಯ್ಯ ಹಿರೇಮಠ್ ಕಲಾವತಿ ಹಿರೇಮಠ್ ಅಭಿಷೇಕ್ ಹಿರೇಮಠ್ ಅವರು ಸಹ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಮೂರ್ತಿ ಜಿಎಚ್ಆರ್ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ಶಿಲ್ಪಾ ವಿದ್ಯಾನಗರ ಇಂದ ಕಳಿಸ್ಕೊಟ್ಟಿದ್ದಾರೆ. ಎಂ ರಮೇಶ್ ಅಗರಿ ಗಜಾಪುರ ಇಲ್ಲಿಂದ ಸಂದೇಶ ಬಂದಿದೆ. ಮತ್ತೊಂದು ಸಂದೇಶ, ರವಿಕುಮಾರ್ ನಾಯಕ ಎಂಎಚ್ ವೆಂಗ್ ಮೀಟಿ ಕುರ್ಕೆ ಹಿರಿಯೂರು ತಾಲೂಕಿನಿಂದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಓಕೆ ಕೇಳುಗರೆ, ಉತ್ತರವನ್ನ ಕಳಿಸಿದಂತಹ ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳನ್ನ ಹೇಳ್ತಾ ಇನ್ನು ಪ್ರಶ್ನೆಗೆ ಉತ್ತರ ಹೇಳೋ ಸಮಯ. ಕಾಡು ಹಾದಿಯ ಜಾಡು ಹತ್ತಿ ಈ ಪುಸ್ತಕವನ್ನ ಬರೆದಂತಹ ಲೇಖಕರು ಕಾರ್ತಿಕಾದಿತ್ಯ ಬೆಳಗೋಡು. ಇವರು ಮಲೆನಾಡಿನ ಸೊಬಗು, ಜನರ ಜೀವನ ಮತ್ತು ಪ್ರಕೃತಿಯನ್ನ ವರ್ಣಿಸುವ 12 ಪುಟಗಳ ಕತೆಗಳ ಒಂದು ಅಪೂರ್ವ ಸಂಕಲನ ಇದಾಗಿದೆ. ಮಲೆನಾಡಿನ ಬದುಕಿನ ಆಳವಾದ ಪಯಣವನ್ನ ತಿಳಿಸುವ ಸಣ್ಣ ಕತೆಗಳನ್ನು ಇದು ಹೊಂದಿದೆ. ಮೂಡಿಗೆರೆಯ ಸುತ್ತಮುತ್ತಲಿನ ಗ್ರಾಮೀಣ ಜೀವನವನ್ನ ಆಧರಿಸಿದ ಕಥಾಹಂದರ ಇದಾಗಿದೆ. ಕಾಡಿನ ಸೌಂದರ್ಯ, ಪ್ರಕೃತಿಯ ಒಡನಾಟ ಮತ್ತು ಜೀವನ ಮೌಲ್ಯಗಳನ್ನು ಕತೆಗಳ ಮೂಲಕ ತಿಳಿಸಿದ್ದಾರೆ ನಮ್ಮ ಲೇಖಕರು. ನಿಜಕ್ಕೂ ಈ ಪುಸ್ತಕ ಒಂದು ಮಲೆನಾಡಿನ ಸೌಂದರ್ಯವನ್ನು ಕಣ್ಣ ಮುಂದೆ ಕಟ್ಟಿಟ್ಟಂತೆ ತೋರಿಸುತ್ತೆ. ಖಂಡಿತವಾಗ್ಲೂ ಒಮ್ಮೆ ಓದಿ ಅಂತ ಹೇಳ್ತಾ ಇನ್ನು ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳೋ ಸಮಯ. ಇದೀಗ ಕೇಳೋಣ, ಕುವೆಂಪು ಅವರ ರಚನೆಗೆ ಹಾಡಿದ್ದಾರೆ ಮುದ್ದು ಮೋಹನ್ ಅವರು.

ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ನಾವು ಇಂದು ಆಯ್ಕೆ ಮಾಡಿಕೊಂಡಿರುವ ಹಾಡುಗಳು ಈ ರೀತಿ ಇವೆ. ಗೀತಾ ಚಿತ್ರದಿಂದ ಈ ಹಾಡು

ಮತ್ತೊಂದು ಹಾಡು ಕೃಷ್ಣನ್ ಲವ್ ಸ್ಟೋರಿ ಚಿತ್ರದಿಂದ ಈ ಗೀತೆ. ಮತ್ತೊಂದು ಹಾಡು 1-2-3 ಚಿತ್ರದಿಂದ ಈ ಗೀತೆ. ಈ ಹಾಡುಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮೊಂದಿಗೆ ಹಂಚಿಕೊಳ್ಬಹುದು ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಗೆ ಸಂದೇಶ ಕಳಿಸುವುದರ ಮೂಲಕ. ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9448640773. ನಿಮ್ಮ ಸಂದೇಶ ನಮ್ಮ ನಿಲಯವನ್ನ ಸಂಜೆಯ 4 ಗಂಟೆಯ ನಂತರ ಬಂದು ತಲುಪಲಿ ಎಂದು ಹೇಳ್ತಾ ಮುಂದಿನ ಗೀತೆಯನ್ನ ಕೇಳೋ ಸಮಯ ಈಗ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ಲಕ್ಷ್ಮಣರಾವ್ ಬಿ ಆರ್ ಇವರ ರಚನೆಗೆ ಧ್ವನಿಯಾಗಿದ್ದರೆ ಮೈಸೂರು ಅನಂತಸ್ವಾಮಿಯವರು.

ಇದಾಗಿತ್ತು ಇಂದಿನ ಉಲ್ಲಾಸ ಕಾರ್ಯಕ್ರಮ. ಇದು ಆಕಾಶವಾಣಿ ಚಿತ್ರದುರ್ಗ 102.6 FM. ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ ಮೂಡಿಬರಲಿದೆ. 2 ಗಂಟೆ 15 ನಿಮಿಷಕ್ಕೆ ಹಿಂದಿಯಲ್ಲಿ ವಾರ್ತೆ ಪ್ರಸಾರವಾಗಲಿದೆ. 2 ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರವನ್ನ ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಬಿ ಖಾತೆಯಿಂದ ಎ ಖಾತೆ ಮಾಡಿಸಿಕೊಳ್ಳಲು 100 ದಿನಗಳ ಕಾಲಾವಕಾಶ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಮುಂದುವರಿದ ಚಿರತೆ ಶೋಧ ಕಾರ್ಯ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ ಒಂದು ವಾರ ಮಳೆ, 20 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಬೆಂಗಳೂರಿನಲ್ಲಿ ಬಿ ಖಾತೆಯಿಂದ ಎ ಖಾತೆ ಮಾಡಿಸಿಕೊಳ್ಳಲು 100 ದಿನಗಳ ಕಾಲಾವಕಾಶ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂದರ್ಭದಲ್ಲಿ ಶೇಕಡಾ 5 ರಿಂದ ಶೇಕಡಾ 2ಕ್ಕೆ ಮಾರ್ಗದರ್ಶಿ ದರ ಇಳಿಕೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಇದರಿಂದ 7 ಲಕ್ಷ ಬಿ ಖಾತಾದಾರರಿಗೆ ಅನುಕೂಲವಾಗಲಿದೆ. ಈ ಮೂಲಕ ಬೆಂಗಳೂರಿನ ಅಭಿವೃದ್ಧಿಗೆ 6ನೇ ಭೂ ಗ್ಯಾರಂಟಿ ನೀಡಲಾಗುವುದು ಎಂದು ತಿಳಿಸಿದ್ದಾರೆ.

0: ನೂರು ದಿನಗಳಲ್ಲಿ ಖಾತೆ ಬದಲಾವಣೆ ಮಾಡದಿದ್ದರೆ ಶೇಕಡಾ 5% ಗೈಡೆನ್ಸ್ ವ್ಯಾಲ್ಯೂ ಇರಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೇ 17ರಿಂದ ನೂತನ ಮಾರ್ಗಸೂಚಿ ಆರಂಭವಾಗಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ನಮ್ಮ ಸಂಪೂರ್ಣ ಬೆಂಬಲವಿದ್ದು ಈ ಕಡತಕ್ಕೆ ರಾಜ್ಯಪಾಲರ ಅಂಕಿತ ಹಾಕಿಸುವ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಲಿದೆ ಎಂದು ಕಾರ್ಮಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತ್ಯೇಕ ಪಾಲಿಕೆ ರಚನೆಗೆ ನಮ್ಮ ಸರ್ಕಾರ ಬದ್ದವಾಗಿದೆ. ಕಾನೂನು ಸಚಿವ ಎಚ್ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಲಾಗುವುದು. ಒಂದು ವೇಳೆ ಈ ಪ್ರಸ್ತಾವನೆಗೆ ಸಹಿ ಹಾಕಲು ರಾಜ್ಯಪಾಲರು ನಿರಾಕರಿಸಿದರೆ ಹೋರಾಟ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಈಗಾಗಲೇ ರಾಜ್ಯಪಾಲರ ಬಳಿ ಇರುವ ಪ್ರಸ್ತಾವನೆಗೆ ಒಪ್ಪಿಗೆ ಪಡೆಯುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ನಗರಾಭಿವೃದ್ದಿ ಸಚಿವ ಭೈರತಿ ಸುರೇಶ್ ಅವರೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿನ ಇಂಡಿಗನತ್ತದಲ್ಲಿ ಚಿರತೆ ದಾಳಿಯಲ್ಲಿ ಬಾಲಕ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆಯು ನಿರಂತರ ಕಾರ್ಯಾಚರಣೆ ನಡೆಸುತ್ತಿದೆ. ಚಿರತೆ ಸೆರೆ ಕಾರ್ಯಪಡೆ ಸೇರಿದಂತೆ 70ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಶೋಧ ಕಾರ್ಯ ಮುಂದುವರೆದಿದೆ. ಡ್ರೋನ್ ಹಾಗೂ ಥರ್ಮಲ್ ಡ್ರೋನ್ ಮೂಲಕ ಚಿರತೆ ಹುಡುಕಾಟ ಮುಂದುವರೆದಿದ್ದು ಕ್ಯಾಮರಾ ಟ್ರಾಪ್ನಲ್ಲಿ ಚಿರತೆ ಓಡಾಟದ ದೃಶ್ಯ ಸೆರೆಯಾಗಿದೆ. ಬೆಳಗಿನ ಜಾವ ಕ್ಯಾಮರಾ ಟ್ರಾಪ್ನಲ್ಲಿ ಚಿರತೆ ದೃಶ್ಯ ಸೆರೆಯಾಗಿದ್ದು ಸದ್ಯ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಪ್ರಯತ್ನ ಮುಂದುವರೆಸಿದೆ. ವಿವಿಧ ಮಾದರಿಯ ಬೋನ್ಗಳನ್ನು ಆಯಕಟ್ಟಿನ ಸ್ಥಳಗಳಲ್ಲಿ ಇರಿಸಲಾಗಿದ್ದು ಕಾರ್ಯಾಚರಣೆ ಮುಂದುವರೆದಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ಇಲಾಖೆ ಶಿಸ್ತು, ನೈತಿಕತೆ ಮತ್ತು ಸಾರ್ವಜನಿಕ ನಂಬಿಕೆಯನ್ನು ಕಳೆದುಕೊಂಡಿದೆ ಎಂದು ದೂರಿದ್ದಾರೆ. ಪೊಲೀಸ್ ಇಲಾಖೆ ಕುರಿತಂತೆ ಮಾಧ್ಯಮಗಳಲ್ಲಿ ವರದಿಯಾಗಿರುವ ಅಂಕಿಅಂಶಗಳು ರಾಜ್ಯದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಪ್ರಶ್ನಿಸುವಂತಿದೆ ಎಂದು ತಿಳಿಸಿದ್ದಾರೆ. ಕೇವಲ 2 ವರ್ಷಗಳಲ್ಲಿ 713 ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿರುವುದು ರಾಜ್ಯದ ಸಂಪೂರ್ಣ ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದಿದೆ ಎಂಬುದಕ್ಕೆ ಸಾಕ್ಷಿ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಅಪರಾಧಿಗಳನ್ನು ನಿಯಂತ್ರಿಸುತ್ತಿದೆಯೇ ಅಥವಾ ಅಪರಾಧಿಗಳಿಗೆ ರಾಜಕೀಯ ರಕ್ಷಣೆ ನೀಡುತ್ತಿದೆಯೇ ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಇಂದು 12ನೇ ತರಗತಿಯ ಫಲಿತಾಂಶಗಳನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ವೆಬ್ಸೈಟ್ ಡಿಜಿಲಾಕರ್ ಮತ್ತು ಉಮಂಗ್ ಅಪ್ಲಿಕೇಶನ್ನಲ್ಲಿ ನೋಂದಣಿ ಸಂಖ್ಯೆಯನ್ನು ನಮೂದಿಸುವ ಮೂಲಕ ಪರಿಶೀಲಿಸಬಹುದು. ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷೆಗಳನ್ನು ಫೆಬ್ರವರಿ 17ರಿಂದ ಏಪ್ರಿಲ್ 10ರ ನಡುವೆ ನಡೆಸಿತ್ತು. ನೀಟ್ ಪರೀಕ್ಷೆಯ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ ಖಂಡಿಸಿ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಇಂದು ಪ್ರತಿಭಟನೆ ನಡೆಸಿತು. ವಿನೋಬಾ ನಗರದಲ್ಲಿರುವ ಸಂಸದ ಬಿವೈ ರಾಘವೇಂದ್ರ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಲು ಪ್ರತಿಭಟನಾಕಾರರು ಯತ್ನಿಸಿದರು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನು ತಡೆದು ನಂತರ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನು ವಶಕ್ಕೆ ಪಡೆದಿದ್ದಾರೆ. ಮೇ 3ರಂದು ನಡೆದ ನೀಟ್ ಪರೀಕ್ಷೆಯ ಪ್ರಶ್ನೆಪತ್ರಿಕೆ ಸೋರಿಕೆಯಾಗಿದೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಕಾಪಾಡುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಎಂದು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಚಿತ್ರರಂಗದ ನಟ ಹಾಗೂ ಧಾರಾವಾಹಿ ನಿರ್ಮಾಪಕ ದಿಲೀಪ್ ರಾಜ್ ಇಂದು ಮುಂಜಾನೆ ಹೃದಯಾಘಾತದಿಂದ ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ. ಕೂಡಲೇ ಕುಟುಂಬಸ್ಥರು ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದರೂ ಚಿಕಿತ್ಸೆಗೆ ಸ್ಪಂದಿಸದೆ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಹಿರಿಯ ನಟರಾದ ರಿಷಬ್ ಶೆಟ್ಟಿ, ಗಣೇಶ್ ಸೇರಿದಂತೆ ಚಿತ್ರರಂಗದ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಟ ದಿಲೀಪ್ ರಾಜ್ ಅವರ ನಿಧನಕ್ಕೆ ದುಃಖ ವ್ಯಕ್ತಪಡಿಸಿದ್ದಾರೆ. ನಿಧನದ ಸುದ್ದಿ ಕೇಳಿ ತೀವ್ರ ಆಘಾತವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಸುಗ್ರೀವ, ಬಾಯ್ಫ್ರೆಂಡ್, ಮಿಲನ, ಯೂಟರ್ನ್ ಸೇರಿದಂತೆ ಸುಮಾರು 28 ಚಿತ್ರಗಳಲ್ಲಿ ದಿಲೀಪ್ ರಾಜ್ ನಟಿಸಿದ್ದಾರೆ. ಅಲ್ಲದೆ ಹಲವು ಧಾರಾವಾಹಿಗಳ ಮೂಲಕವೂ ಅವರು ಮನೆ ಮಾತಾಗಿದ್ದರು.

ಬಮೂಲ್ ಕಲ್ಯಾಣ ಟ್ರಸ್ಟ್ ವತಿಯಿಂದ ಹಾಲು ಉತ್ಪಾದಕರ ಕಲ್ಯಾಣಕ್ಕೆ ಹಾಗೂ ಸದಸ್ಯರ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕಾಗಿ ವಾರ್ಷಿಕ 20 ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಲಾಗುತ್ತಿದೆ. ಬಮೂಲ್ನಲ್ಲಿ ಸಂಗ್ರಹವಾಗಿರುವ 70 ಕೋಟಿ ರೂಪಾಯಿ ಹಣವನ್ನು ರೈತರಿಗೆ 1 ರೂಪಾಯಿ ಪ್ರೋತ್ಸಾಹಧನದ ಮೂಲಕ ವಿತರಿಸಲಾಗಿದೆ ಎಂದು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಬೆಂಗಳೂರು ಹಾಲು ಒಕ್ಕೂಟದ ವತಿಯಿಂದ ನಡೆದ ಪ್ರತಿಭಾ ಪುರಸ್ಕಾರ ಚೆಕ್ ವಿತರಣೆ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹೈನುಗಾರಿಕೆಯಲ್ಲಿ ಹೆಣ್ಣು ಕರುಗಳಿದ್ದರೆ ರೈತರಿಗೆ ಆದಾಯ ಹೆಚ್ಚಾಗಲಿದ್ದು ಹೆಣ್ಣು ಕರುಗಳ ಜನನವಾಗುವಂತೆ ಯೋಜನೆ ರೂಪಿಸಿದೆ. ಇದರಿಂದ ರೈತರು ಹೆಚ್ಚಿನ ಹಸುಗಳನ್ನು ಸಾಕಬಹುದಾಗಿದ್ದು ಆದಾಯ ವೃದ್ಧಿಯಾಗಲಿದೆ ಎಂದು ಹೇಳಿದ್ದಾರೆ. ಈಗ ಬಮೂಲ್ ನೇತೃತ್ವದಲ್ಲಿಯೇ ವಿಮಾ ಪಾಲಿಸಿ ಪ್ರಕ್ರಿಯೆಗಳನ್ನು ನಡೆಸಲಾಗುತ್ತಿದೆ. ಎಐ ತಂತ್ರಜ್ಞಾನದ ಮೂಲಕ ಹಸುಗಳ ಮೂಗುಗಳ ಬಯೋಮೆಟ್ರಿಕ್ ಫೋಟೋಗಳನ್ನು ಪಡೆದು 15 ದಿನಗಳ ಒಳಗೆ ವಿಮೆ ಹಣ ನೀಡಲಾಗುತ್ತಿದೆ. ಸುಮಾರು 1,20,000 ಹಸುಗಳಿಗೆ ವಿಮೆ ನೀಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಮುಂಗಾರು

ಆದಾಯ ವೃದ್ಧಿಯಾಗಲಿದೆ ಎಂದು ಹೇಳಿದ್ದಾರೆ. ಈಗ ಬಮೂಲ್ ನೇತೃತ್ವದಲ್ಲಿಯೇ ವಿಮಾ ಪಾಲಿಸಿ ಪ್ರಕ್ರಿಯೆಗಳನ್ನು ನಡೆಸಲಾಗುತ್ತಿದೆ. ಎಐ ತಂತ್ರಜ್ಞಾನದ ಮೂಲಕ ಹಸುಗಳ ಮೂಗುಗಳ ಬಯೋಮೆಟ್ರಿಕ್ ಫೋಟೋಗಳನ್ನು ಪಡೆದು 15 ದಿನಗಳ ಒಳಗೆ ವಿಮೆ ಹಣ ನೀಡಲಾಗುತ್ತಿದೆ. ಸುಮಾರು 120,000 ಹಸುಗಳಿಗೆ ವಿಮೆ ನೀಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಮುಂಗಾರು ಮಳೆ ವಿಳಂಬ ಹಾಗೂ ಜಲಮೂಲಗಳು ಬತ್ತುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಪ್ರದೇಶದ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ರಾಜ್ಯ ಸರ್ಕಾರದಿಂದ 1 ಕೋಟಿ ರೂಪಾಯಿ ತುರ್ತು ಅನುದಾನ ಬಿಡುಗಡೆಯಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿತ್ತಿ ಮಾಧವ ವಿಠ್ಠಲರಾವ್ ತಿಳಿಸಿದ್ದಾರೆ. ನೀರು ಮತ್ತು ನೈರ್ಮಲ್ಯ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಈ ಮೊತ್ತವನ್ನು ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಹಂಚಿಸಲಾಗುವುದು. ಈಗಾಗಲೇ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದ 3 ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಕೆಲವೆಡೆ ಇಂದಿನಿಂದ ಮುಂದಿನ 1 ವಾರ ಸಾಧಾರಣ ಮಳೆಯಾಗುವ ಕುರಿತು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದು 20 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಕರಾವಳಿಯ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸ್ಥಳಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ, ರಾಯಚೂರು ಜಿಲ್ಲೆಯ ಸ್ಥಳದಲ್ಲಿ ಮಳೆಯಾಗುವ ಸಂಭವವಿದೆ ಎಂದು ಇಲಾಖೆ ತಿಳಿಸಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳ ಕೆಲವೆಡೆ ನಾಳೆ ನಾಡಿದ್ದು ಬಿರುಗಾಳಿ ಸಹಿತ ಮಳೆ ಸುರಿಯುವ ಸಂಭವವಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಬಿ ಖಾತೆಯಿಂದ ಎ ಖಾತೆ ಮಾಡಿಸಿಕೊಳ್ಳಲು 100 ದಿನಗಳ ಕಾಲಾವಕಾಶ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಮುಂದುವರಿದ ಚಿರತೆ ಶೋಧ ಕಾರ್ಯ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ 1 ವಾರ ಮಳೆ, 20 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ 102.6 ಕಂಪನಾಂಕಗಳಲ್ಲಿ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ ಇದೀಗ ಕಾರ್ಯಕ್ರಮ ವಿಷಯಾಧಾರಿತ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ. ಇಂದಿನ ವಿಷಯಾಧಾರಿತ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ಇಂದು ಆಯ್ಕೆ ಮಾಡಿಕೊಂಡಿರುವ ವಿಷಯ ಜೇನುಹುಳುಗಳು. ಹೌದು ಸ್ನೇಹಿತರೆ, ನಮ್ಮ ಜೇನುಹುಳುಗಳು ನಮ್ಮ ಪರಿಸರದ ಪ್ರಮುಖವಾದ ನೈಸರ್ಗಿಕವಾಗಿ ಕಷ್ಟಪಡುವಂತಹ ಶ್ರಮಜೀವಿಗಳಾಗಿವೆ. ನಮ್ಮ ಭೂಮಿಯ ಮೇಲಿನ ಅತ್ಯಂತ ಉಪಯುಕ್ತವಾದ ಕೀಟಗಳಲ್ಲಿಯೂ ಸಹ ಇದು ಒಂದಾಗಿದೆ. ಇವುಗಳು ಜೇನುತುಪ್ಪವನ್ನು ನೀಡುವುದಲ್ಲದೆ ಕೃಷಿ ಮತ್ತು ಪರಿಸರದ ಸಮತೋಲನ ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ಸಹ ವಹಿಸ್ತಾ ಇದೆ ಅಲ್ವಾ. ಜೇನುಹುಳುಗಳು ಸಂಘಜೀವಿ. ಒಂದು ಗೂಡಿನಲ್ಲಿ ಸಾವಿರಾರು ಜೇನುನೊಣಗಳಿದ್ದರೂ ಪ್ರತಿಯೊಂದು ತನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತವೆ. ಇನ್ನು ಜೇನುಗೂಡುಗಳಲ್ಲಿ ಪ್ರಮುಖವಾಗಿ ಮೂರು ವಿಧದ ಹುಳುಗಳನ್ನು ನೋಡುತ್ತವೆ. ಮಾಹಿತಿಯನ್ನು ಮುಂದುವರೆಸ್ತೇನೆ ಈ ಒಂದು ಗೀತೆಯ ನಂತರ.

ಕೇಳುವರೆ, ನೀವು ಕೇಳ್ತಾ ಇದ್ದೀರಿ ವಿಷಯಾಧಾರಿತ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಜೇನು ಹುಳುಗಳ ಬಗ್ಗೆ ಒಂದಷ್ಟು ಕಿರು ಮಾಹಿತಿಯನ್ನ. ಇನ್ನು ಮಾಹಿತಿಯನ್ನ ಮುಂದುವರೆಸ್ತಾ, ಜೇನು ಹುಳುಗಳ ಬಗ್ಗೆ ಒಂದು ಪ್ರಮುಖವಾದ ಮಾಹಿತಿ ಇದೆ. ಏನು ಅಂತಂದ್ರೆ, ಜೇನು ಗೂಡುಗಳಲ್ಲಿ ಮೂರು ವಿಧದ ಗೂಡುಗಳನ್ನ ನೋಡಬಹುದು ಅಂತೆ. ರಾಣಿ ಜೇನು, ಗಂಡು ಜೇನು ಮತ್ತು ಕೆಲಸ ಮಾಡುವ ಜೇನುಗಳು, ಈ ರೀತಿ ಮೂರು ವಿಧದ ಜೇನುಗೂಡುಗಳನ್ನು ನೋಡಬಹುದು. ರಾಣಿ ಜೇನು ಇರುವ ಗೂಡಿನಲ್ಲಿ ಒಂದೇ ರಾಣಿ ಜೇನು ಇರುತ್ತೆ. ಇದರ ಮುಖ್ಯ ಕೆಲಸವೇ ಮೊಟ್ಟೆ ಇಡೋದು. ಇನ್ನು ಗಂಡು ಜೇನು ಸಂತಾನೋತ್ಪತ್ತಿಯ ಕಾರ್ಯವನ್ನು ಮಾಡಿದರೆ, ಕೆಲಸ ಮಾಡುವ ಜೇನು ಹುಳುಗಳು ಇವು ಗೂಡಿನ ಎಲ್ಲ ಕೆಲಸಗಳನ್ನು, ಅಂದರೆ ಮಕರಂದವನ್ನು ಸಂಗ್ರಹಣೆ ಮಾಡುವುದು, ಗೂಡು ಕಟ್ಟುವುದು, ಹಾಗೆ ಮರಿಗಳ ಪೋಷಣೆಗಳನ್ನು ಮಾಡುವುದು ಇವುಗಳ ಮುಖ್ಯ ಕಾರ್ಯವಾಗಿರುತ್ತೆ. ಇನ್ನು ಜೇನು ಉತ್ಪಾದನೆಯು ಹೇಗೆ ನಡೆಯುತ್ತೆ ಅನ್ನ ನೋಡೋದಾದರೆ, ಜೇನು ಹುಳುಗಳು ಹೂವುಗಳಿಂದ ಮಕರಂದವನ್ನು ಹೀರಿ ತಮ್ಮ ಹೊಟ್ಟೆಯಲ್ಲಿ ಸಂಗ್ರಹಿಸಿ ಗೂಡಿಗೆ ತರ್ತಾವೆ. ನಂತರ ತಮ್ಮ ಶರೀರದಿಂದ ಸ್ರವಿಸುವ ಕಿಣ್ವಗಳ ಮೂಲಕ ಅದನ್ನು ಜೇನುತುಪ್ಪವಾಗಿ ಪರಿವರ್ತನೆ ಮಾಡ್ತವೆ. ತಮ್ಮ ಶರೀರದಿಂದಲೇ ಉತ್ಪತ್ತಿಯಾಗುವ ಮೇಣವನ್ನು ಬಳಸಿಕೊಂಡು ಷಡ್ಭುಜಾಕೃತಿಯ ಗೂಡನ್ನು ರಚಿಸಿಕೊಳ್ತವೆ. ಜೇನು ಹುಳುಗಳು ಮಕರಂದವನ್ನು ಹೀರಿ ಅದರಲ್ಲಿರುವ ಸಕ್ಕರೆ ಮತ್ತು ಶಕ್ತಿಯ ಅಂಶವನ್ನು ಪಡೆದುಕೊಳ್ತವೆ. ಹೂವಿನ ಪರಾಗವು ಈ ಹುಳುಗಳಿಗೆ

ಪ್ರೋಟೀನ್ ಅನ್ನ ಒದಗಿಸುತ್ತೆ. ಆಹಾರವಿರುವ ಸ್ಥಳದ ಬಗ್ಗೆ ಮಾಹಿತಿ ನೀಡಲು ಜೇನುಹುಳುಗಳು ಗೂಡಿನಲ್ಲಿ ಒಂದು ರೀತಿಯ ವಿಶೇಷವಾದ ನೃತ್ಯವನ್ನು ಸಹ ಮಾಡ್ತವಂತೆ. ಇನ್ನು ಜೇನುಹುಳುಗಳು ಪರಿಸರಕ್ಕೂ ಸಹ ಸಹಕಾರಿಯಾಗಿದೆ. ಹುಳುಗಳು ಹೂವಿನಿಂದ ಮಕರಂದವನ್ನ ಸಂಗ್ರಹಿಸಿ ಒಂದು ಹೂವಿನ ಪರಾಗವನ್ನ ಇನ್ನೊಂದು ಹೂವಿಗೆ ವರ್ಗಾಯಿಸುತ್ತವೆ. ಈ ಪರಾಗಸ್ಪರ್ಶ ಕ್ರಿಯೆಯಿಂದಾಗಿ ಗಿಡಮರಗಳು ಹೆಚ್ಚು ಫಲ ನೀಡುವಲ್ಲಿ ಹಾಗೂ ಆಹಾರ ಉತ್ಪಾದನೆಗೂ ಸಹ ಸಹಕಾರಿಯಾಗಿದೆ. ಕೇಳುಗರೆ, ಮಾಹಿತಿಯನ್ನ ಮುಂದುವರಿಸುತ್ತೇನೆ ಮತ್ತೊಂದು ಗೀತೆಯ ನಂತರ.

ಜೇನು ಹುಳುಗಳ ಬಗ್ಗೆ ಒಂದಷ್ಟು ಕಿರು ಮಾಹಿತಿಯನ್ನ ಹೇಳ್ತಾ ಇದ್ದೆ. ಇನ್ನು ಜೇನು ಈ ವಿಷಯದ ಕುರಿತು ಮಾಹಿತಿಯನ್ನ ಮುಂದುವರಿಸ್ತಾ, ಜೇನು ಕೃಷಿಯು ಅಲ್ಪ ಬಂಡವಾಳದಲ್ಲಿ ಹೆಚ್ಚಿನ ಲಾಭ ತಂದುಕೊಡುವ ಕೃಷಿ ಆಧಾರಿತ ಉದ್ಯೋಗವಾಗಿದೆ. ಜೇನು ಸಾಕಾಣಿಕೆಗೆ ಶುಷ್ಕ ಸ್ಥಳ, ನೆರಳು ಮತ್ತು ಹೂ ಬಿಡುವ ಸಸ್ಯಗಳಿರುವ ಪ್ರದೇಶ ಸೂಕ್ತವಾಗಿದೆ ಅಂತೆ. ಜೇನು ಸಾಕಾಣಿಕೆಗೆ ಅಗತ್ಯವಾಗಿ ಬೇಕಾದ ಉಪಕರಣಗಳು ಅಂದರೆ ಜೇನು ಪೆಟ್ಟಿಗೆ, ಸ್ಮೋಕರ್, ಜೇನು ಹೊರತೆಗೆಯುವ ಯಂತ್ರ ಮತ್ತು ಮುಖಗವಸು. ಸರ್ಕಾರವೂ ಸಹ ರಾಷ್ಟ್ರೀಯ ಜೇನು ಸಾಕಣೆ ಮತ್ತು ಜೇನು ಮಿಷನ್ ಯೋಜನೆಯಡಿ ಸಬ್ಸಿಡಿ ಸೌಲಭ್ಯ ನೀಡುವುದರ ಜೊತೆಗೆ ಸಹಾಯವನ್ನ ಮಾಡ್ತಾ ಇದೆ. ನಿಜಕ್ಕೂ ಜೇನು ಕೃಷಿಯು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚುವರಿ ಆದಾಯ ಮತ್ತು ಸ್ವಾವಲಂಬನೆಗೆ ಅತ್ಯುತ್ತಮ ಮಾರ್ಗವೇ ಆಗಿದೆ. ಇನ್ನು ಜೇನು ಹುಳುಗಳ ಸಂಖ್ಯೆ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಕಾರಣ, ಜಾಗತಿಕ ಪರಿಸರ ಮತ್ತು ಆಹಾರ ಸರಪಳಿಯ ಮೇಲೆ ಇದು ದೊಡ್ಡ ಪರಿಣಾಮವೇ ಬೀರ್ತಾ ಇದೆ. ಇತ್ತೀಚೆಗೆ ಕಡಿಮೆ ಆಗಲು ಕಾರಣ ಏನು ಅಂತಂದ್ರೆ, ಕೃಷಿಯಲ್ಲಿ ಬಳಸುವ ರಾಸಾಯನಿಕಗಳು ಜೇನು ನೊಣಗಳ ನರಮಂಡಲದ ಮೇಲೆ ಪರಿಣಾಮ ಬೀರಿ ಅವುಗಳ ಸಾವಿಗೆ ಕಾರಣವಾಗ್ತಾ ಇದೆ. ನಗರೀಕರಣ ಮತ್ತು ಕಾಡುಗಳ ನಾಶದಿಂದಾಗಿ ಜೇನು ಹುಳುಗಳಿಗೆ ಆಹಾರ ಮತ್ತು ಗೂಡು ಕಟ್ಟಲು ಜಾಗ ಸಿಗ್ತಾ ಇಲ್ಲ. ಅಕಾಲಿಕ ಮಳೆ, ಅತಿಯಾದ ಶಾಖ ಮತ್ತು ಹೂ ಬಿಡುವ ಅವಧಿಯಲ್ಲಿ ಬದಲಾವಣೆ ಜೇನು ಹುಳುಗಳ ಜೀವನ ಚಕ್ರದ ಮೇಲೆ ಪರಿಣಾಮ ಬೀರ್ತಾ ಇದೆ. ಇದು ಪರಿಸರದ ಮೇಲೂ ಸಹ ಜೇನು ಹುಳುಗಳು ಇಲ್ಲವಾದರೆ ಪ್ರಭಾವ ಬೀರುತ್ತೆ. ಭೂಮಿಯ

ಮೇಲಿನ ಸುಮಾರು 85% ಸಸ್ಯಗಳ ಪರಾಗಸ್ಪರ್ಶಕ್ಕೆ ಜೇನು ಹುಳುಗಳೇ ಕಾರಣ. ಅವು ಇಲ್ಲದಿದ್ದರೆ ಹಣ್ಣು, ತರಕಾರಿ ಮತ್ತು ಧಾನ್ಯಗಳ ಉತ್ಪಾದನೆ ಕುಸಿತಗೊಳ್ಳುತ್ತೆ. ಹಾಗೆ ಅನೇಕ ಕಾಡು ಸಸ್ಯಗಳು ಸಂತಾನೋತ್ಪತ್ತಿಗಾಗಿ ಜೇನು ಹುಳುಗಳನ್ನು ಸಹ ಅವಲಂಬಿಸಿವೆ. ಇವುಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ. ಹೊಲಗಳಲ್ಲಿ ರಾಸಾಯನಿಕ ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡೋಣ. ಜೇನು ಹುಳುಗಳಿಗೆ ಅಂತಲೇ ಆಕರ್ಷಕವಾದ ಹೂಗಿಡಗಳನ್ನು ಬೆಳೆಸೋಣ. ವೈಜ್ಞಾನಿಕ ರೀತಿಯಲ್ಲಿ ಜೇನು ಸಾಕಾಣಿಕೆಯನ್ನು ಪ್ರೋತ್ಸಾಹಿಸೋಣ. ಜೇನು ಹುಳುಗಳ ರಕ್ಷಣೆ ಅಂತಂದರೆ ನಮ್ಮ ಆಹಾರದ ಸಂರಕ್ಷಣೆಯಾಗಿದೆ.

ಕೇಳುಗರೆ, ನಮ್ಮ ಪ್ರಕೃತಿಯು ಅಪಾರವಾದ ಒಂದು ಸೂಕ್ಷ್ಮವಾದ ಜೀವಿಗಳನ್ನ ನಮಗೆ ಕೊಡುಗೆಯಾಗಿ ಕೊಟ್ಟಿವೆ. ಅವೆಲ್ಲವನ್ನ ಉಳಿಸಿಕೊಂಡು ಹೋಗೋದು ನಮ್ಮದು ನಿಜವಾದ್ಲೂ ಒಂದು ಸಂರಕ್ಷಣೆಯ ಕೆಲಸವಾಗಿದೆ. ನಾ ಆಗ್ಲೇ ಹೇಳ್ದಾಗೆ ಜೇನು ಹುಳುಗಳ ರಕ್ಷಣೆ ಅಂತಂದ್ರೆ ನಮ್ಮ ಆಹಾರದ ಸಂರಕ್ಷಣೆಯಾಗಿದೆ. ಇದಾಗಿತ್ತು ಇಂದಿನ ವಿಷಯಧಾರಿತ ಕನ್ನಡ ಚಲನಚಿತ್ರ ಗೀತೆಗಳ

ಇದು ಆಕಾಶವಾಣಿ ಚಿತ್ರದುರ್ಗ 102.6 FM. ನಮ್ಮ ಸ್ಟುಡಿಯೋ ಸಮಯ 2:57:53. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ವಿವಿಧ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದುವರೆಗೂ ಮಧ್ಯಾಹ್ನದ ಮದಕರಿ ಪ್ರಸಾರದ ಕಾರ್ಯಕ್ರಮಗಳನ್ನು ನಮ್ಮ ನಿಲಯದಿಂದ ಕೇಳಿದಿರಿ. ಇನ್ನು ಮತ್ತೆ ಸಂಜೆಯ 5:00 ಚಂದ್ರವಳ್ಳಿ ಪ್ರಸಾರದಲ್ಲಿ ನಮ್ಮ ನಿಲಯದ ಕಾರ್ಯಕ್ರಮಗಳು ಆರಂಭಗೊಳ್ಳಲಿವೆ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದು ನಾನು ಚೈತ್ರ ಕೆ ವಿಜಯ್.

ഓക്കേ മുന്തിനാക്കാരെ ഇത് ഹലോ ഹലോ നമസ്തേ ನಿಮ್ ವಾಯ್ಸ್ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಕೇಳಿಸ್ತಾ ಇದೆ, ದಯವಿಟ್ಟು ರೇಡಿಯೋದಿಂದ ದೂರ ಬಂದು ಮಾತಾಡಿ. ನೆಟ್ವರ್ಕ್ ಪ್ರದೇಶಕ್ಕೆ ಬಂದು ಮಾತಾಡಿ, ನಿಮ್ ವಾಯ್ಸ್ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಕೇಳಿಸ್ತಾ ಇದೆ. ಇಲ್ಲ ಇಲ್ಲ ಕೇಳಿಸ್ತಾ ಇಲ್ಲ, ತುಂಬಾ ಡಿಸ್ಟರ್ಬೆನ್ಸ್ ಇದೆ. ದಯವಿಟ್ಟು ಕಟ್ ಮಾಡಿ ಮತ್ತೊಮ್ಮೆ ಮಾಡಿ. ಓಕೆ ಸ್ನೇಹಿತರೆ, ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9141917272.

0: ಓಕೆ ಮುಂದಿನ ಕರೆ ಇದೆ. ಹಲೋ
1: ಹಲೋ
0: ಹಲೋ ನಮಸ್ತೆ. ನಮಸ್ತೆ ಹೇಳಿ, ತಮ್ಮ ಹೆಸರು ಹೇಳಿ. ಓಕೆ, ಡಿಸ್ಟರ್ಬೆನ್ಸ್ ಇತ್ತು ಹೇಳಿ.
1: ಮನುಷ್ಯ ಬುದ್ಧಿ ವೃದ್ಧಿ ಆಗ್ಬೇಕಾದ್ರೆ ದೇಶವನ್ನ ಸುತ್ತಿರಕ್ಕಂತ
0: ಹೋಗ್ಬೇಕಂತ.
1: ಯಾಕಂದ್ರೆ ನಾವು ಬೇರೆ ಕಡೆ ಹೋದಾಗ ಅಲ್ಲಿ ಜನರು ಹಬ್ಬ ಹರಿದಿನಗಳು, ಇಲ್ಲಿ ಅಲ್ಲಿನ ಪ್ರದೇಶಗಳು, ಪ್ರಾಣಿ ಪಕ್ಷಿಗಳು, ಆಹಾರ ವಿಧಾನಗಳು, ಉಡುಗೆ ತೊಡೆಗಳು ವಿಭಿನ್ನ ಆಗಿರ್ತವೆ. ಅಲ್ಲಿನ ಒಂದು ಪರಿಸರ ಎನ್ವೈರನ್ಮೆಂಟ್ ಎಲ್ಲ ವಿಭಿನ್ನ ಆಗಿರ್ತವೆ. ಹೀಗಾಗಿ ನಾವು ಸುತ್ತಮುತ್ತ ಜೀವನ ನಾವು ಅದೇ ನೋಡ್ತಿರ್ತೀವಿ, ನಮ್ಗೆ ಜನ ಗೊತ್ತಾಗಲ್ಲ, ದೇಶದಲ್ಲಿ ಯಾವ ರೀತಿ ಅಂತ ಗೊತ್ತಾಗಲ್ಲ.
0: ಓಕೆ ಸ್ನೇಹಿತರೆ, ಮಾತಾಡ್ತಾ ಇದ್ರು ವೈ ಬಿ ಚಳ್ಳಮರದವರು, ಕರೆ ತುಂಡಾಯ್ತು. ಒಂದು ಕಾಂಚನಗಂಗಾ ಹಾಡನ್ನ ಮುಂದುವರಿಸೋಣ.

0: ಓಕೆ, ನಿಮ್ಮ ಧ್ವನಿ ನಮಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಭರಮಸಾಗರದಿಂದ ಎಲ್ಲಿಂದ ಕರೆ ಮಾಡಿ? ನಿಮ್ಮ ಹೆಸರು?
1: ಮಧುಕುಮಾರಿ.
0: ಮಧುಕುಮಾರಿ ಅವರು. ಓಕೆ ಮಧುಕುಮಾರಿ ಅವರೇ, ನಿಮಗೆ ಈ ದಿನದ ವಿಷಯ ಗೊತ್ತಾಯ್ತಲ್ಲ? ಹಾ ಹೇಳಿ. ಹೇಳಿ. ಅಂದ್ರೆ ಒಬ್ಬಂಟಿಯಾಗಿ ನೀವು ಯಾವತ್ತಾದ್ರೂ ಪ್ರವಾಸ ಕೈಗೊಂಡಿದ್ರಾ ಅನ್ನೋದ್ರ ಬಗ್ಗೆ, ಸೋಲೋ ಟ್ರಿಪ್ ಬಗ್ಗೆ ಮಾತಾಡ್ತಾ ಇದ್ವಿ. ನಳಿನಿ ಸತೀಶ್ ಅವರು ಹೇಳಿದ್ರಲ್ಲ ಕುಟುಂಬದ ಜೊತೆ ಪ್ರವಾಸ ಮಾಡ್ಬೇಕು ಅಂತ, ಅದನ್ನೇ ನೀವು ಹೇಳ್ತೀರಾ? ಹಾ ಹಾ, ಅಂದ್ರೆ ಒಂದಿಷ್ಟು ಜಾಗ್ರತೆ ಕ್ರಮಗಳನ್ನ ಅನುಸರಿಸಿದ್ರೆ ಸೋಲೋ ಟ್ರಿಪ್ ಮಾಡ್ಬೋದಲ್ವಾ? ಹಾ ಹಾ, ಓಕೆ ಮಧುಕುಮಾರಿ ಅವರೇ, ಧನ್ಯವಾದ ಕರೆ ಮಾಡಿ.

0: ಓಕೆ, ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ
1: ಹಲೋ
0: ಹಲೋ ನಮಸ್ತೆ. ನಮಸ್ತೆ, ಯಾರಿದು?

ಓಕೆ ಸ್ನೇಹಿತರೆ, ಇನ್ನು ನಾವು ಒಬ್ಬರೇ ಪ್ರವಾಸಕ್ಕೆ ಹೋದಾಗ ಒಂದಿಷ್ಟು ಜಾಗ್ರತಾ ಕ್ರಮಗಳನ್ನು ಅನುಸರಿಸ್ಕೊಂಡ್ರೆ ಒಂದಿಷ್ಟು ಪ್ರವಾಸವನ್ನು ನಾವು ಕೂಡ ಕೈಗೊಳ್ಬೋದು. ಅಂದರೆ ಈ ಒಬ್ಬರೇ ಪ್ರವಾಸಕ್ಕೆ ಹೋದಾಗ ಏನಿಲ್ಲ ಅಂದರೆ ಹೊಸ ಜನರನ್ನು ಭೇಟಿ ಮಾಡ್ತೀವಿ, ಹಾಗೆ ಹೊಸ ಪರಿಚಯ ಕೂಡ ಆಗುತ್ತೆ. ಓಕೆ, ಮುಂದಿನ ಕರೆ ಇದೆ. ಹಲೋ, ಹಲೋ, ನಮಸ್ತೆ, ಯಾರಿದು? ತಮ್ಮ ಹೆಸರೇಳಿ? ವೆಂಕಟೇಶ್ ಅವರು. ಓಕೆ, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ರ ವೆಂಕಟೇಶ್ ಅವರೇ? ಓಕೆ, ಈ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಲ್ಲ ನಿಮ್ಗೆ. ಹೌದು, ಒಬ್ಬಂಟಿಯಾಗಿ ನೀವು ಪ್ರವಾಸ ಮಾಡಿದ್ರ? ಅಂದ್ರೆ ನಮ್ಮ ಕರ್ನಾಟಕದೊಳಗೆ ಪ್ರವಾಸ ಮಾಡಿದಿರಿ? ಅಂದ್ರೆ ಕುಟುಂಬದ ಜೊತೆ ಪ್ರವಾಸ ಮಾಡಿದ್ರೆ ಮನಸ್ಸಿಗೆ ಖುಷಿ ಇರುತ್ತೆ ಅಂತ ಹೇಳ್ತಾ ಇದ್ದೀರಿ. ಅಂದ್ರೆ ನೀವೆಲ್ಲ ಸಮಯ ಸಿಕ್ಕಾಗೆಲ್ಲ ಕುಟುಂಬದ ಜೊತೆ ಪ್ರವಾಸ ಮಾಡ್ತಾ ಇರ್ತೀರಾ? ಓಕೆ ವೆಂಕಟೇಶ್ ಅವರೇ, ಅಂದ್ರೆ ಕುಟುಂಬದ ಜೊತೆ ಪ್ರವಾಸ ಮಾಡಿದ್ರೆ ತುಂಬಾ ಖುಷಿ ಇರುತ್ತೆ, ಸೋಲೋ ಟ್ರಿಪ್ ಆದ್ರೆ ಒಬ್ರೆ ಹೋಗ್ಬೇಕು ಅಂತ ಹೇಳ್ತಾ ಇದ್ರಿ. ಧನ್ಯವಾದ ಕರೆ ಮಾಡಿದಕ್ಕಾಗಿ ನಿಮ್ಗೆ. ಓಕೆ ಸ್ನೇಹಿತರೆ, ವೆಂಕಟೇಶ್ ಅವರು ಹೇಳ್ತಾ ಇದ್ರು ಏನಪ್ಪಾ ಅಂತಂದ್ರೆ, ಕುಟುಂಬದ ಜೊತೆ ಪ್ರವಾಸವನ್ನ ಮಾಡಿದ್ರೆ ನಮಗೂ ಕೂಡ ಒಂದಿಷ್ಟು ಸಮಯವನ್ನ ಕುಟುಂಬದ ಜೊತೆ ಕಳೆದ್ವಿ ಅಂತ ಅನ್ಸುತ್ತೆ ಅಂತ. ಹಾಗೇನೆ ನಾವು ಒಬ್ಬರೇ ಪ್ರವಾಸ ಮಾಡಿದಾಗ ಒಂದಿಷ್ಟು ಮಾಹಿತಿಗಳನ್ನು, ಒಂದಿಷ್ಟು ಜನರ ಪರಿಚಯವನ್ನ, ಅಲ್ಲಿನ ಸಂಸ್ಕೃತಿಯನ್ನು ನಾವೆಲ್ಲ ತಿಳ್ಕೊಬೋದು ಅಲ್ವಾ? ಓಕೆ, ಇದೀಗ ಕೇಳಿ ಬರೋಣ ನವಗ್ರಹ ಚಿತ್ರದ ಗೀತೆಯನ್ನು.

0: ಓಕೆ ಸ್ನೇಹಿತರೆ, ಮತ್ತೊಂದು ಕರೆ ಇದೆ. ಹಲೋ
1: ಹಲೋ
0: ಹಲೋ, ನಮಸ್ತೆ.
1: ನಮಸ್ಕಾರ ಮೇಡಮ್, ಗಂಗಾವತಿಯಿಂದ ಹಿರಣ್ಣ ಮಾತಾಡ್ತಾ ಇದ್ದೀನಿ. ಮೇಡಮ್,
0: ಗಂಗಾವತಿಯಿಂದ ಹಿರಣ್ಣ ಅವರು, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ದೀರಾ ಹಿರಣ್ಣ ಅವರೇ?
1: ಕೇಳ್ತಾ ಇರ್ತೀನಿ ಮೇಡಮ್, ಕೆಲವು ಕಾರ್ಯಕ್ರಮಗಳು ನಾನು ತುಂಬಾ ಅಚ್ಚುಮೆಚ್ಚು ಆ ಕಾರ್ಯಕ್ರಮಗಳು ನಾನು ಕೇಳ್ತಾನೆ ಇರ್ತೇನೆ. ಅದರಲ್ಲೂ ಕೂಡ ನೀವು ಸೋಲೋ ಟ್ರಿಪ್ ಬಗ್ಗೆ ವಿಷಯ ಇಟ್ಕೊಂಡ್ಬಿಟ್ಟಿದ್ದು ಇವತ್ತು ನಮಗೆ ಬಹಳ ಇಷ್ಟ ಆಯ್ತ್ರಿ ಮೇಡಮ್.
0: ಹೌದಾ? ಅಂದ್ರೆ ನೀವು ಸೋಲೋ ಟ್ರಿಪ್ ಮಾಡ್ತಾ ಇರ್ತೀರಾ ಅಂದಂಗ ಆಯ್ತು, ಯಾಕಂದ್ರೆ ಖುಷಿ ಆಯ್ತು ಅಂತ ಹೇಳ್ತಾ ಇದ್ದೀರಿ.
1: ಹ್ಞೂ ಮ್ಯಾಮ್, ಅತಿ ಹೆಚ್ಚು ನಾನು ಒಬ್ಬಂಟಿಯಾಗಿ ಜಾಸ್ತಿ ಬಹಳ ಟ್ರಾವೆಲ್ ಮತ್ತು ಟ್ರಿಪ್ ಬಹಳ ಮಾಡಿದೀನಿ. ಅದರಲ್ಲೇ ನಾನು ನಮ್ ಆಲ್ ಓವರ್ ಕರ್ನಾಟಕ ಎಲ್ಲ ನಾನು ಮುಕ್ಕಾಲ ಭಾಗ ಬೈಕ್ ನಲ್ಲಿ ಸುತ್ತಿದ್ದೀನಿ ಮೇಡಮ್.
0: ಹೇಗಿರುತ್ತೆ ಆ ಅನುಭವ
1: ಮೇಡಮ್? ಒಂದ್ ರೀತಿಯಿಂದ ಹೇಳ್ಬೇಕಂದ್ರೆ, ಒಂದೂರಿಂದ ಒಂದೂರಿಗೆ ಹೋದಾಗ ಆಗುವಂತ ಒಂದು ಒಳ್ಳೆ ಪರಿಚಯ ಆಗಿರ್ಬೋದು, ಅಲ್ಲಿನ ವಿಶೇಷ ತಿನಿಸುಗಳಾಗಿರ್ಬೋದು, ಮತ್ತು ವಿಶೇಷ ದೇವಸ್ಥಾನ ಆಗಿರ್ಬೋದು, ಮತ್ತು ವಿಶೇಷತೆ ಇರುವಂತ ಯಾವ್ದಾದ್ರು ಒಂದು ಪ್ಲೇಸ್ ಗೆ ನಾವು ಹೋದಾಗ ಏನಿಸುತ್ತೆ, ಅಲ್ಲಿ ಒಂದು ಅನುಭವಗಳು ಹೆಂಗಾಗುತ್ತೆ ಅಂದ್ರೆ, ನಾವು ಎಷ್ಟು ಖುಷಿ ಪಡ್ತೀವಿ ಅಂತಂದ್ರೆ, ನಮ್ಮೂರೇನಾಗಿರುತ್ತೆ ಮತ್ತೆ
0: ಅಂದ್ರೆ ಸಂಸ್ಕೃತಿಯನ್ನು ನಾವು ತಿಳ್ಕೊಳ್ಳೋ ತರ ಆಗುತ್ತೆ ಅಲ್ವಾ?
1: ಅದರಲ್ಲಿ ವಿಶೇಷವಾಗಿ ನೋಡಿ, ಈಗ ನಾವು ನಮ್ಮ ಹತ್ರದಲ್ಲಿ ಇದ್ದೇ ಜಾಸ್ತಿ ಮರ್ತ್ ಬಿಟ್ಟಿರ್ತೀವಿ, ಬೇರೆದನ್ನ ಜಾಸ್ತಿ ನೋಡ್ತಾ ಇರ್ತೀವಲ್ಲ.
0: ಹೌದು,
1: ನಾನು ಕೆಲವೊಂದು ಸಂದರ್ಭದಲ್ಲಿ ನಮ್ ಗಂಗಾವತಿ ಸುತ್ತಮುತ್ತಲೇ ಸುಮಾರು ಐತಿಹಾಸಿಕ, ನಮ್ದು ಮೊದಲೇ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆದಂತ ಆನೆಗುಂದಿ ಆಗಿರ್ಬೋದು, ಹಂಪಿ ಆಗಿರ್ಬೋದು, ಆಮೇಲೆ ನಮ್ ಕರ್ನಾಟಕದಲ್ಲೇ 8-10 ಊರಲ್ಲಿ ನಂಬರ್ ಒನ್ ಅಂದ್ರೆ ಈ ಹಿರೇಬಣಕಲ್ ಮೋರೇರು ಬೆಟ್ಟ ಅಂತ ಸಮಾಧಿಗಳಿದೆ ಮೇಡಮ್.
0: ಹೌದೌದು,
1: ಅದ ಕರ್ನಾಟಕದ 8 ಅದ್ಭುತಗಳಲ್ಲಿ ನಂಬರ್ ಒನ್ ಸ್ಥಾನ ನಮ್ಮ ಗಂಗಾವತಿ ತಾಲೂಕಿಂದ ಇದೆ ಮೇಡಮ್. ಬಹಳ ಅದ್ಭುತವಾದಂತ ಜಾಗ ಮೇಡಮ್. ಹಾಗೆ ಗಂಡುಗಲಿ ಕುಮಾರ ರಾಮನ ಒಂದು ದೇವಾಲಯ ಆಗಿರ್ಬೋದು, ಇಲ್ಲೆಲ್ಲ ನನ್ನ ಸ್ನೇಹಿತರ ಜೊತೆಗೆ ಕೆಲವೊಂದ್ಸರಿ ಹೋಗಿರೋದು ಕಡಿಮೆ ಇದೆ, ಆದ್ರೆ ಜಾಸ್ತಿ ಬೈಕ್ ಎಲ್ಲ ಒಬ್ಬನೇ ಮೇಡಮ್. ಯಾಕಂದ್ರೆ ಕೆಲವೊಬ್ರಿಗೆ ಕರೆದಾಗ ಅವರು ನನ್ನ ಕೆಲಸದ ಒತ್ತಡದಿಂದ ಬರಕ್ ಆಗಿರಲ್ಲ ಅಂತಂದಿರ್ತಾರಲ್ಲ, ಬಟ್ ನಾನು ಒಬ್ಬನೇ ಹೋದಂತ ಅನುಭವನು ಬಹಳ ನನಗೆ ಖುಷಿ ಕೊಟ್ಟೈತ್ರಿ ಮೇಡಮ್. ಆಮೇಲೆ ಸ್ನೇಹಿತರ ಜೊತೆ ಹೋದಾಗೂ ಬಹಳ ಖುಷಿ ಕೊಟ್ಟೈತೆ, ಯಾಕಂದ್ರೆ ಸ್ನೇಹಿತರ ಜೊತೆ ಹೋದ್ರೆ ಸ್ವಲ್ಪ ಏನಾದ್ರು ಸಣ್ಣ ಪುಟ್ಟ ತೊಂದರೆಗಳು ಇಲ್ದಂಗ ಆಗುತ್ತೆ, ಬಟ್ ಒಬ್ಬರೇ ಹೋದಾಗ ಸ್ವಲ್ಪ ಸಮಯ ಸ್ಪೆಂಡ್ ಮಾಡ್ಕೊಂಡು ನಾವು ಸಮಯಕ್ಕೆ ಅನುಗುಣವಾಗಿ ಹೋಗಿ ಬರ್ಬೇಕಾಗತ್ತೆ. ಆಮೇಲೆ ನಾವು ಆ ಕಡೆ ನಾರ್ತ್ ಎಲ್ಲ ಕಳೆದ ಒಂದು ವರ್ಷದಿಂದ ಕಡೆ ಜಾಸ್ತಿ ಜನ ಎಲ್ಲ ನಮ್ಮ ಸ್ನೇಹಿತರ ಜೊತೆಗೆ ಸೇರಿಬಿಟ್ಟು ಸಹ ನಾವು ಟ್ರಿಪ್ ಲೆಕ್ಕ ಹೋಗಿದ್ದೀವಿ ಮೇಡಮ್. ಆ ಕಡೆ ಅಯೋಧ್ಯೆ, ಬಿಹಾರ, ಆಮೇಲೆ ಪ್ರಯಾಗರಾಜ್, ಮಧ್ಯಪ್ರದೇಶ, ಮಹಾರಾಷ್ಟ್ರ ಅನ್ಕೊಂಡು, ಅದನ್ನು ಕೂಡ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಒಂದು ನಮ್ಮ ಖುಷಿಯಲ್ಲಿ
0: ಒಟ್ಟು ಟೋಟಲ್ ಆಗಿ ಹೇಳ್ಬೇಕಂದ್ರೆ ನಿಮ್ಗೆ ಒಟ್ಟಾರೆಯಾಗಿ ಪ್ರವಾಸ ಅಂದ್ರೇನೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರಿ.
1: ಅಂದ್ರೆ ತುಂಬಾ ಇಷ್ಟ, ಅದ್ರಲ್ಲಿ ಕರ್ನಾಟಕದ ಪ್ರತಿಯೊಂದು ಸ್ಥಳಗಳು ನಾನು ಬಹಳ ಇಷ್ಟಪಡ್ತೀನಿ, ಬಹಳ ಖುಷಿ ಪಡ್ತೀನಿ. ನಮ್ಮ ಒಂದು ಭಾಗಕ್ಕೂ ಕೂಡ ನಿಮ್ಗೆ ಹೇಳ್ತೇನೆ ಮೇಡಮ್, ನಮ್ಮ ಒಂದು ಏನಾದ್ರೆ ಬೆಟ್ಟ ಆಗಿರ್ಬೋದು, ಈ ಒಂದು ಏಳು ಮರ ಬೆಟ್ಟ ಆಗಿರ್ಬೋದು, ಆಮೇಲೆ ಹಣದಲ್ಲಿ ಕುಂಭರಾಮನ ಒಂದು ಕೇವಲ ಆಗಿರ್ಬೋದು, ಯಮಗಡ ಪ್ರದೇಶ ಪರಮೇಶ್ವರ ದೇವನ ಆಗಿರ್ಬೋದು, ಆನೆ ಆಗಿರ್ಬೋದು, ಸಿಬ್ಬಂದಿ ಚಿತ್ರದುರ್ಗ ಪ್ರತಿಯೊಂದು ಚಾನಸ್ ಇರ್ಬೇಕು ನಮ್ಮ ಜೀವನದಲ್ಲಿ. ಇಲ್ಲಿಂದ ಏನಿಲ್ಲ ಅನ್ನೋದಕ್ಕಿಂತ ನಮ್ಮ ಕನಕದ ಅದ್ಭುತಗಳನ್ನು ನೋಡಬೇಕಾಗತ್ತೆ.
0: ಓಕೆ ಹಿರಣ್ಣ ಅವರೇ, ಸಾಕಷ್ಟು ಮಾಹಿತಿಯನ್ನ ಹಂಚ್ಕೊಂಡ್ರಿ, ಮತ್ತೆ ಸೋಲೋ ಟ್ರಿಪ್ ನೀವು ಕೂಡ ಮಾಡ್ತೀವಿ ಅಂತ ಹೇಳಿದ್ರಿ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಓಕೆ ಸ್ನೇಹಿತರೆ, ಹಿರಣ್ಣ ಅವರು ಕರೆ ಮಾಡಿ ಸೋಲೋ ಟ್ರಿಪ್ ಆಗಿರ್ಬೋದು, ಫ್ಯಾಮಿಲಿ ಟ್ರಿಪ್ ಆಗಿರ್ಬೋದು, ಮತ್ತೆ ಸ್ನೇಹಿತರ ಜೊತೆಗೆ ಪ್ರವಾಸ ಮಾಡುವಂತದ್ದಾಗಿರ್ಬೋದು, ಒಟ್ಟಾರೆಯಾಗಿ ಅವರಿಗೆ ಪ್ರವಾಸ ಮಾಡೋದಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ರು. ಓಕೆ, ಇದೀಗ ಕೇಳಿ ಬರೋಣ ಕಿರಿಕ್ ಪಾರ್ಟಿ ಚಿತ್ರದಿಂದ ಆಯ್ದ ಗೀತೆಯನ್ನ.

0: ಇದುವರೆಗೂ ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರ ಆಯಿತು. ಕರೆ ಮಾಡಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಆಕಾಶವಾಣಿ ಚಿತ್ರದುರ್ಗ 102.6 FM. ಇದೀಗ ಕೆಲವು ಪ್ರಕಟಣೆಗಳು.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
3: ನಮಸ್ಕಾರ ನಿನಗೆ ಭಾಸ್ಕರ.
4: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
3: ನಮನ ನಮನ
4: ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM.
3: ಭಕ್ತಿಭಾವದ
4: ಧಾರೆ. ನಮನ ನಮನ ನಮನ.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ರೈತ ಬಾಂಧವರೇ ಗಮನಿಸಿ, ಇಂದು ಸಂಜೆ 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸ್ವ ಉದ್ಯೋಗದಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗದ ಚಂದ್ರಿಕಾ ಲೋಕನಾಥ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ.
5: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45 ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
4: ಕೇಳುಗರೆ ಗಮನಿಸಿ, ಇಂದು ಸಂಜೆ 6:15 ನಮ್ಮ ನಿಲಯದಿಂದ ಜನಪದ ಸಂಗೀತದಲ್ಲಿ ಚಿತ್ರದುರ್ಗ ತಾಲೂಕು

0: ಪ್ರಸಾರ ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24/7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.
1: ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್.
2: ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: 1,597 rupees per 10 grams, while silver for the July contract was trading around 6.4% higher at 2,96,821 rupees per kilogram, according to latest reports. The government has raised the import duty, including cess, on gold and silver from 6% to 15%. Prime Minister Narendra Modi has significantly reduced the size of his convoy during recent domestic visits while retaining all essential security arrangements mandated under the Special Protection Group SPG protocols. According to sources, the reduction in the number of vehicles in the Prime Minister's convoy was implemented during his recent visits to Gujarat and Assam. Prime Minister Narendra Modi will embark on a six-day visit to the United Arab Emirates, UAE, the Netherlands, Sweden, Norway and Italy on Friday. Briefing media in New Delhi this evening, Secretary West of the Ministry of External Affairs, Sibi George, informed that on the first leg of his five-nation visit, Mr. Modi will reach UAE on Friday, where he will meet President Sheikh Mohammed bin Zayed Al Nahyan. He said the two leaders will exchange views on bilateral issues, in particular energy cooperation. And with that, we end this news bulletin.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
1: ಇದೀಗ ಇಂದು ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:15 ಜನಪದ ಸಂಗೀತದಲ್ಲಿ ಚಿತ್ರದುರ್ಗ ತಾಲೂಕು ಪಾಪೇನಹಳ್ಳಿ ಗ್ರಾಮದ ಸಾವಿತ್ರಮ್ಮ ಹಾಗೂ ಸಂಗಡಿಗರಿಂದ ಮೈಲಾರಲಿಂಗ ದೇವರ ಕುರಿತ ಪದ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಸವಾರ್ತೆ. 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸ್ವ ಉದ್ಯೋಗದಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗದ ಚಂದ್ರಿಕಾ ಲೋಕನಾಥ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. 7:45 ಹಿಂದಿ ಚಿತ್ರಗೀತೆಗಳು. 8:00 ಜನರಂಜಿನಿ, ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. 8:45 ವಚನಗಳು. 9:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಮಟ್ಟದ ಸೇಲಿಂಗ್ ಮತ್ತು ಡ್ರ್ಯಾಗನ್ ಬೋಟ್ ಆಟಗಾರ್ತಿ ಸಮನ್ವಿ ಹಾಗೂ ಅವರ ಪೋಷಕರೊಂದಿಗೆ ನಡೆಸಿದ ಸಂದರ್ಶನ. 10:00 ಮುಂಬೈ ವಿದ್ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳುವಿರಿ. ಇನ್ನು ನಾಳಿನ ದುರ್ಗೋದಯದ ಪ್ರಸಾರದಲ್ಲಿ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ವಿಶ್ವೇಶ್ವರ ಜಿ ಗಾಯತ್ರಿ ಅವರಿಂದ. 6:35 ನಮ್ಮ ನಿಲಯದಿಂದ ದೇಶಭಕ್ತಿಗೀತೆ. 6:40 ರೈತರಿಗೆ ಸಲಹೆ. 6:45 ಭಾವಗೀತೆ. 6:50 ಆರೋಗ್ಯ ಬಿಂದುವಿನಲ್ಲಿ ಮಕ್ಕಳಲ್ಲಿ ಆಂಟಿಸಮ್ ಕುರಿತು ಮಾಹಿತಿ ಡಾಕ್ಟರ್ ರಾಜು ಅವರಿಂದ. 7:15 ಭಾವಗೀತೆ. 7:30 ಸೇವಾ ಮಾಹಿತಿ. 7:45 ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಕಿಡ್ನಿ ಸ್ಟೋನ್ ಅಥವಾ ಮೂತ್ರಕೋಶದ ಕಲ್ಲುಗಳ ಚಿಕಿತ್ಸೆ ಹೇಗೆ. ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನುರಿತ ಮೂತ್ರಶಾಸ್ತ್ರಜ್ಞ ತಜ್ಞ ವೈದ್ಯರಾದ ಡಾಕ್ಟರ್ ಗಿರೀಶ್ ಸಿಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆ, ಬೈಪಾಸ್ ರಸ್ತೆ, ರಾಷ್ಟ್ರೀಯ ಹೆದ್ದಾರಿ, ದಾವಣಗೆರೆ. 9:35 ಹಿಂದಿ ಚಿತ್ರಗೀತೆಗಳು. 10:00 ಕನ್ನಡ ಚಿತ್ರಗೀತೆಗಳು. 11:00 ಜನಪದ ಗೀತೆಗಳು. 11:30 ಮಾಹಿತಿ ಕಣಜ.

ಇನ್ನು ನಾಳಿನ ಮದಕರಿ ಪ್ರಸಾರದ ಕಾರ್ಯಕ್ರಮದಲ್ಲಿ 12:05 ವನಿತಾ ವಿಹಾರದಲ್ಲಿ ಕೊಡಗಿನ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಸಣ್ಣ ಕತೆ ಖಾಲಿ ಖಾಲಿ ಹಾಗೂ ಮಡಿಕೇರಿಯ ಮೇಘ ಭಟ್ ಅವರಿಂದ ಸಂಗೀತ ವೈವಿಧ್ಯ ಕೇಳುವಿರಿ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಶಾಖದ ಅಲೆಗಳ ಲಕ್ಷಣಗಳು, ಕಾರಣಗಳು ಮತ್ತು ಪರಿಣಾಮ ಕುರಿತು ಡಾಕ್ಟರ್ ಸಂತೋಷ್ ಬ್ಯಾಕೋಡ್ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆಯಾಗಿದೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ನವ ನಿಲಯದಿಂದ ಕಾರ್ಯಕ್ರಮ ಉಲ್ಲಾಸ. 2:00

0: ಪರ್ವತಕ್ಕೆ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ 3 ಗಂಟೆಯಿಂದ 5 ಗಂಟೆಯವರೆಗೂ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಇನ್ನು ನಾಳೆ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ, 5:30ಕ್ಕೆ ನೇರ ಫೋನಿನ್ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇನ್ನು 6:15ಕ್ಕೆ ಜನಪದ ಸಂಗೀತದಲ್ಲಿ ಚಿತ್ರದುರ್ಗ ತಾಲೂಕು ಚಿಕ್ಕಗೊಂಡನಹಳ್ಳಿ ಗ್ರಾಮದ ತಿಪ್ಪಯ್ಯ ಹಾಗೂ ಸಂಗಡಿಗರಿಂದ ಭಜನೆ ಪದ, 6:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ, 6:35ಕ್ಕೆ ನಮ್ಮ ನಿಲಯದಿಂದ ಸೇವಾ ಮಾಹಿತಿ, 6:51ಕ್ಕೆ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿಯ ಅನುಭವಗಳ ಕುರಿತು ಚಳ್ಳಗೆರೆ ತಾಲೂಕು ವಡೇರಹಳ್ಳಿಯ ಕೃಷಿಕ ಶಾಂತಣ್ಣ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. 7:45ಕ್ಕೆ ಹಿಂದಿ ಚಿತ್ರಗೀತೆಗಳು, 8:00ಗೆ ಜನರಂಜನಿ ವಾಟ್ಸಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:45ಕ್ಕೆ ವಚನಗಳು, 9:15ಕ್ಕೆ ಸಾಹಿತ್ಯ ಸಪ್ತಸ್ವರ ಸಂವಾದ ಕಾರ್ಯಕ್ರಮದಲ್ಲಿ ಜಾನಪದ ಸಂಶೋಧಕ ಕತೆಗಾರ ಡಾ ಜಿವಿ ಆನಂದಮೂರ್ತಿ ಅವರ ಕೃತಿಗಳ ಪರಿಚಯಾತ್ಮಕ ಮಾತುಕತೆ ಪ್ರಸಾರವಾಗಲಿದೆ. 10:00ಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಇದುವರೆಗೂ ಇಂದು ಮತ್ತೆ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.

0: ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ರ ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಮಿಸ್ ಸೀಮಾ,
2: ಹೌದು,
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ. ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
2: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವ್ ಆಗ್ತೀರಾ.
2: ಅಷ್ಟೊಂದು ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
2: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
3: ಹಲೋ ಮಮ್ಮ.
2: ಹಾಯ್.
1: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಇದೀಗ ಜನಪದ ಸಂಗೀತದಲ್ಲಿ ಚಿತ್ರದುರ್ಗ ತಾಲೂಕು ಪಾಪೇನಹಳ್ಳಿ ಗ್ರಾಮದ ಸಾವಿತ್ರಮ್ಮ ಹಾಗೂ ಸಂಗಡಿಗರಿಂದ ಮೈಲಾರಲಿಂಗ ದೇವರ ಕುರಿತ ಪದ ಕೇಳುವಿರಿ.

0: ಇದುವರೆಗೂ ಜನಪದ ಸಂಗೀತ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ ಆಗುತ್ತಲಿದೆ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಸವಾರ್ತೆ ಕೇಳುವಿರಿ.
1: ಆಕಾಶವಾಣಿ ರಸವಾರ್ತೆ, ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಪ್ರಿಯ ಶ್ರೋತೃಗಳೇ, ನಮ್ಮ ಪೂರ್ವಜರು ಮಾಡಿರೋ ಪ್ರಯೋಗಗಳ ಮುಂದೆ ನಮ್ಮ ತಂತ್ರಜ್ಞಾನವೂ ಡಮ್ಮಿ ಅನ್ನಿ. ಅವ್ರು ಮಾಡಿಬಿಟ್ಟಿದ್ದನ್ನ ಈಗ ನಾವು ಹೊಸ ಅನ್ವೇಷಣೆ ಅನ್ನೋ ರೀತಿ ಬೀಗ್ತಾ ಇದ್ದೀವಿ. ತೆಲಂಗಾಣದ ಮುಲುಗು ಜಿಲ್ಲೆಯಲ್ಲಿರೋ ರುದ್ರ ದೇವಾಲಯವೇ ಇದಕ್ಕೆಲ್ಲ ಸಾಕ್ಷಿ. ಈ ದೇವಾಲಯದ ಆವರಣದ ಒಂದು ಕಡೆ ಇಟ್ಟಿಗೆ ಹೇಗೆ ತೇಲುತ್ತೆ ಅನ್ನೋದನ್ನ ತೋರಿಸ್ತಾರೆ. ನೀರಿಗೆ ಹಾಕಿದ ಇಟ್ಟಿಗೆ ಸ್ಪಾಂಜ್ ರೀತಿ ತೇಲುತ್ತಲೇ ಇರುತ್ತೆ. ಇಂಥ ಇಟ್ಟಿಗೆನ ಬಳಸ್ಕೊಂಡೇ ನಮ್ಮ ಪೂರ್ವಿಕರು ಈ ದೇವಾಲಯದ ಗೋಪುರ ನಿರ್ಮಾಣ ಮಾಡಿರೋದಂತೆ. ಅದು ಯಾವಾಗ? ಕ್ರಿಸ್ತ ಶಕ 1213. ಕಾಕತೀಯ ದೊರೆ ಗಣಪತಿ ದೇವ ಅಂತ ಇದ್ದ. ಆತನ ಸೇನಾಪತಿ ರೇಚರ್ಲ ರುದ್ರನು ಈ ಅಪ್ರತಿಮ ದೇವಾಲಯ ನಿರ್ಮಾಣ ಮಾಡಿದ್ದಾನೆ. ಈ ದೇವಾಲಯದ ಗೋಪುರ ಕಂಬಗಳ ಮೇಲಿನ ಭಾರ ಕಡಿಮೆ ಮಾಡೋಕೆ ಅಂತಲೇ ಈ ಟೆಕ್ನಿಕ್ ಬಳಸಿದ್ದಾರೆ. ಇಟ್ಟಿಗೆ ತೇಲುವ ಗುಟ್ಟನ್ನು ಈಗ ನಮ್ಮ ಹಿರಿಯ ಸಂಶೋಧಕರಾದ ಸೂರ್ಯನಾರಾಯಣ ಮೂರ್ತಿ ಅವರು ಹುಡುಕಾಡ್ಬಿಟ್ಟಿದ್ದಾರೆ. ಇಟ್ಟಿಗೆನ ಜೇಡಿ ಮಣ್ಣಿನ ಜೊತೆಗೆ ಸಾವಯವ ವಸ್ತುಗಳು, ಮರದ ಅಥವಾ ಭತ್ತದ ಹೊಟ್ಟನ ಬೆರೆಸಿ ಸುಟ್ಟು ತಯಾರಿಸಿದ್ದಾರೆ. ಅದಕ್ಕೆ ಈ ಇಟ್ಟಿಗೆಗಳು ನೀರಿಗಿಂತಲೂ ಹಗುರಾತಿ ಹಗುರುವಂತೆ. ಇನ್ನೊಂದು ವಿಚಾರ ಅಂದ್ರೆ ದೇವಾಲಯಕ್ಕೆ ಹಾಕಿರೋ ಪಾಯ ಕೂಡ ಭೂಕಂಪ ನಿರೋಧಕವಂತೆ. ಬೆರಗಾಗೋ ಇನ್ನೊಂದು ವಿಚಾರ ಅಂದ್ರೆ ಈ ಇಂಡೋನೇಷ್ಯಾದವರು ಬಿದಿರಲ್ಲಿ ರಸ್ತೆ ನಿರ್ಮಾಣ ಮಾಡಿರೋದು. ಅದರಲ್ಲೇನ್ ವಿಶೇಷ? ನಮ್ಮಲ್ಲಿ ಸಂಕಗಳನ್ನ ಇದ್ರಲ್ಲೇ ತಾನೇ ಕಟ್ಟೋದು ಅಂತೆಲ್ಲ ಕೇಳಬೇಡಿ. ಇದು ಬರೀ ರಸ್ತೆ ಅಲ್ಲ, ಬಿದಿರ ಹೈವೇನೆ. ಸೆಮರಾಂಗ್ ಡೆಮಾಕ್ ಸಮುದ್ರದ ಮೇಲೆ 15 ಕಿಲೋಮೀಟರ್ ಹೆದ್ದಾರಿ ಬಿದಿರಿಂದಲೇ ಎದ್ದು ನಿಂತಿದೆ. ಇದಕ್ಕಾಗಿ 1 ಕೋಟಿಯಷ್ಟು ಬಿದಿರ ಬೊಂಬುಗಳನ್ನ ಬಳಸಿದ್ದಾರೆ. ತಳಗಡೆ ಸಂಪೂರ್ಣ ಕೆಸರೋ ಕೆಸರು. ಈ ಕೆಸರ ಮುಂದೆ ಟಾರು ಸಿಮೆಂಟ್ನ ಆಟ ನಡೆಯೋಲ್ಲ. ಹಾಗಾದ್ರೆ ಬಿದಿರು ಕೊಳೆತು ನಾರುಲ್ವಾ ಅಂತ ಡೌಟಿನ ಅಲೆ ನಿಮ್ಗೆ ಎದ್ದೇಳ್ಬಹುದು. ಬಿದಿರು 100 ವರ್ಷ ಬದುಕುತ್ತೆ. ಅದು ಹೇಗಂದ್ರೆ ಕೆಸರು ತಳಭಾಗದಲ್ಲಿ ಗಾಳಿನೇ ಆಡಲ್ಲ. ಆಮ್ಲಜನಕ ಇಲ್ಲದೆ ಇದ್ರೆ ಬ್ಯಾಕ್ಟೀರಿಯಾ ಬೆಳೆಯೋಲ್ಲ. ಮುಖ್ಯವಾಗಿ ಬಿದಿರ ಮೇಲೆ ಸಿಲಿಕಾ ಅನ್ನೋ ಹೊರಪದ್ರ ಇದೆ. ಇದರಿಂದ ಉಪ್ಪು ನೀರು ಬಿದಿರು ಮೈ ಮೇಲೆ ಬಿದ್ದರೂ ಕಮಕ್ ಕಿಮಕ್ ಅನ್ನಲ್ಲ. ಜೊತೆಗೆ ಇದು ನೀರು ಗಾಳಿನ ತಡೆಯುತ್ತೆ. ರಸ್ತೆ ನಿರ್ಮಾಣ ಮಾಡೋ ಚಾಪೆಗಳಿಗೆ ಟ್ರೀಟ್ಮೆಂಟ್ ಬೇರೆ ಮಾಡ್ತಾರೆ. 17 ಲೇಯರ್ ಚಾಪೆ ಇದು. ಇದರ ಮೇಲೆ ಭಾರ ಬಿದ್ರೆ ಸಮಾನವಾಗಿ ಹಂಚಿಕೆ ಮಾಡುತ್ತೆ. ಅಷ್ಟು ಗಟ್ಟಿ ಬಿದ್ರ ಹೈವೇನಲ್ಲಿ 40 ಟನ್ ಲಾರಿ ಕೂಡ ಇಲ್ಲಿ ಆರಾಮಾಗಿ 120 ಕಿಲೋಮೀಟರ್ ವೇಗದಲ್ಲಿ ಓಡಾಡಬಹುದಂತೆ. ಆಸ್ಟ್ರೇಲಿಯಾದ ಮಾರ್ಟಿನ್ ಹೇಡನ್ ಅನ್ನೋ ಪ್ರವಾಸಿಗರು ಓಡಾಡೋಕೆ ಇಂಡಿಯನ್ ಆಟೋ ಬಳಸ್ತಾ ಇರೋದೇ ಇಲ್ಲಿ ಘನ ರೋಚಕ. ಭಾರತದಲ್ಲಿ ಸುತ್ತಾಡೋಕೆ ಬಂದವರು ಹೀಗ್ ಬಂದ್ ಹಾಗೆ ಹೋಗ್ತಾರೆ. ಫ್ಲೈಟು, ಮೆಟ್ರೋ, ರೈಲ್ಗಳಲ್ಲಿ ಓಡಾಡಿ ಬಂದ್ ಕೆಲಸ ಮುಗಿಸ್ಕೊಳ್ತಾರೆ. ಆದ್ರೆ ಈ ಆಸ್ಟ್ರೇಲಿಯಾದ ಜಾಯಿಂಟ್ ಟ್ರಾವೆಲರ್ಸ್ ಕೊಚ್ಚಿಗೆ ಬಂದವರೇ ಬಸ್ಸು ಟ್ಯಾಕ್ಸಿ ಹತ್ತದೆ ನೇರವಾಗಿ ಆಟೋ ಹಿಡಿದ್ರು. ಇದೇ ಆಟೋದಲ್ಲಿ ಕೂತು ಹಳ್ಳಿ ಹಳ್ಳಿ ಅನ್ವೇಷಣೆಗೆ ಇಳಿದು ಬಿಟ್ಟಿದ್ದಾರೆ. ಯುರೋಪ್ ಅಲ್ಲಿಗೆ ಆಟೋನೇ ಮನೆ, ಆಟೋನೇ ಆಫೀಸು, ಆಟೋನೇ ಫ್ಲೈಟು. ಇದಕ್ಕೆ ಹೇಗ್ ಬೇಕೋ ಹಾಗೆ ಮಾಡಿಫೈ ಕೂಡ ಮಾಡ್ಕೊಂಡಿದ್ದಾರೆ. ನೀವ್ಯಾಕೆ ಹೀಗ್ ಮಾಡಿದ್ರಿ ಅಂದ್ರೆ ಈ ಸ್ಲೋ ಟ್ರಾವೆಲಿಂಗ್ ಈಸ್ ಬೆಸ್ಟ್ ಟ್ರಾವೆಲಿಂಗ್ ಅಂತಾರೆ. ದಿನಕ್ಕೆ 100 ಕಿಲೋಮೀಟರ್ ಡ್ರೈವ್ ಮಾಡೋ ಇವರು ಹೆದ್ದಾರಿಗೆ ಕಾಲೇ ಇಟ್ಟಿಲ್ಲ, ಬದಲಿಗೆ ಹಳ್ಳಿಗಳ ಮೇಲೆ ಗ್ರಾಮಾಂತರ ಸಾರಿಗೆ ತರ ಓಡಾಡ್ತಾ ಇದ್ದಾರಂತೆ. ಇವರ ಪ್ಲಾನ್ ಇರೋದು ಪಶ್ಚಿಮ ಕರಾವಳಿಯಿಂದ ಪೂರ್ವ ಕರಾವಳಿ ತನಕ ಆಟೋದಲ್ಲೇ ಓಡಾಡಬೇಕು ಅಂತ. ಕೊಚ್ಚಿಯಿಂದ ಜೈಸಲ್

0: ಮೇರ್ವರೆಗೆ ಸುಮಾರು 5,000 ಕಿಲೋಮೀಟರ್ ಆಗ್ಬೋದು. ಮಧ್ಯ ಮಧ್ಯ ಸಿಗೋ ಹಳ್ಳಿಗಳು, ಅಲ್ಲಿನ ಊಟ ಆಟ ಸಂಸ್ಕೃತಿ ಜೊತೆ ಬೆರೆಯೋದು ಇವ್ರ ಗುರಿ. ಇವರನ್ನ ನೋಡಿದವರು ಭಲೇ ಹುಚ್ಚರು ಅಂತ ಅಂದಿದ್ದು ಸುಳ್ಳಲ್ಲ. ಹಾಗಂತ ಇವರೇನ್ ಬೆಪ್ಪರಂತೂ ಅಲ್ವೇ ಅಲ್ಲ. ಮೊನ್ನೆ ಹಂಗೇರಿಯ ಪ್ರಧಾನಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಒಂದ್ ಮಜಾ ನಡೀತು. ಇದ್ದಕ್ಕಿದ್ದಂತೆ ಜೊತೆಗಿದ್ದ ಜೋಲ್ಟ್ ಹೆಗಡೆಸ್ ಅನ್ನೋ ರಾಜಕಾರಣಿ ಡ್ಯಾನ್ಸೇ ಮೈ ಮೇಲ್ ಬಂದವರಂತೆ ಕುಂಡಾಡಿದ್ರು. ಇವರನ್ನ ನೋಡ್ ನೋಡುತ್ತಲೇ ಪ್ರಮಾಣ ವಚನ ಸ್ವೀಕಾರಕ್ಕೆ ಬಂದಿದ್ದ ಇನ್ನಿತರರು ಮೈ ಮೇಲೆ ಡ್ಯಾನ್ಸ್ ಅನ್ನ ಆಹ್ವಾನಿಸ್ಕೊಂಡು ಹೆಜ್ಜೆ ಹಾಕೋಕೆ ಶುರು ಮಾಡಿದ್ರು. ಹೆಗಡೆಸ್ ಮೈ ಮರೆತರು. ಟೈ ಕೋಟು ಬೂಟಲ್ಲೇ ಎದೆಯನ್ನ ಏರ್ ಗಿಟಾರ್ ಆಗಿಸ್ಕೊಂಡು ಭಲ್ಲೇ ಸ್ಟೆಪ್ ಹಾಕಿದ್ರು. ಸಂಸತ್ತಿನ ಮೆಟ್ಟಿಲುಗಳು ಕೂಡ ಇವರ ಡ್ಯಾನ್ಸಿಗೆ ತಲೆ ಆಡಿಸಿದ್ವು. ಹಂಗಾಗಿ ಹೆಗಡೆಸ್ ಈಗ ಡ್ಯಾನ್ಸಿಂಗ್ ಪೊಲಿಟೀಷಿಯನ್. ಚುನಾವಣಾ ರ್ಯಾಲಿಗಳಲ್ಲಿ ಇವರ ಡ್ಯಾನ್ಸೇ ಆಕರ್ಷಣೆ. ವೃತ್ತಿಯಲ್ಲಿ ಇವರು ವೈದ್ಯರು, 56 ವರ್ಷ ವಯಸ್ಸು. ಆದ್ರೂ ಏಜ್ ಮೀರಿದ ಡ್ಯಾನ್ಸ್ ಇವರದ್ದು ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇಲ್ಲಿಯವರೆಗೆ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 6:35. ಇದೀಗ ಸೇವಾ ಮಾಹಿತಿ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ಕೇಳುಗರೇ, ಇನ್ನು ಮುಂದೆ 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸ್ವ ಉದ್ಯೋಗದಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗದ ಚಂದ್ರಿಕಾ ಲೋಕನಾಥ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ.
4: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ,
5: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
4: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
5: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
4: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
1: ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ.

ಆಕಾಶವಾಣಿ ಚಿತ್ರದುರ್ಗ. ಸಮಯ ಆಗುತ್ತಲಿದೆ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ಬಳಿಕ 6:40 ಪ್ರದೇಶ ಸಮಾಚಾರ ಕೇಳುವಿರಿ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

ರಸ್ತೆ, ರಸ್ತೆಯ ಇಕ್ಕೆಲಗಳು, ಬಸ್ಸು, ಬಸ್ ನಿಲ್ದಾಣ, ಉದ್ಯಾನ ಹಾಗೂ ಇತರ ಸಾರ್ವಜನಿಕ ಸ್ಥಳಗಳು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡುವುದು ನಾಗರಿಕರ ಹೊಣೆ.

ವೈಯಕ್ತಿಕ ಸ್ವಚ್ಛತೆ ಎಷ್ಟು ಮುಖ್ಯವೋ ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಅಷ್ಟೇ ಮುಖ್ಯ. ಸ್ವಚ್ಛತೆ ಇರುವಲ್ಲಿ ಆರೋಗ್ಯವಿರುತ್ತದೆ. ನಿರ್ಮಲ ಜೀವನ ಶೈಲಿ ಉತ್ತಮ ಆರೋಗ್ಯದ

0: کی لکھئی
1: ಮನುಷ್ಯನ ಅತ್ಯುತ್ತಮ ಸ್ನೇಹಿತ ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ
0: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ ಪುಸ್ತಕ ಪ್ರೀತಿಯು ಪರಿಸರ ಪ್ರೀತಿಯನ್ನು ಮನುಷ್ಯ ಪ್ರೀತಿಯನ್ನು ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ ಜೀವನ ಮೌಲ್ಯಗಳನ್ನು ಆದರ್ಶಗಳನ್ನು ಕಲಿಸುತ್ತದೆ
1: ಪುಸ್ತಕಗಳನ್ನು ಓದುವ ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ

ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಂಪುಟ ನಿರ್ಧಾರ. ಡಿಜಿಲಾಕರ್ ಅನುಷ್ಠಾನದಲ್ಲಿ ರಾಜ್ಯಕ್ಕೆ ಅಗ್ರಸ್ಥಾನ, ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಯ ಪ್ರಶಸ್ತಿ. ಇದೇ 16ರಿಂದ ಬೆಂಗಳೂರಿನಲ್ಲಿ ಭೂ ಗ್ಯಾರಂಟಿ ಯೋಜನೆಯಡಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ. ಪರಿಶಿಷ್ಟರ ಮೀಸಲಾತಿ ಪ್ರಮಾಣ ಹೆಚ್ಚಿಸುವಂತೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹ. ರಾಜ್ಯದ ಹಲವೆಡೆ ಇಂದು ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆ, ಹವಾಮಾನ ಇಲಾಖೆ ಎಚ್ಚರಿಕೆ. ವಾರ್ತೆಗಳ ವಿವರ. 2026-27 ಮಾರುಕಟ್ಟೆ ಋತುವಿನಲ್ಲಿ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಈ ಋತುವಿನಲ್ಲಿ ಅಂದಾಜು 824,00,000 ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ರೈತರಿಗೆ ಅಂದಾಜು 260,00,000 ರೂಪಾಯಿ ಪಾವತಿ ಮಾಡಲಾಗುತ್ತದೆ. ಈ ಋತುವಿನಲ್ಲಿ ಅಂದಾಜು 824,00,000 ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಸೂರ್ಯಕಾಂತಿ ಬೀಜವು ಕ್ವಿಂಟಾಲ್ಗೆ 622 ರೂಪಾಯಿ ಹೆಚ್ಚಳ ಕಂಡಿದ್ದು ಕನಿಷ್ಠ ಬೆಂಬಲ ಬೆಲೆ 8,343 ರೂಪಾಯಿ ತಲುಪಿದೆ. ಹತ್ತಿ ಕ್ವಿಂಟಾಲ್ಗೆ 557 ರೂಪಾಯಿ ಮತ್ತು ಎಳ್ಳಿಗೆ ಕ್ವಿಂಟಾಲ್ಗೆ 500 ರೂಪಾಯಿಗಳ ಹೆಚ್ಚಳವನ್ನು ಶಿಫಾರಸು ಮಾಡಲಾಗಿದೆ. ಎ ದರ್ಜೆಯ ಭತ್ತಕ್ಕೆ ಕ್ವಿಂಟಾಲ್ಗೆ 2,461 ರೂಪಾಯಿ, ಜೋಳ ಹೈಬ್ರಿಡ್ ಕ್ವಿಂಟಾಲ್ಗೆ 4,023 ರೂಪಾಯಿ, ತೊಗರಿ ಬೆಳೆಗೆ ಕ್ವಿಂಟಾಲ್ಗೆ 8,450 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಶಿಫಾರಸು ಮಾಡಲಾಗಿದೆ. ಡಿಜಿಟಲ್ ಇಂಡಿಯಾ ಅಭಿಯಾನದಲ್ಲಿ ಸಾರ್ವಜನಿಕ ಸೇವೆಗಳನ್ನು ಸರಳಗೊಳಿಸುವಲ್ಲಿ ರಾಜ್ಯ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ. ಡಿಜಿಲಾಕರ್ ಏಕೀಕರಣ ಮತ್ತು ಅನುಷ್ಠಾನದಲ್ಲಿ ಅತ್ಯುತ್ತಮ ಪ್ರಗತಿ ಸಾಧಿಸಿದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದೆ. ಮೇ 11 ನವದೆಹಲಿಯಲ್ಲಿ ನಡೆದಂತಹ ರಾಷ್ಟ್ರೀಯ ಸಮಾಲೋಚನಾ ಕಾರ್ಯಾಗಾರದಲ್ಲಿ ಈ ಗೌರವ ನೀಡಲಾಗಿದೆ. ದೇಶದಲ್ಲೇ ಅತಿ ಹೆಚ್ಚು ಡಿಜಿಲಾಕರ್ ಖಾತೆಗಳನ್ನು ಹೊಂದಿರುವ ರಾಜ್ಯಗಳಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ರಾಜ್ಯದ ಸುಮಾರು 2,07,00,000 ಹೆಚ್ಚು ನಾಗರಿಕರು ಡಿಜಿಲಾಕರ್ ಸೇವೆಗಳನ್ನು ಬಳಸುತ್ತಿದ್ದಾರೆ. ರಾಜ್ಯ ಸರ್ಕಾರದ 73% ಈ ಸೇವೆಗಳನ್ನು ಈಗಾಗಲೇ ಡಿಜಿಲಾಕರ್ನೊಂದಿಗೆ ಯಶಸ್ವಿಯಾಗಿ ಸಂಯೋಜನೆ ಮಾಡಲಾಗಿದೆ. ರಾಜ್ಯದಲ್ಲಿ ಸುಮಾರು 3,00,000,000 ವಿದ್ಯುತ್ ಬಿಲ್ ದಾಖಲೆಗಳು ಡಿಜಿಟಲ್ ರೂಪದಲ್ಲಿ ಲಭ್ಯವಾಗುತ್ತಿವೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಇ ಖಾತಾ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆಗಿರುವಂತಹ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದೇ 16ರಿಂದ ಬೆಂಗಳೂರಿನ 50 ಸ್ಥಳಗಳಲ್ಲಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ ಆರಂಭ ಮಾಡಲಾಗುತ್ತಿದೆ. ಅಧಿಕಾರಿಗಳು ಜನರ ಮನೆ ಬಾಗಿಲಿಗೆ 23,00,000 ಅಧಿಕ ಆಸ್ತಿಗಳ ಮುದ್ರಿತ ಈ ಖಾತೆಗಳನ್ನು ತಲುಪಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಸಂಚಾರ ವ್ಯವಸ್ಥೆ ಸರಳೀಕರಣಕ್ಕಾಗಿ ಬೆಂಗಳೂರಿನಲ್ಲಿ ಹಲವು ಕಡೆ ವೈಟ್ ಟ್ಯಾಪಿಂಗ್ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. 45,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 2 ಸುರಂಗ ಮಾರ್ಗಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆರೋಗ್ಯ, ಜ್ಞಾನ ಮತ್ತು ವಿಶ್ವಶಾಂತಿಗಾಗಿ ಯೋಗ ಎಂಬ ಧ್ಯೇಯ ವಾಕ್ಯದೊಂದಿಗೆ ಯೋಗ ದಿನ ಆಚರಣೆ ಮಾಡಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೂನ್ 21 ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಪ್ರತಿ ಮನೆಯಲ್ಲೂ ಯೋಗ, ಎಲ್ಲರಿಗೂ ಯೋಗ ಎಂಬ ವಿಶಾಲ ದೃಷ್ಟಿಕೋನದೊಂದಿಗೆ ರಾಜ್ಯ ಸರ್ಕಾರ ಈ ವರ್ಷ ಯೋಗ ದಿನ ಆಚರಣೆ ಮಾಡಲಿದೆ. ಸುಮಾರು 5,000 ಯೋಗ ಪಟುಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯ ಪಾಲಿಕೆಗಳ ಚುನಾವಣೆ ನ್ಯಾಯಾಲಯದ ನಿರ್ದೇಶನದಂತೆ ನಡೆಯಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ನೀಟ್ ಪರೀಕ್ಷೆ ರದ್ದಾಗಿರುವ ಕುರಿತಂತೆ ಪ್ರತಿಕ್ರಿಯಿಸಿ ಇದಕ್ಕೆ ಕೇಂದ್ರ ಸಚಿವರು ಮತ್ತು ಸಂಸದರು ಉತ್ತರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕಷ್ಟಪಟ್ಟು ಓದಿದ್ದ ವಿದ್ಯಾರ್ಥಿಗಳು ಮತ್ತು ಪೋಷಕರು ಅಸಮಾಧಾನಗೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೀಸಲಾತಿ ಪ್ರಮಾಣವನ್ನು ಕೂಡಲೇ ಹೆಚ್ಚಿಸುವಂತೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೀಸಲಾತಿ ಹೆಚ್ಚಿಸದಿದ್ದರೆ ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಛತ್ತೀಸ್ಗಢದಲ್ಲಿ 58% ಮೀಸಲಾತಿ ನೀಡಿದ್ದು ಇದು ಜನಸಂಖ್ಯಾ ಆಧಾರಿತ ಎಂದು ಗಮನ ಸೆಳೆದರು. ಹೆಚ್ಚುವರಿ ಮೀಸಲಾತಿ ಪ್ರಮಾಣವನ್ನು ಕಾಂಗ್ರೆಸ್ ಸರ್ಕಾರ ತಡೆ ಹಿಡಿದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕಳೆದ 3 ವರ್ಷಗಳಿಂದ ಸರ್ಕಾರ ಜನರಿಗೆ ಉತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿದೆ ಎಂದು ಮಂಡ್ಯ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವಂತಹ ಕೃಷಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲಾ ಆಸ್ಪತ್ರೆಯಲ್ಲಿ ನೂತನವಾಗಿ ಸ್ಥಾಪಿಸಿರುವಂತಹ ಆರೋಗ್ಯ ಘಟಕ ಮತ್ತು ತಾಯಿ ಹಾಲು ಸಂಗ್ರಹಣಾ ಕೇಂದ್ರ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ತಾಯಿ ಮಗುವಿನ ಆರೋಗ್ಯ ಕಾಪಾಡುವುದು ಮುಖ್ಯವಾಗಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಶಿಶು ಸಂಜೀವಿನಿ ಯೋಜನೆ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಇಲಾಖೆ ಮುತುವರ್ಜಿ ವಹಿಸಿ ಜಿಲ್ಲೆಯಲ್ಲಿ ತಾಯಿ ಎದೆ ಹಾಲು ಸಂಗ್ರಹ ಘಟಕವನ್ನು ಆರಂಭಿಸುವುದು ಶ್ಲಾಘನೀಯ ಎಂದು ತಿಳಿಸಿದ್ದಾರೆ. ಗದಗ ಜಿಲ್ಲೆಯ ರೈತರಿಂದ FAQ ಗುಣಮಟ್ಟದ ಸೂರ್ಯಕಾಂತಿ ಹುಟ್ಟುವಳಿಯನ್ನು ಖರೀದಿಸಲು ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಪ್ರತಿ ರೈತರಿಂದ ಪ್ರತಿ ಎಕರೆಗೆ 4 ಕ್ವಿಂಟಾಲ್ನಂತೆ ಗರಿಷ್ಠ 20 ಕ್ವಿಂಟಾಲ್ FAQ ಗುಣಮಟ್ಟದ ಸೂರ್ಯಕಾಂತಿಗೆ ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿಗಳ ಬೆಂಬಲ ಬೆಲೆಯನ್ನು ಸರ್ಕಾರ ನಿಗದಿಗೊಳಿಸಿ ಆದೇಶ ಹೊರಡಿಸಿದೆ ಎಂದು ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ 13 ಸ್ಥಳಗಳಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆಯಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕದ ಹಲವೆಡೆ ಮತ್ತು ಒಳನಾಡಿನ 2 ಸ್ಥಳಗಳಲ್ಲಿ ಮಳೆಯಾಗಿದೆ. ರಾಜ್ಯದ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ನಾಳೆ ಹಾಗೂ ನಾಡಿದ್ದು, ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ನಾಡಿದ್ದು ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಜೊತೆಗೆ ಆಲಿಕಲ್ಲು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಹಲವು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದ್ದು, ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಭಾರತೀಯ ಅರಣ್ಯ ಸೇವೆ IFS ಪರೀಕ್ಷೆಯಲ್ಲಿ 63ನೇ ರ್ಯಾಂಕ್ ಪಡೆದು ತೇರ್ಗಡೆಯಾದ ಕನಕಪುರ ತಾಲೂಕಿನ ಸಾಸಲಾಪುರ ಗ್ರಾಮದ ಶ್ರೀಮತಿ ಅನುಷಾ ಶ್ರೀನಿವಾಸ್ ಅವರನ್ನು ಉಪಮುಖ್ಯಮಂತ್ರಿ ಡಿಕೆಶಿವಕುಮಾರ್ ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಬುಧವಾರ ಅಭಿನಂದಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ 6-18 ವರ್ಷದ ಒಳಗಿನ ಮಕ್ಕಳಿಗಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ಸರ್ಕಾರಿ, ಸರ್ಕಾರೇತರ ಹಾಗೂ ಅನುದಾನಿತ ವಸತಿ ನಿಲಯಗಳು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳುವಂತೆ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ಗೆ ಸೂಚನೆ ನೀಡಿದ್ದಾರೆ. ಸಮಾಜದಲ್ಲಿ ಸಣ್ಣ ಮಟ್ಟದಲ್ಲಿ ಆರಂಭವಾಗುವ ಉತ್ತಮ ಬದಲಾವಣೆಗಳು ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಸಾಮಾಜಿಕ ಪರಿವರ್ತನೆಗೆ ಕಾರಣವಾಗುತ್ತವೆ ಎಂದು ಯಾದಗಿರಿ ಮತಕ್ಷೇತ್ರದ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಅಭಿಪ್ರಾಯಪಟ್ಟಿದ್ದಾರೆ. ಮಹತ್ವಾಕಾಂಕ್ಷೆಯ ಜಲಧಾರೆ ಯೋಜನೆಯ ಕಾಮಗಾರಿ 81.25% ಮಾತ್ರ ಪ್ರಗತಿ ಸಾಧಿಸಿದ್ದಕ್ಕೆ ವಿಜಯಪುರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 2027ರ ಫೆಬ್ರವರಿಯ ಒಳಗೆ ಪೂರ್ಣಗೊಳಿಸಿ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಬೇಕು ಎಂದು ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದಾರೆ. ನವನಗರದ ಬಾಗಲಕೋಟೆ ಜಿಲ್ಲಾ ಬಾಲಭವನದಲ್ಲಿ 15-16 ವರ್ಷದ ಮಕ್ಕಳಿಗಾಗಿ ಯೋಜಿಸಿರುವಂತಹ 15 ದಿನಗಳ ಉಚಿತ ಬೇಸಿಗೆ ಶಿಬಿರಕ್ಕೆ ಜಿಲ್ಲಾಧಿಕಾರಿ ಸಂಗಪ್ಪ ಚಾಲನೆಯನ್ನು ನೀಡಿದರು. ಗಿಡ ನೆಡುವ ಮೂಲಕ ಪ್ರತಿಯೊಬ್ಬರೂ ಹಸಿರು ಸಮೃದ್ಧಿಯ ಕಡೆ ಹೆಜ್ಜೆ ಹಾಕುವ ಮೂಲಕ ಪರಿಸರ ಸಂರಕ್ಷಣೆಯ ಹೊಣೆಗಾರಿಕೆಯನ್ನು ನಿಭಾಯಿಸುವ ಅಗತ್ಯವಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದಂತಹ ಟಿಪಿ ರಾಮಲಿಂಗೇಗೌಡ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಕ್ರೀಡಾ ಸಂಸ್ಥೆಗಳು ನಿಯಮದ ಅನುಸಾರ ನೋಂದಾಯಿಸಿಕೊಳ್ಳಬೇಕು. ಇದರಿಂದ ರಾಜ್ಯ ಕ್ರೀಡಾ ಸಂಸ್ಥೆಗಳಿಂದ ಮಾನ್ಯತೆ ದೊರೆಯುವುದಲ್ಲದೆ ಎಲ್ಲ ಸಹಕಾರ ಸಿಗಲಿದೆ ಎಂದು ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಸಿಎಸ್ ಅರುಣ್ ಮಾಚಯ್ಯ ತಿಳಿಸಿದ್ದಾರೆ. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಇಂದು ವಿಜಯಪುರದಲ್ಲಿ ಹೊಸ UIDAI ಸೇವಾ ಕೇಂದ್ರ ಲೋಕಾರ್ಪಣೆಗೊಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೂರ್ಯಕಾಂತಿ, ಹತ್ತಿ, ತೊಗರಿ ಸೇರಿದಂತೆ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಂಪುಟ ನಿರ್ಧಾರ. ಡಿಜಿಲಾಕರ್ ಅನುಷ್ಠಾನದಲ್ಲಿ ರಾಜ್ಯಕ್ಕೆ ಅಗ್ರಸ್ಥಾನ, ಕೇಂದ್ರ ಸರ್ಕಾರದಿಂದ ರಾಷ್ಟೀಯ ಪ್ರಶಸ್ತಿ. ಇದೇ 16ರಿಂದ ಬೆಂಗಳೂರಿನಲ್ಲಿ ಭೂ ಗ್ಯಾರಂಟಿ ಯೋಜನೆಯಡಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ. ಪರಿಶಿಷ್ಟರ ಮೀಸಲಾತಿ ಪ್ರಮಾಣ ಹೆಚ್ಚಿಸುವಂತೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹ. ರಾಜ್ಯದ ಹಲವೆಡೆ ಇಂದು ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ. ಹೆಣ್ಣು ಮಗುವನ್ನು ಉಳಿಸಿ

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸ್ವ ಉದ್ಯೋಗದಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗದ ಚಂದ್ರಿಕಾ ಲೋಕನಾಥ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ.
1: ಕೇಳುವರೆ, ಈ ದಿನ ನಮ್ಮ ಜೊತೆ ಚಿತ್ರದುರ್ಗದ ಮಹಿಳಾ ಸ್ವ ಉದ್ಯಮಿ ಶ್ರೀಮತಿ ಚಂದ್ರಿಕಾ ಲೋಕನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಮನಸ್ಸಿದ್ದರೆ ಮಾರ್ಗ, ಅಂದ್ರೆ ನಮ್ಮ ಮಹಿಳೆಯರು ಮನಸ್ಸೊಂದಿದ್ರೆ ಏನೆಲ್ಲ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡ್ಕೋಬಹುದು, ಅದರಲ್ಲಿ ಪ್ರಗತಿ ಕಾಣಬಹುದು, ಯಶಸ್ವಿಯಾಗಿ ಮುಂದುವರಿಬಹುದು ಅನ್ನೋದಕ್ಕೆ ಶ್ರೀಮತಿ ಚಂದ್ರಿಕಾ ಲೋಕನಾಥ್ ಅವರೇ ಉದಾಹರಣೆ. ಮೇಡಮ್, ಆತ್ಮೀಯವಾಗಿ ಸ್ವಾಗತ ಹಾಗೂ ನಮಸ್ಕಾರ. ಮೇಡಮ್,
2: ಎಲ್ಲರಿಗೂ ನನ್ನ ನಮಸ್ಕಾರಗಳು.
1: ಮೇಡಮ್, ಪ್ರಾರಂಭದಲ್ಲಿ ನಿಮ್ಮ ಒಂದು ಪರಿಚಯ ಮಾಡಿಕೊಡಿ. ಮೇಡಮ್,
2: ನನ್ನ ಹೆಸರು ಚಂದ್ರಿಕಾ ಲೋಕನಾಥ್, ಚಿತ್ರದುರ್ಗದಲ್ಲಿರೋದು. ಹುಟ್ಟಿದ ಊರು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಹಲಗೇರಿ ಅಂತ. ರೈತಾಪಿ ಕುಟುಂಬದಿಂದ ಬಂದಿರೋದು.
1: ತಂದೆ ತಾಯಿ ಕೃಷಿಕರಾಗಿರೋದ್ರಿಂದ ನಿಮಗೆ ಸಾಕಷ್ಟು ಕೃಷಿ ಬದುಕನ್ನ ಕಲಿಸ್ಕೊಟ್ಟಿದ್ದಾರೆ. ಪ್ರಾರಂಭದಲ್ಲಿ
2: ಕಲಿಸ್ಕೊಟ್ಟಿದ್ದಾರೆ.
1: ನಂತರ ನೀವು ಮದುವೆ ಆದ್ಮೇಲೆ ನಿಮ್ಮ ಯಜಮಾನರದು ಏನಾದರೂ ಜಮೀನು ಇದೆಯಾ? ನಿಮ್ಮನ್ನ ಕೃಷಿಕರಿಗೆ ಕೊಟ್ಟು ಮದುವೆ ಮಾಡಿದ್ರೆ ಹೆಂಗ್ ಮೇಡಮ್?
2: ಇಲ್ಲ, ಉತ್ತರ ಕರ್ನಾಟಕದಿಂದ ನಾನು ಈ ಚಿತ್ರದುರ್ಗ ಇದಕ್ಕೆ ಬಂದಾಗ ನಮ್ಮ ಯಜಮಾನರದು ಒಂದ್ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಲಾರಿ ಬಸ್ ಆ ತರದ ಇದರಲ್ಲಿ ನಮ್ಮ ಯಜಮಾನರದು ಸ್ವಲ್ಪ ಹೊಲ ಇತ್ತು. ಆದ್ರೆ ಅದನ್ನ ನಾವು ಮಾಡ್ತಾ ಇರ್ಲಿಲ್ಲ. ಈ ತರ ನಾವು ಈಗ ಸುಮ್ನೆ ಕಾಲಿ ಕುತ್ಕೋಬೇಕಲ್ಲ, ಮಕ್ಕಳು ಸಣ್ಣವರಿದ್ರು ಅವಾಗ, ಅವರು ಸ್ಕೂಲಿಗೆ ಕಳಿಸಿ ಎಲ್ಲ ಮಾಡಿದ್ಮೇಲೆ ನಾವು ಸುಮ್ನೆ ಇರುವಾಗ ಏನಾದ್ರೂ ಒಂದು ಮಾಡ್ಬೇಕು, ಸಾಧನೆ ಮಾಡ್ಬೇಕು ಅನ್ನೋದು ಮೊದ್ಲಿದ್ದಾನು ಒಂದು ನನ್ನ ಹಾಬಿ. ಏನಾದ್ರೂ ಯಾವ್ದ್ರಲ್ಲಾದ್ರೂ ಒಂದು ಸಾಧನೆ ಮಾಡ್ಬೇಕು. ಆದ್ರೆ ಎಸ್ ಎಲ್ ಸಿ ಓದೋದ್ರಿಂದ ನಮಗೆ ಯಾವ ಇದ್ರಿಂದ ಹೋಗೋದಕ್ಕೆ ಆಗೋದಿಲ್ಲ. ಆದ್ರಿಂದ ನಮಗೆ ಗೊತ್ತಿರೋ ವಿದ್ಯೆ ಇದು. ದಿನ ನೋಡಿ ತಿಂದು ಅದನ್ನ ಸ್ವಾದ ಎಲ್ಲ ನಮಗೆ ಗೊತ್ತಿರೋದ್ರಿಂದ ಓ ಇದನ್ನೇ ಯಾಕೆ ಉದ್ಯೋಗ ಮಾಡಬಾರದು ಅಂತ ನಾನು ಬ್ಯೂಟಿ ಪಾರ್ಲರ್ ಕೋರ್ಸು ಸಹ ಮಾಡಿದ್ದೀನಿ, ಶೃಂಗಾರ್ ಬ್ಯೂಟಿ ಪಾರ್ಲರ್ ಅಂತ. ಅಲ್ಲಿ ನಾನು ಸುಮ್ಮನೆ ಅವರೆಲ್ಲ ಅಯ್ಯೋ ನೀವು ರೊಟ್ಟಿ ಎಲ್ಲ ಚೆನ್ನಾಗಿ ಮಾಡ್ತೀರಾ, ಫ್ರೆಂಡ್ಸು ನಮಗೊಂದು 10-20 ಹಿಂಗೆ ಮಾಡಿಕೊಡಿ ಅಂತ ಕೇಳಿದಾಗ ನನಗೆ ಖುಷಿಯಿದ್ದ ಹೋಗಿ ಮಾಡಿಕೊಡ್ತಿದ್ದೆ. ಮನೆಯಲ್ಲಿದ್ದ ಮಾಡಿ ತಗೊಂಡೋಗಿ ಕೊಡ್ತಿದ್ವಿ. ಆವಾಗ ಅವರು ನನಗೆ ಹೇಳಿದರು, ನೀನು ಇದನ್ನೇ ಯಾಕೆ ಒಂದು ಉದ್ಯೋಗ ಮಾಡಬಾರದು
1: ಅಂದ್ರೆ ಬ್ಯೂಟಿ ಪಾರ್ಲರ್ ಮಾಡ್ತಿದ್ದಂತರು ಈ ತರ ಒಂದು ಸ್ವ ಉದ್ಯೋಗ ಮಾಡ್ಲಿಕ್ಕೆ ಆಸಕ್ತಿ ಬಂತು.
2: ಆಸಕ್ತಿ ಬಂತು. ಬ್ಯೂಟಿ ಪಾರ್ಲರ್ ಕೋರ್ಸು ಮುಗಿಸಿದೆ, ಆದ್ರೆ ಅದನ್ನು ಕಂಟಿನ್ಯೂ ಮಾಡ್ಲಿಲ್ಲ. ಇದರಲ್ಲೇ ನನಗೆ ಬಹಳ ಎಲ್ಲಾರಿದ್ದನು ಉತ್ತೇಜನ ಸಿಕ್ತು, ಆಮೇಲೆ ಮಾರ್ಕೆಟಿಂಗು ಸಿಕ್ತು. ಏನಂದ್ರೆ ರುಚಿಯಾಗಿ ಮಾಡ್ಕೊಡೋದ್ರಿಂದ ಎಲ್ಲರೂ ಬಾಯಿದ್ದ ಬಾಯಿಗೆ ಓ ಚಂದ್ರಿಕಾ ಲೋಕನಾಥ್ ಈ ತರ ಎಲ್ಲ ಚಟ್ನಿ ಪುಡಿಗಳು, ಉಪ್ಪಿನಕಾಯಿ ಹೋಳಿಗೆ, ಶೇಂಗಾ ಹೋಳಿಗೆ, ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಶೇಂಗಾ ಪುಡಿ, ಆಮೇಲೆ ಕರ್ಚಿಕಾಯಿ, ಸುರುಳಿ ಹೋಳಿಗೆ, ಗಾರಿಗೆ, ಈ ತರದ್ದು ಎಲ್ಲ ಪದಾರ್ಥಗಳನ್ನು ಅವರು ಚೆನ್ನಾಗೆ ಮಾಡಿಕೊಡ್ತಾರೆ. ಅಂಟಿನುಂಡೆ ಬಾಣಂತರಿಗೂ ಸಹ ನಾನು ಅಂಟಿನುಂಡೆ ಮಾಡಿಕೊಟ್ಟಿದ್ದೀನಿ. ಆ ತರ ಅವರು ಬಾಯಿದ್ದ ಬಾಯಿಗೆ ಎಲ್ಲರಿಗೂ ಹೇಳಿದಾಗ ಡಾಕ್ಟ್ರು ಲೆಕ್ಚರರು ಓ ಮನೆಗೆ ಮಾಡಿರೋದು ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಬಂದು ನೋಡಿ ಸಹ ಅವರು ತಗೊಂಡೋಗ್ತಾರೆ. ಈಗ ಏನೋ ಒಂದು ರೊಟ್ಟಿ ತಗೊಂಡೋಗ ಬಂದಿರ್ತಾರೆ, ಆದರೆ ನಮ್ಮಲ್ಲಿ ಐಟಮ್ಗಳು ನೋಡಿಬಿಟ್ಟು 5-10 ಐಟಮ್ಗಳು ತಗೊಂಡೋಗ್ತಾರೆ. ಮಜ್ಜಿಗೆ ಮೆಣಸಿನ್ಕಾಯಿ ಅದರಲ್ಲೇ ಸ್ಪೆಷಲ್ ಅಂತೇಳಿ ಸಬ್ಬಕ್ಕಿ ತುಂಬಿರೋದು ಮಸಾಲೆ ಮಜ್ಜಿಗೆ ಮೆಣಸಿನ್ಕಾಯಿ ಈ ತರದನ್ನು ನಾವು ಮನೆಯಲ್ಲೇ ಎಲ್ಲ ರೆಡಿ ಮಾಡ್ತಾ ಇದೀವಿ.
1: ಈಗ ಮಹಿಳೆಯರು ಸಾಕಷ್ಟು ಸ್ವ ಉದ್ಯೋಗಗಳನ್ನು ಕೈಗೊಳ್ಬಹುದು. ಈಗ ಊದ್ಬತ್ತಿ ಮಾಡ್ಬೋದು, ಹೈನುಗಾರಿಕೆ ಮಾಡ್ಬೋದು, ಬೇರೆ ಬೇರೆ ತರದ ಸಾಕಷ್ಟು ನೀವು ಹೇಳ್ದಂಗೆ ನೀವೇ ಬ್ಯೂಟಿ ಪಾರ್ಲರ್ ತರಬೇತಿ ಪಡ್ಕೊಂಡಿದ್ರಿ, ಆ ಫೀಲ್ಡ್ ಅಲ್ಲಿ ಹೋಗ್ಬೋದಾಯ್ತು. ಈ ತರ ಒಂದು ಉತ್ಪನ್ನಗಳನ್ನ ಮಾಡಬೇಕು ಅಂತ ಯಾಕೆ ಆಸಕ್ತಿ ಬಂತು ನಿಮಗೆ?
2: ಈಗ ಮಹಿಳೆಯರು ಅವರಲ್ಲೇ ಆದ ಒಂದು ನೈಪುಣ್ಯತೆ ಇರುತ್ತೆ.
1: ಹೌದು ಮೇಡಮ್,
2: ನಾನು ರೊಟ್ಟಿ ಚೆನ್ನಾಗಿ ಮಾಡ್ತಿದ್ದೆ, ನಾನು ಅದನ್ನೇ ಒಂದು ನನ್ನ ಉದ್ಯೋಗ ಯಾಕೆ ಮಾಡಬಾರ್ದು? ಈಗ ಬೇರೆ ಬೇರೆ ಹೆಣ್ಮಕ್ಳಿಗೂ ನಾನು ಹೇಳೋದಿಷ್ಟೇ, ಅವರಲ್ಲಿ ಒಂದು ನೈಪುಣ್ಯತೆ ಇದ್ದೇ ಇರುತ್ತೆ. ಓ ನಾನು ಇದನ್ನ

0: ಮಾಡ್ತೀನಿ, ನನಗಿದು ಬಹಳ ಚೆನ್ನಾಗಿ ಬರುತ್ತೆ ತಿನ್ ನೋಡ್ರಿ ಅಂತಾರೆ. ಇಲ್ಲ ನಾನು ಹೊಲಿಗೆ, ನಾನು ಈ ತರದ್ದೆಲ್ಲ ಹೊಲಿತೀನಿ, ಇದು ಒಂದ್ಸರಿ ನೀವು ಕೊಟ್ಟು ನೋಡಿ ಹೊಲ್ದು ಕೊಡ್ತೀನಿ, ಅವಾಗ ನಿಮ್ಗೆ ಇಷ್ಟ ಆದ್ರೆ ಹೊಲಿಸಿ. ಈ ತರ ನಮ್ಮದ್ ನಾವೇನೆ ನೈಪುಣ್ಯತೆನ ಹೊರಗೆ ತರಬೇಕು, ಬೇರೆಯವ್ರ ಗುರುತಿಸಲ್ಲ, ನಮ್ಮನ್ನ ನಾವೇ ಗುರುತಿಸ್ಕೊಂಡು ಅದನ್ನ ಹೊರಗೆ ತಂದು ನಮ್ದೇ ಒಂದು ಸ್ವ ಉದ್ಯೋಗ ಮಾಡಿದ್ರೆ ಮನೆಯಲ್ಲೇ ಇದ್ದು ಗಂಡ ಮಕ್ಕಳು ಮನೇನು ನೋಡ್ಕೊಂಡು ಈ ತರ ಸ್ವ ಉದ್ಯೋಗ ಮಾಡ್ಬೇಕು ಅಂತ ನಾನು ಎಲ್ಲ ಮಹಿಳೆಯರಿಗೂ ಹೇಳೋದಿಷ್ಟೇ.
1: ಎಲ್ಲಾದ್ರೂ ಪ್ರಾರಂಭದಲ್ಲಿ ತರಬೇತಿ ಪಡ್ಕೊಂಡ್ರೆ?
0: ನಾನು ತರಬೇತಿ ಇಲ್ದೇನೆ ಮೊದಲನೇದಾಗಿ ನಾನು ಮನೆಯಲ್ಲೇ ಒಂದು 5 kg ಜೋಳದಿದ್ದ ಮನೆ ಉಪಕರಣಗಳು ಅಂದರೆ ಗ್ಯಾಸು ಮನೆಗಿರೋ ಪಾತ್ರೆ ಅದನ್ನೇ ಉಪಯೋಗಿಸ್ಕೊಂಡು ಉದ್ಯೋಗ ಶುರು ಮಾಡಿದೆ. ಹಂಗೆ ಅದರದ್ದೇ ಪ್ರಾಫಿಟ್ ತಗೊಂಡು ಮತ್ತೆ ಅದಕ್ಕೆ ಗ್ರೈಂಡರು ರೊಟ್ಟಿ ಮಾಡುವ ಸಲಕರಣೆಗಳು ಆಮೇಲೆ ವರ್ಕರ್ಸು, ಫಸ್ಟ್ ನಾನು ಒಬ್ಬಳೆ ಮಾಡ್ತಾ ಇದ್ದೆ, ಆಮೇಲೆ ಬೇರೆಯವ್ರಿಗೂ ಸಹಿತ ಅವರಿಗೆ ರೊಟ್ಟಿ ಮಾಡೋದನ್ನು ಕಲಿಸಿ, ಇಲ್ಲಿ ಒಂದು ಸ್ವಲ್ಪ ಮುದ್ದೆ ಆ ಥರದ್ದೇ ಜಾಸ್ತಿ ಚಿತ್ರದುರ್ಗ, ಇದರಲ್ಲಿ ಅವ್ರಿಗೆ ರೊಟ್ಟಿ ಮಾಡೋಕ್ಕೆ ಅಷ್ಟು ಬರ್ತಿರ್ಲಿಲ್ಲ. ಇಷ್ಟೇ ಕ್ವಾಲಿಟಿ ಈ ಕ್ವಾಂಟಿಟಿ ಹಿಟ್ಟು ಕೊಟ್ಟು ಅವರಿಗೆ ಯಾವ ಥರ ನಾದದು ಯಾವ ಥರ ಅದು ಪ್ರಿಪೇರ್ ಮಾಡೋದನ್ನು ಹೇಳಿಕೊಟ್ಟು ಅವರಿಗೆ ಮಾಡೋಕ್ಕೆ ಟ್ರೈನಿಂಗ್ ಸಹ ನಾನೇ ಕೊಟ್ಟಿದ್ದೀನಿ. 4 ಜನ ಮಹಿಳೆಯರು ನನ್ನಲ್ಲಿದ್ದ ಟ್ರೈನಿಂಗ್ ತಗೊಂಡು ಈಗ ಅವರು ಸ್ವಂತವಾಗಿನೂ ತಾವೇ ಉದ್ಯೋಗನ ಶುರು ಮಾಡಿದ್ದಾರೆ. ನನ್ನದ್ದ ಕಲಿತು ಕ್ವಾಲಿಟಿ ಎಲ್ಲ ಚೆನ್ನಾಗೆ ನಾವು ಮಾಡೋದನ್ನು ಕಲಿಸಿದ್ವಿ. ಜೋಳನ ರಾಣೆಬೆನ್ನೂರಿಂದನೇ ತರಿಸ್ತಿದ್ದೀರಿ.
1: ಈಗ ರೊಟ್ಟಿ ಅಲ್ದಲ್ಲಿ ಮತ್ತೆ ಬೇರೆ ಬೇರೆ ಏನೇನು ಉತ್ಪನ್ನಗಳನ್ನು ಉತ್ಪಾದನೆ ಮಾಡ್ತಾರೆ ಮೇಡಮ್ ನೀವು?
0: ಚಟ್ನಿ ಪುಡಿಗಳು, ಅದರಲ್ಲಿ ಶೇಂಗಾ ಪುಡಿ, ಕುರಿಶಿಣಿ ಪುಡಿ, ಅಗಸೆ ಪುಡಿ, ಆಮೇಲೆ ಮಿಕ್ಸ್ ಕಡಲೆಬೇಳೆ ಉದ್ದಿನಬೇಳೆ ಒಣಕೊಬ್ಬರಿ ಹಾಕಿ ಅದನ್ನು ಒಂದು ಆ ಥರದ್ದು ಬೆಳ್ಳುಳ್ಳಿ ಎಲ್ಲ ಹಾಕಿನೇ ಉಪಯೋಗಿಸೇನೆ ಮಾಡೋದು. ಆಮೇಲೆ ಉಪ್ಪಿನಕಾಯಿಗಳಲ್ಲಿ ಅಮಟೆಕಾಯಿ, ಮಾವಿನಕಾಯಿ, ಅದರಲ್ಲಿ ಡ್ರೈ ಮಾವಿನಕಾಯಿ, ಆಮೇಲೆ ಎಳ್ಳಿಕಾಯಿ, ನಿಂಬೆಕಾಯಿ, ರಸದ ಉಪ್ಪಿನಕಾಯಿ, ಮಿಕ್ಸ್ ಉಪ್ಪಿನಕಾಯಿ, ಬೆಟ್ಟದಲ್ಲಿಕಾಯಿ, ಹಾಗಲಕಾಯಿ, ಈ ಥರದ್ದೆಲ್ಲ ಹಾಕಿನೂ ಮಿಕ್ಸ್ ಉಪ್ಪಿನಕಾಯಿ, ಆದರೆ ಅದು ಭಾಳ ದಿವಸ ತಡೆಯಲ್ಲ. ಇದು ಸೀಸನ್ ವೈಸು ಅಮಟೆಕಾಯಿ ಮಾವಿನಕಾಯಿನ ಮಾತ್ರ ವರ್ಷಕ್ಕೊಂದ್ಸಲ ಹಾಕಿದ್ದು, ಕಲರು ಆಮೇಲೆ ವಾಸನೆ ಯಾವುದನ್ನು ಕೆಡದಂಗೇನೆ ನಾವು ಚೆನ್ನಾಗೆ ಅದನ್ನ ಇಟ್ಟಿರ್ತೀವಿ. ಎಲ್ಲರೂ ಇಷ್ಟ ಆಗಿ ಇದು ಕಲರ್ ಸಹ ಫೇಡ್ ಆಗಿಲ್ಲಲ್ಲ ಅಂತೇಳಿ ನಮ್ಮ ಇದರಿಂದಾನೆ ತಗೊಂಡೋಗ್ತಾರೆ ಎಲ್ಲರು.
1: ನೀವು ಹೇಳಿದ್ರಿ ಮೇಡಮ್, ಈಗ ಇವೆಲ್ಲ ಬಹಳ ದೇವಗಳು ಇಟ್ಕೊಂಡ್ರೆ ಕೆಡಂತ ಪದಾರ್ಥಗಳು ಇವು, ಇವನ್ನ ಕೆಡದಂಗೆ ಇದ್ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ತೀವಿ?
0: ನಾವು ಅರಿಶಿನ ಉಪ್ಪು ಅದರಲ್ಲೇ ಪ್ರಿಸರ್ವೇಟಿವ್ ತರನೇ ಉಪಯೋಗಿಸಿ ಅದನ್ನ ಕರೆಕ್ಟ್ ಆಗಿ ಕ್ವಾಂಟಿಟಿ ಹಾಕಿ ನಾವು ಮಾಡ್ತೀವಿ. ಎಲ್ಲದನ್ನು ಹೊರಗೆ ಇಟ್ಟು ಸೇಲ್ ಮಾಡ್ತೀವಿ, ಫ್ರಿಡ್ಜ್ ಅಲ್ಲಿ ಇಡೋಂಥದ್ದು ಏನೂ ಇಲ್ಲ.
1: ಈಗ ಕೆಡದ ಇರ್ಲಿಕ್ಕೆ ಸಾಕಷ್ಟು ಜನ ಈ ಕೆಮಿಕಲ್ ಬಳಸ್ತಾರೆ, ಅದನ್ನ ಯಾವುದೇ ರೀತಿ ಬಳಸೋದಿಲ್ಲ?
0: ಇಲ್ಲ, ಕೆಮಿಕಲ್ ನಾವು ಏನಕ್ಕೂ ಉಪಯೋಗಿಸಲ್ಲ. ಕಲರ್ಗಾಯ್ತು, ಟೇಸ್ಟಿಗಾಯ್ತು, ಟೇಸ್ಟ್ ಇದ್ರದ್ದು ಫುಡ್ ಅದನ್ನು ಹಾಕಲ್ಲ ನಾವು. ಟೇಸ್ಟ್ ಇದು ಬರೇ ಅರಿಶಿನ ಉಪ್ಪು ಅದರಲ್ಲೇ ಬೆಳ್ಳುಳ್ಳಿ ಅದರಲ್ಲೇ ಮೇಂಟೈನ್ ಮಾಡ್ತೀವಿ. ಯಾವುದು ಇಲ್ಲಿವರೆಗೂ ಯಾರಿದ್ದಾನು ಕಂಪ್ಲೇಂಟ್ ಬಂದಿಲ್ಲ.
1: ಅಂದ್ರೆ ಈಗ ಆರ್ಡರ್ ಕೊಟ್ಟರೆ ಮಾತ್ರ ಮಾಡ್ಕೊಡ್ತೀರಾ ನೀವು? ಯಾವಾಗಲೂ ರೆಡಿ ಇರ್ತಾವ?
0: ಇಷ್ಟೆಲ್ಲ ರೆಡಿ ಇರುತ್ತೆ, ಚಟ್ನಿ ಪುಡಿಗಳು, ಉಪ್ಪಿನಕಾಯಿಗಳು, ಹಪ್ಪಳ, ಸಂಡಿಗೆ, ಮಜ್ಜಿಗೆ ಮೆಣಸಿನ್ಕಾಯಿ, ಜೋಳದ ಹಪ್ಪಳ, ಅಕ್ಕಿ ಹಪ್ಪಳ, ರಾಗಿ ಹಪ್ಪಳ, ಆಮೇಲೆ ಉದ್ದಿನ ಹಪ್ಪಳ ಅಂದ್ರೆ ಮಡಕೆ ಹೆಸರು ಅದೆಲ್ಲ ಮಿಕ್ಸ್ ಮಾಡಿ ಲವಂಗದ ಮೆಣಸಿನಕಾಯಿ ಉಪಯೋಗಿಸಿ ಹಪ್ಪಳ, ಇವೆಲ್ಲ ವರ್ಷ ಪೂರ್ತಿ ರೆಡಿ ಇರ್ತವೆ. ಬೇರೆದೇನಾದ್ರೂ ಹೇಳಿದ್ರೆ ಅವ್ರ ಟೇಸ್ಟ್ಗೆ ಅನುಗುಣವಾಗಿ ಕರ್ಚಿಕಾಯಿ ಬೇಕು, ಮಾಲ್ದಿ ಬೇಕು, ಈ ತರದ್ವೇನಾದ್ರೂ ಸ್ವೀಟ್ ಐಟಮ್ಗಳು, ಹೋಳಿಗೆ, ಕಾಯಿ ಹೋಳಿಗೆ, ಶೇಂಗಾ ಹೋಳಿಗೆ, ಅಂಟಿನುಂಡೆ, ಇದು ಡ್ರೈ ಫ್ರೂಟ್ ಹಾಕಿ ಶುಗರ್ನರು ಸಹ ಉಪಯೋಗಿಸ್ಬೋದು. ಆದರೆ ಅಂಜೂರ, ಖರ್ಜೂರ ಅದು ಹಾಕಿ ಅದರಲ್ಲೇನೆ ನಾವು ಡ್ರೈ ಫ್ರೂಟ್ ಹಾಕಿ ಬೆಲ್ಲ ಸಕ್ಕರೆ ಏನು ಉಪಯೋಗಿಸ್ತೇನೆ ಅಂಟಿನುಂಡೆನು ಮಾಡ್ಕೊಡ್ತಾ ಇದ್ದೀವಿ.
1: ಯಾವ ಪ್ರಮಾಣದಲ್ಲಿ ಮಾಡಿಟ್ಟಿರ್ತಾರೆ?
0: ಎಲ್ಲದು ಕ್ವಿಂಟಲ್ ಗಂಟ್ಲೇನೆ ಮಾಡಿಟ್ಟಿರ್ತೀವಿ. ಯಾವುದು ಉಪ್ಪಿನಕಾಯಿಗಳೆಲ್ಲ, ಚಟ್ನಿ ಪುಡಿಗಳೆಲ್ಲ ವಾರಕ್ಕೆ ಆಗೋಷ್ಟು ಅಷ್ಟೇ, ಮತ್ತೆ ಫ್ರೆಶ್ ಆಗಿ 5-10 kg ಅಷ್ಟೇ ಮಾಡಿಟ್ಟಿರ್ತೀವಿ.
1: ಇತ್ತೀಚೆಗೆ ಈ ಸಿರಿಧಾನ್ಯಗಳನ್ನ ಹೆಚ್ಚು ಉಪಯೋಗಿಸ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ, ಈ ಸಿರಿಧಾನ್ಯಗಳನ್ನ ಉಪಯೋಗಿಸ್ಕೊಂಡು ಏನಾದರೂ ಮಾಡ್ತಾ ಇರ್ತಾರೆ?
0: ಸಿರಿಧಾನ್ಯ ನಾನು ಊಟ ಮಾಡಿ ಬೆಳೆದಳು ಅಂದ್ರೆ ನವಣಕ್ಕಿ, ಸಾವೆಕ್ಕಿ, ಅದರಲ್ಲಿ ಪಡ್ಡು, ಅದರದ್ದು ಮಿಕ್ಸ್ ಎಲ್ಲ ಮಾಡಿ ನಾವು ಟೇಸ್ಟ್ ಕೊಟ್ಟಿದ್ದೀವಿ. ನವಧಾನ್ಯ ಅದರದ್ದು ದೋಸೆ ಹಿಟ್ಟಿಂದು ಸಹಿತ ಹಾಕಿ ಸೇಲ್ ಮಾಡಿದ್ವಿ. ಬೇಕಂತ ಕೇಳಿದವ್ರಿಗೆ ಮಾತ್ರ, ಅದು ಬಹಳ ದಿವಸ ಇಟ್ಟರೆ ವಾಸನೆ ಬರುತ್ತೆ, ಹಂಗಾಗಿ ಅವ್ರು ಕೇಳಿದಾಗ ಮಾತ್ರ ಮಾಡ್ಕೊಟ್ಟಿದ್ವಿ.
1: ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಿರಲ್ಲ, ಪ್ರಾರಂಭದಲ್ಲಿ ಬಂಡವಾಳ ಎಷ್ಟಾಕಿರ?
0: ಬಂಡವಾಳ ಏನಿಲ್ಲ, ಮನೆ ಪರಿಕರ ಅವನ್ನ ಉಪಯೋಗಿಸ್ಕೊಂಡು ನಾವು ದಿನಾನು ಉಪಯೋಗಿಸೋದು ಜೋಳನೇ, ರೊಟ್ಟಿ ದಿನ ಮಾಡ್ತಿರ್ತೀವಲ್ಲ ಅದರಿಂದಾನೇ ಶುರು ಮಾಡಿದ್ದು. ಆಮೇಲೆ ನಂತರ 5 kg, 10 kg, 20 kg, 50 kg ನಾನು ಮನೆಯಲ್ಲೇ ಹಿಟ್ಟಿನ ಮಿಷಿನ್ನು, ರೋಸ್ಟರ್, ಹುರಿಯೋ ಮಿಷಿನ್ನು, ಆ ಥರದ್ದೆಲ್ಲ ಅದರದ್ದೇ ಬಂಡವಾಳ ಅದಕ್ಕೆ ಹಾಕಿ ಅವನ್ನೆಲ್ಲ ಪರ್ಚೇಸ್ ಮಾಡಿದೆ. ಆಮೇಲೆ 4 ಜನ ಹೆಣ್ಮಕ್ಳಿಗೆ ಉದ್ಯೋಗ ಕೊಟ್ಟೆ ನಾನು, ನನಗೆ ಅದು ಖುಷಿ ಇದೆ. ನನ್ನಿದ್ದ 4 ಜನಕ್ಕೆ ಹೆಲ್ಪ್ ಆಯ್ತಲ್ಲ, ಅವರು ಬೇರೆ ಕಡೆ ನೆರಳಲ್ಲೇ ಕುತ್ಕೊಂಡು ಮಾಡೋದು. ಇದು ಸೀಸನ್ ವೈಸು, ಈಗ ರೊಟ್ಟಿದು ಬೇಸಿಗೆಯಲ್ಲಿ ಒಂದು ಸ್ವಲ್ಪ ಉಪಯೋಗಿಸೋದು ಕಡಿಮೆ, ಆವಾಗ ಹಪ್ಪಳ, ಸಂಡಿಗೆ, ಮಜ್ಜಿಗೆ ಮೆಣಸಿನ್ಕಾಯಿ ಈ ತರದ್ದೆಲ್ಲ ರೆಡಿ ಮಾಡ್ತಾ ಇದ್ದೀವಿ.
1: ಈಗ ನೀವು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಿರಲ್ಲ, ಇದಕ್ಕೆಲ್ಲ ಯಂತ್ರೋಪಕರಣಗಳು ಏನಾದ್ರು

0: ಬೇಕಾಗುತ್ತೆ ಅವನ್ನೆಲ್ಲ
1: ಬೇಕಾಗುತ್ತೆ, ಗ್ರೈಂಡರ್ ಬೇಕಾಗುತ್ತೆ, ಮಿಕ್ಸರ್ ದೊಡ್ಡದು ಮಿಕ್ಸರ್ ಬೇಕಾಗುತ್ತೆ, ಚಟ್ನಿ ಪುಡಿಗಳು ಅದೆಲ್ಲ ಮಾಡಕ್ಕೆ ರೋಸ್ಟರ್ ಬೇಕಾಗುತ್ತೆ. ಹಿಟ್ಟಿನ ಮಿಷಿನ್ ಹಾಕಿದ್ರೆ ಸರಿ, ಇಲ್ಲದ್ರೆ ಹಾಕಿಸ್ಕೊಂಬಂದು ಮಾಡಬಹುದು. ನಾವು ಸ್ವಂತವಾಗಿನೇ ಮತ್ತೆ ದಿನ 50 ಕೆಜಿ ಹಿಟ್ಟು ಬೇಕಾಗಿತ್ತು, ಹಂಗಾಗಿ ನಾವು ಸ್ವಂತನೇ ಡಬಲ್ ಪಲ್ಲುಲೈಸರ್ ಅಂತೇಳಿ ತಂದು ನಾವು ಮನೇಲೇ ಅದನ್ನ ಹಿಟ್ಟು ಹಾಕಿ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಅಂತೇಳಿ ನಾವು ಜೋಳಕ್ಕೆ ಬೇರೆ ಏನು ಬೆರೆಸಲ್ಲ, ಬರೀ ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಸಜ್ಜೆ ರೊಟ್ಟಿ, ಅದಕ್ಕೆ ಅರಿಶಿನ, ಆಮೇಲೆ ಉದ್ದಿನ ಬೇಳೆ, ಜೀರಿಗೆ, ಈ ತರದ್ವೆಲ್ಲ ಅದಕ್ಕೆ ಕಂಪು ಇದನ್ನ ಹಾಕಿ ಸಜ್ಜೆ ರೊಟ್ಟಿ, ಅದಕ್ಕೆ ಮೆಣಸಿನ ಬೀಜ, ಎಳ್ಳು ಹಾಕಿ, ಶೇಂಗಾ ಬೀಜನು ಸಹ, ಅದು ಒಂಥರ ಪಳ್ಳು ಬರುತ್ತೆ ಸಜ್ಜೆ ರೊಟ್ಟಿ, ಆ ತರದ್ದೆಲ್ಲಾನು ನಾವು ಉಪಯೋಗಿಸೇನೆ ನಾವು ಮಾಡಿಕೊಡೋದು, ಎಲ್ಲರಿಗೂ ಇಷ್ಟ ಆಗಿದೆ.
0: ರೊಟ್ಟಿಗಳೆಲ್ಲ ಕೈಯಿಂದಾನೆ ಮಾಡ್ತಾರೆ, ಅವಕ್ಕೂ ಯಂತ್ರೋಪಕರಣ ಉಪಯೋಗಿಸ್ತಾರೆ ಮೇಡಮ್?
1: ಇಲ್ಲ, ಕೈ ಇದ್ದಾನೆ ಉಜ್ಜಿಸೋದು, ಲತ್ತೊಡೆಯಲ್ಲಿ ಉಜ್ಜಿಸ್ತೀವಿ. ಮಿಷಿನ್ ಏನು ಈವರೆಗೂ ತಂದಿಲ್ಲ, ತರಬೇಕು ಅಂತ ಮನಸ್ಸು ಮಾಡಿದ್ವಿ. ಯಾಕೋ ಎಲ್ಲ ಒಂದ್ ಸ್ವಲ್ಪ ಮಿಷಿನಿನ ರೊಟ್ಟಿನ ಮಿಷಿನಿನ ರೊಟ್ಟಿನ ಅಂತ ಒಂದ್ ಸ್ವಲ್ಪ ಜನಗಳು ಅಭಿಪ್ರಾಯ ತಿಳ್ಕೊಂಡು ನಾವೀಗ ಇನ್ನು ಮಿಷಿನ್ ಹಾಕಿಲ್ಲ
0: ರೀ,
1: ಮನುಷ್ಯರ ಇದ್ದಾನೆ ಕೈಯಲ್ಲೇ ಉಜ್ಜಿಸ್ತೀವಿ.
0: ನಾವು ನಮ್ಮ ಸ್ವಂತ ಕೈಯಿಂದಾನೆ ಮಾಡ್ಬೇಕಂದ್ರೆ ತುಂಬಾ ಶ್ರಮ ಜಾಸ್ತಿ, ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂದ್ರೆ ಇದಾಗುತ್ತೆ. ಅದನ್ನೆಲ್ಲ ನೀವೊಬ್ಬರನ್ನ ನಿಮ್ಗೆಲ್ಲ ಜೊತೆ ಕೆಲಸಗಾರ
1: ಜೊತೆ ಕೆಲಸಗಾರನ ತಗೊಂತೀವಿ. ಮಾವಿನಕಾಯಿ ಕಟ್ ಮಾಡಕ್ಕೆ ಮಚ್ಚಲ್ಲೇ ಕಟ್ ಮಾಡಿ, ಸ್ಟೀಲ್ ಮಚ್ಚುಗಳು ಬರುತ್ತಲ್ಲ ಅದರಲ್ಲೇ ಕಟ್ ಮಾಡಿ ಇದನ್ನ ಏನು ವಾಟೆ ಎಲ್ಲ ತೆಗೆದು ನಾವು ಕ್ಲೀನ್ ಆಗಿ ಮನೆಯಲ್ಲೇ ಎಲ್ಲ ರೆಡಿ ಮಾಡ್ಕೊಡ್ತೇವೆ, ವರ್ಕರ್ಸ್ ತಗೊಂಡಿದ್ದೀವಿ.
0: ಪ್ರತಿ ದಿವಸ ಎಷ್ಟು ರೊಟ್ಟಿ ತಯಾರು ಮಾಡ್ತಾರೆ?
1: ಒಂದು 800 ರೊಟ್ಟಿ ಆಗುತ್ತೆ.
0: 800 ರೊಟ್ಟಿ,
1: 4 ಜನ ರೊಟ್ಟಿ ರೆಡಿ ಮಾಡ್ತಾರೆ.
0: ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರಲ್ಲ, ಇದಕ್ಕೆಲ್ಲ ಮಾರುಕಟ್ಟೆ ಸೃಷ್ಟಿ ಮಾಡಿ?
1: ಮಾರುಕಟ್ಟೆ ಈಗ ನಾವು ಸೇಲ್ ಮಾಡ್ತೀವಿ ಕೊಡಿ ಅಂತ ಕೇಳ್ತಾರೆ, ಆದರೆ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ. ಈಗ ನಮ್ದು ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ, ಈಗ ಮಿಷಿನಲ್ಲಿ ಆದರೆ ಕ್ವಾಲಿಟಿ ಇರಲ್ಲ. ನಮ್ದು ಒಂದು ರೊಟ್ಟಿ, ಅವ್ರದ್ದು 2 ರೊಟ್ಟಿ ಆಗುತ್ತೆ. ಅದನ್ನೆಲ್ಲ ಅವರಿಗೆ ತಿಳಿಸಿ ಹೇಳಿ ಈ ತರ ಇದೆ ನಮ್ಮ ಕ್ವಾಲಿಟಿ ಇಷ್ಟಾಗುತ್ತೆ ಹಂಗೆ ಹೇಳಿದ್ಮೇಲೆ ಅವರು ಕ್ವಾಲಿಟಿ ಮೇಂಟೈನ್ ಮಾಡೋರು ಬಂದು 100, 200, 500 ಅವರು ಇಟ್ಟು ಮಾರಿ ಅದ್ರ ಮೇಲೆ 1 ರೂಪಾಯಿ ಲಾಭದಂಗೆ ಮಾರ್ತಾರೆ. ಆಮೇಲೆ ಸಭೆ ಸಮಾರಂಭಗಳಿಗೂ ನಾನು ಒದಗಿಸ್ತೀನಿ. ಸ್ಟಾಕ್ ಮಾಡಿರ್ತೀವಿ ಒಂದು ವಾರ, ಅವ್ರು ಮುಂಚೆನೆ ಆರ್ಡರ್ ಕೊಡ್ತಾರೆ. ಈ ತರ ಇದ್ದಾಗ ನಮಗೆ ಮುಂಚೆನೆ ಬಂದು ಆರ್ಡರ್ ಕೊಡಿ ಅಂತ ಫೋನ್ ನಂಬರ್ ಎಲ್ಲ ಕೊಟ್ಟಿರ್ತೀವಿ. ಸಿಗುತ್ತಾ ಅಂತ ಕೇಳಿದಾಗ ಎಷ್ಟು ಬೇಕು ಅಂತ ಕೇಳ್ತೀವಿ, ಇಷ್ಟು ಬೇಕಾಗಿತ್ತು ನಮಗೆ ಅಂತ ಒಂದು ವಾರದಿಂದ ಸ್ಟಾಕ್ ಮಾಡಿ ಕೊಡ್ತೀವಿ.
0: ಈಗ ಯಾವುದೇ ಉದ್ಯಮನ ಸ್ಟಾರ್ಟ್ ಮಾಡಲಿ, ಯಾವುದೇ ಉಪಕಸಬುಗಳು ಸ್ಟಾರ್ಟ್ ಮಾಡಲಿ, ತುಂಬಾ ಗುಣಮಟ್ಟ
1: ಮುಖ್ಯ ಇದರಲ್ಲಿ. ಆಮೇಲೆ ಸ್ವಚ್ಛತೆನೂ ಮುಖ್ಯ. ಈಗ ತಂದು ಈಗ ಹಪ್ಪಳ ಹೆಂಗ್ ಮಾಡ್ತೀವೋ ಅದನ್ನೇ ಅದರ ರೂಲ್ಸ್ ಪ್ರಕಾರನೇ ಮಾಡಬೇಕು. ಈಗ ಜೋಳದ್ದು ಹಿಟ್ಟು ಅದನ್ನ ಜಲ್ಡಿ ಹಿಡಿದು ನಾವು ಅದಕ್ಕೇನೆ ಪಲ್ಲುಲೇಸರ್ ಡಬಲ್ ಮಿಲ್ ಅದು ಜಲ್ಡಿ ಹಿಡದೇ ಬರುತ್ತೆ ರೀ, ನಾವೇನು ಅದನ್ನ ಮಾಡೋ ಅವಶ್ಯಕತೆ ಇರಲ್ಲ. ಆಮೇಲೆ ಎಲ್ಲ ಕ್ವಾಲಿಟಿ ತರಬೇಕು, ಶೇಂಗಾ ಬೀಜ ಆಯ್ತು, ಕುರಿಶಿಣಿ ಆಯ್ತು, ಜೋಳ, ಸಜ್ಜೆ, ಅದನ್ನ ತಂದು ಸ್ವಚ್ಛತೆ ಮಾಡಿ ನಾವು ಚೆನ್ನಾಗಿ ರೊಟ್ಟಿ ಮಾಡಿಕೊಟ್ರೆ ಇನ್ನೊಂದ್ಸಲ ಹುಡ್ಕೊಂಡು ಬರ್ತಾರೆ.
0: ಈಗ ನೀವು ಹೇಳಿದ್ರಿ ಜೋಳ, ಸಜ್ಜೆ, ರಾಗಿ ಇವೆಲ್ಲ ಬೇಕಾಗುತ್ತೆ ಅಂತ, ಈ ಮೂಲ ಉತ್ಪನ್ನಗಳು ಅಂದ್ರೆ ದವಸ ಧಾನ್ಯಗಳು ಎಲ್ಲಿಂದ ತಗೊಂಡ್ಬರ್ತೀರ?
1: ನಾವು ಈ ಸ್ಥಳೀಯವಾಗಿ ಸಿಗುವಂತದ್ದು ಸಜ್ಜೆ, ಚಳ್ಳಕೆರೆ, ಚಿತ್ರದುರ್ಗ ಸುತ್ತಮುತ್ತ, ರಾಗಿ, ಸಜ್ಜೆ, ಜೋಳ ಎಲ್ಲ ಇಲ್ಲಿದ್ದಾನೆ ತರ್ತೀವಿ. ಆದ್ರೆ ಸ್ವಲ್ಪ ಕುರುಶಿಣಿ ಆ ತರದ್ದೆಲ್ಲ ಉತ್ತರ ಕರ್ನಾಟಕ ಚೆನ್ನಾಗಿರುತ್ತೆ, ಆದ್ರೆ ಮಾಲ್ದಂಡಿ ಜೋಳ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಚೆನ್ನಾಗಿರುತ್ತೆ. ಎಲ್ಲೆಲ್ಲಿ ಯಾವ್ದು ಚೆನ್ನಾಗಿರುತ್ತೋ ಒಂದ್ ಸ್ವಲ್ಪ ಗದಗ ಕಡೆ ಕಾಳುಗಳು ಎಲ್ಲ ಚೆನ್ನಾಗಿ ಸಿಗುತ್ತೆ, ಅಲ್ಲಿದ್ದ ನಾವು ತರಿಸಿ ಇಲ್ಲಿ ಉಪಯೋಗಿಸ್ತೀವಿ. ಆದ್ರೂ ಸಹ ಒಂದ್ ಸ್ವಲ್ಪ ಸ್ಥಳೀಯವಾಗಿ ಸಿಗಿರುವಂತ ಈ ಸಂಪನ್ಮೂಲಗಳನ್ನ ಉಪಯೋಗಿಸಿ ಮನೆಯಲ್ಲೇ ರೆಡಿ ಮಾಡ್ತೀವಿ.
0: ಎಲ್ಲಾ ತರದ ಒಂದು ದವಸ ಧಾನ್ಯಗಳು ತುಂಬಾ ರೇಟ್ ಆಗಿದಾವೆ. ಈಗ ಇವನ್ನೆಲ್ಲ ತಾಂಬಂದು ನೀವು ಮತ್ತೆ ಅವನ್ನೆಲ್ಲ ಮೌಲ್ಯವರ್ಧನೆ ಮಾಡಿ ಇದು ಮಾಡಿ ಉತ್ಪಾದನೆ ಮಾಡಿದಾಗ ನಿಮ್ಗೆ ಸಾಕಷ್ಟು ಖರ್ಚು ಬರುತ್ತೆ. ಇದೆಲ್ಲ ಖರ್ಚೆಲ್ಲ ತೆಗೆದು ನಿಮಗೆ ಉಳಿತಾಯ ಆಗುತ್ತೆ, ಲಾಭ ಬರುತ್ತೆ?
1: ಇದು ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕು ಅಂದ್ರೆ 1 ರೂಪಾಯಿ ಜಾಸ್ತಿನೇ ಇರುತ್ತೆ. ಅದನ್ನ ತಂದು ನಾವು ಅದರಲ್ಲಿ ಕಸ ಕಡ್ಡಿ ಎಲ್ಲ ಜಾಸ್ತಿ ಇರಲ್ಲ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ, ಅದ್ ತಂದು ಈ ಕ್ಲೀನ್ ಮಾಡಿಸ್ತೀವಿ ಅವ್ರಿಗೆ, ವರ್ಕರ್ಗೆ ಅವ್ರದ್ದೊಂದು ಕೂಲಿ ಹೋಗುತ್ತೆ. ಆಮೇಲೆ ತರ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಆಗುತ್ತೆ, ಆಮೇಲೆ ಮಿಷಿನ್ಗೆ ಹಾಕ್ಸೋದು ಅದು ಚಾರ್ಜ್ ಆಗುತ್ತೆ. ಈ ತರದ್ದು ಎಲ್ಲ ವರ್ಕೌಟ್ ಮಾಡಿ ಗ್ಯಾಸು, ಆಮೇಲೆ ಮ್ಯಾನುವಲ್ ಅದು ಈಗ ಮನುಷ್ಯ ಅವ್ರಿಗೆ ಕೂಲಿ ದಿನಕ್ಕೆ ಇವಾಗ ರೇಟ್ ಆಗಿದೆ, ಏನೋ 1 ರೂಪಾಯಿ 2 ರೂಪಾಯಿ ಉಳಿಯುತ್ತೆ, ಆದ್ರೆ ಜನಗಳು ತಗೊಂಡೋಗಿ ಇದು ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ ಅದು ಹೆಮ್ಮೆ ಇದ್ದ ಮಾಡ್ತಾರೆ. ಯಾವುದು ಲಾಸ್ ಇಲ್ಲ,
0: ಲಾಸ್ ಇಲ್ಲ,
1: ಲಾಸ್ ಇಲ್ಲ.
0: ಯಾಕಂದ್ರೆ ಈಗ ಎಲ್ಲ ಒಂದು ಉದ್ಯಮ ವೃತ್ತಿಯಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಈಗ ಚಂದ್ರಿಕಾ ಅವರು 10 ರೂಪಾಯಿ ಕೊಟ್ರೆ ನಾನು 8 ರೂಪಾಯಿ ಕೊಡ್ತೀನಿ ಅನ್ನೋ ಕಾಲ ಇದು. ಇವನ್ನೆಲ್ಲ ನಾವು ನಿಭಾಯಿಸ್ಬೇಕಾಗತ್ತೆ. ಇವನ್ನೆಲ್ಲ ಯಾವ ರೀತಿ ನಿಭಾಯಿಸ್ತಾರೆ?
1: ಈಗ ಜನಗಳು ತಗೊಂಡೋದರು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓ ಇದಕ್ಕೂ ಅದಕ್ಕೂ ಕಂಪೇರಿಸಮ್ ನಾವು ಮಾಡಬಾರ್ದು, ಅವ್ರು ಮಾಡ್ತಾರೆ. ಓ ನಾವು ಅಲ್ಲಿ ತಂದಿದ್ ಚೆನ್ನಾಗಿದೆ, ಇಲ್ಲ ಅಲ್ಲಿ ತಂದಿದ್ವಿರಿ ಚೆನ್ನಾಗಿದ್ದಿಲ್ಲ, ನಿಮ್ಮಲ್ಲಿ ಚೆನ್ನಾಗಿದೆ. ಈ ತರ ಬಾಯಿದ್ದ ಬಾಯಿಗೆನೆ ಎಲ್ಲರಿಗೂ ಹೇಳಿದಾಗ ನಮಗೆ ಜಾಸ್ತಿ ಪ್ರೊಡಕ್ಷನ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಆಮೇಲೆ ನಮಗೆ ಜಾಸ್ತಿ ಸೇಲ್ ಆಗುತ್ತೆ. ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕು.
0: ನೀವು ಮಾಡಿದ ಉತ್ಪನ್ನಗಳನ್ನೆಲ್ಲ ಎಲ್ಲೆಲ್ಲ ಯಾವ ಕಡೆ ಎಲ್ಲ ಮಾರಾಟ ಮಾಡ್ತೀರಾ?
1: ಸ್ಥಳೀಯವಾಗಿ ಮಾರಾಟ ಮಾಡ್ತೀವಿ, ಪಕ್ಕದ 6 ತಾಲೂಕಿನವರು ಬಂದು ಹೋಯ್ತಾರೆ. ಆಮೇಲೆ

0: ಫಾರಿನ್ಗೂ ಸಹ ಈಗ ತಮಗಾಗಿ ಉಪಯೋಗಿಸೋದಕ್ಕೆ ತಗೊಂಡೋಗ್ತಿದ್ರು ಅಪ್ಪ ಅಮ್ಮ. ಈಗ ಮಕ್ಕಳು ಅಲ್ಲಿದ್ದಾರೆ, ಅವರಿಗೆಲ್ಲ ಕಳಿಸ್ಬೇಕು, ಡಬಲ್ ಪ್ಯಾಕಿಂಗನ್ನು ಸಹಿತ ನಾವೇ ಮಾಡ್ಕೊಡ್ತೀವಿ, ಅವರು ಅದನ್ನು ಕಳಿಸ್ತಾರೆ. ಉಪ್ಪಿನಕಾಯಿಗಳದಾಯ್ತು, ಚಟ್ನಿ ಪುಡಿ, ಆಮೇಲೆ ಮಸಾಲೆ ಪದಾರ್ಥಗಳು ಅಂದರೆ ಸಾಂಬಾರ್ ಪುಡಿಗಳು, ತಿಳಿಸಾರ್ ಪುಡಿ, ವಾಂಗಿಬಾತ್ ಪುಡಿ, ಬಿಸಿಬೇಳೆಬಾತ್ ಪುಡಿ, ಅವ್ರು ಹೇಳಿದಾಗ ನಾವೆಲ್ಲವನ್ನು ಅವರು ಹೇಳಿದ ಟೈಮಿಗೆ ಒದಗಿಸ್ಕೊಡ್ತೀವಿ.
1: ಅಂದ್ರೆ ನಮ್ಮ ಸ್ಥಳೀಯವಾಗಿ ಮಾರುಕಟ್ಟೆ ಅಲ್ಲದೆ ನಿಮಗೆ ಫಾರಿನ್ ಕಡೆನೂ ಮಾರುಕಟ್ಟೆ
0: ಸಿಕ್ಕಿದೆ, ಖುಷಿ ಇದೆ. ಆದ್ರೆ ಕ್ವಾಲಿಟಿ ಮೇಂಟೈನ್ ಮಾಡಿಕೊಟ್ರೆ ಅವ್ರಿಗೆ ಹಾಳಾಗದಂಗೆ ಅದು ಇದ್ರೆ ಅವ್ರು ಇನ್ನೊಂದ್ಸಲ ಬಂದು ನಮಗಿಲ್ಲ ಚೆನ್ನಾಗಿತ್ತಂತೆ, ಒಂದು 6 ತಿಂಗಳು ಉಪಯೋಗಿಸಿದ್ರು ಏನೂ ಆಗಿಲ್ಲ, ನಮಗೆ ಮತ್ತೆ ಬೇಕು ಅಂತಾನೆ ಬಹಳ ಜನ ಪೇರೆಂಟ್ಸ್ ಬಂದು ನಮಗೆ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡು ಹೋಗ್ತಾರೆ.
1: ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರಲ್ಲ, ಎಲ್ಲಾದರೂ ಅಂಗಡಿ ಏನಾದರೂ ಹಾಕಿದಿರಾ ಅಥವಾ ಮನೆಯಲ್ಲೇ ಮಾರಾಟ ಮಾಡ್ತಾರಲ್ಲ?
0: ಮೊದಲೆಲ್ಲ ಒಂದು ರೊಟ್ಟಿ ಮನೆ ಅಂತಾನೆ ನಂದು ಇಲ್ಲೇ ಸ್ಥಳೀಯವಾಗಿ ಮಾಡಿದ್ವಿ. ಆ ಕಾರಣಾಂತರದಿಂದ ಒಂದು ಸ್ವಲ್ಪ ನಮಗೆ ವರ್ಕರ್ಸ್ ಪ್ರಾಬ್ಲಮ್, ಮಕ್ಕಳ ಮದುವೆ ಏನೋ ಒಂದು ಇದ್ರಿಂದ ಅಲ್ಲಿ ಶಾಪ್ ತೆಗೆದಿದ್ದೀವಿ. ಚಂದ್ರಿಕಾ ಲೋಕನಾಥ್ ರೊಟ್ಟಿ ಮನೆ ಅಂತಾನೆ ಹೆಸರಿದ್ದಿದ್ದು. ಅವ್ರಿಗೆಲ್ಲ ಗೊತ್ತಿದೆ, ಓ ಮತ್ತೆ ಇವ್ರು ಶುರು ಮಾಡಿದ್ದಾರೆ ಅಂತ. ಅವರಾಗಿನ ಫೋನ್ ಮಾಡಿ ಈಗ ನಾನು ಈಗ ತಯಾರಿಸಿರೋದೆಲ್ಲದನ್ನು ಸಹ ವಿಡಿಯೋ ಮಾಡಿ ನನ್ನ ಸ್ವಂತ ಸ್ಟೇಟಸ್ಸಿಗೆ ಮೊಬೈಲಲ್ಲೇ ಹಾಕಿರ್ತೀನಿ. ಓ ಇವನು ಶುರು ಮಾಡಿದ್ರೆ ಶುರು ಮಾಡಿದ್ದು ಒಳ್ಳೇದಾಯ್ತು, ನಾವು ಭಾಳ ಮಿಸ್ ಮಾಡ್ಕೊಂತಿದ್ವಿ ಅಂತೇಳಿ ಅವರು ಬಂದು ಮತ್ತೆ ನಮಗಿದು ಇಂಥದ್ದೆಲ್ಲ ನಾವು ಹೋಯ್ತಿದ್ವಲ್ಲ ನನಗೆ ಅದೇ ಥರದ್ದೇ ಬೇಕು ಅಂತೇಳಿ ಬಂದು ತಗೊಂಡು ಹೋಗ್ತಾರೆ.
1: ಈಗ ನಿಮ್ಮನ್ನು ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ ಮೇಡಮ್, ಸಾಕಷ್ಟು ಈ ಥರ ಎಲ್ಲ ಒಂದು ಇದರಲ್ಲಿ ತೊಡ್ಕೊಂಡಿದ್ದಾರೆ. ಮನೆಯಲ್ಲೇ ಸಾಕಷ್ಟು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸ್ಕೋಬಹುದು. ಈಗ ಸಾಕಷ್ಟು ಜನ ವಿದ್ಯಾಭ್ಯಾಸ ಮಾಡಿರ್ತಾರೆ, ವಿದ್ಯಾಭ್ಯಾಸ ಮಾಡಿದಂಥವ್ರು ಇರ್ತಾರೆ, ಅವರೆಲ್ಲ ನಮ್ಮ ಮನೆಯಲ್ಲೇ ಸಾಕಷ್ಟು ಈ ಥರ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡ್ಕೊಂಡು ಒಂದು ಮಾರುಕಟ್ಟೆನ ಸೃಷ್ಟಿ ಮಾಡ್ಕೋಬಹುದು, ಜೀವನವನ್ನು ಒಂದು ಉತ್ತಮ ರೀತಿಯಲ್ಲಿ ಸಾಗಿಸ್ಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಮಹಿಳೆಯರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ?
0: ನಾನು ಮಹಿಳೆಯರಿಗೆ ಹೇಳೋದಿಷ್ಟೇ, ಸುಮ್ಮನೆ ಈಗ ಬೆಳಗ್ಗೆ ಗಂಡ ಮಕ್ಕಳು ಎಲ್ಲ ಆಫೀಸ್ಗೆ ಹೋಗ್ತಾರೆ, ಸ್ಕೂಲ್ಗೆ ಹೋಗ್ತಾರೆ, ಉಳಿದ ಟೈಮಲ್ಲಿ ಎಷ್ಟೇ ಮನೆ ಕೆಲಸ ಮಾಡಿದರೂ ಇದ್ದೇ ಇರುತ್ತೆ. ಆದರೆ ನಾವು ಏನಾದರೂ ಒಂದು ಮಾಡಿ ಒಂದು ಸ್ವಗಳಿಕೆ ನಮ್ಮ ಖರ್ಚಿಗಾದರೂ ನಾವು ಅದನ್ನು ಮಾಡಿದರೆ ಸಂತೋಷ ಇರುತ್ತೆ. ಆದರೆ ಯಾರಿಗೂ ಏನು ಬರಲ್ಲ ಅನ್ನಂಗಿರಲ್ಲ, ಹೊಲಿಗೆ ಆಯಿತು, ಹೆಣಿಗೆ ಆಯಿತು, ಆಮೇಲೆ ಈ ಥರದ್ದು ಪದಾರ್ಥಗಳು ಮಾಡೋದು, ನಾನು ಓ ಚಟ್ನಿ ಪುಡಿ ಚೆನ್ನಾಗಿ ಮಾಡ್ತೀನಿ ಅದನ್ನೇ ಒಂದು ಉದ್ಯೋಗ ಮಾಡ್ಬೋದು, ಇಲ್ಲ ನಾನು ರೊಟ್ಟಿ ಚೆನ್ನಾಗಿ ಮಾಡ್ತೀನಿ, ರೊಟ್ಟಿ ತಾವೇ ಮಾಡಿ ಸ್ವಲ್ಪ ಪ್ರಮಾಣದಲ್ಲೇ ಓ ನಿಮಗೆ ಇಷ್ಟು ಬೇಕಾ ಇಷ್ಟು ಬೇಕಾ 10-20 ಈ ಥರ ಶುರು ಮಾಡಿದರೆ ಅಂಬೇಡಿಕೆ ಜಾಸ್ತಿ ಆದಂಗೆಲ್ಲಾನು ವರ್ಕರ್ಸ್ ಇಟ್ಕೊಂಡು ಮಾಡಬಹುದು. ಮಹಿಳೆಯರ ಒಟ್ಟಿಗೆ ಸ್ವ ಉದ್ಯೋಗ ಮಾಡಬೇಕು ಅನ್ನೋ ನನ್ನ ಅನಿಸಿಕೆ.
1: ಮಹಿಳೆಯರು ಸ್ವ ಉದ್ಯೋಗ ಮಾಡಬೇಕು, ಮನೆಯಲ್ಲೂ ಸಾಕಷ್ಟು ಸಹಕಾರ ಬೇಕು.
0: ಸಹಕಾರ ಮನೆಯಲ್ಲಿ ಮೊದಲು ಸಹಕಾರ ಬೇಕು, ಯಾಕಂದ್ರೆ ಗಂಡ ಮಕ್ಕಳು ಅತ್ತೆ ಮಾವ ಎಲ್ಲ ಇರ್ತಾರೆ, ಅವ್ರು ಕಡೆಗಣಿಸಿ ಮಾಡೋಕ್ಕಾಗಲ್ಲ. ಆಮೇಲೆ ಮನೆಗೆ ಮೊದಲು ಯಜಮಾನರ ನಮಗೆ ಪ್ರೋತ್ಸಾಹ ಇದ್ರೆ ಮಾತ್ರ ಇದನ್ನೆಲ್ಲ ಮಾಡಕ್ ಸಾಧ್ಯ. ಓ ನೀನೇನ್ ಮಾಡ್ತೀಯ ಅದು ಇದು ಅಂತಂದ್ರೆ ಅದು ಮಾಡಕ್ ಸಾಧ್ಯ ಇಲ್ಲ. ಆಮೇಲೆ ಅವ್ರ ಹೆಲ್ಪ್ ಬೇಕು, ಒಂದು ತರಕಾರಿ ತರೋದ್ರಿಂದ ಹಿಡಿದು ಕಾಳು ಅದು ಎಲ್ಲ ತರೋದ್ರಿಂದ ಹಿಡಿದು ಅವ್ರ ಹೆಲ್ಪ್ ಮಾಡಿದ್ರೆ ನಾವು ಮಾಡಕ್ ಸಾಧ್ಯ.
1: ಈ ವಿಷಯದಲ್ಲಿ ನಿಮಗೆ ಮನೆಯಲ್ಲೆಲ್ಲ ಯಾವ ರೀತಿ ಸಹಕಾರ ಸಿಗ್ತದೆ?
0: ನಾನು ಹೆಮ್ಮೆ ಇದ್ದ ಹೇಳ್ತೀನಿ, ನಮ್ಮ ಯಜಮಾನರು ಚೆನ್ನಾಗೆ ನನಗೆ ಕೋಆಪರೇಟಿವ್ ಮಾಡ್ತಾರೆ. ಯಾವುದೇ ಒಂದು ಇದಕ್ಕಾದ್ರೂ ಆಯ್ತು, ಇವತ್ತು ಸಂತೆ ಏನೇನು ಸಿಗುತ್ತೆ, ಎರಳೆಕಾಯಿ ಅದೆಲ್ಲ ಸಿಗುತ್ತೆ, ಹೋಗಿ ತಗೊಂಡು ಬರ್ತೀವಿ. ಮಜ್ಜಿಗೆ ಮೆಣಸಿನ್ಕಾಯಿ, ಇವತ್ತಿನ ಮೆಣಸಿನ್ಕಾಯಿ ಚೆನ್ನಾಗಿದೆ ಇಲ್ಲ ಅಂತೇಳಿ ಇಬ್ರು ಹೋಗಿ ಅದನ್ನೆಲ್ಲ ಅವರು ಅದಕ್ಕೆ ಸಹಕಾರ ಕೊಡ್ತಾರೆ.
1: ಇಷ್ಟೊಂದೆಲ್ಲ ಉತ್ಪನ್ನಗಳು ಮಾಡ್ತಾರೆ, ಸಾಕಷ್ಟು ಎಲ್ಲ ಇದು ಮಾಡಿದ್ರಲ್ಲ, ಎಲ್ಲಾದರೂ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ತರಬೇತಿ ಕೊಡೋದು ಈ ತರ ಕಾರ್ಯಕ್ರಮಗಳಲ್ಲೆಲ್ಲ ಭಾಗವಹಿಸ್ತಾ ಇರ್ತೀರ?
0: ನಾನು ಸಿಡಾಕ್ ಕಂಪ್ನಿ ಬೆಂಗಳೂರು, ಆದರೆ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡಿರೋ ವ್ಯಕ್ತಿಗಳಿಗೆ ಮಹಿಳೆಯರಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಅವರಿಗೆ ಧೈರ್ಯ ತುಂಬೋದು. ಓ ನಾವು ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡಿದ್ದೇವೆ ಮುಂದೇನು ಅಂತ ಯೋಚನೆ ಮಾಡೋರಿಗೆ ಇಲ್ಲ ನೀವು ಈ ಥರದ್ದು ಈಗ ನಿಮಗೇನು ಬರುತ್ತೆ ನನಗೆ ಸಾಂಬಾರ್ ಪುಡಿ, ಓ ನೀವು ಅದನ್ನೇ ಒಂದು ಉದ್ಯೋಗ ಮಾಡಿ ಪ್ಯಾಕ್ ಮಾಡಿ 100 ಗ್ರಾಮಿದ್ದ ಶುರು ಮಾಡಿರಿ. ಈಗ ಗಂಡ್ಮಕ್ಳು ಅದಕ್ಕೆ ಪ್ರೋತ್ಸಾಹ ಮಾಡ್ತಾರೆ, ಓ ನಾನು ಇದಕ್ಕೆ ಮಾರ್ಕೆಟಿಂಗ್ ಮಾಡಿಕೊಡ್ತೀನಿ. ಆ ಥರದ್ದನ್ನು ಅವ್ರಿಗೂ ಕೆಲಸ ಆಗುತ್ತೆ, ನಿಮಗೂ ಕೆಲಸ ಆಗುತ್ತೆ. ಈಗ ನಾವು ಏನು ಇಲ್ಲ ಅನ್ನೋದ್ರ ಬದಲು ಈ ಥರ ಮಾಡಿ ಅಂತ ನಾನು ನನ್ನ ಒಂದು ಹೇಗೆ ಉದ್ದಿಮೆ ಶುರು ಮಾಡಿದೆ ಅನ್ನೋ ಅನುಭವನ ಅವ್ರ ಹತ್ರ ಹಂಚಿಕೊಂಡಾಗ ಓ ಇಲ್ಲ ನೀವೇ ಹಿಂಗೆ ಮಾಡ್ತೀರಂದಾಗ ನಾವು ಯಾಕೆ ಮಾಡಬಾರ್ದು ಅಂತೇಳಿ ಅವರು ಉತ್ಸಾಹದಿಂದ ಭಾಳ ಜನ ನನಗೆ ಫೋನ್ ಮಾಡ್ತಾರೆ. ಈ ಥರ ಹೇಳಿದಾಗ ನಾನು ಏನಾದ್ರು ಒಂದು ಮಾಡಬೇಕು, ಸ್ವ ಉದ್ಯೋಗ ಮಾಡಿ ನಾನು ಗಳಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನೀವು ಚೆನ್ನಾಗಿ ನಮಗೆ ಪ್ರೋತ್ಸಾಹ ಕೊಟ್ಟರಿ ಅಂತೇಳಿ ಈಗೂ ಸಹ ಕಾಂಟ್ಯಾಕ್ಟ್ನಲ್ಲಿದ್ದೀವಿ. ಇನ್ನೊಂದು ಹಾವೇರಿಯಲ್ಲಿ ಫ್ಯಾಕಲ್ಟಿಯಾಗಿ ಹೋಗಿದ್ದೀನಿ, ಅಲ್ಲಿ ಏನು ಮಾರ್ಕೆಟ್ಟೆ ಇದೆಯೋ ಅದನ್ನು ನಮಗೆ ಮಾಡಿ ತೋರಿಸ್ರಿ ಅಂದರು. ಇದು ಅಕ್ಕಿ ಹಪ್ಪಳ, ಆಮೇಲೆ ಇದು ಅಂಟಿನುಂಡೆ, ಆಮೇಲೆ ಇದು ಮುದ್ದೆ ಮಾಡಿ ಹಪ್ಪಳ ಮಾಡೋದು ಅವರಿಗೆ ಗೊತ್ತಿರಲಿಲ್ಲ. ಕಾಳಿನ ಹಪ್ಪಳ ಅದನ್ನು ಹೆಂಗೆ ಕಲಿಸ್ಬೇಕು ಏನೇನು ಹಾಕಬೇಕು ಅನ್ನೋದು ಅವ್ರಿಗೆ ಇನ್ಗ್ರೀಡಿಯೆಂಟ್ಸ್ ಗೊತ್ತಿರಲಿಲ್ಲ. ಹಂಗಾಗಿ ಅವರೇ ಎಲ್ಲ ಸಾಮಾನು ತಂದುಕೊಟ್ಟಿರ್ತಾರೆ, ನಾವು ಹೋಗಿ ಪ್ರಾತ್ಯಕ್ಷಿಕವಾಗಿ ಅಲ್ಲಿ ಮಾಡಿ ತೋರಿಸಿನೂ ಸಹ ಬಂದಿದ್ದೀನಿ. ಇಲ್ಲಿ ಗ್ರಾಮ ಸಂಸ್ಥೆ ಇದೆ, ಅಲ್ಲಿ ಸಹಿತ ತಿಂಗಳೂ ಅಲ್ಲಿ ಟ್ರೈನಿಂಗ್ ಸೆಂಟ್ರೇ ಅದು. ಅದಕ್ಕೆ ಈ ಥರ ಗೃಹ ಉದ್ಯೋಗ ಮಾಡೋ ಇದಕ್ಕೆ ಅವರು ಟ್ರೈನಿಂಗ್ ಬಂದಿರ್ತಾರೆ. ಒಂದು ದಿವಸಕ್ಕೆ ನನ್ನ

0: ಕರೀತಾರೆ, ಇಲ್ಲ ನೀವು ಬಂದು ಯಾವ್ದಾರ ಒಂದು ಇದನ್ನ ಮಾಡ್ರಿ, ಅದಕ್ಕೂ ಸುಮಾರು ಸಲ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ.
1: ನೀವು ಮಾರುಕಟ್ಟೆಗೆ ಹೇಳ್ತಾ ಇದ್ದಾಗ ಈಗೆಲ್ಲ ಮಾರುಕಟ್ಟೆಯಲ್ಲಿ ತುಂಬಾ ಆಕರ್ಷಣೀಯವಾಗಿ ಪ್ಯಾಕ್ ಮಾಡಿ ಅದರಲ್ಲಿ ಗುಣಮಟ್ಟ ಹೆಂಗಿರುತ್ತೆ ಅನ್ನೋ ಗೊತ್ತಿಲ್ಲ, ಆದ್ರೆ ತುಂಬಾ ಚೆನ್ನಾಗಿ ಕಂಡು ಅದಕ್ಕೆ ತುಂಬಾ ಜಾಸ್ತಿ ರೇಟ್ ಕೊಟ್ಟು ತಗೋಣ ಒಂದು ಆಕರ್ಷಣೆಯಲ್ಲೆಲ್ಲ ಮಾಡ್ತಾರೆ. ನೀವು ಒಂದು ಈ ಉತ್ಪನ್ನಗಳನ್ನ ಮಾರಾಟ ಮಾಡ್ಬೇಕಾದ್ರೆ ಒಂದು ಪ್ಯಾಕ್ ಮಾಡೋದು ಅದನ್ನೆಲ್ಲ ಯಾವ ರೀತಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ?
0: ನಾನು ಇಲ್ಲಿವರೆಗೂ ದೇವ್ರ ಹೆಸರಿದ್ದನ್ನು ಶುರು ಮಾಡಿದ್ದು, ಶ್ರೀ ತಾತ ಪರಮೇಶ್ವರ ಖಾದ್ಯ ವಸ್ತು ಗೃಹ ಕೈಗಾರಿಕಾ ಉದ್ಯಮಿ ಅಂತ ಹೇಳಿ. ಇಲ್ಲಿವರೆಗೂ ನಾನು ಸಹಿತ ಯಾಲಿ ಪಾಂಪ್ಲೆಟ್ ಆಯ್ತು, ಒಂದು ಬ್ಯಾನರ್ ಆಯ್ತು, ಯಾವ್ದನ್ನು ನಾನು ಸಹ ಇದನ್ನ ಮಾಡಿಲ್ಲ. ಪ್ಯಾಕ್ ಮಾಡಿಕೊಡುವಾಗ ಸಹಿತ ಪ್ಲೈನ್ ಕವರ್ಗೇನೆ ನಾನು ಪ್ಯಾಕ್ ಮಾಡಿಕೊಟ್ಟಿದ್ದೀನಿ. ಎಲ್ಲರೂ ಓ ಇದು ಅಂದ್ರೆ ಏ ಚಂದ್ರಿಕಾ ಅವ್ರದೇ ಅನ್ನೋದ ಗೊತ್ತಿಡಿತಾರೆ. ಅವ್ರು ಎಷ್ಟೇ ಅವರು ಮೇಲೆ ಬ್ರ್ಯಾಂಡ್ ಮಾಡಿ ಕೊಟ್ಟರು ಸಹಿತ ನಮ್ದು ಪ್ಲೈನ್ ಆಗಿದ್ದಿದ್ದನ್ನು ಸಹಿತ ಟೇಸ್ಟ್ ಚೆನ್ನಾಗಿತ್ತು ಅಂದ್ರೆ ಯಾವ ಪಾಂಪ್ಲೆಟು ಬೇಡ, ಯಾವ ಮೇಲಿಂದ ರ್ಯಾಫರ್ಗೆ ಅವ್ರ ಏನ್ ಹೆಸರು ಅದೆಲ್ಲ ಹಾಕಿರ್ತಾರೆ, ನೆಕ್ಸ್ಟ್ ಮಾಡ್ಬೇಕು ಅಂತ ಎಲ್ಲಾರು ಅವರು ಸಜೆಷನ್ ಕೊಡ್ತಾ ಇದ್ದಾರೆ ನನಗೆ. ಚಂದ್ರಿಕಾ ಲೋಕನಾಥ್ ಅವ್ರ ರೊಟ್ಟಿ ಮನೆ ಅಂತೇಳಿ ಒಂದ್ ಮಾಡಿಸ್ರಿ ಮೇಲೆ ಅಂತೇಳಿ, ಇಲ್ಲಿವರೆಗೂ ಅದನ್ನ ಮಾಡಿಲ್ಲ, ಹೀಗೆ ನಡೀತಾ ಇದ್ದಾರೆ.
1: ನಡೀತಾ ಇದೆ ಮೇಡಮ್. ಈಗ ಸಾಕಷ್ಟು ಈ ಕಾರ್ಯಾಗಾರಗಳು, ಕೃಷಿ ಮೇಳಗಳು ಮತ್ತೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೆಲ್ಲ ಸಾಕಷ್ಟು ಮೇಳಗಳೆಲ್ಲ ಹಮ್ಮಿಕೊಳ್ತಾ ಇರ್ತಾರೆ, ಅಂತ ಸಮಯದಲ್ಲಿ ಏನಾದ್ರೂ ಭಾಗವಹಿಸ್ತಾ ಇರ್ತೀರಾ?
0: ಸುಮಾರು ಸಲ ನನಗೂ ಆಫರ್ ಬಂದಿದೆ ರೀ, ಆದರೆ ನಾನು ಒಂದು ಸ್ವಲ್ಪ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ. ಯಾಕಂದರೆ ಮನೆಯಲ್ಲೇ ನನಗೆ ಸೇಲ್ ಆಗುತ್ತಲ್ಲ, ನನಗೆ ಆ ಥರದ್ದು ಏನು ಬೇಕಾಗಿಲ್ಲ ಅಂತ ನನ್ನ ಅನಿಸಿಕೆ. ಮೊನ್ನೆ ಇಲ್ಲಿ ತೋಟಗಾರಿಕಾ ಇಲಾಖೆ ಏನೋ ಒಂದು ಮಳೆಗೆ ಮಾಡ್ತೀರಾ ಅಂತ ಸುಮಾರು ಜನ ಕೇಳಿದರು. ಇಲ್ಲ, ನನಗೆ ಮನೆಯಲ್ಲೇ ಸೇಲ್ ಆಗುತ್ತೆ, ಯಾಕಂದರೆ ವರ್ಷದ ಪೂರ್ತಿ ಇದು ವರ್ಷದಿಂದ ವರ್ಷಕ್ಕೆ ಸೀಸನ್ ವೈಸ್ ಮಾವಿನಕಾಯಿ ಉಪ್ಪಿನಕಾಯಿ ಅದೆಲ್ಲ ಹಾಕ್ತಿವಲ್ಲ, ಈಗ ಒಂದು ಸಾವಿರಾರು ಕಾಯಿ ಹಾಕಿರ್ತೀವಿ, ಕರೆಕ್ಟ್ ನನಗೆ ವರ್ಷಕ್ಕೇ ಖಾಲಿ ಆಗುತ್ತೆ. ಅದು ಮನೆಗೆ ಬಂದಿರೋರಿಗೆ ಕೊಡೋಕ್ಕಾಗಲ್ಲ, ಆದರೆ ನಾವು ಅವ ಪ್ರೊಡಕ್ಷನ್ ಜಾಸ್ತಿ
1: ಮಾಡಬೇಕು.
0: ಅದಕ್ಕೋಸ್ಕರ ನಾನು ನನಗೆ ಎಷ್ಟು ಸಾಧ್ಯ ಆಗುತ್ತೋ ಲಿಮಿಟಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದೆ.
1: ಇಷ್ಟೊಂದೆಲ್ಲ ಚೆನ್ನಾಗಿ ಮಾಡ್ತಿರಲ್ಲ, ಇದನ್ನೆಲ್ಲ ಏನಾದರೂ ಗುರುತಿಸಿ ಒಂದು ಮಾಧ್ಯಮಗಳಾಗಿರ್ಬೋದು ಅಥವಾ ಏನಾದರೂ ಸನ್ಮಾನ ಪ್ರಶಸ್ತಿಗಳು ಇಂಥವೇನಾದರೂ ಬಂದಿದ್ದಾವೆ ಮೇಡಮ್?
0: ನಾನು ಅಲ್ಲಿ ಇವಾಗ ಜಿಲ್ಲಾ ಉಪಾಧ್ಯಕ್ಷ ಆಗಿದ್ದೀನಿ ಸಂಘ ಸಂಸ್ಥೆಗಳಲ್ಲಿ, ಆಮೇಲೆ ನಾನಾ ಸಂಘ ಸಂಸ್ಥೆಗಳಲ್ಲಿ ಸಾಮಾಜಿಕವಾಗಿಯೂ ನಾನು ಕೆಲಸ ಮಾಡಿದ್ದೀನಿ ಸಂಘ ಸಂಸ್ಥೆಗಳಲ್ಲಿ, ಆಮೇಲೆ ಸ್ವಸಹಾಯ ಸಂಘ ಅದರಲ್ಲೂ ಸಹ ನಾನು ಇದ್ದೀನಿ, ಆಮೇಲೆ ಇದು ಒಂದು ಸಮೃದ್ಧಿ ಅಂತ ಮಹಿಳಾ ಸಂಘ ಇದೆ, ಅದರಲ್ಲಿ ನಮ್ಮ ಪ್ರತಿಭೆನ ಗುರುತಿಸ್ತಾರೆ. ಆ ಥರದ್ದು ಸಂಘ ಸಂಸ್ಥೆ ಒಂದು ನೂರಾರು ಜನ ಇರೋ ಹತ್ರ ನಾನು ಒಂದು ಸ್ವಲ್ಪ ಕ್ರೀಡೆ ರಂಗೋಲಿ ಸ್ಪರ್ಧೆ ಈ ಥರದ್ದು ಎಲ್ಲ ನನಗೆ ಒಂದು ಸ್ವಲ್ಪ ಇಷ್ಟ, ಹಂಗಾಗಿ ನಾನು ಅದರಲ್ಲೂ ಭಾಗವಹಿಸ್ತೀನಿ. ರಾಜಕೀಯವಾಗಿಯೂ ಸಹ ಎಲ್ಲದಕ್ಕೂ ನಾನು ಭಾಗವಹಿಸ್ತೀನಿ. ಈ ಜೈಮಿಟಿಯಲ್ಲಿ ನನಗೆ ಮಹಿಳಾ ಉದ್ಯಮಿ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ, ಸ್ಫೂರ್ತಿ ಮಹಿಳಾ ಸಂಘದಿಂದ ಸ್ಫೂರ್ತಿ ರತ್ನ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ, ಎಲ್ಲರೂ ಸನ್ಮಾನ ಮಾಡಿದ್ದಾರೆ. ಆದರೂ ಸಹ ಏನೋ ಒಂದು ಎಲ್ಲೋ ಒಂದು ಮೂಲೆಯಲ್ಲಿ ಸ್ಥಳೀಯಾಗಿರೋರನ್ನ ಗುರುತಿಸಲ್ಲ ಅಂತ ಒಂದು ಮನೋಭಾವನೆ ಇದೆ. ನಂದು ವಿಜಯ ಕರ್ನಾಟಕದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಅರ್ಧ ಪೇಜಲ್ಲಿ ನಂದು ಅನಿಸಿಕೆ ಕೇಳಿ ಮನೆಗೆ ಬಂದು ಇಂಟರ್ವ್ಯೂ ಮಾಡಿ ಹೊಸ ದಿಗಂತ ಎಲ್ಲ ಇಂಗ್ಲಿಷ್ ಪೇಪರು, ಈ ವಿಜಯವಾಣಿ, ವಿಜಯ ಕರ್ನಾಟಕ ಎಲ್ಲ ಪೇಪರ್ನವರು ಬಂದು ಪ್ರಜಾವಾಣಿ ಇಂಟರ್ವ್ಯೂ ಮಾಡಿ ಈ ತರ ಎಲ್ಲ ಸಂಘ ಸಂಸ್ಥೆಗಳು ಗುರುತಿಸಿದೆ.
1: ಈ ಅಡಿಗೆ ಕಾರ್ಯಕ್ರಮಗಳಲ್ಲಿ ಯಾವಾದ್ರಲ್ಲೂ ಭಾಗವಹಿಸಿದಿರಾ?
0: ಚಂದನ ಟಿವಿ ಅವರು ಬಂದು ಮನೆಯಲ್ಲೇನೆ ಮಾಡ್ಕೊಂಡು ಹೋಗಿದ್ರು ರೆಕಾರ್ಡ್ ಮಾಡಿ, ಆಮೇಲೆ ಉದಯ ಟಿವಿಗೆ ಅಡಿಗೆ ಅರಮನೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಅದರಲ್ಲಿ ಒಂದು 6 ಅಡಿಗೆ ನನಗೆ ಮಾಡೋದಕ್ಕೆ ಹೇಳಿದ್ರು, ಸುಳ್ಳಿ ಹೋಳಿಗೆ ಉತ್ತರ ಕರ್ನಾಟಕದ್ದು, ಕರ್ಜಿಕಾಯಿ, ಆಮೇಲೆ ಗಾರಿಗೆ, ಆಮೇಲೆ ಮಜ್ಜಿಗೆ ಮೆಣಸಿನ್ಕಾಯಿ ಫಿಲ್ ಮಾಡಿರೋದು ಅಂದ್ರೆ ಸಬ್ಬಕ್ಕಿ ಮಜ್ಜಿಗೆ ಮಸಾಲೆ ಮೆಣಸಿನ್ಕಾಯಿ ಆ ತರದ್ದು ಎಲ್ಲ ನಾನು ಅಲ್ಲಿ ಮಾಡಿ ತೋರಿಸಿನೂ ಸಹ ಅದು ಇನ್ನು ಇವಾಗನು ರಿಲೇ ಆಗ್ತಾ ಇದೆ ಉದಯ ನ್ಯೂಸ್ ಚಾನೆಲ್ ಅಲ್ಲಿ.
1: ಈ ತರ ಪ್ರಶಸ್ತಿಗಳು, ಸನ್ಮಾನಗಳು, ಪತ್ರಿಕೆಗಳಲ್ಲಿ, ಟಿವಿಗಳಲ್ಲೆಲ್ಲ ಭಾಗವಹಿಸಿರೋದು ನಿಮಗೆ ಏನನ್ಸುತ್ತೆ?
0: ಹೆಮ್ಮೆ ಅನ್ಸುತ್ತೆ. ಸ್ವ ಉದ್ಯೋಗಿ ಆಗಿ ಈ ತರ ಗುರುತಿಸಿ ನನ್ನ ಫೋನ್ ನಂಬರು ಅದೆಲ್ಲ ಈಗ ಯಾರಾದರೂ ಇಲ್ಲ ಇವರು ಈ ತರ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಹೇಳಿದಾಗ, ಗುರುತಿಸಿ ನೀವು ಇದರಲ್ಲಿ ಭಾಗವಹಿಸ್ತೀರಾ ಅಂತ ಕೇಳಿದಾಗ ಹೆಮ್ಮೆ ಅನ್ಸುತ್ತೆ. ಆಮೇಲೆ CFTRI DFRL ಡಿಫೆನ್ಸ್ ಇದಕ್ಕೆ ಮೈಸೂರು ಇದಕ್ಕೆ ನಾನೇ ಟ್ರೈನಿಂಗ್ ಎಲ್ಲ ಹೋಗಿದ್ದೀನಿ. ಆಮೇಲೆ ಮಹಿಳಾ ಉದ್ಯಮಿಯನ್ನ ಪ್ರಶಸ್ತಿ ಸಹ ಅವರು ನಮ್ಮ ಮನೆಗೆ ಬಂದು ನೋಡಿ, ನಾವು ಪ್ರಿಸರ್ವೇಟಿವ್ ಹಾಕಿ ನಾವು ಎಲ್ಲ ಇಡ್ತೀವಿ, ಆದ್ರೆ ನೀವು ಏನು ಉಪಯೋಗಿಸ್ತಾನೆ ಇಷ್ಟೊಟ್ಟು ದೊಡ್ಡ ದೊಡ್ಡ ಕ್ಯಾನ್ಗಳು ಹೊರಗೆ ಇಟ್ಟಿದ್ರಂತ ಅವರೇ ಆಶ್ಚರ್ಯಚಕಿತರಾಗಿ ಬಂದು ನನಗೆ ನಾವೇ ಪ್ರಶಸ್ತಿ ಕೊಡ್ತೀವಿ ಅನ್ನೋ ಒಂದು ಮನಸ್ಥಿತಿ ಇದ್ದ ನನಗೆ ಮಾತಾಡಿಸಿ ಹೋಗಿದ್ದಾರೆ.
1: ಮೇಡಮ್, ಅಲ್ಲದೆ ಬೇರೆ ಬೇರೆ ಏನು ಹವ್ಯಾಸಗಳಿದ್ದಾವೆ?
0: ನನಗೆ ಒಂದು ಸ್ವಲ್ಪ ಬ್ಯೂಟಿ ಪಾರ್ಲರ್ ಕೊರ್ಸೋದು ಹವ್ಯಾಸ ಇಷ್ಟ, ಆಮೇಲೆ ನನಗೂ ನಾನು ಸಹ ಸ್ವತಃ ಮಾಡ್ಕೊಳ್ಳೋಕ್ಕೂ ಇಷ್ಟ. ಆಮೇಲೆ ಈ ರಂಗೋಲೆ, ಆಮೇಲೆ ಗೇಮ್ಗಳು ಎಲ್ಲಾದರೂ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ಭಾಳ ತುಂಬ ಇಷ್ಟ. ಆಮೇಲೆ ಪ್ರವಾಸನೂ ಇಷ್ಟ, ಪ್ರೇಕ್ಷಣಿಕ ಸ್ಥಳಗಳನ್ನು ವೀಕ್ಷಣೆ ಮಾಡೋದು.
1: ಮತ್ತೆ ಇಷ್ಟೆಲ್ಲ ಆರ್ಡರ್ಗಳು ಬರ್ತಾವಲ್ಲ ಮೇಡಮ್, ಸಮಯ ಎಲ್ಲ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂತೀರಾ?
0: ಇದು ಒಳ್ಳೆ

0: ಪ್ರಶ್ನೆನೆ. ಈಗ ನಾವು ಈ ತರ ಮಾಡ್ತಿದೀವಿ ಅಂದಾಗ ಸಮಯಕ್ಕೆ ಬಹಳ ಬೆಲೆ ಕೊಡ್ಬೇಕು. ಅವ್ರು ಹೇಳಿದ ಟೈಮಿಗೆನೆ ನಾವು ಅದನ್ನ ಒದಗಿಸ್ಕೊಡ್ಬೇಕು. ಅವರು ಈಗ ನನಗೆ 11 ಗಂಟೆಗೆ ಬೇಕು ಅಂದ್ರೆ 11 ಗಂಟೆಗೆ ಇನ್ನೂ ಮುಂಚಿತವಾಗಿ ರೆಡಿ ಮಾಡಿ ಅವ್ರಿಗೆ ಫೋನ್ ಮಾಡಿದ್ರೆ ನಾವು ಹೇಳಿದ ಕರೆಕ್ಟ್ ಟೈಮಿಗೆ ಊಟ ಟೈಮಿಗೆ ನೀವು ಕೊಟ್ಟಿದ್ದೀರಾ ಅಂತ ಹೇಳಿ ನನಗೆ ಅದನ್ನ ಬಹಳ ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ.
1: ನಾವು ಸಮಯ ಪರಿಪಾಲನೆ ಮಾಡದೇ ಇದ್ರೆ ಯಾವುದೇ ರೀತಿಯಲ್ಲಿ ಯಶಸ್ವಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ.
0: ಸಾಧ್ಯ. ಸಮಯ ಪ್ರಜ್ಞೆ ಇರಬೇಕು, ಆಮೇಲೆ ಸ್ವಚ್ಛತೆ ಇರಬೇಕು, ಗುಣಮಟ್ಟ ಚೆನ್ನಾಗಿರ್ಬೇಕು, ಮನೆಗೆ ಅದನ್ನ ಮಾಡುವ ಸ್ಥಳನೂ ಸಹಿತ ಕ್ಲೀನ್ ಆಗಿರ್ಬೇಕು, ಅದನ್ನು ನೋಡ್ತಾರೆ. ಓ ಎಲ್ಲ ಗಲೀಜು ಇದ್ರಲ್ಲಿ ಬಿಡಪ್ಪ ಅಲ್ಲಿ ಚೆನ್ನಾಗಿರಲ್ಲ ಅಂತ ಯಾವತ್ತೂ ನಾವು ಆ ಜನಗಳಿದ್ದ ತಗೊಂಡಿಲ್ಲ.
1: ಇಷ್ಟೇ ರೊಟ್ಟಿ ಚಟ್ನಿ ಪುಡಿ ಇವುಗಳನ್ನ ತಯಾರು ಮಾಡೋದಲ್ದೆ ಅಡಿಗೆ ಏನಾದ್ರೂ ಮಾಡ್ಕೊಡೋ ವ್ಯವಸ್ಥೆ ಮಾಡ್ಕೊಂಡಿದ್ರ?
0: ಕೇಟ್ರಿಂಗ್ ಮೊದಲೆಲ್ಲ ನಾವು ಮಾಡ್ಕೊಡ್ತಾ ಇದ್ವಿ, ಈಗೆಲ್ಲ ಒಂದ್ ಸ್ವಲ್ಪ ಎಲ್ಲ ರೇಟ್ ಆಗಿದೆ, ಇನ್ನು ಕಡಿಮೆಗೆನೆ ಕೇಳ್ತಾರಲ್ಲ, ನಾವು ಕ್ವಾಲಿಟಿ ಬಿಟ್ಕೊಡಕ್ ಆಗಲ್ಲ, ಹಂಗಾಗಿ ಒಂದ್ ಸ್ವಲ್ಪ ನಿಲ್ಸಿದೀವಿ.
1: ಮುಂದಿನ ಏನೇನ್ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರೆ ಮೇಡಮ್?
0: ಮುಂದೆ ನನಗೆ ಈ ತರದ್ದೇ ಒಂದ್ ಸ್ವಲ್ಪ ಇನ್ನು ಹೆಚ್ಚಿನದಾಗಿ ಮಾಡ್ಬೇಕು ಅಂತ ಇದೆ. ಮೊದಲೆಲ್ಲ ಮನೆ ಅಂಗಳ ಅಂತೇಳಿ ಒಂದು ಹೋಟೆಲ್ ಶುರು ಮಾಡ್ಬೇಕಂತ ಇದ್ವಿ. ವರ್ಕರ್ಸ್ ಪ್ರಾಬ್ಲಮ್ ಅದೆಲ್ಲ ನೋಡಿದ್ರೆ ಬೇಡ, ಇಷ್ಟೇ ಸಾಕಪ್ಪ, ಏಜ್ ಇದ್ರಿದ್ದಾನು ಇಷ್ಟೇ ಸಾಕಪ್ಪ ಅಂತ ಇದೀವಿ. ಇದರಲ್ಲೇ ಬೇಕಾದಷ್ಟು ನನಗೆ ಇನ್ಕಮ್ ಇದೆ.
1: ಅದೇ ಇನ್ಕಮ್ ಅಂತ ಅಂದ್ರೆ ಮೇಡಮ್, ಈಗ ನಿಮ್ಮ ಎಲ್ಲ ಒಂದು ಇಷ್ಟು ಬಂಡವಾಳ ಅಂತ ಹಾಕಿರ್ತದೆ, ಪ್ರತಿಯೊಂದು ನೀವು ಹೇಳ್ದಂಗೆ ಒಂದು ಮೂಲ ವಸ್ತುಗಳನ್ನ ಕೊಂಡ್ಕೊಂಡು ಬರೋದೇ ಆಗಿರ್ಬೋದು, ಅದ್ ಮಿಷಿನ್ ಹಾಕ್ಸೋದಿರ್ಬೋದು, ಅದನ್ನ ಉತ್ಪಾದನೆ ಮಾಡೋದಾಗಿರ್ಬೋದು, ಗ್ಯಾಸ್ ಇರ್ಬೋದು, ಎಲ್ಲವನ್ನು ಒಂದು ಮಾಡಿ ಒಂದು ಉಳಿತಾಯ ಅಂತ ಬೇಕೇ ಬೇಕಾ ನಾವೆಲ್ಲ ಕಷ್ಟಪಟ್ಟು ಮಾಡಿದಕ್ಕೆ ಯಾವ ಪ್ರಮಾಣದಲ್ಲಿ ನಿಮಗೆ ಉಳಿತಾಯ ಆಗುತ್ತೆ ಮೇಡಮ್?
0: ಈಗ ಒಂದು ಈ ಶೇಂಗಾ ಪುಡಿ 1 ಕೆಜಿ ತಂದ್ವಿ ಅಂದಮೇಲೆ ಅದಕ್ಕೆ ಹುರಿದು ಅದರದ್ದೆಲ್ಲ ತೆಗಿಬೇಕು, ಕ್ಲೀನ್ ಮಾಡಿ ಹುರಿದು ಅದನ್ನೆಲ್ಲ ಸ್ವಚ್ಛತೆ ಮಾಡಿ ಅದಕ್ಕೆ ಉಪ್ಪು ಖಾರ ಹಾಕೋದ್ರಿಂದ ಹಿಡಿದು ಒಂದು ಮೇಂಟೈನ್ ಮಾಡಬೇಕು ಲೆಕ್ಕ. ಓ ನನಗೆ ಇಷ್ಟು ಉಳಿಯುತ್ತೆ ಅಂದಾಗ ಅದನ್ನ ಒಂದು ಪ್ರೈಸ್ ಫಿಕ್ಸ್ ಮಾಡಬೇಕು. ಓ 100 ರೂಪಾಯಿ 50 ರೂಪಾಯಿ ಒಂದು 10 ಕೆಜಿ ಮಾಡಿದ್ರೆ ನನಗಿಷ್ಟು ಉಳಿಯುತ್ತೆ ಅಂದ ಪ್ರೈಸ್ ಮೇಲೆ ನಾವು ಅದನ್ನ ಲಿಸ್ಟ್ ಇಡ್ತೀವಿ, 1 ಕೆಜಿಗೆ ಇಷ್ಟು ಅಂತ. ನಾನೀಗ ಆಲ್ರೆಡಿ ಮಾಡ್ತಿರೋದು 400 ರೂಪಾಯಿ ಕೆಜಿ, ಬೇರೆಯವರೆಲ್ಲ ಕಡಿಮೆ ಕೊಡ್ತಾರೆ ಅಂದ್ರೆ ಕ್ವಾಲಿಟಿ ಇರಲ್ಲ. ಈಗ ನಮ್ಮದು ಅದಕ್ಕೂ ಕಂಪೇರ್ ಮಾಡಿ ಅವರೇ ಹೇಳ್ತಾರೆ, ಇಲ್ಲ ಅದು ಎಲ್ಲ ತಂದ್ವಿ ಸರಿ ಇದ್ದಿಲ್ಲ, ನಿಮ್ದು ಕ್ವಾಲಿಟಿ ಚೆನ್ನಾಗಿದೆ. ಬೆಳ್ಳುಳ್ಳಿ ಎಲ್ಲ ರೇಟ್ ಆಗಿದೆ 400 ರೂಪಾಯಿ ಕೆಜಿ, ಆದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ನಾವು ಬ್ಯಾಡಗಿದ್ದನ್ನೇ ತರಿಸ್ತೀವಿ ಮೆಣಸಿನ್ಕಾಯಿ. ಆ ತರ ಕ್ವಾಲಿಟಿ ಮೇಂಟೈನ್ ಮಾಡಿದಾಗ ನಮಗೆ ಲಾಸ್ ಇಲ್ಲ. ಇದರಲ್ಲಿ 1¾ ಭಾಗ 1/2 ಭಾಗ ನಮಗೆ ಪ್ರಾಫಿಟ್ ಇದೆ,
1: ಉಳಿಯುತ್ತೆ.
0: ಎಲ್ಲರೂ ಬರೀ ನಾವು ಲಾಸ್ ಆಯ್ತು ಅಂದ್ರೆ ಅವರು ಕ್ವಾಲಿಟಿ ಮೇಂಟೈನ್ ಮಾಡಲ್ಲ, ಏನೇನು ಹಾಕಿ ಮಾಡಿದಾಗ ಅದೆಲ್ಲ ಉಳಿದು ಬಿಡುತ್ತೆ, ನಮಗೆ ಲಾಸ್ ಆಯ್ತು ಅಂತಾರೆ. ನಾವು ಕ್ವಾಲಿಟಿ ಮೇಂಟೈನ್ ಮಾಡಿದಾಗ ಅದು ಸೇಲ್ ಜಾಸ್ತಿ ಆದಂಗೆಲ್ಲ ನಮಗೆ ಪ್ರಾಫಿಟ್ ಆಗುತ್ತೆ.
1: ಈಗ ಉಳಿದು ಬಿಡುತ್ತೆ ಅಂತಂದ್ರೆ ಮೇಡಮ್, ಈಗ ನಿಮ್ದು ಯಾವತ್ತಾದ್ರೂ ಈ ತರ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿದ್ರ? ಹೆಚ್ಚು ಉತ್ಪಾದನೆ ಮಾಡಿ ಅದು 1 ತಿಂಗಳು 2 ತಿಂಗಳು ಖರ್ಚಾಗದೆ ಉಳಿದು ಏನಾದ್ರು ನಷ್ಟ ಆಗಿರೋ ಸಂದರ್ಭಗಳು ಏನಾದ್ರೆ ಇದಾವೆ?
0: ಆತರ ಯಾವ ಅನುಭವಕ್ಕೂ ಬಂದಿಲ್ಲ,
1: ಇಂದು ಆಗಿಲ್ಲ.
0: ಈಗ ಆರ್ಡರ್ ಕೊಟ್ಟರು ಸಹ ನಾ ಕೇಟ್ರಿಂಗ್ ಮಾಡುವಾಗ ಒಬ್ಬ ವ್ಯಕ್ತಿ ಈಗ ನಾವು ಆರ್ಡರ್ ಕೊಟ್ಟು ಹೋದಾಗನೆ ಒಂದ್ ಸ್ವಲ್ಪ ಅಡ್ವಾನ್ಸ್ ಇಸ್ಕೊಂಡಿರ್ತೀವಿ, ಆಮೇಲೆ ಅವ್ರು ತಗೊಂಡು ಹೋಗುವಾಗ ಫುಲ್ ಈ ಊಟದ ಮಾತ್ರ ಯಾರು ದುಡ್ಡು ಉಳಿಸ್ಕೊಳ್ಳಲ್ಲ, ಅದನ್ನ ಪೂರ್ಣ ಪ್ರಮಾಣದನ್ನೇ ನಮಗೆ ಕೊಟ್ಟು ಇಲ್ಲ. ಮತ್ತು ಈಗ ನಾವು ಹೋಟ್ಲಲ್ಲಿ ಊಟ ಮಾಡಿ ಬಂದಾಗ ಅಲ್ಲಿ ಚೆನ್ನಾಗಿತ್ತು ಅಂತ ಯಾರು ಹೇಳಲ್ಲ, ಆದ್ರೆ ನಮ್ಮನೆ ಇದ್ದ ಊಟ ತಗೊಂಡು ಹೋಗಿದ್ದು ಕಡಿಮೆ ಬರಲಿಲ್ಲ, ಒಂಥರ ಟೇಸ್ಟ್ ಚೆನ್ನಾಗಿತ್ತು, ಎಲ್ಲರೂ ಬಹಳ ಖುಷಿಯಿಂದ ಊಟ ಮಾಡಿದ್ರು ಅಂತ ಹೆಮ್ಮೆ ಇದ್ದ ಹೇಳಿದಾಗ ನಮಗೆ ಬಹಳ ಖುಷಿ ಆಗಿತ್ತೆ, ಮಾಡ್ಕೊಟ್ಟಿರೋದು ಸಾರ್ಥಕ ಆಯ್ತು. ಅವ್ರು ದುಡ್ಡು ಕೊಟ್ಟಿರೋದು ಇರಲ್ಲ, ಆದ್ರೆ ನಮ್ಮ ಈಗ ಕ್ವಾಲಿಟಿ ಕೊಟ್ಟಿರೋದಕ್ಕೆ ಅವ್ರು ಬಂದು ನಾ ಖುಷಿಯಿಂದ ಹೇಳ್ತಾರಲ್ಲ, ಅದು ಬಹಳ ಹೆಮ್ಮೆ.
1: ಹೌದು ಮೇಡಮ್, ಈಗ ಜನಗಳ ಅಭಿಪ್ರಾಯನೂ ಬಹಳ ಮುಖ್ಯ. ನಿಮ್ಮ ಹತ್ರ ತಗೊಂಡೋಗಿದ್ನ ಅವ್ರು ಊಟ ಮಾಡಿ ಅದು ಉಂದ್ಮೇಲೆ ನಿಮ್ಮೊಂದು ಚೆನ್ನಾಗಿದೆ ಮೇಡಮ್ ಅಂದಾಗ ನೀವು ಪಟ್ರ ಕಷ್ಟೆಲ್ಲ ಆ ಕ್ಷಣಕ್ಕೆ ಮರ್ತೋಗುತ್ತೆ.
0: ಮರ್ತೋಗುತ್ತೆ.
1: ಹೌದು ಮೇಡಮ್. ಮತ್ತೆ ಈಗಿನ ಯಾರಾದ್ರೂ ಯುವಕರು ಯುವತಿಯರು ಏನಾದ್ರೂ ಈ ತರ ಒಂದು ತರಬೇತಿ ಕೊಡ್ಬೇಕು ಮೇಡಮ್ ನಮ್ಗೆ, ಅಥವಾ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ನಮ್ಗೆ, ನಾವು ಒಂದು ಸ್ವ ಉದ್ಯೋಗನ ಕೈಗೊಳ್ಬೇಕಂತ ಆಸಕ್ತಿ ಇರೋಂತ ಮಹಿಳೆಯರು ಯಾರಾದ್ರೂ ಬಂದ್ರೆ ನೀವು ಹೇಳ್ಕೊಡ್ಲಿಕ್ಕೆ ರೆಡಿ ಇದ್ರಾ ಮೇಡಮ್?
0: ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನನಗೆ ಆಸಕ್ತಿ ಇದೆ. ಈ ತರ ಒಂದು 10 ಜನ ಬಂದು ನಮಗೆ ಈ ತರದ್ದೇನೆ ನಮಗೆ ಡೈಲಿ ಅಡಿಗೆ ಮಾಡೋದನ್ನೇ ಹೇಳ್ಕೊಡಿ ಅಂದ್ರೆ ಆ ತರಬೇತಿ ಕೊಡೋಕ್ಕೆ ಸಿದ್ಧ ಇದೆ.
1: ಸಿದ್ಧ ಇದ್ರೆ ಅಂದ್ರೆ ಮಹಿಳೆಯರು ಮನ್ಸು ಮಾಡಿದ್ರೆ ಏನೆಲ್ಲ ಮಾಡ್ಬೋದು? ಈಗ ನೀವು ನೋಡ್ರಿ, ಒಂದು ಮನೆಯಲ್ಲೇನೆ ಸಾಕಷ್ಟು ಒಂದು ಉದ್ಯೋಗನ ಸೃಷ್ಟಿ ಮಾಡ್ಕೊಂಡಿದ್ರ, ನಮ್ಮ ಮಹಿಳೆಯರು ಸಾಕಷ್ಟು ಅವಕಾಶಗಳಿರ್ತವೆ, ಅವನ್ನೆಲ್ಲ ಸದುಪಯೋಗ ಪಡ್ಕೊಂಡು ಈಗ ರೂಟ್ ಶೀಟ್ ಸಂಸ್ಥೆ ಇಂಥ ಕಡೆ ಎಲ್ಲ ಸಾಕಷ್ಟು ತರಬೇತಿಗಳು ಕೂಡ ಸಿಗ್ತವೆ ಬೇರೆ ಬೇರೆ, ಅವನ್ನೆಲ್ಲ ಉಪಯೋಗಿಸ್ಕೊಂಡು ಒಂದು ಜೀವನ ಉತ್ತಮ ರೀತಿಯಲ್ಲಿ ಸಾಗಿಸ್ಲಿಕ್ಕೆ ಸಾಕಷ್ಟು ಅವಕಾಶಗಳಿದಾವೆ ಅಂತೀರ?
0: ಈಗ ಎಲ್ಲರಿಗೂ ಮಹಿಳೆಯರಿಗೂ ನಾನು ಹೇಳೋದು ಒಂದೇ ಮಾತು, ಗಂಡ್ಮಕ್ಳೇನೋ ಹೊರಗೆ ದುಡಿದು ತರ್ತಾರೆ, ಆದ್ರೂ ಸಹಿತ ಹೆಣ್ಮಕ್ಳು ನಾವು ಏನಾದ್ರು ಮಾಡ್ಬೇಕಂದ್ರೆ ಅವ್ರ ಮನಸ್ಸಿದ್ದಾನೆ ಬರಬೇಕು.
1: ಹೌದು,
0: ನಾನು ಮಾಡ್ತೀನಿ ಅನ್ನೋದು ಬೇರೆಯವ್ರು ಹೇಳಿದಾಗ ಅದು ಬರಲ್ಲ, ಅವರೇ ಮಾಡಿ ಒಂದ್ 4 ಕಾಸು ತಾವು ದುಡಿಮೆ ಮಾಡಿದ್ರೆ

0: ಮಕ್ಕಳು ಓದಿಗಾಯ್ತು, ಏನೋ ಒಂದಕ್ಕೆ ಬರೇ ಯಜಮಾನ್ರಿಗೆ ಕೇಳೋ ಬದಲು ಅವ್ರಿಗೆ ಹೆಲ್ಪ್ ಆಗುತ್ತೆ. ಎಲ್ಲ ಮಹಿಳೆಯರು ಒಂದು ಸ್ವ ಉದ್ಯೋಗ ತಾವೇ ಮಾಡಬೇಕು ಅಂತ ನನ್ನ ಒಂದು ಮನೋಭಾವನೆ.
1: ನೀವು ಈ ಥರ ಯಾವ್ದಾರು ಮಹಿಳೆಯರಿಗೆ ಒಂದು ತರಬೇತಿ ಕೊಟ್ಟು ಅವರ ಜೀವನ ರೂಪಿಸ್ಕೊಳ್ಳಿಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದೀರಾ?
0: ನಾನು 4 ಜನ ನನ್ನ ಹೆಸರು ಹೇಳಿ ಅಲ್ಲಿ ಹೋದ್ವಿ, ನಮಗೆ ರೊಟ್ಟಿ ಮಾಡೋದು ಚೆನ್ನಾಗಿ ಕಲಿಸಿದ್ರು, ನಾವೀಗ ಮಾಡ್ಕೊಂಡು ತಿಂತಿದ್ದೀವಿ ಅಂತ ಅವ್ರು ಹೇಳಿದಾಗ ನನಗೆ ಭಾಳ ಹೆಮ್ಮೆ ಆಗುತ್ತೆ.
1: ಮೇಡಮ್, ಈ ಮನಸ್ಸಿದ್ದರೆ ಮಾರ್ಗ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ಈ ಕಾರ್ಯಕ್ರಮ ಕೇಳೋಂಥ ಮಹಿಳೆಯರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು ಮೇಡಮ್?
0: ನನ್ನ ವಿಳಾಸ ಚಂದ್ರಿಕಾ ಲೋಕನಾಥ್, ತಾತ ಪರಮೇಶ್ವರ ನಿಲಯ, NH 13, ಪಿಳ್ಳೇಕರ್ನಳ್ಳಿ, ಚಿತ್ರದುರ್ಗ. ನನ್ನ ಮೊಬೈಲ್ ನಂಬರ್ 9449421919.
1: ಕೇಳಿದ್ರೆ ಚಂದ್ರಿಕಾ ಲೋಕನಾಥ್ ಮೇಡಮ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9444-241-919. ಬಹಳ ಸಂತೋಷ ಮೇಡಮ್. ಇಲ್ಲಿವರೆಗೂ ಎಲ್ಲ ಒಂದು ನಿಮ್ಮ ಮಾತುಗಳು ನಮ್ಮ ಮಹಿಳೆಯರಿಗೆ ಸ್ಫೂರ್ತಿದಾಯಕ ಆಗಿದ್ದಾವೆ. ಬಹಳ ಸಂತೋಷ ಮೇಡಮ್, ನಮ್ಮ ಸ್ಟುಡಿಯೋವರೆಗೆ ಬಂದುಬಿಟ್ಟು ನಿಮ್ಮ ಸಾಕಷ್ಟು ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಮೇಡಮ್.
0: ಎಲ್ಲ ಆಕಾಶವಾಣಿ ಕೇಳುಗರಿಗೆ ನನ್ನ ನಮಸ್ಕಾರಗಳು.
2: ಇದುವರೆಗೂ ಕಾರ್ಯಕ್ರಮದಲ್ಲಿ ಸ್ವ ಉದ್ಯೋಗದಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗದ ಚಂದ್ರಿಕಾ ಲೋಕನಾಥ್ ಅವರೊಂದಿಗಿನ ಸಂದರ್ಶನ ಮೂಡಿಬಂದಿತು. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ.
3: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
6: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
5: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
6: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
5: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಇದೀಗ ರೈತರಿಗೆ ಸಲಹೆ.
7: ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ಸ್ವಾತಿ ಹೆಚ್ಚಿಸಿ ಅಂತ ನಾನು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ಹಿರಿಯ ಸಂಶೋಧನಾ ಸಹಾಯಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ರೈತ ಬಾಂಧವರೇ, ನಿಮಗೆ ಅಡಿಕೆಯಲ್ಲಿ ಕಂಡು ಬರ್ತಕ್ಕಂಥ ಬಸವನ ಹುಳು, ಅದನ್ನ ನಾವು ಹೇಗೆ, ಅದರಿಂದ ಆಗ್ತಕ್ಕಂಥ ಹಾನಿಯ ಲಕ್ಷಣಗಳೇನು, ಅದನ್ನ ಹೇಗೆ ಹತೋಟಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಈ ಬಸವನ ಹುಳುಗಳು ಏನಾಗುತ್ತೆ ಅಂತಂದ್ರೆ, ಇದು ಎಲ್ಲ ಹಂತದ ಅಡಿಕೆ ಸಸಿಗಳಿಗೂ ಸಹ ತೊಂದರೆಯನ್ನು ಉಂಟು ಮಾಡುತ್ತೆ. ಅಂದ್ರೆ ಚಿಕ್ಕ ಸಸಿಗಳಿಗೂ ಸಹ ಉಂಟು ಮಾಡುತ್ತೆ, ಇಂಗಾರಗಳನ್ನ ತಿನ್ನುತ್ತೆ, ಮತ್ತೆ ಎಳೆ ವಯಸ್ಸಿನ ತೋಟಗಳಲ್ಲಿ ಕಾಂಡದ ಹಸಿರು ಭಾಗವನ್ನ ಕೆರೆದು ತಿನ್ನುತ್ತೆ, ಮತ್ತೆ ಇಲ್ಲಿ ಎಲೆಗಳನ್ನು ಸಹ ಕಚ್ಚಿಬಿಟ್ಟು ತಿನ್ನೋದ್ರಿಂದ ಬಸವನ ಹುಳುಗಳು ಎಲ್ಲಾ ಹಂತದ ಅಡಿಕೆ ಮರಿಗಳಿಗೂ ಸಹ ಹಾನಿಯನ್ನ ಉಂಟು ಮಾಡ್ತಾ ಹೋಗುತ್ತೆ. ಇದು ಚಿಕ್ಕ ವಯಸ್ಸಿನ ತೋಟಗಳಲ್ಲಿ ತುಂಬಾ ತೊಂದರೆಯನ್ನು ಉಂಟು ಮಾಡುತ್ತೆ. ಅಂದ್ರೆ ಸಂಪೂರ್ಣವಾಗಿ ಸಸಿಗಳನ್ನ ತಿಂದು ಹಾಕು ಸ್ಟಾರ್ಟ್ ಮಾಡುತ್ತೆ. ಇದರಿಂದ ಇಂಗಾರ ಮತ್ತೆ ಎಲೆಗಳೆಲ್ಲ ಸಹ ತಿನ್ನೋದ್ರಿಂದ ಇದು ಮರಗಳಿಗೂ ಸಹ ಆದಷ್ಟು ನಷ್ಟವನ್ನ ಉಂಟು ಮಾಡುತ್ತೆ. ಇದನ್ನ ನಾವು ಹೇಗೆ ಹತೋಟಿ ಮಾಡಬೇಕು ಅಂತಂದ್ರೆ, ತೋಟಗಳಲ್ಲಿ ಕಳೆಗಳನ್ನ ನಿರ್ಮೂಲನೆ ಮಾಡಬೇಕು. ಅಂದ್ರೆ ಕಳೆಗಳನ್ನ ಅಲ್ಲಲ್ಲಿ ಬಿಡದಲ್ಲಿ ಅದನ್ನ ಸಂಪೂರ್ಣವಾಗಿ ಶುಚಿಯಾಗಿಡೋದ್ರಿಂದ ಸಹ ನಾವು ಇದು ಬಸವನ ಹುಳುನ ಆದಷ್ಟು ಕಡಿಮೆ ಮಾಡ್ಕೋಬಹುದು. ಅದಕ್ಕೆ ಅಡಗಿಕೊಳ್ಳೋಕೆ ಅವಾಗ ಜಾಗ ಸಿಗೋದಿಲ್ಲ. ಮತ್ತೆ ಕೃಷಿ ತ್ಯಾಜ್ಯಗಳನ್ನ ಅಲ್ಲಲ್ಲೇ ಗುಂಪು ಹಾಕ್ದಲೆ ಅದಕ್ಕೆ ಅಡಗಿಕೊಳ್ಳೋಕೆ ಸ್ಥಳ ಸಿಗದಂತೆ ಮಾಡಬೇಕು. ಮತ್ತೆ ಅಲ್ಲಲ್ಲಿ ನೆನೆಸಿದ ಗೋಣಿ ಚೀಲಗಳನ್ನ ಹರಡೋದ್ರಿಂದ ಅಥವಾ ಕಸವನ್ನು ಗುಂಪಾಗಿರಿಸಿ ಅದರ ಆಶ್ರಯ ಪಡೆಯಲು ಬರುವ ಹುಳುಗಳನ್ನು ಆಯ್ದು ನಾಶಪಡಿಸಬಹುದು. ಅಥವಾ 25-30 ಗ್ರಾಂ ಸುಣ್ಣದ ಪುಡಿ ಅಥವಾ ಮೈಲ್ಪುತ್ತುತ್ತದ ಮಿಶ್ರಣವನ್ನು ಸಿಂಪಡಣೆ ಮಾಡೋದ್ರಿಂದ ಸಹ ಈ ಹುಳುಗಳನ್ನ ನಾಶ ಮಾಡಬಹುದು. ಅತಿ ಹೆಚ್ಚು ಬಾಧೆ ಇರತಕ್ಕಂಥ ತೋಟಗಳಲ್ಲಿ 2.5% ಮೆಟಾಲ್ಡಿಹೈಡ್ ತುಣುಕುಗಳನ್ನ 20 ಗ್ರಾಂನಂತೆ ಅಲ್ಲಲ್ಲಿ ಸಂಜೆ 6-8 ಗಂಟೆ ಸುಮಾರಿಗೆ ಅಲ್ಲಲ್ಲಿ ಉದುರಿಸೋದ್ರಿಂದನೂ ಸಹ ಇದನ್ನ ಕಡಿಮೆ ಮಾಡ್ಕೋಬಹುದು. ಆಮೇಲೆ ಈ ಬಸವನ ಹುಳುಗಳು ಹೇಗೆ ಅಂತಂದ್ರೆ, ಆದಷ್ಟು ಪಪ್ಪಾಯ ಹಣ್ಣಿಗೆ ಆಕರ್ಷಿತ ಆಗುತ್ತೆ. ಅಂದ್ರೆ ಪಪ್ಪಾಯ ಹಣ್ಣುಗಳನ್ನ ಮತ್ತೆ ಪಪ್ಪಾಯ ಎಲೆಗಳಿಗೆ ಅಥವಾ ಕೊಳ್ತಿರ್ತಕ್ಕಂಥ ಪಪ್ಪಾಯ ಹಣ್ಣಿಗೆ ಆದಷ್ಟು ಬೇಗ ಆಕರ್ಷಿತ ಆಗುತ್ತೆ. ನಿಮಗೆ ತುಂಬಾ ಈ ಹುಳದ ಹಾವಳಿ ಹೆಚ್ಚಾಗಿದೆ ಅಂತಂದ್ರೆ, ಆ ಕೊಳೆತ ಪಪ್ಪಾಯ ಹಣ್ಣುಗಳನ್ನ ಅಥವಾ ಅದರ ಎಲೆಗಳನ್ನ ತೋಟದ ಅಂಚಲ್ಲಿ ಅಲ್ಲಲ್ಲಿ ಹಾಕೋದ್ರಿಂದ ಅದು ಅತಿ ವೇಗವಾಗಿ ಆಕರ್ಷಿತ ಆಗಿ ಅಲ್ಲಿಗೆ ಬಂದಾಗ ಅದು

0: ಹಿಡಿದ್ಬಿಟ್ಟು ಸುಣ್ಣದ ನೀರಲ್ಲೋ ಅಥವಾ ಉಪ್ಪಿನ ನೀರಲ್ಲೋ ಹಾಕೋದ್ರಿಂದನೂ ಸಹ ನಾವು ಈ ಬಸವನ ಹುಳುಗಳನ್ನು ನಾವು ಆದಷ್ಟು ನಿರ್ವಹಣೆ ಮಾಡ್ಬೋದು. ಬಸವನ ಹುಳು ಇತ್ತು ಅಂತಂದರೆ ಸ್ವಲ್ಪ ಸಾಮೂಹಿಕವಾಗಿ ಅಂದರೆ ಅಕ್ಕಪಕ್ಕ ತೋಟದವರೆಲ್ಲರೂ ಸಹ ಒಂದೇ ಸಲ ಈ ಕ್ರಮಗಳನ್ನು ಅನುಸರಿಸೋದ್ರಿಂದ ಈ ಬಸವನ ಹುಳು ಈ ಬಸವನ ಹುಳುಗಳ ಹಾವಳಿ ಈ ಮಳೆಗಾಲದಲ್ಲಿ ಹೆಚ್ಚಾಗಿ ನಾವು ಕಾಣ್ಬೋದು. ಇದನ್ನು ನಾವು ಈ ನನ್ನ ಮೇಲೆ ತಿಳಿಸಿರ್ತಕ್ಕಂಥ ಹತೋಟಿ ಕ್ರಮಗಳನ್ನು ಅಳಸರಿಸೋದ್ರಿಂದನೂ ಸಹ ನಾವು ಇದನ್ನು ಬಸವನ ಹುಳುಗಳನ್ನು ನಿರ್ವಹಣೆ ಮಾಡ್ಬೋದು. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9148198788. ಧನ್ಯವಾದಗಳು.
1: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
1: ಇದೀಗ ಜನಪದ ಗೀತೆಯನ್ನ ಕೇಳೋಣ.

0: ಇದುವರೆಗೂ ಜನಪದ ಗೀತೆಯನ್ನ ಕೇಳಿದಿರಿ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.

ಆಕಾಶವಾಣಿ ಚಿತ್ರದುರ್ಗ, ಸಮಯ 7:35 ವಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ 5 ಆರೋಪಿಗಳ ಬಂಧನ. ಚೀನಾ ಅಧ್ಯಕ್ಷರೊಂದಿಗೆ ಉನ್ನತ ಮಟ್ಟದ ಶೃಂಗಸಭೆಗಾಗಿ ಬೀಜಿಂಗ್ ತಲುಪಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನವದೆಹಲಿಯಲ್ಲಿ ನಾಳೆಯಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ಐಪಿಎಲ್ ಟಿ20 ಕ್ರಿಕೆಟ್ ಇಂದಿನ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ವಾರ್ತೆಗಳ

0: ವಿವರ. 2026-27 ಮಾರುಕಟ್ಟೆ ಋತುವಿನಲ್ಲಿ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಬೆಳೆಗಾರರಿಗೆ ತಮ್ಮ ಉತ್ಪನ್ನಗಳಿಗೆ ಲಾಭದಾಯಕ ಬೆಳೆಗಳನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಮುಂಗಾರು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಿದೆ. ಮುಂಗಾರು ಋತುವಿನಲ್ಲಿ ರೈತರಿಗೆ ಅಂದಾಜು ಪಾವತಿ 266,000 ಕೋಟಿ ರೂಪಾಯಿಗಳಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಈ ಋತುವಿನಲ್ಲಿ ಅಂದಾಜು 824 ಲಕ್ಷ ಮೆಟ್ರಿಕ್ ಟನ್ ಬೆಳೆಯನ್ನು ಖರೀದಿ ಮಾಡಲಾಗುವುದು. ಸೂರ್ಯಕಾಂತಿ ಬೀಜಕ್ಕೆ ಪ್ರತಿ ಕ್ವಿಂಟಾಲ್ಗೆ 622 ರೂಪಾಯಿಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳವನ್ನು ಶಿಫಾರಸು ಮಾಡಲಾಗಿದೆ. ಇದೇ ರೀತಿ ಹತ್ತಿಗೆ ಕ್ವಿಂಟಾಲ್ಗೆ 557 ರೂಪಾಯಿ ಮತ್ತು ಎಳ್ಳಿಗೆ ಕ್ವಿಂಟಾಲ್ಗೆ 500 ರೂಪಾಯಿಗಳ ಹೆಚ್ಚಳವನ್ನು ಶಿಫಾರಸು ಮಾಡಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಎ ದರ್ಜೆಯ ಭತ್ತಕ್ಕೆ ಕ್ವಿಂಟಾಲ್ಗೆ 2461 ರೂಪಾಯಿ, ಹೈಬ್ರಿಡ್ ಜೋಳ ಕ್ವಿಂಟಾಲ್ಗೆ 4023 ರೂಪಾಯಿ, ಸಜ್ಜೆ ಕ್ವಿಂಟಾಲ್ಗೆ 2900 ರೂಪಾಯಿ ಮತ್ತು ತೊಗರಿ ಬೆಳೆ ಕ್ವಿಂಟಾಲ್ಗೆ 8450 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಇರಲಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ನಡೆದ ವಿಶ್ವಾಸಮತ ಪರೀಕ್ಷೆಯಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿಕಳಗಂ ಟಿವಿಕೆ ಸರ್ಕಾರ ಜಯ ಸಾಧಿಸಿದೆ. ಸದನದಲ್ಲಿ ವಿಶ್ವಾಸಮತ ಯಾಚನೆ ವೇಳೆ ಒಟ್ಟು 144 ಶಾಸಕರು ಸರ್ಕಾರದ ಪರವಾಗಿ ಮತ ಚಲಾಯಿಸುವ ಮೂಲಕ ಬಹುಮತ ಸಾಬೀತುಪಡಿಸಿದರು. ವಿಶ್ವಾಸಮತ ನಿರ್ಣಯದ ವಿರುದ್ದ 22 ಶಾಸಕರು ಮತ ಚಲಾಯಿಸಿದ್ದಾರೆ. 5 ಶಾಸಕರು ಮತದಾನದಿಂದ ದೂರ ಉಳಿದರು. ಪ್ರಮುಖ ಪ್ರತಿಪಕ್ಷವಾದ ಡಿಎಂಕೆ ವಿಶ್ವಾಸಮತ ಪ್ರಕ್ರಿಯೆ ವೇಳೆ ಸಭಾತ್ಯಾಗ ಮಾಡಿತು. ಪ್ರತಿಪಕ್ಷಗಳ ಗೈರು ಹಾಜರಿ ನಡುವೆ ನಡೆದಂತಹ ಮತದಾನದಲ್ಲಿ ಟಿವಿಕೆ ಸರ್ಕಾರ ಬಹುಮತ ಪಡೆಯುವಲ್ಲಿ ಯಶಸ್ವಿಯಾಯಿತು. ಎನ್ಡಿಎ ಮೈತ್ರಿಕೂಟದ ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಪಕ್ಷದ ಮುಖಂಡ ಎನ್ ರಂಗಸ್ವಾಮಿ ದಾಖಲೆಯ 5ನೇ ಬಾರಿಗೆ ಪುದುಚೇರಿ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶನಾಥನ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ನೀಟ್ ಯುಜಿ 2026 ಪರೀಕ್ಷೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳು ಮತ್ತು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರೀಯ ತನಿಖಾ ದಳ ಸಿಬಿಐ ಇಂದು ದೇಶದಾದ್ಯಂತ ವ್ಯಾಪಕ ಶೋಧವನ್ನು ನಡೆಸಿ 5 ಆರೋಪಿಗಳನ್ನು ಬಂಧಿಸಿದೆ. ತನಿಖಾ ಸಂಸ್ಥೆಯು ರಾಜಸ್ಥಾನದ ಜೈಪುರದಿಂದ 3, ಹರಿಯಾಣದ ಗುರುಗ್ರಾಮದಿಂದ 1 ಮತ್ತು ಮಹಾರಾಷ್ಟ್ರದ ನಾಸಿಕ್ನಿಂದ 1 ವ್ಯಕ್ತಿಯನ್ನು ಬಂಧಿಸಿದೆ. ಇದೇ ವೇಳೆ ದೇಶದ ವಿವಿಧ ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ ನಡೆಸಿರುವ ಸಿಬಿಐ ಅಧಿಕಾರಿಗಳು ಪರೀಕ್ಷಾ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆಗಳು ಮತ್ತು ಎಲೆಕ್ಟ್ರಾನಿಕ್ ಪುರಾವೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪರೀಕ್ಷಾ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಈ ಜಾಲದ ಹಿಂದಿರುವ ಇತರ ವ್ಯಕ್ತಿಗಳ ಪತ್ತೆಗಾಗಿ ತೀವ್ರ ತನಿಖೆ ನಡೆಸಲಾಗುತ್ತಿದೆ. ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅವರೊಂದಿಗೆ ಉನ್ನತ ಮಟ್ಟದ ಶೃಂಗಸಭೆಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಂದು ಬೀಜಿಂಗ್ ತಲುಪಿದ್ದಾರೆ. ನಾಳೆಯಿಂದ ಪ್ರಾರಂಭವಾಗುವ 2 ದಿನಗಳ ಸಭೆಯಲ್ಲಿ ಉಭಯ ನಾಯಕರು ಇರಾನ್ಗೆ ಸಂಬಂಧಪಟ್ಟಂತಹ ಯುದ್ದ, ತೈವಾನ್ಗೆ ಅಮೆರಿಕದ ಶಸ್ತಾಸ್ತ್ರ ಮಾರಾಟ, ವ್ಯಾಪಾರ ಮತ್ತು ಕೃತಕ ಬುದ್ದಿಮತ್ತೆ ಹಾಗೂ ವಿಶ್ವದ 2 ದೊಡ್ಡ ಆರ್ಥಿಕತೆಗಳ ನಡುವೆ ಬೆಳೆಯುತ್ತಿರುವಂತಹ ಆರ್ಥಿಕ ಮತ್ತು ತಾಂತ್ರಿಕ ಪೈಪೋಟಿಯ ನಡುವೆ ಸುಂಕ ಸೇರಿದಂತೆ ಹಲವಾರು ನಿರ್ಣಾಯಕ ವಿಷಯಗಳ ಕುರಿತು ಚರ್ಚಿಸುವ ನಿರೀಕ್ಷೆ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಎನ್ವಿಡಿಯಾ ಸಿಇಒ ಜೆನ್ಸನ್ ಹುವಾಂಗ್, ಆಪಲ್ ಸಿಇಒ ಜಿಮ್ ಕುಕ್, ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ಮುಖ್ಯಸ್ಥ ಎಲಾನ್ ಮಸ್ಕ್ ಮತ್ತು ಬ್ಲಾಕ್ ರಾಕ್ ಸಿಇಒ ಲಾರಿ ಪಿಂಗ್ ಸೇರಿದಂತೆ ಮೆಟಾ, ವೀಸಾ, ಜೆಪಿ ಮೋರ್ಗಾನ್ ಮತ್ತು ಬೋಯಿಂಗ್ ಕಂಪನಿಗಳ ಹಿರಿಯ ಪ್ರತಿನಿಧಿಗಳು ನಿಯೋಗದ ಭಾಗವಾಗಿ ಇರಲಿದ್ದಾರೆ. 2017 ನಂತರ ಚೀನಾಗೆ ಟ್ರಂಪ್ ಅವರ ಮೊದಲ ಅಧಿಕೃತ ಭೇಟಿ ಇದಾಗಿದೆ. ಅಲ್ಲದೆ 2ನೇ ಅವಧಿಗೆ ಅಮೆರಿಕ ಅಧ್ಯಕ್ಷರಾದ ನಂತರ ಚೀನಾಗೆ ಅವರ ಮೊದಲ ಭೇಟಿ ಇದಾಗಿದೆ. ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ಸುಗಿಯೋನೋ ಅವರು ಇಂದು ಬೆಳಗ್ಗೆ ದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದರು. ನಾಳೆಯಿಂದ ಪ್ರಾರಂಭವಾಗುವಂತಹ 2 ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳುವ ಅವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದು, ಬ್ರಿಕ್ಸ್ ವಿದೇಶಾಂಗ ಸಚಿವರು ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ನಿಯೋಗದ ಮುಖ್ಯಸ್ಥರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ.

0: ಬ್ರಿಕ್ಸ್ ವಿದೇಶಾಂಗ ಸಚಿವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಇಂದು ಚಿಲಿ ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೊ ಪೆರೆಜ್ ಮೆಕನ್ನಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಮಾರುಕಟ್ಟೆಗಳನ್ನು ವೈವಿಧ್ಯಮಯಗೊಳಿಸಲು, ಆದ್ಯತೆಯ ಸರಕುಗಳ ರಫ್ತು ಉತ್ತೇಜಿಸಲು ಹಾಗೂ ಸೇವಾ ಆರ್ಥಿಕತೆಯನ್ನು ಸುಗಮಗೊಳಿಸಲು ದ್ವಿಪಕ್ಷೀಯ ಸಹಕಾರ ಬಲಪಡಿಸುವ ಸಂಬಂಧ ಚರ್ಚೆ ನಡೆದಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಡಾಕ್ಟರ್ ಎಸ್ ಜೈಶಂಕರ್ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ನಾಳೆಯಿಂದ ಪ್ರಾರಂಭವಾಗುವಂತಹ 2 ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಚಿಲಿ ವಿದೇಶಾಂಗ ಸಚಿವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಶುಕ್ರವಾರದಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್, ತಮ್ಮ 5 ರಾಷ್ಟ್ರಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಕ್ರವಾರ ಯುಎಇ ತಲುಪಲಿದ್ದಾರೆ. ಅಲ್ಲಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಬಗ್ಗೆ, ವಿಶೇಷವಾಗಿ ಇಂಧನ ಸಹಕಾರದ ಬಗ್ಗೆ ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಅಸ್ಸಾಂ ಸರ್ಕಾರ ಈ ತಿಂಗಳ 26ರಂದು ರಾಜ್ಯ ವಿಧಾನಸಭೆಯಲ್ಲಿ ಏಕರೂಪ ನಾಗರಿಕ ಸಂಹಿತೆ ಯುಸಿಸಿ ಮಸೂದೆಯನ್ನು ಮಂಡಿಸಲಿದೆ. ನೂತನ ಸರ್ಕಾರದ ಮೊದಲ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸಿದ ನಂತರ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ ಹೇಮಂತ ಬಿಸ್ವಾ ಶರ್ಮಾ ಈ ಘೋಷಣೆ ಮಾಡಿದ್ದಾರೆ. ಮೇ 21ರಿಂದ 26ರವರೆಗೆ ಅಸ್ಸಾಂ ವಿಧಾನಸಭೆಯ ವಿಶೇಷ ಅಧಿವೇಶನ ನಡೆಯಲಿದ್ದು, ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ಶಾಸಕರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅಧಿವೇಶನದ ಮುಕ್ತಾಯದ ದಿನದಂದು ಯುಸಿಸಿ ಮಸೂದೆಯನ್ನು ಮಂಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಹೇಮಂತ ಬಿಸ್ವಾ ಶರ್ಮಾ ಮಾಹಿತಿ ನೀಡಿದ್ದಾರೆ. ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಉಪಮುಖ್ಯಮಂತ್ರಿಗಳಾದಂತಹ ಏಕನಾಥ್ ಶಿಂದೆ ಮತ್ತು ಸುನೇತ್ರಾ ಪವಾರ್ ಅವರು ಇಂದು ನಾಸಿಕ್ ತ್ರಯಂಬಕೇಶ್ವರ ಸಿಂಹಸ್ಥ ಕುಂಭಮೇಳದ ಲಾಂಛನವನ್ನು ಅನಾವರಣಗೊಳಿಸಿದರು. ಈ ಲಾಂಛನ ನಾಸಿಕ್ನ ಪ್ರಸಿದ್ಧ ತ್ರಯಂಬಕೇಶ್ವರ ದೇಗುಲದ ಪ್ರಾತಿನಿಧ್ಯವಾದ ತ್ರಿಶೂಲ ಮತ್ತು ಶಿವಲಿಂಗದ ಆಕಾರದಲ್ಲಿರುವಂತಹ ಗೋದಾವರಿ ನದಿಯನ್ನು ಚಿತ್ರಿಸುತ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದ ದೇವೇಂದ್ರ ಫಡ್ನವೀಸ್, ಈ ಲಾಂಛನ ಭಾರತದ ಸಾಂಸ್ಕೃತಿಕ ಪರಂಪರೆ, ಸಂಪ್ರದಾಯ ಮತ್ತು ರಾಷ್ಟೀಯ ಏಕೀಕರಣದ ಬಲವಾದ ಸಂದೇಶವನ್ನು ಸಾರುತ್ತದೆ ಎಂದು ಹೇಳಿದ್ದಾರೆ. ನವರಾಯ್ಪುರದ ಶಹೀದ್ ವೀರನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಮಳೆಯ ಕಾರಣ ಟಾಸ್ ವಿಳಂಬವಾಗಿದೆ. ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವಂತಹ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಕಿಡಂಬಿ ಶ್ರೀಕಾಂತ್ ಪ್ರೀ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಮಹಿಳೆಯರ ಸಿಂಗಲ್ಸ್ ಪಂದ್ಯದಲ್ಲಿ 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಕೇವಲ 33 ನಿಮಿಷಗಳಲ್ಲಿ ಚೈನೀಸ್ ತೈಪೆಯ ತುಂಕ್ ಸಿಯೋ ಟಾಂಗ್ ಅವರನ್ನು 21-9, 21-12 ನೇರ ಸೆಟ್ಗಳಿಂದ ಪರಾಭವಗೊಳಿಸಿದರು. 16ನೇ ಸುತ್ತಿನಲ್ಲಿ ಅವರು ಡೆನ್ಮಾರ್ಕ್ನ ಅಮಾನೆ ತುಲ್ಜಾ ಅವರನ್ನ ಎದುರಿಸಲಿದ್ದಾರೆ. ಇದೇ ವೇಳೆ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಕಿಡಂಬಿ ಶ್ರೀಕಾಂತ್ ಅವರು ಸಿಂಗಾಪುರದ ಲೋಹ್ ಕೀನ್ ಯು ಅವರನ್ನು 21-14, 21-15 ಸೆಟ್ಗಳಿಂದ ಸೋಲಿಸಿದರು. ಮುಂದಿನ ಸುತ್ತಿನಲ್ಲಿ ಅವರು ಚೈನೀಸ್ ತೈಪೆಯ ಸು ಲೀ ಯಾಂಗ್ ಅವರನ್ನ ಎದುರಿಸಲಿದ್ದಾರೆ. ಇನ್ನೊಂದೆಡೆ ಭಾರತದ ಆಯುಷ್ ಶೆಟ್ಟಿ ಅವರು ಜಪಾನ್ನ ಕೊಡೆ ನೊರೋಕ ಅವರ ವಿರುದ್ಧ ಪರಾಭವಗೊಂಡ ನಂತರ ಪಂದ್ಯದಿಂದ ನಿರ್ಗಮಿಸಿದರು. ಅಂತಾರಾಷ್ಟೀಯ ವಿಮಾನಯಾನಗಳನ್ನು ಕಡಿಮೆ ಮಾಡಲು ಏರ್ ಇಂಡಿಯಾ ನಿರ್ಧರಿಸಿದ್ದು, ಕೆಲವು ವಿದೇಶಿ ಮಾರ್ಗಗಳಲ್ಲಿ ಸೇವೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ವಾಯುಪ್ರದೇಶದ ನಿರ್ಬಂಧಗಳು ಮತ್ತು ವಿಮಾನ ಇಂಧನ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ 5 ಆರೋಪಿಗಳ ಬಂಧನ. ಚೀನಾ ಅಧ್ಯಕ್ಷರೊಂದಿಗೆ ಉನ್ನತ ಮಟ್ಟದ ಶೃಂಗಸಭೆಗಾಗಿ ಬೀಜಿಂಗ್ ತಲುಪಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನವದೆಹಲಿಯಲ್ಲಿ ನಾಳೆಯಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ಐಪಿಎಲ್ ಟಿ20 ಕ್ರಿಕೆಟ್ ಇಂದಿನ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್

ಆಕಾಶವಾಣಿ ಚಿತ್ರದುರ್ಗ 102.6 FM. ಇದೀಗ ಹಿಂದಿ ಚಿತ್ರಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಕೇಳಿ ಸಾತಿಯಾ ಚಿತ್ರದಿಂದ ಆಯ್ದ ಗೀತೆಯನ್ನ.

ಕೇಳುವರೆ ಗಮನಿಸಿ, ನಾಳೆ ಬೆಳಗ್ಗೆ 8:30 to 9:30 ನಮ್ಮ ನಿಲಯದಿಂದ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ವಿಷಯ ಕಿಡ್ನಿ ಸ್ಟೋನ್ ಅಥವಾ ಮೂತ್ರಕೋಶದ ಕಲ್ಲುಗಳ ಚಿಕಿತ್ಸೆ ಹೇಗೆ, ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನುರಿತ ಮೂತ್ರ ಶಾಸ್ತ್ರಜ್ಞ ತಜ್ಞ ವೈದ್ಯರಾದಂತಹ ಡಾಕ್ಟರ್ ಗಿರೀಶ್ ಸಿಎಸ್. ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು ಸಂಖ್ಯೆ 9141970272 ಸ್ಥಿರ ದೂರವಾಣಿ ಸಂಖ್ಯೆ 08194295649. ನೀವು ವಾಟ್ಸಪ್ ಮೂಲಕ ಪ್ರಶ್ನೆಯನ್ನು ಕೇಳಲು ಬಳಸಬಹುದಾದ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆ, ಬೈಪಾಸ್ ರಸ್ತೆ, ರಾಷ್ಟ್ರೀಯ ಹೆದ್ದಾರಿ, ದಾವಣಗೆರೆ. ಇದೀಗ ಬಾಂಬೆ ಚಿತ್ರದ ಗೀತೆಯನ್ನು ಕೇಳಿಬರೋಣ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ ಆಗಿದೆ 8:27. 27 ಸೆಕೆಂಡುಗಳು. ನೀವು ಕೇಳ್ತಾ ಇದ್ದೀರಿ ನಿಲಯದ ಕಾರ್ಯಕ್ರಮಗಳನ್ನು 102.6 ಎಫ್ಎಂ ಕಂಪನಾಂಕಗಳಲ್ಲಿ. ಇದೀಗ

0: ಜನರಂಜನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಕೇಳುಗರೆ, ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9141970272. ಓಕೆ ಸ್ನೇಹಿತರೆ, ಮೊದಲನೇ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ಎಂ ಈಶಣ್ಣ, ಮುತ್ತಿಗಾರಳಿಯಿಂದ ಮೇಡಮ್.
0: ಓಕೆ ಈಶಣ್ಣ ಅವರೇ, ಯಾವ ಚಿತ್ರದ ಗೀತೆ ಬೇಕಿತ್ತು ನಿಮಗೆ?
1: ಮೇಡಮ್, ಗಾಂಧಿನಗರ ಚಿತ್ರದಿಂದ ಕಾಣದ ಊರಲ್ಲಿ ನೀ ಕುಳಿತು ಅಂತ ಹೇಳಿ ಮೇಡಮ್, ಈ ಸಾಂಗ್ ಬೇಕು.
0: ಓಕೆ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ನಿಮಗೆ.
1: ಥ್ಯಾಂಕ್ ಯು ಮೇಡಮ್.
0: ಓಕೆ, ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ. ಗಾಂಧಿನಗರ ಚಿತ್ರದಿಂದ ಆಯ್ದ ಗೀತೆಯನ್ನ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಸಂಯೋಜನೆ ಸತ್ಯಮ್ ಅವರದು.

0: ಓಕೆ ಸ್ನೇಹಿತರೆ, ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ ಹಲೋ, ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ಮಲ್ಲಿಕಾರ್ಜುನ, ಮಲಕಮೂರು ತಾಲೂಕು ಮುಗ್ಲಳ್ಳಿ ಗ್ರಾಮದಿಂದ ಮೇಡಮ್.
0: ಓಕೆ ಮಲ್ಲಿಕಾರ್ಜುನ ಅವರೇ, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ದೀರಾ?
1: ಹ್ಞೂ, ಕೇಳ್ತಿದ್ದೀವಿ ಮೇಡಮ್.
0: ಓಕೆ, ನಿಮ್ಗೆ ಯಾವ ಗೀತೆ ಬೇಕಿತ್ತು?
1: ನಮ್ಗೆ ಶೃಂಗಾರ ಕಾವ್ಯದಿಂದ ಓ ಮೇಘವೇ ಓ ಮೇಘವೇ ಹೋಗಿ ಬಾ ಅಂತ ಸಾಂಗ್ ಇದಲ್ಲ ಮೇಡಮ್, ಆ ಸಾಂಗ್.
0: ಓಕೆ ಮಲ್ಲಿಕಾರ್ಜುನ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕೇಳಿ.
1: ಧನ್ಯವಾದಗಳು ಮೇಡಮ್.
0: ಓಕೆ, ಇದೀಗ ಕೇಳಿ ಬರೋಣ ಶೃಂಗಾರ ಕಾವ್ಯ ಚಿತ್ರದಿಂದ ಆಯ್ದ ಗೀತೆಯನ್ನ. ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಹಂಸಲೇಖ ಅವರದು.

0: ಓಕೆ, ಮುಂದಿನ ಕರೆ ಸಿದ್ಧ ಆಗಿದೆ. ಯಾರು ಕರೆ ಮಾಡಿದ್ದಾರೆ ಅಂತ ನೋಡೋಣ. ಹಲೋ
1: ಹಲೋ
0: ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಹೆಸರೇಳಿ.
1: ನಮ್ಮ ಹೆಸರು ರಮೇಶ್ ಗೌಡ ಅಂತ.
0: ರಮೇಶ್ ಗೌಡ ಅವರು ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ನಾವು ಕೊಲ್ಲಿಗೆ ತಾಲೂಕು ಹೆಜ್ಜೆನಗರ ಜಿಲ್ಲೆ ಮೇಡಮ್.
0: ಓಕೆ, ನಿಮ್ಮ ನೆಚ್ಚಿನ ಗೀತೆ ಯಾವುದು ಇಂದಿನ ಕಾರ್ಯಕ್ರಮದಲ್ಲಿ?
1: ನಮ್ದು ನೆಚ್ಚಿನ ದೇವರ ದುಡ್ಡ ಮೇಡಮ್.
0: ದೇವರ ದುಡ್ಡಲ್ಲಿ
1: ದೇವರ ದುಡ್ಡ ಕೃಷ್ಣ ಮೇಡಮ್.
0: ಓಕೆ ರಮೇಶ್ ಗೌಡ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕೇಳಿ.
1: ಥ್ಯಾಂಕ್ ಯು ಮೇಡಮ್.
0: ಓಕೆ, ಧನ್ಯವಾದ. ಓಕೆ ಕೇಳಿದರೆ, ಇದೀಗ ಕೇಳೋಣ ದೇವರ ದುಡ್ಡು ಚಿತ್ರದಿಂದ ಆಯ್ದ ಗೀತೆಯನ್ನ. ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್.

0: ಓಕೆ, ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ ಹಲೋ, ನಮಸ್ತೆ ನಮಸ್ತೆ. ತಿಪ್ಪಿರಮ್ಮ ಅವರು, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇರ್ತೀರಾ ತಿಪ್ಪಿರಮ್ಮ ಅವರೇ?
1: ಎಲ್ಲಾ ಕಾರ್ಯಕ್ರಮ ಕೇಳ್ತಿರ್ತೀವಿ.
0: ಜನರಂಜನೆ ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚಿನ ಗೀತೆ ಯಾವ್ದು?
1: ಜ್ವಾಲಾಮುಖಿ ಚಿತ್ರದಿಂದ ನೋಡಿ ನೋಡಿ ಅಂತ ಬರ್ತಿತ್ತಲ್ಲ ಮೇಡಮ್ರೆ, ಆ ವಾರ್ಡ್ ಪ್ರಸಾರ.
0: ಓಕೆ ತಿಪ್ಪಿರಮ್ಮ ಅವರೇ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಓಕೆ ಸ್ನೇಹಿತರೆ, ಇದೀಗ ಕೇಳೋಣ ಜ್ವಾಲಾಮುಖಿ ಚಿತ್ರದಿಂದ ಆಯ್ದ ಗೀತೆಯನ್ನ. ಹಾಡಿದರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ, ಸಾಹಿತಿಯ ಜಿ ಉದಯ್ ಶಂಕರ್, ಸಂಗೀತ ಸಂಯೋಜನೆ ಎಂ ರಂಗರಾವ್.

0: ಒಮ್ಮೆ ನೋಡಿ.
1: ಓಕೆ, ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಯಾರಿದು? ಭರತ್ ಕುಮಾರ್ ಅವರು. ವಿಜಯಪುರದಿಂದನಾ? ಓಕೆ, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇರ್ತೀರಾ ಭರತ್ ಅವ್ರೆ? ಏನ್ ಮಾಡ್ಕೊಂಡಿರೋದು ನೀವು? ಹೌದಾ, ಓಕೆ. ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆ ಯಾವುದು?
2: ಸಿರಿವಂತ ಒಳಗಿಂದ ಯಾರೋ ಯಾರೋ ಈ ನಾಲ್ವರು ನಾಡಗಳು.
1: ಓಕೆ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ನಿಮ್ಗೆ. ನಮಸ್ತೆ. ಇದೀಗ ಕೇಳೋಣ ಸಿರಿವಂತ ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಎಸ್ ನಾರಾಯಣ್, ಸಂಗೀತ ಸಂಯೋಜನೆ ಎಸ್ ಎ ರಾಜ್ಕುಮಾರ್.

0: ಎಫ್ಎಂ ಕಂಪನಾಂಕಗಳಲ್ಲಿ. ಇದೀಗ ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ
1: ಹಲೋ
0: ಹಲೋ ನಮಸ್ತೆ.
1: ನಮಸ್ತೆ. ಆರಾಮಾಗಿದ್ದೀರಾ ಮೇಡಮ್ ನೀವು?
0: ಆರಾಮ್. ನೀವು?
1: ನಾವು ಆರಾಮ್ ಮೇಡಮ್.
0: ಓಕೆ.
1: ಮೂವತ್ತಾರು ವರ್ಷದ ಆಕಾಶವಾಣಿ ಓಪನ್ ಆಗಿರೋದು ಶುಭಾಶಯಗಳು ನಿಮಗೆ. ತುಂಬಾ ಲೇಟ್ ಆಗಿ ಹೇಳ್ತಾ ಇದ್ದೀನಿ.
0: ಧನ್ಯವಾದ. ನಿಮ್ಮ ಹೆಸರು ಹೇಳಲಿಲ್ಲ.
1: ಸುಮಾಶಂಕರ್ ನಾರಾಯಣ್.
0: ಓಕೆ. ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ನಾವು ಚಿತ್ರದುರ್ಗದಿಂದ ಕರೆ ಮಾಡ್ತಾ ಇದೀವಿ.
0: ಓಕೆ. ಕಾರ್ಯಕ್ರಮ ಎಲ್ಲ ಕೇಳ್ತಾ ಇರ್ತೀರಾ ಉಮಾ ಅವರೇ?
1: ಎಲ್ಲ ಕೇಳ್ತಾ ಇರ್ತೀವಿ. ಬೆಳಗ್ಗೆ ಹೊತ್ತು ಭಾವಗೀತೆ ಅವೆಲ್ಲ ತುಂಬಾ ಚೆನ್ನಾಗಿ ಕೊಡ್ತೀರಾ. ಚೆನ್ನಾಗಿ ಕೇಳ್ತೀವಿ. ಬೆಳಗ್ಗೆ ಹೊತ್ತೆಲ್ಲ ನಾವು ರೇಡಿಯೋನೇ ಇಡೋದು.
0: ಹೌದಾ? ಓಕೆ, ತುಂಬಾ ಖುಷಿ ಆಯ್ತು. ಯಾವ ಚಿತ್ರದ ಗೀತೆ ಬೇಕಿತ್ತು ನಿಮ್ಗೆ?
1: ನಮ್ಗೆ ಭಕ್ತ ಪ್ರಹ್ಲಾದದಿಂದ ಲಾಲಿ ಲಾಲಿ ಸುಕುಮಾರ ಅಂತ ಹೇಳ್ತಾರಲ್ಲ, ಸರಿತಾ ಹೇಳ್ತಾರಲ್ಲ ಅದು.
0: ಓಕೆ. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
1: ಓಕೆ ಮೇಡಮ್, ಥ್ಯಾಂಕ್ ಯು.
0: ಓಕೆ, ಇದೀಗ ಕೇಳೋಣ ಭಕ್ತ ಪ್ರಹ್ಲಾದ ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್. ಸಾಹಿತಿ ಎಚ್ ಉದಯಶಂಕರ್, ಸಂಗೀತ ಸಂಯೋಜನೆ ಟಿ ಜಿ ಲಿಂಗಪ್ಪ.

0: ಓಕೆ, ಮುಂದಿನ ಕರೆ. ಹಲೋ,
1: ಹಲೋ, ನಮಸ್ತೆ ಮ್ಯಾಮ್.
0: ನಮಸ್ತೆ, ಯಾರಿದು?
1: ಶಾಂತ್ ಕುಮಾರ್ ಮ್ಯಾಮ್, ತಾಯಕನಹಳ್ಳಿಯಿಂದ.
0: ತಾಯಕನಹಳ್ಳಿಯಿಂದ ಕಾರ್ಯಕ್ರಮ ಎಲ್ಲ ಕೇಳ್ತಾ ಇರ್ತೀರಾ ಶಾಂತ್ ಕುಮಾರ್ ಅವರೇ?
1: ಹಾ, ಕೇಳ್ತಾ ಇರ್ತೀನಿ.
0: ಓಕೆ, ಏನ್ ಮಾಡ್ಕೊಂಡಿರೋದು ನೀವು?
1: ಲಾಯರ್, ಕಾರ್ ಡ್ರೈವರ್.
0: ಹೌದಾ? ಓಕೆ, ಯಾವ ಚಿತ್ರದ ಗೀತೆ ಬೇಕಿತ್ತು ನಿಮಗೆ?
1: ವಿಜಯ ಚಿತ್ರದಿಂದ ಈ ಶುಭ ದಿನದ ಈ ಸಾಂಗ್ ಪ್ರಸಾರ ಮಾಡಿದ್ವು.
0: ಓಕೆ, ನಿಮ್ಮ ನೆಚ್ಚಿನ ಗೀತೆನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ನಿಮಗೆ.
1: ಥ್ಯಾಂಕ್ ಯು ಮ್ಯಾಮ್.
0: ಇದೀಗ ಕೇಳೋಣ ವಿಜಯ್ ಚಿತ್ರದಿಂದ ಇದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಗೀತಾಪ್ರಿಯ ಅವರದು. ಸಂಗೀತ ಸಂಯೋಜನೆ ಎಂ ರಂಗರಾವ್.

0: ಓಕೆ ಸ್ನೇಹಿತರೆ, ಜನರಂಜನೆ ಕಾರ್ಯಕ್ರಮದ ಕೊನೆಯ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ
1: ಹಲೋ, ನಮಸ್ತೆ.
0: ನಮಸ್ತೆ, ಯಾರಿದು? ಬಂಡೆ ನವಾಜ್ ಅವರೇ, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇರ್ತೀರಾ?
1: ಕಾರ್ಯಕ್ರಮ ಕೇಳ್ತಿರ್ತಾರ ಮೇಡಮ್, ಚಲನ್ ನೋಡಿ ಬರ್ತಾ ಬೆಳಗ್ಗೆ ಕೇಳ್ತಾರ ವಂದನಾ, ಅದು ಕೃಷ್ಣ ಮತ್ ಕೇಳ್ತೇವ್ರಿ. ನಾವು ರೈತರ ನೋಡ್ರಿ ಮೇಡಮ್.
0: ಓಕೆ, ಇವಾಗ ಯಾವ ಚಿತ್ರದ ಗೀತೆ ಬೇಕಿತ್ತು ನಿಮಗೆ?
1: ನಮಗ ನಾನಿಂದ ಮರೆಯಲಾದ ಚಿತ್ರ ಅಂದ್ರಿ ಮೇಡಮ್, ಪಿ ಬಿ ಶ್ರೀನಿವಾಸ್ ಅವ್ರು ಹಾಡುದ್ದು ನೋಡ್ರಿ ಮೇಡಮ್.
0: ಅದ್ರಲ್ಲಿ
1: ಸಿಹಿ ಮುತ್ತು ನನಗೊಂದು ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು ತೆರೆದು ಅದು ನೋಡ್ರಿ ಮೇಡಮ್.
0: ಓಕೆ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕೇಳಿ. ಧನ್ಯವಾದ ಕರೆ ಮಾಡಿದ.
1: ನಮಸ್ತೆ ಮೇಡಮ್.
0: ನಮಸ್ತೆ
1: ನಮಸ್ತೆ ನಮಸ್ತೆ.
0: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ನಾನಿನ ಮರೆಯಲಾರೆ ಚಿತ್ರದಿಂದ ಆಯ್ದ ಗೀತೆಯನ್ನ. ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ. ಸಾಹಿತ್ಯ ಚಿ ಉದಯ್ ಶಂಕರ್, ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ.

ಇದುವರೆಗೂ ಜನರಂಜನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕರೆ ಮಾಡಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ತಾಂತ್ರಿಕ ಸಹಕಾರ ಪ್ರಶಾಂತ್. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಇದೀಗ ವಚನಗಳನ್ನು ಕೇಳೋಣ.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಇದೀಗ ಕೇಳಿ ಜಕ್ಕಣ್ಣಯ್ಯ ಅವರ ವಚನವನ್ನ ಎಂಎಸ್ ವಿದ್ಯಾ ಅವರ ಸ್ವರದಲ್ಲಿ.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಶಂಕರ್ ಶಾನ್ಭೋಗ್ ಅವರ ಸ್ವರದಲ್ಲಿ ಮೂಡಿಬಂದಿರುವ ವಚನವನ್ನು.

0: ಇದುವರೆಗೂ ವಚನಗಳನ್ನ ಕೇಳಿದಿರಿ ಆಕಾಶವಾಣಿ ಚಿತ್ರದುರ್ಗ. ಸಮಯ ಆಗುತ್ತಲಿದೆ 9 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ಬಳಿಕ 9:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನ, ನಂತರ 9:30 ಕ್ರೀಡಾಲೋಕ ಪ್ರಸಾರವಾಗಲಿದೆ. ತದನಂತರ 10:00 to 11:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸುವಿರಿ.
1: Good evening. This is Akashvani. I am Valsa Williams with the news at 9. The headlines. Union Cabinet increases minimum support prices MSP of 14 Kharif crops for marketing season 2026-27. Cabinet also gives nod for promotion of surface coal and lignite gasification projects worth 37,500 crore rupees. CBI arrests 5 persons in connection with NEETU.

ಕಾಯ್ದೆಯನ್ನು ಪರಿವರ್ತಿಸಲು ಪ್ರಯತ್ನಿಸುತ್ತದೆ. ಈ ಕಾಯ್ದೆಯು ಎಲ್ಲ ಗ್ರಾಮೀಣ ಕುಟುಂಬಗಳಿಗೆ ಪ್ರತಿ ಹಣಕಾಸು ವರ್ಷದಲ್ಲಿ ಶಾಸನಬದ್ಧ ಉದ್ಯೋಗ ಖಾತ್ರಿಯನ್ನು 100 ರಿಂದ 125 ದಿನಗಳಿಗೆ ಹೆಚ್ಚಿಸುತ್ತದೆ. ಈ ಚೌಕಟ್ಟು ಫಲಿತಾಂಶ ಆಧಾರಿತ ಕೆಲಸಗಳು ಮತ್ತು ಡಿಜಿಟಲ್ ಸಂಯೋಜಿತ ಯೋಜನೆಯ ಮೂಲಕ ಜಲಭದ್ರತೆ, ಗ್ರಾಮೀಣ ಮೂಲಸೌಕರ್ಯ, ಜೀವನೋಪಾಯದ ಆಸ್ತಿಗಳು ಮತ್ತು ವಿಪತ್ತು ಸನ್ನದ್ಧತೆಗೆ ಆದ್ಯತೆ ನೀಡುತ್ತದೆ. ಬಯೋಮೆಟ್ರಿಕ್ ದೃಢೀಕರಣ, ಜಿಯೋ ರೆಫರೆನ್ಸಿಂಗ್, ಡಿಜಿಟಲ್ ಮೇಲ್ವಿಚಾರಣೆ ಮತ್ತು ಸಮಯಕ್ಕೆ ಸರಿಯಾಗಿ ವೇತನ ಪಾವತಿಗಳ ಮೂಲಕ ತಂತ್ರಜ್ಞಾನ ಚಾಲಿತ ಆಡಳಿತವು ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಕಡ್ಡಾಯ ಸಾಮಾಜಿಕ ಲೆಕ್ಕ ಪರಿಶೋಧನೆಗಳು, ವ್ಯವಸ್ಥಿತ ಮೇಲ್ವಿಚಾರಣಾ ಕಾರ್ಯವಿಧಾನಗಳು ಮತ್ತು ಕುಂದುಕೊರತೆ ನಿವಾರಣಾ ವ್ಯವಸ್ಥೆಗಳು ಅನುಷ್ಠಾನವನ್ನು ಮತ್ತಷ್ಟು ಬಲಪಡಿಸುತ್ತವೆ. ಈ ಕಾಯ್ದೆಯು ಗ್ರಾಮೀಣ ಉದ್ಯೋಗವನ್ನು ಸುಸ್ಥಿರ ಗ್ರಾಮದ ಅಭಿವೃದ್ಧಿ ಮತ್ತು ಬಾಳಿಕೆ ಬರುವ ಆಸ್ತಿ ಸೃಷ್ಟಿಯ ಉತ್ಪಾದಕ ಪ್ರೇರಕ ಶಕ್ತಿಯನ್ನಾಗಿ ರೂಪಿಸುತ್ತದೆ. ಭಾರತ ಸರ್ಕಾರವು ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯದ ಖಾತ್ರಿ ಯೋಜನೆ ಗ್ರಾಮೀಣ ಕಾಯ್ದೆ 2025 2026 ರ ಜುಲೈ 1 ರಿಂದ ಜಾರಿಗೆ ಬರುವಂತೆ ದೇಶದಾದ್ಯಂತ ಎಲ್ಲಾ ಗ್ರಾಮೀಣ ಪ್ರದೇಶಗಳಲ್ಲಿ ಅಧಿಸೂಚಿಸಿದೆ. ವಿಬಿ ಜಿ ರಾಮ್ಜಿ ಕಾಯ್ದೆಯು ಜಾರಿಗೆ ಬರುವುದರೊಂದಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ 2005 ಅದೇ ದಿನಾಂಕದಿಂದ ರದ್ದಾಗುತ್ತದೆ. ಕೌಶಲ್ಯರಹಿತ ಶಾರೀರಿಕ ಕೆಲಸವನ್ನು ಮಾಡಲು ಸ್ವಯಂ ಪ್ರೇರಿತರಾಗಿ ಮುಂದೆ ಬರುವ ಪ್ರತಿಯೊಂದು ಗ್ರಾಮೀಣ ಕುಟುಂಬಕ್ಕೆ ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗದ ಶಾಸನಬದ್ಧ ಖಾತ್ರಿಯನ್ನು ಈ ಕಾಯ್ದೆಯು ಪ್ರಸ್ತಾಪಿಸುತ್ತದೆ. ಈ ವರ್ಧಿತ ಕ್ರಾಂತಿಯು ಗ್ರಾಮೀಣ ಕುಟುಂಬದ ಆದಾಯ, ಜೀವನೋಪಾಯದ ಭದ್ರತೆ, ಗ್ರಾಮ ಮಟ್ಟದ ಮೂಲಸೌಕರ್ಯ ಸೃಷ್ಟಿ ಮತ್ತು ಸುಸ್ಥಿರ ಗ್ರಾಮೀಣಾಭಿವೃದ್ಧಿಗೆ ನೂತನ ಚೈತನ್ಯವನ್ನು ನೀಡುವ ನಿರೀಕ್ಷೆ ಇದೆ. ಅದೇ ಸಮಯದಲ್ಲಿ ಇದು ಜಲಭದ್ರತೆ, ಗ್ರಾಮೀಣ ಮೂಲಸೌಕರ್ಯ, ಗ್ರಾಮೀಣ ಜೀವನೋಪಾಯಗಳು, ಸ್ಥಳೀಯ ಆರ್ಥಿಕ ಬೆಳವಣಿಗೆ ಮತ್ತು ಹವಾಮಾನ ಸಂಬಂಧಿತ ಸವಾಲುಗಳ ವಿರುದ್ಧ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವ, ಬಾಳಿಕೆ ಬರುವ ಮತ್ತು ಉತ್ಪಾದಕ ಗ್ರಾಮೀಣ ಮೂಲಸೌಕರ್ಯವನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತದೆ. ಹಲವು ದಶಕಗಳಿಂದ ಕೂಲಿ ಉದ್ಯೋಗ ಕಾರ್ಯಕ್ರಮಗಳು ಭಾರತದ ಗ್ರಾಮೀಣಾಭಿವೃದ್ಧಿ ಕಾರ್ಯತಂತ್ರದ ಅವಿಭಾಜ್ಯ ಅಂಗವಾಗಿವೆ. ಅರೆ ಉದ್ಯೋಗ ಮತ್ತು ಜೀವನೋಪಾಯದ ಅಭದ್ರತೆಯನ್ನು ಎದುರಿಸುತ್ತಿರುವಂತಹ ಗ್ರಾಮೀಣ ಕುಟುಂಬಗಳಿಗೆ ಆದಾಯದ ಬೆಂಬಲವನ್ನು ನೀಡುತ್ತವೆ. ಕಾಲಾನಂತರದಲ್ಲಿ ವಿಸ್ತರಿತ ಸಾಮಾಜಿಕ ರಕ್ಷಣೆ, ಸುಧಾರಿತ ಭೌತಿಕ ಮತ್ತು ಡಿಜಿಟಲ್ ಸಂಪರ್ಕ, ವರ್ಧಿತ ಹಣಕಾಸು ಒಳಗೊಳ್ಳುವಿಕೆ ಮತ್ತು ಜೀವನೋಪಾಯದ ವೈವಿಧೀಕರಣಗಳಿಂದಾಗಿ ಗ್ರಾಮೀಣ ಆರ್ಥಿಕತೆಯು ಗಮನಾರ್ಹ ರೂಪಾಂತರಕ್ಕೆ ಒಳಗಾಗಿದೆ. ವರ್ಧಿತ ಖಾತ್ರಿಯು ಗ್ರಾಮೀಣಾಭಿವೃದ್ಧಿಯ ವೇಗ ವರ್ಧಿತ ಗತಿಗೆ ಬೆಂಬಲ ನೀಡಲು ಹೆಚ್ಚಿನ ಆದಾಯದ ಭದ್ರತೆಯನ್ನು ಒದಗಿಸಲು ಮತ್ತು ವಿಸ್ತರಿತ ಉದ್ಯೋಗದ ಅವಕಾಶಗಳ ಮೂಲಕ ಗ್ರಾಮೀಣ ಕುಟುಂಬಗಳನ್ನು ಸಬಲೀಕರಣಗೊಳಿಸಲು ಉದ್ದೇಶಿಸಿದೆ. ವಿಬಿ ಜಿ ರಾಮ್ಜಿ ಕಾಯ್ದೆ 2025 ಎಂಬುದು ಗ್ರಾಮೀಣ ಉದ್ಯೋಗವನ್ನು ವಿಕಸಿತ ಭಾರತ 2047 ರಾಷ್ಟ್ರೀಯ ದೂರದೃಷ್ಟಿಯೊಂದಿಗೆ ಜೋಡಿಸಲು ವಿನ್ಯಾಸಗೊಳಿಸಲಾದಂತಹ ಸಮಗ್ರ ಶಾಸನಾತ್ಮಕ ಮರುಹೊಂದಿಕೆಯಾಗಿದೆ. ಡಿಸೆಂಬರ್ 2025 ಸಂಸತ್ತಿನಿಂದ ಅಂಗೀಕರಿಸಲ್ಪಟ್ಟ ಈ ಕಾಯ್ದೆಯು 2 ದಶಕಗಳ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ 2005 ಬದಲಿಸುತ್ತದೆ. ಇದು ಕೇವಲ ಕಲ್ಯಾಣ ಮಧ್ಯಸ್ಥಿಕೆಯ ಬದಲಾಗಿ ಅಭಿವೃದ್ಧಿ ಮತ್ತು ಅಭಿವೃದ್ಧಿ ಮೂಲಸೌಕರ್ಯದ ಸಮಗ್ರ ಸಾಧನವಾಗಿ ಗಮನವನ್ನು ಬದಲಾಯಿಸುತ್ತದೆ. ಈ ವರ್ಧಿತ ಖಾತ್ರಿಯು ಜೀವನೋಪಾಯದ ಭದ್ರತೆಯನ್ನು ಬಲಪಡಿಸಲು, ಆದಾಯದ ಸ್ಥಿರತೆಯನ್ನು ಸುಧಾರಿಸಲು, ಗ್ರಾಮೀಣ ಬಳಕೆಯನ್ನು ಬೆಂಬಲಿಸಲು ಮತ್ತು ದುರ್ಬಲ ಕುಟುಂಬಗಳಿಗೆ ಹೆಚ್ಚಿನ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಒದಗಿಸಲು ಉದ್ದೇಶಿಸಿದೆ. ಈ ಚೌಕಟ್ಟನ್ನು ಉದ್ಯೋಗ್ ಭಿ ಸಮ್ಮಾನ್ ಭಿ, ಅಂದರೆ ಉದ್ಯೋಗವೂ ಕೂಡ ಗೌರವವೂ ಕೂಡ, ಅಂದರೆ ಗೌರವದೊಂದಿಗೆ ಉದ್ಯೋಗ ಎಂಬ ತತ್ವದ ಸುತ್ತ ವಿನ್ಯಾಸಗೊಳಿಸಲಾಗಿದೆ. ಇದರ ಉದ್ದೇಶ ಕೇವಲ ಕೂಲಿ ಉದ್ಯೋಗವನ್ನು ಒದಗಿಸುವುದು ಮಾತ್ರವಲ್ಲದೆ ದೀರ್ಘಕಾಲೀನ ಗ್ರಾಮದ ಅಭಿವೃದ್ಧಿಗೆ ಕೊಡುಗೆ ನೀಡುವ, ಬಾಳಿಕೆ ಬರುವ ಮತ್ತು ಉತ್ಪಾದಕ ಸಾರ್ವಜನಿಕ ಆಸ್ತಿಯ ಸೃಷ್ಟಿಯಲ್ಲಿ ಗ್ರಾಮೀಣ ಕಾರ್ಮಿಕರು ಸಕ್ರಿಯ ಭಾಗಿಯಾಗುವುದನ್ನು ಖಚಿತಪಡಿಸಿಕೊಳ್ಳುವುದಾಗಿದೆ. ಮಹಾತ್ಮ ಗಾಂಧಿ ನರೇಗಾದಿಂದ ನೂತನ ಚೌಕಟ್ಟಿಗೆ ಪರಿವರ್ತನೆಯನ್ನು ತಡೆರಹಿತ ಮತ್ತು ಕಾರ್ಮಿಕ ಸ್ನೇಹಿ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಅಸ್ತಿತ್ವದಲ್ಲಿರುವಂತಹ ಈ ಕೆವೈಸಿ ಪರಿಶೀಲಿಸಿದ ಜಾಬ್ ಕಾರ್ಡ್ಗಳು ಗ್ರಾಮೀಣ ಉದ್ಯೋಗ ಖಾತ್ರಿ ಕಾರ್ಡ್ಗಳನ್ನು ವಿತರಿಸುವವರೆಗೆ ಮಾನ್ಯವಾಗಿರುತ್ತದೆ. ಪ್ರಸ್ತುತ ಜಾಬ್ ಕಾರ್ಡ್ಗಳನ್ನು ಹೊಂದಿರದ ಕಾರ್ಮಿಕರು ನೋಂದಣಿ ಮತ್ತು ನೂತನ ಕಾರ್ಡ್ಗಳ ವಿತರಣೆಗಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಕೇವಲ ಈ ಕೆವೈಸಿ ಬಾಕಿ ಇರುವ ಕಾರಣಕ್ಕಾಗಿ ಕಾರ್ಮಿಕರಿಗೆ ಉದ್ಯೋಗವನ್ನು ನಿರಾಕರಿಸಲಾಗುವುದಿಲ್ಲ ಮತ್ತು ಅಗತ್ಯವಿರುವ ಕಡೆಗಳಲ್ಲಿ ಕೆಲಸದ ಸ್ಥಳಗಳೂ ಸೇರಿದಂತೆ ಈ ಕೆವೈಸಿ ಪೂರ್ಣಗೊಳಿಸಲು ಸುಗಮಗೊಳಿಸುವ ಕಾರ್ಯವಿಧಾನಗಳನ್ನು ಒದಗಿಸಲಾಗಿದೆ. ಕಾರ್ಮಿಕರು ಮೌಖಿಕವಾಗಿ ಅಸ್ತಿತ್ವದಲ್ಲಿರುವಂತಹ ಫಾರ್ಮ್ 6 ಚೌಕಟ್ಟಿನ ಮೂಲಕ ಲಿಖಿತವಾಗಿ ಅಥವಾ ಡಿಜಿಟಲ್ ವೇದಿಕೆಗಳ ಮೂಲಕ ಉದ್ಯೋಗಕ್ಕಾಗಿ ಬೇಡಿಕೆಯನ್ನು ಮುಂದುವರಿಸಬಹುದು. ನಿಗದಿತ ಕಾಲಮಿತಿಯ ಒಳಗೆ ಉದ್ಯೋಗವನ್ನು ಒದಗಿಸುವುದನ್ನು ಮುಂದುವರಿಸಲಾಗುವುದು. ಒಂದು ವೇಳೆ ವಿಫಲವಾದಲ್ಲಿ

ಕಾರ್ಮಿಕರು ಕಾಯ್ದೆಯ ನಿಬಂಧನೆಗಳ ಪ್ರಕಾರ ನಿರುದ್ಯೋಗ ಭತ್ಯೆಗೆ ಅರ್ಹರಾಗಿರುತ್ತಾರೆ. ನಿರುದ್ಯೋಗ ಭತ್ಯೆಯು ಹಣಕಾಸು ವರ್ಷದ ಮೊದಲ 30 ದಿನಗಳವರೆಗೆ ಅಧಿಸೂಚಿತ ವೇತನ ದರದ 1/4 ಭಾಗಕ್ಕಿಂತ ಕಡಿಮೆ ಇಲ್ಲದಂತೆ ಮತ್ತು ಹಣಕಾಸು ವರ್ಷದ ಉಳಿದ ಅವಧಿಗೆ ಅಧಿಸೂಚಿತ ವೇತನ ದರದ 1/2 ಕಡಿಮೆ ಇಲ್ಲದಂತೆ ಪಾವತಿಸಬೇಕಾಗುತ್ತದೆ. ಆ ಮೂಲಕ ಉದ್ಯೋಗದ ಕಾನೂನು ಖಾತ್ರಿ ಮತ್ತು ಅನುಷ್ಠಾನ ಚೌಕಟ್ಟಿನ ಹೊಣೆಗಾರಿಕೆಯನ್ನು ಬಲಪಡಿಸಲಾಗುತ್ತದೆ. ಈ ಕಾಯ್ದೆಯು ಸಕಾಲಿಕ, ಪಾರದರ್ಶಕ ಮತ್ತು ಜವಾಬ್ದಾರಿಯುತ ವೇತನ ಪಾವತಿಗಳಿಗೆ ಹೆಚ್ಚಿನ ಮಹತ್ವ ನೀಡುತ್ತದೆ. ಪಾರದರ್ಶಕತೆಯನ್ನು ಬಲಪಡಿಸಲು ಮತ್ತು ವಿಳಂಬವನ್ನು ಕಡಿಮೆ ಮಾಡಲು ವೇತನವನ್ನು ನೇರ ಲಾಭ ವರ್ಗಾವಣೆ ಮೂಲಕ ಕಾರ್ಮಿಕರ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಖಾತೆಗಳಿಗೆ ನೇರವಾಗಿ ವರ್ಗಾಯಿಸುವುದನ್ನು ಮುಂದುವರಿಸಲಾಗುವುದು. ಈ ಚೌಕಟ್ಟಿನ ಅಡಿಯಲ್ಲಿ ವೇತನವನ್ನು ವಾರಕ್ಕೊಮ್ಮೆ ಅಥವಾ ಮಸ್ಟರ್ ರೋಲ್ ಮುಚ್ಚಿದ 15 ದಿನಗಳ ಒಳಗೆ ಪಾವತಿಸಬೇಕು. ನಿಗದಿತ ಅವಧಿಗಿಂತ ವೇತನ ಪಾವತಿ ವಿಳಂಬವಾದ ಸಂದರ್ಭಗಳಲ್ಲಿ ಕಾರ್ಮಿಕರು ಕಾಯ್ದೆಗಳ ನಿಬಂಧನೆಗಳ ಪ್ರಕಾರ ವಿಳಂಬ ಪರಿಹಾರಕ್ಕೆ ಅರ್ಹರಾಗಿರುತ್ತಾರೆ. ಮಸ್ಟರ್ ರೋಲ್ ಮುಚ್ಚಿದ ದಿನಾಂಕದಿಂದ 15 ದಿನಗಳ ಒಳಗೆ ವೇತನ ಪಾವತಿ ಮಾಡದಿದ್ದರೆ ಉದ್ಯೋಗದ ಆಕಾಂಕ್ಷಿಗಳು 16ನೇ ದಿನದಿಂದ ಅನ್ವಯವಾಗುವಂತೆ ವಿಳಂಬದ ಪ್ರತಿದಿನಕ್ಕೆ ಪಾವತಿಸಬೇಕಾದ ವೇತನದ ಶೇಕಡ 0.05% ದರದಲ್ಲಿ ವಿಳಂಬ ಪರಿಹಾರ ಪಡೆಯಲು ಅರ್ಹರಾಗಿರುತ್ತಾರೆ ಎಂದು ಕಾಯ್ದೆಯು ಮತ್ತಷ್ಟು ನಿಬಂಧನೆ ನೀಡುತ್ತದೆ. ಈ ಕ್ರಮಗಳು ವೇತನ ವಿತರಣೆಯಲ್ಲಿ ಹೊಣೆಗಾರಿಕೆಯನ್ನು ಬಲಪಡಿಸಲು ಮತ್ತು ಕಾರ್ಮಿಕರಿಗೆ ಸಕಾಲಿಕ ಪಾವತಿಯನ್ನು ಖಚಿತಪಡಿಸಿಕೊಳ್ಳಲು ಉದ್ದೇಶಿಸಲಾಗಿದೆ. ಕೆಲಸದ ಸ್ಥಳಗಳಲ್ಲಿ ಹಾಜರಾತಿಯನ್ನು ಎನ್ಎಂಎಂಎಸ್ ಸಕ್ರಿಯಗೊಳಿಸಿದ ವ್ಯವಸ್ಥೆಗಳು ಮತ್ತು ಮುಖದ ದೃಢೀಕರಣ ಆಧಾರಿತ ಹಾಜರಾತಿ ಕಾರ್ಯವಿಧಾನಗಳ ಮೂಲಕ ಸೆರೆ ಹಿಡಿಯಲಾಗುತ್ತದೆ. ಅದೇ ಸಮಯದಲ್ಲಿ ತಾಂತ್ರಿಕ ಅಥವಾ ನೆಟ್ವರ್ಕ್ ಸಂಪರ್ಕ ಸಂಬಂಧಿತ ಸಮಸ್ಯೆಗಳಿಂದಾಗಿ ನೈಜ ಕಾರ್ಮಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲು ಸೂಕ್ತವಾದ ವಿನಾಯಿತಿ ನಿರ್ವಹಣೆ ನಿಬಂಧನೆಗಳನ್ನು ಸಹ ಸೇರಿಸಲಾಗಿದೆ. ಕಾಯ್ದೆಯ ಅಡಿಯಲ್ಲಿ ಗ್ರಾಮೀಣ ಕಾರ್ಮಿಕರ ಹಿತಾಸಕ್ತಿಗಳನ್ನು ರಕ್ಷಿಸುವ ಒಂದು ಸುಗಮ ಪರಿವರ್ತನೆಯೇ ಸರ್ಕಾರದ ಪ್ರಾಥಮಿಕ ಉದ್ದೇಶವಾಗಿದೆ. ಈ ಕಾಯ್ದೆಯ ನಿಬಂಧನೆಗಳು ಪ್ರಾರಂಭವಾದ ದಿನಾಂಕದಿಂದ ದೇಶದಾದ್ಯಂತ ಎಲ್ಲಾ ಗ್ರಾಮೀಣ ಪ್ರದೇಶಗಳಲ್ಲಿ ಏಕಕಾಲದಲ್ಲಿ ಜಾರಿಗೆ ಬರುತ್ತವೆ. ಅದೇ ಸಮಯದಲ್ಲಿ ಮಹಾತ್ಮ ಗಾಂಧಿ ನರೇಗಾ ಅದೇ ದಿನಾಂಕದಿಂದ ಅಂದರೆ ಜುಲೈ 1, 2026 ಜಾರಿಗೆ ಬರುವಂತೆ ರದ್ದಾಗುತ್ತದೆ. ವಿಬಿ ಜಿ ರಾಮ್ಜಿ ಕಾಯ್ದೆ ಪ್ರಾರಂಭವಾಗುವವರೆಗೆ ಮಹಾತ್ಮ ಗಾಂಧಿ ನರೇಗಾ ಅಡಿಯಲ್ಲಿ ಉದ್ಯೋಗವು ತಡೆರಹಿತ ಮತ್ತು ಸುಗಮ ರೀತಿಯಲ್ಲಿ ಮುಂದುವರಿಯುತ್ತದೆ. ಸರ್ಕಾರದ ಅತ್ಯುನ್ನತ ಆದ್ಯತೆಯು ಉದ್ಯೋಗದ ಸಕಾಲಿಕ ಲಭ್ಯತೆ ಮತ್ತು ಕಾರ್ಮಿಕರಿಗೆ ತ್ವರಿತವಾಗಿ ವೇತನ ಪಾವತಿಯನ್ನು ಖಚಿತಪಡಿಸಿಕೊಳ್ಳುವುದಾಗಿದೆ. ಅಡೆತಡೆ ಇಲ್ಲದ ಉದ್ಯೋಗದ ಅವಕಾಶಗಳನ್ನು ಖಚಿತಪಡಿಸಿಕೊಳ್ಳಲು ಬೇಡಿಕೆಯ ಮಾದರಿಗಳು ಮತ್ತು ಕ್ಷೇತ್ರಗಳ ಅಗತ್ಯಗಳಿಗೆ ಅನುಗುಣವಾಗಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಾಕಷ್ಟು ಕಾರ್ಮಿಕ ಅನುದಾನವನ್ನು ಲಭ್ಯವಾಗುವಂತೆ ಮಾಡಲಾಗಿದೆ. ನೂತನ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾರ್ಡ್ಗಳನ್ನು ನೀಡುವವರೆಗೆ ಈ ಕೆವೈಸಿ ಪೂರ್ಣಗೊಳಿಸಿದ ಕಾರ್ಮಿಕರ ಅಸ್ತಿತ್ವದಲ್ಲಿರುವಂತಹ ಜಾಬ್ ಕಾರ್ಡ್ಗಳು ಪರಿವರ್ತನೆಯ ಅವಧಿಯಲ್ಲಿ ಮಾನ್ಯವಾಗಿರುತ್ತವೆ. ಪ್ರಾರಂಭವಾದ ದಿನಾಂಕದಂದು ನರೇಗಾ ಅಡಿಯಲ್ಲಿ ನಡೆಯುತ್ತಿರುವಂತಹ ಕಾಮಗಾರಿಗಳು ನೂತನ ಕಾಯ್ದೆಯ ಅಡಿಯಲ್ಲಿ ಮುಂದುವರಿಯಬಹುದು. ಉದ್ಯೋಗದ ಬೇಡಿಕೆಯನ್ನು ಪೂರೈಸಲು ನಡೆಯುತ್ತಿರುವಂತಹ ಕಾಮಗಾರಿಗಳು ಸಾಕಾಗದೇ ಇರುವಲ್ಲಿ ಹೊಸ ಕಾಯ್ದೆಯ ಅನುಸೂಚಿ 1ಕ್ಕೆ ಅನುಗುಣವಾಗಿ ಹೊಸ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಬಹುದಾಗಿದೆ. ದೇಶಾದ್ಯಂತ ಹೊಸ ಚೌಕಟ್ಟಿನ ಅನುಷ್ಠಾನಕ್ಕಾಗಿ ಭಾರತ ಸರ್ಕಾರವು ವ್ಯಾಪಕವಾದ ಹಣಕಾಸಿನ ನಿಬಂಧನೆಗಳನ್ನು ಮಾಡಿದೆ. ಈ ಕಾರ್ಯತಂತ್ರದ ಅಡಿಯಲ್ಲಿ 2026-27 ಹಣಕಾಸು ವರ್ಷಕ್ಕೆ ಕೇಂದ್ರದ ಪಾಲಾಗಿ 95,692.31 ಕೋಟಿ ರೂಪಾಯಿಗಳ ನಿಬಂಧನೆಯನ್ನು ಮಾಡಲಾಗಿದೆ. ಇದು ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮವೊಂದಕ್ಕೆ ಬಜೆಟ್ ಅಂದಾಜು ಹಂತದಲ್ಲಿ ಈವರೆಗೆ ನೀಡಲಾದ ಅತಿ ದೊಡ್ಡ ಹಂಚಿಕೆಯಾಗಿದೆ. ಈ ನಿಬಂಧನೆಯು ಸರ್ಕಾರದ ಆದ್ಯತೆ, ಪ್ರಮಾಣ ಮತ್ತು ಬದ್ಧತೆಯನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತದೆ. ಇದರ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಮತ್ತು ಜೀವನೋಪಾಯದ ಅವಕಾಶಗಳು ನೂತನ ವೇಗವನ್ನು ಪಡೆಯುವ ನಿರೀಕ್ಷೆ ಇದೆ. ಅಂದಾಜು ರಾಜ್ಯದ ಪಾಲನ್ನು ಒಳಗೊಂಡಂತೆ ಒಟ್ಟು ಕಾರ್ಯಕ್ರಮದ ವೆಚ್ಚವು 151,000 ಕೋಟಿಗಿಂತ ಹೆಚ್ಚಾಗುವ ನಿರೀಕ್ಷೆ ಇದೆ. ಈ ಬೃಹತ್ ಹಣಕಾಸು ಒದಗಿಸುವಿಕೆಯು ಗ್ರಾಮೀಣ ಆರ್ಥಿಕತೆಯಲ್ಲಿ ದೊಡ್ಡ ಪ್ರಮಾಣದ ರೂಪಾಂತರವನ್ನು ತರುವ, ಉದ್ಯೋಗ ಸೃಷ್ಟಿಯನ್ನು ಉತ್ತೇಜಿಸುವ, ಗ್ರಾಮ ಮಟ್ಟದಲ್ಲಿ ಬಾಳಿಕೆ ಬರುವ ಆಸ್ತಿಗಳನ್ನು ಸೃಷ್ಟಿಸುವ ಮತ್ತು ಗ್ರಾಮೀಣ ಕುಟುಂಬಗಳ ಆದಾಯದಲ್ಲಿ ಗಮನಾರ್ಹ ಬೆಳವಣಿಗೆಯನ್ನು ಖಚಿತಪಡಿಸುವ ಸರ್ಕಾರದ ವಿಶ್ವಾಸಾರ್ಹ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಪಿಇಒಗಳು, ಮೇಟ್ಗಳು ಮತ್ತು ಗ್ರಾಮ ಉದ್ಯೋಗ ಸೇವಕರು ಮತ್ತು ಇತರ ಕ್ಷೇತ್ರ ಮಟ್ಟದ ಸಿಬ್ಬಂದಿಗಳ ಪಾತ್ರವು ವಿಬಿ ಜಿ ರಾಮ್ಜಿಗೆ ಸುಗಮವಾಗಿ ಪರಿವರ್ತನೆಯಾಗುವಲ್ಲಿ ಪ್ರಮುಖವಾಗಿದೆ. ಈ ಕಾಯ್ದೆಯಡಿ ಆಡಳಿತಾತ್ಮಕ ವೆಚ್ಚವನ್ನು 6%-9% ಹೆಚ್ಚಿಸಲಾಗಿದೆ. ಇದು ಸಾಮರ್ಥ್ಯ ವೃದ್ಧಿ, ತರಬೇತಿ, ಮಾನವ ಸಂಪನ್ಮೂಲಗಳ ಬಲವರ್ಧನೆ, ಸಂಭಾವನೆ ಪಾವತಿ ಮತ್ತು ಕ್ಷೇತ್ರ ಮಟ್ಟದಲ್ಲಿ ಸುಧಾರಿತ ಅನುಷ್ಠಾನವನ್ನು ಉತ್ತೇಜಿಸುತ್ತದೆ. ಈ ವ್ಯವಸ್ಥಿತ ಸುಧಾರಣೆಯು ತಳಮಟ್ಟದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳು ಹೆಚ್ಚು ದಕ್ಷರು ಮತ್ತು ಸಬಲೀಕರಣಗೊಳ್ಳುವುದನ್ನು ಖಚಿತಪಡಿಸಿಕೊಳ್ಳುತ್ತದೆ. ಕೆಲಸಗಳನ್ನು 4 ಪ್ರಮುಖ ವಿಷಯಾಧಾರಿತ ಕ್ಷೇತ್ರಗಳನ್ನಾಗಿ ವಿಂಗಡಿಸಲಾಗಿದೆ. ಜಲಭದ್ರತೆ ಪ್ರಮುಖ ಗ್ರಾಮೀಣ ಮೂಲಸೌಕರ್ಯ, ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲ

ಸೌಕರ್ಯ ಮತ್ತು ವಿಪರೀತ ಹವಾಮಾನ ಘಟನೆಗಳನ್ನು ತಗ್ಗಿಸುವ ಕೆಲಸಗಳು ಇದು ಅನುಷ್ಠಾನದಲ್ಲಿ ಹೆಚ್ಚು ಫಲಿತಾಂಶ ಆಧಾರಿತ ಮತ್ತು ಸುಸಂಘಟಿತ ವಿಧಾನವನ್ನು ಶಕ್ತಗೊಳಿಸುತ್ತದೆ. ಕಾಯ್ದೆಯಡಿ ಅನುಮತಿಸಲಾದ ಕೆಲಸಗಳು ಕೇವಲ ಸಾಂಪ್ರದಾಯಿಕ ಕಾರ್ಮಿಕ ಆಧಾರಿತ ಚಟುವಟಿಕೆಗಳಿಗೆ ಸೀಮಿತವಾಗಿಲ್ಲ, ಆದರೆ ಗ್ರಾಮೀಣ ಜೀವನದ ಗುಣಮಟ್ಟವನ್ನು ನೇರವಾಗಿ ಹೆಚ್ಚಿಸುವ ಬಹು ಆಯಾಮದ ಕೆಲಸಗಳನ್ನು ಒಳಗೊಂಡಿವೆ. ಇದು ಹೆಚ್ಚಿನ ಜೀವನೋಪಾಯದ ಅವಕಾಶಗಳನ್ನು ಸೃಷ್ಟಿಸುವ ಬಾಳಿಕೆ ಬರುವ ಆಸ್ತಿಗಳನ್ನು ಸೃಷ್ಟಿಸುತ್ತದೆ. ಈ ವಿಧಾನವು ಉದ್ಯೋಗದ ಜೊತೆಗೆ ಗೌರವ ಎಂಬ ತತ್ವವನ್ನು ಆಧರಿಸಿದೆ. ಇದರಲ್ಲಿ ಕಾರ್ಮಿಕರು ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಸಕ್ರಿಯ ಭಾಗಿಗಳಾಗಿರುತ್ತಾರೆ. ಪ್ರತಿದಿನದ ಉದ್ಯೋಗವು ಬಾಳಿಕೆ ಬರುವ ಮತ್ತು ಉತ್ಪಾದಕ ಗ್ರಾಮೀಣ ಮೂಲಸೌಕರ್ಯಗಳ ಸೃಷ್ಟಿಗೆ ಕೊಡುಗೆ ನೀಡುವುದನ್ನು ಖಚಿತಪಡಿಸಿಕೊಳ್ಳಲು ಕೆಲಸಗಳ ವಿಷಯಾಧಾರಿತ ಆದ್ಯತೆಯನ್ನು ಪರಿಚಯಿಸಲಾಗಿದೆ. ಈ ಕೆಲಸಗಳು ಉದ್ಯೋಗ ಸೃಷ್ಟಿ, ಮೌಲ್ಯವರ್ಧನೆ, ಕೃಷಿ ಆಧಾರಿತ ಕೈಗಾರಿಕೆಗಳ ವಿಸ್ತರಣೆ ಮತ್ತು ಸುಧಾರಿತ ಸೇವೆಗಳ ಲಭ್ಯತೆಯನ್ನು ಖಚಿತಪಡಿಸುತ್ತದೆ. ಆ ಮೂಲಕ ಗ್ರಾಮೀಣ ಆರ್ಥಿಕತೆಗೆ ಸ್ಥಿರತೆಯನ್ನು ತರುತ್ತದೆ ಮತ್ತು ಆದಾಯದ ಮೂಲಗಳನ್ನು ವೈವಿಧ್ಯಗೊಳಿಸುತ್ತದೆ. ಬಿತ್ತನೆ ಮತ್ತು ಕೊಯ್ಲು ಕಾಲದಲ್ಲಿ ಕೃಷಿ ಕಾರ್ಮಿಕರ ಪೂರೈಕೆಯನ್ನು ಸುಗಮಗೊಳಿಸಲು ಒಂದು ಹಣಕಾಸು ವರ್ಷದಲ್ಲಿ ಒಟ್ಟು 60 ದಿನಗಳವರೆಗೆ ವಿರಾಮದ ಅವಧಿಯನ್ನು ಅಧಿಸೂಚಿಸಲು ಕಾಯ್ದೆಯು ರಾಜ್ಯಗಳಿಗೆ ಅಧಿಕಾರ ನೀಡುತ್ತದೆ. ಯೋಜನಾ ಪ್ರಕ್ರಿಯೆಯನ್ನು ಕೆಳಗಿನಿಂದ ಮೇಲಕ್ಕೆ ಎಂಬ ವಿಧಾನದಲ್ಲಿ ರೂಪಿಸಲಾಗಿದೆ. ಇಲ್ಲಿ ಗ್ರಾಮ ಪಂಚಾಯಿತಿಗಳು ಗ್ರಾಮ ಸಭೆಗಳ ಮೂಲಕ ಸ್ಥಳೀಯ ಅಗತ್ಯಗಳ ಆಧಾರದ ಮೇಲೆ ಕೆಲಸಗಳನ್ನು ಗುರುತಿಸುತ್ತವೆ ಮತ್ತು ಆದ್ಯತೆಯನ್ನು ನೀಡುತ್ತವೆ. ಈ ವ್ಯವಸ್ಥೆಯು ಪಿಎಂ ಗತಿಶಕ್ತಿ, ಜಿಐಎಸ್ ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳೊಂದಿಗೆ ಸಂಯೋಜಿಸಲ್ಪಟ್ಟಿದೆ. ಇದು ವೈಜ್ಞಾನಿಕ ಮತ್ತು ಪ್ರಾದೇಶಿಕ ಯೋಜನೆಯನ್ನು ಖಚಿತಪಡಿಸುತ್ತದೆ. ವಿಕಸಿತ ಭಾರತ ಜಿರಾಮ್ಜಿ ಕಾಯ್ದೆ 2025 ಅನುಸೂಚಿ 2 ಅಡಿಯಲ್ಲಿ ಕೆಲಸದ ಸ್ಥಳದ ಸೌಲಭ್ಯಗಳಿಗೆ ಕಾನೂನು ಖಾತ್ರಿ ನೀಡಲಾಗಿದೆ. ಇದು ಕೇವಲ ಆಡಳಿತಾತ್ಮಕ ವ್ಯವಸ್ಥೆಯಾಗಿ ಉಳಿಯದೆ ಕಾರ್ಮಿಕರ ಗೌರವ ಮತ್ತು ಮಾನವ ಗೌರವದ ಪ್ರಬಲ ಸಂಕೇತವಾಗಿದೆ. ಈ ನಿಬಂಧನೆಯ ಅಡಿಯಲ್ಲಿ ಪ್ರತಿ ಕೆಲಸದ ಸ್ಥಳದಲ್ಲಿ ಶುದ್ಧ ಕುಡಿಯುವ ನೀರಿನ ಲಭ್ಯತೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಕಾರ್ಮಿಕರನ್ನು ಬಿಸಿಲಿನಿಂದ ರಕ್ಷಿಸಲು ನೆರಳು ಮತ್ತು ವಿಶ್ರಾಂತಿ ಸ್ಥಳಗಳಿಗೆ ಸಾಕಷ್ಟು ವ್ಯವಸ್ಥೆಗಳನ್ನು ಖಚಿತಪಡಿಸಲಾಗಿದೆ. ಹೆಚ್ಚುವರಿಯಾಗಿ ಪ್ರತಿ ಕೆಲಸದ ಸ್ಥಳದಲ್ಲಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯ ಲಭ್ಯತೆಯನ್ನು ಖಚಿತಪಡಿಸಲಾಗಿದೆ. ಇದರಿಂದ ಕಾರ್ಮಿಕರ ಸುರಕ್ಷತೆ ಮತ್ತು ಆರೋಗ್ಯಕ್ಕೆ ಆದ್ಯತೆ ನೀಡಲಾಗುತ್ತದೆ. ಮಹಿಳಾ ಕಾರ್ಮಿಕರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಕಾಯ್ದೆಯಲ್ಲಿ ಪ್ರಮುಖ ನಿಬಂಧನೆಗಳನ್ನು ಸೇರಿಸಲಾಗಿದೆ. ಇದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 5 ಅಥವಾ ಅದಕ್ಕಿಂತ ಹೆಚ್ಚು ಮಕ್ಕಳು ಇರುವ ಕೆಲಸದ ಸ್ಥಳಗಳಲ್ಲಿ ಮಕ್ಕಳನ್ನು ನೋಡಿಕೊಳ್ಳಲು ಒಬ್ಬ ಮಹಿಳಾ ಕಾರ್ಮಿಕರನ್ನು ನೇಮಿಸಲಾಗುತ್ತದೆ ಮತ್ತು ಅವರಿಗೆ ನಿಗದಿತ ವೇತನದ ದರದಲ್ಲಿ ಹಣ ಪಾವತಿಸಲಾಗುತ್ತದೆ. ಇದರ ಜೊತೆಗೆ ಕಾರ್ಮಿಕರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಅಪಘಾತಗಳ ಸಂದರ್ಭದಲ್ಲಿ ಉಚಿತ ವೈದ್ಯಕೀಯ ಚಿಕಿತ್ಸೆಯ ಹಕ್ಕನ್ನು ನೀಡಲಾಗಿದೆ. ಆಸ್ಪತ್ರೆಗೆ ದಾಖಲಿಸಬೇಕಾದ ಅಗತ್ಯವಿದ್ದರೆ ವಸತಿ, ಚಿಕಿತ್ಸೆಯ ಔಷಧಗಳು ಮತ್ತು ವೇತನ ದರದ ಅರ್ಧದಷ್ಟು ದೈನಂದಿನ ಭತ್ಯೆಗೆ ಅವಕಾಶ ಕಲ್ಪಿಸಲಾಗುತ್ತದೆ. ಸಾವು ಅಥವಾ ಶಾಶ್ವತ ಅಂಗವೈಕಲ್ಯದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ನಿಬಂಧನೆಗಳ ಪ್ರಕಾರ ಪರಿಹಾರ ಧನ ಪಾವತಿಸಲಾಗುತ್ತದೆ. ಮಂಜೂರಾದ ಕೆಲಸಗಳು, ಕಾರ್ಮಿಕರ ಅಂದಾಜುಗಳು, ವೆಚ್ಚ ಮತ್ತು ಸಾಮಗ್ರಿಗಳ ಬಳಕೆಗೆ ಸಂಬಂಧಿಸಿದ ವಿವರಗಳನ್ನು ಪ್ರದರ್ಶಿಸುವ ಕಡ್ಡಾಯ ಜನತಾ ಬೋರ್ಡ್ಗಳ ಮೂಲಕ ಕೆಲಸದ ಸ್ಥಳಗಳಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಬಲಪಡಿಸಲಾಗುತ್ತದೆ. ಈ ಚೌಕಟ್ಟು ಸಾಪ್ತಾಹಿಕ ಸಾರ್ವಜನಿಕ ಬಹಿರಂಗಪಡಿಸುವಿಕೆ ವ್ಯವಸ್ಥೆಗಳು, ಆಸ್ತಿಗಳ ಜಿಯೋ ಟ್ಯಾಗಿಂಗ್, ನೈಜ ಸಮಯದ ಡ್ಯಾಶ್ಬೋರ್ಡ್ಗಳು, ಮೊಬೈಲ್ ಆಧಾರಿತ ಮೇಲ್ವಿಚಾರಣೆ ಮತ್ತು ತಳಮಟ್ಟದಲ್ಲಿ ಪಾರದರ್ಶಕತೆ, ಸಮುದಾಯದ ಭಾಗವಹಿಸುವಿಕೆ ಮತ್ತು ಪರಿಣಾಮಕಾರಿ ಸಾರ್ವಜನಿಕ ಮೇಲ್ವಿಚಾರಣೆಯನ್ನು ಖಚಿತಪಡಿಸಿಕೊಳ್ಳಲು ಬಲಪಡಿಸಿದ ಸಾಮಾಜಿಕ ಲೆಕ್ಕ ಪರಿಶೋಧನೆಗಳಿಗೆ ಅವಕಾಶ ನೀಡುತ್ತದೆ. ಸಂರಕ್ಷಣಾ ರಚನೆಗಳು, ನೀರಾವರಿ ಬೆಂಬಲ, ಅಂತರ್ಜಲ ಮರುಪೂರಣ, ಜಲಮೂಲಗಳ ಪುನಶ್ಚೇತನ, ಜಲಾನಯನ ಅಭಿವೃದ್ಧಿ ಮತ್ತು ಅರಣ್ಯೀಕರಣದಂತಹ ನೀರು ಸಂಬಂಧಿತ ಕಾಮಗಾರಿಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಜಲಭದ್ರತೆಯನ್ನು ಬಲಪಡಿಸುತ್ತವೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ఆకాశవాణి క్రీడాలోక సాప్తాహిక క్రీడా సంచికె ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸೇಲಿಂಗ್ ಮತ್ತು ಡ್ರಾಗನ್ ಬೋಟ್ ಕ್ರೀಡಾಪಟು ಸಮನ್ವಿ ಹಾಗೂ ಪಾಲಕರಾದ ಅಶ್ವಿನಿ ಅವರೊಂದಿಗೆ ಸಂವಾದ. ಇಂದಿನ ಕ್ರೀಡಾ

0: ವೇದಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ. ಸೇಲಿಂಗ್ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಪುಟಾಣಿ ಕ್ರೀಡಾ ಪ್ರತಿಭೆ ಸಮನ್ವಿ ಅವರು, ಜೊತೆಗೆ ಪಾಲಕರಾದ ಅಶ್ವಿನಿ ಅವರು ಕೂಡ ಇದ್ದಾರೆ. ಸಮನ್ವಿ ಹಾಗೂ ಅಶ್ವಿನಿ ಅವರೇ, ಕ್ರೀಡಾ ಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನನ್ನ ಆರ್ ಸಮನ್ವಿನ ನಿಮ್ಮ ಸ್ಟುಡಿಯೋಗೆ ಇನ್ವೈಟ್ ಮಾಡೋದಕ್ಕೆ ಐ ಆಮ್ ರಿಯಲಿ ಗ್ಲಾಡ್ ಟು ಬಿ ಹಿಯರ್. ಥ್ಯಾಂಕ್ ಯು ಸೋ ಮಚ್.
2: ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ ಫಾರ್ ದ ಆಕಾಶವಾಣಿ. ಐ ಆಮ್ ಗ್ಲಾಡ್ ಟು ಬಿ ಹಿಯರ್.
0: ಅಶ್ವಿನಿ ಅವರೇ, ಸೇಲಿಂಗ್ ಮತ್ತು ಡ್ರಾಗನ್ ಬೋಟ್ ಅಂತಹ ವಾಟರ್ ಸ್ಪೋರ್ಟ್ಗೆ ಮಗಳನ್ನ ಸೇರಿಸಲು ಕಾರಣ ಏನು? ಈ ಸ್ಪೋರ್ಟ್ ಬಗ್ಗೆ ನಿಮ್ಗೆ ಏನಾದ್ರೂ ಮಾಹಿತಿ ಇತ್ತಾ ಮೊದಲಿಗೆ?
1: ಈ ಸ್ಪೋರ್ಟ್ಸ್ ಬಗ್ಗೆ ನನಗೆ ನಾಲೆಜ್ ಸ್ವಲ್ಪ ಇತ್ತು, ಬಟ್ ಇನಿಷಿಯಲಿ ಹೇಳ್ಬೇಕಂದ್ರೆ ಇವ್ರಿಗೆ ಜಾಯಿನ್ ಮಾಡ್ಬೇಕನ್ನೋ ಫಸ್ಟ್ ಪ್ಲಾನ್ ಅಂತೂ ಇರ್ಲಿಲ್ಲ. ಬಿಕಾಸ್ ಇವ್ರದ್ದು ಫಸ್ಟ್ ಸ್ಪೋರ್ಟ್ಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಇವರು 5 years old. ಅಲ್ಲಿ ಇವರು ಅವ್ರ ಜರ್ನಿ ಅಥ್ಲೆಟಿಕ್ಸ್ ಇಂದ ಸ್ಟಾರ್ಟ್ ಮಾಡಿದ್ರು. ಸ್ಲೋಲಿ ರೈಟ್ ಆಫ್ಟರ್ 3 years ಅಟ್ ದ ಏಜ್ ಆಫ್ 8.5 years, ಓಕೆ, ಒಂದು ಸಮ್ಮರ್ ಕ್ಯಾಂಪ್ ನಡೀತಾ ಇತ್ತು ವಾಟರ್ ಸ್ಪೋರ್ಟ್ಸ್ದು. ಅಲ್ಲಿ ಇವ್ರಿಗೆ ಸ್ವಲ್ಪ ಎಕ್ಸ್ಪೋಜರ್ ಕೊಡೋಕೆ ಅಂತ ನಾನು ಇವ್ರಿಗೆ ವಾಟರ್ ಸ್ಪೋರ್ಟ್ಸ್ಗೆ ಕರ್ಕೊಂಡು ಹೋಗಿದ್ದೆ. ಬಿಕಾಸ್ ನನ್ನ ಪ್ರಕಾರ ಮಕ್ಕಳಿಗೆ ಸ್ವಲ್ಪ ಈ ಏಜಿಂದಾನೇ ಅವ್ರ ಸೆಲ್ಫ್ ಕಾನ್ಫಿಡೆನ್ಸ್, ಫಿಯರ್ ಇಂದ ಫೈಟ್ ಮಾಡೋದನ್ನು ಹೇಳ್ಕೊಡೋದು ತುಂಬಾ ಇಂಪಾರ್ಟೆಂಟ್, ಸ್ಪೆಷಲಿ ಹೆಣ್ಮಕ್ಕಳಿಗೆ. ಎಲ್ಲ ಟೈಪ್ ಆಫ್ ಎಕ್ಸ್ಪೋಜರ್ ಕೊಡೋದು ಆಸ್ ಎ ಪೇರೆಂಟ್ ಐ ಥಾಟ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ, ಬಿಕಾಸ್ ಒಂದು ಫೈಟಿಂಗ್ ಸ್ಕಿಲ್ ಅನ್ನೋದು ಬರಬೇಕು. ವಾಟರ್ ಸ್ಪೋರ್ಟ್ಸ್ ಕ್ಯಾಂಪ್ಗೆ ಕರ್ಕೊಂಡು ಹೋದಾಗ 20 days ವಾಟರ್ ಕ್ಯಾಂಪ್ ಇತ್ತು. ಅಲ್ಲಿ ಸೇಲಿಂಗ್ ಮತ್ತೆ ರೋಯಿಂಗ್ ಎರಡನ್ನೂ ಇವ್ರಿಗೆ ಸ್ಟಾರ್ಟ್ ಮಾಡಿಸಿದ್ದೆ, ಬಟ್ ರೋಯಿಂಗ್ ಇವ್ರಿಗೆ ಅದು ಬ್ಯಾಲೆನ್ಸಿಂಗ್ ಅನ್ನೋದು ತುಂಬಾ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ತಿತ್ತು. ಮತ್ತೆ ಅದರಿಂದ ನಾನು ಮತ್ತೆ ಸೇಲಿಂಗ್ಗೆ ಶಿಫ್ಟ್ ಮಾಡಿದೆ. ದೋ 20 days ಕ್ಯಾಂಪ್ ಇತ್ತು, ಸೊ ಅಲ್ಲಿ ಸೇಲಿಂಗ್ ಅಲ್ಲಿ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಅನ್ನೋದು ಜನರೇಟ್ ಆಯಿತು. ಆಮೇಲೆ 20 days ಟ್ರೈನಿಂಗ್ ಆದ್ಮೇಲೆ ಸೇಲಿಂಗ್ ಅಲ್ಲಿ ಇವ್ರು ಬಂದು ನನಗೆ ಇವ್ರ ವ್ಯೂ ಹೇಳಿದ್ರು, ಮೋರ್ ಕಂಪೇರ್ಡ್ ಟು ಅಥ್ಲೆಟಿಕ್ಸ್ ಅಂಡ್ ಸೇಲಿಂಗ್ ಅಲ್ಲಿ ಶಿ ಸ್ಟಾರ್ಟೆಡ್ ಲವಿಂಗ್ ಸೇಲಿಂಗ್. ಹೇಳಿದ್ರು ಐ ವಾಂಟ್ ಟು ಕಂಟಿನ್ಯೂ ಮೈ ಸೇಲಿಂಗ್ ಜರ್ನಿ.
0: ಸಾಮಾನ್ಯವಾಗಿ ಮಕ್ಕಳು ನೀರೊಟ್ಟಿಗೆ ಆಟ ಆಡೋದಂದ್ರೆ ಬಹಳ ಇಷ್ಟ,
1: ಬಹಳ ಇಷ್ಟ. ಸೊ ಇದು ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಅನ್ಸಿರ್ಬೋದು, ಬಿಕಾಸ್ ಅಲ್ಲಿ ಸ್ವಲ್ಪ ಎಲ್ಲ ವಿತ್ ಗಾರ್ಡ್ಸ್ ಅಂಡ್ ಫುಲ್ ಸೆಕ್ಯೂರಿಟಿ ಸಿಸ್ಟಮ್ ಇಂದ 20 days ಇರೋದ್ರಿಂದ ಅಷ್ಟೊಂದು ಕಾಂಪ್ಲಿಕೇಟೆಡ್ ಟ್ರೈನಿಂಗ್ ಇರಲ್ಲ. ಸೊ ಅದು ವಾಟರ್ ಇರೋದ್ರಿಂದ, ಬೋಟ್ ಇರೋದ್ರಿಂದ, ಸೇಫ್ಟಿ ಇರೋದ್ರಿಂದ ಅವ್ರಿಗೆ ಅದು ತುಂಬಾ ಒಂದು ಪ್ಲೇ ಮೋಡ್ ಆಗಿತ್ತು ಗೇಮ್. ಅದರಿಂದ ಅವ್ರಿಗೆ ಒಂದು ಇಂಟ್ರೆಸ್ಟ್ ಅನ್ನೋದು ಜನರೇಟ್ ಆಗಿರ್ಬೋದು. ಬಟ್ ಆಮೇಲೆ ರಿಯಲ್ ಸೇಲಿಂಗ್ ಅನ್ನೋದು ಇವ್ರ ಇಂಟ್ರೆಸ್ಟ್ ಜನರೇಟ್ ಆದ್ಮೇಲೆ, ಇವ್ರು ಟ್ರೈನಿಂಗ್ ಸ್ಟಾರ್ಟ್ ಮಾಡಾದ್ಮೇಲೆ ಇವ್ರಿಗೆ ಗೊತ್ತಾಯ್ತು ಸೇಲಿಂಗ್ ಎಷ್ಟು ಕಾಂಪ್ಲಿಕೇಟೆಡ್ ಅಂಡ್ ಎಷ್ಟು ಡೇಂಜರಸ್ ಗೇಮ್, ಎಷ್ಟು ಬೋಲ್ಡ್ನೆಸ್ ಬೇಕು ಅಂತ ಸೇಲಿಂಗ್ ಮಾಡ್ಬೇಕು ಅಂತ. ಬಟ್ ಇವೆನ್ಚುಯಲಿ ಆಸ್ ಇನ್ ವೆನ್ ಟೈಮ್ ಹೋಗ್ತಾ ಹೋಗ್ತಾ ಕಲ್ತ್ಕೊಂಡ್ರು, ಫಿಯರ್ ಇಂದ ಫೈಟ್ ಮಾಡಿದ್ರು. ಇನಿಷಿಯಲಿ ತುಂಬಾ ಕಷ್ಟ ಇತ್ತು ಇವ್ರಿಗೂ ಸೇಲಿಂಗ್ ಅಡಾಪ್ಟ್ ಮಾಡೋದು. ಆಮೇಲೆ ಸೇಲಿಂಗ್ ಬೇಸಿಕ್ಸ್ ಇಂದ ಸ್ಟಾರ್ಟ್ ಆದಾಗ ವಾಟರ್ ನೋಡಿದ್ರೆ ಬೋಟಲ್ ಕೂತ್ಕೊಂಡ್ರೆ ಭಯ ಬೀಳೋರು, ಬೋಟ್ ಶೇಕ್ ಆದ್ರೆ ಭಯ ಬೀಳೋರು. ಆಮೇಲೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ದಿ ಸ್ಪೋರ್ಟ್ಸ್ ಆಫೀಸರ್ ಕರ್ನಲ್ ಗೋವಿಂದ್ ಚೌಧರಿ, ಅವರು ಇವ್ರ ಫಿಯರ್ನ ಹೇಗ್ ಫೈಟ್ ಮಾಡ್ಬೇಕನ್ನೋದನ್ನ ಹೇಳ್ಕೊಟ್ರು. ಯಾವಾಗ್ಲೂ ವಾಟರ್ ಜೊತೆ ಫೈಟ್ ಮಾಡಬಾರ್ದು, ವಾಟರ್ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕನ್ನೋದು ಅವ್ರು ಹೇಳ್ಕೊಟ್ಟಿದ್ರು ಇವ್ರಿಗೆ. ಸೊ ಫಸ್ಟ್ ಏನಂದ್ರೆ ಫಸ್ಟ್ ಫಿಯರ್ ಇವ್ರದ್ದು ವಾಟರ್ ಜೊತೆ ಇತ್ತು. ಸೊ ವಾಟರ್ ಫಿಯರ್ನ ಓವರ್ಕಮ್ ಮಾಡ್ಬೇಕಂದ್ರೆ ಪೂಲ್ ಅಲ್ಲಿ ಸ್ವಿಮ್ಮಿಂಗ್ ಬೇಸಿಕಲಿ ಇವ್ರಿಗೆ ಬರ್ತಾ ಇತ್ತು. ಬಟ್ ಲೇಕ್ ಅಲ್ಲಿ ಸ್ವಿಮ್ ಮಾಡ್ಬೇಕಂದ್ರೆ ಸಾಮಾನ್ಯವಾಗಿ ಯಾರಿಗಾದ್ರೂ ಭಯ ಆಗೇ ಆಗುತ್ತೆ. ನಾವು ಆಸ್ ಎ ಪೇರೆಂಟ್ ಈಚೆ ನಿಂತ್ಕೊಂಡು ನೋಡ್ಬೇಕಂದ್ರೆ ನಮ್ಗೆ ಭಯ ಆಗುತ್ತೆ, ಲೇಕ್ ಮಧ್ಯದಲ್ಲಿ ಇದಾರೆ, ಬೋಟ್ ಕ್ಯಾಪ್ಸಸ್ ಆದ್ರೆ ಏನಾಗುತ್ತೆ. ದೋ ಲೈಫ್ ಜಾಕೆಟ್ ಇದೆ, ಬಟ್ ಸ್ಟಿಲ್ ಆ ಭಯ ಅನ್ನೋದು ಇರುತ್ತೆ. ಬಟ್ ನಾವು ಫಸ್ಟ್ ವಿ ಹ್ಯಾವ್ ಟು ಫೈಟ್ ವಿತ್ ದ ಫಿಯರ್. ಅವಾಗ್ಲೇ ನಾವು ಮಕ್ಕಳಿಗೆ ಹೇಳ್ಕೊಡಕ್ ಆಗುತ್ತೆ ಯು ಹ್ಯಾವ್ ಟು ಫೈಟ್ ವಿತ್ ದ ಫಿಯರ್ ಅಂತ. ಸೊ ಅಲ್ಲಿಂದ ಇವ್ರ ಜರ್ನಿ ಸ್ಟಾರ್ಟ್ ಆಯ್ತು. ಬಟ್ ಐ ವಾಸ್ ಆಲ್ವೇಸ್ ಕಾನ್ಫಿಡೆಂಟ್ ಅಬೌಟ್ ಹರ್ ಸ್ಪೋರ್ಟ್ಸ್ ಜರ್ನಿ, ಅವ್ರ ಇಂಟ್ರೆಸ್ಟ್ ಏನಿದೆ ಅದನ್ನ ಯಾವಾಗ್ಲೂ ನಾನು ಎನ್ಕರೇಜ್ ಮಾಡ್ತಾ ಬಂದಿದ್ದೀನಿ. ಇನಿಷಿಯಲಿ 5th year ಅಲ್ಲಿ ಅವಳಿಗೆ ಸ್ಪೋರ್ಟ್ಸ್ ಜಾಯಿನ್ ಮಾಡೋಕೆ ರೀಸನ್ ಬಂದ್ಬಿಟ್ಟು ಒಂದು ಡಿಸಿಪ್ಲಿನ್ ಅನ್ನೋದು ಅವ್ಳ ಲೈಫ್ ಅಲ್ಲಿ ಬರ್ಲಿ ಅಂತ. ಆಮೇಲೆ ಹ್ಯಾಸ್ ನಾಟ್ ಟು ಗ್ರೋ ಆಸ್ ಎ ಸ್ಮಾಲ್ ಬೇಬಿ, ಸ್ಪೂನ್ ಫೀಡಿಂಗ್ ಬೇಬಿ ತರ. ಒಂದು ಚಿಕ್ಕ ಏಜಿಂದಾನೇ ಒಂದು ಸ್ಟ್ರಾಂಗ್ನೆಸ್ ಅನ್ನೋದು ಮಗುಗೆ ಬಿಲ್ಡ್ ಮಾಡ್ಬೇಕನ್ನೋದು ನನ್ನ ಗೋಲ್ ಇತ್ತು. ಅವಾಗಿಂದ ಅದು ಸ್ಟ್ರಾಂಗ್ನೆಸ್ ಬಿಲ್ಡ್ ಮಾಡ್ಕೊಂಡ್ ಬಂದೆ ಮೆಂಟಲಿ ಮತ್ತೆ ಫಿಸಿಕಲಿ ಅವ್ರಿಗೆ. ಅದರಿಂದ ಸೇಲಿಂಗ್ ಅನ್ನೋದು ಈಸಿ ಆಯ್ತು. ಸೇಲಿಂಗ್ ಅಷ್ಟೊಂದು ಕಾಂಪ್ಲಿಕೇಟೆಡ್ ಮತ್ತೆ ಸ್ಟ್ರೆಂತ್ ಲೆವೆಲ್ ಗೇಮ್ ಇಲ್ಲ, ಬರೀ ಕೋರ್ ಸ್ಟ್ರೆಂತ್ ಮಾತ್ರ ಬೇಕಾಗಿತ್ತು.
0: ಈಗ ಸೇಲಿಂಗ್ ಮತ್ತೆ ಡ್ರಾಗನ್ ಸ್ಪೋರ್ಟ್ ಅನ್ನೋದು ಇದೆ ಅಲ್ಲ, ಅದು ಒಂದು ವಾಟರ್ ಸ್ಪೋರ್ಟ್ ಅನ್ನೋದು ಸಾಮಾನ್ಯ ಜನರಿಗೆ ಗೊತ್ತು. ಬಟ್ ಅದ್ರ ಹಡಗಿನ ವಿನ್ಯಾಸ ಹೇಗೆ, ಈ ಆಟದ ಮಾಹಿತಿ ಅಂದ್ರೆ ಯಾವ ರೀತಿ ಆಡಿಸ್ತಾರೆ, ಇದೆಲ್ಲದರ ಮಾಹಿತಿ ಸಂಕ್ಷಿಪ್ತವಾಗಿ ನಿಮಗೆ ಕೊಡ್ಲಿಕ್ಕೆ ಆಗುತ್ತಾ?
1: ಎಸ್. ಸೇಲಿಂಗ್ ಇಸ್ ಅ ಡಿಫ್ರೆಂಟ್ ಸ್ಪೋರ್ಟ್, ಡ್ರಾಗನ್ ಬೋಟ್ ಇಸ್ ಅ ಡಿಫ್ರೆಂಟ್ ಸ್ಪೋರ್ಟ್. ಇದೆರಡು ಟೂ ಡಿಫ್ರೆಂಟ್ ಸ್ಪೋರ್ಟ್ಸ್. ದೋ ಇದೆರಡು ವಾಟರ್ ಸ್ಪೋರ್ಟ್ ಲೈಕ್ ಸ್ವಿಮ್ಮಿಂಗ್ ಆಮೇಲೆ ಕ್ಯಾಕಿಂಗ್ ಇದೆಲ್ಲ ಹೇಗೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೋರ್ಟ್ಸ್. ಹಾಗೆ ಡ್ರಾಗನ್ ಬೋಟು ಒಂದು ಡಿಫ್ರೆಂಟ್ ಸ್ಪೋರ್ಟ್, ಸೇಲಿಂಗು ಒಂದು ಡಿಫ್ರೆಂಟ್ ಸ್ಪೋರ್ಟ್. ಸೇಲಿಂಗ್ ಅಲ್ಲಿ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ. ಇನಿಷಿಯಲ್ ಯೂಸ್ ಟು ಸ್ಟಾರ್ಟ್ ವಿತ್ ಸೇಲಿಂಗ್ ಟ್ರೈನಿಂಗ್ ಹೇಗೆ ಸ್ಟಾರ್ಟ್ ಆಗುತ್ತಂದ್ರೆ, ಸೇಲಿಂಗ್ ಮಾಡೋದಕ್ಕೆ ಎ ಕಾಂಬಿನೇಷನ್ ಆಫ್ ವಾಟರ್, ವಿಂಡ್ ಅಂಡ್ ವೇವ್, ಇದು ಮೂರು ಕಾಂಬಿನೇಷನ್. ಮತ್ತೆ ಆ ಕಾಂಬಿನೇಷನ್ ಅಲ್ಲೇ ಬೋಟ್ ನಡೆಯುತ್ತೆ. ಒಂದು ಸೇಲ್ ಮಾಡೋದಕ್ಕೆ ನಿಮ್ಗೆ ವಿಂಡ್ ಇಂಪಾರ್ಟೆಂಟ್, ವೇವ್ ಇಂಪಾರ್ಟೆಂಟ್ ಅಂಡ್ ಟೈಡ್ ಇಂಪಾರ್ಟೆಂಟ್. ಅಂಡ್ ಫಸ್ಟ್ ಮಕ್ಕಳಿಗೆ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ವಾಟರ್ ಅಡಾಪ್ಟ್

0: ಆಕ್ಷನ್ ಸ್ಟಾರ್ಟ್ ಮಾಡಬೇಕು. ವಾಟರ್ ಫಿಯರ್ ತೆಗಿಬೇಕು ಮಕ್ಕಳಿಗೆ. ಸೊ ಸ್ವಿಮ್ಮಿಂಗ್ ಮಾಡೋದು ಡಿಫ್ರೆಂಟ್, ಪೂಲ್ ಅಲ್ಲಿ ಸ್ವಿಮ್ ಮಾಡೋದು ಡಿಫ್ರೆಂಟ್. ಲೇಕ್ ಅಲ್ಲಿ ನಿಮ್ಗೆ ಅದು ವಾಟರ್ ಫಿಯರ್ ತೆಗಿಬೇಕಂದ್ರೆ ಇನಿಷಿಯಲಿ ನಾವು ಸಮನ್ವಿ ಜೊತೆ ಏನ್ ಮಾಡಿದ್ರಿ ಅಂದ್ರೆ, ಲೇಕ್ ಅಲ್ಲಿ ಹೋಗಿದ ತಕ್ಷಣ ಇನಿಷಿಯಲಿ ನಾವು ಟೂ ಫಿಯರ್ಸ್ ನ ಐಡೆಂಟಿಫೈ ಮಾಡಿದ್ರಿ. ಒಂದು ಲೇಕ್ ಅಲ್ಲಿ ಬಿದ್ರೆ ಅದು ವಾಟರ್ ಫಿಯರ್, ಇನ್ನೊಂದು ಬೋಟ್ ಬಿದ್ರೆ ಬೋಟ್ ನಾನ್ ಹೆಂಗ್ ಎತ್ತಕ್ಕಾಗುತ್ತೆ, ಬಿಕಾಸ್ ಶಿ ವಾಸ್ ಜಸ್ಟ್ 9 years ಓಲ್ಡ್, ಆರ್ಮ್ ಸ್ಟ್ರೆಂತ್ ಅಷ್ಟಿರ್ಲಿಲ್ಲ. ಸೊ ಅದೊಂದು ಭಯ ಇತ್ತು, ಇದೆರಡು ಭಯ ಇತ್ತು ಅವ್ರಿಗೆ. ಅದನ್ನ ಓವರ್ಕಮ್ ಮಾಡೋಕೆ ಫಸ್ಟ್ ಇವ್ರಿಗೆ ನಾವೇನ್ ಮಾಡ್ತಾ ಇದ್ರು ಅಂದ್ರೆ, ಬೋಟ್ ಲಾಂಚ್ ಮಾಡೋ ಜಟ್ಟಿಯಿಂದ ಇವ್ರಿಗೆ ನಾವು ಲೇಕಿಗೆ ಜಂಪ್ ಮಾಡಕ್ ಹೇಳ್ತಾ ಇದ್ರಿ. ಇನಿಷಿಯಲಿ ಫಸ್ಟ್ ಡೇ ತುಂಬಾ ಭಯ ಬಿದ್ರು, ಸೊ ಹಿಂದೆಯಿಂದ ಪುಷ್ ಕೊಡಬೇಕಾಯ್ತು, ಸೊ ದಟ್ ಅಟ್ ಲೀಸ್ಟ್ ಅವರು ಫಸ್ಟ್ ಡೇ ಸ್ವಲ್ಪ ಫಿಯರ್ ಭಯ ಬೀಳ್ಬೋದು. ಬಟ್ ಸೆಕೆಂಡ್ ಡೇ ಇಂದ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಎನಿವೇ ಅವ್ರ ಡ್ರಂಚ್ ಅಂತೂ ಆಗಲ್ಲ, ಲೈಫ್ ಜಾಕೆಟ್ ಇದೆ. ಸೊ ಸೆಕೆಂಡ್ ಡೇ ಮತ್ತೆ ಅವ್ರಿಗೆ ಜಂಪ್ ಮಾಡಕ್ ಹೇಳಿದ್ವಿ. ಅಟ್ ಲೀಸ್ಟ್ ಸೆಕೆಂಡ್ ಡೇ ಅವ್ರು ವೆಯ್ಟ್ ಮಾಡಿಲ್ಲ, ಎನಿವೇಸ್ ಅವ್ರ ಗೊತ್ತು ವೆಯ್ಟ್ ಮಾಡಿದ್ರೆ ಹಿಂದೆಯಿಂದ ಪುಷ್ ಸಿಗುತ್ತೆ ಅಂತ. ಸೊ ಸೆಕೆಂಡ್ ಡೇ ಅವ್ರು ಜಂಪ್ ಮಾಡಿದ್ರು, ಸೆಕೆಂಡ್ ಡೇ 3-4 times ಜಂಪ್ ಮಾಡಿಸಿದ್ವಿ. ಸೊ ಸೆಕೆಂಡ್ ಡೇ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು. ಥರ್ಡ್ ಡೇ ನಾವು ಹೇಳೋ ಮುಂಚೆನೆ ಫಸ್ಟ್ ಲೇಕಿಗೆ ಜಂಪ್ ಮಾಡ್ತಾ ಇದ್ರು, ಆಮೇಲೆ ಸ್ವಿಮ್ ಮಾಡ್ತಾ ಇದ್ರು. ಅಟ್ ಲೀಸ್ಟ್ 100 to 200 meters, 100 meters ಗೋಯಿಂಗ್ ಅಂಡ್ 100 meters ರಿಟರ್ನಿಂಗ್, ಇದು ಸ್ವಿಮ್ ಮಾಡ್ತಾ ಇದ್ರು ಬರ್ತಾ ಇದ್ರು. ಮತ್ತೆ ಥರ್ಡ್ ಡೇ ಏನ್ ಮಾಡಿದ್ರಿ ಅಂದ್ರೆ, ಥರ್ಡ್ ಡೇ ಬೋಟ್ ಇಂದ ಕರ್ಕೊಂಡೋಗಿ ಲೇಕ್ ಮಿಡಲ್ ಅಲ್ಲಿ ರನ್ನಿಂಗ್ ಬೋಟ್ ಅಲ್ಲಿ ಜಂಪ್ ಮಾಡಕ್ ಹೇಳಿದ್ರಿ. ಸೊ ಅದೊಂದ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ಲಿ ಅಂತ 2 days ಅದನ್ನು ಟ್ರೈನಿಂಗ್ ಕೊಟ್ರಿ, ಕಂಟಿನ್ಯೂಸ್ ರನ್ನಿಂಗ್ ಬೋಟ್ ಇಂದ ಜಂಪ್ ಮಾಡೋದು. ಸೊ ದಟ್ ಹಾಗಂದ್ಬಿಟ್ಟು ವಾಟರ್ ಫಿಯರ್ ಕಂಪ್ಲೀಟ್ಲಿ ಅವಳಿಗೆ ಹೋಯ್ತು. ಹಾಗಾಗಿ 1 fear ನ ಎಲಿಮಿನೇಟ್ ಮಾಡಿದ್ರಿ. ಸೆಕೆಂಡ್ ಬಂದ್ಬಿಟ್ಟು ಇವ್ರಿಗೆ ಬೋಟ್ ಬಿದ್ರೆ ಬೋಟ್ ಹೆಂಗ್ ಎತ್ತಬೇಕು ಅನ್ನೋದು ಭಯ ಆಯ್ತು. ಆಮೇಲೆ ಬೋಟ್ದು ಇವ್ರಿಗೆ ಆರ್ಮ್ ಸ್ಟ್ರೆಂತ್ ಇಶ್ಯೂ ಇತ್ತು, ಮತ್ತೆ ಆರ್ಮ್ ಸ್ಟ್ರೆಂಥಿಂಗ್ ಮಾಡಿಸಿದ್ರಿ. ಆರ್ಮ್ ಸ್ಟ್ರೆಂಥಿಂಗ್ ಅಲ್ಲಿ ನಾನು ಫೋಕಸ್ ಮಾಡ್ತಿದ್ದೆ ಇವಳಿಗೆ, ಮಾರ್ನಿಂಗ್ ಈವ್ನಿಂಗ್ ಆರ್ಮ್ ಸ್ಟ್ರೆಂಥಿಂಗ್ ಸ್ವಲ್ಪ ಸ್ಟ್ರೆಂತ್ ಟ್ರೈನಿಂಗ್ ಅಲ್ಲಿ ಫೋಕಸ್ ಮಾಡಿ. ಆಮೇಲೆ ಬೋಟ್ದು ಅಷ್ಟೇ, ಬೋಟ್ ಕ್ಯಾಪ್ಸಿಸ್ ರೀಕ್ಯಾಪ್ಸಿಸ್ ಕ್ಯಾಪ್ಸಿಸ್ ರೀಕ್ಯಾಪ್ಸಿಸ್ ಫಸ್ಟ್ ಅದನ್ನ ಟ್ರೈನಿಂಗ್ ಕೊಟ್ರಿ.
1: ಅಂದ್ರೆ ಅದು ಬೋಟ್ ಭಾರ ಇರ್ತದೆ, ಇವಳು ಇನ್ನು ಚಿಕ್ಕವಳು, ಯಾವ ರೀತಿ ಅದನ್ನ ಹೊಂದಿಸ್ಕೊಂಡ್ಲ ಅವಳು?
0: ವಾಟರ್ ಅಲ್ಲಿ ನಮ್ಗೆ ಅಷ್ಟೊಂದು ಏನ್ ವೀಟ್ ಅನ್ಸಲ್ಲ, ವಾಟರ್ ಅಲ್ಲಿ ಫ್ಲೋಟ್ ಆಗುತ್ತೆ. ಸೊ ಅಲ್ಲೂ ಅಷ್ಟು ನಮ್ಗೆ ಬೋಟ್ ಬಿದ್ದಾಗೂ ವಾಟರ್ ಅಲ್ಲಿ ಅಷ್ಟೊಂದು ವೆಯ್ಟ್ ಅನ್ಸಲ್ಲ. ಸೊ ಬೋಟ್ ನ ನಾವು ಕ್ಯಾಪ್ಸಿಸ್ ಅದನ್ನ ರೀಕ್ಯಾಪ್ಸಿಸ್ ಮಾಡೋಕೆ ಈಸಿ, ಬೋಟ್ ಕ್ಲೈಮ್ ಮಾಡೋದಕ್ಕೆ ಆರ್ಮ್ ಸ್ಟ್ರೆಂತ್ ಬೇಕು. ಸೊ ಅದನ್ನ ಅವ್ರು ಟ್ರೈನ್ ಮಾಡ್ತಾರೆ. ಸೊ ಅದರಲ್ಲಿ ನಾವು ಅವ್ರದ್ದು ಕ್ಯಾಪ್ಸಿಸ್ ರೀಕ್ಯಾಪ್ಸಿಸ್ ಟ್ರೈನಿಂಗ್ ಕೊಟ್ರಿ. ಸೊ ಅವಳು ಅದರಲ್ಲೂ ಸ್ವಲ್ಪ ಕಾನ್ಫಿಡೆಂಟ್ ಆದ್ಲು, ಕಾನ್ಫಿಡೆಂಟ್ ಬಿಲ್ಡ್ ಆದ್ಮೇಲೆ ದೆನ್ ಹರ್ ರಿಯಲ್ ಟ್ರೈನಿಂಗ್ ಇನ್ ಸೇಲಿಂಗ್ ಸ್ಟಾರ್ಟ್.
1: ಈಗ ಬೋಟ್ ರೈಡ್ ಮಾಡ್ಬೇಕಂದ್ರೆ ಎರಡು ಕೈ ಗಟ್ಟಿ ಇರ್ಬೇಕು, ಮೇನ್ ಆಗಿ ಯೂಸ್ ಆಗೋದೇ ಎರಡು ಕೈ,
0: ಕರೆಕ್ಟ್.
1: ಸೊ ಅದ್ರ ಮೇಲೆ ಏನಾದ್ರು ವಿಶೇಷವಾದ ಗಮನ ಹರಿಸಿ, ಯಾವ್ದಾದ್ರು ಎಕ್ಸಸೈಸ್ ಇದೆನಾ, ಹೇಗೆ?
0: ಹಾ, ಇವ್ರಿಗೆ ಮೇನ್ಲಿ ನಾವು ಅಪ್ಪರ್ ಬಾಡಿ ಜಾಸ್ತಿ ಫೋಕಸ್ ಮಾಡಿ. ಎನಿವೇಸ್ ಅವರು ಅರ್ಲಿ ಮಾರ್ನಿಂಗ್ ಇವರು ವರ್ಕೌಟ್ ರೂಟೀನ್ಸ್ ಇತ್ತು, ಮಾರ್ನಿಂಗ್ ಅಂಡ್ ಈವ್ನಿಂಗ್ ಇವರು ವರ್ಕೌಟ್ ಮಾಡ್ತಾ ಇದ್ರು. ಮಾರ್ನಿಂಗ್ 1 hour ಇವರು ವರ್ಕೌಟ್ ಮಾಡ್ತಾ ಇದ್ರು, ಮೇನ್ಲಿ ಫೋಕಸ್ಡ್ ಆನ್ ಕಾರ್ಡಿಯೋ ಅಂಡ್ ಕೋರ್. ಅವಾಗ ಅಷ್ಟೇ ಪುಷ್ಅಪ್ಸ್ ಪುಲ್ಅಪ್ಸ್ ಮಾಡಿಸ್ತಾ ಇದ್ರಿ ಇನಿಷಿಯಲಿ ಟು ಬಿಲ್ಡ್ ದ ಆರ್ಮ್ ಸ್ಟ್ರೆಂತ್. ಆಮೇಲೆ ಬೈಸೆಪ್ಸ್ ಮತ್ತೆ ಲ್ಯಾಟರಲ್ ರೈಸಸ್ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ರು, ಲೈಟ್ ವೆಯ್ಟ್ ಇಂದ ಮಾಡ್ತಾ ಇದ್ರು. ಸೊ ಈವ್ನಿಂಗು ಅಷ್ಟೇ, ಈವ್ನಿಂಗ್ ಹ್ಯಾಂಗಿಂಗ್ಸ್, ಪೋಲ್ ಹ್ಯಾಂಗಿಂಗ್ಸ್ ಮತ್ತೆ ಲ್ಯಾಟರಲ್ ರೈಸಸ್, ಪುಷ್ಅಪ್ಸ್ ಮಾಡಿಸಿ ಅಪ್ಪರ್ ಬಾಡಿ ಸ್ವಲ್ಪ ಸ್ಟ್ರಾಂಗ್ ಮಾಡಿಸಿದ್ರಿ.
1: ಸಮನ್ವಿ, ಈಗ ಅಮ್ಮ ಹೇಳ್ತಾ ಇದ್ರು ಅವಳಿಗೆ ಇಂಟ್ರೆಸ್ಟ್ ಬಂತು, ಹಾಗಾಗಿ ಸೇಲಿಂಗ್ ಅಂಡ್ ಡ್ರ್ಯಾಗನ್ ಬೋಟ್ ಪ್ರಾರಂಭಿಸಿದ್ವಿ ಈ ಕ್ರೀಡೆಯನ್ನ ಅಂತ. ನಿನಗೆ ಆಸಕ್ತಿ ಇತ್ತ ಅಥವಾ ಬೇರೆ ಯಾವ್ದಾದ್ರು ಸ್ಪೋರ್ಟ್ ಅಲ್ಲಿ ಆಸಕ್ತಿ ಇತ್ತ? ಅಮ್ಮ ಹೇಳಿದ್ರಂತ ಮಾಡ್ದೆ ಅಥವಾ ನಿನಗೆ ಈ ಸೇಲಿಂಗ್ ಅಲ್ಲಿ ಆಸಕ್ತಿ ಇತ್ತ?
2: ನನಗೆ ಇಷ್ಟ ಆಗಿತ್ತು ಸೇಲಿಂಗ್ ಆಗಿದ್ದೆ. ನಾನೇ ಮಮ್ಮಿಗೆ ಹೇಳಿದ್ದೆ ನನಗೆ ಸೇಲಿಂಗ್ ಮಾಡಬೇಕು, ಅದು ಜಾಸ್ತಿ ಇಂಟ್ರೆಸ್ಟಿಂಗ್ ಆಗೈತೆ, ಅಥ್ಲೆಟಿಕ್ಸ್ ಕನ್ನ ನನಗೆ ಸೇಲಿಂಗ್ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗೈತೆ, ನನಗೆ ಸೇಲಿಂಗ್ ಜಾಯ್ನ್ ಆಗ್ಬೇಕು ಅಂತ.
1: ಮೊದ್ಲಿಗೆ ಅಥ್ಲೆಟಿಕ್ಸ್ ಇಂದ ಸ್ಟಾರ್ಟ್ ಮಾಡಿದೆ, ರನ್ನಿಂಗ್ ಮಾಡ್ತಾ ಇದ್ದೆ, ಅದ್ಯಾಕೆ ನಿನ್ಗೆ ಬೇಡ ಅನಿಸ್ತು?
2: ಯಾಕಂದ್ರೆ ನಂಗೆ ಸೇಲಿಂಗ್ ಅಲ್ಲಿ ಜಾಸ್ತಿ ಅಡ್ವೆಂಚರ್ ಇತ್ತು, ಈಸಿ ಇತ್ತು. ವಾಟರ್ ಅಲ್ಲಿ ಇನ್ನ ಸ್ಪೋರ್ಟಿವ್ ಅನ್ಸ್ತು ನಂಗೆ, ಅಂದ್ರೆ ನೀರಲ್ಲಿ ಹೋಗ್ದೆ ಅಂದ್ರೆ ನಂಗೆ ಒಂಥರ ಇಷ್ಟ ಆಗ್ತಿತ್ತು.
1: ಅಂದ್ರೆ ನೀರೊಟ್ಟಿಗೆ ಆಟ ಆಡೋದಂದ್ರೆ ನಿಮ್ಗೆ ಬಹಳ ಇಷ್ಟ, ಮಳೆ ಬಂದಾಗೆಲ್ಲ ಹೊರಗಡೆ ಹೋಗಿ ಆಟ ಆಡ್ತಿದ್ಯಾ, ಹಾಗಾಗಿ ನಿನ್ಗೆ ಸೇಲಿಂಗ್ ಮತ್ತೆ ಡ್ರ್ಯಾಗನ್ ಬೋಟ್ ಅಲ್ಲಿ ಆಸಕ್ತಿ ಬಂತು.
2: ಹೌದು.
1: ಸಮನ್ವಿ, ಈಗ ನಿನ್ಗ 12 years ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸಾಧನೆ ಮಾಡಿದಿ, ಶಿಕ್ಷಣ ಮತ್ತೆ ಸ್ಪೋರ್ಟ್ ಎರಡನ್ನು ಹೊಂದಿಸ್ಕೊಂಡು ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು?
2: ನಾನು ಇಂಟರ್ನ್ಯಾಷನಲ್ ಗೆ ಹೋಗಕ್ಕೆ ನಾನು ಸೇಲಿಂಗ್ 3 years ಮಾಡಿದ್ದೆ. ಆ 3 years ಅಲ್ಲಿ ನನಗೆ ನ್ಯಾಷನಲ್ಸ್ ಅಲ್ಲಿ 2 gold medals ಸಿಕ್ಕಿತ್ತು. ಸೊ ಬಿಕಾಸ್ ಆಫ್ ದ 2 gold medals ಆಫ್ ನ್ಯಾಷನಲ್ಸ್ ನಾನು ಇಂಟರ್ನ್ಯಾಷನಲ್ ಗೆ ಕ್ವಾಲಿಫೈ ಆಗಿದ್ದೆ.
1: ಅಂದ್ರೆ ನಿನ್ಗೆ ಸತತವಾಗಿ ಪದಕಗಳು ಸಿಕ್ಕಿರೋದ್ರಿಂದ ಒಂಥರ ನಿನ್ಗೆ ಹಾ ಏನಾದ್ರೂ ನಾನು ಸಾಧನೆ ಮಾಡ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬಂತಲ್ವಾ?
2: ಹೌದು.
1: ಈಗ ನೀರ್ ಸೀಳಿ ಬೋಟ್ ಮುನ್ನಡೆಸೋದು ಸಾಮಾನ್ಯದ ವಿಷಯ ಅಲ್ಲ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಯಾವ ರೀತಿ ನೀನು ಕಲ್ತಿ ಅದನ್ನ, ನಿನ್ಗೆ ಯಾರು ಗೈಡೆನ್ಸ್ ಮಾಡಿದ್ರು?
2: ನನ್ಗೆ ಸೇಲಿಂಗ್ ಮಾಡೋದ್ ಅಷ್ಟು ಈಸಿ ಇಲ್ಲ, ಅದಕ್ಕೆ ಸ್ವಲ್ಪ ಕಷ್ಟ ಆಯ್ತು. ನಾನು ಫಸ್ಟ್ ಅಲ್ಲಿ ನಂಗೆ ಫಸ್ಟ್ ಡೇ ಯಾವಾಗೈತೆ ನಾನು ಸೇಲಿಂಗ್ ಸ್ಟಾರ್ಟ್ ಮಾಡಿದ್ದೆ, ಅವಾಗ ನಂಗೆ ನೀರಲ್ಲಿ ಹೋಗೋಕೆ ಭಯ ಆಗ್ತಿತ್ತು. ಇನ್ನ ಮುಂದೆ ಹೋಗ್ಬಿಟ್ಟು ಯಾವಾಗೈತೆ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಥ್ಯಾಂಕ್ಸ್ ಫಾರ್ ದ ಕರ್ನಲ್ ಗೋವಿಂದ್ ಚೌಧರಿ, ದ ಸ್ಪೋರ್ಟ್ಸ್ ಆಫೀಸರ್, ಅವ್ರು ನಂಗೆ ಹೆಲ್ಪ್ ಮಾಡಿದ್ರು, ಅವ್ರು ನಂಗೆ ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ರು.

0: Okay, bhaiya, fear na dura marake. So because of that help, I got it easy.
1: Practice maduvaga nadi samudra athwa doddadada kere beko. Yella aata practice madodu bahala easy. So ee samasyene hege parihara kandukondini ee samasyege.
0: Naan matra basics ella nanu also lekal madukonde. ಯಾವಾಗೈತೆ ಕಾಂಪಿಟೇಟಿವ್ ಎಲ್ಲ ಪ್ರಾಕ್ಟೀಸ್ ಬೇಕಾಗಿತ್ತು ನಾನು ಎವ್ರಿ ಸ್ಯಾಟರ್ಡೆ ಸಂಡೇ KRS ಡ್ಯಾಮ್ ಹೋಗ್ತಿದ್ದೆ. ಅಲ್ಲಿ ನಾನು ಸ್ಯಾಟರ್ಡೆ ಮಾರ್ನಿಂಗ್ 9:00 ಅಲ್ಲಿ ರೀಚ್ ಆಗ್ತಿದ್ದೆ. 15 ಮಿನಿಟ್ಸ್ ರೆಸ್ಟ್ ತಗೊಂಡ್ಬಿಟ್ಟು ಇನ್ನ ವಾಟರ್ ಆಗೋ ಪ್ರಾಕ್ಟೀಸ್ ಫಾರ್ 7 ಅವರ್ಸ್. ಆಮೇಲೆ ಬಂದ್ಬಿಟ್ಟು

0: ನನ್ಗೆ ಅನಿಸ್ತಾ ಇತ್ತ, ಓ ನಾ ಅಥ್ಲೆಟಿಕ್ಸ್ ನಲ್ಲಿ ಮುಂದುವರೆದಿದ್ರೆ ಎಲ್ಲಿ ಬೇಕಾದ್ರೂ ನಾ ಪ್ರಾಕ್ಟೀಸ್ ಮಾಡ್ಬೋದಿತ್ತು ಅಂತ.
1: ಇಲ್ಲ ಇಲ್ಲ ಇಲ್ಲ, ನಂಗೆ ಸೇಲಿಂಗ್ ಆದ್ರೆ ನಂಗೆ ಜರ್ನಿ ಅಂದೇ ಇಷ್ಟ. ನಂಗೆ ನಂಗೆ ಹೋಗ ಬರೋದು ಆ ವೇ ನಂಗೆ ಜಾಸ್ತಿ ಇಷ್ಟ ಆಗುತ್ತೆ. ಅಂದ್ರೆ ಫಾರೆಸ್ಟ್ ಇರುತ್ತೆ, ಗ್ರೀನರಿ ಇರುತ್ತೆ, ಎಲ್ಲ ನೋಡಕ್ ಹೋಗುತ್ತೆ.
0: ಅದಕ್ಕೆ ಸೊ ಹೇಗೆ ಹೊಂದಿಸ್ಕೋತೀಯ ಈಗ ನೋಡು, ವೀಕೆಂಡಿಗೆ ನೀನು ಮೈಸೂರಿಗೆ ಹೋಗಿ ಬರ್ತೀಯ, ಡೈಲಿ ಸ್ಕೂಲ್ ಇರುತ್ತೆ, ಯಾವ ರೀತಿ ನಿನ್ನ ದಿನಚರಿ ಇದೆ ಒಂದು ಇಡೀ ದಿನದ್ದು?
1: ನನ್ ಮಾರ್ನಿಂಗ್ 4:30 ಹಂಗೆ ಐ ವೇಕ್ ಅಪ್ ಅಂಡ್ ಐ ಕಂಪ್ಲೀಟ್ ಮೈ ಮಾರ್ನಿಂಗ್ ರೊಟೀನ್ ಅಂಡ್ ಆಲ್. ಇನ್ನ 1 hour ನಾನು ಹೋಗ್ಬಿಟ್ಟು ವರ್ಕೌಟ್ ಮಾಡ್ತೀನಿ, ಮಮ್ಮಿ ಜೊತೆ ಹೋಗ್ತೀನಿ, ಮಮ್ಮಿ ಹೆಲ್ಪ್ ಮಾಡ್ತಾರೆ ನನಗೆ. ಆಮೇಲೆ ಐ ಕಮ್ ಹೋಮ್ ಬೈ 6. ಆಮೇಲೆ ನಾನು 6:30 ವರ್ಗೂ ನಾನು ನನ್ನ ಈವ್ನಿಂಗ್ ಅಲ್ಲಿ ಏನೇನು ಓದ್ದೆ ಅವೆಲ್ಲ ರಿವೈಸ್ ಮಾಡ್ತೀನಿ. ಅದಾದ್ಮೇಲೆ ಐ ಗೆಟ್ ರೆಡಿ ಫಾರ್ ಮೈ ಸ್ಕೂಲ್ ಅಂಡ್ ಮಮ್ಮಿ ಡ್ರಾಪ್ ಮಾಡ್ತಾರೆ. ಐ ರೀಚ್ ಟು ಸ್ಕೂಲ್ ಟಿಲ್ 7:45.
0: ಯಾವ ಸ್ಕೂಲ್ ನಿಂದು?
1: ಶ್ರೀ ಚೈತನ್ಯ, ಇವಾಗ ಕೆವಿ.
0: ಹೌದಾ, ಈಗ ಸ್ಕೂಲ್ ಅಲ್ಲೆಲ್ಲ ಗೊತ್ತಾ ನಿನ್ ನ್ಯಾಷನಲ್ ಲೆವೆಲ್ ಮೆಡಲಿಸ್ಟ್ ಅಂತ? ಏನ ಹೇಳ್ತಾರೆ ಸಹಪಾಠಿಗಳು ನಿಮ್ದು?
1: ಅವ್ರು ಹೇಳ್ತಾರೆ, ವಾವ್ ಹೌ ಹ್ಯಾವ್ ಯು ರೀಚ್ ಟಿಲ್ ಹಿಯರ್, ಇವನ್ ವಿ ವಾಂಟ್ ಡೂ ಆಲ್ ದೀಸ್, ಐ ವಾಂಟ್ ಬಿಕಮ್ ಲೈಕ್ ಯು, ಐ ವಾಂಟ್ ಸಮ್ ಗೋಲ್ಡ್ ಮೆಡಲ್ಸ್, ಐ ವಾಂಟ್ ಸಮ್ ನ್ಯಾಷನಲ್ ಮೆಡಲ್ಸ್, ಐ ವಾಂಟ್ ಬಿಕಮ್ ಗ್ರೇಟ್ ಲೈಕ್ ಯು ಅಂತ ಹೇಳ್ತಾರೆ ಕ್ಲಾಸ್.
0: ಖುಷಿ ಆಗುತ್ತಲ್ಲ, ಎಲ್ರು ಗುರುತಿಸ್ತಾರಲ್ಲ ಅಂತ. ಸೊ ನೀನ್ ಮೊದ್ಲಿಗೆ ಹೆದರ್ತಾ ಇದ್ದೆ ಸೇಲಿಂಗ್ ಮಾಡುವಾಗ, ಈಗ ಅವರೆಲ್ಲ ಅಪ್ರಿಸಿಯೇಟ್ ಮಾಡೋದ್ ನೋಡಿ ಖುಷಿ ಆಗುತ್ತೆ. ಸೊ ಇನ್ನು ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನಿಸುತ್ತೆ ಅಲ್ಲ?
1: ಹೌದು.
0: 4 ಜಿಲ್ಲಾ ಮಟ್ಟದ ಡ್ರ್ಯಾಗನ್ ಬೋಟ್ ಸ್ಪರ್ಧೆಯಲ್ಲಿ ಭಾಗವಹಿಸಿ 1 ಚಿನ್ನ 3 ಬೆಳ್ಳಿಯನ್ನ ತೆಗೆದುಕೊಂಡಿದೀಯಲ್ವಾ? ಹಾ, ಆ ಪಂದ್ಯಾವಳಿಯ ಕುರಿತಾಗಿ ಹೇಳು.
1: ಅದರಲ್ಲಿ 2 ಮೇನ್ ಕಾಂಪೋನೆಂಟ್ಸ್ ಇರುತ್ತೆ, ಒಂದು ಏಜ್ ಕ್ಯಾಟಗರಿ ಇರುತ್ತೆ, ಒಂದು ಜೂನಿಯರ್ಸ್. ಅದು 8 ಇಂದ ಆಗಲ್ಲ 8 ಇಂದ ಇನ್ನ 16 ವರ್ಗೂ ಜೂನಿಯರ್ ಆಗುತ್ತೆ ಅಂಡ್ 17+ ಸೀನಿಯರ್ಸ್ ಆಗುತ್ತೆ. ಇನ್ನ ಇನ್ನೊಂದು, ಒಂದು ಬೋಟ್ ಅಲ್ಲಿ 12 ಪಾರ್ಟಿಸಿಪೆಂಟ್ಸ್ ಇರ್ತಾರೆ, ಒಂದು ಡ್ರಮ್ಮರ್, ಪೆಡ್ಲರ್, ಇನ್ನೊಂದು ಹಿಂದೆ ಹ್ಯಾಂಡಲ್ ಮಾಡ್ತಾರೆ. ಇನ್ನ ಡ್ರಮ್ಮರ್ ಯಾವಾಗೈತೆ ಡ್ರಮ್ ಹೊಡಿತಾರೋ ಅವಾಗ ನಮ್ಗೆ ಪೆಡಲ್ ಮಾಡ್ಬೇಕು. ಇನ್ನ ಹ್ಯಾಂಡ್ಲರ್, ಅವರು ಡೈರೆಕ್ಷನ್ ಗೈಡ್ ಮಾಡ್ತಾರೆ ನಮ್ಗೆ. 5 at the left, 5 at the right. 10 ಪೆಡ್ಲರ್ಸ್ ಇರ್ತಾರೆ, 2 ಸ್ಪೇರ್ ಇದ್ದಾರೆ, ಅವರು ಮುಂದೆ ಇರ್ತಾರೆ, ಹಿಂದೆ ಇರ್ತಾರೆ.
0: ಕಳೆದ ವರ್ಷ 2 ಮಿನಿ ಸ್ಟೇಟ್ ಡ್ರ್ಯಾಗನ್ ಬೋಟ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬೆಳ್ಳಿ ತಗೊಂಡಿ 2 ಸ್ಪರ್ಧೆಯಲ್ಲಿ. ಆ ಸ್ಪರ್ಧೆ ನಿಂದೇ ಏಜ್ ಕ್ಯಾಟಗರಿನ ಅಥವಾ ಓಪನ್?
1: ಮಿಕ್ಸ್, ಸೀನಿಯರ್ ಜೂನಿಯರ್ ಮಿಕ್ಸ್.
0: ಈಗ ನೀ 2nd ಪ್ಲೇಸ್ ಬಂದ್ಯಲ್ಲ, ಯಾವ ರೀತಿ ನಿನ್ನ ನೀನು ಸಿದ್ಧ ಮಾಡ್ಕೊಂಡಿದ್ದಿ? ಪ್ರಾಕ್ಟೀಸ್ ಹೆಂಗಿತ್ತು ನಿಂದ?
1: ಪ್ರಾಕ್ಟೀಸ್ ನಂದು ಅಂದ್ರೆ 1-2 weeks ಮುಂದೆ ಸ್ಟಾರ್ಟ್ ಮಾಡಿದ್ರಿ. ಅದು 1-2 weeks ಅಲ್ಲಿ ನಾವು ಫುಲ್ ಹಾರ್ಡ್ ವರ್ಕ್ ಮಾಡ್ತಿದ್ರಿ. ಆ ಪ್ರಾಕ್ಟೀಸ್ ಅಲ್ಲಿ ನಮ್ಗೆ ಸರ್ ಫುಲ್ ಮೋಟಿವೇಟ್ ಮಾಡ್ತಿದ್ರು, ನಿಮ್ಗೆ ಗೋಲ್ಡ್ ಬೇಕು ಇಲ್ಲಾಂದ್ರೆ ಸಿಲ್ವರ್, ಇಲ್ಲಾಂದ್ರೆ ನೀವು ಈಗ ಸ್ಪೋರ್ಟ್ಸ್ ಆರಲ್ಲ ಅಂತ ಫುಲ್ ಮೋಟಿವೇಟ್ ಮಾಡ್ತಿದ್ರು. ಅದಕ್ಕೆ ನಾವು ಸಿಲ್ವರ್ ತರಕಾಯ್ತು, ಯಾಕಂದ್ರೆ ನಮ್ ಕಾಂಪಿಟೇಟರ್ ಸೀನಿಯರ್ ಪ್ಲಸ್ ಜೂನಿಯರ್ ಅವ್ರು ಜಾಸ್ತಿ ಸ್ಟ್ರಾಂಗ್ ಇದ್ರು ನಮ್ಕನ್ನ, ಅದಕ್ಕೆ ಇಲ್ಲಾಂದ್ರೆ ನಾವು ಗೋಲ್ಡ್ ತರ್ತಿದ್ರು.
0: ಅವರು ನಿನ್ಕಿಂತ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರು?
1: ಅವರು 1-2 months ಮುಂದೆನೆ ಸ್ಟಾರ್ಟ್ ಮಾಡಿದ್ರು. ಡ್ರ್ಯಾಗನ್ ಬೋಟ್ ಓಷನ್ ಅಲ್ಲಿ ಮಾಡಲ್ಲ, ಓನ್ಲಿ ಲೇಕ್ಸ್ ಅಷ್ಟೇ,
0: ಲೇಕ್ಸ್ ಅಲ್ಲೇ ಅಷ್ಟೇ ಮಾಡ್ತಾರೆ. ಸೇಲಿಂಗ್ ಮತ್ತೆ ಡ್ರ್ಯಾಗನ್ ಬೋಟ್, ಈ ಎರಡರಲ್ಲಿ ಏನ್ ವ್ಯತ್ಯಾಸ ಅಂದ್ರೆ? ಬೋಟಿನ ವಿನ್ಯಾಸ ಅಷ್ಟೇ ಚೇಂಜ್ ಇರ್ತದೋ, ಮಾಡೆಲ್ ಎರಡು ಸೇಮ್ ಇರ್ತದೋ?
1: ಡಿಫ್ರೆಂಟ್.
0: ಯಾವ ರೀತಿ?
1: ಯಾವ ರೀತಿ ಅಂದ್ರೆ, ಸೇಲಿಂಗ್ ಅಲ್ಲಿ ನಮ್ಗೆ ವಿಂಡ್ ಬೇಕು, ಇನ್ನ ದೊಡ್ಡ ಬೋಟ್ಸ್ ಗೆ ವೇವ್ ಬೇಕು, ಟೈಡ್ ಬೇಕು. ಇನ್ನ ಡ್ರ್ಯಾಗನ್ ಬೋಟ್ ಗೆ ಜಸ್ಟ್ ಪೀಪಲ್ ಅಷ್ಟೇ, ಗ್ರೂಪ್ ಗೇಮ್ ಅದು. ಅದರಲ್ಲಿ ನಮ್ಗೆ ಜಸ್ಟ್ ಪಾಂಡ್ ಬೇಕು, ವಾಟರ್ ಬೇಕಷ್ಟೇ. 500 meters, 1 kilometer ಲಾಂಗ್ ಬೇಕಷ್ಟೇ.
0: ಹಾಗಾದ್ರೆ ಡ್ರ್ಯಾಗನ್ ಬೋಟ್ ಗ್ರೂಪ್ ಗೇಮ್.
1: ಹೌದು.
0: ಸೇಲಿಂಗ್ ಇಂಡಿವಿಜುವಲ್ ಆಡ್ಬೋದು?
1: ಇಂಡಿವಿಜುವಲ್ ಆಡ್ಬೋದು, ಡಬಲ್ ಆಡ್ಬೋದು. ಇನ್ನ ದೊಡ್ಡ ಬೋಟ್ಸ್ ಗೆ ಗ್ರೂಪ್ ಆಗುತ್ತೆ, ಲೈಕ್ 4-5 peoples ಇರ್ತಾರೆ.
0: 2024 ಮೈಸೂರಿನಲ್ಲಿ ನಡೆದ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಲ್ಲ, ಅದೇ ನಿಮ್ಮ ಮೊದಲ ರಾಷ್ಟ್ರ ಮಟ್ಟದ ಸ್ಪರ್ಧೆ ಆಗಿತ್ತ? ಹೇಗಿತ್ತು ಅನುಭವ ಅಲ್ಲಿ?
1: ಹಾ, ನಾನು 2024 ನಂದು ಫಸ್ಟ್ ನ್ಯಾಷನಲ್ ಆಗಿತ್ತು. ಅಲ್ಲಿ ನಾನು ಬ್ಯಾಂಗ್ಳೂರ್ದು ಫಸ್ಟ್ ಯಂಗೆಸ್ಟ್ ಗರ್ಲ್ ಆಗಿದ್ದೆ ಆ ಸೇಲಿಂಗ್ ಮಾಡಕ್ಕೆ. ನನ್ ಕಾಂಪಿಟೇಟರ್ಸ್ ಎಲ್ಲರೂ ಸೀನಿಯರ್ ಇದ್ರು, ನನ್ಗೆ ಫುಲ್ ನರ್ವಸ್ನೆಸ್, ನನ್ಗೆ ಫುಲ್ ಭಯ ಆಗ್ತಿತ್ತು. ಬಟ್ ನನ್ ಮೆಡಲ್ ಸೆಕೆಂಡ್ ಮಾಡಕ್ ಆಗಿಲ್ಲ, ಬಟ್ ಗುಡ್ ರ್ಯಾಂಕ್ ಬಂದಿದೆ.
0: ನಿನ್ನ ಸಮ ಏಜ್ ನೋರ್ ಇರ್ಲಿಲ್ಲ, ಎಲ್ಲರೂ ದೊಡ್ಡವ್ರು ಇರೋದ್ರಿಂದ ಹೆದರಿಕೆ ಆಗಿತ್ತು. ಅದನ್ನ ಹೇಗೆ ನೀನು ಧೈರ್ಯ ತಂದ್ಕೊಂಡಿ ಅಲ್ಲಿ?
1: ನಾನು ಅನ್ಕೊಂಡೆ ಏನಾಗ್ಲಿನ ನನ್ಗೆ ಜಸ್ಟ್ ಫಿನಿಶ್ ಬೇಕು, ಫಿನಿಶ್ ಹೆಂಗನ ಮಾಡ್ಬೋದು, ನಾನು ಅಟ್ಲೀಸ್ಟ್ 1 member ಏನ ಔಟ್ ಮಾಡ್ಬೇಕು ಅಂಡ್ ಫಿನಿಶ್ ಅಷ್ಟೇ. ಅಂದ್ರೆ ನಮ್ ಫಿನಿಶ್ ಗೇನು ಒಂದ್ ಟೈಮ್ ಇರುತ್ತೆ, ಆ ಟೈಮ್ ಲೂಪ್ ಅಲ್ಲೇ ನಾವು ಫಿನಿಶ್ ಬರ್ಬೇಕು, ಇಲ್ಲಾಂದ್ರೆ ಫಿನಿಶ್ ಇಲ್ಲ. 5 minutes ಅಷ್ಟೇ. ನಾನಂದ್ರೆ ನನ್ ಒನ್ ಫ್ರೆಂಡ್ ಮಾಡಿದ್ದಷ್ಟೇ, ಬಟ್ ಅವ್ರು ನನ್ನ ಸೀನಿಯರ್ ಕ್ಯಾಟಗರಿಲಿ ಇದ್ರು, ನಾನೇನ್ ಮಾಡಕ್ ಆಗಿಲ್ಲ. ಬಟ್ ಅಲ್ಲಿ ಲಾಸ್ಟ್ ರೇಸ್ ಅಲ್ಲಿ ಫುಲ್ ವಿಂಡ್ ಬಂದಿತ್ತು, ಅದ್ರಲ್ಲಿ ನಾನು ರೇಸ್ ಫಿನಿಶ್ ಮಾಡಕ್ಕೆ ಲಾಸ್ಟ್ ಲೂಪ್ ಅಲ್ಲಿ ಇದ್ದೆ, ಅದ್ರಲ್ಲಿ ಫುಲ್ ವಿಂಡ್ ಆಯ್ತು, ನಾನು ಆಲ್ಮೋಸ್ಟ್ ಹ್ಯಾಂಡಲ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಸೊ ಐ ಕ್ಯಾಪ್ಸೈಸ್ಡ್.
0: ರಾಷ್ಟ್ರ ಮಟ್ಟದ ಸೇಲಿಂಗ್ ಸ್ಪರ್ಧೆ

0: ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಿ. ನಾಲ್ಕು ರಾಷ್ಟ್ರ ಮಟ್ಟದ ಸೈಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಎರಡು ಚಿನ್ನದ ಪದಕವನ್ನ ಪಡೆದಿದ್ದಿ. ಇದರಲ್ಲಿ ನಿನ್ಗೆ ನೆನಪುಳಿಯುವಂತಹ ಯಾವ್ದಾದ್ರು ಸ್ಪರ್ಧೆ ಇದೆನಾ?
1: ಹೌದು,
0: ಅದ್ರ ಬಗ್ಗೆ ಹಂಚಿಕೋ.
1: ಹಾ, ನಂದು ಫಸ್ಟ್ ಮೆಮೊರೇಬಲ್ ಮೋಸ್ಟ್ ಮೆಮೊರೇಬಲ್ ನ್ಯಾಷನಲ್ ಯಾವ್ದಂದ್ರೆ RMSC ನ್ಯಾಷನಲ್ಸ್. ಅದರಲ್ಲಿ ನಾನು ಡಬಲ್ ಹ್ಯಾಂಡೆಡ್ ಬೋಟ್ ಮಾಡಿದ್ದೆ, ಅದ್ರಲ್ಲಿ ನಾನು ಕ್ರೂ ಇದ್ದೆ. ಅದರಲ್ಲಿ ಫುಲ್ ವಿಂಡ್ ಇತ್ತು, ನಾನು ನನ್ನ ಪಾರ್ಟ್ನರ್ ಕಂಟ್ರೋಲೇ ಮಾಡಕ್ ಆಗ್ತಿರ್ಲಿಲ್ಲ. ಇನ್ನ ಬಿಕಾಸ್ ಆಫ್ ದಟ್ ನಾವು ಎವ್ರಿ ರೇಸ್ ಅಲ್ಲಿ ಕ್ಯಾಪ್ಚರ್ಸ್ ಮಾಡ್ತಿದ್ರಿ. ಒನ್ ರೇಸ್ ಅಲ್ಲಿ ಮಾತ್ರ ನನ್ ಕ್ಯಾಪ್ಚರ್ಸ್ ಮಾಡಿದ್ರೆ ಅವಾಗ ನನ್ನ ಕಾಲಲ್ಲಿ ಕ್ರ್ಯಾಂಪ್ ಬಂದಿತ್ತು. ಸೊ ಐ ಸ್ಟಕ್ ಇನ್ ದ ವಾಟರ್. ನನ್ನ ಪಾರ್ಟ್ನರ್ ಹೆಂಗೋ ಒಂದ್ ಮಾಡ್ಬಿಟ್ಟು ಬೋಟ್ ನ ಸ್ಟ್ರೇಟ್ ಮಾಡು, ಅವ್ನು ಹೇಳ್ದ್ರೆ ನಿನ್ನ ಬೆಸ್ಟ್ ಟ್ರೈ ಮಾಡಿ, ಲಾಸ್ಟ್ ಐತೆ ಫಿನಿಶ್ ಅಷ್ಟೇ, ಅದೇ ಲಾಸ್ಟ್ ರೇಸ್, ನೀನ್ ಫಿನಿಶ್ ಮಾಡ ಅಷ್ಟೇ ನಮ್ ಗೋಲ್ಡ್ ಮೆಡಲ್ ಸಿಗುತ್ತೆ ಅಂತ ಹೇಳ್ತು. ಅದಾದ್ಮೇಲೆ ನನ್ ಫುಲ್ ಎನರ್ಜಿ ಆಗ್ಬಿಟ್ಟು ನಾನು ಲಾಸ್ಟ್ ಲುಕ್ ಮಾಡಿದೆ ಅಂಡ್ ಫಿನಿಶ್.
0: ಎಲ್ಲಿ ನಡೆದಿತ್ತಿದ್ದು?
1: ಇದು KRS ಡ್ಯಾಮ್.
0: ಸೊ ಕ್ರ್ಯಾಂಪ್ಸ್ ಎಲ್ಲ ಬಂತಲ್ಲ ಕಾಲಲ್ಲಿ, ಅವಾಗ ಅನ್ಕೊಂಡ್ಯಾ ಇಲ್ಲ ನನ್ಗೆ ಸಾಕಪ್ಪ ಯಾಕಿದ ಕಾಲೆಲ್ಲ ನೋವು ಬರ್ತಾ ಇದೆ ಬೇಡ ಅಂತ ಗಿವ್ ಅಪ್ ಮಾಡ್ದ?
1: ನಾನು ಯಾವಾಗ ಗಿವ್ ಅಪ್ ಮಾಡಲ್ಲ. ಈ ಟೈಮಲ್ಲಿ ನನ್ಗೆ ಮೆಡಲ್ ಬರ್ತೈತೆ, ಯಾಕೆ ಮಿಸ್ ಮಾಡ್ಬೇಕು? ಯಾವಾಗೈತೆ ನಾನು ಡಿಮೋಟಿವೇಟ್ ಆಗ್ತೀನೋ ಅವಾಗ ನನ್ನ ಕೋಚ್ ಮಾಡ್ತೇನೆ, ಇಲ್ಲಾಂದ್ರೆ ನನ್ನ ಪಾರ್ಟ್ನರ್ ಮಾಡ್ತೇನೆ. ಯಾವಾಗೈತೆ ನಾನು ನನ್ಗೆ ನಾನೇ ಮೋಟಿವೇಟ್ ಮಾಡಕ್ಕೋಗುತ್ತೆ, ನಾನು ಅವಾಗ ಮಾಡ್ಕೊಂತೀನಿ, ಕ್ರಿಟಿಕಲ್ ಮೂಮೆಂಟ್ ಆಗ ಮಾಡ್ಕೊಂತೀನಿ.
0: ಅಂದ್ರೆ ಅಂತ ಒಂದು ಸನ್ನಿವೇಶ ಬಂದಾಗ, ಸಮಸ್ಯೆ ಬಂದಾಗ ಅದನ್ನ ಎದುರಿಸಬೇಕು. ಸೊ ಇದೇ ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ, ಎಲ್ಲಿ ನಡೆದಿತ್ತದು? ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಜೊತೆಗೆ ಆಡುವಾಗ ಹೇಗಿತ್ತು ಅನುಭವ ಅದು?
1: ಹಾ, ಈ ಸತಿ ಇಂಡಿಯಾದು 21st ನ್ಯಾಷನಲ್ ಆಗಿತ್ತು, ಚೆನ್ನೈ ಮರೀನಾ ಬೀಚ್ ಅಲ್ಲಿ. ಇನ್ನ ಅಲ್ಲಿ 8+ ಕಂಟ್ರೀಸ್ ಇಂದ ಫಾರಿನರ್ಸ್ ಬಂದಿದ್ರು. ರಷ್ಯಾ, ಐರ್ಲ್ಯಾಂಡ್, ಆಸ್ಟ್ರೇಲಿಯಾ ಬಂದಿದ್ರು, ಮಲೇಷಿಯಾ. ನಮ್ 420 ಅಲ್ಲಿ ಯಾರು ಬಂದಿದ್ರು ಅವ್ರು ಗೊತ್ತೈತೆ.
0: ನಿನ್ನ ಏಜ್ ನೋಡಿದ್ರ ಅಲ್ಲಿ?
1: ನಾನೇ ಎಲ್ಲಾರ್ಕನ ಯಂಗೆಸ್ಟ್ 420 ಬೋಟ್ ಅಲ್ಲಿ.
0: ಓ ಹೌದಾ?
1: ನಮ್ ಬೋಟ್ ಅಲ್ಲಿ ನೋಡಿದ್ರೆ ನಾನೇ ಯಂಗೆಸ್ಟ್. ಅಂದ್ರೆ ನಂಗೆ ಜಾಸ್ತಿ ಯಂಗ್ ಅನ್ಸುತ್ತೆ, ನನ್ನ ಹೈಟ್ ಇಲ್ಲ. ಎಲ್ಲಾರು ಹೇಳ್ತಾರೆ ನೀನ್ ಜಾಸ್ತಿ ಗ್ರೇಟ್ ಇದ್ಯಾ, ನೀನ್ ಇಷ್ಟು ಯಂಗ್ ಏಜ್ ಅಲ್ಲಿ ಅಷ್ಟು ದೊಡ್ಡ ಬೋಟ್ ಮಾಡ್ತಿದ್ಯಾ ಅಂದ್ರೆ ನನ್ಕನ 1-2 ಇಯರ್ ಸೀನಿಯರ್. ಅವ್ರಕನ ಬೋಟ್ ಅಲ್ಲಿ ನಮ್ ಸೀನಿಯರ್ ನೋಡ್ತಾರೆ, ಸೊ ನಾನ್ ಸೀನಿಯರ್ ಆಗ್ತೀನಿ ಅವ್ರಿಗೆ. ಸೊ ಅವ್ರು ಹೇಳ್ತಾರೆ ನೀನ್ ಇಷ್ಟು ಸೀನಿಯರ್ ಇದ್ಯಾ ಇಷ್ಟು ಚಿಕ್ಕ ಏಜ್ ಅಲ್ಲಿ, ನಾನು 420 ಮಾಡ್ಬೇಕನ್ಸುತ್ತೆ ಅಂತ ಹೇಳ್ತಾರೆ.
0: ಒಂದ್ 8 ಕಂಟ್ರಿ ಅವ್ರು ಬಂದಿದ್ರು ಆಡ್ಲಿಕ್ಕೆ, ಹೇಗಿತ್ತು ಆ ಅನುಭವ ಅವರೊಟ್ಟಿಗೆ ಆಡುವಾಗ?
1: ಅವ್ರಾದ್ರೆ ಅವ್ರಿಗೆ ನಮ್ಗೆ ಡಿಫ್ರೆನ್ಸ್ ನೋಡಿದ್ರೆ ಜಮೀನ್ ಹಸ್ಮಾನ್ಗೆ ಡಿಫ್ರೆನ್ಸ್ ಇರುತ್ತೆ. ಅವರು ಓಷನ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ, ಅವ್ರ ವಿಂಡ್, ಅವ್ರ ಹೈಟ್, ಅವ್ರ ವೇಟ್, ಅವ್ರ ಚಿಕ್ಕ ಏಜ್ ಇಂದಾನು ಅವ್ರು ಪ್ರಾಕ್ಟೀಸ್ ಮಾಡ್ತಿರೋ. ಸೊ ವಿ ಕ್ಯಾನ್ ಕಂಪೇರ್ ವಿತ್ ದಮ್. ಯಾಕಂದ್ರೆ ನಾವು ಇಂಡಿಯನ್ಸ್ ಯಾವಾಗ್ಲೂ ಏನನ್ನ ಬೀಚ್ ಅಲ್ಲಿ ಮಾಡ್ತೀವಿ, ಇಲ್ಲಾಂದ್ರೆ ಡ್ಯಾಮ್ ಅಲ್ಲಿ ಮಾಡ್ತೀವಿ, ಇಲ್ಲಾಂದ್ರೆ ಲೇಕ್ ಅಲ್ಲಿ ಮಾಡ್ತೀವಿ. ಸೊ ವಿ ಕ್ಯಾನ್ ಕಂಪೇರ್ ದಮ್ ವಿತ್ ದಿಸ್.
0: ಅವರೆಲ್ಲ ಎಲ್ಲಿ ಮಾಡ್ತಾರೆ?
1: ಅವರೆಲ್ಲ ಓಷನ್ಸ್ ಅಲ್ಲಿ ಮಾಡ್ತಾರೆ. ಅವ್ರ ಯಾವ ಕಂಟ್ರಿಂದ ಬಿಲಾಂಗ್ ಮಾಡ್ತಾರೋ ಅವ್ರ ಆ ಕಂಟ್ರಿ ಎಲ್ಲ ಓಷನ್ ಹತ್ರ ಇರುತ್ತೆ. ಅಬ್ರಾಡ್ ಅಲ್ಲೆಲ್ಲ ವಿಂಡ್ ಜಾಸ್ತಿ ಇರುತ್ತೆ, ನಮ್ ಇಂಡಿಯಾ ಅಲ್ಲಿ ಅಷ್ಟು ಪ್ಲೇಸ್ ಇಲ್ಲ, ಇನ್ನ ಅಷ್ಟು ಪಾಪ್ಯುಲಾರಿಟಿ ಇಲ್ಲ ವಿಂಡ್ ಗೆ. ಅದು ಅವ್ರ ಫೇಮಸ್ ಇದೆ, ಎಲ್ಲ ಎಲ್ಲರಿಗೂ ಗೊತ್ತಿದೆ.
0: ಇತ್ತೀಚೆಗೆ ಅಂದ್ರೆ ಮಾರ್ಚ್ ನಲ್ಲಿ ನಡೆದ ಇಂಡಿಯನ್ ಸೇಲಿಂಗ್ ಲೀಗ್ ನಲ್ಲೂ ಭಾಗವಹಿಸಿದ್ರಿ, ಈ ಲೀಗ್ ಪಂದ್ಯಾವಳಿಗೆ ಹೇಗೆ ಆಯ್ಕೆ ಆದ್ರಿ?
1: ಆ ಸೇಲಿಂಗ್ ಲೀಗ್ ಅಲ್ಲಿ ಅಂದ್ರೆ 14 ಗ್ರೂಪ್ಸ್ ಇರುತ್ತೆ ಟೀಮ್ಸ್. ಅದರಲ್ಲಿ 182 ಟಾಪ್ ಸೇಲರ್ಸ್ ಇನ್ 52+ ಫಾರಿನರ್ಸ್ ಬಂದಿದ್ರು. ಆ ಟಾಪ್ ಸೇಲರ್ಸ್ ಇನ್ ಫಾರಿನರ್ಸ್ ನ ಎಲ್ಲಾರನ್ನ ಗ್ರೂಪ್ ಅಲ್ಲಿ ಟೀಮ್ಸ್ ಇದೆ ತಾನೆ, ಅವ್ರು ಸೆಲೆಕ್ಟ್ ಮಾಡ್ತಾರೆ. ಹೆಂಗೈತೆ IPL ಅಲ್ಲಿ ಸೆಲೆಕ್ಟ್ ಮಾಡ್ತಾನೆ, ಹಂಗೆ ಟಾಪ್ ಬೆಸ್ಟ್ ಸೇಲರ್ಸ್ ನ ಎಲ್ಲ ಹೋಲ್ ವರ್ಲ್ಡ್ ಇಂದ ಬಂದಿತ್ತು. ನಾನು ಇಂಟರ್ನ್ಯಾಷನಲ್ ಅಲ್ಲಿ ಕ್ವಾಲಿಫೈ ಆಗಿದ್ದೆ, ಇಂಟರ್ನ್ಯಾಷನಲ್ ಆಡಿದ್ದೆ, ಸೊ ಅದಕ್ಕೆ ನಾನು ಸೆಲೆಕ್ಟ್ ಆಗಿದೆ. ಮೋಸ್ಟ್ ಆಫ್ ದ ಪೀಪಲ್ಸ್ ವೇರ್ ಆಕ್ಚುಲಿ ಇಂಟರ್ನ್ಯಾಷನಲ್ ಅಥ್ಲೀಟ್ಸ್, ಎಲ್ಲಾರು ಇಂಟರ್ನ್ಯಾಷನಲ್ ಆಡಿದ್ರು.
0: ಆಲ್ ಇಂಡಿಯಾದಲ್ಲಿ ನಿಂದ ಎಷ್ಟನೇ ರ್ಯಾಂಕ್ ಇದೆ ಸೈಲಿಂಗ್ ಅಲ್ಲಿ?
1: ನಾನು 420 ಅಲ್ಲಿ ಮೈಟ್ ಬಿ 4th ರ್ಯಾಂಕ್ ಇದ್ದೀನಿ.
0: ಸೊ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ರ್ಯಾಂಕಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ. ಈ ಸೇಲಿಂಗ್ ಲೀಗ್ ಅಲ್ಲಿ ಭಾಗವಹಿಸಿದ್ದೆ ಅಲ್ಲ, ಆ ಅನುಭವ ಹಂಚಿಕೊ, ಎಲ್ಲೆಲ್ಲಿ ನಡೆದಿತ್ತು, ಎಷ್ಟು ಪಂದ್ಯಾವಳಿಯಲ್ಲಿ ನೀ ಭಾಗವಹಿಸಿದ್ದಿ?
1: ಆ ಸೀಲಿಂಗ್ ಲೀಗ್ ಶಿಲಾಂಗ್ ಮೇಘಾಲಯ ಆಗಿತ್ತು, ಅಲ್ಲಿ ಉಮಯಂ ಲೇಕ್ ಆಗಿತ್ತು. ವೆದರ್ ಹತ್ರ ಅರ್ಥನೇ ಆಗಲ್ಲ, ಯಾವಾಗ ರೇನ್ ಬರುತ್ತೆ, ಯಾವಾಗ ವಿಂಡ್ ಹೋಗುತ್ತೆ, ಯಾವಾಗ ಬಿಸಿಲು ಬರುತ್ತೆ ಗೊತ್ತಾಗಲ್ಲ. ಅಲ್ಲಿ ವಾಟರ್ ಹತ್ರ ವಿಂಡೇ ಇರಲ್ಲ, ಸೊ ವಿಂಡ್ ಶಿಫ್ಟ್ ಜಾಸ್ತಿ ಆಗುತ್ತೆ. ಅಲ್ಲಿ ವಿಂಡ್ ಅಲ್ಲಿ ಯಾವಾಗೈತೆ ಗಸ್ಟ್ ಬರುತ್ತೆ ತಾನೆ, ಅವಾಗ 2-3 ಮಿನಿಟ್ಸ್ ಅಲ್ಲಿ ಇರುತ್ತೆ ನೆಕ್ಸ್ಟ್ ಚೇಂಜ್.
0: ಈ ಸೇಲಿಂಗ್ ಗಾಳಿ ಬೇಕೇ ಬೇಕಾ?
1: ಹೌದು, ಗಾಳಿ ಇಲ್ಲ ಅಂದ್ರೆ ಅದು ಹೋಗಲ್ಲ.
0: ಸೊ ಅದೀಗ ಪರಿಸರದ ಮೇಲೆ ಡಿಪೆಂಡ್ ಗಾಳಿ ಬರೋದು ಹೋಗೋದು. ಯಾವ ರೀತಿ ಸ್ಪರ್ಧೆ ಮಾಡ್ತಾರೆ ಇದನ್ನ, ಹೇಗೆ ಅಂತ? ಒಂದ್ಸಲ ಈಗ ಪಂದ್ಯಾವಳಿ ಸ್ಟಾರ್ಟ್ ಮಾಡಿದಾಗ ಗಾಳಿ ಇಲ್ಲ ಅಂತಂದ್ರೆ ಯಾವ ರೀತಿ
2: ಇದು ಸೇಲಿಂಗ್ ಅಲ್ಲಿ ವಿಂಡ್ ಇಸ್ ದಿ ಕೋರ್ ಮೋಸ್ಟ್ ಐ ಮೀನ್ ರೋಲ್ ಪ್ಲೇಯರ್ ವಿಂಡ್ ಇಲ್ಲ ಅಂದ್ರೆ ಏನಾಗುತ್ತೆ ಇವರು ಎರಡಕ್ಕೂ ಪ್ರಾಕ್ಟೀಸ್ ಆಗಿರುತ್ತೆ ಒಂದು ವಿಂಡ್ ಇದ್ರೆ ಬೋಟ್ ಸ್ಪೀಡ್ ಹೋಗುತ್ತೆ ವಿಂಡ್ ಇಲ್ಲ ಅಂದ್ರೆ ಬೋಟ್ ಸ್ಲೋ ಆಗುತ್ತೆ ಡಿಫ್ರೆಂಟ್ ಟ್ರೈನಿಂಗ್ ಇರುತ್ತೆ
0: ಅಂದ್ರೆ ಇವರ ಪರಿಶ್ರಮ ಜಾಸ್ತಿ ಇರುತ್ತೆ
2: ಇವರದ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಕೋರ್ ಸ್ಟ್ರೆಂತ್

0: ಜಾಸ್ತಿ ಯೂಸ್ ಆಗುತ್ತೆ. ಬಿಕಾಸ್ ಇವರು ಬೋಟ್ ಇಂದ ಈಚೆ ಹೋಗ್ಬಿಟ್ಟು ಹ್ಯಾಂಗ್ ಮಾಡ್ತಾರೆ, ಜಸ್ಟ್ ಕಾಲ್ ಟೋ ಸಪೋರ್ಟ್ ಇಂದ ಇರುತ್ತೆ ಅಂಡ್ ಹಾರ್ನೆಸ್ ಇರುತ್ತೆ, ಎಂಟೈರ್ ಬಾಡಿ ಈಚೆ ಇರುತ್ತೆ. ಸೊ ಅದು ಇನ್ನೂ ಜಾಸ್ತಿ ಪುಲ್ ಮಾಡ್ಬೇಕಾಗುತ್ತೆ, ಇವ್ರ ಸೇಲ್ ಸ್ಟ್ರೆಂತ್ ಲೆವೆಲ್ ಜಾಸ್ತಿ ಬೇಕಾಗುತ್ತೆ ವಿಂಡ್ ಕಡಿಮೆ ಇದ್ರೆ.
1: ಈ ಲೀಗ್ ಹಂತದ ಪಂದ್ಯಾವಳಿಗಳನ್ನ ಆಡದೆಲ್ಲ ಅಲ್ಲಿ ಕ್ಯಾಶ್ ಪ್ರೈಸ್ ಏನಾರು ಇತ್ತ? ಎಷ್ಟು ಟೀಮ್ ಇದ್ವು ಅಲ್ಲಿ?
2: ಅಲ್ಲಿ 14 ಟೀಮ್ಸ್ ಇತ್ತು. ಅದರಲ್ಲಿ ಯಾರೈತೇ ಟಾಪ್ ಮೋಸ್ಟ್ 1 ಅಲ್ಲಿ ಇದ್ರೋ ಅವ್ರಿಗೆ ಲೈಕ್ 15 lakhs ಸಿಕ್ತು. ಇನ್ನ ನಾವು 9th ರ್ಯಾಂಕ್ ಬಂದಿದ್ರಿ, ನಮ್ ಟೀಮ್ 9th ರ್ಯಾಂಕ್ ಬಂತು, ಅದ್ರಲ್ಲಿ ನಮ್ಗೆ 9 lakhs ಸಿಕ್ತು.
1: ಸೊ ಎಷ್ಟು ಜನ ಇದ್ರಿ ಅದ್ರಲ್ಲಿ?
2: ನಮ್ ಟೀಮ್ ಇಂದ 5 ಪಾರ್ಟಿಸಿಪೆಂಟ್ಸ್. ಎಲ್ಲ ಬೋಟ್ ಅಲ್ಲಿ 1-1 ಇತ್ತು. ಸೊ ಅಲ್ಲಿ ಇಲ್ಕಾ 421, ಇಲ್ಕಾ 1, ಆಪ್ಟಿಮಿಸ್ಟ್ 3.
1: ಸೇಲಿಂಗ್ ಕ್ರೀಡೆಯಲ್ಲಿ ನಿನ್ ರೋಲ್ ಮಾಡೆಲ್ ಯಾರು, ಹಾಗೆ ಮುಂದಿನ ಗುರಿ ಏನ್ ನಿಂದು? ಈಗ ಒಲಂಪಿಯನ್ ವಿಷ್ಣು ಸರವಣನ್ ಇದಾರೆ ನಮ್ಮ ಇಂಡಿಯಾದಿಂದ, ನೇತ್ರಾ ಕುಮಾರ್ ಅನ್ನು, ಕೆಸಿ ಗಣಪತಿ, ವರುಣ್ ಅಂತಿದ್ದಾರೆ. ಸೊ ಇವರೆಲ್ಲ ನಮ್ಮ ಇಂಡಿಯಾದ ಒಲಂಪಿಯನ್ಸ್ ಸೇಲಿಂಗ್ ಅಲ್ಲಿ. ಸೊ ನಿಂಗೆ ಯಾರು ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಪ್ಲೇಯರ್?
2: ಒಲಿಂಪಿಕ್ ಪ್ಲೇಯರ್ ವಿಷ್ಣು ಸರವಣನ್. ನಾನು ನೋಡಿದ್ದೆ ಅವ್ರ ಜೊತೆ, ಐ ಮೆಟ್ ಹಿಮ್. ನಾನು ಅವಾಗ ಒಂದೇ ನ್ಯಾಷನಲ್ ಆಡಿದ್ದೆ, 2025 ಅಲ್ಲಿ ಮೀಟ್ ಆಗಿದ್ದೆ. ಅವರು BSc ಬಂದಿದ್ರು. ಸೊ ಐ ಮೆಟ್ ಹಿಮ್ ದೇರ್.
1: ಏನಂದ್ರ ಅವರು ಅವಾಗ?
2: ನನ್ಗೆ ಅಷ್ಟು ಡೌಟ್ಸ್ ಇರ್ಲಿಲ್ಲ. ಅವ್ರು ಹೇಳಿದ್ರು, ನೀನ್ ಯಾವಾಗೈತೇ ದೊಡ್ಡಲಾಗ್ತೀಯ ಅವಾಗ ಮೈಟ್ ಬಿ ನಿಂಕೆ ವೇವ್ ಸಿಗುತ್ತೆ, ವೇವ್ ಇಂದ ನಿಂಕೆ ನೋಡಕ್ಕಾಗುತ್ತೆ, ಓಷನ್ ಅಲ್ಲಿ ಮಾಡ್ತೀಯ, ಅವಾಗ ನಿಂಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತಂತ. ಅವಾಗ ನಾನು 2025 ಅಲ್ಲಿ ಆಯ್ತು. ಈ ಇಯರ್ ನಾನು ಫೇಸ್ ಮಾಡಿದೆ ಅದು ವೇವ್ದು, ಎಷ್ಟು ದೊಡ್ಡ ದೊಡ್ಡ ವೇವ್ಸ್ ಬಂದಿತ್ತು, ಹಲ್ ಬಂದಿತ್ತು, ಎಲ್ಲ ಬಂದಿತ್ತು. ಈ ಇಯರ್ ನಾನು ಫೇಸ್ ಮಾಡಿದೆ, ಅವ್ರು ಹೇಳಿದ್ದೆಲ್ಲ ಫೇಸ್ ಮಾಡಿದೆ.
1: ಅವಾಗ ವಿಷ್ಣು ಅವರು ಹೇಳಿದ್ರಲ್ಲ, ಈಗ ನಿನ್ಗೆ ಅದು ಅನುಭವಕ್ಕೆ ಬರ್ತಾ ಇದೆ. ಗುರಿ ಏನಪ್ಪ ನಿಂದೀಗ ಮುಂದೆ?
2: ನನ್ ಗೋಲ್ ಇವಾಗೈತೇ, ನಂದು ಸೇಲಿಂಗ್ ಆಗಿದ್ರೆ ಮೈ ಪ್ಯಾಷನ್, ಬಟ್ ನನ್ ಫ್ಯೂಚರ್ ಗೆ ನಾನು ಇನ್ನ ಕಂಟಿನ್ಯೂ ಮಾಡ್ಬೇಕಂದ್ರೆ ನಾನು ರೆಸ್ಲಿಂಗ್ ಹೋಗ್ತೀನಿ.
1: ಓ, ರೆಸ್ಲಿಂಗು ಕಲಿತಾ ಇದೀಯಾ. ಸೊ ಅದ್ರ ಬಗ್ಗೆ ಹೇಗೆ ನಿಮ್ಗೆ ಆಸಕ್ತಿ ಬಂತು ಕುಸ್ತಿಯಲ್ಲಿ?
2: ಥ್ರೂ ಅಶ್ವಿನಿ ದೀದಿ.
0: ಸೊ ಅವ್ರನ್ನ ನೋಡಿ ಇವ್ರಿಗೆ ಸ್ವಲ್ಪ ಮೋಟಿವೇಶನ್ ಬಂತು. ಅವ್ರ ರೆಸ್ಲಿಂಗ್ ನೋಡಿ ನೋಡಿ, ಓಕೆ ದಿಸ್ ಇಸ್ ಅ ಗೇಮ್ ವಿಚ್ ಐ ಹ್ಯಾವ್ ಟು ಟೇಕ್ ಇಟ್ ಫಾರ್ ಫ್ಯೂಚರ್. ಏನಕ್ಕಂದ್ರೆ ಸೇಲಿಂಗ್ ಅನ್ನೋದು ಒಂದು ವೆರಿ ಎಕ್ಸ್ಪೆನ್ಸಿವ್ ಸ್ಪೋರ್ಟ್, ಅಂಡ್ ಐ ಥಿಂಕ್ ಗೌರ್ಮೆಂಟ್ ಸಪೋರ್ಟು ನಮ್ಗೆ ಇಲ್ಲ ಅಂಡ್ ಸ್ಪಾನ್ಸರ್ಸ್ ಇಲ್ಲ. ಲಾಂಗ್ ಟೈಮ್ ಅಲ್ಲಿ ಇದನ್ನ ಕಂಟಿನ್ಯೂ ಮಾಡೋದು ತುಂಬಾ ಕಷ್ಟ. ಆಸ್ ಅನ್ ಅಡ್ವೆಂಚರ್, ಓಕೆ ಇವ್ರು ತುಂಬಾ ಅಡ್ವೆಂಚರ್ ಮಾಡಿದ್ದಾರೆ, ಓಷನ್ ಸೇಲಿಂಗ್ ಮಾಡಿದ್ದಾರೆ, ಸೀ ಸೇಲಿಂಗ್ ಮಾಡಿದ್ದಾರೆ, ಲೇಕ್ಸ್ ಅಲ್ಲಿ, ಡ್ಯಾಮ್ಸ್ ಅಲ್ಲಿ. ಆಲ್ಮೋಸ್ಟ್ ಐ ಥಿಂಕ್ ಇಂಡಿಯಾಲಿರೋ ಆಲ್ಮೋಸ್ಟ್ ಡ್ಯಾಮ್ಸ್ ಕವರ್ ಮಾಡ್ಕೊಂಡಿದ್ದಾರೆ, ಓಷನ್ ಕವರ್ ಮಾಡಿದ್ದಾರೆ. ಸೇಲಿಂಗ್ ಅಲ್ಲಿ ಇವಾಗ ಶಿ ಹಸ್ ಡನ್ ಲಾಟ್ ಆಫ್ ಥಿಂಗ್ಸ್, ತುಂಬಾನೇ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಅಂಡ್ ನೌ ಇಟ್ಸ್ ಅ ಟೈಮ್ ಶಿ ಶುಡ್ ಲರ್ನ್ ಸಮಥಿಂಗ್ ನ್ಯೂ. ಸೊ ರೆಸ್ಲಿಂಗ್ ಇಸ್ ಸಮಥಿಂಗ್ ಓಕೆ ವೇರ್ ಇಟ್ಸ್ ಎ ಸ್ಟ್ರೆಂತ್ ರಿಲೇಟೆಡ್ ಗೇಮ್. ಸ್ಟ್ರೆಂತ್ ಅಲ್ಲೂ ಸಹ ಇವಳಿಗೆ ಸ್ವಲ್ಪ ಪಾರ್ಟಿಸಿಪೇಷನ್ ಬರಬೇಕು, ಸೆಲ್ಫ್ ಪ್ರೊಟೆಕ್ಷನ್ ಅನ್ನೋದು ಕಲಿಬೇಕು, ಸೆಲ್ಫ್ ಡಿಫೆನ್ಸ್ ಅನ್ನೋದು ಕಲಿಬೇಕು. ಒಂದು ಫೀಮೇಲ್ ಆದ್ಮೇಲೆ ಶಿ ಶುಡ್ ಬಿ ರೆಡಿ ಫಾರ್ ಎವ್ರಿಥಿಂಗ್, ಅದು ನನ್ನ ಮೇನ್ ಗೋಲ್. ಸೊ ದಟ್ ಈಸ್ ವೇರ್ ಐ ಆಮ್ ಗಿವಿಂಗ್ ಮೈ ಬೆಸ್ಟ್ ಟು ಪ್ರಿಪೇರ್ ಹರ್ ಫಾರ್ ದ ಬೆಸ್ಟ್ ಆಫ್ ಬೆಸ್ಟ್ ಇನ್ ಬೆಸ್ಟ್ ಆಗುತ್ತೆ ಅವಳಿಗೆ. ಅದನ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ ಟು ಗೆಟ್ ದಟ್ ಟಿಲ್ ಹರ್.
1: ಸಮನ್ವಿ, ಈಗ ನೀನು ಸೇಲಿಂಗ್ ಜೊತೆ ಜೊತೆಗೆ ಕುಸ್ತಿಯನ್ನ ಕಲಿತಾ ಇದೀಯ, ಎರಡೂ ಕ್ರೀಡೆಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೇಕಂತಿದೆ ನಾ ನಿನ್ಗೆ?
2: ನಾನು ಅಂದ್ರೆ ಸೇಲಿಂಗ್ ಆದ್ರೆ ನಾನು 1 year ಅಲ್ಲಿ ಅಟ್ ಲೀಸ್ಟ್ ಮೈಟ್ ಬಿ ನಿನ್ 1 or 2 ನ್ಯಾಷನಲ್ಸ್ ಆಡ್ಬೋದು, ಆರ್ ಮೈಟ್ ನಾಟ್ ಆಡಲ್ಲ. ಬಟ್ ನನ್ಗೆ ಇವಾಗ ಮೇನ್ ಗೋಲ್ ಐತೆ, ನಾನು ರೆಸ್ಲಿಂಗ್ ಮಾಡ್ತೀನಿ.
1: ರೆಸ್ಲಿಂಗ್ ಬಹಳಷ್ಟು ಟೂರ್ನಮೆಂಟ್ ಗಳು ನಡೀತಾ ಇರ್ತದೆ, ಬೇರೆ ಬೇರೆ ಕಡೆ ನಡೀತಾ ಇರ್ತದೆ, ಹಾಗಾಗಿ ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇದೆ ನಿಮ್ಗೆ. ಯಾವ್ದು ಮಟ್ಟಿ ಕುಸ್ತಿ ಕಲಿತಾ ಇದೀಯಾ? ಮ್ಯಾಟ್.
2: ಮ್ಯಾಟ್.
1: ಅಶ್ವಿನಿ ಅವರೇ, ನಿಮ್ಮ ಮಗಳ ಬಗ್ಗೆ ನೀವೇನ್ ಕನಸು ಕಂಡಿದ್ದೀರಾ?
0: ಒಂದು ನಾನು ಇವ್ರದ್ರಲ್ಲಿ ಅಬ್ಸರ್ವ್ ಮಾಡಿದ್ದು ಏನಂದ್ರೆ, ಶಿ ಇಸ್ ವೆರಿ ಸೆಲ್ಫ್ ಮೋಟಿವೇಟೆಡ್. ಅವ್ರಿಗೆ ನಾನು ಪುಷ್ ಮಾಡೋ ಅವಶ್ಯಕತೆ ಇರಲ್ಲ. ಆಲ್ ದಟ್ ನನಗೆ ಮಾಡ್ಬೇಕಾಗಿರೋದು ಓನ್ಲಿ 3 things, ಸಪೋರ್ಟಿಂಗ್ ಹರ್ ಡ್ರೀಮ್ಸ್, ಅವ್ರಿಗೆ ಮೋಟಿವೇಶನ್ ಮಾಡೋದು ಅವ್ರ ಡೌನ್ ಅಲ್ಲಿ ಇದ್ದಾಗ, ಆಮೇಲೆ ಅವ್ರಿಗೆ ಅವಾಗವಾಗ ಚಿನ್ನ ಪುಟ್ಟ ಕನ್ಫ್ಯೂಷನ್ಸ್ ಬರ್ತಾ ಇರುತ್ತೆ. ಈವೆಂಟ್ ಸ್ಟಾರ್ಟ್ ಆಗೋ ಮುಂಚೆ ಅವ್ರಿಗೆ ಅದು ಒಂದು ಪುಷ್ ಅನ್ನೋದು ಬೇಕಾಗಿರುತ್ತೆ. ಹೋಗೋ ಮುಂಚೆ ಅವ್ರು ನನಗೆ ಏನ್ ಕೇಳ್ತಾರಂದ್ರೆ, ಬಿಟ್ಟು ಮಮ್ಮಿ ಇಫ್ ಐ ಡೋಂಟ್ ಗೆಟ್ ಮೆಡಲ್ ವಿಲ್ ಯು ಬಿ ಅಪ್ಸೆಟ್? ಒಂದೇ ಕ್ವಶನ್ ನನ್ಗೆ ಅವ್ರು ಕೇಳೋದು. ಫರ್ಗೆಟ್ ಅಬೌಟ್ ವಾಟ್ ಯು ಗೆಟ್, ಓಕೆ ವಾಟ್ ಈಸ್ ಅ ರಿಸಲ್ಟ್, ಫರ್ಗೆಟ್ ಅಬೌಟ್ ಇಟ್, ಹೋಗ್ಬಿಟ್ಟು ಈವೆಂಟ್ ಎಂಜಾಯ್ ಮಾಡ್ಕೊಂಬಾ ಅಷ್ಟೇ. ವಾಟ್ ಎವರ್ ರಿಸಲ್ಟ್ ಅಟ್ ಇಸ್ ಸೆಕೆಂಡ್ರಿ, ರಿಸಲ್ಟ್ ಮೇಲೆ ಏನು ನನ್ಗೆ ಡಿಪೆಂಡ್ ಆಗಲ್ಲ. ಡಿಡ್ ಯು ಗೋ ದೇರ್, ನೀನ್ 100% ಅಲ್ಲಿ ಕೊಟ್ಟಿಯಾ, ಅಂಡ್ ವಾಟ್ ಎವರ್ ರಿಸಲ್ಟ್ ಅಟ್ ಇಸ್ ಸೆಕೆಂಡ್ರಿ. ಸೊ ದಟ್ ವೇ ಶಿ ಇಸ್ ಸೆಲ್ಫ್ ಮೋಟಿವೇಟೆಡ್. ಅವಾಗ ಅವಾಗ ಸ್ವಲ್ಪ ಸ್ಟಕ್ ಆಗ್ತಾರೆ, ಅವಾಗ ಪುಷ್ ಮಾಡ್ಬೇಕಾಗುತ್ತೆ, ಆರ್ ಎಲ್ಸ್ ಶಿ ಇಸ್ ಡೂಯಿಂಗ್ ಗುಡ್. ಅಂಡ್ ಡ್ರೀಮ್ ಅನ್ನೋದು ಏನಿಲ್ಲ ನನಗೆ, ವಾಟ್ ಎವರ್ ಹರ್ ಡ್ರೀಮ್ಸ್ ಐ ವಿಲ್ ಸಪೋರ್ಟ್ ಹರ್ ಟು ಅಚೀವ್ ಹರ್ ಡ್ರೀಮ್ಸ್. ಅವಳಿಗೆ ಏನು ಗೋಲ್ ಹಾಕಿಲ್ಲ ಇವಾಗವರೆಗೂ, ಅಂಡ್ ಮುಂದೇನೂ ಹಾಕಲ್ಲ, ಬಿಕಾಸ್ ಶೀ ಇಸ್ ವೆರಿ ಕ್ಲಿಯರ್ ವಿತ್ ಹರ್ ಗೋಲ್ಸ್. ಅವ್ರಿಗೆ ಏನಾಗಬೇಕು, ಏನ್ ಅಚೀವ್ ಮಾಡ್ಬೇಕು. ಶಿ ಆಕ್ಚುಲಿ ಹ್ಯಾಸ್ ಎ ಡ್ರೀಮ್ ಆಫ್ ಬಿಕಮಿಂಗ್ ಅನ್ ಆರ್ಮಿ ಆಫೀಸರ್, ಡಿಫೆನ್ಸ್ ಆಫೀಸರ್. ಸೊ ಮೈ ರೆಸ್ಪಾನ್ಸಿಬಿಲಿಟೀಸ್ ಓಕೆ, ಅವ್ರಿಗೆ ಅದು ರೋಡ್ ಮ್ಯಾಪ್ ನೋಡ್ಸೋದು. ಇವ್ರ ಡ್ರೀಮ್ ಇದೆ, ಓಕೆ ಐ ಶೋ ಯು ದ ರೋಡ್ ಮ್ಯಾಪ್. ಅವ್ರಿಗಿಂತ ಜಾಸ್ತಿ ನಾನೇ ರಿಸರ್ಚ್ ಮಾಡ್ತಾ ಇರ್ತೀನಿ, ಓಕೆ, ಇವಳಿಗೆ ಏನೇನು ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕು.

0: ಏನೇನ್ ಬುಕ್ಸ್ ಇವಾಗಿಂದಾನೆ ಪ್ರಿಪೇರ್ ಮಾಡ್ಬೇಕು ಅನ್ನೋದನ್ನ ಇವರು ಅಷ್ಟೇ ಸೇಲಿಂಗ್ ಹೇಳಿದ್ರು. ಓಕೆ, ಗೋ ಫಾರ್ ಇಟ್, ನಿಮ್ಗೆ ಸೇಲಿಂಗ್ ಇಷ್ಟನ ಸರಿ. ಆಮೇಲೆ ನಾನು ಸೇಲಿಂಗ್ ಬಗ್ಗೆ ಇವಳಕ್ಕಿಂತ ಜಾಸ್ತಿ ನಾನು ಓದ್ತಿದ್ದೆ ಸೇಲಿಂಗ್ ಬಗ್ಗೆ. ಓಕೆ, ಸೇಲಿಂಗ್ ಏನಿದೆ, ಏನ್ ಸ್ಪೋರ್ಟ್ಸ್ ಇದೆ, ಏನೇನ್ ಕ್ಯಾಟಗರಿ ಇದೆ, ಫಾರ್ ಎಕ್ಸಾಂಪಲ್ ಇವಳಿಗೆ ನಾನು ಏನೇನ್ ವರ್ಕ್ಔಟ್ ಮಾಡಿಸ್ಬೇಕು, ಓ ಇವಳಿಗೆ ಕೋರ್ ಸ್ಟ್ರೆಂತ್ ಜಾಸ್ತಿ ಬೇಕು, ಆರ್ಮ್ ಸ್ಟ್ರೆಂತ್ ಜಾಸ್ತಿ ಬೇಕು, ಆ ಪ್ರಿಪರೇಷನ್ ಅನ್ನು ಇವಳಿಗೆ ಏನ್ ಆಸೆನೋ ಅದ್ರ ಪ್ರಕಾರ ನಾನು ಸ್ಟಡಿ ಮಾಡೋದು ಸ್ಟಾರ್ಟ್ ಮಾಡಿರ್ತೀನಿ.
1: ಹಾಗೆ ಆ ರೀತಿ ನಿಮ್ಮ ಮಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದೀರಾ?
0: ಎನ್ಕರೇಜ್ಮೆಂಟ್ ಆಲ್ವೇಸ್ ದೇರ್ ಫ್ರಮ್ ಮೈ ಎಂಡ್. ಏನಂದ್ರೆ, ಓಕೆ, ಎನಿವೇರ್ ಇಫ್ ಶಿ ಗೋಸ್ ರಾಂಗ್ ಅಲ್ಲಿ ಒಂದ್ ಸ್ವಲ್ಪ ಗೈಡೆನ್ಸ್ ಕೊಟ್ಟಿರ್ತೀನಿ, ಬಟ್ ಐ ಡೋಂಟ್ ಅವ್ರ ಆಸೆಗೆ ನಾನು ಯಾವತ್ತು ಬ್ಲಾಕೇಜ್ ಆಗಿ ಅಂತೂ ನಿಂತ್ಕೊಳಲ್ಲ.
1: ಒಳ್ಳೇದು ಪುಟಾಣಿ ಸಮನ್ವಿ, ನಿಮ್ಮ ಕ್ರೀಡಾ ಸಾಧನೆಯ ಕುರಿತಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿರಿ, ಧನ್ಯವಾದ. ಹಾಗೆ ಅಶ್ವಿನಿ ಮೇಡಮ್, ನಿಮಗೂ ಕೂಡ ಧನ್ಯವಾದ.
0: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
2: ಥ್ಯಾಂಕ್ ಯು.
3: ಅಂತಾರಾಷ್ಟ್ರೀಯ ಮಟ್ಟದ ಸೇಲಿಂಗ್ ಮತ್ತು ಡ್ರಾಗನ್ ಬೋಟ್ ಕ್ರೀಡಾಪಟು ಸಮನ್ವಿ ಹಾಗೂ ಪಾಲಕರಾದ ಅಶ್ವಿನಿ ಅವರೊಂದಿಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸಲ್ಲಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು ಎಫ್ಎಂ ಕಂಪನಾಂಕ 102.6 ತರಂಗಾಂತರಗಳಲ್ಲಿ ಕೇಳಿದಿರಿ. ಈಗ ಸಮಯ 11:10. ಇಲ್ಲಿಗೆ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ನಾಳೆಯ ಪ್ರಸಾರ ಕಾರ್ಯವನ್ನು ಮುಂಜಾನೆಯ ದುರ್ಗೋದ